ಜನಪ್ಪನೇ ಕೇಳುಗರಿಗೆ ನಮಸ್ಕಾರ. ನಮ್ಮ ನಮ್ಮ ರೇಡಿಯೋಗಳಿಗೆ ಪ್ರೀತಿ. ಕೇಳುಗರ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನು

ಬೆಂಡೆಕಾಯಿ 10 ರೂಪಾಯಿ, ಟೊಮೆಟೊ ಕೇಳಿದ್ರಲ್ಲಿ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನು ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮ.

ಕೇಳಿ ಮಿತ್ರರೇ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆಗಳಲ್ಲಿ ಬೆಲೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಲೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ಕೇಳುಗರೇ ಕೇಳಿದ್ರಲ್ಲ, ಇದು ನಿಮ್ಮ ಧ್ವನಿ, ನಿಮ್ಮ ಊರು ನಿಮ್ಮ ಧ್ವನಿ, ಜನಧ್ವನಿ. ನಮಸ್ಕಾರ ಕೇಳುಗರೇ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಇಸವಿಯ ಜೂನ್ ತಿಂಗಳ 10ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂದು ಬೆಳಿಗ್ಗೆ 6:54 ಕರುನಾಳು ಬಾ ಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:00

ಹದಿನೈದು ನಿಮಿಷಕ್ಕೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಜ್ಞಾನಸುಧಾ, ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ವಾರ್ತೆಗಳು, ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ದಿವ್ಯಾಂಗದೀಪ್ತಿ ಕಾರ್ಯಕ್ರಮ, ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಶುಭಾಶಯ ಕಾರ್ಯಕ್ರಮ, ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಬೆಲೆ ಬೆಲೆ, ಎಂಟು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಗೀತಾ ಸುನಾದ, ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ನಂಗಕಾಡು ನಂಗಜನ ಕಾರ್ಯಕ್ರಮ, ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಆರೋಗ್ಯ ದಂಗಳ, ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಯುವಚೇತನ ಕಾರ್ಯಕ್ರಮ, ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಗಾನಗಂಧರ್ವ, ಹನ್ನೊಂದು ಗಂಟೆಗೆ ಭಾವಸಿಂಚನ ಕಾರ್ಯಕ್ರಮ, ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹಾಡು ಹಸೆ, ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಈ ದಿನದ ವಿಶೇಷ ಕಾರ್ಯಕ್ರಮ, ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿವೆ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಬಿತ್ತರಗೊಳ್ಳುತ್ತಿವೆ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇದು ಒಂದು ಅದ್ಭುತ ಕತೆ. ಒಂದೂರಲ್ಲಿ ಮಳೆ ಆಗ್ಲಿಲ್ಲ, ಒಂದು ವರ್ಷ ಮಳೆ ಆಗದಿದ್ರೆ ಹೇಗೋ ನಡ್ಕೊಂಡ್ಬಿಡ್ತಾರೆ. ಎರಡು ವರ್ಷ ಆಗ್ಲಿಲ್ಲ, ಮೂರು ವರ್ಷ ಆಗ್ಲಿಲ್ಲ, ದನಕರುಗಳು ಸಾಯೋಕ್ ಶುರು ಆಯ್ತು, ಜನ ಗುಳೆ ಹೋಗೋಕ್ ಶುರು ಮಾಡಿದ್ರು. ನಾಲ್ಕನೇ ವರ್ಷನೂ ಮಳೆ ಆಗ್ಲಿಲ್ಲ, ಜನ ಊರೆಲ್ಲ ಬಿಟ್ಟು ಹೋದ್ರು. ಒಬ್ಬ ಮನುಷ್ಯ ಮಾತ್ರ ಕೂತ್ಕೊಂಡ್ಬಿಟ್ಟ, ಏ ನಮ್ಮ ಅಜ್ಜ ಮುತ್ತಜ್ಜ ಮಾಡಿದ ಜಮೀನು, ಇದನ್ನ ಬಿಟ್ಟು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ. ಜನ ಹೇಳಿದ್ರು ಬೇಡವೋ ಅಂದ್ರು, ನೀ ಹೋಗ್ರೆ ನಾ ಇರ್ತೀನಿ ಅಂತ. ಎಲ್ಲರೂ ಹೋದ್ರು. ಅವನಿಗೇನು ಚಿಂತೆ ಆಯಿತು ಅಂದರೆ, ನಮ್ಮ ಸಮಸ್ಯೆ ಇರೋದೇನು, ನೀರಿಲ್ಲ ತಾನೆ, ಒಂದು ಬೋರ್ವೆಲ್ ಹಾಕ್ಸಿದ್ರೆ ಯಾಕೆ ಹಾಕ್ಬಾರ್ದು. ಬೋರ್ವೆಲ್ ಕಂಪನಿಯವ್ರನ್ನ ಕರೆಸಿದ, ಒಂದು ಬೋರ್ ಹಾಕ್ಕೊಡಿ ಅಂದ. ಅವರಂದ್ರು ಹಂಗೆ ಹಾಕೋಕ್ಕಾಗಲ್ಲಪ್ಪ, ಪರೀಕ್ಷೆ ಮಾಡಿದೀವಿ ನಾವೆಲ್ಲ ಇಲ್ಲಿ, ಎಲ್ಲೂ ನೀರೇ ಇಲ್ಲ, 800 ಅಡಿ ಹಾಕಿದ್ದೀವಿ, ನೀರಿಲ್ಲ ಅಂದರು. ಇವ್ ನಕ್ಕ, ಏನು ದಡ್ಡಿದ್ದೀರಿ ನೀವು, 800 ಅಡಿ ಹಾಕಿದಿರ್ ತಾನೆ, 1000 ಅಡಿ ಹಾಕಿ ಬರ್ತದೆ ನೀರು ಅಂದ. ಅವ್ರಿಗೇನು ದುಡ್ಡು ಕೊಟ್ಟರೆ ಹಾಕ್ತಾರೆ. ಉಳ್ಕಿದೆಲ್ಲ ತನ್ನ ಆಸ್ತಿ ಎಲ್ಲ ಮಾರಿ ಒಂದು ಗಡ್ಡು ಕಟ್ಕೊಂಡು ಕೂತ್ಕೊಂಡ, ತೆಗೀರಿ ಅಂದ. 1000 ಅಡಿ ತೆಗೆದ್ರು ನೀರು ಬರ್ತಾ ಇಲ್ಲ, ಬರೀ ಒಣ ಪುಡಿ ಬರ್ತಾ ಇದೆ. ಅವ್ರು 1000 ಅಡಿ ನಿಲ್ಲಿಸೋಣ ಅಂತ ಕೇಳಿದ್ರು, ಬೇಡ ಬೇಡ ಕೊಡಿರಿ 1500 ಅಡಿ ಮಾಡಿ ಅಂದ. 1500 ಅಡಿ ಆದರೂ ನೀರು ಬರಲಿಲ್ಲ, ಬರೀ ಒಣ ಪುಡಿ. ಅವ್ರು ಬಂದ್ ಮಾಡೋಣ ಸಾರ್ ಅಂದರು, ಬೋರ್ವೆಲ್ ನಂದೋ ನಿಮ್ದೋ ಹಾಕ್ರಿ ನೀವು ಅಂದ. ಹಾಕಿದ್ರು, 2000 ಅಡಿ ಆಯ್ತು, ಇನ್ನೂ ನೀರು ಬರ್ತಾ ಇಲ್ಲ. ಅವ್ರು ಕೇಳಿದ್ರು ಏನು ಮಾಡೋಣ ಸಾರ್ ಅಂದರು, ಹೊಡೀರಿ ಅಂದ ಅವನು, ಹೊಡೀರಿ ಬೋರ್ ತೆಗೀರಿ, ಪ್ರಪಂಚದ ಆಮೂಲೆಗೆ ಹೋದ್ರೆ ನ್ಯೂಯಾರ್ಕ್ ಆದರೂ ಬಂದಿತ್ತು, ಹೊಡೀರಿ ಅಂದ. 3000 ಅಡಿ ತೆಗೆದ್ರು. ಅಲ್ಲಿವರೆಗೂ ಗಟ್ಟಿಯಾಗಿದ್ದಂಥ ರೈತ ಗಾಬರಿ ಆಗಿಬಿಟ್ಟ. ಯಾಕೆ ಗಾಬರಿ ಆದ ಅಂದರೆ, ನೀರು ಬರಲಿಲ್ಲ ಅಂತಲ್ಲ, ನೀರಿನ ಬದಲು ಕರಿ ರಾಡಿ ಉಕ್ಕಿ ಬರೋಕ್ಕೆ ಶುರು ಆಯಿತು. ಅದು ಎಲ್ಲಿ ರಾಡಿ, ಇವನು ಕರಿ ರಾಡಿ ಉಕ್ಕಿ ಉಕ್ಕಿ ಬರ್ತಾ ಇದೆ, ಅದನ್ನು ಬಂದ್ ಮಾಡ್ರಿ ಅಂತ ಹೇಳ್ದ. ಅವ್ರ ಮೇಲೆ ಹಾಕೋಕೆ ಹೋಗ್ತಾರೆ, ಕಿತ್ಕೊಂಡು ಬರ್ತಾ ಇದೆ ಮುಚ್ಚಳ, ಏನು ಮಾಡೋಕ್ಕಾಗಲ್ಲ ಅಂದರು. ಮಾಡೋಕ್ಕಂದು ಹೊಳ ಹಾಳಾಗಿ ಹೋಗ್ತದೆ ನಂದು, ಬಂದ್ ಮಾಡಿ ಅಂದ. ಆಗ್ತಾ ಇಲ್ಲ ಅಂದರು ಅವರು. ಅವ್ನು ಗಾಬರಿ ಆಯ್ತು, ಹೊಲ ಎಲ್ಲ ಹೋಗ್ಬಿಡ್ತದೆ ನಂದು ಅಂತ. ಅವನ ಸ್ನೇಹಿತ ಆ ಕರಿ ರಾಡಿ ತೊಗೊಂಡು ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಬಂದ. ಏನು ಪುಣ್ಯವಂತ ಇದೆಯೋ ನೀನು ಅಂದ. ಏನು ಪುಣ್ಯವಂತ, ನಾನು ಹೊಲ ಹಾಳಾಗಿ ಹೋಗ್ತಿದ್ದೆ ಅಂದ ಇವನು. ಏ ದಡ್ಡ, ನೀರು ಬೇಕು.

ತಾನೆ ಬೋರ್ವೆಲ್ ಹಾಕಿದ್ ನೀನು, ನೀರಿನ ಬದಲು ಎಣ್ಣೆ ಬಂದ್ಬಿಟ್ಟಿದೆ, ಎಣ್ಣೆ ತಗೊಂಡು ಏನ್ ಮಾಡೋದು ಅಂದ. ನೀನ್ ದಡ್ಡ ಇದ್ದೀನಿ, ಎಣ್ಣೆಯಿಂದಾನೆ ಶ್ರೀಮಂತರ ಆದದ್ದು ಬೇಕಾದ ದೇಶಗಳು, ಇದ್ರ ಮಾರು ಅಂದ. ಹಂಗಾರೆ ಪಂಪ್ ಹಚ್ಚು ಅಂದ. ಪಂಪ್ ಹಚ್ಚಿ ತೆಗೆದು ತೆಗೆದು ಬ್ಯಾರಲ್ ತುಂಬಿದ್ರು, ಮಾರೋಕ್ ಶುರು ಮಾಡಿದ್ರು. ಏನ್ ದಿನ ದಿನ ಬ್ಯಾರಲ್ ಹೋಗೋದು, ದುಡ್ಡು ಬರೋದು, ದುಡ್ಡು ಬಂತು ಬಂತು. ಮತ್ತೊಂದು ಬೋರ್ವೆಲ್, ಮತ್ತೊಂದು ಬೋರ್ವೆಲ್, ಮತ್ತೊಂದು ಬೋರ್ವೆಲ್, ಎಂಟತ್ ಬೋರ್ವೆಲ್ ಹಾಕಿದ. ಹಗಲ್ ರಾತ್ರಿ ಪಂಪಿಂಗ್ ಶುರು ಆಯ್ತು, ದುಡ್ಡು ಬರೋಕ್ ಶುರು ಆಯ್ತು. ದುಡ್ಡು ನಿಧಾನಕ್ಕೆ ಬಂದ್ರೆ ತಲೆ ಭುಜದ ಮೇಲೆ ಇರ್ತದೆ, ಒಂದೇ ಸಲ ಬಂದ್ರೆ ಗರ್ರನ್ ತಿರುಗೋಕ್ ಶುರು ಆಗ್ತದೆ. ನೋಡಿ ತಮಾಷೆ ಹೇಗಿದೆ, ದುಡ್ಡು ಇಲ್ಲದೆ ಹೋದಾಗ ಯಾರು ನಿಮ್ಮ ಹತ್ರ ಬರಲ್ಲ, ದುಡ್ಡು ಬಂದ ತಕ್ಷಣ ಎಲ್ಲರೂ ಬರ್ತಾರೆ. ಸಲಹೆಗಾರ ಬಂದ್ರು, ಹಿಂಗಿರ್ಬಾರ್ದ್ರೆ ನೀವು ಭಾರಿ ಶ್ರೀಮಂತರು ಅಂದ್ರು. ಮತ್ತೆ ಹೆಂಗಿರ್ಬೇಕು, ಒಬ್ಬ ಸೆಕ್ರೆಟರಿ ಇಟ್ಕೊಳ್ಳಿ ಅಂದ್ರು, ಸೆಕ್ರೆಟರಿ ಆಗ್ಬೇಕು ತಗೊಳ್ಳಿ, ಒಬ್ಬ ಸೆಕ್ರೆಟರಿ ಇರಲಿ ಅಂದ್ರು. ಒಬ್ಬ ಅಪಾಯಿಂಟ್ ಮಾಡಿದ್ರು, ದೊಡ್ಡ MBA ಹುಡುಗನ ಕರ್ಕೊಂಬಂದ್ರು. ಅವ್ನು ಬಂದು ಕೇಳ್ದ, ನಿಮ್ಗೇನು ಸಹಾಯ ಮಾಡಲಿ ನಾನು ಅಂತ ಕೇಳ್ದ. ಈ ರೈತ ಕೇಳ್ದ, ಅಲ್ಲಪ್ಪ ಒಂದು ಕಾರಿಗೆ ಎಷ್ಟು ಬಾಗಿಲಿರ್ತಾವೆ ಅಂತ ಕೇಳ್ದ. ಕಾರಿಗೆ ಸಾಮಾನ್ಯ 4 ಬಾಗಿಲಿರ್ತಾವೆ ಅಂತ. ನನಗೆ 6 ಬಾಗಿಲಿರೋ ಕಾರ್ ಬೇಕು ಅಂತ ರೈತ. ಯಾಕೆ, ಎಲ್ರಿಗೂ 4 ಬಾಗಿಲಿದ್ದಿರುತ್ತೆ, ನಾನು ಶ್ರೀಮಂತ ವ್ಯಕ್ತಿ ಅಲ್ವಾ, 2 ಬಾಗಿಲು ಜಾಸ್ತಿ ಬೇಡವಾ ಅಂದ. ಅವನು ಬುದ್ಧಿವಂತ, 2 8 ಬಾಗಿಲು ತಗೊಂಬರ್ತೀನಿ ಬಿಡಿ ಅಂದ. 2.5 ಕೋಟಿ ರೂಪಾಯಿ ಕೊಟ್ಟು ಒಂದು ಲಿಮೋಸಿನ್ ಅಂತಂದ, 22 ಉದ್ದದ ಕಾರು ನೋಡಿ ನಿಮ್ಮ ಕಾರು ಅಂದ. ರೈತ ಒಳಗೆಲ್ಲ ನೋಡ್ದ, ಕಾರ್ ಏನೂ ಚೆನ್ನಾಗಿಲ್ಲ ಅಂದ. ಯಾಕೆ, ಗಾಳಿ ನಾಡಲ್ಲ ಅಂದ. ಇಲ್ಲ, ಒಳಗಡೆ ಏರ್ ಕಂಡೀಷನ್ ಇದೆ, ಪ್ರೆಸ್ ಮಾಡಿದ್ರು 2 ನಿಮಿಷದಲ್ಲಿ ತಂಪಾಗ್ಬಿಡುತ್ತೆ ಅಂದ. ಏ ಬೇಡ ಬಾ ಇಲ್ಲಿ ಅಂದ. ಇಲ್ಲಿ ಮೇಲೆ ರೂಫ್ ಇದೆಯಲ್ಲ, ಕಾರಿನ ಮೇಲಿನ ರೂಫ್ ಇದೆಯಲ್ಲ, ಅದ್ರ ಮೇಲೆ ಒಂದಿಷ್ಟು ದೊಡ್ಡ ಕತ್ತರಿಸ್ಬಿಡು ಮೇಲೆ ಅಂದ. ಅವನಿಗೆ ಕತ್ತರಿಸೋಕೆ ಆಗಲ್ಲ ಸರ್, ಏರ್ ಕಂಡೀಷನ್ ಕಾರು ಅಂದ. ಅವನು, ಕಾರ್ ನಂದೋ ನಿಂದೋ ನೀ ಕತ್ತರಿಸು ಅಂದ. ಕರ್ಕೊಂಬಂದು ತೂತ್ ತೆಗೆದ್ರಪ್ಪ ದೊಡ್ಡದೊಂದು, ಮನೆಗೆ ಹೋಗಿ ಒಂದು ಮರದ ಸ್ಟೂಲ್ ತಗೊಂಬ ಅಂದ. ಯಾಕೆ ಅಂತ ಕೇಳ್ದ. ಕೂತ್ಕೊಳ್ಳೋದೆ ಎಲ್ಲಿ, ಅವನು ಹೇಳ್ದ, ಒಳಗಡೆ ಸೋಫಾ ಇದೆ ಸರ್, ರೆಫ್ರಿಜರೇಟ್ರು, TV, ಬೆಡ್ ಎಲ್ಲ ಇದೆ. ಏ ನನಗೆ ಅದ ಮೇಲೆ ಕೂತ ಅಭ್ಯಾಸ ಇಲ್ಲ, ನಾನು ಸ್ಟೂಲೆ ತಗೊಂಬ ಅಂದ. ಆ ಸ್ಟೂಲ್ ತಂದ್ರು, ನೀ ಓಡಿಸ್ ಗಾಡಿ ಅಂದ. ಮುಂದೆ ಡ್ರೈವರು, ಅವನ ಪಕ್ಕದಲ್ಲಿ ಸೆಕ್ರೆಟರಿ, ಹಿಂದೆ ಇವು ಯಜಮಾನ ಕೂತಿದ್ದಾನೆ. ಅವನು ಹ್ಯಾಕ್ ಕೂತಿದ್ದ ಅಂದ್ರೆ, ಆ ಸೋಫಾದ ಮೇಲೆ ಸ್ಟೂಲ್ ಇಟ್ಟು ಅದ್ರ ಮೇಲೆ ಕೂತಿದ್ದಾನೆ. ಅವನ ತಲೆ ಆ ತೂತಿಂದ ಹೊರಗೆ ಬಂದಿದೆ ರೂಫಿಂದ. ಅವನು, ಬಹಳ ಅಸಹ್ಯ ಕಾಣಿಸುತ್ತೆ ಸರ್ ಇದು, ಇದೇನ್ ತಲೆ ಹೊರಗೆ ಹಾಕೊಂಡು ಕೂತಿದ್ದೀರಿ ಅಂತ. ಅವನು ಹೇಳ್ದ, ದಡ್ಡ ನೀನು, ಅದಕ್ಕೆ ನೀನು ಸೆಕ್ರೆಟರಿ ಆಗಿದ್ದೀನಿ, ನಾನು ಓನರ್ ಆಗಿದ್ದೀನಿ. ನಾನು ಒಳಗೆ ಕೂತ್ಕೊಂಡ್ರೆ ನನ್ನ ಮುಖ ಯಾರಿಗೆ ಕಾಣಿಸುತ್ತೆ, ಮತ್ತೆ ಅವ್ರ ಮುಖ ನನಗೆ ಕಾಣಿಸ್ಬೇಡ. ಹೊರಗಿನವರು ನನ್ನ ಬಗ್ಗೆ ಹೊಟ್ಟೆ ಹೊರ್ಕೋತಾರೆ. ಈಗ ನೋಡು, ತಲೆ ಹೊರಗೆ ಇಟ್ಕೊಂಡಿದ್ದೀನಿ, 360 ಡಿಗ್ರಿ ತಿರುಗಿಸ್ತೇನೆ, ನೀನು ಓಡಿಸು ಅಂದ. ಕತೆ ಬಹುಮುಖ್ಯ ಭಾಗ ಕೇಳುಗ್ರೆ ಅಂದ್ರೆ, ಈಗ ಕಾರ್ ಓಡ್ತಾ ಇತ್ತಂತೆ, ಆದ್ರೆ ತಾಸಿಗೆ 4 ಕಿಲೋಮೀಟರ್ಗಿಂತ ವೇಗವಾಗಿ ಎಂದೂ ಹೋಗ್ಲಿಲ್ಲಂತೆ, 4 ಕಿಲೋಮೀಟರ್. ಯಾಕೆಂದ್ರೆ ಈ ಕಾರ್ ಎಳೆಯೋದಕ್ಕೆ ಅಂತ ಒಂದ್ ಜೊತೆ ಎತ್ತಿಟ್ಟಿದ್ದ ಅವನು. ಅವನು ಡ್ರೈವರ್ ಹಣೆಹಣೆ ಪಡ್ಕೊಂಡ, ಅದು ಯಾಕೆ ಬೇಕು ಸರ್ ಎತ್ತು, ಈ ಬಾನೆಟ್ ಒಳಗೆ 500 horsepower ಇಂಜಿನ್ ಇದೆ, ಬಿಟ್ಟರೆ ತಾಸಿಗೆ 200 ಕಿಲೋಮೀಟರ್ ವೇಗವಾಗಿ ಹೋಗುವಂತ ಗಾಡಿ ಇದು, ಅದನ್ನ ಯಾಕೆ ಇಟ್ಟಿದ್ದೀರಿ ಎತ್ತು ಅಂತ. ಅವನು ಹೇಳ್ದ, ನೀನು ಬಾನೆಟ್ ಒಳಗೆ ಏನಿದೆ ಗೊತ್ತಿಲ್ಲ, ಎತ್ತು ಮಾತ್ರ ಒಳ್ಳೆವು, ಅದೇ ಇರಲಿ ಅಂದ. ಅವನ ದಡ್ಡತನ ನೋಡಿ ನಗ್ತೀವಲ್ಲ ನಾವು. ವಿವೇಕಾನಂದರು ಇಂಥದೇ ಕತೆ ಬಳಸ್ಕೊಂಡು ಹೇಳ್ತಾರೆ, ನಮ್ಮ ಹಣೆಬಾರನೂ ಹಾಗೆ ಇದೆ. ನಮ್ಮ ಹೃದಯದೊಳಗೆ ಆತ್ಮಶಕ್ತಿ ಅಂತಿದೆಯಲ್ಲ, 1000 horsepower ಇಂಜಿನ್ ಇದ್ದದ್ದು, ಆದ್ರೆ ನಾವು ಹೊರಗಡೆ ಎತ್ತಿನ ಕಾಯ್ಕೊಂಡು ಕೂತಿದ್ದೀವಿ. ನನಗೆ ಪ್ರಮೋಷನ್ ಸಿಕ್ಕರೆ ಚೆನ್ನಾಗಿರ್ತದೆ, ಈ ಜಾಗ ಸಿಕ್ಕರೆ ಚೆನ್ನಾಗಿರ್ತದೆ, ಈ ಸಂಬಳ ಬಂದರೆ ಚೆನ್ನಾಗಿರುತ್ತೆ, ಇವೆಲ್ಲ ಹೊರಗಿನ ಎತ್ತುಗಳು. ನಿಮ್ಮ ಒಳಗಿರುವಂಥ ಆತ್ಮಶಕ್ತಿ ನಂಬಿಕೊಂಡು ಬೆಳೆಸಿದರೆ ಪ್ರಪಂಚದ ಯಾವುದೇ ಮೆತ್ತರವನ್ನು ಮುಟ್ಟಬಹುದು ನೀವು. ಅಂಥ ಶಕ್ತಿ ನಮ್ಮೊಳಗಿದೆ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ಒಳಗಿನ ಆತ್ಮಶಕ್ತಿ ನಂಬ್ಕೊಳ್ಳಿ, ಹೊರಗಿನ ಅಧಿಕಾರಗಳನ್ನು ಸ್ಥಾನಗಳನ್ನು ನಂಬ್ಕೋಬೇಡಿ ಅಂತ. ಬಹುದೊಡ್ಡ ಮಾರ್ಗದರ್ಶನ ನಮಗೆ ಹಿರಿಯರಿಂದ ಸಿಕ್ಕಿದ್ದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜೀರಾಮ್ ಜಿಯಾ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕಿಂಗ್ ವ್ಯವಸ್ಥೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಪ್ರಗತಿಯೊಂದಿಗೆ ಕನ್ನಡಿಗರ ಅಭಿವೃದ್ಧಿಯ ಭರವಸೆಯನ್ನಿತ್ತು ಅಧಿಕಾರಕ್ಕೆ ಬಂದಿರುವ ತಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ. ಜನಪರ ಕಾರ್ಯಕ್ರಮಗಳು, ಯೋಜನೆಗಳನ್ನು ಜಾರಿಗೊಳಿಸಿ ಸಶಕ್ತ ಸಮೃದ್ಧ ರಾಜ್ಯವನ್ನು ಕಟ್ಟುವಲ್ಲಿ ಶ್ರಮಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ತಾವು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ರಾಜ್ಯದ ಪ್ರಗತಿಗೆ ಮತ್ತೊಂದು ದೃಢ ಹೆಜ್ಜೆಯನ್ನಿಟ್ಟಿದ್ದು ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಯುವಕರಿಗೆ ಉದ್ಯೋಗಾವಕಾಶ ನೀಡಲು ಯುವ ಉದ್ಯೋಗ ಸೇತು, 10,000 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ, ಜಿಬಿಎ ವ್ಯಾಪ್ತಿಯ ಅರ್ಹ ಮನೆಗಳಿಗೆ ವಿದ್ಯುತ್ ಸಂಪರ್ಕಕ್ಕಾಗಿ ಓಸಿ ವಿನಾಯಿತಿ, ರಾಜ್ಯಾದ್ಯಂತ ಬಿ ಖಾತಗಳು ಎ ಖಾತಗಳಾಗಿ ಪರಿವರ್ತಿಸಲು ಅವಕಾಶ, ಬೆಂಗಳೂರಿನ ರಸ್ತೆಗಳ ಸುಧಾರಣೆಗಾಗಿ 2,000 ಕೋಟಿ ಅನುದಾನ ಘೋಷಿಸುವ ಮೂಲಕ ನವ ಕರ್ನಾಟಕದ ನಿರ್ಮಾಣಕ್ಕಾಗಿ ಪಣ ತೊಟ್ಟಿರುವುದಾಗಿ ಹೇಳಿದ್ದಾರೆ. ವಿಶ್ವದ ಅತಿದೊಡ್ಡ ಉದ್ಯೋಗ ಖಾತರಿ ಯೋಜನೆಯಾದ ವಿಕಸಿತ್ ಭಾರತ್ ಜೀರಾಮ್ ಜಿ ಕಾಯ್ದೆ ಜುಲೈ 1 ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಮಿಕರು ಒಂದೇ ಒಂದು ದಿನವೂ ಕೆಲಸ ಕಳೆದುಕೊಳ್ಳದೆ ಉದ್ಯೋಗ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕಾಗಿ ಬಜೆಟ್ನಲ್ಲಿ 30,000 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದರು. ಈ ಯೋಜನೆಯಡಿ 1/3 ಕೆಲಸವನ್ನು ಮಹಿಳೆಯರಿಗೆ ಹಂಚಿಕೆ ಮಾಡುವುದು ಕಡ್ಡಾಯವಾಗಿದೆ. ಕೃಷಿ ಚಟುವಟಿಕೆ ನಡೆಯುತ್ತಿರುವ

0: ಸಂದರ್ಭದಲ್ಲಿ ಸಾಕಷ್ಟು ಕಾರ್ಮಿಕರ ಲಭ್ಯತೆ ಖಚಿತಪಡಿಸಿಕೊಳ್ಳಲು ವಿಬಿ ಜಿರಾಮ್ಜಿ ರಾಜ್ಯ ಸರ್ಕಾರಗಳಿಗೆ ಗರಿಷ್ಠ 60 ದಿನಗಳ ಅವಧಿಗೆ ಕೊಯ್ಲು ಮತ್ತು ಬಿತ್ತನೆಯಂತಹ ಕೃಷಿ ಕಾರ್ಯಗಳಿಗೆ ಕಾರ್ಮಿಕರನ್ನು ನಿಯೋಜಿಸುವ ಅಧಿಸೂಚನೆಗಳನ್ನು ಹೊರಡಿಸಲು ವಿಶೇಷ ಅಧಿಕಾರವನ್ನು ನೀಡುತ್ತದೆ ಎಂದು ಹೇಳಿದ್ದಾರೆ. ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ್ ಜಿರಾಮ್ಜಿಯ ಕನಿಷ್ಠ ವೇತನವನ್ನು ಹೆಚ್ಚಿಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸಚಿವರನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷತೆಯಲ್ಲಿ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ನಡೆದ ವಿಡಿಯೋ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಈಗಾಗಲೇ ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಳಕ್ಕೆ ಅನುಮೋದನೆ ನೀಡಿದ್ದು, ಇದೇ ಪ್ರಕಾರವಾಗಿ ಕೇಂದ್ರ ಸರ್ಕಾರವು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹಣ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಬರುವ 28 ಹಾಗೂ 29ರಂದು ನವದೆಹಲಿಯಲ್ಲಿ ವಿಕಸಿತ್ ಭಾರತ್ ಜಿರಾಮ್ಜಿ ಯೋಜನೆ ಅನುಷ್ಠಾನದ ಬಗ್ಗೆ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರ ಸಭೆ ಕರೆಯಲಾಗಿದ್ದು, ತಾವು ಈ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಬೇಡಿಕೆಗಳನ್ನು ಮಂಡಿಸುವುದಾಗಿ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಖೇತ್ ಬಚಾವೋ ಅಭಿಯಾನದ ಮೂಲಕ ರೈತರಿಗೆ ಕೃಷಿ ಭೂಮಿಯ ಸಂರಕ್ಷಣೆ, ಮಣ್ಣಿನ ಸವಕಳಿ ತಡೆ, ಬೆಳೆ ವೈವಿಧ್ಯತೆ, ನೀರಿನ ಸಂರಕ್ಷಣೆ ಹಾಗೂ ಪರಿಸರ ಸ್ನೇಹಿ ಕೃಷಿ ಪದ್ದತಿಗಳ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಆಯೋಜಿಸಲಾದ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗ್ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಅಭಿಯಾನವು ರೈತರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ. ರೈತ ಸಮುದಾಯವು ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಇದರ ಉದ್ದೇಶಗಳನ್ನು ಸಾಕಾರಗೊಳಿಸಬೇಕು ಎಂದು ಕರೆ ನೀಡಿದರು. ನಾಳಿನ ಪೀಳಿಗೆಗೆ ಇಂದಿನ ಬದಲಾವಣೆಗಾಗಿ ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಲು ಕೃಷಿ ಇಲಾಖೆ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುವಿಕೆ, ಮಣ್ಣಿನ ಆರೋಗ್ಯ ಸಂರಕ್ಷಣೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ರೈತರಲ್ಲಿ ವ್ಯಾಪಕ ಅರಿವು ಮೂಡಿಸಲು ಬಳ್ಳಾರಿ ತಾಲೂಕಿನ ಮೋಕಾ ಬೆಳಗಲು ಗ್ರಾಮದಲ್ಲಿ ಧರ್ತಿ ಮಾತಾ ಬಚಾವೋ ಖೇತ್ ಬಚಾವೋ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಮಂಜುನಾಥ್, ಭೂಮಿ ಮತ್ತು ಕೃಷಿ ಪದ್ದತಿಯನ್ನು ಉಳಿಸುವುದು ಇಂದಿನ ತುರ್ತು ಅಗತ್ಯವಾಗಿದ್ದು, ಮುಂದಿನ ಪೀಳಿಗೆಗೆ ಫಲವತ್ತಾದ ಭೂಮಿಯನ್ನು ಉಡುಗೊರೆಯಾಗಿ ನೀಡಲು ರೈತರು ಸಾವಯವ ಮತ್ತು ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಬೇಕು. ಭೂಮಿಯ ಆರೋಗ್ಯ ಕಾಪಾಡಲು ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ ಬಳಸಬೇಕು ಮತ್ತು ನಿಯಮಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನ ಆರೋಗ್ಯ ಕಾರ್ಡ್ ಪಡೆದುಕೊಳ್ಳುವುದು ಕಡ್ಡಾಯ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರೈತರು ತಾವಿರುವ ಸ್ಥಳದಿಂದಲೇ ಆಂಡ್ರಾಯ್ಡ್ ಮೊಬೈಲ್ ಮೂಲಕ ರಸಗೊಬ್ಬರ ಕಾಯ್ದಿರಿಸುವ ನೂತನ ವ್ಯವಸ್ಥೆಯ ಪ್ರಾಯೋಗಿಕ ಜಾರಿಗೆ ರಾಜ್ಯದ ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆ ಆಯ್ಕೆಯಾಗಿವೆ ಎಂದು ಚಿತ್ರದುರ್ಗ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಡಾ ಬಿ ಮಂಜುನಾಥ್ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಕೇಂದ್ರ ಸರ್ಕಾರ ನಮ್ಮ ಚಿತ್ರದುರ್ಗ ಮತ್ತು ತುಮಕೂರು ಎರಡು ಜಿಲ್ಲೆಗಳನ್ನ ರಸಗೊಬ್ಬರಗಳ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತೇಳಿ ಒಂದು ಹೊಸ ಆಪ್ ಅನ್ನ ತೆಗೆದುಕೊಂಡು ಬಂದಿದೆ. ಮೂಲ ಉದ್ದೇಶ ಅಂತಂದ್ರೆ ರಸಗೊಬ್ಬರಗಳ ಬಳಕೆ ವ್ಯವಸ್ಥೆಯನ್ನು ಸರಿಪಡಿಸುವ ಸಲುವಾಗಿ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತಕ್ಕಂಥದ್ದನ್ನ ಕೇಂದ್ರ ಸರ್ಕಾರದಿಂದ ಈ ವರ್ಷ June 17 ಅನುಷ್ಠಾನ ಮಾಡತಕ್ಕಂಥದ್ದು ಇದೆ. ಇದರ ಮೂಲಕ ರೈತರು ತಮಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳನ್ನು ಪಡಿಬೇಕು ಅಂತ ಕಡ್ಡಾಯವಾಗಿ FIDಗಳನ್ನ ಹೊಂದಿರಲೇಬೇಕಾಗುತ್ತೆ. ಆ FIDಗಳ ಮೂಲಕ ಆ ವಿಸ್ತೀರ್ಣದಲ್ಲಿ ಬೆಳೆ ಬಿಡತಕ್ಕಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ರಸಗೊಬ್ಬರಗಳನ್ನ ಬಳಕೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಅದು ತೋರಿಸುತ್ತೆ. ಅವ್ರಿಗೆ ಎಷ್ಟು ಶಿಫಾರಸಿನ ಪ್ರಕಾರ ಎಷ್ಟು ರಸಗೊಬ್ಬರ ಬೇಕಾಗುತ್ತೆ ಅಂತಂದ್ರೆ ಎಲ್ಲಿ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನ ಅಲ್ಲೇ ತೋರಿಸುತ್ತೆ ಆಪ್ ಅಲ್ಲಿ. ಸೊ ಯಾವ ಶಾಪ್ ಅಲ್ಲಿ ಅವರು ಪಡಿಬಹುದು ಅಂತಕ್ಕಂಥದ್ದು, ಆ ಶಾಪ್ ಅನ್ನ ಆಯ್ಕೆ ಮಾಡಿಕೊಂಡಾಗ ಆ ಶಾಪ್ ಅಲ್ಲಿ ಯಾವ ಪ್ರಮಾಣದಲ್ಲಿ ರಸಗೊಬ್ಬರಗಳ ಲಭ್ಯತೆ ಇದೆ ಅಂತಕ್ಕಂಥದ್ದು ಸಹ ನಮ್ಮ ಪಾಯಿಂಟ್ ಆಫ್ ಸೇಲ್ ಅಂತಕ್ಕಂಥ ಮಿಷನ್ ಮೂಲಕ ಅವ್ರಿಗೆ ಎಷ್ಟು ಸಪ್ಲೈ ಆಗಿದೆ, ಎಷ್ಟು ವಿತರಣೆ ಆಗಿದೆ, ಇನ್ನೂ ಸಹ ಎಷ್ಟು ಸ್ಟಾಕ್ ಬಾಕಿ

0: ಇದೆ ಅಂತಕ್ಕಂಥದ್ದನ್ನು ಸಹ ತೋರಿಸುತ್ತೆ. ಅದಕ್ಕೆ ಅನುಗುಣವಾಗಿ ಇವರ ಬೇಡಿಕೆಯನ್ನು ಸಹ ಸಲ್ಲಿಸಿದಾಗ ಅಲ್ಲಿ QR ಕೋಡ್ ಜನರೇಟ್ ಆಗುತ್ತೆ. QR ಕೋಡ್ ಜನರೇಟ್ ಆಗಿರ್ತಕ್ಕಂಥದ್ದನ್ನ ಅವ್ರು ಬುಕ್ ಮಾಡಿದ 3 ದಿನಗಳ ಒಳಗಾಗಿ ಹೋಗಿ QR ಕೋಡ್ ಅನ್ನ ಅದನ್ನು ತೋರಿಸಿದ್ರೆ ಪಾಸ್ ಮಷೀನ್ ಮೂಲಕ ಅವ್ರಿಗೆ ಬಿಲ್ಲನ್ನು ಸಹ ರೈಸ್ ಮಾಡಿ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ.
1: ಕಾಶ್ಮೀರ, ಹಿಮಾಚಲ ಪ್ರದೇಶ ಸೇರಿದಂತೆ ತಂಪಾದ ವಾತಾವರಣದ ಪ್ರದೇಶಗಳಲ್ಲಿ ಬೆಳೆಯುವ ಸೇಬು ಹಣ್ಣನ್ನು ಅದಕ್ಕೆ ವ್ಯತಿರಿಕ್ತವಾದ ವಾತಾವರಣದ ಬರ ಪೀಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆಯುವ ಮೂಲಕ ಯುವ ರೈತ ಅಡ್ಡಗಲ್ ಗ್ರಾಮದ ಅನಿಲ್ ಗಮನ ಸೆಳೆದಿದ್ದಾರೆ ಮತ್ತು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಮಂಡೇಕಲ್ ಹೋಬಳಿ ವ್ಯಾಪ್ತಿ ಅಡ್ಡಗಲ್ ಗ್ರಾಮದ ಯುವ ರೈತ ಅನಿಲ್ ತನ್ನ 1/2 ಎಕರೆ ಜಮೀನಿನಲ್ಲಿ ಸೇಬು ಬೆಳೆಯುವ ವಿನೂತನ ಪ್ರಯೋಗಕ್ಕೆ ಮುಂದಾಗಿ ಯಶಸ್ಸನ್ನು ಕಂಡಿದ್ದಾರೆ. ಸಾಮಾನ್ಯವಾಗಿ ಬಯಲುಸೀಮೆಯ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಬರ ಪೀಡಿತ ಜಿಲ್ಲೆ ಎಂದೇ ಕರೆಯಲಾಗುತ್ತದೆ. ಮಳೆಯ ಕೊರತೆ ಮತ್ತು ಅಂತರ್ಜಲ ಕುಸಿತದಂತಹ ಗಂಭೀರ ಸಮಸ್ಯೆಗಳ ನಡುವೆಯೂ ಈ ಭಾಗದ ರೈತರು ಲಭ್ಯವಿರುವ ಕಡಿಮೆ ಅವಕಾಶಗಳನ್ನೇ ಸದ್ಬಳಕೆ ಮಾಡಿಕೊಂಡು ವಿವಿಧ ತರಕಾರಿ ಮತ್ತು ಹಣ್ಣಿನ ಬೆಳೆಗಳನ್ನು ಬೆಳೆಯುವ ಜೊತೆಗೆ ಹೈನುಗಾರಿಕೆಯಲ್ಲೂ ಹೆಸರು ಮಾಡಿದ್ದಾರೆ. ಕೆಲವು ರೈತರು ಸಾಂಪ್ರದಾಯಿಕ ಬೆಳೆಗಳಿಂದ ನಷ್ಟ ಅನುಭವಿಸಿದ ಪರಿಣಾಮ ಅವುಗಳಿಂದ ವಿಮುಖರಾಗಿ ಹೊಸ ಬೆಳೆ ಹೊಸ ಪ್ರಯೋಗಗಳತ್ತ ಮುಂದಾಗುತ್ತಿದ್ದಾರೆ. ಅಡ್ಡಗಲ್ ಗ್ರಾಮದ ರೈತ ಅನಿಲ್ 1/2 ಎಕರೆ ಜಮೀನಿನಲ್ಲಿ ಅನ್ನಾತಳಿಯ 200 ಗಿಡಗಳನ್ನು ತಂದು ನಾಟಿ ಮಾಡಿದ ಪರಿಣಾಮವಾಗಿ ಈಗ ಉತ್ತಮ ಫಸಲು ಫಲ ದೊರೆಯುತ್ತಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
2: ನಾನು ಆಪಲ್ ಟ್ರೈ ಮಾಡೋಣ ಒಂದ್ಸರಿ ಅಂತೇಳಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಆರಾಧ್ಯ ನರ್ಸರಿಯ ಶಶಿಯ ಕೊಟ್ರು ಗಿಡ ನಾಟಿ ಮಾಡಿದೆ. 1 ವರ್ಷಗಳ ಕಾಲ ನಾವು ಗಿಡಗಳನ್ನ ಪೋಷಣೆ ಮಾಡಿದ್ವಿ. ನವೆಂಬರ್ ಡಿಸೆಂಬರ್ ಅಲ್ಲಿ ನಾವು ಡ್ರೈಗ್ ಬಿಟ್ವಿ ಗಿಡಗಳನ್ನ. ಜನವರಿಯಿಂದ ನಮ್ಗೇನು ಮಂಜು ಸ್ಟಾರ್ಟ್ ಆಗ್ತದೆ, ಆ ಮಂಜಿನ ಕಾಲದಲ್ಲಿ ನಾವು ಕಟಿಂಗ್ ಅನ್ನು ಹಾಕ್ತಿವಿ. ಆ ಕಟಿಂಗ್ ತಗೊಂಡಾಗ ಫ್ರೂಟ್ಗೆ ಬಿಡ್ತೀವಿ, ಆಮೇಲೆ ಸ್ವಲ್ಪ ನೀರು ಬಿಡ್ತೀವಿ, ಆಮೇಲೆ ಫುಲ್ ಎಲ್ಲ ಫ್ಲವರ್ ಬಂತು, ಅದು ಪಾಲಿನೇಷನ್ ಆಗಿ ಕರೆಕ್ಟ್ ಆಗಿ ಹೂ ಸೆಟ್ರೇಟ್ ಆಗಿ ಕುತ್ಕೊಂತು, ಸ್ವಲ್ಪ ಹಣ್ಣು ಚೆನ್ನಾಗಿ ಬಂತು. ಯಾರೇನಾದ್ರೂ ಅನ್ಕೊಳ್ಳಿ, ಪ್ರಯತ್ನ ಯಾಕೆ ಬಿಡಬಾರ್ದು, ನಾವು ಹಾಕಿರೋ ಒಂದು ಶ್ರಮ ಪಟ್ಟು ಬೆಳೆ ಬೆಳೆಯೋಣ ಅಂತೇಳಿ ಕಷ್ಟಪಟ್ಟೆ, ಒಳ್ಳೆ ಬೆಳೆ ಸಿಕ್ತು. ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಬಗ್ಗೆ ನಮ್ಗೆ ಬೆಂಗಳೂರಿಂದ, ಹೊಸಕೋಟೆ ಆಂಧ್ರ ಪ್ರದೇಶದಿಂದ, ಈಶಾಪಂಡ ಬರೋರು ಕೂಡ ಇಲ್ಲಿ ಬಂದು ನನ್ನ ತೋಟ ನೋಡ್ಕೊಂಡು ಕೆಜಿಗೆ 200 ರೂಪಾಯಿಗೆ ನನಗೆ ಕೊಟ್ಟು ತಕೊಂಡೋಗೋರು. 1 ಟನ್ ಕಾಯಿ ಇಲ್ಲೇನೆ ರೈತರೇ ಬಂದಂತ ಅವರು ಫ್ಯಾಮಿಲಿಗಳ ಸಮೇತ ಬಂದು ಇಲ್ಲೇ ನನಗೆ ತಗೊಂಡೋಗಿದ್ದು ಒಂದು ಸಂತಸದ ವಿಷಯ.
1: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜಿರಾಮ್ಜಿಯ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕ್ಕಿಂಗ್ ವ್ಯವಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
3: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 41 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
4: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
5: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
4: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
5: DVJ ಅವರ ಮಂಕುತಿಮ್ಮನ ಕಗ್ಗ.
4: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
5: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
4: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
6: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ತೃಣಕ್ಕೆ ಹಸಿರೆಲ್ಲಿಯದು,
7: ತೃಣಕ್ಕೆ ಹಸಿರೆಲ್ಲಿಯದು,
6: ಬೇರಿನದೆ ಮಣ್ಣಿನದೆ, ದಿನಪನದೆ ಚಂದ್ರನದೆ, ನೀರಿನದೆ ನಿನದೆ,
7: ತಣಿತಣಿವ ನಿನ್ನ ಕಣ್ಣಿನ
6: ಪುಣ್ಯವೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ,
7: ಗುಣಕ್ಕೆ ಕಾರಣ ಒಂದೇ.

0: ಕುತ್ತಿಮ್ಮ.
1: ಮತ್ತೆ ಇದನ್ನ ಬಹಳ ಮುಖ್ಯವಾದಂತ ಒಂದು ಮುಕ್ತಕ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಮ್ಮ ನಿತ್ಯ ಜೀವನದಲ್ಲಿ ನಮಗೆ ಅನೇಕ ಪಾಠಗಳನ್ನು ನೆನಪು ಮಾಡಿಕೊಡುವಂಥ ಒಂದು ಸುಂದರವಾದಂಥ ಮುಕ್ತಕ. ಕಳೆದ ಸರ್ತಿ ನಾವು ಎರಡು ರೀತಿಯ ಮನಸ್ಸಿನ ಉದ್ವೇಗಗಳನ್ನು ನೋಡಿದ್ವಿ. ಒಂದು ಉದ್ವೇಗ ನಮಗೆ ಸಂತಸಕರವಾದಂಥದ್ದು, ಶಾಂತಿಯನ್ನು ತಂದುಕೊಡುವಂಥದ್ದು ಒಂದು ಭಾವನೆ. ಇನ್ನೊಂದು ಭಾವನೆ ಉದ್ವೇಗಕರವಾದಂಥದ್ದು, ನಕಾರಾತ್ಮಕವಾದಂಥದ್ದು. ಈ ಎರಡರಲ್ಲಿ ಎರಡು ಹಂತಗಳಿತ್ತು ಅಂತ ಅಂದ್ಕೊಳ್ಬಹುದು. ಒಂದು ಪ್ರಕಟ ಮಾಡ್ತಾ ಇರುವಂತಹ ಒಂದು ಅಂಶ, ಅಂದರೆ ಈಗ ಉದಾಹರಣೆಗೆ ನೀಲಿ ಗಗನ, ಅದು ಒಂದು ಅಂಶ. ಅದನ್ನು ಗ್ರಹಿಸ್ತಾ ಇರುವಂಥ ನಾನು ಇನ್ನೊಂದು ಅಂಶ. ಸೊ ಈ ಎರಡರ ಒಂದು ಸಂಬಂಧ ಹೇಗಿದೆ ಅನ್ನೋದನ್ನು ನಾವು ನೋಡಿದ್ವಿ. ಆದರೆ ಇಲ್ಲಿ ಪ್ರಶ್ನೆ ಇನ್ನೂ ಮುಂದುವರಿಸಿ ಆ ಗಗನದ ಕೆಲವು ಮುಖ್ಯವಾದಂಥ ಅಂಶಗಳು ಯಾವುದು, ಮತ್ತು ನಾನು ಅಂತ ನಾನು ಅಂದ್ಕೊಳ್ತಾ ಇರೋವಂಥ ಕೆಲವು ಮುಖ್ಯವಾದ ನನ್ನ ಮುಖ್ಯವಾದಂಥ ಅಂಶಗಳು ಯಾವುದಿರಬಹುದು ಅಂತ ನಾವು ಪ್ರಶ್ನಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಉದಾಹರಣೆ ಡಿ ವಿ ಜಿ ಅವ್ರು ಕೊಡ್ತಾ ಇರುವಂಥದ್ದು ತೃಣದ್ದು, ಅಂದರೆ ಹುಲ್ಲಿಂದು. ಯಹ್ ಕಶ್ಚಿತ್ ಹುಲ್ಲು, ನೋಡಿ ಎಷ್ಟು ಸುಂದರವಾದಂಥ ಪಾಠಗಳನ್ನು ನಾವು ನಿತ್ಯದಲ್ಲಿ ನಾವು ಏನೂ ಇಲ್ಲ ಅಂತ ಕಡೆಗಣಿಸುವಂಥ ಅಂಶಗಳಿಂದ ನಾವು ಕಲಿಬಹುದು. ಸೊ ಇದನ್ನು ನೋಡೋದಕ್ಕೂ ಕೂಡ ಕಣ್ಣು ಬೇರೆ ಥರದ್ದು ಇರಬೇಕು. ಸೊ ತೃಣ, ಅದು ಹುಲ್ಲು, ಹಸಿರಾಗಿ ಕಾಣುತ್ತೆ. ಈಗ ಪ್ರಶ್ನೆ, ಅಲ್ಲಿ ಆ ಹಸಿರು ಎಲ್ಲಿಂದ ಬಂತು ಅಂತ, ಯಾಕೆ ಬಂತು ಹಸಿರು? ನಮ್ಮ ವಿಜ್ಞಾನ ಹೇಳುತ್ತೆ ಅದರಲ್ಲಿ ಕ್ಲೋರೋಫಿಲ್ ಇರುತ್ತೆ, ಆ ಕ್ಲೋರೋಫಿಲ್ಲಿಂದಾಗಿ ಆ ಹಸಿರು ಬಣ್ಣ ಪ್ರತಿಫಲಿತವಾಗಿ ಅದು ಹಸಿರು ಬರುತ್ತೆ, ಹಸಿರು ಬಣ್ಣ ಬರುತ್ತೆ. ಪ್ರಶ್ನೆ ಅಲ್ಲಿಗೆ ನಿಲ್ಲಲ್ಲ, ಕ್ಲೋರೋಫಿಲ್ ಯಾಕೆ ಬಂತು? ಆ ಕ್ಲೋರೋಫಿಲ್ ಹಸಿರು ಬಣ್ಣವನ್ನು ಯಾಕೆ ಪ್ರತಿಫಲಿಸುತ್ತೆ? ಕೆಂಪನ್ನು ಮಾಡ್ಬೋದಿತ್ತಲ್ವಾ? ಸೊ ಹೀಗೆ ಈ ಪ್ರಶ್ನೆಗಳು ಬಂದಾಗ ಆ ಹಸಿರಿಗೆ ಎಲ್ಲಿಂದ ಮೂಲ ಅಂತ ನಾವು ಹುಡುಕ್ತಾ ಹೋಗ್ತೀವಿ. ಸೊ ಈ ಹಸಿರು ಎಲ್ಲಿಂದ ಬಂತು ಅಂತಂದರೆ, ಫಸ್ಟು ಅದು ಬೇರಿನಿಂದ ಬಂತ, ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥ ಎಲೆ ತೃಣ ಅದು ಭೂಮಿಯಿಂದ ಮೇಲಿದೆ, ಹಸಿರಾಗಿ ಕಾಣಿಸ್ತಾ ಇದೆ. ಬೇರೆ ಎಲ್ಲಿಂದನೂ ಬಂದಿರಬೇಕದು. ಅದು ನಮಗೆ ಕಣ್ಣು ಕಾಣಿಸ್ದೇ ಇರುವಂಥ ಭೂಮಿಯ ಒಳಗಡೆ ಇರುವಂಥ ಹುಲ್ಲಿನ ಬೇರಿನ ಒಂದು ಸತ್ವದಿಂದ ಬಂತ ಅಂತ ಒಂದು ಪ್ರಶ್ನೆ. ಆದರೆ ಬೇರಿಂದ ಬಂತು ಅಂತ ಅಂದ್ಕೊಳ್ಳೋಣ, ಆ ಬೇರಿಗೆ ಎಲ್ಲಿಂದ ಬಂತದು? ಅದ್ರ ಸುತ್ತಮುತ್ತ ಇರುವಂಥ ಯಾವ ಮಣ್ಣು ಅದಕ್ಕೆ ಚೈತನ್ಯವನ್ನು ಕೊಡ್ತಾ ಇದೆಯೋ ಆ ಮಣ್ಣಿನಿಂದ ಬಂದಿರಬಹುದದು. ಮಣ್ಣಿನಿಂದ ಬೇರಿಗೆ, ಬೇರಿನಿಂದ ಎಲೆಗೆ. ಸೊ ಹಾಗಾಗಿ ಹಸಿರು ಅಲ್ಲಿಂದ ಬಂದಿರಬಹುದು ಅಂತ. ಸೊ ಹಾಗಾದರೆ ಅದು ಮಣ್ಣಿಗೆಲ್ಲಿಂದ ಬಂತು ಮುಂದಿನ ಪ್ರಶ್ನೆ. ಸೊ ಆಗ ಡಿ ವಿ ಜಿ ಅವರು ಹೇಳ್ತಾರೆ, ಬಹುಶಃ ಸೂರ್ಯನ ಒಂದು ಪ್ರಕಾಶಮಾನವಾದಂಥ ಪ್ರಖರವಾದಂಥ ಒಂದು ಚೈತನ್ಯ ಏನಿದೆ, ಸೋಲಾರ್ ಎನರ್ಜಿ, ಅದು ಇಡೀ ಭೂಮಿಯಲ್ಲಿರುವಂಥ ಎಲ್ಲ ಚರ ಅಚರ ವಸ್ತುಗಳಿಗೆ ಊರ್ಜಾ ಶಕ್ತಿಯನ್ನು ಕೊಡುವಂಥ ಒಂದು ಸೋರ್ಸ್ ಮೂಲ. ಸೊ ಹಾಗೆ ದಿನಪನದೆ ಸೂರ್ಯಂದ ಅಥವಾ ತಂಪಾದಂಥ ರೀತಿಯಲ್ಲಿ ಅದೇ ಕಿರಣಗಳನ್ನು ಪ್ರತಿಫಲಿಸಿ ಭೂಮಿಗೆ ಕೊಡ್ತಾ ಇರುವಂಥ ಚಂದ್ರನ ಒಂದು ಕೊಡುಗೆನಾದು ಅಲ್ವಾ? ಅಥವಾ ಎಲೆ ನಿಜವಾಗ್ಲೂ ಬೆಳೆದು ಹಸಿರಾಗಿ ಕಂಗೊಳಿಸ್ಬೇಕು ಅಂತಂದರೆ ಸಾಕಷ್ಟು ನೀರಿರಬೇಕು ಭೂಮಿಯಲ್ಲಿ. ನೀರಿನ ಅಂಶ ಇದ್ದರೆ ಮಾತ್ರ ಗಿಡ ಚೆನ್ನಾಗಿ ಬೆಳೆಯುತ್ತೆ, ತೃಣ ಚೆನ್ನಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ಆ ಸತ್ವ, ನೀರಿನ ಒಂದು ಅಂಶ ಏನಿದೆ, ಆ ಸತ್ವ ಕೊಟ್ಟದ್ದು ನೀರಿರಬಹುದಲ್ವಾ ಅಂತ. ಸೊ ಈ ಎಲ್ಲ ವಸ್ತುಗಳು ಸೇರಿ ಅಲ್ಲಿ ಹಸಿರಾಗಿದೆ ಅಂತ ಅಂದ್ಕೊಳ್ತಾ ಇದ್ರೆ ಡಿ ವಿ ಜಿ ಅವರು ಇನ್ನೊಂದು ಬಹಳ ಸ್ವಾರಸ್ಯಕರವಾದಂಥ ಸಾಧ್ಯತೆಯನ್ನು ಮುಂದಿಡ್ತಾರೆ. ಇವೆಲ್ಲವೂ ಇರ್ಬೋದಪ್ಪ ನಿಜ, ಆದರೆ ಇವೆಲ್ಲವನ್ನು ನೋಡ್ತಾ ಇರುವಂಥ ನಿನ್ನಲ್ಲಿ ಏನಾದರೂ ಒಂದು ವಿಶೇಷವಾದಂಥ ಶಕ್ತಿ ಇರಬಹುದಲ್ವಾ? ಆ ಶಕ್ತಿಯನ್ನು ನೀನು ಪಡ್ಕೊಂಡಿರೋದ್ರಿಂದ ಅಲ್ಲಿರೋಂಥ ಹಸಿರನ್ನು ನಿನಗೆ ಗುರುತಿಸೋದಕ್ಕೆ ಸಾಧ್ಯ ಆಗ್ತಾ ಇರಬಹುದಲ್ವಾ? ಇವೆಲ್ಲವೂ ಇದೆ ನಿಜ. ಇವೆಲ್ಲವೂ ಇದ್ದು ನಿನಗೆ ಆ ಶಕ್ತಿ ಇರಲಿಲ್ಲ ಅಂತಂದರೆ ಹಸಿರು ಹಸಿರಾಗೆ ಇರುತ್ತೆ, ಬಟ್ ನಿನಗದು ಗೋಚರವಾಗ್ತಾ ಇರಲಿಲ್ಲ ಅಲ್ವಾ? ಸೊ ಹೀಗೆ ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ಯಾವುದೇ ಒಂದು ಸಂದರ್ಭ, ಯಾವುದೇ ಒಂದು ವಿಶೇಷತೆ, ಯಾವುದೇ ಒಂದು ಶಕ್ತಿ, ಅದನ್ನು ನಾವು ನೋಡಿದಾಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅದು ತನ್ನಂತಾನೇ ಸ್ವಯಂ ಉದ್ಭವವಾಗ್ಬಿಡಲಿಲ್ಲ. ಅದು ಎಷ್ಟೋ ವ್ಯಕ್ತಿಗಳ, ಎಷ್ಟೋ ವಸ್ತುಗಳ, ಎಷ್ಟೋ ಶಕ್ತಿಗಳ ಒಂದು ಸಮ್ಮಿಲಿತವಾದಂತಹ ಪ್ರಕ್ರಿಯೆಯಿಂದ ಪ್ರಕಟವಾಗ್ತಾ ಇದೆ. ಗುಣಕ್ಕೆ ಒಂದು ಕಾರಣ ಇರಲ್ಲ, ಹಾಗೆ ಯಶಸ್ಸಿಗೂ ಕೂಡ ಒಂದು ಕಾರಣ ಇರಲ್ಲ. ಜೀವನದಲ್ಲಿ ನಾವು

ಯಾವುದನ್ನಾದರೂ ಒಂದು ಸಾಧಿಸಿದಾಗ ನಮಗನ್ಸುತ್ತೆ, ಓ ನಾನೇ ಮಾಡಿದೆ, ನನ್ನ ಹೆಗ್ಗಳಿಕೆ ಇದು, ಇನ್ಯಾರೂ ಮಾಡೋಕ್ಕಾಗದೇ ಇರೋದನ್ನು ನಾನೀಗ ಮಾಡಿಬಿಟ್ಟಿದ್ದೀನಿ. ಸೊ ಈ ಥರದ ಒಂದು ದುರಹಂಕಾರ, ಒಂದು ಗರ್ವ ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಆಲೋಚನೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಈ ಸ್ಥಿತಿಗೆ ನಾವು ಬರೋದಕ್ಕೆ ಅದೆಷ್ಟೋ ಜನರು ನಮಗೆ ಸಹಾಯವನ್ನು ಮಾಡಿರ್ತಾರೆ. ಆ ಸಹಾಯ ಸಕಾಲದಲ್ಲಿ ನಮಗೆ ಸಿಕ್ಕಿರಲಿಲ್ಲ ಅಂತಂದರೆ ನಾವು ಇದನ್ನು ಗಳಿಸೋದಕ್ಕೆ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಇವಾಗ ಇದೇ ಈ ತೃಣಕ್ಕೆ ಸರಿಯಾದ ಸಮಯಕ್ಕೆ ನೀರು ಸಿಕ್ಕಿರಲಿಲ್ಲ ಅಂತಂದರೆ ಆ ತೃಣಕ್ಕೆ ಹಸಿರು ಸಿಗ್ತಾ ಇರಲಿಲ್ಲ. ಹಸಿರು ಸಿಕ್ಕಿದ್ಯಾಕೆ? ದಿನಪ, ಚಂದ್ರ, ನೀರು, ಭೂಮಿ, ಬೇರು ಎಲ್ಲವೂ ಇದ್ದು ಅದರ ಜೊತೆ ನಿನ್ನಲ್ಲೂ ಅದನ್ನು ನೋಡಿ ಸಂತೋಷ ಪಡುವಂಥ, ಅದನ್ನು ಗುರುತಿಸುವಂಥ ಒಂದು ಶಕ್ತಿಯೂ ಇದೆ. ಹಾಗಾಗಿ ಆ ತೃಣ ಹಸಿರಾಗಿದೆ ಅನ್ನೋದನ್ನು ನೀನು ಗ್ರಹಿಸ್ತಾ ಇದೆಯೇ. ಅದಿಲ್ಲದೆ ಹೋದರೆ ಇದು ಬಹುಶಃ ಸಾಧ್ಯವಾಗ್ತಾ ಇರಲಿಲ್ಲ. ನಮ್ಮಲ್ಲಿ ಮಾಡುವಂಥ ನಾವು ಇನ್ನೊಂದು ಸಾಮಾನ್ಯವಾದಂಥ ಮಿಸ್ಟೇಕ್ ಅಂತಂದರೆ, ಸಾಧಾರಣವಾಗಿ ಒನ್ ಕಾಸ್ ಒನ್ ಎಫೆಕ್ಟ್ ಅಂತ, ಕಾಸ್ ಎಫೆಕ್ಟ್. ಉದಾಹರಣೆಗೆ ಕಾದ ಕಬ್ಬಿಣದ ಸಲಾಕೆ, ಇದು ಸಾಧಾರಣವಾಗಿ ನಾವು ಮ್ಯಾನೇಜ್ಮೆಂಟಲ್ಲೆಲ್ಲ ಕೊಡುವಂಥ ಒಂದು ಉದಾಹರಣೆ. ರೆಡ್ ಹಾಟ್ ಐರನ್ ರಾಡ್, ಆ ರೆಡ್ ಹಾಟ್ ಐರನ್ ರಾಡನ್ನು ಯಾರಾದರೂ ಒಬ್ಬರು ಮುಟ್ಟಿದ್ರು ಅಂತಂದರೆ ಅವ್ರಿಗೇನಾಗುತ್ತೆ? ಕೈ ಸುಡುತ್ತೆ. ಕೈ ಯಾಕೆ ಸುಡ್ತು? ಬಿಸಿಯಾದಂಥದ್ದನ್ನು ಮುಟ್ಟಿದ್ರಿಂದ ಅವ್ರಿಗೆ ಸುಡ್ತು. ಸೊ ಕಾಸ್ ಇದೆ ಮುಟ್ಟುವಂಥದ್ದು, ಎಫೆಕ್ಟ್ ಇದೆ ಸುಟ್ಟಿದ್ದು. ಸೊ ಒನ್ ಕಾಸ್ ಒನ್ ಎಫೆಕ್ಟ್. ಮತ್ತು ಇದು ಈ ರೆಡ್ ಹಾಟ್ ಐರನ್ ರಾಡ್ ಮುಟ್ಟಿದಾಗ ಎಲ್ಲರಿಗೂ ಸುಡುತ್ತೆ, ಒಬ್ಬೊಬ್ರಿಗೊಂದೊಂದು ಥರ ಅಂತಲ್ಲ, ಎಲ್ಲರಿಗೂ ಸುಡುತ್ತೆ. ಪ್ರತಿ ಸರ್ತಿನೂ ಸುಡುತ್ತೆ, ಈಗ ಸುಡುತ್ತೆ ನಾಳೆ ಸುಡಲ್ಲ ಅಂತಲ್ಲ. ಇದು ರೆಡ್ ಹಾಟ್ ಐರನ್ ರಾಡ್ ಆಗಿದ್ದು ಅದನ್ನು ನಾನು ಮುಟ್ಟಿದರೆ ಪ್ರತಿ ಸರ್ತಿನೂ ಅದು ಸುಡಲೇಬೇಕು. ಸೊ ಹಾಗೆ ಒನ್ ಕಾಸ್ ಒನ್ ಎಫೆಕ್ಟ್ ಇದನ್ನು ನಾವು ನೋಡ್ತೀವಿ. ಆದರೆ ಜೀವನದಲ್ಲಿ ಎಲ್ಲವೂ ಕೂಡ ಈ ರೀತಿ ಇರಲ್ಲ. ಈ ರೀತಿ ಯೂನಿಫಾರ್ಮ್ ಕಾಸ್ ಎಫೆಕ್ಟ್ ರಿಲೇಷನ್ಶಿಪ್ನ ನಾವು ಕಂಡುಹಿಡ್ಕೊಳ್ಳೋಕ್ಕಾಗಲ್ಲ. ಕಾಯಿಲೆಗಳಲ್ಲೂ ಕೂಡ ಅಷ್ಟೇ. ಕಾಯಿಲೆಗಳಲ್ಲಿ ಒಂದು ಕಾಲದಲ್ಲಿ ಯಾವುದೋ ಒಂದು ಹೊರಗಿನ ಶಕ್ತಿಯಿಂದ ಕಾಯಿಲೆಗಳು ಬರುತ್ತೆ ಅನ್ನುವಂಥ ನಂಬಿಕೆ ಇತ್ತು ಎಷ್ಟೋ ಶತಮಾನಗಳ ಹಿಂದೆ. ಅದು ಹಾಗೆ ವಿಜ್ಞಾನ ಬೆಳೆದಂತೆ ಬದಲಾಗ್ತಾ ಬಂತು. ಬದಲಾಗ್ತಾ ಕೆಲವು ಹೊರಗಿನ ಶಕ್ತಿಗಳಿಂದ ಇದು ಬರಲ್ಲ, ನಮ್ಮ ಒಳಗಿರುವಂಥ ಕೆಲವು ವಿಶೇಷವಾದಂಥ ಗುಣಗಳಿರ್ತವೆ, ಆ ಗುಣಗಳ ಏರುಪೇರಿನಿಂದ, ಪ್ರಕೃತಿ ಸಹಜವಾದಂಥ ಏರುಪೇರಿನಿಂದ ಆಗುತ್ತೆ. ಈಗ ವಾಯು, ಕಫ, ಪಿತ್ತ ಅಂತೇನು ಹೇಳ್ತೀವಿ, ಅದೇ ಥರ ಬೇರೆ ಎಲ್ಲ ವಿಜ್ಞಾನಗಳಲ್ಲೂ ಕೂಡ, ಎಲ್ಲ ದೇಶಗಳಲ್ಲೂ ಕೂಡ ಇದೇ ರೀತಿ ಹೇಳ್ತಾ ಇದ್ರು. ಬೈಲ್ ಜಾಸ್ತಿ ಆದರೆ ಏನೋ ಆಗುತ್ತೆ, ಇನ್ನೊಂದು ಜಾಸ್ತಿ ಆದರೆ ಏನೋ ಆಗುತ್ತೆ ಅಂತ, ಹೀಗೆ ಅದೇ ರೀತಿಯ ಒಂದು ಇದಿರ್ತಿತ್ತು. ನಂತರ ಒಂದು ರೀತಿಯ ಕ್ರಾಂತಿ ಬಂದದ್ದು ಯಾವಾಗ ಅಂತಂದರೆ ರೋಗಾಣುಗಳು ಇರ್ತವೆ ಅನ್ನೋದನ್ನು ಗುರುತಿಸಿದಾಗ. ಆವಾಗೇನಾಯಿತು, ನಿಮಗೆ ಕಾಲರಾ ಕಾಯಿಲೆ ಬಂದಿದೆಯಾ? ಆ ಕಾಲರಾ ಕಾಯಿಲೆ ಬಂದಿರುವಂಥದ್ದು ಕಾಲರಾ ವೈರಸ್ಸಿಂದ, ಒನ್ ಕಾಸ್ ಒನ್ ಎಫೆಕ್ಟ್. ನಿಮಗೆ ಟಿ ಬಿ ಕಾಯಿಲೆ ಬಂದಿರುವಂಥದ್ದು ಟಿ ಬಿ ರೋಗಾಣುವಿನಿಂದ, ಒನ್ ಕಾಸ್ ಒನ್ ಎಫೆಕ್ಟ್. ಈ ಥರದ ಒಂದು ಭಾವನೆ ಚಾಲ್ತಿಯಲ್ಲಿ ಬಂತು. ಸೊ ಆ ಕಾಸ್ ಯಾವುದು? ಟಿ ಬಿ ರೋಗಾಣು. ಆ ಟಿ ಬಿ ರೋಗಾಣುವನ್ನು ಸಾಯಿಸುವಂಥದ್ದಕ್ಕೆ ಏನಾದರೂ ಕ್ರಮ ಇದೆಯಾ ಅಂತ ಸಂಶೋಧನೆ ಆಯಿತು. ಅನೇಕ ವರ್ಷಗಳ ಪ್ರಯತ್ನದಲ್ಲಿ ನಾವು ಇನ್ನೂ ಅದರಲ್ಲಿ ಯಶಸ್ಸು ಕಂಡಿಲ್ಲ, ಆದರೂ ಅದರ ಸಾಕಷ್ಟು ಯಶಸ್ಸನ್ನು ನೋಡಿದ್ದೀವಿ ನಾವು. ಅದು ಆ್ಯಂಟಿಬಯೋಟಿಕ್ಸ್ ಬಂತು. ಸೊ ಆ್ಯಂಟಿಬಯೋಟಿಕ್ಸ್ ಕೊಟ್ಟಾಗ ಆ ಒಂದು ಕಾರಣವನ್ನು ನಾವು ಇಲ್ಲವಾಗಿಸ್ಬಿಡ್ಬಹುದು. ನಮ್ಮ ಶರೀರದಲ್ಲಿ ಯಾವ ಒಂದು ಬ್ಯಾಕ್ಟೀರಿಯಾ ಸೇರಿದೆಯೋ ಆ ಬ್ಯಾಕ್ಟೀರಿಯಾನ ಸಾಯಿಸುವಂಥ ಆ್ಯಂಟಿಬಯೋಟಿಕ್ ಇರುತ್ತೆ, ಅದನ್ನು ಕೊಟ್ಟರೆ ಅದು ಇಲ್ದಂಗೆ ಆಗೋಗುತ್ತೆ. ಸೊ ಆವಾಗ ಜನರಿಗೆಲ್ಲ ಅನ್ನಿಸ್ತು, ಇನ್ನು ಮುಗೀತು, ಕಾಯಿಲೆಗಳೇ ಇರಲ್ಲ. ಆ ಕಾಸ್ ಇದೆ, ಆ ಕಾಸಿನ ಎಫೆಕ್ಟಿಂದಾಗಿ ಕಾಯಿಲೆ ಬಂದಿದೆ, ಕಾಸನ್ನು ತೆಗೆದ್ಬಿಡು, ಡಿಸೀಸ್ ಎಫೆಕ್ಟ್ ಹೊರಟೋಗುತ್ತೆ ಅಂತ. ಅಷ್ಟು ಸುಲಭವಾಗಿ ಆಗಲಿಲ್ಲ ಅದು. ಅದು ಯಾಕೆ ಆಗಲಿಲ್ಲ ಅಂತಂದರೆ ಎಲ್ಲ ಕಾಯಿಲೆಗಳು ಕೂಡ ಇವಾಗ ನಾವು ಗಟ್ಟಿಯಾಗಿ ನಂಬ್ಕೊಂಡಿರೋಂಥ ಸಿದ್ಧವಾಗಿರುವಂಥ ಒಂದು ಸಿದ್ಧಾಂತ ಏನಪ್ಪ ಅಂತಂದರೆ ಮಲ್ಟಿ ಫ್ಯಾಕ್ಟೋರಿಯಲ್ ಕಾಸೇಷನ್ ಆಫ್ ಡಿಸೀಸ್ ಅಂತ. ಯಾವುದೇ ಕಾಯಿಲೆ ಬರಬೇಕಾದ್ರೆ ಒಂದೇ ಕಾರಣ ಅಂತ ಇರಲ್ಲ. ನನ್ನ ಶರೀರದಲ್ಲಿ ಟಿ ಬಿ ಕಾಯಿಲೆ ಬಂದಿರಬಹುದು, ಆ ಟಿ ಬಿ ಕಾಯಿಲೆಗೆ ಟಿ ಬಿ ರೋಗಾಣುವೇ ಕಾರಣ ನಿಜ, ಆದರೆ ಆ ಟಿ ಬಿ ರೋಗಾಣು ನನ್ನ ಶರೀರದಲ್ಲಿ ಬೆಳೆಯೋ ರೀತಿಯಲ್ಲಿ ಮಾಡುವಂಥ ಅನೇಕ ಬೇರೆ ವಿಚಾರಗಳಿವೆ. ನನ್ನ ಶರೀರ ಆ ಟಿ ಬಿ ಕಾಯಿಲೆಗೆ ತುತ್ತಾಗೋದಿಕ್ಕೆ ನನ್ನ ಶರೀರದ ಬೇರೆ ಬೇರೆ ಅವಯವಗಳಲ್ಲಿರುವಂಥ ಶಕ್ತಿ ಅಥವಾ ನಿಶಕ್ತಿ ಕಾರಣವಾಗುತ್ತೆ. ಸೊ ಹಾಗೆ
ಅಥವಾ ನನ್ನ ಸುತ್ತಮುತ್ತ ಇರುವಂಥ ಎನ್ವೈರನ್ಮೆಂಟ್ ಅಂತ ಏನು ಹೇಳ್ತೀವಿ, ಪರಿಸರ, ಆ ಪರಿಸರ

0: ಈ ಹಸಿರಿನ ಒಂದು ಬಣ್ಣ ಬರ್ತಾ ಇದೆ. ಸೊ ಗುಣಕ್ಕೆ ಒಂದೇ ಕಾರಣ ಅಂತ ಇರಲ್ಲ ಅನ್ನೋದು ಈ ಪದ್ಯದ ತಾತ್ಪರ್ಯ.
1: ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 41 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮರದ ಬಟ್ಟಲು ಮತ್ತು ಮರೆಯದ ಪಾಠ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮರದ ಬಟ್ಟಲು ಮತ್ತು ಮರೆಯದ ಪಾಠ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ತಂದೆ ತಾಯಿ, 8 ವರ್ಷದ ಮಗ ಮತ್ತು ಅಜ್ಜ ಇವರುಗಳಿಂದ ಒಂದು ಪುಟ್ಟ ಕುಟುಂಬವಿತ್ತು. ವಯೋಸಹಜವಾಗಿ ಅಜ್ಜನ ಕೈಗಳು ನಡುಗುತ್ತಿದ್ದವು, ಕಣ್ಣುಗಳು ಮಂಜಾಗಿದ್ದವು. ಊಟ ಮಾಡುವಾಗ ಅಜ್ಜನ ಕೈಯಿಂದ ಅನ್ನವು ಪದೇ ಪದೇ ತಟ್ಟೆ ಕೆಳಗೆ ಬಿದ್ದು ಚೆಲ್ಲುತ್ತಿತ್ತು. ಗಾಜಿನ ಲೋಟಗಳು ಒಡೆದು ಹೋಗುತ್ತಿದ್ದವು. ಇದರಿಂದ ಬೇಸತ್ತ ಮಗ ಮತ್ತು ಸೊಸೆ. ಅಜ್ಜನಿಗೆ ಊಟ ಮಾಡಲು ಮನೆಯ ಮೂಲೆಯಲ್ಲಿ ಒಂದು ಸಣ್ಣ ಮರದ ಮೇಜನ್ನು ಹಾಕಿಕೊಟ್ಟರು. ಅಜ್ಜ ಅಲ್ಲಿ ಒಬ್ಬರೇ ಕುಳಿತು ಊಟ ಮಾಡಬೇಕಿತ್ತು. ಅಷ್ಟೇ ಅಲ್ಲದೆ ಗಾಜಿನ ತಟ್ಟೆ ಒಡೆಯುತ್ತಾರೆಂಬ ಕಾರಣಕ್ಕೆ ಅವರಿಗೆ ಒಂದು ಹಳೆಯ ಮರದ ಬಟ್ಟಲಿನಲ್ಲಿ ಊಟ ನೀಡಲಾರಂಭಿಸಿದರು. ಅಜ್ಜ ಕಣ್ಣೀರು ಹಾಕುತ್ತಾ ಒಬ್ಬರೇ ಕುಳಿತು ಊಟ ಮಾಡುತ್ತಿದ್ದರು. ಒಂದು ದಿನ ಸಾಯಂಕಾಲ ಆ ಮನೆಯ ಸಣ್ಣ ಮಗ ನೆಲದ ಮೇಲೆ ಕುಳಿತು ಮರದ ತುಂಡುಗಳಲ್ಲಿ ಏನನ್ನೋ ಕೆತ್ತುತ್ತಿರುವುದನ್ನು ಗಮನಿಸಿದ ತಂದೆ ಏನು ಮಾಡುತ್ತಿದ್ದೀಯ ಮಗನೇ ಎಂದು ಪ್ರೀತಿಯಿಂದ ಕೇಳಿದ. ಆ ಮಗು ಮುಗ್ಧವಾಗಿ ಉತ್ತರಿಸಿತು, ನಾನು ನಿಮಗಾಗಿ ಮತ್ತು ಅಮ್ಮನಿಗಾಗಿ 2 ಮರದ ಬಟ್ಟಲುಗಳನ್ನು ತಯಾರು ಮಾಡುತ್ತಿದ್ದೇನೆ. ವಯಸ್ಸಾದಾಗ ನಿಮಗೆ ಇದರಲ್ಲಿಯೇ ಊಟ ಕೊಡಲು ಸುಲಭವಾಗುತ್ತದಲ್ಲವೇ? ಮಗನ ಈ ಮಾತು ತಂದೆ ತಾಯಿಯ ಎದೆಗೆ ಬಿದ್ದ ಚಾಕುವಿನಂತಾಯಿತು. ತಾವು ಇಂದು ಪೋಷಕರನ್ನು ನಡೆಸಿಕೊಳ್ಳುತ್ತಿರುವ ರೀತಿಯಲ್ಲೇ ನಾಳೆ ತಮ್ಮ ಮಕ್ಕಳು ತಮ್ಮನ್ನು ನಡೆಸಿಕೊಳ್ಳುತ್ತಾರೆ ಎಂಬುದು ಅಂದು ಅವರಿಗೆ ಅರ್ಥವಾಯಿತು. ಅಂದೇ ಅವರು ಅಜ್ಜನನ್ನು ಮತ್ತೆ ತಮ್ಮ ಜೊತೆಯಲ್ಲೇ ಗೌರವಾದವಗಳೊಂದಿಗೆ ಕೂರಿಸಿಕೊಂಡು ಊಟ ಮಾಡಿಸಲು ಆರಂಭಿಸಿದರು. ಈ ಕಥೆಯು ಕೇವಲ ಒಂದು ಘಟನೆಯಲ್ಲ, ಬದಲಾಗಿ ನಮ್ಮ ಬದುಕಿನ ಪ್ರತಿಬಿಂಬ. ನಾವು ನಮ್ಮ ಪೋಷಕರ ಅಸಹಾಯಕತೆಯನ್ನು ಮರದ ಬಟ್ಟಲಿನಂತೆ ಕಡೆಗಣಿಸಿದರೆ ಅದೇ ಸಂಸ್ಕೃತಿಯು ನಮ್ಮ ಮಕ್ಕಳ ಮೂಲಕ ನಮಗೆ ಮರಳಿ ಬರುತ್ತದೆ ಎಂಬ ಕಟು ಸತ್ಯವನ್ನು ಇದು ನೆನಪಿಸುತ್ತದೆ. ವಯಸ್ಸಾದಾಗ ಪೋಷಕರು ನಮ್ಮ ಪಾಲಿಗೆ ಅಕ್ಷರಶಃ ಮಕ್ಕಳಂತೆಯೇ ಆಗಿಬಿಡುತ್ತಾರೆ. ಇದು ಕೇವಲ ದೈಹಿಕ ಅಗತ್ಯಕ್ಕಲ್ಲ, ನಮ್ಮೊಳಗಿನ ಸಂಸ್ಕಾರದ ಪರೀಕ್ಷೆಗಾಗಿ ಆ ಪುಟ್ಟ ಬಾಲಕ ಮರದ ಬಟ್ಟಲು ಕೆತ್ತಿದಂತೆ ನಾವು ಇಂದು ತೋರುವ ಅಸಡ್ಡೆ ನಾಳೆಯ ನಮ್ಮ ಭವಿಷ್ಯದ ಅಡಿಪಾಯವಾಗಬಾರದು. ಆದ್ದರಿಂದ ಪೋಷಕರನ್ನು ಗೌರವದಿಂದ ಕಾಣುವುದು ಕೇವಲ ನಮ್ಮ ಕರ್ತವ್ಯವಲ್ಲ, ಅದು ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡುವ ಅತ್ಯಂತ ಶ್ರೇಷ್ಠವಾದ ಹಾಗೂ ಜೀವಂತವಾದ ಜೀವನ ಪಾಠವಾಗಿದೆ. ಬದುಕು ಒಂದು ಸುಂದರ ವೃತ್ತ. ನಾವು ಎಲ್ಲಿಂದ ಆರಂಭಿಸುತ್ತೇವೆಯೋ ಒಂದು ಹಂತದಲ್ಲಿ ಮತ್ತೆ ಅಲ್ಲಿಗೆ ಬಂದು ನಿಲ್ಲುತ್ತೇವೆ. ನಮ್ಮನ್ನು ಈ ಭೂಮಿಗೆ ತಂದು ನಮ್ಮ ಪ್ರತಿ ಅಳಿವಿಗೂ ಸ್ಪಂದಿಸಿ ನಮ್ಮ ಅಂಬೆಗಾಲಿಗೊಂದು ಆಸರೆಯಾದವರು ನಮ್ಮ ಪೋಷಕರು. ಆದರೆ ಕಾಲ ಉರುಳಿದಂತೆ ಪ್ರಕೃತಿಯ ನಿಯಮದಂತೆ ನಮಗೆ ಜನ್ಮ ನೀಡಿದವರೇ ನಮಗೆ ಮಕ್ಕಳಾಗುವ ಕಾಲವೊಂದು ಬರುತ್ತದೆ. ಇದು ಕೇವಲ ವಯಸ್ಸಿನ ಬದಲಾವಣೆಯಲ್ಲ, ಇದು ಭಾವನೆಗಳ ಮತ್ತು ಅವಲಂಬನೆಯ ಅದ್ಭುತ ಪಲ್ಲಟ. ಒಂದು ಕಾಲದಲ್ಲಿ ನಮಗೆ ದಾರಿದೀಪವಾಗಿದ್ದವರು

0: ಹೋಗುತ್ತಾವೆ, ದಾರಿ ಮರೆಯಬಹುದು. ನಾವು ಹತ್ತಾರು ಬಾರಿ ಕೇಳಿದ ಪ್ರಶ್ನೆಗೆ ಅವರು ಅಂದು ಬೇಸರವಿಲ್ಲದೆ ಉತ್ತರಿಸಿದ್ದರು. ಇಂದು ಅವರ ಸರಿತಿ, ಅವರು ಇಂದು ಹೇಳಿದ ವಿಷಯವನ್ನೇ ನಾಳೆ ಮರೆಯಬಹುದು, ಹೇಳಿದ್ದನ್ನೇ ಪದೇ ಪದೇ ಹೇಳಬಹುದು. ಅವರ ನಡೆಯ ವೇಗ ಕಡಿಮೆಯಾಗಬಹುದು, ಕೈಗಳು ನಡುಗಬಹುದು. ಈ ಹಂತದಲ್ಲಿ ಅವರನ್ನು ವಯಸ್ಸಾದವರು ಎಂದು ನೋಡುವ ಬದಲು ಎರಡನೇ ಬಾಲ್ಯದ ಮಕ್ಕಳು ಎಂದು ನೋಡಿದಾಗ ನಮ್ಮಲ್ಲಿ ತಾಳ್ಮೆ ತಾನಾಗಿಯೇ ಮೂಡುತ್ತದೆ. ಅನೇಕ ಬಾರಿ ನಾವು ನಮ್ಮ ಕೆಲಸದ ಒತ್ತಡದಲ್ಲಿ ಪೋಷಕರ ಈ ಅಸಹಾಯಕತೆಯನ್ನು ಒಂದು ಹೊರೆ ಎಂದು ಭಾವಿಸಿಬಿಡುತ್ತೇವೆ. ಆದರೆ ನೆನಪಿಡಿ, ಇಂದು ನಾವು ಗಳಿಸಿರುವ ಈ ಸುಖ ಸಂಪತ್ತು ಮತ್ತು ಸ್ಥಾನಮಾನಗಳ ಹಿಂದೆ ಅವರ ಹಗಲಿರುಳಿನ ಪರಿಶ್ರಮವಿದೆ. ಅವರ ಸೇವೆಯನ್ನು ಮಾಡುವುದು ನಮಗೊಂದು ಕಷ್ಟದ ಕೆಲಸವಾಗಬಾರದು. ಬದಲಾಗಿ ಅವರು ನಮಗಾಗಿ ಸುರಿಸಿದ ಬೆವರು ಮತ್ತು ತೋರಿದ ಅಪಾರ ಪ್ರೀತಿಗೆ ನಾವು ಸಲ್ಲಿಸುತ್ತಿರುವ ಪ್ರೀತಿಯ ಕೃತಜ್ಞತೆ ಇದಾಗಬೇಕು. ಅವರ ಮುಸ್ಸಂಜೆಯ ಬದುಕಿನಲ್ಲಿ ನಾವು ಅವರ ಕೈ ಹಿಡಿದು ನಡೆಸುವ ಕ್ಷಣಗಳೇ ಬದುಕಿನ ಅತ್ಯಂತ ಶ್ರೇಷ್ಠ ಕ್ಷಣಗಳು. ನಾವು ನಮ್ಮ ಪೋಷಕರನ್ನು ಹೇಗೆ ನಡೆಸಿಕೊಳ್ಳುತ್ತೇವೆಯೋ ಅದೇ ಸಂಸ್ಕಾರವನ್ನು ನಮ್ಮ ಮಕ್ಕಳು ಕಲಿಯುತ್ತಾರೆ. ಮನೆಯಲ್ಲಿ ಹಿರಿಯರಿದ್ದರೆ ಅದು ಕೇವಲ ನಾಲ್ಕು ಗೋಡೆಗಳಲ್ಲ, ಅದೊಂದು ಮೌಲ್ಯಗಳ ಪಾಠಶಾಲೆ. ನಾವು ನಮ್ಮ ಹೆತ್ತವರನ್ನು ಅಸಡ್ಡೆಯಿಂದ ನೋಡಿದರೆ ನಾಳೆ ನಮ್ಮ ಮಕ್ಕಳು ನಮ್ಮನ್ನು ಅದೇ ರೀತಿ ನಡೆಸಿಕೊಳ್ಳಬಹುದು ಎಂಬ ಸತ್ಯ ನಮಗೆ ತಿಳಿದಿರಲಿ. ಪೋಷಕರ ಆಶೀರ್ವಾದದ ಹಸ್ತ ನಮ್ಮ ತಲೆಯ ಮೇಲಿರುವವರೆಗೆ ನಮ್ಮ ಬದುಕಿಗೆ ಯಾವುದೇ ವಿಘ್ನಗಳು ಬರುವುದಿಲ್ಲ. ಜೀವನದಲ್ಲಿ ಕಳೆದುಕೊಂಡ ಎಲ್ಲವನ್ನು ಮತ್ತೆ ಗಳಿಸಬಹುದು, ಆದರೆ ಕಳೆದುಕೊಂಡ ಪೋಷಕರನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ನಾಳೆ ಸಮಯ ಸಿಕ್ಕಾಗ ಮಾತಾಡೋಣ ಎಂಬ ಮುಂದೂಡಿಕೆ ಬೇಡ. ಹಿಂದೆ ಅವರ ಹತ್ತಿರ ಕುಳಿತು ಮಾತಾಡಿ, ಅವರ ಕೈ ಹಿಡಿದು ಸಮಾಧಾನ ನೀಡಿ. ಅವರು ಬದುಕಿದ್ದಾಗ ನೀಡುವ ಒಂದು ಸಣ್ಣ ಮೃದುವಾದ ಮಾತು ಅವರು ಹೋದ ಮೇಲೆ ಸುರಿಸು.
1: ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ. ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ. ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ, ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರವು 12 ವರ್ಷಗಳನ್ನು ಪೂರೈಸಿರುವುದನ್ನು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿರುವುದನ್ನು ಆಚರಿಸಲು ಇಂದು ನವದೆಹಲಿಯಲ್ಲಿ ಸಭೆ ನಡೆಯಲಿದೆ. ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿಯ ಉನ್ನತ ನಾಯಕತ್ವದ ಹೊರತಾಗಿ ಮೈತ್ರಿಕೂಟದ ಎಲ್ಲಾ ಘಟಕ ಸದಸ್ಯರು ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಎನ್ಡಿಎ ಸಭೆಯಲ್ಲಿ ಎಲ್ಲಾ ಮೈತ್ರಿಕೂಟದ ಘಟಕಗಳ ನಾಯಕರು ಮತ್ತು 22 ಎನ್ಡಿಎ ಆಡಳಿತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿವಿಧ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯಕ್ರಮಗಳು, ಮೂಲಸೌಕರ್ಯ ಕಾರ್ಯಕ್ರಮಗಳು ಮತ್ತು 2047ರ ವೇಳೆಗೆ ರಾಷ್ಟ್ರವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸುವ ನರೇಂದ್ರ ಮೋದಿ ಸರ್ಕಾರದ ದೃಷ್ಟಿಕೋನವನ್ನು ಪರಿಶೀಲಿಸುವತ್ತ ಸಭೆ ಗಮನಹರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ವ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪರಿವರ್ತನಾತ್ಮಕ ಆಡಳಿತ, ಜಾಗತಿಕ ದಕ್ಷಿಣಕ್ಕಾಗಿ ಅವರ ಪ್ರತಿಪಾದನೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಆರ್ಥಿಕವಾಗಿ ಕ್ರಿಯಾತ್ಮಕ ಭಾರತದ ದೃಷ್ಟಿಕೋನಕ್ಕೆ ಜಗತ್ತಿನಾದ್ಯಂತ ವಿಶ್ವ ನಾಯಕರು ಗೌರವ ಸಲ್ಲಿಸಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದ ಅನುರಾ ಕುಮಾರ ದಿಸಾನಾಯಕ ಅವರು ಜೂನ್ 8, 2026ರಂದು ಪ್ರಧಾನಿಯವರನ್ನು ಉದ್ದೇಶಿಸಿ ಬರೆದ ಪತ್ರದಲ್ಲಿ, ಈ ಮೈಲುಗಲ್ಲು ನಿಮ್ಮ ಅಧಿಕಾರದ ವರ್ಷಗಳಿಗೆ ಮಾತ್ರವಲ್ಲ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಜನರು ನಿಮ್ಮ ನಾಯಕತ್ವದಲ್ಲಿ ಇಟ್ಟಿರುವ ನಂಬಿಕೆ ಮತ್ತು ವಿಶ್ವಾಸಕ್ಕೂ ಸಾಕ್ಷಿಯಾಗಿದೆ. ಪ್ರಧಾನಿ ಮೋದಿಯವರ ದೃಷ್ಟಿಕೋನವು ಶ್ರೀಲಂಕಾ ಸೇರಿದಂತೆ ಭಾರತದ ಗಡಿಗಳನ್ನು ಮೀರಿ ಅನೇಕರಿಗೆ ಸ್ಫೂರ್ತಿ ನೀಡಿದೆ ಎಂದು ಅವರು ಹೇಳಿದ್ದಾರೆ. ಪಪುವಾ ನ್ಯೂಗಿನಿಯಾದ ಪ್ರಧಾನಿ ಜೇಮ್ಸ್ ಮರಾಪೆ ಅವರು ತಮ್ಮ ವೈಯಕ್ತಿಕ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ ಮೋದಿ ಅವರನ್ನು ಮಾದರಿ ಮತ್ತು ನಾಯಕತ್ವದ ಉದಾಹರಣೆ ಎಂದು ಬಣ್ಣಿಸಿದ್ದಾರೆ. ಇಂದು 200 ಮಿಲಿಯನ್ಗಿಂತಲೂ ಹೆಚ್ಚು ಜನರನ್ನು ಬಡತನದಿಂದ ಉತ್ತಮ ಜೀವನಕ್ಕೆ ತರುವಲ್ಲಿ ಅದ್ಭುತ ಸಾಧನೆ ಎಂದು ಅವರು ಬಣ್ಣಿಸಿದ್ದಾರೆ. ಪಪುವಾ ನ್ಯೂಗಿನಿಯಾದ ಆತ್ಮೀಯ ಸ್ನೇಹ ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಬಯಕೆಯನ್ನು ಪ್ರಧಾನಿ ಮರಾಪೆ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರು ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಜಾಗತಿಕ ವಿಷಯಗಳಲ್ಲಿ ಪ್ರಮುಖ ಧ್ವನಿಯಾಗಿ ವಿಕಸನಗೊಂಡಿದೆ ಎಂದು ಹೇಳಿದ್ದಾರೆ. ಅವರು ಆರಂಭದಿಂದ

0: 3.4 ಶತಕೋಟಿ ಜನರ ರಾಷ್ಟ್ರವನ್ನು 3 ಅವಧಿಗಳಲ್ಲಿ ಮುನ್ನಡೆಸುವ ಪ್ರಧಾನಿ ಮೋದಿಯವರ ಪ್ರಯಾಣವನ್ನು ಬಣ್ಣಿಸಿದ್ದಾರೆ. ವಿದೇಶಾಂಗ ನೀತಿ, ಆರ್ಥಿಕ ಬೆಳವಣಿಗೆ, ಮೂಲಸೌಕರ್ಯ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತದ ಮಹತ್ವದ ಸಾಧನೆಗಳನ್ನು ಪ್ರಸ್ತಾಪಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯದ ಚಹಾ ತೋಟದ ಕಾರ್ಮಿಕರಿಗಾಗಿ ಪ್ರಧಾನಮಂತ್ರಿ ಚಾಯ್ ಶ್ರಮಿಕ್ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತ್ ಕುಮಾರ್ ಕೋಲ್ಕತ್ತಾದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಇಂದಿನಿಂದ ಬಲ್ಗೇರಿಯಾ ಮತ್ತು ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಬಲ್ಗೇರಿಯಾ ಭೇಟಿಯ ಸಮಯದಲ್ಲಿ ಡಾಕ್ಟರ್ ಜೈಶಂಕರ್ ಅವರು ಬಲ್ಗೇರಿಯಾದ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಫಿನ್ಲ್ಯಾಂಡ್ ಭೇಟಿಯ ಸಂದರ್ಭದಲ್ಲಿ ಡಾಕ್ಟರ್ ಜೈಶಂಕರ್ ಅವರು 14ನೇ ಆವೃತ್ತಿಯ ಕಲ್ತರಂತ ಮಾತುಕತೆಯಲ್ಲಿ ಭಾಗವಹಿಸಲಿದ್ದಾರೆ. ಪರಿವರ್ತನೆಯಲ್ಲಿ ಒಂದು ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬುದು ಈ ಆವೃತ್ತಿಯ ವಿಷಯವಾಗಿದೆ. ಇದೇ ವೇಳೆ ಅವರು ಫಿನ್ಲ್ಯಾಂಡ್ನ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ. ರಾಷ್ಟೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ನಿರ್ವಹಣಾ ಪದ್ಧತಿಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ತಂತ್ರಜ್ಞಾನ ಚಾಲಿತ ಉಪಕ್ರಮಗಳ ಸರಣಿಯನ್ನು ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ NHAI ಪರಿಚಯಿಸಿದೆ. ಈ ಕ್ರಮದ ಭಾಗವಾಗಿ ನಗರ ಮತ್ತು ಅಂತರ್ ನಿರ್ಮಿತ ಪ್ರದೇಶಗಳಲ್ಲಿ ಒಳಚರಂಡಿ ವ್ಯವಸ್ಥೆಗಳ ಯಾಂತ್ರೀಕೃತ ನಿರ್ವಹಣೆ ಮತ್ತು ಸ್ವಯಂಚಾಲಿತ ಗುಂಡಿ ತುಂಬುವಿಕೆ ಮತ್ತು ಯಾಂತ್ರೀಕೃತ ರಸ್ತೆ ಸ್ವಚ್ಛಗೊಳಿಸುವ ಯಂತ್ರಗಳು ಸೇರಿದಂತೆ ಸುಧಾರಿತ ಯಾಂತ್ರೀಕೃತ ರಸ್ತೆ ನಿರ್ವಹಣಾ ಉಪಕರಣಗಳ ನಿಯೋಜನೆಗಾಗಿ NHAI ಸಮಗ್ರ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದು, ತಡೆಗಟ್ಟುವ ನಿರ್ವಹಣಾ ಪದ್ಧತಿಗಳು ಮತ್ತು ಒಪ್ಪಂದದ ಬಾಧ್ಯತೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಮೂಲಕ ರಾಷ್ಟೀಯ ಹೆದ್ದಾರಿ ನಿರ್ವಹಣೆಯ ದಕ್ಷತೆ ಮತ್ತು ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಈ ಉಪಕ್ರಮಗಳು ಹೊಂದಿವೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ. ಮುಂಬರುವ ಮಳೆಗಾಲಕ್ಕಾಗಿ ಮತ್ತು ಒಳಚರಂಡಿ ನಿರ್ವಹಣೆಯ ದಕ್ಷತೆ, ಗುಣಮಟ್ಟ ಮತ್ತು ಪರಿಣಾಮಕಾರಿತ್ವವನ್ನು ಸುಧಾರಿಸಲು ರಾಷ್ಟೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳ ನಗರ ಮತ್ತು ಅಂತರ್ ನಿರ್ಮಿತ ಪ್ರದೇಶಗಳಲ್ಲಿ ಲೈನ್ಡ್ ಡ್ರೈನ್ಗಳ ಯಾಂತ್ರೀಕೃತ ಶುಚಿಗೊಳಿಸುವಿಕೆಯನ್ನು NHAI ಕಡ್ಡಾಯಗೊಳಿಸಿದೆ ಎಂದು ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಶನಿವಾರದಿಂದ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ದೇಶಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿ ಭಾನುವಾರ ನೀಸ್ ನಗರಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವರ್ಷದ ಆರಂಭದಲ್ಲಿ ವಿಶೇಷ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಏರಿಸಲಾದ ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಬಾಂಧವ್ಯದ ಸಂಪೂರ್ಣ ಆಯಾಮಗಳನ್ನು ಉಭಯ ನಾಯಕರು ಪರಾಮರ್ಶಿಸಲಿದ್ದಾರೆ. ನೀಸ್ ನಗರದಲ್ಲಿ ಉಭಯ ನಾಯಕರು ಜಂಟಿಯಾಗಿ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮವು ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳ ಉನ್ನತ ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು ಹಾಗೂ ಸಾಹಸೋದ್ಯಮ ಬಂಡವಾಳ ನಿಧಿಗಳನ್ನು ಒಂದೆಡೆ ಸೇರಿಸಲಿದೆ. ಭಾರತ ಫ್ರಾನ್ಸ್ ನಾವೀನ್ಯತೆ ವರ್ಷದ ಸಂದರ್ಭದಲ್ಲಿ ಆಯೋಜಿಸಲಾಗುತ್ತಿರುವ ಈ ಪ್ರಮುಖ ಕಾರ್ಯಕ್ರಮವು ಉಭಯ ದೇಶಗಳ ನಡುವೆ ಇರುವ ನಾವೀನ್ಯತೆ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಒಮನ್ ಕರಾವಳಿಯಲ್ಲಿ ಅಮೆರಿಕ ಸೈನ್ಯದ ಅಪಾಚೆ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸುವುದಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಸೇನೆ ಇರಾನ್ ವಿರುದ್ಧ ದಾಳಿ ನಡೆಸಿದೆ. ಡ್ರೋನ್ ಮೂಲಕ ಇರಾನ್ನ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಲಾಗಿದ್ದು ಇಬ್ಬರು ಪೈಲಟ್ಗಳನ್ನು ರಕ್ಷಿಸಲಾಗಿದೆ ಎಂದು ಅಮೆರಿಕ ಅಧಿಕಾರಿಗಳು ತಿಳಿಸಿದ್ದಾರೆ. ಅಮೆರಿಕ ದಾಳಿಯ ನಂತರ ಇರಾನಿನ ನಗರಗಳಾದ ಸಿರಿಕ್, ಮಿನಾಬ್, ಬಂದರ್, ಅಬ್ಬಾಸ್ ಮತ್ತು ಹಾರ್ಮುಜ್ ಜಲಸಂಧಿಯ ಗಡಿಯಲ್ಲಿರುವ ಕೆಶ್ಮ್ ದ್ವೀಪದಲ್ಲಿ ಸ್ಫೋಟಗಳು ಕೇಳಿಬಂದಿವೆ. ಇರಾನ್ ಅಮೆರಿಕ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಿದ್ದಕ್ಕೆ ಅಮೆರಿಕ ಪ್ರತಿಕ್ರಿಯೆ ತುಂಬಾ ಪ್ರಬಲವಾಗಿದೆ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧದ ಮುಂಬರುವ T20 ಅಂತಾರಾಷ್ಟ್ರೀಯ ಸರಣಿಗೆ ಭಾರತ ತಂಡದಿಂದ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಅವರನ್ನು ಕೈಬಿಡಲಾಗಿದೆ. ಆಯ್ಕೆ ಸಮಿತಿಯು ಪ್ರಸಿದ್ಧ ಕೃಷ್ಣ ಅವರನ್ನು ಅವರ ಬದಲಿಯಾಗಿ ಹೆಸರಿಸಿದೆ. ತಂಡದ ಆಡಳಿತ ಮತ್ತು ವೈದ್ಯಕೀಯ ಸಿಬ್ಬಂದಿ ನಡುವಿನ ಸಮಾಲೋಚನೆಯ ನಂತರ ಸಿರಾಜ್ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ತಿಳಿಸಿದೆ. ಶ್ರೀಲಂಕಾದ ರಂಗಿರಿ ದಂಬುಲಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಪುರುಷರ ಕ್ರಿಕೆಟ್ನ ತ್ರಿಕೋನ ಎ ಸರಣಿಯ ಆರಂಭಿಕ ಪಂದ್ಯದಲ್ಲಿ ಭಾರತ ಎ ತಂಡವು ಶ್ರೀಲಂಕಾ ಎ ತಂಡವನ್ನು 8 ರನ್ಗಳಿಂದ ಸೋಲಿಸಿತು. ಭಾರತ ಎ ತಂಡವು ಇದೇ 11ರಂದು ನಡೆಯುವ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ಎ ತಂಡವನ್ನು ಎದುರಿಸಲಿದೆ. ಎಲ್ಲಾ ಪಂದ್ಯಗಳು ದಂಬುಲಾದಲ್ಲಿ ನಡೆಯಲಿವೆ. ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯನ್

0: ಬ್ಯಾಡ್ಮಿಂಟನ್ ಓಪನ್ನಲ್ಲಿ ಭಾರತದ MR ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಪುರುಷರ ಡಬಲ್ಸ್ನ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಆರಂಭಿಕ ಸುತ್ತಿನ ಪಂದ್ಯದಲ್ಲಿ ಅಮೆರಿಕದ ಜೋಡಿಯಾದ ಅರ್ಡೆನಾ ಕ್ವಾನ್ ಲೀ ಮತ್ತು ಸ್ಟ್ಯಾನ್ಲಿ ಸಿಂಗ್ ಅವರನ್ನು 21-13, 21-13 ಸೆಟ್ಗಳಿಂದ ಸೋಲಿಸಿತು. ಆದಾಗ್ಯೂ ಟೂರ್ನಮೆಂಟ್ನಲ್ಲಿ ಭಾರತದ ಮತ್ತೊಂದು ಪುರುಷರ ಡಬಲ್ಸ್ ಜೋಡಿ ಅಚ್ಯುತಾದಿತ್ಯ ರಾವ್ ದೊಡ್ಡ ಒರಪು ಮತ್ತು ಅರ್ಜುನ್ ರೆಡ್ಡಿ ಪೋಚನಾ ಅವರು ಆರಂಭಿಕ ಸುತ್ತಿನಲ್ಲಿ ಸ್ಥಳೀಯ ಜೋಡಿಯಾದ ಕಾಂಕಿ ಇಗಾವ ಮತ್ತು ಒಇಎ ಹೆರ್ನ್ ವಿರುದ್ಧ 15-21, 15-21 ನೇರ ಸೆಟ್ಗಳಿಂದ ಸೋತ ನಂತರ ಆರಂಭಿಕ ಹಂತದಿಂದ ಹೊರಬಿದ್ದರು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ನಿನ್ನೆ ನವದೆಹಲಿಯಲ್ಲಿ ಡಿಜಿಟಲ್ ಬಂಧನ ಹಗರಣಗಳ ವಿರುದ್ಧ ಮಾನವ ಹಕ್ಕುಗಳನ್ನು ರಕ್ಷಿಸುವ ಕುರಿತು ಮುಕ್ತ ಸಭೆಯ ಚರ್ಚೆಯನ್ನು ಆಯೋಜಿಸಿತ್ತು. ಚರ್ಚೆಯ ಅಧ್ಯಕ್ಷತೆ ವಹಿಸಿದ NHRC ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಸೈಬರ್ ಶಕ್ತಗೊಂಡ ವಂಚನೆಗಳಿಂದ ಹೆಚ್ಚುತ್ತಿರುವ ಬೆದರಿಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಮತ್ತು ನಾಗರಿಕರ ಹಕ್ಕುಗಳು, ಘನತೆ ಮತ್ತು ಭದ್ರತೆಯ ಮೇಲೆ ಅವುಗಳ ಗಂಭೀರ ಪರಿಣಾಮವನ್ನು ಪ್ರಸ್ತಾಪಿಸಿದರು. ಕಳೆದ 6 ವರ್ಷಗಳಲ್ಲಿ ಭಾರತೀಯರು ಸೈಬರ್ ಶಕ್ತಗೊಂಡ ವಂಚನೆಗಳಿಂದ 52,900 ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟವನ್ನು ಅನುಭವಿಸಿದ್ದಾರೆ ಎಂದು ಅವರು ಹೇಳಿದರು. ಇದರಲ್ಲಿ ಸುಮಾರು 8% ನಷ್ಟಗಳು ಡಿಜಿಟಲ್ ಬಂಧನ ಹಗರಣಗಳಿಗೆ ಸಂಬಂಧಿಸಿವೆ. ಅಂತಹ ಅಪರಾಧಗಳನ್ನು ತಡೆಗಟ್ಟಲು ವಂಚನೆಗೆ ಒಳಗಾದವರಿಗೆ ವಸೂಲಾತಿ ಕಾರ್ಯವಿಧಾನಗಳನ್ನು ಸುಧಾರಿಸಲು ಮತ್ತು ಕಾನೂನು ಜಾರಿ ಪ್ರತಿಕ್ರಿಯೆಗಳನ್ನು ಬಲಪಡಿಸಲು ಪ್ರಾಯೋಗಿಕ ಕ್ರಮಗಳ ಅಗತ್ಯವನ್ನು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ, ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ, ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ, ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ. ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಟಿ ನರಸೀಪುರ ತಾಲೂಕಿನ ಹೆಗ್ಗೂರು ಗ್ರಾಮದ ಶ್ರೀಮತಿ ಶ್ರುತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದೇ ಕುಟುಂಬದಲ್ಲಿ ಇಬ್ಬರು ಒಂದು ವಿಶೇಷ ಚೇತನ ಜನಿಸಿರುವುದು ತುಂಬಾ ಅಚ್ಚರಿಯ ಸಂಗತಿ. ಏಕೆಂದ್ರೆ ಈ ಒಂದು ಇಬ್ಬರು ಪಾಪಗೂ ಒಂದು ಸಿಪಿ ಸಮಸ್ಯೆ ಏನದ್ದು ಅತಿ ಹೆಚ್ಚು ಕಾಡುತ್ತಿದ್ದು, ಇವತ್ತು ನಮ್ಮ ಜೊತೆಗೆ ಆ ಮಕ್ಕಳ ಒಂದು ಪೋಷಕರಾದ ನರಸೀಪುರ ತಾಲೂಕಿನ ಹೆಗ್ಗೂರು ಗ್ರಾಮದ ಶ್ರುತಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಆ ಮಕ್ಕಳ ಒಂದು ಸಮಸ್ಯೆ ಬಗ್ಗೆ ಅವರಿಂದಲ್ಲಿ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಮ್ಯಾಮ್.
2: ಮೊದಲಿಗೆ ನಮ್ಮ ಜನಧ್ವನಿ ಕೇಳುವರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ ಮೇಡಮ್.
4: ಮೇಡಮ್, ನನ್ನ ಹೆಸರು ಶ್ರುತಿ. ನಾನು ಹೆಗ್ಗೂರು ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದೇನೆ. ಶ್ರೀರಾಮಪಟ್ಟ ನರಸೀಪುರ ತಾಲೂಕು, ಮೈಸೂರು ಡಿಸ್ಟಿಕ್ಕು, ಬನ್ನೂರು ಹೋಬಳಿ. ಅಂಕರಾಜು ಹಸ್ಬೆಂಡ್ ನೇಮು, ಮತ್ತೆ ಅಜ್ಜಿ ಇದ್ದಾರೆ, ಕೂಲಿ ಕೆಲಸ ಮಾಡೋದು.
2: ನಿಮ್ಮ ಮಕ್ಕಳ ಪರಿಚಯ ಮಾಡಿಕೊಡಿ ಮೇಡಮ್.
4: ಮಗನ ಹೆಸರು ಅನ್ವಯ್, ಮಗಳ ಹೆಸರು ಕಾತ್ಯಾಯಿನಿ. ಮಗನಿಗೆ 10 ವರ್ಷ, ಮಗಳಿಗೆ 8 ವರ್ಷ ಮ್ಯಾಮ್.
2: ಏನು ಸಮಸ್ಯೆ ಇದೆ ಮೇಡಮ್ ಅವರಿಬ್ರಿಗೂ ಕೂಡ?
4: ಮೇಡಮ್, ಮಗುನಲ್ಲಿ ಅವರು ಚೆನ್ನಾಗೇ ಇದ್ರು ಮ್ಯಾಮ್, ನಾರ್ಮಲ್ ಡೆಲಿವರಿ ಆಯಿತು. ಮತ್ತು ರಿಪೋರ್ಟಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಮಕ್ಕಳು 3 ತಿಂಗಳಿಗೆ ಯಾವ ಥರ ದಬ್ಬಕಳೋದು, ಕತ್ ನಿಲ್ಲೋದು ಯಾವ ಥರ, 9 ತಿಂಗಳವರೆಗೂ ಅವ್ರು ಏನು ಮಾಡಬೇಕು ಅದನ್ನೇ ಮಾಡಿದ್ರು ಮ್ಯಾಮ್. ಆಮೇಲೆ 1 ವರ್ಷ ಆದಮೇಲೂ ಅಂಬೆಗಾಲು ಇಡೋದು, ಹೆಜ್ಜೆ ಇಡೋದು, ಗೋಡೆ ಇಡ್ಕೊಂಡು ಇಡೋದು ಎಲ್ಲ ಮಾಡಿದ್ರು. 1 ವರ್ಷದ ಬರ್ತಡೇ ಮಾಡಿದೆ ಮಗನಿಗೆ. 1 ವರ್ಷದ ಬರ್ತಡೇ ಆದಮೇಲೆ 1.5 ವರ್ಷಕ್ಕೆ ಮ್ಯಾಮ್ ಅವನಿಗೆ ಪೋಲಿಯೋದು ಇಂಜೆಕ್ಷನ್ ಹಾಕಿದ್ರು. ಅದು 3 ಇಂಜೆಕ್ಷನ್ ಹಾಕಿದ್ರು ಮ್ಯಾಮ್. ನನಗೆ ಅಷ್ಟು ಗೊತ್ತಿಲ್ಲ ಏನೇನಕ್ಕೆ ಹಾಕಿದ್ರು ಅಂತ. 2 ತೋಳೆಗೆ 1 ತೋಳಿಗೆ ಹಾಕಿದ್ರು. ಜ್ವರ ಬರುತ್ತೆ ಕಣಪ್ಪ, ಹುಷಾರಾಗಿ ನೋಡ್ಕೊಳ್ಳಿ ಅಂತೇಳಿ ಸಿರಪ್ ಎಲ್ಲ ಕೊಟ್ಟರು.

0: ಅದು ಸಂಜೆ ಆಯ್ತಾ ಆಯ್ತಾ ಆಯ್ತಾ 5 ಗಂಟೆ ಮೇಲೆ ಅವನಿಗೆ ತುಂಬ ಜ್ವರ ಜಾಸ್ತಿ ಆಯ್ತಲ್ಲ, ಒದ್ದೆ ಬಟ್ಟೆ ಮಾಡಿ ನಾನು ಸಿರಪ್ ಹಾಕಿದೆ. ಫಸ್ಟು ಸಿರಪ್ ಹಾಕಿದ್ರು ಮತ್ತೆ ಟೆಂಪ್ರೇಚರ್ ಜಾಸ್ತಿ ಆಯಿತು. ಜಾಸ್ತಿ ಆದಾಗ ಭಯ ಬಂದ್ಬಿಡ್ತು. ಭಯ ಬಂದಾಗ ಏನಾಯ್ತು ಮ್ಯಾಮ್ ಅಂದರೆ ನನಗೆ ಅಷ್ಟು ಗೊತ್ತಾಗಲಿಲ್ಲ, ತಕ್ಷಣ ಒದ್ದೆ ಮಾಡಿ ಹಾಕಬೇಕು ಅಂತ. ಅವನು ಮುಷ್ಟಿ ಕಟ್ಬಿಟ್ಟ, 1/2 ಗಂಟೆ ಮುಷ್ಟಿ ಕಟ್ಬಿಟ್ಟ, ಗೊತ್ತಾಗಲಿಲ್ಲ. ಬೇರೆಯವರು ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಅವನಿಗೆ ತಣ್ಣೀರು ಉಯ್ಯೋದು ಅದೆಲ್ಲ ಮಾಡಿದ್ರಲ್ಲ, ಅವನು ಫೀವರು ಇಂದ ಸ್ವಲ್ಪ ಕಮ್ಮಿ ಆಗಿ ಕಂಡುಬಿಟ್ಟ ಮ್ಯಾಮ್. ಆಗ ಕಂಡುಬಿಟ್ಮೇಲೆ ನಾನು ಗೌರ್ಮೆಂಟ್ ಮಂಡ್ಯ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಿಂಗಾಯಿತು ಅಂತ ಹೇಳಿದೆ. ಅವರು ಮಗುಗೆ ಡ್ರಿಪ್ ಹಾಕ್ಬಿಟ್ಟು ಅದಕ್ಕೆ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ 1 ವಾರದವರೆಗೂ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಮೇಡಮ್ ಅಷ್ಟೊತ್ತಿಗೆ ನಾನು ಕನ್ಸೀವ್ ಆಗಿಬಿಟ್ಟಿದೆ ಇನ್ನೊಂದಕ್ಕೆ ಮಗುಗೆ, ಹಂಗಾಗಿ ಕನ್ಸೀವ್ ಆಗೋದ್ನಲ್ಲ. ಆಮೇಲೆ ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊ ಮನೆಗೆ ಬಂದಮೇಲೆ ಇನ್ನೊಂದು ಪಾಪಗೆ 5 ತಿಂಗಳಾಗಿತ್ತು. 5 ತಿಂಗಳಾದಮೇಲೆ ಪಾಪು ಅಲ್ವಾ, ಬಿದ್ದು ಬಿದ್ದು ಎದ್ದೋಳ್ತಾನಲ್ಲ ಬಿಡು 2 ವರ್ಷದವರೆಗೂ ನೋಡೋಣ ಅಂತ ಅಂದ್ಬಿಟ್ಟು ನಾನು ಅಷ್ಟು ಕೇರ್ ತಗೊಂಡಿರಲಿಲ್ಲ ಮ್ಯಾಮ್. ಅಷ್ಟೊತ್ತಿಗೆ ಇವಳಿಗೆ ನನಗೆ ಡಿಲವರಿ ಆಯಿತು. ಮಗುನ ನಾನು ಮನೇಲಿ ಬಿಟ್ಟು ಡಿಲವರಿಗೆ ಬಂದಾಗ ಅವನು ಅವ್ನು ಫೀಲು ಅವನೇ ಎದ್ದು ಬಾಗ್ಲತ್ರ ನಡ್ಕ ಬರೋದು, ನಿಂತ್ಕೊಂಡು ಅಳೋದು, ಅದೆಲ್ಲ ಮಾಡೋದೆಲ್ಲ ಕೇಳಿಸ್ತಾ ಇದ್ರು. ವೀಡಿಯೋ ಎಲ್ಲ ಮಾಡಿ ಕಳಿಸಿದ್ರು, ಇನ್ನೇನು ಚೆನ್ನಾಗಿ ಆಗ್ತಾನಲ್ಲ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟು. ಆಮೇಲೆ ಈ ಮಗುಗೆ ಬಾಣತನ ಸ್ಟಾರ್ಟ್ ಆಯಿತು. ಅವನ ಜೊತೆಗೇನೆ ಇವನಿಗೆ ಫುಡ್ ಕೊಡೋಕ್ಕೆ ಮಾಡಿದ್ವಲ್ಲ, ಇವನು ತೂರಾಡೋದು, ಅಷ್ಟು ದೂರ ಹೋಗೋದು ಬಿಡೋದು, ಅಷ್ಟು ದೂರ ಹೋಗೋದು ಬಿಡೋದೆಲ್ಲ ಮಾಡ್ತಾಯಿದ್ದೆ ಮ್ಯಾಮ್. ಹಂಗಾಗಿ ಮಗು ಅಲ್ವಾ ಸರ್ ಹೋಯ್ತಾನೆ ಬಿಡಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಮೇಡಮ್. ಅಷ್ಟೊತ್ತಿಗೆ ಇವಳಿಗೆ 9 ಮಂತ್ ಆಯಿತು, ಡಿಲವರಿ ಆಗಿ 9 ಮಂತ್ ಆಯಿತು. ಇವನಿಗೆ 1 ವರ್ಷ ಅಷ್ಟೊತ್ತು ಕಂಪ್ಲೀಟ್ ಆಯ್ತಲ್ಲ, ಇವನಿಗೆ ಇಂಜೆಕ್ಷನ್ ಹಾಕಕ್ಕೆ ಕರ್ಕೊಂಡೋದ್ವಿ ಮ್ಯಾಮ್. ಆಮೇಲೆ 2 ವರ್ಷ ಇವ್ನು ಕಂಪ್ಲೀಟ್ ಆಯಿತು, ಇವಳಿಗೆ 1 ವರ್ಷ ಆಗೋಷ್ಟೊತ್ತಿಗೆ. ಆಮೇಲೆ ಸರಿ ಅಂತಂದ್ಬಿಟ್ಟು ನಮ್ಮ ಸಿಸ್ಟರು ಮಗು ಯಾಕೋ ಬತ್ತ ಅವನು ಸ್ವಾಧೀನ ಕಳ್ಕೊತಾ ಇದ್ದಾನೆ, ನಾನು ಒಂದ್ಸಲ ಮಾನಸ ಗಂಗೋತ್ರಿ ಕರ್ಕೊಂಡೋಗಿದ್ದು ಬರ್ತೀನಿ ಅಂದ್ಬಿಟ್ಟು ನಮ್ಮ ಸಿಸ್ಟರು ನನ್ನ ಮಗನ ಕರ್ಕೊಂಡೋದ್ರು. ನಮ್ಮ ಮನೆಯವರು ಯಾರೂ ಹೋಗಿರಲಿಲ್ಲ ಮ್ಯಾಮ್. ಆಮೇಲೆ ಅವ್ರು ಕೌನ್ಸಿಲಿಂಗ್ ಮಾಡಿ ಫಿಸಿಯೋಥೆರಪಿ ಮಾಡಿಸಿ ಸ್ಪೀಚ್ ಥೆರಪಿ ಕೊಡಿಸಿ ಅವ್ನು ಸರ್ವ್ ಹೋಗ್ತಾನೆ. ಇವಾಗ ಚಿಕ್ಕ ಏಜ್ ಇದೆ, ನೀವು ತುಂಬ ಕೇರ್ ತಗೊಂಡ್ರೆ ಅವನ್ನ ಒಂದು ಹಂತಕ್ಕೆ ತರ್ಬೋದು ಅಂತ ಹೇಳಿದ್ರು ಮ್ಯಾಮ್. ಆವಾಗ ಅವರು ಕರ್ಕೊಬಂದು ಹಿಂಗೆ ಹೇಳಿದ್ದಾರೆ ಅಂತಂದ್ರು. ನಾನೇ ಹೋಗ್ಬೇಕು ಮೇಡಮ್, ಹಸ್ಬೆಂಡ್ಗೆ ಅಷ್ಟು ಗೊತ್ತಾಗಲ್ಲ, ಈ ಚಿಕ್ಕ ಮಗು ಎತ್ಕೊಂಡು ಹೆಂಗೆ ಹೋಗ್ಲಿ ನಾನು ಅಂತ ಅಂದ್ಬಿಟ್ಟು ಇವಳಿಗೊಂದು 1 ವರ್ಷ ಆಗೋವರೆಗೂ ನೋಡೋಣ ಅಂತ ಅಂದ್ಬಿಟ್ಟು ಇವಳಿಗೊಂದು 1 ವರ್ಷ ಆಗೋವರೆಗೂ ಅವ್ನು ಕರ್ಕೊಂಡು ಹೋಗ್ಲಿಲ್ಲ ಮ್ಯಾಮ್ ನಾನು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅವಳಿಗೆ ಹಾಲು ಕುಡಿಸ್ತಾ ಇದ್ರು, ನಾನೇ ಹಿಂಗೆಲ್ಲ ಹೇಳಿದ್ರು ತಡಿ ಅಂತಂದ್ಬಿಟ್ಟು ನಾನೇ ಕರ್ಕೊಂಡು ಮನಸ ಗಂಗೋತ್ರಿಗೆ ಹೋಗಿ ಮತ್ತೆ ಒಂದು ಹಳೆ ಕೇಸ್ ಇಟ್ ಎಲ್ಲ ತೆಗ್ಸಿ ಮತ್ತೆ ರೀಓಪನ್ ಮಾಡಿಸ್ದೆ ಮ್ಯಾಮ್. ರೀಓಪನ್ ಮಾಡಿಸಿ ಇಲ್ಲ ಕಣಪ್ಪ ಥೆರಪಿ ಕೊಡಿಸಿದ್ರೆ ಸರ್ ಹೋಯ್ತಾನೆ, 3/4 ಗಂಟೆ ಟೈಮ್ ಥೆರಪಿ ಇರ್ತದೆ, ವಾರದಲ್ಲಿ 3 ದಿನ ಅಲ್ಲಿ ಇಲ್ಲ 2 ದಿನ ಅಲ್ಲಿ ಥೆರಪಿ ಕಂಟಿನ್ಯೂಗೆ ತಗೊಳ್ಳೇಬೇಕು ನೀವು ಅಂತ ಹೇಳಿದ್ರು ಮ್ಯಾಮ್. ಸರಿ ಅಂತಂದ್ಬಿಟ್ಟು ಚಿಕ್ಕ ಮಗುನ ಇಲ್ಲೇ ಬಿಟ್ಟು ಅವ್ನು ಕರ್ಕೊಂಡೋಗಿ ಅಲ್ಲಿಂದ ಬಂದು ನಾನು ಇವಳಿಗೆ ಫೀಡ್ ಮಾಡಿಸ್ತಾ ಇದ್ದೆ. ಹಂಗೆ ಕಂಟಿನ್ಯೂಗೆ ಅವಳಿಗೆ 1 ವರ್ಷ ಆಗುವವರೆಗೂ ಫೀಡ್ ಮಾಡೋವರೆಗೂ ಇವನ್ನೇ ಕರ್ಕೊಂಡೋಗಿ ಆಮೇಲೆ ಅವಳಿಗೆ 1 ವರ್ಷಕ್ಕೆ ಬಿಡಿಸ್ಬಿಟ್ಟೆ ಇವ್ನು ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ. ಆಮೇಲೆ ಹಂಗೆ ಕಂಟಿನ್ಯೂ ಆಯ್ತಾ ಆಯ್ತಾ ಆಯ್ತಾ ಮೇಡಮ್, ನನಗೆ 15 ದಿನಕ್ಕೂ ಜ್ವರ ಸ್ಟಾರ್ಟ್ ಆಗೋದು ಮ್ಯಾಮ್. ಹಾಂ, 15 ದಿನಕ್ಕೂ ಜ್ವರ, ಆ ಜ್ವರ ತುಂಬ ಬರೋದು. ಬಂದಾಗ ಅವನ ಅಡ್ಮಿಂಟ್ ಮಾಡಲೇಬೇಕು ಮ್ಯಾಮ್. 1 ವಾರದವರೆಗೂ ಅವ್ರು ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಎಲ್ಲ ಕೊಟ್ಟು ಒದ್ದೆ ಬಟ್ಟೆ ಮಾಡಿ ಇರಿಸಿ ಅವ್ನ ಆ 1 ವಾರ ಆದಮೇಲೆ ಡಿಸ್ಚಾರ್ಜ್ ಮಾಡಿ ನೋಡ್ಕೊತಾ ಇದ್ವಿ ಮೇಡಮ್. ಅಷ್ಟೊತ್ತಿಗೆ ಇವಳನ್ನು ಬೆಳೆಸ್ಬೇಕಲ್ಲ ಮ್ಯಾಮ್. ಇವಳದು ಹಂಗೆ ಕೇರ್ ತಗೊಂಡೆ, ಇವಳಿಗೆ 1 ವರ್ಷ ಆಯಿತು. ಇವಳಿಗೆ ಒಂದ್ಸಲ ಜ್ವರ ಬಂದು ಮುಷ್ಟಿ ಹಿಡಿದಿದ್ದೆ ಮ್ಯಾಮ್ ಇವಳು, ಮತ್ತೆ ಇವಳಿಗೆ ಜ್ವರ ಜಾಸ್ತಿ ಬರ್ತಿರ್ಲಿಲ್ಲ. ಆ ಮುಷ್ಟಿ ಹಿಡಿದ್ರಿಂದ ಏನೋ ಇವಳಿಗೆ ಸ್ಪೀಚ್ ಡಿಲೇ ಆಯಿತು ಏನೋ ನಂಗಂತೂ ಗೊತ್ತಿಲ್ಲ ಮೇಡಮ್. ಜೊತೆಗೆ ಇವಳಿಗೂ ಹಿಂಗೆ ಆಯ್ತಲ್ಲ ಅಂತೇಳಿ ಅವಳು ಅಲ್ಲಿಗೆ ಕರ್ಕೊಂಡೋದೆ ಮೇಡಮ್. ಎಲ್ಲೂ ಕರ್ಕೊಂಡೋಗಿಲ್ಲ, ಸ್ಪೀಚ್ ಕೊಡಿಸಿ ಸರ್ ಹೋಯ್ತಾಳೆ ಅಂತ ಅವಳದು ಕೌನ್ಸಿಲಿಂಗ್ ಎಲ್ಲ ಮಾಡಿದ್ರು. ಇದು ಲೇಟ್ ಪ್ರೊಸೆಸ್ಸು, ಈಗ 2 ವರ್ಷದ ಮಕ್ಕಳು 1 ವರ್ಷದ ಥರ ಆಡೋದು ಆ ಥರ ಎಲ್ಲ ಆಗ್ತಾ ಇದೆ, ಬೆಳೀತಾ ಬೆಳೀತಾ ಸರ್ವ್ ಹೋಗುತ್ತೆ, ಇಬ್ಬರಿಗೂ ಕೊಡಿಸಿ ಒಟ್ಟಿಗೆ ಅಂತ ಹೇಳಿದ್ರು ಮೇಡಮ್. ಆಮೇಲೆ ನನಗೆ ಬಸ್ಸಲ್ಲಿ ತುಂಬ ಕಷ್ಟ ಆಗೋಯ್ತು ಮೇಡಮ್ ಕರ್ಕೊಂಡೋಗೋಕೆ. ಅಷ್ಟರಲ್ಲಿ 3 ವರ್ಷ ಕೊಡಿಸ್ದೆ, ಕಷ್ಟನೋ ಸುಖನೋ ಈ ಕೊರೋನಾ ಬಂದಮೇಲೆ ಸ್ಟಾಪ್ ಮಾಡಿಬಿಟ್ಟೆ ಮ್ಯಾಮ್.
1: ಅಂದರೆ ಇಬ್ಬರೂ ಕೂಡ ಹುಟ್ಟದಾಗ್ಲಿಂದ ತುಂಬ ಚೆನ್ನಾಗಿದ್ರು, ಬೆಳವಣಿಗೆ ತುಂಬ ಚೆನ್ನಾಗಿ ಹೊಂದಿತ್ತು. ಮಧ್ಯದಲ್ಲಿ ಈ ಡೆವಲಪ್ಮೆಂಟ್ ಡಿಲೇ ಅನ್ನೋ ಸಮಸ್ಯೆ, ಬುದ್ಧಿಮಾಂದ್ಯತೆ ಬೆಳವಣಿಗೆ ಆಗಿರ್ಬೋದು, CP ಸಮಸ್ಯೆ ಅನ್ನೋದು ಹೆಚ್ಚಾಗಿ ಕಾಡ್ತಿರೋದ್ರಿಂದ ಮಕ್ಕಳಿಗೆ ಇಬ್ಬರಿಗೂ ಕೂಡ ಒಟ್ಟಿಗೆ ಥೆರಪಿಯನ್ನು ಕೊಡಿಸೋಕೆ ಸ್ಟಾರ್ಟ್ ಮಾಡಿದ್ರಿ. ಈಗ ಅವನಿಗೆ 8 ವರ್ಷ 10 ವರ್ಷ ಅಂತ ಹೇಳಿದ್ರಿ. ಈ 10 ವರ್ಷದಲ್ಲಿ ನಿಮ್ಮ ಮಗನ ಪರಿಸ್ಥಿತಿ ಹಿಂದೆ ಹೇಗಿತ್ತು ಮ್ಯಾಮ್?
0: ಹಿಂದೆ ಚೆನ್ನಾಗಿತ್ತು ಮ್ಯಾಮ್, ಹಿಂದೆ ಚೆನ್ನಾಗಿತ್ತು. ಒಂದು ಚೆನ್ನಾಗಿ ಓಡಾಡ್ಕೊಂಡು ಎಲ್ಲರ ಜೊತೆಗೂ ಬೆರೆಯೋನು, ಯಾರೇ ಕರೆದ್ರೂ ಒಟ್ಟಾಗೋನು ಅವ್ರ ಜೊತೆ, ತುಂಬ ಮುದ್ದಾಗಿದ್ದ.
1: ಈ ಥರ ಸಮಸ್ಯೆ ಇದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು?
0: ಅಂದರೆ 1 ವರ್ಷಕ್ಕೆ ಮುಷ್ಟಿ ಕಟ್ಬಿಟ್ಟಲ್ಲ ಮ್ಯಾಮ್ ಇಂಜೆಕ್ಷನ್ ಬಂದಾಗ, ಆವಾಗ ನನಗೆ ಅವ್ನು ಬ್ಯಾಲೆನ್ಸ್ ತಪ್ತಾ ಇದ್ದಾನೆ ಅಂತ ಗೊತ್ತಾಯಿತು. ನಾನು ಇನ್ನೊಂದು ಕನ್ಸೀವ್ ಆಗಿರೋದ್ರಿಂದ ಅವನ್ನ ಕಾಪಾಡ್ಕೊಳಕ್ಕಾಗಲಿಲ್ಲ ಮ್ಯಾಮ್, ಇಲ್ಲ ಅಂದರೆ ನಾನು ಸರಿ ಮಾಡ್ಕೊಬಿಡ್ತಾ ಇದ್ದೆ ಅವನ್ನ.
1: 1.5 ವರ್ಷ ಇದ್ದಾಗಲೇ ಈ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು. ತಕ್ಷಣಕ್ಕೆ ಚಿಕಿತ್ಸೆ ಏನಾದ್ರು ಕೊಡಿಸಿದ್ರಾ ಮೇಡಮ್? ಅವನಿಗೆ
0: ಚಿಕಿತ್ಸೆ ಏನು ಕೊಡಿಸ್ತಿಲ್ಲ ಮ್ಯಾಮ್, ಮಾನಸ ಗಂಗೋತ್ರಿಗೆ ಮ್ಯಾಮ್ ಕರ್ಕೊಂಡೋಗಿದ್ದು. ಆ ಜ್ವರ ಬಂದಾಗ ಅಡ್ಮಿಂಟ್ ಆಯಿತು. ಅಷ್ಟೊತ್ತಿಗೆ ಮಗು ಇದೊಂದು ಆಗ್ಬಿಡ್ಲಿ ಅಂದರೆ ನನಗೆ ಮ್ಯಾಮ್ 3 ವರ್ಷದಿಂದ ಮಕ್ಕಳಿರಲಿಲ್ಲ. 3 ವರ್ಷದಿಂದ ಮಕ್ಕಳಿರ್ಲೋ, ಆಮೇಲೆ

0: ಒಂದು ಎರಡು ಅಬಾರ್ಟ್ ಆಗೋಯ್ತು. ಒಂದು ಮಾತ್ರ 5 ತಿಂಗಳಿಗೆ ಮೋಲಾರ್ ಪ್ರೆಗ್ನೆಂಟ್ ಅಂತ ಆಗುತ್ತೆ, ಬರೀ ಮುತ್ತು ಗರ್ಭ, ಮಕ್ಕಳಾಗಲ್ಲ, ಬರೀ ಮುತ್ತು ಗರ್ಭ. ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಆಮೇಲೆ ಇವನು ನಿಂತಿರೋದೇ ನನಗೆ ಮಿರಾಕಲ್ ಮೇಡಮ್. ನನಗೆ ಯೂರಿನ್ ಟೆಸ್ಟಲ್ಲಿ ಗೊತ್ತಾಗಲಿಲ್ಲ, ಕನ್ಸೀವ್ ಆಯ್ತೀನಿ ಅಂತಲೇ ಅನ್ಕೊಂಡಿರ್ಲಿಲ್ಲ ಮ್ಯಾಮ್. ಅದು ಏನಾಗೈತೆ ಅಂದರೆ ನನಗೆ ನರದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಬ್ಲಡ್ ಕ್ಲಾಟ್ ಆಗಿರೋದು. ಆ ಸಮಸ್ಯೆಯಿಂದ ನನಗೆ ಜೆಎಸ್ಎಸ್ಸಲ್ಲಿ ಡಾಕ್ಟರ್ ಸುಜಾತ ಮ್ಯಾಮ್ ಅವ್ರ ಹತ್ರ ತೋರಿಸ್ಕೊತಾ ಇದೆ. ಮಕ್ಕಳಾಗದೆ ಇರೋದಕ್ಕೆ ಈ ಕಾಯಿಲೆ ಐತೆ ಅಂತ ಗೊತ್ತಾದ್ಮೇಲೆ ಡಾಕ್ಟರ್ ಸುಬ್ರಹ್ಮಣ್ಯ ಡಾಕ್ಟರ್ ಹತ್ರ ತೋರಿಸ್ಕೊತಾ ಇದೆ. ಇಬ್ಬಿಬ್ರು ಡಾಕ್ಟರ್ ನೋಡ್ತಾ ಇದ್ರು ಮೇಡಮ್. ಸರಿ ಅಂದ್ಬಿಟ್ಟು ಇವರು ಸ್ನಾನಕ್ಕೆ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾ ಇದ್ರು ಮ್ಯಾಮ್. ಅದನ್ನು ಕಂಟಿನ್ಯೂ ಆಗಿ 15 ದಿನ ತಗೊಂಡೆ ಆ ಟ್ಯಾಬ್ಲೆಟು. ಆದರೂ 3 ದಿನ ಆದಮೇಲೆ ಆಯ್ತೀಯ ಕಣಪ್ಪ ಅಂದರು, ಆಗಲಿಲ್ಲ ಮೇಡಮ್, ಮತ್ತೆ ಮತ್ತೆ ಹೋಗಿ ತೋರಿಸ್ಕೊತಾ ಇದೆ. ಆ ಮಾತ್ರೆ ನುಂಗ್ತಾ ಇದ್ದ ಜೊತೆಗೆ ನುಂಗ್ತಾ ಇದ್ರು, ಅಷ್ಟೊತ್ತಿಗೆ 3 ತಿಂಗಳು ಕಂಪ್ಲೀಟ್ ಆಗೋಗಿತ್ತು ಮ್ಯಾಮ್. 3 ತಿಂಗಳು ಕಂಪ್ಲೀಟ್ ಆದಮೇಲೆ ಮತ್ತೆ ಡಾಕ್ಟ್ರು 3 ತಿಂಗಳಾದಮೇಲೆ ಯಾವತ್ತು ನೀನು ಸ್ನಾನಕ್ಕಾಗಿಲ್ಲಲ್ವ ಅಂತ ಕೇಳಿದ್ರು. ಇಲ್ಲ ಮ್ಯಾಮ್ ಆಗಿಲ್ಲ ಅಂತಂದೆ. ಅದಕ್ಕೆ ಒಂದ್ಸತಿ ಸ್ಕ್ಯಾನ್ ಮಾಡಿಸೋಣ ಅಂದ್ಬಿಟ್ಟು ಸ್ಕ್ಯಾನ್ ಮಾಡಿಸಿದ್ರು ಮ್ಯಾಮ್. ಆವಾಗ ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಯಿತು.
1: ನಿಮಗೆ ಒಂದು ಸಮಸ್ಯೆ, ಕೆಲವೊಂದು ಸಮಸ್ಯೆಗಳಿರೋದ್ರಿಂದ ನೀವು ಕನ್ಸೀವ್ ಆಗಿರೋದು ಒಂದು ಮಿರಾಕಲು. ಆ ನಿಟ್ಟಿನಲ್ಲಿ ಅನ್ವಯ ಹುಟ್ಟಿದ್ದು ಇನ್ನಷ್ಟು ದೊಡ್ಡ ಮಿರಾಕಲು ಅಂತ ಈ ಮೂಲಕ ಹೇಳ್ತಿದ್ರಿ.
0: ಅದಾದ್ಮೇಲೆ ಏನು ಮೇಡಮ್ ಮಾಡೋದು, ಏ ನಿನ್ನ ಮಗ ಗಟ್ಟಿಪಿಂಡ ಕಡೆ ಏನೂ ಆಗಲ್ಲ, ಚೆನ್ನಾಗಿದ್ದಾನೆ, ತಲೆ ಕೆಡಿಸ್ಕೊಬೇಡ, ಹೋಗು, ರಿಪೋರ್ಟ್ ಚೆನ್ನಾಗೈತೆ, ನಾನಿದ್ದೀನಿ ಅಂತ ಅಂದರು. ಆಮೇಲೆ ನಂಗೆ ಈ ಥರ ಕೈಲಿ ಸಮಸ್ಯೆ ಐತೆ ಅಂದ್ಬಿಟ್ಟು ನೀನು ಆ ಡಾಕ್ಟ್ರ್ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡು ಅಂತಂದರು. ಆ ಸರ್ ದಯವಿಟ್ಟು ನಿನ್ನ ಪಾಪುನೇ ಬೇಡ ಕಣಮ್ಮ, ನಿಮ್ಗೆ ಮೊದಲೇ ಬ್ಲಡ್ ಕ್ಲಾಟ್ ಇರೋದ್ರಿಂದ ನಿಮ್ಗೆ 9 ಮಂತ್ವರೆಗೂ ಬ್ಲಡ್ ಕ್ಲಾಟ್ ಆದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಯ್ತದೆ, ನಿಮ್ಮ ಮನೆಯವ್ರ ಕರಿ ಮಾತಾಡ್ತೀನಿ, ಬೇಡ ಮಗು ತೆಗೆಸ್ಬಿಡು ಅಂತಲೇ ಹೇಳಿದ್ರು. ನನಗೆ ಮನೇಲಿ ಸ್ವಲ್ಪ ಕಷ್ಟ ಇರೋದ್ರಿಂದ ಇಲ್ಲ ಇಲ್ಲ, ನನಗೆ ಮಕ್ಕಳು ಅಂದರೆ ತುಂಬ ಇಷ್ಟ, ಅಕ್ಕಪಕ್ಕದ ಮನೆಯೆಲ್ಲ ತುಂಬ ಸಾಕಿದೆ, ಆ ಫೀಲ್ ಚೆನ್ನಾಗಿತ್ತು. ನಾನು ಸತ್ರ ಪರವಾಗಿಲ್ಲ, ನಂಗೆ ಒಂದು ಮಗು ಮಾಡ್ಕೊಂಡೆ, ನಾನು ಬೇಕಾದ್ರೆ ಸತ್ತೋದ್ರೂ ಪರವಾಗಿಲ್ಲ, ಒಂದು ಮಗು ಎತ್ತು ಕೊಡ್ತೀನಿ ಅನ್ನೋ ಆಸೆಯಲ್ಲಿ ನಾನು ಡಾಕ್ಟ್ರು ಬೇಡ್ಕೊಂಡೆ ಮೇಡಮ್. ಇಷ್ಟೆಲ್ಲ ಹೇಳ್ತಾಳೆ ಏನಪ್ಪ ಮಾಡೋದು ಅಂತ ನಮ್ಮ ಮನೆಯವ್ರ ಸೊಲ್ಯೂಷನ್ ಅಂತ, ಬೇಡ ಸರ್ ಇವಳೇ ಚೆನ್ನಾಗಿರಲಿ, ಬೇಡ ಮಗು ಅಂತ ಹೇಳಿದ್ರು. ಇಲ್ಲ ಇಲ್ಲ ಸರ್ ನಂಗೆ ಬೇಕೇ ಬೇಕು ಅಂತ ಮೇಡಮ್ ನಾನೇ ಆಟ ಮಾಡಿ ನನ್ನ ಮಗನ ಪಡೆದೆ ಮೇಡಮ್. ಆಮೇಲೆ ಇದಕ್ಕೆ ಏನು ಸೊಲ್ಯೂಷನ್ ಇಲ್ವ ಸರ್ ಅಂದಿದ್ದೆ. ಅವರಂದರು ಸೊಲ್ಯೂಷನ್ ಐತೆ, ಆದರೆ ನೀನು ಧೈರ್ಯದಿಂದ ಇರಬೇಕು ಅಂದರು. ಏನು ಹೇಳಿ ಸರ್ ಅಂತಂದೆ, ಡೈಲಿ ಒಂದೊಂದು ಇಂಜೆಕ್ಷನ್ ಹಾಕೋಬೇಕು ನೀನು ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ಅಂತ ಅಂದರು. ಆಮೇಲೆ ಒಂದು 2 ಟ್ಯಾಬ್ಲೆಟ್ ಕೊಟ್ಟರು, ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟು, ಒಂದು ಪೇಯಿಂದು ಒಂದು ಮಾತ್ರೆ ಕೊಟ್ಟರು. ಅದ್ರ ಜೊತೆಗೆ ನೀನು ಐರನ್ ಟ್ಯಾಬ್ಲೆಟ್ ತಗೋಬೇಕು. ಆ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕೇಳಬೇಕು ಅಂದ್ಬಿಟ್ಟು ಡಾಕ್ಟ್ರು ಡಿಸ್ಕಸ್ ಮಾಡ್ಕೊಂಡ್ರು ಮೇಡಮ್. ಅವ್ರವ್ರು ಮಾತಾಡ್ಕೊಂಡ್ರು. ಡಿಲವರಿಗೆ ಇನ್ನೇನೋ ಇನ್ನೊಂದು ವಾರ ಇನ್ನೊಂದು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರು, ಇಂಜೆಕ್ಷನ್ ಹಾಕೊಂಡೆ ಹೋಗ್ಬೇಕು ನೀನು ಅಂತ ಹೇಳಿದರು ಮೇಡಮ್. ನಾನು 1.5 ತಿಂಗಳಿಂದ ನಾನು 9 ಮಂತ್ಸ್ವರೆಗೂ ನಾನೇ ಚುಚ್ಕೊಂಡಿದ್ದೀನಿ ಮೇಡಮ್ ಇಂಜೆಕ್ಷನು ನನ್ನ ಮಗುಗೋಸ್ಕರ. ನನ್ನ ನೋವೆಲ್ಲ ನನ್ನ ಮಗನ ನೋಡಿದ ಮೇಲೆ ನನಗೆ ನೋವೇ ಅನ್ನೋದೇ ಇಲ್ಲ ಮ್ಯಾಮ್. ನಾನೇ ಕಲ್ಕೊಬಿಟ್ರೆ ನನ್ನ ಮಗಳು ನೀರು ಕೊಡೋರಿಲ್ವಲ್ಲ.
1: ಈಗ ಐರನ್ ಟ್ಯಾಬ್ಲೆಟ್ ಎಲ್ಲ ನಿಮಗೆ ಸಮಸ್ಯೆ ಇರೋದ್ರಿಂದ ಈ ಥರ ಸಮಸ್ಯೆ, ಮಕ್ಕಳಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರಿ. ರಿಲೇಷನ್ ಎಲ್ಲರೂ ಮದುವೆ ಆಗಿದ್ರ?
0: ಹ್ಞೂ ಮೇಡಮ್, ಸೋದರ ಮಾವನೇ, ಅವನ ತಮ್ಮ.
1: ಈ ಥರ ಮಕ್ಕಳಿದ್ದಾರೆ ಅಂತಂದರೆ ಕುಟುಂಬದಲ್ಲಿ ಸಹಕಾರ ಕಡಿಮೆ ಇರುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವರು ಹೇಗೆ ಸಹಕಾರ ಕೊಟ್ಟರು?
0: ಅವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಮ್ಯಾಮ್. ಅವರಿಂದ್ರೇ ಮೇಡಮ್ ನಾನು ಇಲ್ಲಿವರೆಗೂ ಧೈರ್ಯದಿಂದ ಇರೋದು. ಜನ ಸಾವಿರ ಮಾತಾಡಿದ್ದಾರೆ, ಬಟ್ ಇವರೊಬ್ಬರು ಸಪೋರ್ಟ್ ಆಗಿರೋದ್ರಿಂದ ನಾನು ಏನೇ ಇದ್ರೂ ಕ್ಯಾರಿ ಮಾಡ್ಕೊಂಡು ಬರ್ತೇನೆ. ಎಲ್ಲಿಗೋದ್ರೂ ಕಳಿಸ್ತಾರೆ ಮ್ಯಾಮ್. ನಾನು ಪಿರಿಯಾಪಟ್ಟಣ 3 ವರ್ಷ ಇದೆ ಮ್ಯಾಮ್ ಮಗನಿಗೋಸ್ಕರ. ಅಲ್ಲಿ ಈ ಥರ ನ್ಯಾಚುರಲ್ ಥೆರಪಿ ಇತ್ತು ಮ್ಯಾಮ್. ಅಲ್ಲಿ ಕಿರಣ್ ಸರ್ ಅಂತ ಅವರು ಥೆರಪಿ ಎಲ್ಲ ಕೊಡ್ತಾಯಿದ್ರು ಮ್ಯಾಮ್. ಅಲ್ಲಿದ್ದೆ ರಾಮಂದೂರಲ್ಲಿ, ಅಲ್ಲಿಂದ ಬಂದು ಆಶಾ ಸದನದಲ್ಲಿ ಸ್ವಲ್ಪ ದಿನ ತಗೊಂಡೆ. ಆಮೇಲೆ 3 ವರ್ಷ ಗಂಗೋತ್ರಿಲಿ ತಗೊಂಡೆ. ಇವಾಗ ಮೇಡಮಿಂದ ಕ್ಯಾಂಪ್ ಅಟೆಂಡ್ ಮಾಡ್ತಾ ಇದ್ದೀನಿ ಮ್ಯಾಮ್.
1: ಇಲ್ಲಿ ಈ ಥರ ಕ್ಯಾಂಪ್ ಇದೆ ಅಂತ ಹೇಗೆ ಗೊತ್ತಾಯ್ತು ನಿಮಗೆ?
0: ಮೇಡಮ್ ಬಿ ಓ ಆಫೀಸಿಂದ ಸ್ಕೂಲ್ಗೆ ವಿಸಿಟಿಗೆ ಬರ್ತಾರೆ ಮ್ಯಾಮ್. ಮನೆಗೆ ಬಂದು ವಿಸಿಟ್ ಮಾಡಿ ಮಗು ಹಿಂಗಿದೆ, ದಯವಿಟ್ಟು ಸೌಲಭ್ಯ ಪಡ್ಕೊಳ್ಳಿ, ನೀವು ಒಂದೇ ಹತ್ರ ಕೂತಿದ್ರೆ ಏನೂ ಸಿಗಲ್ಲ, ನೀವು ಕ್ಯಾಂಪ್ ಅಟೆಂಡ್ ಮಾಡಲೇಬೇಕು. ನೀವು ಹಿಂಗೆ ಕೂತ್ಬಿಟ್ರೆ ನೀವು ಹಿಂಗೆ ಕೂತಿರ್ತೀರ, ಹೊರಗಡೆ ಪ್ರಪಂಚ ಹೆಂಗಿದೆ ಅಂತ ನೋಡಬೇಕು, ಬನ್ನಿ ಶ್ರುತಿ ಅವರೇ ನೀವು ಅಂತ ಅವರು ತುಂಬ ಭರವಸೆಯಿಂದ ನಮ್ಮನ್ನ ಕರ್ಕೊಂಡ್ರು ಮೇಡಮ್. ತುಂಬ ಉಪಯೋಗ ಆಗ್ತಾ ಇದೆ ಮೇಡಮ್ ಇದರಿಂದ.
1: ಕ್ಯಾಂಪ್
0: ಮೇಡಮ್ ಒಂದೇ ಹತ್ರ ಮಲಗಿದ ಮಗುಗೆ ಎಕ್ಸಸೈಸ್ ಮಾಡೋದು, ನಮಗೂ ಹೇಳ್ಕೊಡೋದು, ಅಟ್ಲೀಸ್ಟ್ ನಮಗೆ ಗೊತ್ತಿಲ್ಲದೆಲ್ಲ ಹೇಳ್ಕೊಡೋದು. ಮನೇಲಿ ನಾನು ಸಾಕಷ್ಟು ಎಲ್ಲ ಕಡೆ ನೋಡಿ ಮನೇಲಿ ಏನು ಬೇಕು ಎಲ್ಲ ಮಾಡ್ಕೊತಾ ಇದೆ ಮೇಡಮ್. ಮರಳಲ್ಲಿ ನಿಲ್ಸೋದು, ಮರಳು ಮುಟ್ಟೆ ಹಾಕ್ಬಿಟ್ಟು ಕೂರಿಸೋದು, ಅವನಿಗೆ ವೆಯ್ಟ್ ಹಾಕೋದು, ಆಮೇಲೆ ಎಲ್ಲನೂ ಎಟ್ಕೊಂಡು ಎಡ್ಸೋದು, ಈಜೋಡ್ಸೋದು, ಅದೆಲ್ಲ ಮಾಡ್ತಾ ಇದೆ ಮೇಡಮ್. ಆದರೆ ನನಗೆ ಆಯಿಲ್ ಮಸಾಜ್ ಸಿಕ್ತಿರ್ಲಿಲ್ಲ ಮ್ಯಾಮ್. ಇಲ್ಲಿ ಬಂದು ತುಂಬ ಆಯಿಲ್ ಮಸಾಜು ಹೆಲ್ಪ್ ಆಗಿದೆ. 1 ಲಕ್ಷ ಕಳ್ಕೊಂಡೆ ಮೇಡಮ್ ಆಯಿಲ್ ಮಸಾಜ್ಗೆ. ನಾನು ಅದನ್ನು ಕೊಡಿಸ್ತೇನೆ ಮೇಡಮ್, ಆಯುರ್ಮಠ ಅಂತ ಜಾನ್ಸನ್ ಅನ್ನೋರು ಮಾಡಿಕೊಟ್ರು ಮೇಡಮ್.
1: ನಿಮ್ಮ ಮಕ್ಕಳ ಬೆಳವಣಿಗೆಗಾಗಿ ಎಲ್ಲೆಲ್ಲ ಚಿಕಿತ್ಸೆ ಕೊಡಿಸಿದ್ರಿ ನೀವು ಇಲ್ಲಿ ತನಕ?
0: ಸ್ಟಾರ್ಟಿಂಗ್ ಹೋಗಿದ್ದು ಇಂದಿರಾ ಗಾಂಧಿ ಹಾಸ್ಪಿಟ್ಲು ಮೇಡಮ್. ಅವರು ಮಗು ಚೆನ್ನಾಗಿದ್ದಾನೆ, ಬುದ್ಧಿಮಾಂದ್ಯತೆ ಏನೂ ಇಲ್ಲ, ಎಲ್ಲ ಆಕ್ಟಿವ್ ಆಗಿದ್ದಾನೆ, ಅವನಿಗೆ ಫಿಸಿಕಲಿ ಅವನಿಗೆ

0: ನೀವು ಫಿಸಿಯೋಥೆರಪಿ ಕೊಡಿಸಿದ್ರೆ ಸರ್ವಹಿತನೇ, ನೀವು ಬರೀ ಅದೊಂದು ಮಾಡಿಸ್ಕೊ ಬನ್ನಿ ಅಂತಂದರು. ಅದು ಅಷ್ಟೊತ್ತಿಗೆ ಮಗು ಹಿಂಗಾಗಿತ್ತಲ್ಲ ಮೇಡಮ್, ಮಾಡ್ಸೋಕ್ಕಾಗಲಿಲ್ಲ. ನೆಕ್ಸ್ಟು ಮಾನಸ ಗಂಗೋತ್ರಿಗೆ ಹೋಗಿ ಅಲ್ಲಿ ಡಾಕ್ಟ್ರು ಒಂದು ಬ್ರೈನ್ ಸ್ಕ್ಯಾನ್ ಮಾಡಿಸೋಣ ಅಂತ ಹೇಳಿ MRI ಮಾಡಿಸಿದ್ರು ಮೇಡಮ್. ಆ MRIಲಿ ಏನು ತೊಂದರೆನೂ ಇಲ್ಲ, ಫಿಸಿಯೋಥೆರಪಿ ಮಾಡಿಸಿ ಅಂತಲೇ ಇರೋದು, ಅದನ್ನು ಮಾಡಿಸ್ಕೊಂಡು ಹೋಗಿ ಅಂತ ಅವರು ಭರವಸೆ ಕೊಟ್ರು ಮೇಡಮ್. ಅಲ್ಲಿವರೆಗೂ ನಾವು ಬ್ರೈನೇ ಚೆನ್ನಾಗೈತಲ್ಲ, ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಇನ್ನೆಲ್ಲೋ ತೋರ್ಸಕ್ಕೆ ಹೋಗಿರಲಿಲ್ಲ ಮೇಡಮ್ ನಾನು. ಅದೊಂದು ರಿಪೋರ್ಟ್ ಇಟ್ಕೊಂಡು ಇಲ್ಲಿವರೆಗೂ ಬಂದೆ ಮೇಡಮ್. ಆಮೇಲೆ ಇನ್ನೇನು ಹಿಂಗೆ ಆಗ್ತವನಲ್ಲ, ಹೈಪರ್ ಜಾಸ್ತಿ ಆಗೋಯ್ತು ಮೇಡಮ್ ಅವನಿಗೆ. ಹೈಪರು ಟ್ಯಾಬ್ಲೆಟ್ ಬೇಕೇ ಬೇಕು. ಅಂದರೆ ನನಗೆ ಮಂಡ್ಯದಲ್ಲಿ ಈ ಥರನೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ ಮೇಡಮ್ ಮಕ್ಕಳಿಗೆ ಅಂತಲೇ, ಅಲ್ಲಿ ಹೈಪರ್ ಟ್ಯಾಬ್ಲೆಟ್ ಕೊಟ್ಟರು. ನಾನು ಭಯ ಪಟ್ಟು ತಗೊಳ್ಳಿಲ್ಲ ಮೇಡಮ್. ಇವಾಗ ಮಾತ್ರೆಗೆ ಅಡಿಟ್ ಆಗಿಬಿಟ್ರೆ ಅದನ್ನೇ ಕೇಳಿ ಒಂದು ಹತ್ರ ಬುದ್ಧಿ ಮಂದಿ ಥರ ಕುತ್ಕೊಬಿಡ್ತಾರೆ. ಅದು ಏನೋ ಕಂಟ್ರೋಲ್ ಮಾಡಕ್ಕೆ ಹೋಗಿ ಏನೋ ಆಗುತ್ತೆ. ಬೇಡ, ನಾವು ನ್ಯಾಚುರಲ್ ಆಗಿ ಅವನ್ನ ರೆಡಿ ಮಾಡ್ಕೊಳ್ಳೋದ ಅಂತ ಹೇಳಿ ನಾನು ಟ್ಯಾಬ್ಲೆಟ್ ಹಾಕಿರ್ಲಿಲ್ಲ ಮೇಡಮ್. ಆಮೇಲೆ ಇಲ್ಲಿ ಡಾಕ್ಟರ್ ಸುರೇಶ್ ಡಾಕ್ಟ್ರು ಅದೇ ಅಕ್ಕಪಕ್ಕ ಹೇಳ್ತಾರಲ್ಲ, ಅಲ್ಲಿ ಚೆನ್ನಾಗಿ ನೋಡ್ತಾರೆ ಇಲ್ಲಿ ಚೆನ್ನಾಗಿ ನೋಡ್ತಾರೆ ತೋರಿಸಿ ಅಂತ ಅವ್ರ ಮಾತು ಕೇಳ್ಕೊಂಡು ನಾನು ಡಾಕ್ಟರ್ ಸುರೇಶ್ ಡಾಕ್ಟ್ರ್ ಹತ್ರ ಹೋಗಿ ಅಲ್ಲಿ ತೋರಿಸ್ತೆ ಮ್ಯಾಮ್. ಅವ್ರು ಹೈಪರ್ ಟ್ಯಾಬ್ಲೆಟ್ ಕೊಟ್ಟರು, ಅದು ಸ್ವಲ್ಪ ಕಂಟ್ರೋಲ್ ಬಂತು. ಅವ್ನು ನಿದ್ದೆ ಮಾಡೋಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ರು, ಏನೋ ನಂಗೆ ಗೊತ್ತಿಲ್ಲ. ಆ ಟ್ಯಾಬ್ಲೆಟ್ ನುಂಗಿದ್ರೆ ಇವತ್ತು ಮಲಗಿದ್ರೆ ನಾಳೆ ಹೇಳ್ತಿದ್ದ ಊಟ ತಿಂಡಿಗೆ ಸ್ವಲ್ಪ ತೊಂದರೆ ಆಗ್ತಿತ್ತು, ಅವ್ನು ತಿಂತಿರ್ಲಿಲ್ಲ. ಬರೀ ಮಾತ್ರೆ ನುಂಕಂದೆ ಮಲ್ಕೊಂಡು ಒಂದೇ ಹತ್ರ ಆಗ್ಬಿಟ್ರೆ ಏನು ಮಾಡೋದಂತೇಳಿ ಆ ಮಾತ್ರೆ ಸ್ಟಾಪ್ ಮಾಡಿದೆ ಮೇಡಮ್. ಊಟ ತಿನ್ಲಿ ಅನ್ನೋಕ್ಕೋಸ್ಕರ ಮಾತ್ರೆ ಸ್ಟಾಪ್ ಮಾಡಿಬಿಟ್ಟು ಡಾಕ್ಟ್ರಿಗೆ ಹೇಳಿದೆ, ಡೋಸೇಜ್ ಜಾಸ್ತಿ ಆಗಿದೆ, ಏನೋ ಸರ್ ಹಿಂಗೆ ಮಲಗ್ಬಿಡ್ತಾನೆ, ಊಟ ಮಾಡಲ್ಲ ಅಂತ. ಅವ್ರು ಕಡಿಮೆ ಮಾಡಿ ಅವರು 6 ತಿಂಗಳವರೆಗೂ ಮಾತ್ರೆ ಅದು ಕಂಟಿನ್ಯೂ ಮಾಡ್ತಾ ಇರಬೇಕು. ಅವ್ರ ಹತ್ರ ಆನ್ಲೈನು ಅಲ್ಲಿ ಬುಕ್ ಮಾಡಬೇಕು. ಇವಾಗ ಏನೇ ಒಂದು ಸಮಸ್ಯೆ ಅಂತಂದ್ರೆ ತಕ್ಷಣ ಅವರು ನೋಡಲ್ಲ, ಪ್ರತಿಯೊಂದು ಆನ್ಲೈನಲ್ಲೇ ಬರ್ಕೊಂಡು ಅವ್ರು ಇನ್ಯಾವಾಗಲೂ ರೆಸ್ಪಾನ್ಸ್ ಮಾಡೋದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಮ್ಯಾಮ್. 2 ಸಲ ತೋರಿಸ್ದೆ ಬಿಟ್ಬಿಟ್ಟೆ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಅಪೋಲೋದಲ್ಲಿ ಡಾಕ್ಟರ್ ಜೋಸ್ನ ಮ್ಯಾಮ್ ಅಂತ ಇದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಮಕ್ಕಳೆಲ್ಲ ತೋರಿಸ್ದೆ, ಎಲ್ಲ ಕೌನ್ಸಿಲಿಂಗ್ ಆಯಿತು. ಅವರು ನಿಮ್ಮದು ಜೆನೆಟಿಕ್ದು ಟೆಸ್ಟ್ ಮಾಡಬೇಕು ಅಂತಲೇ ಹೇಳಿದ್ರು, ಒಂದು MRI ಮಾಡಿಸಿದ್ರು. ಆ MRI ಆದಮೇಲೆ ಅದನ್ನು ನೋಡ್ಬಿಟ್ಟು ಜೆನೆಟಿಕ್ ಮಾಡಿಸ್ಬೇಕು ಅಂತೇಳಿ ಜೆನೆಟಿಕ್ ಮಾಡಿಸಿದ್ರು. ಜೆನೆಟಿಕ್ ರಿಪೋರ್ಟ್ ಬಂದಮೇಲೆ ಅವರು ಹೇಳಿದ್ರು ಇದು ಸಂಬಂಧದಿಂದ ಆಗಿದೆ ಅಂತ. ಒಂದು ಕೂದಲಲ್ಲಿ ಒಂದು ಎಳೆ ಇದೆಯಲ್ಲ, ಆ ಎಳೆ ಥರ ಸಂಬಂಧಿಸಿದೆ ಕಣಮ್ಮ, ಜಾಸ್ತಿ ಏನಾಗಿಲ್ಲ, ಸರಿ ಮಾಡ್ಕೋಬೋದು. ಇದಕ್ಕೆ ಮೆಡಿಸನ್ನೇ ಕಂಡುಹಿಡ್ದಿಲ್ಲ, ಇವಾಗ ಕಂಡುಹಿಡಿತಾವ್ರೆ. ಅಟ್ಲೀಸ್ಟ್ ನೀವು ಹೋಪ್ ಕಳ್ಕೊಬೇಡಿ, ಹೋಪಲ್ಲೇ ಇರಿ. ಮೆಡಿಸನ್ ಬಂದಮೇಲೆ ನಾನು ರೆಫರ್ ಮಾಡ್ತೀನಿ, ನೀವು ತಗೊಳ್ಳೋರಂತೆ ಬಂದು ತಿಂಗಳಿಗೆ 15 ದಿನಕ್ಕೆ ಚೆಕಪ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ರು ಮೇಡಮ್ ಅಷ್ಟೇ. ಆಮೇಲೆ ಮಗು ಇನ್ನೂ ಅವಳಿಗೆ ಇದೇ ಥರ ತೊಂದರೆ ಇದೆಯಾ ಅಂತ ಮಾಡಿಸಿ ಅಂತಂದ್ರೆ ನಾನು ಮಾಡಿಸ್ತಿಲ್ಲ ಮೇಡಮ್.
1: ಜೆನೆಟಿಕ್ ಪ್ರಾಬ್ಲಮಿಂದ ಇಷ್ಟೆಲ್ಲ ಸಮಸ್ಯೆಗಳಾಗಿ ಚಿಕಿತ್ಸೆಯನ್ನು ಕೂಡ ಸತತ್ವ ಕೊಡಿಸ್ತಾ ಬರ್ತಾ ಇದ್ರಿ. ಈಗ ಇಂಥ ಮಕ್ಕಳಿದ್ದು ನೀವೇ ಹೇಳಿದ್ರಿ, ಸಾಮಾಜಿಕವಾಗಿ ಕೆಲವರು ಸಜೆಷನ್ ಮಾಡಿದ್ರು ಅಂತ. ಸಾಮಾಜಿಕವಾಗಿ ಇಂಥ ಮಕ್ಕಳಿದ್ದಾಗಿದೆ ಅಂತಂದರೆ ಏನಾದ್ರು ಸಾಮಾಜಿಕ ಸಮಸ್ಯೆ ನಿಮ್ಗೆ ಎದುರಾಯ್ತವಾ?
0: ಅಯ್ಯೋ, ಅವ್ರಿಗೆ ಹೇಳ್ಕೊಡ್ಬೇಕಾ ಮೇಡಮ್? ಅದೆಲ್ಲನ ದಾಟಿ ಮುಂದೆ ಬಂದಿರೋದಕ್ಕೆ ಮೇಡಮ್ ನನ್ನ ಮಗನ ಈ ಸ್ಥಿತಿಗೆ ತಂದಿರೋದು ನಾನು.
1: ಯಾವ್ದಾದ್ರು ಒಂದು ಸಂಗತಿ ಹೇಳ್ಬೋದಾ ಮೇಡಮ್, ಇಂಥ ಒಂದು ಸಂಗತಿ ತುಂಬ ಮನಸ್ಸಿಗೆ ನೋವಾಗುವಂಥ?
0: ನಿಮ್ಮನ್ನು ನೋಡಿದ್ರೆ ಈ ಥರ ಇದ್ದೀರಾ ಅಂತ, ಬಟ್ ನನ್ನ ಮುಂದೆ ಯಾರೂ ಮಾತಾಡಿಲ್ಲ ಮ್ಯಾಮ್. ಹಿಂದೆ ಎಷ್ಟೋ ಮಾತಾಡಿದ್ದಾರೆ, ಬಟ್ ನಾನು ಅದು ಕಿವಿಗೆ ಹಾಕೊಳ್ಳಲ್ಲ. ನನ್ನ ಮುಂದೆ ಮಾತಾಡಲಿ, ನಾನು ಫೇಸ್ ಮಾಡ್ತೀನಿ ಮೇಡಮ್. ಏಕೆ ಚೆನ್ನಾಗಿರೋ ಮಗು ಈ ಥರ ಆಗಿದೆ, ಅವರು ಕಣ್ಣಲ್ಲಿ ನೋಡಿದ್ದಾರೆ, ಬಟ್ ಅವರು ಎತ್ಕ ಆಡಿಸಿರೋರು ಚೆನ್ನಾಗಿರೋ ನಿಂಗಾದ್ನಲ್ಲ, ಚೆನ್ನಾಗಿರೋನು ನಿಂಗಾದ್ನಲ್ಲ ಅಂತಲೇ ಹೊರತು ಯಾರು ಹೊಡ್ತಾಗಲಿ ಈ ಥರ ಹುಟ್ಟವನ್ನೆ ಅಂತ ನನಗೆ ಯಾರು ಆ ಥರ ಟೀಕೆ ಮಾಡಿಲ್ಲ.
1: ಸಾಮಾಜಿಕವಾಗಿ ಸಮಸ್ಯೆಗಳು ಎಷ್ಟು ಎದುರಾದರೂ ಅವಕ್ಕೆ ನೀವು ತಲೆ ಕೊಡ್ದೇನೆ ನೀವು ಅದನ್ನು ಒಂದು ಶಕ್ತಿಯಾಗಿ ತಗೊಂಡು ನಿಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ಸಾಕಷ್ಟು ಮುಂದುವರಿತಾ ಇರೋದು ನಿಮಗೆ ತುಂಬ ಖುಷಿ ಕೊಡ್ತಾ ಇದೆ ಮೇಡಮ್. ಈಗ ನೀವೇ ಹೇಳಿದ್ರಿ ಬಿಒ ಆಫೀಸಿಂದ ರೆಫರ್ ಮಾಡಿದ್ರು ಅಂತ. ಪ್ರೀವಿಯಸ್ ನೀವು ಥೆರಪಿ ಕೊಡಿಸ್ದಾಗ ಹೇಗೆ ಡೆವಲಪ್ ಮಾಡ್ತಿದ್ರು ಅವರು?
0: ಅಂದರೆ ನಾವೇನೇ ಮಾಡಿದ್ರು ಸಪೋರ್ಟ್ ಆಗಿ, ನನ್ನ ಮಗ ಇಂಥದ್ದು ಕೇಳಿದ್ರೆ ಅಂಥದ್ದು ಕೇಳ್ತಾನೆ ಮೇಡಮ್. ಬೇರೆಯವ್ರ ಥರ ಆಟ ಮಾಡೋದು ಕಿರ್ಚೋದು ಮಾಡೋದು ಏನಿಲ್ಲ. ನಾನು ಎಫೆಕ್ಟ್ ಕೊಟ್ಟು ಅವನ ಹತ್ರ ನಿಂತ್ಕೊಂಡ್ರೆ ಅವನು ಸಂಜೆನೋ ನನ್ನ ಜೊತೆ ಇರ್ತಾನೆ, ಚೆನ್ನಾಗಿರ್ತಾನೆ. ಹಿಂಗೆ ಮಾಡು ಅಂದರೆ ಹಂಗೆ ಮಾಡ್ತಾನೆ. ಥೆರಪಿಗೆ ಮಾತ್ರ ಒಂದು ದಿನ ಹತ್ತೋನಲ್ಲ ಮ್ಯಾಮ್. ಸಪೋರ್ಟಿವ್ ಆಗಿ ನಾನು ಹೆಂಗೆ ಮಾಡ್ತೀನಿ ಹಂಗೆ ಮಾಡ್ತಾನೆ, ಆಟ ಮಾಡೋದು ಏನಿಲ್ಲ.
1: ಈಗ 6 ವರ್ಷದಿಂದ ಥೆರಪಿಯನ್ನು ಕೊಡಿಸ್ತಾ ಬರ್ತಾ ಇದ್ರಿ, ಹಂತ ಹಂತವಾಗಿ ಅವ್ನ ಬೆಳವಣಿಗೆ ಹೇಗೆ ಸಾಕ್ತಾ ಬಂತು?
0: ಅಂದರೆ ಮೇಡಮ್ ಇನ್ನೇನೋ ಪರವಾಗಿಲ್ಲ ಅನ್ನೋ ಅಷ್ಟೊತ್ತಿ ಜ್ವರ ಬಂದರೆ ಮತ್ತೆ ಬ್ಯಾಕ್ ಹೋಗ್ತಾನೆ ಮೇಡಮ್. ಈಗ ಹಿಂದೆ ವೀಡಿಯೋ ಎಲ್ಲ ಐತೆ, ಚೆನ್ನಾಗಿ ನಡೀತಾ ಇದ್ದ, ಚೆನ್ನಾಗಿ ಹೋಗ್ತಾ ಇದ್ದ, ಏನು ಆಯ್ತೈತೆ ಅಂತ ನಂಗೆ ಗೊತ್ತಿಲ್ಲ ಮೇಡಮ್. ಮತ್ತೆ ಮತ್ತೆ ಮತ್ತೆ ಬ್ಯಾಕ್ಗೆ ಹೋಗ್ತಾ ಇದ್ದಾನೆ ಹೊರತು ಅವ್ನು ಚೇತರಿಸ್ಕೊತಾನೆ ಇಲ್ಲ ಮ್ಯಾಮ್.
1: ಈಗ ಹೇಗಿದೆ ಅವ್ನ ಪರಿಸ್ಥಿತಿ?
0: ಈಗ ಒಂದು ಇವಾಗೆಲ್ಲ ಟೈಟ್ನೆಸ್ ಬರ್ತಾ ಇದೆ ಮ್ಯಾಮ್ ಅವನಿಗೆ, ಅವ್ನು ಗಟ್ಟಿ ಆಗ್ತಾ ಇದೆ ಮ್ಯಾಮ್.
1: ಕುತ್ಕೋತಾನ?
0: ಇಲ್ಲ ಮೇಡಮ್.
1: ಹೇಗಿದೆ ಅವ್ನ ಪರಿಸ್ಥಿತಿ?
0: ಈ ಪರಿಸ್ಥಿತಿ ಸಪೋರ್ಟ್ ಆಗಿ ಒಬ್ಬರು ಸಪೋರ್ಟ್ ಮಾಡಿದ್ರೆ ಕುತ್ಕೋತಾನೆ ಮೇಡಮ್, ಇಲ್ಲ ಅಂದ್ರೆ ಬಿದೋಗ್ತಾನೆ. ಫಸ್ಟ್ ಅವನೇ ತಾನೇ ಆಗಿ ಕುತ್ಕೋತಿದ್ದ, ತಾನೇ ಆಗಿ ಆಟ ಆಡ್ತಿದ್ದ, ಅವನೇ ಊಟ ಮಾಡ್ತಿದ್ದ, ಎಲ್ಲ ಮಾಡ್ತಿದ್ದಾನೆ. ಇವಾಗ ಹಿಂದಿಂದೇನೆ ಬಿದೋಗ್ತಾನೆ, ಮಲಗಿದ ಹತ್ರನೇ ಮಲಗಿದಾನೆ ಮ್ಯಾಮ್. ಇವಾಗ ಸಪೋರ್ಟ್ ಇಲ್ದೇನೆ ಅವನ ಕೆಲ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿಲಿದ್ದಾನೆ ಇವಾಗ.
1: ದಿನನಿತ್ಯ ಕಾರ್ಯಗಳು ಹೇಗಿರುತ್ತೆ?
0: ದಿನನಿತ್ಯ ಕಾರ್ಯಗಳು

0: ಎದ್ದೊಳ್ತಾನೆ, ಅವನು ಟಿವಿ ಹಾಕಬೇಕು. ಟಿವಿ ಹಾಕಂದ್ರೆ ಯಾರು ಬೇಡ, ಅವನೊಬ್ಬನೇ ಇರ್ತಾನೆ. ನಾವು ಕೋಲಿ ಗಿಲಿ ಮಾಡ್ಕೊಂಡು ಬರೋವರೆಗೂ ಇರ್ತಾನೆ. ಅವನಿಗೆ ಆ ಮೂಮೆಂಟ್ಸ್ ಎಲ್ಲ ಗೊತ್ತಾಗುತ್ತೆ ಮೇಡಮ್. ನೀರು ಕುಡಿಬೇಕು, ಹೊಟ್ಟೆ ಹಸು ಆಗ್ತಾ ಇದೆ, ಅಮ್ಮ ಉಚ್ಚೆ ಅಂತ ಹಿಂಗೆ ಕೈ ತೋರಿಸ್ತಾನೆ, ಎರಡು ಕೈ ತೋರಿಸ್ತಾನೆ ಕಕ್ಕ ಅಂತ. ಅವಾಗ ಕರ್ಕೊಂಡು ಹೋಗ್ತೀವಿ, ಕರ್ಕೊ ಬರ್ತೀವಿ. ತುಂಬ ಸೆನ್ಸಿಟಿವ್, ನೀಟ್ನೆಸ್ಸು, ಬಾಯಿ ಬಿಟ್ಟು ಎರಡೆರಡು ಅಕ್ಷರ ಬರುತ್ತಲ್ಲ ಮ್ಯಾಮ್, ಹೇಳ್ತಾನೆ ಮ್ಯಾಮ್.
1: ಸೂಚನೆ ಮೂಲಕ ನೀವು ಕರೆ ಕೊಟ್ಟಾಗ ನೀವು ಅದನ್ನ ಪಾಲಿಸ್ತೀರಿ. ಈಗ ನಿಮ್ಮ ಎರಡನೇ ಮಗಳು ಕಾಂತಿಯಾಯಿನಿ, ಅವಳ ಸಮಸ್ಯೆ ಏನಾಯ್ತು ಮೇಡಮ್?
0: ಅವಳ ಸಮಸ್ಯೆ, ಅವಳು ಚೆನ್ನಾಗಿ ಬಂದ್ಲು ಮೇಡಮ್. ಅವಳು ಜ್ವರ ಒಂದ್ಸತಿ ಜಾಸ್ತಿ ಆಗಿ ನನಗೆ ನೋಡ್ಕೊಳಕಾಗ್ಲಿಲ್ಲ. ಜಾಸ್ತಿ ಅಂದ್ರೆ ಕುಂತಿದಂಗೆ ಬಿದ್ದೋದ್ಲು ಮೇಡಮ್. ಚೆನ್ನಾಗೇ ಇದ್ಲು, ತಂಡು ಒದ್ದೆ ಬಟ್ಟೆನೂ ಮಾಡಿದೆ, ಅವಳು ಸಿರಪ್ನು ಹಾಕ್ಸಿದೆ, ಅವಳ ಜೊತೆಲ್ಲೇ ಇದ್ದೆ ಮ್ಯಾಮ್. ಕುಂತ್ ಕೂತಿದಾಗೆ ಬಿದ್ದೋದ್ಲು ಮ್ಯಾಮ್. ಅವಾಗ ಅವಳು ಮುಷ್ಟಿ ಕಟ್ಬಿಟ್ಲಾಗ ನಂಗೆ ತುಂಬ ಭಯ ಆಗೋಯ್ತು, ಇವನ್ ಥರನೇ ಆಗ್ಬಿಟ್ಲಲ್ಲ ಅಂತ ಸಿಕ್ಕಾಬಟ್ಟೆ ಎದ್ರುಬಿಟ್ಟೆ ಮ್ಯಾಮ್. ಎದ್ರುಬಿಟ್ಟು ಅವಳನ್ನ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದು ಒಂದು ವಾರ ಅಷ್ಟೇ ಮ್ಯಾಮ್, ಜ್ವರ ಬಿಡೋಕ್ಕೆ. ಆಮೇಲೆ ಅವಳಿಗೆ ಏನಾಯ್ತು ಅಂತಲೇ ಗೊತ್ತಿಲ್ಲ ಮ್ಯಾಮ್. ನಡೀತಾಳೆ ಅಂದರೆ ಯಾರು ತಳ್ಬಿಟ್ರೆ ಬಿದ್ದೋಗ್ತಾಳೆ. ಸ್ವಲ್ಪ ಅದು ಬಿಹೇವಿಯರ್, ಸೆನ್ಸಿಟಿವ್ ಬಿಹೇವಿಯರ್, ಸ್ವಲ್ಪ ಅವಳಿಗೆ ಥೆರಪಿ ಬೇಕು. ಮತ್ತು ಈಗ ಸ್ಪೀಚು ಎರಡೆರಡು ಅಕ್ಷರ ಮಾತಾಡ್ತಾ ಇದ್ದಾಳೆ, ಪ್ರತಿಯೊಂದು ಗೊತ್ತಾಗುತ್ತೆ, ತಪ್ಪು ಉಸರಿ ಎಲ್ಲ ಗೊತ್ತಾಗುತ್ತೆ. ಅವಳೇ ಬ್ರಷ್ ಮಾಡ್ಕೊತಾಳೆ, ಅವಳೇ ಮುಖ ತೊಳಿತಾಳೆ. ಕಣ್ಣು ಮೇಡಮ್ ಅವಳಿಗೆ ಒಂದು ಮಾಲ್ಗಣ್ಣಿದೆ ಬಲ್ಗಡೆದು, ಆ ಮಾಲ್ಗಣ್ಣು ಅವಳಿಗೆ ಅದರಿಂದ ಏನಾರು ಹಿಂಗಾಗ್ತಾ ಇದೆಯಾ ಅಂತ ತೋರಿಸಿದ್ವಿ. ಅದು ಪವರ್ ಜಾಸ್ತಿ ಇದೆಯಂತ ಅವಳಿಗೆ, ಆ ಪವರ್ ಕಂಟ್ರೋಲ್ ಮಾಡೋಕ್ಕೆ ಸ್ಪೆಕ್ಸ್ ಕೊಟ್ಟಿದ್ದಾರೆ, ಆಗ್ತಾ ಇದ್ದೀನಿ ಮ್ಯಾಮ್. ಅವಳು ಮುಂದೆಗಡೆ ವಸ್ತು ಇದ್ರೆ ನೋಡಲ್ಲ, ದೂರದಲ್ಲಿರೋದು ಕಾಲು ಹಾಕೊಂಡು ಊಟ ಹಾಕ್ತಾಳೆ, ಹತ್ರದಲ್ಲಿರೋದು ಗೊತ್ತಾಗಲ್ಲ ಮ್ಯಾಮ್. ಅದರಿಂದ ಏನಾರು ಅವಳಂಗೆ ಬೀಳ್ತಾ ಇದ್ದಾಳ ಅಂತಲೇ ಗೊತ್ತಾಗ್ತಿಲ್ಲ. ಕಣ್ಣುಗುವೆ ಮತ್ತು ಗಂಟ್ಲಿಗೂ ಸಮಸ್ಯೆ ಇರೋದ್ರಿಂದ ಅದರಿಂದ ಮಾತು ಒಳಗೆ ಬರ್ತಾ ಇಲ್ವೋ ಅಂತ ನನಗೆ ಇನ್ನೂ ಅವಳದು ಕ್ಲಾರಿಟಿ ಗೊತ್ತಿಲ್ಲ ಮ್ಯಾಮ್. ಆದರೆ ಇವಾಗ ಏನೇ ಹೇಳೋರು ಅರ್ಥ ಮಾಡ್ಕೊತಾಳೆ ಮ್ಯಾಮ್.
1: ಅವಳ ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ಅವಳ ಬೆಳವಣಿಗೆ ಹೇಗೆ ಸಾಕ್ತಾ ಬಂತು?
0: ಕರೆಕ್ಟಾಗಿ ಬಂತು ಮ್ಯಾಮ್. ಮೂರು ತಿಂಗಳಿಗೆ ದಬಾಕಂದ್ಲು, ಕತ್ತು ನಿಂತು, ಅಂಬೆಗಲ್ಲಿ ಇಟ್ಲು, ಎದ್ದು ಕುತ್ಕೊಂಡ್ಲು, ವಾಕ್ ಮಾಡಿದ್ಲು. ಇವನ್ಗೆ ಒಂದು ವರ್ಷಕ್ಕೆ ಇಂಜೆಕ್ಷನ್ ಮಾಡಿಸ್ದೆ, ತಡಿಯಪ್ಪ ಬೇಡ, ಮಗು ವೀಕ್ ಇದೆಯೇನೋ, ಜ್ವರ ಎಲ್ಲ ನೋಡ್ಕೊಂಡು ಮಾಡಿಸೋಣ ಅಂತೇಳಿ ಅವಳಿಗೆ ಕರೆಕ್ಟಾಗಿ ವರ್ಷದ ಮೇಲೆ 6 ತಿಂಗಳಿಗೆ ಹಾಕಿಸ್ತಿಲ್ಲ ಮ್ಯಾಮ್. ವರ್ಷದ ಮೇಲೆ 8 ತಿಂಗಳಿಗೆ ಅವಳೆಲ್ಲ ನೋಡ್ಕೊಂಡು ಮೊದಲನೇ ಮಗು ಹಿಂಗಾಗಿತ್ತಲ್ಲ ಅಂತೇಳಿ ನಾನು ಇಂಜೆಕ್ಷನ್ ಬೇಡ ಅಂತ ಅಂತಿದೆ ಮ್ಯಾಮ್. ಆಗ ಆಶಾ ವರ್ಕರು, ಇಲ್ಲ ಕಣಪ್ಪ, ಎಲ್ಲ ಮಕ್ಳಿಗೂ ಆಗಲ್ಲ, ವೀಕ್ ಇರೋ ಮಕ್ಳಿಗೆ ಆ ಥರ ಆಗ್ಬಿಡ್ತದೆ, ಜ್ವರ ಆ ಟೈಮಲ್ಲಿ ಇರೋರ್ಗೆ ಆಗುತ್ತೆ, ತಲೆ ಕೆಡಿಸ್ಕೊಬೇಡ, ಇನ್ನೊಂದು ಮಾಡಿಸು ನೀನು ಅಂತ ಹೇಳಿ ಅವಳಿಗೆ 1 ವರ್ಷದ ಇಂಜೆಕ್ಷನ್ ಹಾಕಿಸ್ದೆ ಮ್ಯಾಮ್. ಅವಳಿಗೇನು ಸಮಸ್ಯೆ ಆಗಲಿಲ್ಲ, ಆದರೆ ಒಂದ್ಸತಿ ಮುಷ್ಟಿ ಕಟ್ಟು ಬಿದ್ದಳು ಮೇಡಮ್, ಅದರಿಂದ ಪ್ರಾಬ್ಲಮ್ ಆಯ್ತಾ ಇಲ್ಲ ಅಂದರೆ ಇವನಿಂದ, ಅದು ಜೆನೆಟಿಕ್ ಅಂತ ಹೇಳಿದ್ರೆ ಅದು ಎಳೆ ಎಳೆದಾಯ್ತು ಅಂತ ನಂಗೆ ಇನ್ನೂ ಗೊತ್ತಿಲ್ಲ ಮ್ಯಾಮ್ ಕ್ಲಾರಿಟಿ ಆಗಿ.
1: ಒಂದು ಕಣ್ಣನ ಸಮಸ್ಯೆ ಆಗಿರ್ಬೋದು, ಗಂಟಲ ಸಮಸ್ಯೆ ಆಗಿರಬಹುದು, ಈ ರೀತಿ ಸಮಸ್ಯೆಗಳಿರೋದ್ರಿಂದ ಅವಳಿಗೂ ಕೂಡ ಈ ಸಿ ಪಿ ಸಮಸ್ಯೆ ಅನ್ನೋದು ಕಾಣ್ತಾ ಇದೆ. ಈಗ ಒಂದೇ ಮನೆಯಲ್ಲಿ ಇಬ್ಬರನ್ನ ಸಂಭಾಳಿಸೋದು ನಿಮ್ಗೆ ಎಷ್ಟು ಕಷ್ಟ ಆಗ್ತಿದೆ?
0: ತುಂಬ ಕಷ್ಟ ಇದೆ ಮ್ಯಾಮ್, ಅದು ಹೇಳ್ಕೊಳಕ್ಕಾಗಲ್ಲ ಮೇಡಮ್ ಎಷ್ಟು ಕಷ್ಟ ಅಂತ. ಮಕ್ಳ ಜೊತೆ ಬೆರೀಲಿ ಅಂತ ಮ್ಯಾಮ್ ಸ್ಕೂಲವ್ರು ತುಂಬ ಸಪೋರ್ಟ್ ಮಾಡಿದ್ರು ಮೇಡಮ್. ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ದೀನಿ ಮ್ಯಾಮ್, ಎಲ್ಲನೂ ನೋಡ್ಕೋತಾರೆ ಮೇಡಮ್. ಅವರು ಈ ಸಲ ಆ್ಯನ್ಯುವಲ್ ಡೇಲಿ ಪಾಪ ಎಲ್ಲ ಮಕ್ಕಳು ಡ್ಯಾನ್ಸ್ ಆಡ್ರೆ, ಇವ್ರ ಮಕ್ಕಳು ಡ್ಯಾನ್ಸ್ ಆಡಲ್ಲ ಅಂದರೆ ಫೀಲ್ ಮಾಡ್ಕೊಬಿಡ್ತಾರೆ. ಏನೋ ಶ್ರುತಿ ಅವರು, ಸರ್ ಪರವಾಗಿಲ್ಲ ಬಿದ್ದರೆ ಬೀಳಿ ಸರ್, ನಾವು ಅಮ್ಮನೇ ಬ್ಯಾಕ್ ಸಪೋರ್ಟಾಗಿ ನಿಲ್ಸೋಣ, ನೀವು ಅವಳು ಡ್ಯಾನ್ಸ್ ಮಾಡಿಸಿ ಸರ್ ಅಂತ ಅವರು ಡ್ಯಾನ್ಸ್ ಮಾಸ್ಟ್ರಿಗೆ ಇಳಿಸಿ ನನ್ನ ಮಗಳನ್ನ ಡ್ಯಾನ್ಸ್ ಮಾಡಿಸಿದ್ರು ಮೇಡಮ್. ಆದರೆ ಸ್ಟೇಜಲ್ಲಿ ಮೇಡಮ್ ನನ್ನ ಮಗಳಿಗಿಂತ ಚೆನ್ನಾಗಿ ಆಡಿದ್ರು, ಎಷ್ಟು ಚೆನ್ನಾಗಿ ಆಡಿದ್ರು ಗೊತ್ತಾ ಮೇಡಮ್, ಒಂದು ಸಲನೂ ಬೀಳಿಲ್ಲ ಮೇಡಮ್. ಇಡೀ ಊರೇ ನನ್ನ ಮಗಳ ಮೇಲೆ ಫೋಕಸ್ ಆಗಿದೆ. ಡ್ಯಾನ್ಸ್
1: ದಿನದ 24 ಗಂಟೆಗಳು ಅವ ಸತತವಾಗಿ ನೀವು ಅವ್ರಿಗಾಗಿ ಮುಡಿಪಾಗಿಟ್ಟು ಅವ್ರ ಬೆಳವಣಿಗೆಯಲ್ಲಿ ನಿರಂತರ ಸಾಕ್ತಾ ಇರೋದು ನಿಮಗೆ ತುಂಬ ಖುಷಿ ಆಗ್ತಾ ಇದೆ. ಈಗ ಹಂತ ಹಂತವಾಗಿ ಈ ಥೆರಪಿಗಳನ್ನ ತಗೊಂಡು ಈ ಒಂದು ಸೌಲಭ್ಯಗಳನ್ನ ಪಡ್ಕೊಂಡು ಅವ್ರ ಬೆಳವಣಿಗೆ ಒಂದು ಹಂತಕ್ಕೆ ಬರ್ತಾ ಇದೆ, ಇದ್ರ ಖುಷಿ ಹೇಗೆ ಹೇಳ್ತೀರಿ ಮ್ಯಾಮ್ ನೀವು?
0: ತುಂಬ ಖುಷಿ ಆಗುತ್ತೆ ಮೇಡಮ್, ಹೇಳ್ಕೊಳಕ್ಕಾಗಲ್ಲ ಮೇಡಮ್ ಆ ಖುಷಿ ಅಂತೂ. ಅಂದರೆ ನನಗೇನಪ್ಪ ಅಂದರೆ ನನ್ನ ತೂ ಬದುಕಲೇ ಬಾರ್ದು, ಏನಕ್ಕೆ, ಸಾಕು, ಮದುವೆ ಆಗಿದ್ದೀನಿ, ಮಕ್ಕಳಾಯ್ತು, ಇನ್ಯಾಕೆ, ನಾವಿರೋವರೆಗೂ ನಮ್ಮ ಮಕ್ಕಳು ನೋಡ್ಕೋತೀವಿ, ಆಮೇಲೆ ಯಾರು ನೋಡ್ಕೋತಾರೆ, ಬೇಡ ಬಿಡು ಅಂತ ಹೇಳ್ಬಿಟ್ಟು ಸೂಸೈಡ್ಗೆಲ್ಲ ಅಟೆಂಡ್ ಮಾಡಿದ್ದೀನಿ. ಆಮೇಲೆ ಸರಿ ಅಂತಂದ್ಬಿಟ್ಟು ಮಾನಸ ಗಂಗೋತ್ರಿಗೆ ಹೋಗಿ ಅಲ್ಲೇ ಆದಷ್ಟು ಸಮಾಧಾನ ನನಗೆ ಎಲ್ಲೂ ಆಗಲಿಲ್ಲ ಮ್ಯಾಮ್. ಏನನ್ನಿಸ್ತು ಅಂತಂದರೆ, ನನ್ನ ಮಗ ಇಷ್ಟು ಚೆನ್ನಾಗಿ ಅವನೇ ರಾಜ್ಕುಮಾರ್ ಥರ, ನನ್ನ ಮಗನಿಗಿಂತ ಜಾಸ್ತಿ ನೋವಿರೋರು ಕರ್ಕೊಬಂದರೆ ಅವ್ರು ಹೆಂಗೆ ನಿಭಾಯಿಸಲ್ಲ ಅವ್ರ ಮಕ್ಕಳನ್ನ, ನಾನು ಇಷ್ಟಕ್ಕೆ ಯಾಕೆ ನಾನು ಇಷ್ಟೊಂದು ಕೊರ್ಗೋಗ್ಬೇಕು, ನಾನು ಇವನಿಗೆ ಸಪೋರ್ಟಿವಾಗಿದ್ದರೆ ಇವನು ಏನು ಬೇಕಾದರೂ ಮಾಡ್ಬೋದಲ್ಲ. ಇಂಥ ಮಕ್ಕಳಲ್ಲಿ ಒಂದು ವಿಶೇಷವಾಗಿ ಭಗವಂತ ಒಂದು ಕಿತ್ಕೊಂಡ್ರು ಒಂದು ಕೊಟ್ಟೇ ಇರ್ತಾನೆ, ಅದನ್ನ ಯಾಕೆ ನಾನು ಹುಡುಕ್ಬಾರ್ದು ಇವನಲ್ಲಿ, ಇವನಿಗೆ ಏನಾರು ಒಂದು ಮಾಡಿಸ್ಬೇಕಲ್ಲ ಅಂತ ಛಲ ಬಂತು ಮೇಡಮ್. ಅಲ್ಲಿಂದ ಛಲ ಅಂದಿಂದ ಇಲ್ಲಿವರೆಗೂ ಬಿಟ್ಟಿಲ್ಲ ಮೇಡಮ್. ಯಾರು ಎಲ್ಲೆಲ್ಲಿ ಹೇಳ್ತಾರೆ ಎಲ್ಲ ಕಡೆ ಹೋಗ್ತೀನಿ ಮೇಡಮ್ ಮಗನಿಗೋಸ್ಕರ ಕರ್ಕೊಂಡು.
1: ಒಂದು ಗಂಗೋತ್ರಿಯಲ್ಲಿ ಆದ ಅನುಭವ ಮಾನಸಿಕ ಶಕ್ತಿಯನ್ನ ಇನ್ನಷ್ಟು ದೃಢಗೊಳಿಸ್ತು, ಆ ನಿಟ್ಟಿನಲ್ಲಿ ಅವನ ಪ್ರಯತ್ನ, ಅವನ ಒಂದು ಬೆಳವಣಿಗೆಗೆ ನಿಮ್ಮ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇದೆ. ನಿಮ್ಮ ಒಂದು ಫ್ಯಾಮಿಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದೆ
0: ಅಂದರೆ, ಒಬ್ಬಳೆ ಮಗಳು ಮುದ್ದಾಗಿ ಬೆಳೆಸ್ಬಿಟ್ವಿ, ಸೋದರ ಮಾವನಿಗಾಗ್ಬಿಟ್ಲು, ಇನ್ಯಾರು ದಿಕ್ಕು ಅವಳಿಗೆ ನಮ್ಮನ್ನು ಬಿಟ್ಟರೆ ಇನ್ನು ಯಾರು ನನ್ನ ಮಗಳಿಗೆ ಅಂತ ತಾಯಿ ತೀರೋದ್ರು ಮ್ಯಾಮ್. ತಾಯಿ

0: ಸಖತ್ ಸಪೋರ್ಟಿವ್ ಆಗಿದ್ರು ನನಗೆ. ಈಗ ನಮ್ಮ ತಂದೆ ಚೆನ್ನಾಗಿ ನೋಡ್ಕೊತಾರೆ, ನಂಗೆ ಇಬ್ಬರು ಅಣ್ಣದಿರು ಅವರು ಚೆನ್ನಾಗಿ ನೋಡ್ಕೊತಾನೆ. ಏನೇ ಆದರೂ ಎಲ್ಲಿಗೆ ಹೋದ್ರೂ ಒಂಥರ ಕೇರ್ ಮಾಡ್ತಾರೆ. ಆಮೇಲೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ, ಅವಳು ಎಲ್ಲೇ ಹೋದ್ರು ಏನೇ ಮಾಡಿದ್ರು ನಿಭಾಯಿಸ್ಕೊ ಬರುವಷ್ಟು ಕೆಪಾಸಿಟಿ ಒಳಗೈತೆ, ತುಂಬ ಸ್ಟ್ರಾಂಗ್ ಆಗೋಳೆ ಎದ್ರಲ್ಲ. ಅಂದರೆ ಮಕ್ಕಳು ವಿಚಾರ ಬಂದರೆ ಸ್ವಲ್ಪ ಹಂಚ್ಬಿಡ್ತೀನಿ ಮೇಡಮ್, ದುಃಖ ಜಾಸ್ತಿ ಆಗ್ಬಿಡ್ತೀನಿ ಹಿಂಗಿದ್ದವ್ರು ಹಿಂಗಾದ್ರಲ್ಲ ಅಂತ. ಇಲ್ಲ ಬೇರೆ ಏನೇ ಆದರೂ ನಿಭಾಯಿಸ್ತೀನಿ ಮ್ಯಾಮ್ ನಾನು, ಆ ಧೈರ್ಯ ನನ್ನಲ್ಲಿದೆ.
1: ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಈ ಥರ ಕ್ಯಾಂಪ್ ಇಟ್ಟರು ನಿಮ್ಗೆ ಎಷ್ಟು ಖುಷಿ ಅನಿಸ್ತಿದೆ ಮ್ಯಾಮ್?
0: ಖುಷಿ ಆಯಿತು ಮೇಡಮ್ ನನಗೆ. ನನ್ನ ಮಗ ಒಂದೇ ಹತ್ರ ಇದ್ದ, ಸ್ವಲ್ಪ ಇಲ್ಲಿ ಪರಿಸರ ವಾತಾವರಣಕ್ಕೆಲ್ಲ ಅವನು ನಾವು ಕರ್ಕೊಬರೋದು ಕರ್ಕೊಂಡು ಹೋಗೋದು ಎಲ್ಲರೂ ಆಕ್ಟಿವ್ ಆಗಿ ನೋಡೋದು ನನಗೆ ಅದು ತುಂಬ ಇಷ್ಟ ಆಗ್ತಿದೆ ಮೇಡಮ್. ಅವನಲ್ಲಿ ಚೇಂಜಸ್ ಕಾಣ್ತಾ ಇದೆ. ಅವನು ಒಂದೇ ಹತ್ರ ಮಲಗಿದ, ಇವಾಗ ಒಂದು ಎಲ್ಲರ ಯಾರನ್ನ ನೋಡ್ಬೇಕಾದ್ರೆ ಹಿಂಗೆ ಕತ್ತಿರುಗಿಸ್ತಾನೆ, ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ, ಅದು ಒಂದು ಥೆರಪಿ ಆಗುತ್ತೆ ಅವನಿಗೆ. ಅದು ನಂಗೆ ತುಂಬ ಇಷ್ಟ ಆಗ್ತಿದೆ ಮೇಡಮ್ ಕರ್ಕ ಬಂದಿರೋದಕ್ಕೆ. ಆಮೇಲೆ ಮನೇಲಿರೋರನ್ನೇ ನೋಡಿ ನೋಡಿ ನೋಡಿ ಅವನು ಅದೇ ನೋಡಿರ್ತಾನೆ. ಬಟ್ ಅಕ್ಕಪಕ್ಕ ಜನಗಳು ಯಾರು ಯಾವ ಥರ ಆಕ್ಟಿವ್ ಆಗಿರ್ತಾರೆ ಅದೆಲ್ಲ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾನೆ ನನ್ನ ಮಗ. ನಂಗೆ ಅದು ಖುಷಿ ಆಗ್ತಾ ಇದ್ದಾನೆ.
1: ಕ್ಯಾಂಪಿಗೆ ಬಂದು ನೀವು 4 ದಿನ ಆಯಿತು ಅಂತ ಹೇಳಿದ್ರಿ, ಹೇಗೆ ಕ್ಯಾಂಪ್ ಬೆನಿಫಿಟ್ಸ್ ಹೇಗೆ ಸಾಕ್ತಾ ಇದೆ, ನಿಮ್ಮ ಮಗನ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ?
0: ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರಿ ಮ್ಯಾಮ್ ಎಲ್ಲ. ಅಂದರೆ ಈ ಮಕ್ಕಳು ಚೆನ್ನಾಗಿ ನೋಡಬೇಕು, ಆ ಮಕ್ಕಳು ಆ ಥರ ಏನಿಲ್ಲ ಮ್ಯಾಮ್, ಎಲ್ಲ ಒಂದೇ ಥರ ಒಂದೇ ಫ್ಯಾಮಿಲಿ ಥರ ನೋಡ್ತಾ ಇದ್ದಾರೆ ಮ್ಯಾಮ್. ಅದು ನಂಗೆ ತುಂಬ ಖುಷಿ ಆಯಿತು.
1: ಯಾವ್ದಾದ್ರು ಕ್ಯಾಂಪ್ ಅಟೆಂಡ್ ಮಾಡಿದ್ರ ನೀವು?
0: ಇಲ್ಲ ಮ್ಯಾಮ್, ನಾನು ಇದೇ ಫಸ್ಟ್ ಕ್ಯಾಂಪ್ ಅಟೆಂಡ್ ಮಾಡಿರೋದು ಮ್ಯಾಮ್. ತುಂಬ ಖುಷಿ ಆಯಿತು ಮೇಡಮ್. ಅಂದರೆ ಹೊಸ ಜನ ಹೊಸ ಪರಿಚಯ ಆದ್ರೂ ಅವರು ನಮ್ಮವರೇ ಅನ್ನ ಕುಟುಂಬ ಥರ ಎಲ್ಲರೂ ಟ್ರೀಟ್ ಮಾಡಿದ್ರೆ ನಮ್ಗೆ ಸಖತ್ ಖುಷಿ ಆಯಿತು ಮ್ಯಾಮ್. ನೀವು ಏನಕ್ಕೂ ಹಂಚ್ಕೋಬೇಡಿ, ಏನೇ ಆದರೂ ನಮ್ಮನ್ನು ಕೇಳಿ ನಮ್ಮನ್ನು ಕೇಳಿ.
1: ಸುಮಾರು ಜನ ಪಾಪುಗಳು ಬಂದಿದ್ದಾರೆ, ಆ ಮಕ್ಕಳು ನೋಡಿದಾಗ ನಿಮ್ಮ ಮಕ್ಕಳನ್ನ ನೋಡಿದಾಗ ಹೇಗೆ ಅನಿಸುತ್ತೆ ಮೇಡಮ್?
0: ಅದೇ ಮೇಡಮ್ ಹೇಳಿದ್ನಲ್ಲ ಮೇಡಮ್, ನಮ್ಮ ಮಗು ಇಷ್ಟು ಚೆನ್ನಾಗಿದೆ, ನಾನು ಇನ್ನ ಜಾಸ್ತಿ ಕೇರ್ ಮಾಡಿದ್ರೆ ಇನ್ನ ಎಫೆಕ್ಟ್ ಹಾಕಿದ್ರೆ ನನ್ನ ಮಗ ಇನ್ನೆಂಗೆ ಆಗ್ಬೋದು, ನನ್ನ ಮಗ ಆ ಮಗುಗಿಂತ ಏನೋ ಅಷ್ಟು ಕೇಳಿ ಮಾಡ್ತಲಿಲ್ವಲ್ಲ, ನನ್ನ ಮಗ ಇನ್ನ ಅವರು ನನ್ನ ಮಗನ ಮಟ್ಟಕ್ಕೆ ತರಬೇಕಂತ ಅವ್ರು ನೋಡ್ತಾರೆ. ಈಗ ಮಲ್ಗಿರೋ ಮಗ ಎದ್ದು ಕೂತ್ಕಲಿ ಅಂತ ಅವ್ರಿಗೆ ಆಸೆ ಇರ್ತದೆ, ಈಗ ನನ್ನ ಮಗ ಕೂತಿದ್ದಾನೆ ನನ್ನ ಮಗ ನಿಂತ್ಕಲಿ ಅಂತ ನನ್ಗೆ ಆಸೆ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂಥರ ಆಸೆ ಇರುತ್ತಲ್ವ ಅವ್ರ ಮಕ್ಳ ಬಗ್ಗೆ, ಯಾವ ಥರ ಜಾಸ್ತಿ ಆಗಿರೋರಿಗೆ ಹೆಚ್ಚಾಗಿರೋರಿಗೆ, ಅದು ನನಗೆ ಇಷ್ಟ ಆಗ್ತಾ ಇದೆ ಮ್ಯಾಮ್.
1: ಈಗ ಮ್ಯಾಮ್ ಒಂದೇ ಮನೇಲಿ ಇಬ್ಬರು ವಿಶೇಷ ಚೇತನ ಮಗು ಇದ್ದಾರೆ, ಈ ಮಕ್ಕಳನ್ನು ನೀವು ಯಾವ ಥರ ನೋಡ್ಕೋತೀರಿ? ಯಾಕಂತಂದರೆ ಕೆಲವು ಪೋಷಕರು ಅವರನ್ನು ಹೊರಗಡೆ ಬಿಡದಿರಂತಾಗ್ತಿರ್ಬೋದು, ಮನೇಲಿ ಕೂಡ ಹಾಕೋದಂತಾಗಿರ್ಬೋದು, ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಆ ಮಕ್ಕಳಿಗೆ ಹೊರಗಿನ ಪ್ರಪಂಚನೇ ತೋರ್ಸೋಕೆ ಬಿಡಲ್ಲ. ಈ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಮನೇಲಿ ಯಾವ ಥರ ವಾತಾವರಣ ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ?
0: ಅಂದರೆ ಮೇಡಮ್ ಯಾವುದೇ ಒಂದು ಫಂಕ್ಷನ್ ಆದರೂ ನನ್ನ ಮಗನ ಬಿಟ್ಟು ಎಲ್ಲೂ ಹೋಗಲ್ಲ ಮ್ಯಾಮ್ ನಾನು. ಹಾಂ, ನನ್ನ ಮಗ ಮಗಳ ಜೊತೆಗೆ ಇರಬೇಕು ಮೇಡಮ್. ನನ್ಗೆ ಎಷ್ಟೇ ಕಷ್ಟ ಆಗಲಿ ಮೇಡಮ್, ಇಡೀ ಬೆಂಗಳೂರಾದ ಬೆಂಗಳೂರೆಲ್ಲ ನನ್ನ ಮಗನ ಎತ್ಕೊಂಡು ತಿರುಗಿದ್ದೀನಿ ಮೇಡಮ್ ನಾನು ಒಬ್ಬಳೆ. ಒಂದು ಫಂಕ್ಷನ್ಗೆ ಎಲ್ಲೇ ಹೋದರೂ ನನ್ನ ಮಗ ನನ್ನ ಹತ್ರ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಂಗೆ ಹಸ್ಬೆಂಡ್ ಹತ್ರ ಕೂತ್ಕೊಳ್ಳಲ್ಲ. ಸೆನ್ಸಿಟಿವ್ ಸ್ಪರ್ಶ ಅವ್ರಿಗೆ ಗೊತ್ತಾಗಲ್ಲ ಮ್ಯಾಮ್, ನನಗೆ ಗೊತ್ತಾಗೋಷ್ಟು. ಅವ್ರು ಕೇಳೋದೇ ಹಂಗೆ, ನೀನು ಎಲ್ಲಿವರೆಗೂ ಎತ್ಕೊಂಡು ಹೋಗ್ತೀಯಾ, ನಿನ್ಗೆ ಯಾವ ಥರ ಕಂಫರ್ಟಬಲ್ ಅವನು, ನಿನಗೆ ಮಾತ್ರ ಕಂಫರ್ಟಬಲ್, ನನಗೆ ಕಂಫರ್ಟಬಲ್ ಇಲ್ಲ, ನಮ್ಮ ಹತ್ರ ವಾಲಾಡ್ತಾನಲ್ಲ ಯಾಕೆ ಅಂತ ಅವರು. ಆದರೆ ತಾಯಿ ಆದದ್ದು ಕರಳಿದೆಯಲ್ಲ ಮ್ಯಾಮ್, ಮಗುನ ಬಾಚ್ಕೊಳುತ್ತೆ. ಆ ಬಾಚ್ಕೊಳ್ದಾಗ ಮೇಡಮ್ ನಮಗೆ ಕಂಫರ್ಟಬಲ್ ಆಯ್ತದೆ ನಮ್ಮ ಮಗುನ ಯಾವ ಥರ ಕೂತ್ಕೋಬೇಕು, ಹೆಂಗೆ ಇಡ್ಕೋಬೇಕು, ಏನು ಅಂತ, ಅದು ನಂಗೆ ಕಂಫರ್ಟಬಲ್. ಎಲ್ಲೇ ದೇವಸ್ಥಾನಕ್ಕೆ ಹೋಗಲಿ, ಇಡೀ ಮಹದೇಶ್ವರನ ಬೆಟ್ಟದಲ್ಲಿ ಅಲ್ಲಿ ಕ್ಯೂವಲ್ಲಿ ವಿಶೇಷ ಮಕ್ಕಳಿಗೆ ಕೊಡ್ತಾರೆ, ಹೋಗಿ ಹೋಗಿ ಅಂದರು. ನನಗೆ ನನ್ನ ಮಗ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಅವ್ರು ಅರ್ಚಾಡೋದು ಮಾಡೋದೆ ಎಲ್ಲ ಆದರೆ ಅದು ಒಂಥರ ಥೆರಪಿ ಆಯ್ತದೆ. ಅವ್ನು ಚೇಂಜಸ್ ಕಂಡ್ಬಿಟ್ಟು ಕ್ಯೂವಲ್ಲೇ ಹೋಗಿದ್ದೀನಿ ಮ್ಯಾಮ್.
1: ಎಲ್ಲ ರೀತಿಯ ಅನುಭವಗಳನ್ನು ನಾವು ಸ್ಪಂದಿಸಬೇಕು, ಆ ನಿಟ್ಟಿನಲ್ಲಿ ಅದು ಒಂದು ಥೆರಪಿ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರಿ.
0: ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನಾನು ನನ್ನ ಮಗನ ಅಲ್ಲಿವರೆಗೂ ತತ್ತೀನಿ ಅನ್ನೋ ಚಾಲೆಂಜ್ ಮೇಲೆ ನಂಬಿಕೆ ಮೇಲೆ ನಾನು ಕರ್ಕೊಂಡೋಗಿ ಊಟ ಮಾಡಿಸಿ ಆ ಕಡೆಯಿಂದ ನೀಟಾಗಿ ಬಂದೆ ಮೇಡಮ್. ಎಲ್ಲ ಕಡೆಯೂ ಕರ್ಕೊಂಡೋಗ್ತೀನಿ, ಕೂರಿಸಲ್ಲ ಮೇಡಮ್. ಮನೇಲಿ ಮಾತ್ರ ಈ ಥರ ಗೋಡೆ ಎಡ್ಜಿದೆಯಲ್ಲ, ಎಡ್ಜ್ ಹೊಡೆದ್ಬಿಟ್ಟು ರಕ್ತ ಬಂದ್ಬಿಟ್ಟಿದ್ದು ಮೇಡಮ್. ಮತ್ತೆ ನೆಲದ ಮೇಲೆ ಬಿಡು ಅಂತ ಹೇಳ್ತಾ ಇದ್ರಲ್ಲ, ಹಂಗಾಗಿ ಬಿಟ್ಬಿಟ್ಟು ಹೊರಗಡೆ ಪಾತ್ರೆ ತೊಳಿತಿದೆ, ಬಿದೋಗ್ಬಿಟ್ಟು ರಕ್ತ ಬಂದೈತೆ. ನನಗೆ ಅವನು ಹೇಳ್ಕೊಂಡಿಲ್ಲ, ನನ್ನ ಮಗಳು ಬಂದು ಹೇಳಿಲ್ಲ. ಪಾತ್ರೆ ತೊಳ್ಕೊಂಡು ಒಳಕೋಗಿ ನೋಡೋಸೋದಕ್ಕೆ ಮಗು ಪೂರ್ತಿ ನೀಲಿ ಆಗ್ಬಿಟ್ಟಿತ್ತು, ತುಂಬ ಬ್ಲಡ್ ಹೋಗಿ ನೀಲಿ ಆಗ್ಬಿಟ್ಟಿತ್ತು. ಇವತ್ತು ನನ್ನ ಮಗನ ಕಳ್ಕೊಬಿಟ್ನಲ್ಲಪ್ಪ ನಾನು ಅಂತ ಇದಾಗ್ಬಿಟ್ಟು, ಗಾಳಿ ಬಿಡಿ ಗಾಳಿ ಬಿಡಿ, ಯಾರು ಗಾಬರಿ ಮಾಡಬೇಡಿ, ನಾನೇ ಸಮಾಧಾನ ಮಾಡ್ಕೋತೀನಿ, ಆಯಿತು ಆಯಿತು ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಒದ್ದೆ ಬಟ್ಟೆ ಮಾಡಿ ಅವನಿಗೆ ಅಣಿಸಿ ಅವನ ಸಂಗೆ ಸಮಾಧಾನದಿಂದ ಎದ್ದು ಒರ್ಗಿಸ್ಕೊಂಡು ನೀರು ಕುಡಿಸಿ ಅವನು ಅಂತ ಉಸಿರು ಬಿಟ್ಮೇಲೆ ನನಗೆ ಧೈರ್ಯ ಬಂತು ಮೇಡಮ್. ಅವನು ತುಂಬ ಇದಾಗ್ಬಿಟ್ಟಿದ. ಆಮೇಲೆ ನನ್ನ ಮಗ ಸುರಿಯದ ಫಸ್ಟು ಫ್ಯಾನ್ ಹಾಕ್ರಪ್ಪ ಗಾಳಿ ಬಿಡ್ರಪ್ಪ ಅಂದ್ಬಿಟ್ಟು ನೀಟಾಗಿ ಅವತ್ತು ಆ ನೋವಾಗಿದ್ದಕ್ಕೆ ಮೇಡಮ್ ಇಡೀ ಮನೆಗೆಲ್ಲ ಹಾಸಿಗೆ ಹಾಕಿದ್ದೀನಿ. ಹಾಸಿಗೆ ಹಾಕ್ಬಿಟ್ಟು ಮಗನ ಪೂರ್ತಿ ಬೆಡ್ ಮೇಲೆ ಬಿಡ್ತೀನಿ. ಅವ್ನು ಚಿಂಟು ಟಿ ವಿ ಹಾಕ್ಬಿಟ್ಟು ಬೆಡ್ ಮೇಲೆ ಬಿಟ್ಟ ಅಂದರೆ ಅವ್ನು ಎಲ್ಲೂ ನಾನು ಹೇಳೋವರೆಗೂ ಆಚೆ ಬರಲ್ಲ, ಕೆಳಗಡೆ ಬರ್ಬಿಡ ಕಣಪ್ಪ ಅವತ್ತು ಬಿದ್ದೋಗಿದ್ದಲ್ಲ ಅಂತೇಳಿದ್ರೆ ಮಾತು ಕೇಳ್ತಾನೆ. ಇವಾಗ ಇದ್ದಾನೆ ನನ್ನ ಮಗಳು, ಅವನಿಗೆ ಸಪೋರ್ಟಿವ್ ಆಗಿ ಅವಳಿಗೂ ಒಂದು ಥೆರಪಿ ಆಗ್ತಿದೆ ಮೇಡಮ್. ಅವನಿಂದ ಅವ್ನು ನೋಡ್ಕೊಳ್ಳೋದ್ರಿಂದ ನೀರು ತಂದುಕೊಡೋದು, ನೀರು ಕುಡಿಸೋದು, ಅವನಿಗೆ ಲೋಟ ತಂದುಕೊಡೋದು, ತಟ್ಟೆ ಕೊಡೋದು ಎಲ್ಲನೂ ಮಾಡ್ತಾಳೆ. ಆಮೇಲೆ ಏನಾರು ಅವ್ನು ಚೂರು ನೀರು ಚೆಲ್ಬಿಟ್ಟಂದ್ರೆ ಬಟ್ಟೆ ತಗೊಬಂದು ಒರೆಸೋದು, ಅವನ್ನ ತುಂಬ ಕೇರ್ ಮಾಡ್ತಿದ್ದಾರೆ ಮೇಡಮ್ ನನ್ನ ಮಗಳು. ಅವರಿಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಮ್ಯಾಮ್. ಹಂಗಾಗಿ ನಾವು ಹೊರಗಡೆ ಹೋಗಿ ಎಲ್ಲರೂ ಹೋಗಿ ಬರ್ತೀನಿ ಅಂದರೂ ನನಗೆ ಧೈರ್ಯ ಇದೆ ಮ್ಯಾಮ್. ನನಗೇನು ಭಯ ಇಲ್ಲ ಮೇಡಮ್. ಈಗ ಒಂದು ಹತ್ರದಲ್ಲಿ ಒಂದು ಮದುವೆ ಅಟೆಂಡ್ ಮಾಡಬೇಕಂದ್ರೆ

0: ಗೊತ್ತಿಲ್ಲ. ಈಗ ಅವನು ದೊಡ್ಡವನಾಗಿರೋದ್ರಿಂದ ನನಗೆ ಎತ್ಕೊಂಡು ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ನನಗೂ
1: ಈಗಲೂ ಥೆರಪಿ ಅಂದ್ರೆ ಕೊಡಿಸ್ತಾ ಇಲ್ಲ
0: ಮೇಡಮ್. ಮನೆಯಲ್ಲೇ ಥೆರಪಿ ಕೊಡಿಸ್ತಾ ಇದ್ದೀನಿ ಮೇಡಮ್. ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ ಮೇಡಮ್ ನಾನು. ಈಗ ಅವನ್ನ ಎತ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ ಮೇಡಮ್. 10 ವರ್ಷ ದೊಡ್ಡವನು, ಎತ್ತಕ್ಕಾಗಲ್ಲ ಮ್ಯಾಮ್ ನನ್ನ ಕೈಲಿ. ಅದಕ್ಕೋಸ್ಕರನೇ ಹಸ್ಬೆಂಡು ಮಗು ನೋಡ್ಕೊಂಡು ಮನೇಲಿದ್ದಾರೆ ಮ್ಯಾಮ್. ಹಸ್ಬೆಂಡ್ ಮೇಡಮ್ ನನಗೆ ಈಗ ಮಗು ಅನುಕಂಪ ಮೇಲೆ ವೆಟರ್ನರಿ ಹಾಸ್ಪಿಟಲಲ್ಲಿ ಡಿ ಗ್ರೂಪ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮ್ಯಾಮ್. ಮನೆ ಹತ್ರನೇ ಮ್ಯಾಮ್, ಅಲ್ಲಿಗೆ ಹೋಗಿ ಬರೋಷ್ಟಕ್ಕೆ ನನ್ನ ಮನೆಯವರು ಮಗು ನೋಡ್ಕೊತಾರೆ.
1: ನೀವು ವರ್ಕ್ ಹೋಗೋದ್ರಿಂದ ನಿಮ್ಮ ಮನೆಯವರು ನಿಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ಸಹಕಾರ ನೀಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ಮೇಡಮ್ ಈ ಒಂದು ವಿಷಯ ಕೇಳಿ. ಪೋಷಕರು ಈ ಥರ ಮಕ್ಕಳು ಅಂತದೇ ಕಡೆಗಣಿಸ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ಅಂಥ ಪೋಷಕರಿಗೆ ನೀವೇನು ಹೇಳ್ತೀರ ಮೇಡಮ್?
0: ಅಂಥ ಪೋಷಕರು ಅವ್ರ ಪೋಷಕರೇ ಅಲ್ಲ ಮ್ಯಾಮ್ ಮಕ್ಕಳ ಬಗ್ಗೆ. ಯಾಕೆ ಅಂದರೆ ನಾವು ಇರೋದೇ ಮಕ್ಕಳಿಗೋಸ್ಕರ ಅಲ್ವಾ ಮ್ಯಾಮ್? ನಮ್ಮ ತಾಯಿ ನಮ್ಮನ್ನು ಹೆಂಗೆ ಎತ್ತಿ ಅವ್ರಿಗೆ ಅನುಭವ ಆಗೈತೆ ನನಗೆ, ನನ್ನ ಮಗು ಆದಮೇಲೆ ತಾಯಿ ಬೆಲೆ ಗೊತ್ತಾಗಿದೆ ಮ್ಯಾಮ್. ಅದರಲ್ಲೂ ಅಂತೂ ಮಕ್ಕಳ ಬಗ್ಗೆ ಯಾರು ಆ ಥರ ನನಗೆ ನನ್ನ ಹಸ್ಬೆಂಡ್ ಬೈಯೋಕ್ಕೆ ಬಿಡಲ್ಲ ಮೇಡಮ್ ನಾನು. ನಾನು ನೀವೇನಾರು ಅವನೇ ನಂಗೆ ಸಿಟ್ಟು ಬಂದಾಗ ಬೇಕಾದ್ರೆ ಒಂದು ಮಾತು ಬೈಕೋತೀನಿ ನಾನು ಗರಳು. ಅವ್ರು ಅದೇ ಜಗಳ ನಮಗೆ, ನೀನು ಮಾತ್ರ ಬೈಬೋದು ನಾನು ಬೈಯೋಂಗಿಲ್ವಾ ಅಂತ ಕೇಳ್ತಾರೆ. ಬಟ್ ಅದು ಕಳ್ಳು ಬೇರೆಯವರೇ ಆಗಲಿ ಹಸ್ಬೆಂಡೇ ಆಗಲಿ ಮಕ್ಕಳಿಗೆ ಹೋದಾಗ ನಮ್ಗೆ ತಡ್ಕೊಳಕ್ಕಾಗಲ್ಲ ಮೇಡಮ್ ಎತ್ತು ತಾಯಿಗೆ. ಬಟ್ ನಾವು ತಾಯಿ ಬುದ್ಧಿ ಕಲಿಸ್ತೀವಿ ಅಂದರೆ ಒಂದು ಸಿಟ್ಟಲ್ಲಿ ಒಂದು ಮಾತಾಡ್ಬೋದು ಹೊಡಿಬೋದು. ಬಟ್ ಬೇರೆ ನೋಡಿದಾಗ ನಮ್ಮ ಕಳ್ಚುರ್ಕರಂತ, ಯಾಕೆಂದ್ರೆ ನಾವು ಎತ್ತಿರ್ತೀವಿ ಮೇಡಮ್.
1: ನಮ್ಮ ಈ ವಿಶೇಷ ಕಾಳಜಿ ನಮಗೂ ಕೂಡ ತುಂಬ ಇಷ್ಟ ಆಯಿತು ಮೇಡಮ್. ಯಾಕಂತಂದರೆ ಒಂದು ತಾಯಿತನ ಅನ್ನೋದು ಒಂದು ದೊಡ್ಡದು. ನಿಮ್ಮ ಮಕ್ಕಳು ನೀಡಿದ್ದಾರೆ ಅಂತಂದರೆ ಆ ಮಕ್ಕಳು ದೇವರ ರೂಪ ಅಂತ ಈ ನಿಟ್ಟಲ್ಲಿ ನೀವು ಭಾವಿಸ್ತಾ ಇದ್ದೀರಾ. ಈಗ ವಿಶೇಷ ಮಕ್ಕಳಿಗೆ ಇನ್ನಷ್ಟು ಸಂದೇಶದ ಮಾತನ್ನು ಹೇಳ್ಬೋದು ಅಂದರೆ ಏನು ಹೇಳ್ತೀರಾ ಮೇಡಮ್? ಯಾಕಂದರೆ ವಿಶೇಷ ಮಕ್ಕಳು ಸಾಕೋದು ಅಂದರೆ ತುಂಬ ಕಷ್ಟ. ಈ ನಿಟ್ಟಲ್ಲಿ ಆ ಪೋಷಕರಿಗೆ ನೀವೇನು ಸಂದೇಶ ಒಂದು ಸಲಹೆಯನ್ನು ಕೊಡ್ತೀರಾ ಮೇಡಮ್ ಈ ಥರ ನೋಡ್ಕೊಳ್ಳಿ
0: ಅಂದರೆ? ಮ್ಯಾಮ್ ಮಕ್ಕಳಿಗೆ ಅವರು ನಾವು ಎಲ್ಲ ತಿಳಿದೆ ನಾವು ತಪ್ಪು ಮಾಡ್ತೀವಿ, ಅವ್ರು ಏನೋ ತಿಳಿದೇನೆ ತಪ್ಪು ಮಾಡಿದಾಗ ಅದನ್ನ ನಮ್ಮ ಕೆಲಸ ಸಹಿಸೋಕ್ಕಾಗಲ್ಲ ಯಾಕೆ ಮೇಡಮ್? ಅದನ್ನ ನಾವು ಕಂಟ್ರೋಲ್ ಇರ್ಬೇಕು ಮೇಡಮ್. ನಮ್ಮ ಹತ್ರ ಎಷ್ಟು ತಾಳ್ಮೆ ಅಂತ ಇರ್ತದೆ ಅಂಥವ್ರ ಮಾತ್ರ ಮಕ್ಕಳು ಸಾಕಕ್ಕೆ ಸಾಧ್ಯ ಮೇಡಮ್. ಇಂಥ ಮಕ್ಕಳನ್ನ ತುಂಬ ಸಿಟ್ಟಿರೋರು ಇವ್ರು ಹಾಕ್ಬೇಕು ನಮಗೆ ಹಂಗೆ ಹಿಂಗೆ ಅನ್ನೋರು ಮಾತ್ರ ಅವ್ರ ತಾಯಿನೂ ಅಲ್ಲ ತಂದೆನೂ ಅಲ್ಲ ಮ್ಯಾಮ್.
1: ನಿಮ್ಮಲ್ಲಿ ಯಾರು ಸಜೆಷನ್ ಇದೆಯಾ ಮ್ಯಾಮ್ ಈ ಥರ ಮಕ್ಕಳನ್ನ ಅನಾಥಾಶ್ರಮಕ್ಕೆ ಸೇರಿಸಿ ಅಂತ ಏನಾದ್ರು ನಿಮಗೆ ಯಾರು ಹೇಳಿರೋದುಂಟಾ
0: ಮೇಡಮ್? ಈಗ ನನಗೆ ನಮ್ಮ ಕುಶಾಲನಗರದಲ್ಲಿ 2 ವರ್ಷ ಮಗುಗಳು ಚೆನ್ನಾಗಿ ಥೆರಪಿ ಮಾಡ್ತಾರೆ ನೋಡು ಅಂದ್ರೆ, ಆದರೆ ನನ್ನ ಮಗನ ಬಿಟ್ಟು ನಾನು ಎಲ್ಲೂ ಇರಲ್ಲ ಮ್ಯಾಮ್. ಯಾವತ್ತೆ ಕಾರಣಕ್ಕೂ ಇರಲ್ಲ. ನಾನು ಇದುವರೆಗೂ ಅವತ್ತು ತಿಳಿದ್ರು ಅಷ್ಟೇ, ಇವತ್ತು ತಿಳಿದ್ರು ಅಷ್ಟೇ, ನನ್ನ ಮಗ ಇರೋವರೆಗೂ ನಾನು, ನನ್ನ ಮಗ ಇಲ್ಲಾಂದ್ರೆ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಅಷ್ಟು ಅಟ್ಯಾಚ್ಮೆಂಟ್ ಮೇಡಮ್ ನನ್ನ ಮಗ ಅಂದರೆ ನನಗೆ. ಮೇಡಮ್ ಮಕ್ಕಳೇ ಇಲ್ಲಾಂದ್ಮೇಲೆ ಯಾಕೆ ಮೇಡಮ್ ಬದುಕಬೇಕು ಸಮಾಜದಲ್ಲಿ? ಏನು ಪ್ರಯೋಜನ ಮೇಡಮ್ ಅಂದರೆ ಇವಳು ಎಷ್ಟು ಸ್ವಾರ್ಥಿ, ಬೇರೆಯವ್ರಿಗೆ ಆಗುತ್ತಲ್ಲ ಅಂತ ಅನ್ಬೋದು. ಬೇರೆಯವ್ರ ಅಪ್ಪ ಅಮ್ಮ ಚೆನ್ನಾಗಿದ್ದರೆ ಅವ್ರ ಮಕ್ಕಳು ಅವ್ರು ಚೆನ್ನಾಗಿ ನೋಡ್ಕೋತಿದ್ರೆ, ಈಗ ಅವ್ರ ಮಕ್ಕಳು ಚೆನ್ನಾಗಿರೋದಕ್ಕೆ ಅವ್ರು ಏನೋ ಒಂದು ಸಾಧನೆ ಮಾಡಿ ಇಟ್ಬಿಟ್ಟು ಹೋದ್ರೆ ಅದು ಅವ್ರ ಮಕ್ಕಳಿಗಾಗುತ್ತೆ. ನನ್ನ ಮಕ್ಕಳು ಹೆಂಗಿರುವಾಗ ನಾವೆಲ್ಲನೂ ಮಾಡಿ ಇಟ್ಬಿಟ್ಟು ಏನು ಪ್ರಯೋಜನ ಮ್ಯಾಮ್? ಅದು ನನಗೆ ಇಷ್ಟ ಆಗಲಿಲ್ಲ.
1: ಸರ್ಕಾರದಿಂದ ಸೌಲಭ್ಯ ತಗೋತಿದ್ದಾರೆ
0: ಮೇಡಮ್? ಎಲ್ಲ ಖಂಡಿತವಾಗಿ ಎಲ್ಲ ಕೊಡ್ತಾಯಿದ್ರೆ ಮೇಡಮ್. ರೇಷನ್ ಕಿಟ್ಟು ಮಾಮೂಲಿ ಸ್ಕೂಲಿಂದ ತುಂಬ ಸಪೋರ್ಟ್ ಮಾಡ್ತಾರೆ ಮೇಡಮ್ ನನಗಂತೂ. ಪ್ಲೀಸ್ ನಿಮ್ಮ ಕಡೆಯಿಂದ ಇದೊಂದು ಹೆಲ್ಪ್ ಆಗುತ್ತೆ ನೋಡಿ, ಮನೆಗೆ ರೇಷನ್ ಕೊಡಿಸಿ ಅಂತ ಬಿಯೋ ಮೇಡಮ್ ಕೇಳ್ಕೊಂಡ್ರಿಂದ ಅವರು ಮನೆಗೆ ರೇಷನ್ ಎಲ್ಲ ಕೊಡ್ತಾ ಇದ್ದಾರೆ. ಆಮೇಲೆ ಮೊಟ್ಟೆ ಹಾಲು ಎಲ್ಲ ಕೊಡ್ತಾರೆ. ಪೆನ್ಷನ್ ಬರ್ತಾ ಇದೆ ಮ್ಯಾಮ್, ಅದರಿಂದ ಏನು ತೊಂದರೆ ಇಲ್ಲ ಮ್ಯಾಮ್.
1: ಸಾಕಷ್ಟು ರೀತಿಯ ಸಹಕಾರಗಳು ನಿಮ್ಮ ಸಮಸ್ಯೆಗಳಿಗೆ ಅನುಕೂಲ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನನ್ನ ಮಕ್ಕಳಿಗೆ ಯಾವುದೇ ರೀತಿ ಕೊರತೆ ಇದೆ, ಅವ್ರ ಬೆಳವಣಿಗೆಯಲ್ಲಿ ಇಷ್ಟೆಲ್ಲ ಪಾತ್ರ ವಹಿಸೋಕೆ ತುಂಬ ಸಹಕಾರಿಯಾಗ್ತಾ ಇದೆ ಅಂತ ಈ ಮಾತಿನ ಮುಖಾಂತರ ಹೇಳ್ತೀನಿ. ತುಂಬ ಖುಷಿ ಆಯಿತು ಮೇಡಮ್ ಇಷ್ಟೊತ್ತು ನಿಮ್ಮ ಮಕ್ಕಳ ಸಮಸ್ಯೆ ಬಗ್ಗೆ ಆಲಿಸಿದಾಗಿರ್ಬೋದು, ನಿಮ್ಮ ಒಂದು ಧೈರ್ಯ ಒಂದು ಶಕ್ತಿಯನ್ನು ನೋಡಿ ನಮಗೂ ಕೂಡ ಖುಷಿಯಾಗಿ ನಾವು ಕೂಡ ಈ ಮಕ್ಕಳ ಬೆಳವಣಿಗೆ ಶೀಘ್ರಗತಿಯಲ್ಲಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮೇಡಮ್. ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮೇಡಮ್.

0: ಕೇಳುಗರೆ, ಕೇಳಿದ್ರೆಲ್ಲ ಇಷ್ಟೊತ್ತು ನಮ್ಮ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಿದವರು ದೀನಸಿಪುರ ತಾಲೂಕಿನ ಹೆಗ್ಗೂರು ಗ್ರಾಮದ ಶ್ರೀಮತಿ ಶ್ರುತಿ ಅಂಕರಾಚೂರವರು. ಇಲ್ಲಿಗೆ ಇವತ್ತಿನ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ

0: ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಟಿ ನರಸೀಪುರ ತಾಲೂಕಿನ ಹೆಗ್ಗೂರು ಗ್ರಾಮದ ಶ್ರೀಮತಿ ಶ್ರುತಿರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸುಧಾರಾಣಿ, ಮಹಾದೇವ್, ರವಿಕುಮಾರ್, ನಂಜುಂಡಸ್ವಾಮಿ, ಗುರುಪ್ರಸಾದ್, ರಾಜು, ಪುಟ್ಟರಾಜು, ಜ್ಯೋತಿ, ಅನು, ಪ್ರೇಮಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ದೇವರು ಇವರೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಇಂಗಾಲದ ಡೈಆಕ್ಸೈಡ್ನಿಂದ ಮೀಥೆನಾಲ್ ಇಂಧನ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಜನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಇಂಗಾಲದ ಡೈಆಕ್ಸೈಡ್ನಿಂದ ಮೀಥೇನ್ ಇಂಧನ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಪೆಟ್ರೋಲಿಯಂ ಇಂಧನಗಳು ದಿನೇ ದಿನೇ ಕ್ಷೀಣಿಸುತ್ತಿರುವುದು ಹಾಗೂ ಈಗ ಇಂಧನ ಲಭ್ಯತೆ, ಯುದ್ಧ ಇತ್ಯಾದಿ ಕಾರಣಗಳಿಂದಾಗಿ ಕಷ್ಟವಾಗುತ್ತಿರುವುದು ನಮಗೆ ನಮ್ಮ ನಿತ್ಯದ ಜೀವನದಲ್ಲಿ ಹಿಂದೆಗಿಂತಲೂ ಈಗ ಬೇಗನೆ ಮನದಟ್ಟಾಗುತ್ತಿದೆ. ಏರುತ್ತಿರುವ ಬೆಲೆ ಒಂದು ಕಾರಣವಾದರೆ ಸಾಂಪ್ರದಾಯಿಕ ಪೆಟ್ರೋಲ್ನಂತಹ ಇಂಧನಗಳಿಗೆ ಎಥೆನಾಲ್ನಂತಹ ರಾಸಾಯನಿಕಗಳ ಮಿಶ್ರಣದಿಂದ ಕ್ಷೀಣಿಸಿದ ಮೈಲೇಜ್, ಕಾರ್ಯಕ್ಷಮತೆ, ಎಂಜಿನ್ ಬೇಗ ಕೆಡುವುದು ಇತ್ಯಾದಿ ಕಾರಣಗಳು ಗ್ರಾಹಕರನ್ನ ಚಿಂತೆಗೆ ದೂಡುತ್ತವೆ. ಇದಕ್ಕೆ ಪರಿಹಾರವೆಂಬಂತೆ ವಿಜ್ಞಾನಿಗಳು ಹೊಸ ಬಗೆಯ ಇಂಧನ ಪರಿಹಾರವನ್ನ ಕಂಡುಹಿಡಿದಿದ್ದಾರೆ. ಇರುವ ಆಲಿ ಇಂಧನಕ್ಕೆ ಬದಲಾವಣೆ ತರುವ ಬದಲಿಗೆ ಕಸವನ್ನ ರಸವನ್ನಾಗಿಸುವ ಅತ್ಯಾಧುನಿಕ ವಿಧಾನವನ್ನ ಕಂಡುಹಿಡಿದಿದ್ದಾರೆ. ಅದುವೇ ಇಂಗಾಲದ ಡೈಆಕ್ಸೈಡ್ ಅನ್ನ ಮೀಥೆನಾಲ್ ಅನ್ನಾಗಿ ಪರಿವರ್ತಿಸಿ ಅದನ್ನು ಇಂಧನವಾಗಿ ಬಳಸುವ ವಿಧಾನವಾಗಿದೆ. ಇದು ಭವಿಷ್ಯದ ಬಹುತೇಕ ಇಂಧನ ಸವಾಲುಗಳನ್ನು ಪರಿಹರಿಸುತ್ತದೆ ಎಂದು ಇಂಧನ ತಜ್ಞರು ವಿಶ್ಲೇಷಿಸಿದ್ದಾರೆ. ಮೀಥೆನಾಲ್ ಈಗಾಗಲೇ ಕೈಗಾರಿಕಾ ಹಾಗೂ ವಾಹನ ಕ್ಷೇತ್ರದಲ್ಲಿ ಬಳಕೆಯಲ್ಲಿದೆ. ಇದು ಎಥೆನಾಲ್ನಂತೆ ಅಲ್ಲ. ಎಥೆನಾಲ್ ಕೃಷಿ ಉತ್ಪನ್ನವಾಗಿರುವ ಕಾರಣ ಅದರಲ್ಲಿ ಕೊಂಚ ಸಕ್ಕರೆಯ ಅಂಶ, ತೇವಾಂಶ ಇತ್ಯಾದಿಗಳು ಇರುತ್ತವೆ. ಒಂದು ಇಂಗಾಲದ ಪರಮಾಣು, 5 ಜಲಜನಕದ ಪರಮಾಣು ಹಾಗೂ 1 ಜಲಜನಕ ಆಮ್ಲಜನಕದ ಒಂದು ಪರಮಾಣು ಎಥೆನಾಲ್ನಲ್ಲಿ ಇರುತ್ತದೆ. ಈ ಎಲ್ಲ ಕಾರಣಗಳಿಂದ ಎಥೆನಾಲ್ ಪರಿಸರ ಸ್ನೇಹಿ ಇಂಧನವೇ ಆದರೂ ಮೈಲೇಜ್, ಕಾರ್ಯಕ್ಷಮತೆ ಹಾಗೂ ಇಂಜಿನ್ನ ಆರೋಗ್ಯದ ದೃಷ್ಟಿಯಿಂದ ಅದು ಒಳ್ಳೆಯ ಆಯ್ಕೆಯಲ್ಲ. ಆದರೆ ಮೀಥೆನಾಲ್ ಆಗಲ್ಲ. ಇದರಲ್ಲಿ ಇಂಗಾಲದ ಒಂದು ಪರಮಾಣು ಮಾತ್ರವೇ ಇರುತ್ತದೆ. ಮಿಕ್ಕಂತೆ ಜಲಜನಕ 3 ಪರಮಾಣು ಹಾಗೂ ಜಲಜನಕ ಆಮ್ಲಜನಕ 1 ಪರಮಾಣು ಇರುತ್ತದೆ. ಇಲ್ಲಿ ಸ್ಪಷ್ಟವಾಗುವುದು ಏನೆಂದರೆ ಮೀಥೆನಾಲ್ನಲ್ಲಿ ಇಂಗಾಲದ ಅಂಶ ಕಡಿಮೆ, ಹಾಗಾಗಿ ಇದನ್ನು

ದಹಿಸಿದಾಗ ಅತಿ ಕಡಿಮೆ ಇಂಗಾಲದ ತ್ಯಾಜ್ಯ ಹೊರಬರುತ್ತದೆ. ಹಾಗಾದರೆ ಹೊಸ ವಿಧಾನದ ಶೋಧವನ್ನು ನೋಡುವುದಾದರೆ ವಿಚಾರ ಇಲ್ಲಿ ಸಂಪೂರ್ಣವಾಗಿ ಈ ಇಂಧನಗಳ ರಚನೆಯ ಬಗ್ಗೆ ಅಲ್ಲ, ಅದನ್ನು ಉತ್ಪಾದಿಸುವ ಹೊಸ ವಿಧಾನದ ಬಗ್ಗೆ. ಸ್ವಿಟ್ಜರ್ಲ್ಯಾಂಡ್ ETH ಜ್ಯೂರಿಚ್ನ ಕ್ಯಾಟಲಿಸಿಸ್ ಎಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕ ಜೇವಿಯರ್ ಪೇರಿಜ್ ರಾಮೇಜ್ರವರ ತಂಡವು

0: ಅವು ಸಂಗ್ರಹಿಸಿದ ಮೀಥೆನಲ್ಲನ್ನ ಅವರು ದಹನ ಕ್ರಿಯೆಗೆ ಒಳಪಡಿಸಿದ್ದು ಅದು ಬಹುತೇಕ ಶೇಕಡ 90% ದಕ್ಷತೆಯಿಂದ ಉರಿಯತೊಡಗಿದ. ಹಾಗಾಗಿ ಈ ಇಂಧನವು ಕೈಗಾರಿಕೆ ಹಾಗೂ ವಾಹನ ಬಳಕೆಗೆ ಅರ್ಹ ಎಂದು ವಿಜ್ಞಾನಿಗಳು ಘೋಷಿಸಿದ್ದಾರೆ. ಹಾಗಾದರೆ ಹೇಗಿದರ ಉತ್ಪನ್ನವನ್ನು ನೋಡುವುದಾದರೆ, ಸಾಮಾನ್ಯವಾಗಿ ಇಂಧನವೊಂದನ್ನು ಉರಿಸಿದಾಗ ತ್ಯಾಜ್ಯವಾಗಿ ಇಂಗಾಲದ ಡೈಆಕ್ಸೈಡ್ ಹೊರಬರುತ್ತದೆ. ಇದರಿಂದ ಅಪಾರ ಪ್ರಮಾಣದ ಪರಿಸರ ಮಾಲಿನ್ಯವಾಗುತ್ತದೆ. ವಾತಾವರಣದಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಇದೆ. ಇದನ್ನು ಬಳಸಿಕೊಂಡು ಇದಕ್ಕೆ ಇಂಡಿಯಂ ಲೋಹದ ಪರಮಾಣುಗಳನ್ನು ನಿಯಂತ್ರಿತವಾಗಿ ಡಿಕ್ಕಿ ಹೊಡಿಸಲಾಗುತ್ತದೆ. ಆಗ ಉತ್ಪಾದನೆಯಾಗುವುದೇ ಹೊಸ ಬಗೆಯ ಇಂಧನ. ಸಾಮಾನ್ಯವಾಗಿ ಇಂಡಿಯಂನಂತಹ ಲೋಹದ ಪರಮಾಣುವನ್ನು ಯಾವುದೇ ಇತರೆ ಪರಮಾಣು ಅಥವಾ ಪರಮಾಣು ಮಿಶ್ರಣದೊಂದಿಗೆ ಡಿಕ್ಕಿ ಹೊಡೆಸಬಹುದು. ಇಲ್ಲಿ ಇಂಗಾಲದ ಡೈಆಕ್ಸೈಡನ್ನೇ ಆಯ್ಕೆ ಮಾಡಿಕೊಂಡಿರುವ ಕಾರಣವೆಂದರೆ ಅದರ ಲಭ್ಯತೆ ಹಾಗೂ ಇದನ್ನು ಬಳಸುವುದರಿಂದ ಭವಿಷ್ಯದಲ್ಲಿ ವಾತಾವರಣದಲ್ಲಿ ಅದರ ಪ್ರಮಾಣವನ್ನು ತಗ್ಗಿಸುವಂತೆ ಮಾಡಬಹುದಾಗಿದೆ. ಈ ಪ್ರಕ್ರಿಯೆಯು ಈಗ ವಿಜ್ಞಾನಿಗಳ ಪ್ರಯೋಗಾಲಯದಲ್ಲಿ ನಡೆದಿದೆ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಕಾರ್ಖಾನೆಗಳಲ್ಲೂ ಉತ್ಪಾದಿಸಬಹುದು ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಎಲ್ಲ ಸಂಶೋಧನೆಗಳಿಗೂ ಕೆಲವು ನೈತಿಕ ಇತಿಮಿತಿಗಳಿರುತ್ತವೆ. ಎಥೆನಾಲ್ ಅತಿ ಕಡಿಮೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದು ನಿಜವಾದರೂ ಇದು ಸಹಜವಾಗಿಯೇ ವಿಷಕಾರಿ ಅನಿಲ. ಮೀಥೆನಾಲ್ ಅನ್ನು ಉಸಿರಾಡಿದರೆ ತೀವ್ರ ತರಹ ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು. ಹಾಗಾಗಿ ಈ ಇಂಧನವನ್ನು ನಿಯಂತ್ರಿತವಾಗಿ ಬಳಸುವುದು ಹೇಗೆ ಎಂಬ ಚರ್ಚೆಗಳು ನಡೆದಿವೆ. ಈ ವಿಧಾನಗಳ ಅಳವಡಿಕೆಯಾದ ಬಳಿಕ ಈ ಸಂಶೋಧನೆಯು ವಿಜ್ಞಾನಿಗಳ ವಲಯದಲ್ಲಿ ಅಧಿಕೃತಗೊಂಡರೆ ಅದರ ಉತ್ಪಾದನಾ ಸೂತ್ರವನ್ನು ಸಾರ್ವಜನಿಕವಾಗಿ ಬಿಡುಗಡೆಗೊಳಿಸುವುದಾಗಿ ವಿಜ್ಞಾನಿಗಳು ಹೇಳಿದ್ದಾರೆ. ಈಗಾಗಲೇ ಕೈಗಾರಿಕೆಗಳಲ್ಲಿ ಹಲವು ಕ್ಷೇತ್ರಗಳಲ್ಲಿ ಮೀಥೆನಾಲನ್ನು ಇಂಧನವಾಗಿ ಬಳಸಲಾಗುತ್ತಿದೆ. ಈ ಅನಿಲಕ್ಕೆ ಬಣ್ಣವಿಲ್ಲ. ಹೊಗೆಯು ಕೆಲವೊಮ್ಮೆ ಕೊಂಚವು ಬಿಳಿ ಬಣ್ಣಕ್ಕೂ ಕೆಲವೊಮ್ಮೆ ಸಂಪೂರ್ಣವಾದ ಪಾರದರ್ಶಕವಾಗಿಯೂ ಇರುತ್ತದೆ. ಹಾಗಾಗಿ ಈ ಅನಿಲದ ಸೋರಿಕೆಯಾದರೆ ಪತ್ತೆ ಹಚ್ಚುವುದು ಕಷ್ಟಕರ ಸಂಗತಿ. ಇದೇ ಸಮಸ್ಯೆ ಎಲ್ಪಿಜಿಯಲ್ಲೂ ಇದೆ. ಆದರೆ ಎಲ್ಪಿಜಿಗೆ ಕೃತಕವಾಗಿ ವಾಸನೆಯನ್ನು ಸೇರಿಸಲಾಗುತ್ತದೆ. ಅದೇ ರೀತಿ ಮೀಥೆನಾಲ್ಗೂ ಸೇರಿಸಬಹುದು ಎಂಬ ಪರಿಹಾರವನ್ನು ಈಗಾಗಲೇ ವಿಜ್ಞಾನಿಗಳು ಸೂಚಿಸಿದ್ದಾರೆ. ಹಾಲಿ ಇರುವ ಇಂಧನಗಳಿಗಿಂತ ಈ ಇಂಧನ ಉತ್ಪಾದನೆಯಾದರೆ ಶೇಕಡ 50% ಅಗ್ಗವಾಗಲಿದೆ. ಹಾಗಾಗಿ ಹಣಕಾಸಿನ ದೃಷ್ಟಿಯಿಂದ ಗ್ರಾಹಕರಿಗೆ ಇದು ಅನುಕೂಲಕರವಾದರೂ ಆಗಬಹುದು. ಸುರಕ್ಷಾ ವಿಧಾನಗಳನ್ನು ಸೂಕ್ತ ರೀತಿಯಲ್ಲಿ ಪಾಲನೆಯಾದಲ್ಲಿ ಹಾಲಿ ಇಂಧನ ಸಮಸ್ಯೆಗೂ ಪರಿಹಾರವೂ ಸಿಗಬಹುದು. ಕೇಳುಗರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಇಂಗಾಲದ ಡೈಆಕ್ಸೈಡ್ನಿಂದ ಮೀಥೆನಾಲ್ ಇಂಧನ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ಇಂಗಾಲದ ಡೈಆಕ್ಸೈಡ್ನಿಂದ ಮೀಥೆನಾಲ್ ಇಂಧನ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು.
1: ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಹೀಗೆ ಭಗವಂತ ಹೇಳ್ತಾ ಇದ್ದಾನೆ, ಸರ್ವಜ್ಞನು, ಪುರಾಣ ಪುರುಷನು, ಸರ್ವ ನಿಯಾಮಕನು, ಸೂಕ್ಷ್ಮಾತಿ ಸೂಕ್ಷ್ಮನು, ಎಲ್ಲಕ್ಕೂ ಆಧಾರವಾಗಿರುವವನು, ಅಚಿಂತ್ಯ ರೂಪನು, ಆದಿತ್ಯವರ್ಣನು, ಅವಿದ್ಯಾತೀತನು ಆದ ಆ ಪುರುಷನನ್ನು ಯಾರು ಧ್ಯಾನಿಸುತ್ತಾರೋ ಅವರು ಅವನನ್ನೇ ಹೊಂದುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಮನಸ್ಸನ್ನು ಆತ್ಮನ ಧ್ಯಾನದಲ್ಲೇ ತೊಡಗಿಸುವ ಅಭ್ಯಾಸ ಮಾಡೋದ್ರಿಂದ ಮರಣಕಾಲದಲ್ಲಿಯೂ ಕೂಡ ಆ ಮನಸ್ಸು ಆತ್ಮನನ್ನೇ ಚಿಂತಿಸುತ್ತಾ ಶರೀರವನ್ನು ಬಿಡುತ್ತದೆ ಎಂದು ಹೇಳಿದ್ದಾರೆ. ಅದನ್ನು ನಾವಿವಾಗಲೇ ಹಿಂದಿನ ಶ್ಲೋಕಗಳಲ್ಲಿ ತಿಳಿದುಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಜೀವಂತ ಇರುವಾಗಲೂ ಕೂಡ ಅಂತಹ ಸಾಧಕನು ತನ್ನ ಅಹಂಕಾರವನ್ನು ನಾಶಪಡಿಸಿಕೊಂಡು ಸುಖದ ಬಾಳ್ವೆಯನ್ನು ಬಾಳಬಹುದು ಅಂತ ಕೂಡ ತೋರಿಸಿದ್ದಾರೆ. ಈ ಮನಸ್ಸು ಮತ್ತು ಬುದ್ಧಿಯನ್ನು ಅದರ ಕಾಮ ಕ್ರೋಧಗಳಿಂದ ಮತ್ತು ಸಂಘ ದೋಷಗಳಿಂದ ಪೂರ್ತಿ ಬಿಡುಗಡೆಗೊಳಿಸಿದಾಗ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ಆತ್ಮನನ್ನು ದಿವ್ಯ ಸ್ವರೂಪನಾದ ಪರಮಪುರುಷ ಅಂಥೇಳಿ ವಿವರಿಸಲಾಗಿತ್ತು. ಯಾವುದೇ ಶಾಸ್ತ್ರವು ಪ್ರಾಯೋಗಿಕವಾಗಿ ಉಪಯುಕ್ತವಾಗಬೇಕಾದ್ರೆ ಅದು ಎಲ್ಲರಿಗೂ ಅರ್ಥವಾಗಬೇಕು. ಆ ಅರ್ಥವಾಗಿರುವಂತಹ ತತ್ವಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗೆ ಅಳವಡಿಸಿಕೊಂಡಾಗ ಮಾತ್ರ ಅದರ ಒಂದು ತತ್ವದ ಸಿದ್ಧಾಂತದ ಒಂದು ರೂಪುರೇಷೆ ಸಾರ್ಥಕವಾಗುತ್ತೆ. ಹೀಗೆ ಪರಮ ಪುರುಷನ ಬಗ್ಗೆ ಧ್ಯಾನ ಮಾಡು ಎಂದು ಮಾತ್ರ ಅರ್ಜುನನಿಗೆ ಹೇಳುವುದಲ್ಲ. ಹೇಗೆ ಧ್ಯಾನ ಮಾಡಬೇಕು, ಅದನ್ನು ಯಾವ ರೀತಿ ಆರಂಭಿಸಬೇಕು, ಹೇಗೆಲ್ಲ ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಅನ್ನೋದನ್ನು ಕೂಡ ಭಗವದ್ಗೀತೆಯಲ್ಲಿ ಈಗಾಗಲೇ ನಾವು 7ನೆಯ ಶ್ಲೋಕದಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಈ ಶ್ಲೋಕದಲ್ಲಿ ಉಪಯೋಗಿಸಿದಂತಹ ಶಬ್ದಗಳ ಅಂತರಾರ್ಥವನ್ನು ಗ್ರಹಿಸುವುದಕ್ಕೆ ನಾವೇನಾದ್ರೂ ಪ್ರಯತ್ನ ಮಾಡಿದಾಗ ಮನಸ್ಸು ಮತ್ತು ಬುದ್ಧಿಯು ಆತ್ಮನಲ್ಲಿಯೇ ನಿಂತು ಬಿಡುತ್ತೆ. ಆಗ ಅದು ಅನುಭವ ಗಮ್ಯ ಜ್ಞಾನವಾಗತ್ತೆ. ನಮ್ಮ ಶರೀರದಲ್ಲಿ ಕ್ಷೇತ್ರಜ್ಞ ಸ್ವರೂಪನಾಗಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವೇ ಮನಸ್ಸಿನ ಎಲ್ಲ ವಿಚಾರಗಳನ್ನು ಪ್ರಕಾಶಿಸುವಂಥದ್ದು. ನನ್ನ ಶರೀರದಲ್ಲಿ ಮಾತ್ರವಲ್ಲದೆ ಎಲ್ಲ ಜೀವರಾಶಿಗಳ ಹೃದಯವನ್ನು ಬೆಳಗುವಂಥ ಆತ್ಮವು ಅದ್ವಿತೀಯ ವಸ್ತು. ಸೂರ್ಯನನ್ನು ನಾವು ಹೇಗೆ ಜಗತ್ತಿನ ಚಕ್ಷು ಎಂದು ಕರೆಯುತ್ತೇವೆಯೋ ಹಾಗೆಯೇ ಆತ್ಮ ಚೈತನ್ಯವು ನಮ್ಮೆಲ್ಲರ ಬುದ್ಧಿಯ ಸಾಕ್ಷಿ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ಬುದ್ಧಿಗೆ ಯಾವ ಜ್ಞಾನವನ್ನೂ ಕೂಡ ಗ್ರಹಿಸಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಬುದ್ಧಿಯನ್ನು ಈ ಆತ್ಮನು ಬೆಳಗುವವನಾದ್ದರಿಂದ ನಮ್ಮ ಎಲ್ಲ ಬುದ್ಧಿಯ ವೃತ್ತಿಗಳನ್ನು ಆತ ತಿಳಿದುಕೊಂಡಿರ್ತಾನೆ. ಆದುದರಿಂದಲೇ ಅವನನ್ನು ಸರ್ವಜ್ಞ ಅಂಥೇಳಿ ಹೇಳಿರುವಂಥದ್ದು. ಮೊದಲನೇದಾಗಿ ಇಲ್ಲಿ ಯಾರು ಪುರಾಣ ಪುರುಷನು ಅಂಥೇಳಿ ಭಗವಂತನನ್ನು ಕರೆದಿದ್ದಾರೆ. ಹಾಗಂದರೆ ಆತ್ಮನನ್ನು ಪುರಾಣ

ಪುರಾತನ ಅಂತ ಹೇಳುವ ಕ್ರಮ ಇದೆ. ಪುರಾಣ ಎಂಬ ಶಬ್ದಕ್ಕೆ ಅತ್ಯಂತ ಹಳೆಯದು ಎಂಬ ಒಂದು ಅರ್ಥ ಮಾತ್ರವಲ್ಲ, ಯಾವುದು ಪ್ರಪಂಚದ ಸೃಷ್ಟಿಗಿಂತ ಮೊದಲು ಇತ್ತೋ, ಈಗಲೂ ಹಾಗೆ ಇದೆಯೋ, ಮತ್ತು ಪ್ರಪಂಚ ಪ್ರಳಯವಾದರೂ ಕೂಡ ಅದು ಹಾಗೆ ಇರುತ್ತದೋ, ಆ ವಸ್ತುವಿಗೆ ಪುರಾಣ, ಕಾಲಾತೀತವಾದದ್ದು ಎಂದು ಹೆಸರು. ಹಾಗೆ ಸರ್ವ ನಿಯಾಮಕನು ಅಥವಾ ಅಣೋರಣೀಯಾನ್ ಅಂತ ಹೇಳ್ತಾರೆ. ಆತ್ಮನನ್ನು ಅಣುವಿಗಿಂತ ಸೂಕ್ಷ್ಮ ಎಂದು ಉಪನಿಷತ್ತು ಹೇಳುತ್ತದೆ. ಪ್ರಪಂಚದಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ವಸ್ತುವೆ ಅಣು, ಆದರೆ ಆತ್ಮನು ಅಣುವಿಗಿಂತಲೂ ಸೂಕ್ಷ್ಮ, ಅರ್ಥಾತ್ ಸರ್ವವ್ಯಾಪಿ. ಯಾವುದು ಅತ್ಯಂತ ಸೂಕ್ಷ್ಮವೋ ಅದು ಅತಿ ಹೆಚ್ಚಿನ ವ್ಯಾಪಕತೆಯನ್ನು ಗಳಿಸಿರುತ್ತದೆ. ಹಿಮದ ತುಂಡಿಗಿಂತ ನೀರು ಎನ್ನುವುದು ಸೂಕ್ಷ್ಮ, ನೀರಿಗಿಂತ ನೀರಿನ ಆವಿ ಸೂಕ್ಷ್ಮ. ಈ ಸೂಕ್ಷ್ಮತೆ ಹೆಚ್ಚಾದಂತೆ ವ್ಯಾಪಕತೆಯೂ ಕೂಡ ಹೆಚ್ಚುತ್ತದೆ. ಅಣೋರಣೀಯನ್ ಎಂದು ಉಪನಿಷತ್ತು ಆತ್ಮನನ್ನು ನಿರ್ದೇಶಿಸುವಾಗ ಆತ್ಮನು ಸರ್ವವ್ಯಾಪಿಯು, ಅದಕ್ಕಿಂತ ಚಿಕ್ಕದಾದ ಇನ್ನೊಂದು ವಸ್ತುವೇ ಇಲ್ಲ ಎಂಬುವುದು ತಾತ್ಪರ್ಯ. ಹಾಗೆಯೇ ಮುಂದೆ ಸರ್ವಸ್ಯ ದಾತಾರಹ ಅಂತ ಹೇಳಿ ಹೇಳ್ತಾನೆ, ಅಂತಂದರೆ ಎಲ್ಲರನ್ನು ಪೋಷಿಸುವವನು ಎಂದರ್ಥ. ಇಲ್ಲಿ ಎಲ್ಲರನ್ನ ಪೋಷಿಸುವುದು ಎಂದರೆ ಎಲ್ಲಕ್ಕೂ ಆಧಾರವಾಗಿರುವ ಶಕ್ತಿ ಎಂದರ್ಥ. ಹಾಗೆ ಅಚಿಂತ್ಯ ರೂಪ, ಮನಸ್ಸು ಬುದ್ಧಿಗೆ ನಿಲುಕದ ವಸ್ತು ಎಂದರ್ಥ. ಆ ಆತ್ಮನು ಸರ್ವಜ್ಞನು, ಪುರಾತನು, ಅನುಶಾಸಿತಾರನು, ಅಣೋರಣೀಯನೂ ಮತ್ತು ಸರ್ವಧಾತಾರನೂ ಆಗಿದ್ದು ಅವನ ಬಗ್ಗೆ ನಾವು ಧ್ಯಾನ ಮಾಡುವುದಾದರೆ ಅದರ ಅರ್ಥ ಆತ್ಮನನ್ನು ಕುರಿತು ಚಿಂತಿಸಲು ಸಾಧ್ಯವಿದೆ ಎಂದಾಯಿತು. ಆಗ ಆತ್ಮ ಕೂಡ ಪ್ರಪಂಚದ ಯಾವುದೇ ಒಂದು ವಸ್ತುವಿನ ಹಾಗೆ ಮನಸ್ಸು ಮತ್ತು ಬುದ್ಧಿಗೆ ವಿಷಯವಾಗಿರುವವನು ಎಂದಾಗುತ್ತದೆ. ಈ ರೀತಿಯಲ್ಲಿ ಸಾಧಕರು ತಪ್ಪು ಗ್ರಹಿಸದಿರಲಿ ಎಂಬ ದೃಷ್ಟಿಯಿಂದ ಇಲ್ಲಿ ಆತ್ಮನನ್ನು ಅಚಿಂತ್ಯ ರೂಪನೆಂದು ನಿರ್ದೇಶಿಸಲಾಗಿದೆ. ಅಂದರೆ ಆತ್ಮನು ಮನಸ್ಸು ಮತ್ತು ಬುದ್ಧಿಗೆ ನಿಲುಕುವ ವಿಷಯವಲ್ಲ. ಅವನನ್ನು ತಿಳಿಯಬೇಕಾದರೆ ಈ ಮನಸ್ಸು ಮತ್ತು ಬುದ್ಧಿಯನ್ನು ದಾಟಬೇಕು. ಶುದ್ಧ ಮನಸ್ಸು ಮತ್ತು ಬುದ್ಧಿಗೆ ಆತ್ಮನ ದರ್ಶನ ಆಗ್ತದೆ. ಹಾಗೆ ಆತ್ಮನು ಆದಿತ್ಯವರ್ಣ, ಆದಿತ್ಯವರ್ಣ ಅಂದರೆ ಸೂರ್ಯನ ಹಾಗೆ ಪ್ರಕಾಶವುಳ್ಳವನು. ಮೇಲೆ ಹೇಳಿದ ಹಾಗೆ ಆತ್ಮನು ಅಚಿಂತ್ಯ ರೂಪವುಳ್ಳವನಾದರೆ ಅವನನ್ನು ತಿಳಿಯುವುದಾದರೂ ಹೇಗೆ ಎಂದು ಸಾಧಕರಿಗೆ ಸಂದೇಹ ಉತ್ಪತ್ತಿಯಾಗಬಹುದು. ತಮ್ಮ ತಮ್ಮ ಶ್ರದ್ಧೆಗೆ ಅನುಗುಣವಾಗಿ ಸಾಧಕರೆಲ್ಲರೂ ಆತ್ಮನನ್ನು ತಿಳಿಯಬೇಕೆನ್ನುವ ಸಾಧನೆ ಮಾಡುತ್ತಿರುವುದು ಸಹಜ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಸಂದೇಹಗಳು ಬರುವುದೂ ಕೂಡ ಸಹಜ. ಪ್ರಪಂಚದಲ್ಲಿ ನಾವು ಎಲ್ಲ ರೀತಿಯ ಅನುಭವವನ್ನೂ ಕೂಡ ನಮಗೆ ಕೊಟ್ಟಿರುವ ಕರಣಗಳ ಮೂಲಕವೇ ಪಡೆಯುವಂಥದ್ದು. ಈ ಕರಣಗಳ ಮೂಲಕ ಅನಂತನಾದ ಆತ್ಮನನ್ನು ತಿಳಿಯುವುದು ಸಾಧ್ಯವಿಲ್ಲವೆಂದಾದರೆ ಸಾಧಕರಾದ ನಮಗೆ ನಿರಾಶೆಯಾಗುವುದಂತೂ ಖಂಡಿತ. ಹಾಗಾಗಿ ತಿಳಿಯಲಾಗದ್ದುದನ್ನು ತಿಳಿಯ ಬಯಸುವುದಾದರೂ ಏಕೆ? ಯಾವಾಗಲೂ ನಾವು ಮನಸ್ಸು ಹಾತೊರೆಯುವಂಥದ್ದು ಅದಕ್ಕೆ ಅಲ್ವೇ? ಯಾವುದು ತಿಳಿಯೋದಿಲ್ವೋ ಅದನ್ನು ತಿಳಿಯೋದಕ್ಕೆ ಹೊರಡ್ತೇವೆ ನಾವು. ಅದಕ್ಕಾಗಿಯೇ ಆತ್ಮನ ಬಗ್ಗೆ ಹೇಳಿರುವಂಥದ್ದು ಅವನು ಆದಿತ್ಯವರ್ಣ ಅಂತ ಹೇಳಿ. ಇನ್ನು ತಮಸಃ ಪರಸ್ತಾತ್ ಅಂದರೆ ಅವಿದ್ಯೆಗಿಂತ ಆಚೆ ಕಡೆ ಇರುವವನು ಎಂದರ್ಥ. ಆತ್ಮನನ್ನು ಆದಿತ್ಯವರ್ಣ ಅಂತ ಹೇಳಿದಾಗ ಎಲ್ಲೋ ಸೂರ್ಯನಂತೆ ಆತ್ಮನು ಎಂದಾಗ ಸೂರ್ಯ ರಾತ್ರಿಯಲ್ಲಿ ಇಲ್ವಲ್ಲ, ಸೂರ್ಯನ ಉಷ್ಣತೆ ಒಂದೊಂದು ಕಡೆ ಒಂದೊಂದು ರೀತಿ ಇದೆಯಲ್ಲ ಅಂತೆಲ್ಲ ಹೇಳ್ತಾ ಕೂತ್ರೆ ಆಗಲ್ಲ. ಆತ್ಮನು ಕೂಡ ಇಲ್ಲದಿರುವ ಸಮಯವೂ ಇದೆಯೋ ಏನೋ, ಮತ್ತು ಆತ್ಮನ ಅಸ್ತಿತ್ವದಲ್ಲೂ ವ್ಯತ್ಯಾಸಗಳಿವೆಯೋ ಏನೋ ಎಂಬ ಸಂಶಯವನ್ನು ನಾವು ತಂದುಕೊಳ್ಬೇಕಾಗತ್ತೆ. ಆದರೆ ಅದು ಯಾವುದು ಸಂಶಯಗಳಿಲ್ಲದೆ ಇಲ್ಲಿ ತಮಸ್ ಎನ್ನುವ ಶಬ್ದಕ್ಕೆ ಅವಿದ್ಯಾ ಎಂದು ಅರ್ಥ. ಈ ರೀತಿ ಆತ್ಮನನ್ನು ಕವಿ ಎಂದು, ಪುರಾತನವೆಂದು, ಎಲ್ಲರಿಗೂ ಆಧಾರವಾಗಿರುವ ಶಕ್ತಿ ಎಂದು, ಅಚಿಂತ್ಯ ಶಕ್ತಿ ಎಂದು, ಅನುಶಾಸಿತಾರನೆಂದು, ಸ್ವಪ್ರಕಾಶನೆಂದು, ಅವಿದ್ಯೆಗಿಂತ ಆಚೆ ಕಡೆ ಇರುವ ಶಕ್ತಿಯೆಂದು ತಿಳಿದು ಯಾರು ಧ್ಯಾನ ಮಾಡುತ್ತಾನೋ ಅವನು ಆ ಪರಮ ಪುರುಷನನ್ನೇ ಪಡೆಯುತ್ತಾನೆ ಎಂಬ ದಿವ್ಯ ಅಂಶವನ್ನು ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮನ ಅದ್ಯಾವ ಶ್ಲೋಕ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

ಹಾಗಾಗಿ ನಾವು ನಂಬಿ ಸಾಗಬೇಕು. ನಂಬಿ ಸಾಗಿದ್ರೆ ಮಾತ್ರ ದಾರಿ ತೆರಿತಾ ಹೋಗುತ್ತೆ. ನಂಬಿಕೆಯೇ ಆ ದಾರಿಗೆ ಆಧಾರ. ಹಾಗಾಗಿ ಆತ್ಮನು ಅಚಿಂತ್ಯನು ಆಧಾರವಾಗಿರುವ ಶಕ್ತಿಯು, ಅನುಶಾಸಿತಾರನು ಸ್ವಪ್ರಕಾಶನು ಅವಿದ್ಯೆಗಿಂತ ಆಚೆ ಇರುವ ಅಭೂತಪೂರ್ವ ಅದ್ಭುತ ಶಕ್ತಿ ಎಂದು ತಿಳಿದು ನಾವು ಆತ್ಮನಲ್ಲೇ ಧ್ಯಾನಿಸಿದಾಗ, ಈ ಬಾಳ ರಥದ ಒಡೆಯತನವನ್ನು ನಾವು ಆತ್ಮನಿಗೆ ಸಮರ್ಪಿಸಿದಾಗ, ಈ ಜೀವ ಮತ್ತು ದೇಹ ಎಂಬ ಒಂದು ಕುದುರೆ ಸರಿದಾರಿಯಲ್ಲಿಯೇ ಸಾಗುತ್ತದೆ ಎಂಬ ಅದ್ಭುತ ಅಂಶವನ್ನು ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಪ್ರಿಯ ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಸರಗೂರು ತಾಲೂಕಿನ ಹೆತ್ತಿಗೆ ಹಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ಚಂದ್ರು, ಶ್ರೀಯುತ ಮಾದ, ಶ್ರೀಮತಿ ಕಾಳಮ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ಕುರುಬಾರು
1: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಗಿರಿಜನರ ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರ, ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಾಗಕಾಡು ನಾಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಾಗಕಾಡು ನಾಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಎತ್ತಿಗೆ ಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಎತ್ತಿಗೆ ಹಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು, ಇವರ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಎತ್ತಿಗಾಡಿಯ ನಿವಾಸಿಗರಾದ ಶ್ರೀಯುತ ಚಂದ್ರರವರು, ಶ್ರೀಯುತ ಮಾದರವರು ಹಾಗೂ ಶ್ರೀಮತಿ ಕಾಳಮ್ಮರವರು. ಬನ್ನಿಯಾಗಿದ್ರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಎತ್ತಿಗಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಚಂದ್ರರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊರ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ.
0: ಕಾಳಮ್ಮರವರೇ, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊರ್ತಿದ್ದೀನಿ. ನಮಸ್ಕಾರ.
2: ನಮಸ್ಕಾರ.
0: ಇವಾಗ
1: ಒಂದು 3 ವರ್ಷಗಳ ಆಯ್ತು ಜೀವನ ಮಾಡ್ತಾ ಇದ್ದೀವಿ. ಎಲ್ಲ ಸೌಲಭ್ಯಗಳು ನಮ್ಮ ಆಡಿಗೆ ಸ್ವಲ್ಪ ಕಮ್ಮಿ ಆಗಿದೆ. ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ಮಕ್ಕಳಿಗೆ ಶಾಲೆಗೆ ಹೋಗಕ್ಕೆ ಅದು ಸ್ವಲ್ಪ ದೂರ ಆಗೈತೆ. ಅದೆಲ್ಲ ಮಾಡ್ಕೊಡ್ಬೇಕಂತ
0: ಕೇಳ್ಕೊತಿದ್ದೀನಿ. ಶಿಕ್ಷಣದ ವ್ಯವಸ್ಥೆ ಹೇಗಿದೆ ನಿಮ್ಮಲ್ಲಿ? ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದಾರೆ?
1: ಶಾಲೆಗೆ ಹೋಗ್ಬೇಕಂತ ಅವರು ಮಕ್ಕಳು ಕೂಡ ಆಸೆಗಳು ಇಟ್ಕೊಂಡಿದ್ದಾರೆ. ಆದರೆ ಹೋಗಕ್ಕೆ ತುಂಬ ದೂರಗಳು ಇದೆ. ಅದಕ್ಕೆ ಕೆಲವರು ಹೋಗಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ.
0: ಮಕ್ಕಳೆಲ್ಲ ಎಲ್ಲಿ ಹೋಗ್ತಿದ್ದಾರೆ ಶಾಲೆಗೆ?
1: ಇವಾಗ ಪಕ್ಕದಲ್ಲಿ ಒಂದು ಚನ್ನಗುಂಡಿ ಮತ್ತೆ ಭೀಮಟಗಿರಿ, ಕೆಬಿಪುರ ಆಡಿ ಅಲ್ಲಿಗೆ ಹೋಗ್ತಾರೆ.
0: ಎಷ್ಟನೇ ತರಗತಿವರೆಗೆ ಹೋಗ್ತಿದ್ದಾರೆ ನಿಮ್ಮ ಮಕ್ಕಳು?
1: 5ನೇ ತರಗತಿಯಿಂದ ಹೋಗ್ತಿದ್ದಾರೆ.
0: ನೀವೇನು ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದೀರಾ?
1: ಸ್ವಲ್ಪ ಮಾತ್ರ 8ನೇ ಕ್ಲಾಸ್ ಓದ್ಕೊಂಡಿದ್ದೀವಿ, ಅದರ ಮೇಲೆ ಇಲ್ಲ.
0: ನಿಮ್ಮ ಕುಟುಂಬದಲ್ಲಿ 8 ಜನ ಇದ್ದೀರಾ?
1: ನಾವು 4 ಜನ ಇದ್ದೀವಿ. ಮಕ್ಕಳಿಬ್ರು ಇದ್ರೆ ನಾವಿಬ್ರು 4 ಜನ ಇದ್ದೀವಿ.
0: ಮಕ್ಕಳು ಓದ್ತಾ ಇದಾರೆ?
1: ಮಕ್ಕಳು ಓದ್ತಿಲ್ಲ, ಅಂಗನವಾಡಿಗೆ ಹೋಗ್ತಾ ಇದ್ದಾರೆ. ಇಲ್ಲಿನ ಜೀವನ ಅಂದ್ರೆ ಇದು ಹೊಸದಾಗಿ ಜಾಗ ಕೊಟ್ಟಿದ್ದರಿಂದ ಸ್ವಲ್ಪ ನಮಗೆ ನೀರಿನ ಸ್ವಲ್ಪ ವ್ಯವಸ್ಥೆಗಳು ಕಮ್ಮಿ, ಕರೆಂಟ್ನ ವ್ಯವಸ್ಥೆಗಳು ಕಮ್ಮಿ. ಅದರಿಂದ ನಾವು

0: ಏನು ಹೊಂದ್ಕೊಳ್ಳಕ್ಕಾಗುತ್ತೆ ಇಲ್ಲ, ಏನು
1: ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಅಂತ ಹೇಳ್ತೀವಿ.
0: ಹೌದು, ಅದನ್ನೇ ನಾವು ಪಡೆದುಕೊಳ್ಳಕ್ಕಾಗುತ್ತಿಲ್ಲ, ಅದರಿಂದ ನಾವು ಸ್ವಲ್ಪ ಕಷ್ಟಗಳು ಆಗ್ತಿದೆ. ಮೊದಲು ಆ ಕಡೆ ಊರಿನ ಪಕ್ಕದಲ್ಲಿ ಇರುವಾಗ ಸ್ವಲ್ಪ ಕರೆಂಟಿನ ವ್ಯವಸ್ಥೆ, ನೀರುಗಳ ವ್ಯವಸ್ಥೆ ಸಿಗ್ತಿತ್ತು. ಆದರೆ ಈ ಕಡೆ ಬಂದಿರೋದ್ರಿಂದ ಒಂದು ಆಡಿಯಾಗಿ ಮಿಂಚನಾಗಿ ಮಾಡಿದ್ರಿಂದ ನಮಗೆ ಕರೆಂಟ್ ಅಗತ್ಯ ಬೇಕು, ಮತ್ತೆ ನೀರಿನ ವ್ಯವಸ್ಥೆಗಳು ಬೇಕು.
1: ಈ ಸಮಸ್ಯೆಗಳು ಸಂಬಂಧಪಟ್ಟಿದ್ದ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೀರಾ?
0: ಮಾತಾಡಿದ್ವಿ, ಮತ್ತೆ ಇಲ್ಲಿ ಸರಗೂರು ಹೋಗಿ ಕರೆಂಟಿನ ಆಫೀಸ್ ಹೋಗಿ ಎಲ್ಲ ದಾಖಲಾತಿಗಳನ್ನೆಲ್ಲ ಕೊಟ್ಟಿದ್ದೀವಿ. ಅವರು ಮಾಡ್ತೀವಿ ಅಂತ ಹೇಳಿದ್ರು, ಇನ್ನೂ ಇಲ್ಲಿ ಗಂಟ ಮಾಹಿತಿಗಳು ತಂದು ಕೊಟ್ಟಿಲ್ಲ.
1: ಅಂದ್ರೆ ತಮ್ಮ ಮಾಡಲಿರುವಂತ ಕೆಲವು ಸಮಸ್ಯೆಗಳನ್ನ ಅವ್ರ ಜೊತೆ ಮಾತಾಡಿದ್ದೀರಾ?
0: ಕೇಳಿದ್ರು, ನಿಮ್ಮ ಅಲ್ಲಿ ಆಡಿಲಿ ಮನೆಗಳು ಆಗಿದ್ದಾವ? ಆದ್ರೆ ಎಲ್ಲಾ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಇವಾಗೆಲ್ಲ ಮನೆಗಳ ಆಗಿದೆ, ಆದ್ರೆ ಈಗ ಅವರು ಮಾಹಿತಿಗಳನ್ನ ತಿಳ್ಕೊಂಡು ಅದನ್ನ ವ್ಯವಸ್ಥೆ ಮಾಡಿಕೊಟ್ರೆ ತುಂಬಾ ಒಳ್ಳೇದಂತ.
1: ನೀವೇನ್ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ?
0: ನಾವು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ನಾವು ದುಡ್ಕೊಂಡು ಬಂದು ಮನೆಗಳಲ್ಲಿ ಸಾಮಾನುಗಳು ತಕೊತೀವಿ.
1: ಮನೆ ಸಂಸಾರ ಹೇಗಿದೆ ಚಂದ್ರವ್ರೆ?
0: ನೋಡ್ಬೇಕಾದ್ರೆ ಮೊದಲು ಫ್ರೀ ರೇಸ್ ಅನ್ನು ಹೋದ 2 ತಿಂಗಳಲ್ಲೇ ನಿಂತೋಗಿತ್ತು ಅಂತ ಹೇಳಿದ್ರು. ಅದು ಇನ್ನು ಕೆಲವು ಬರ್ತೇ ಇಲ್ಲ, ಅದರಿಂದ ಸ್ವಲ್ಪ ಕಷ್ಟಗಳು ಆಗ್ತಾ ಇದೆ. ಒಂದು ವೇಳೆ 400 ರೂಪಾಯಿ ಕೂಲಿ, 300 ರೂಪಾಯಿ ಕೂಲಿ, 200 ರೂಪಾಯಿ ಸಿಕ್ಕೋದ್ರಿಂದ ಮನೆ ವ್ಯವಸ್ಥೆಗಳಿಗೂ ಇವಾಗ ಪ್ರಾಬ್ಲಮ್ ಕಷ್ಟ ಆಗ್ತಿದೆ.
1: ತಾವು ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ರೆ ಈ ಎತ್ತಿಗಾಡಿಯಲ್ಲಿ?
0: ಈ ಎತ್ತಿಗಾಡಿಯಲ್ಲಿ ನಾವು ಜೇನುಕುರುಬ ಜನಾಂಗದವರು.
1: ಜೇನುಕುರುಬರು?
0: ಜೇನುಕುರುಬರು, ನಾವೆಲ್ಲರು ಜೇನುಕುರುಬರಾಗಿ ಆಡಿಲಿ ವಾಸ ಮಾಡ್ತಾ ಇದ್ದೀವಿ.
1: ಎಷ್ಟು ಕುಟುಂಬಗಳಿದ್ದಾರೆ ಮಾಡಿಲಿ?
0: ಇವಾಗ ಒಂದು 4 ಮನೆಗಳನ್ನೇ ಕಟ್ಟಿಕೊಂಡಿದ್ದೀವಿ ಇಲ್ಲಿ, ಒಟ್ಟು ಒಂದು 6 ಕುಟುಂಬದವರು. 7 ಗಂಟೆ ಆಗ್ತಿದೆ.
1: ಮಾಡಿಲಿ ಏನೆಲ್ಲ ಜೀವನಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ?
0: ಅವರವರು ಕೆಲವು ಹೊಲದಲ್ಲಿ ಗುತ್ತಿಗೆಗಳನ್ನು ತಕ್ಕೊಂಡು ವ್ಯವಸಾಯಗಳನ್ನೇ ಮಾಡ್ಕೋತಿದ್ದಾರೆ. ಸಾಲ ಗಿಲ ಮಾಡ್ಕೊಂಡು ಅವರ ಜೀವನಕ್ಕಾಗಿ ಕಷ್ಟಪಟ್ಟು ದುಡಿದು ಮೊದಲನ ರೀತಿಯಿಂದ ಮೊದಲ ಒಂದು ಅನುಭವಗಳನ್ನೆಲ್ಲ ಬಿಟ್ಟು ಆ ದಿನಗಳಲ್ಲಿ ಅವರು ಕುಡಿತಾ ಇದ್ರು, ಎಲ್ಲ ಸಾಲಗಳನ್ನೇ ಮಾಡ್ಕೋತಿದ್ರು. ಇವಾಗ ಸ್ವಲ್ಪ ಅವರನ್ನ ಕಾಲಗಳಲ್ಲೇ ನಿಂತ್ಕೊಂಡು ಅವರವರು ಹೊಲಗಳಲ್ಲಿ ಹೋಗಿ ಜಮೀನು ಮಾಡಿಕೊಂಡು ವ್ಯವಸ್ಥೆಗಳನ್ನು ಮಾಡ್ಕೋತಾರೆ, ಬೆಳೆದು ಸ್ವಲ್ಪ ಹಣಗಳನ್ನೇ ಸ್ವೀಕಾರ ಮಾಡ್ಕೋತಿದ್ದಾರೆ.
1: ಈಗ ನೀವು 8ನೇ ತರಗತಿವರೆಗೆ ಓದಿ ಅರ್ಧಕ್ಕೆ ನಿಲ್ಲಿಸಿದ್ರಿ, ಏನಾದರೂ ಕಾರಣಗಳಿತ್ತ? ಏನು
0: ಕಾರಣಗಳು ಅಂದರೆ, 8ನೇ ಕ್ಲಾಸ್ ಓದುತ್ತಿದ್ದಾಗ ನಮ್ಮ ತಂದೆ ತಾಯಿ ಎಲ್ಲ ಬಿಟ್ಟು ಹೋಗ್ಬಿಟ್ರು. ಅವಾಗ ಪ್ರಾಬ್ಲಮ್ ಯಾರು ಆ ಟೈಮಲ್ಲಿ ವ್ಯವಸ್ಥೆಗಳು ಬುಕ್ಸು ಪೆನ್ಗಳು ತಗೊಂಡು ಬರಲಿಲ್ಲ, ಕೊಡಲಿಲ್ಲ, ಫೀಸ್ಗಳು ಕಟ್ಟಲಿಲ್ಲ. ಆ ರೀತಿ ಆದಾಗ ಅಲ್ಲಿಗೆ ಸ್ಟಾಪ್ ಮಾಡಿದ.
1: ಅಂದರೆ ಒಂದು ಆರ್ಥಿಕ ಸಮಸ್ಯೆ ಇದೆ, ತಾವು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸೋದಕ್ಕೆ ಕಾರಣ ಆಯಿತು.
0: ಹೌದು.
1: ಮಾತಾಡಿದ್ರೆ ನೀವು ಕೂಡ ಈ ಆಡಿ ಬಂದು ಎಷ್ಟು ವರ್ಷಗಳಾಯಿತು?
2: ನಾವು ಬಂದು 30 35 ನಾವು ಬೇರೆ ಆಡಿ ಬಂದು ಎಲ್ಲಿದ್ದೇನು ಅಂದರೆ ಚರ್ಮಡಿ ಪಕ್ಕದಲ್ಲಿ ನಾವು ಒಂದು ಅಲ್ಲಿ ಹುಲ್ಲು ರೆಡ್ ಹಾಕೊಂಡು ಒಂದು ಅಲ್ಲಿ ಒಂದು 20 30 ಇದ್ದರು. ಅಲ್ಲಿಂದ ಅವರು ಕೆಲವರು ಏಮಾಬಿಟ್ಟು ಎಲ್ಲ ಕಡೆ ಏನು ಸೌಲಭ್ಯ ಇಲ್ಲ ಬಿಟ್ಟು ಎಲ್ಲ ಕಡೆ ಹೋಗಿ ಸೇರ್ಬಿಟ್ರು. ಅಲ್ಲಿ ಇನ್ನೊಬ್ರು ಇಟ್ಲಿ, ನಾನು 2 ವರ್ಷ 3 ವರ್ಷ ಇನ್ನೊಬ್ರು ಇಟ್ಲಿದ್ದೆ ಜೀತಕ್ಕೆ ಅಂದ್ಬಿಟ್ಟು. ಅಲ್ಲಿ ಯಾರು ನಮ್ಗೆ ಸೌಲಭ್ಯ ಮಾಡ್ಕೊಡೋದು ಯಾರು ಇತ್ತಿಲ್ಲ. ಆದ್ರೆ ಇಂದಿರಾ ಗಾಂಧಿ ಕಾನೂನಲ್ಲಿ ಆ ಕಾನೂನು ಬಂದಿತ್ತು, ಬಂದಿದ್ದ ಗಂಟ ಜಮೀನು ಹೊರಗಿ ಮನೆ ಸೈಟ್ಗೆಲ್ಲ ಮಾಡಿಕೊಟ್ಟಿದ್ರು. ಅದು ಯಾರು ಇರಲಿಲ್ಲ, ನಮ್ಮ ಜನ ಎಲ್ಲ ಬೇರೆ ಬೇರೆ ಜೀಸ್ಕೊಟ್ಟವ್ರು.
1: ಅಂದರೆ ತಾವುಗಳು ಯಾಡಿ ಬಂದು 30 ವರ್ಷಗಳಾಗಿದೆ.
2: ಅಲ್ಲಿ ಬಂದು ಇಲ್ಲಿ ಇಲ್ಲಿ ಕಾಡು ಬೀಡು ಎಲ್ಲ ಪ್ರತಿ ಒಂದು ಇಲ್ಲೇ ಮಾಡಿಸ್ಕೊಂಡು ಜೀವನ ನಡೀತಾವೆ.
1: ಏನೋ ತಾವುಗಳು ಏನಾದರೂ ಕಾಡಿನಲ್ಲಿ ಜೀವನ ಮಾಡ್ತಾಯಿದ್ರೆ?
2: ಅಲ್ಲಿ ನಾವು ಅದೇ ಈಗ ಗೆಣಸು ಗಿಣಸು ಸೊಪ್ಪು ಗಿಪ್ಪು ಅದು ಹಾಕದೆ ಮಾಕ ತಿಂತಿರ್ಲ, ಆಗ ನಮಗೆ ಕೊಡ್ತಿದ್ರು ಕಾಡಲಿಗೆ. ಅದು ನಮ್ಗೆ ಅಷ್ಟೊಂದು ನಮಗೂ ಗೊತ್ತಿತ್ತಿಲ್ಲ.
1: ಅಲ್ಲಿದ್ರೆ ತಾವುಗಳು ಯಾಡಿ ಬರೋಕ್ಕಿಂತ ಮುಂಚೆಗೆ ಮೊದಲು ಎಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ರಿ?
2: ನಾವು ಮೊದಲು ಅಂದರೆ ಚಾಮುಂಡಿತ್ತು, ಅಲ್ಲಿ ಸೆಡ್ ಕಟ್ಕೊಂಡು ಎಲ್ಲ ಮನೆ ಬಂದಿತ್ತು, ಎಲ್ಲ ಸೆಡ್ ಕಟ್ಟಿದ್ವಿ ರೈತರ ಜಮೀನಲ್ಲಿ. ಅಲ್ಲಿಂದ ಒಂದು 20 30 ನಡೀತು. ಹಿಂಗೆ ಒಬ್ರು ಹೊಂಟವ್ರು ಬೇರೆಯವ್ರಿಗೆ ಅವ್ರು ಇದು ಹಾಕೊಂಡು ಅವ್ರು ಅಂದ್ಕೊಂಡು ಎಲ್ಲ ಬೇರೆ ಬೇರೆ ದೇಶಕ್ಕೆ ಸೇರ್ಕೊಂಡ್ರು. ಗುಣಗಾಲ ಬಂಕಳಿ ಚಿರ್ಕಳಿ ಈ ಕಡೆ ಎಲ್ಲ ಸೇರ್ಬಿಟ್ರು. ಅವ್ರು ಹೋದ ಮೇಲೆ ನಾನು ಒಬ್ಬರಲ್ಲೇ ಇದ್ದು 4 ವರ್ಷ 5 ವರ್ಷ ಆಗಿದ್ವಿ. ಅದು ಏನೇ ನಮಗೆ ದುಡ್ಡು ಕಷ್ಟ ನನ್ನ ಕೊಡ್ತಿದ್ದಿಲ್ಲ, ಊಟ ಬಟ್ಟ ಅಷ್ಟೆ, ಸೌಲಭ್ಯ ಏನಡ ಇಲ್ಲ. ಅದು ನಾನು ಒಬ್ಬನೇ ಯಾರೂ ಇಲ್ಲ, ಅದು ರೈತರಲ್ಲಿ ಇದ್ದು ನಾನು ಇಷ್ಟೊತ್ತಲ್ಲಿ ಏರು ಇಲ್ಲಿ ಬಂದು 5 ವರ್ಷ ಗಂಟೆ ನಡೀತಾವೆ.
1: ಅದು ಹೇಳ್ಬೇಕಂತ

0: ಊಟಕ್ಕೆಲ್ಲ ಭಾಳ ಪ್ರಾಬ್ಲಮ್ ಇತ್ತು. ಒಂದೊಂದಿನ ಊಟ ಸಿಕ್ಕಿರ್ಲಿ ಸೊಪ್ಪ ಕುಕ್ಕರ್ನಂತೆ ತಿಂತೇವೆ, ಬೇಯಿಸ್ಕೊಡು ಗೆಣಸು ತುಪ್ಪ ಗಿಪ್ಪ ಅಂಬಿಟ್ಟು ಅದನ್ನೆಲ್ಲ ಬೇಯಿಸ್ಕೊಬೇಕು ನಾವು ತಿಂತೇವೆ. ಆ ರೀತಿ ಪ್ರಾಬ್ಲಮ್ ಇತ್ತು. ಆದರೆ ಈವಾಗ ಮಾತ್ರ ಆ ಪ್ರಾಬ್ಲಮ್ ಇಲ್ಲ. ಈಗ ಎಷ್ಟೇ ಗೇದ್ರೂ ನಮ್ಗೆ ಆಗ ಉಳಿತೈತಿಲ್ಲ. ಇಲ್ಲಿಗೆ ಕೂಲಿಗೆ ಹೋದ್ರಿ ಅಲ್ಲಿಗ ಸರ್ಬತ್ತು. ಈಗ ಮಾತ್ರ ಕೂಲಿರಿ ಇನ್ನೂ 100 ರೂಪಾಯಿ ಖರ್ಚು ಮಾಡಿರಿ ಇನ್ನೊಂದು 100 ರೂಪಾಯಿ ಉಳಿಸ್ತಾವೆ.
1: ಮೊದಲ ಕಾಲದ ಜೀವನಕ್ಕಿಂತ ಇವಾಗಿನ ಜೀವನ ತುಂಬ ಚೆನ್ನಾಗಿ
0: ಒಂದು ಏನಂದ್ರೆ ಈಗಿನ ಜೀವನ ಎಲ್ಲ ಈಗ ಎಲ್ಲ ಜನಗಳು ಅದೇ ರೀತಿ ಜೀವನ ನಡೆಸ್ಕೊ ಹೋಯ್ತಾರ, ನಾವು ಅದೇ ರೀತಿ ನಡ್ಕೊಯ್ತ.
1: ಕಾಳಮ್ಮರವರೇ, ನೀವೇನಾದರೂ ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಯಾವ ರೀತಿ ಜೀವನ ಮಾಡ್ಕೊಂಡು ಹೋಗ್ತಿದ್ರಿ ಅವಾಗ?
2: ನಮ್ಮ ರೀತಿಯ ನಾವು ಆ ರೀತಿ ನಮ್ಮ ಬದುಕಿರೋದೇ ನಾವು ದೇವ್ರ ಚಿತ್ತ. ಆಗ ಗೆಣಸು ಸೊಪ್ಪು ಸೋದ ಹಿಟ್ಟು ಒಂದು ಮೆಣಸು ಸೊಲೆ ಒಂದು ಉಪ್ಪಿನಳ ಒಂದು ಟಮಟೊ ಹಣ್ಣು ಸುಟ್ಕೊಂಡವ್ರು ಹಂಗೆ ಅವರು ತಿಂದು ವಾಸ ಮಾಡ್ತಿದ್ರು. ಈಗಿನ ಮಕ್ಕ ಆ ಥರ ಕೇಳಲ್ಲ. ಈಗ ಹಾಲು ಬಿಡು ತುಪ್ಪ ಬಿಡು ಅಂತ ಕೇಳ್ತಾರೆ, ಸಾಂಬಾರು ಬಿಡು ಅಂತಾರೆ. ನಾವು ಆಗನ್ನವರು ಸಾಂಬಾರು ಇಲ್ಲ ಎಂಥದ್ದು ಇಲ್ಲ, ಜೇನುತುಪ್ಪ ಗೆಣಸು ಆ ಮರಳಿ ನಮ್ಮ ಜೀವನ. ಕೆಲ್ಸಕ್ಕೆ ಹೋದ ಜೀನಕ ಒಂದು ಬಳ ಎರಡು ಬಳ ತಂದ್ರೆ ಅಪ್ಪಟ್ಟು ಹಿಟ್ಟು ಮಾಡಿ ಅವ್ವ ಅಪ್ಪ ಅಪ್ಪಟ್ಟು ಕೊಡ್ತಿದ್ರು. ಅದು ಉಂಡ್ಕೊತೀವಿ ತಿಂದ್ಕೊತೀವಿ ಬಿದ್ಕೊತೀವಿ, ಬಟ್ಟೆ ನುಂಗತಿಲ್ಲ ಏನು ಮಾಡಿದಾರೆ ಅಂತ ಪರಿಸ್ಥಿತಿ. ಆಗ ಒಂದು ಕಪ್ ಟೀ ನೀರು ಕುಡಿತೀನಿ ಅಂದರೆ ಇತ್ತಿತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಈಗ ಮಡ್ಕೊಂಡು ಇತ್ತಿತ್ತಿಲ್ಲ, ಆ ಮಡ್ಕಲ್ಲೇ ನೀರು ತಂದು ಹೊತ್ತು ಕುಡಿತೀವಿ. ಬಿದಿರ್ಕಾಟ ಮುಂದೆ ಹೊತ್ತರ್ಕೊಬಾರ್ದು, ನೀರು ಹೊತ್ಕೊಂಡು ಒಳಗಿಂದ ಹೊತ್ಕೋಗಿ ಕಾಲ ಮಾಡ್ಕೊತೀವಿ. ಜೀವನಕ್ಕೆ ಬೇಕು ತಾನೆ ತಿಂದು ಹೆಂಗೆ ಸೊಪ್ಪು ಸೋದ ಕರ್ಲಾಗಿರ್ಲ ಅದು ಇದು ಕಾಡು ನೋಡು. ಸೊಪ್ಪು ತಂದು ಗೆಣಸು ಗಂಟ ತಂದ್ರೆ ಒಂದು ದಿನ ಗೆಣಸು ಹೆಚ್ಚ ತಂದ್ರೆ ಕಿತ್ಕೊಬಂದ್ರೆ 2 ದಿನ 3 ದಿನ ಮಡಿಕೊಂಡು ತಿನ್ನೋದು. ಏನು ಮಾಡಿದಾರೆ ಇನ್ನು ಮಕ್ಕಳು ಸಾಕ್ಬೇಕಲ್ಲ ಅಂತ ಅಂದ್ಕೊಂಡು ಆ ರೀತಿ ನಮ್ಮ ಜೀವನ ಮಾಡ್ಕೊತಿದ್ದು. ಈಗ ಏನಂದ್ರೆ ನಮ್ಗೆ ಮೊದಲು ಕಷ್ಟದಲ್ಲಿ ಭಾಳ ನೊಂದ್ಬಿಟ್ಟು ಈಗ ಸ್ವಲ್ಪ ಕಷ್ಟಕ್ಕಿಂತ ಚೆನ್ನಾಗಿ ದೇವರು ನಮ್ಮನ್ನ ಇಟ್ಟದ. ಈಗ ಎಲ್ಲಾರು ಹೋದ್ರು ಒಂದು ಪಾವು 2 ಪಾವು ಒಂದು ಸೇರು ಅರ್ಧ ಸೇರು ತಂದು ಜೀವನ ಮಾಡ್ತೀವಿ. ದೇವ್ರು ಈಗ ಒಂದು ಸ್ವಲ್ಪ ನಮ್ಮನ್ನು ಸ್ವಸ್ವತ್ತಾಗಿ ನಮ್ಮನ್ನು ನಡೆಸ್ಕೊಂಡು ಬಂದ.
1: ಆದರೆ ಕಾಣಿದ್ದಾಗಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಸೇವನೆ ಮಾಡ್ತಿದ್ರು?
2: ಆಹಾರದಲ್ಲಿ ನಮ್ಮ ಜೀವನ ನಮ್ಗೆ ಅದೇ ಜೀವನ. ನಮ್ಗೆ ಆ ಒಂದು ಜೇನುತುಪ್ಪ ಒಂದು ನೆಸರ ಕಟ್ಟಕಲ್ಲ ಗೋಡೆ ಗಿಡ ಕಾಣಿ ಅಂತನೂ ಬಿಡ್ತಿತ್ತಿಲ್ಲ, ನಾವು ಕಿತ್ಕ ತಿಂತೀವಿ ಹೊಟ್ಟಕ್ಕಾಗಿ. ಮಕ್ಕಳಿಗೂ ತಂದು ಹಾಕ್ತೀನಿ, ನಾವು ತಿಂತೀವಿ. ನಾವು ನಮ್ಮ ಕೈ ಸಿಕ್ಕದಾದ್ರೂ ನಮ್ಮ ಮಕ್ಕಳು ಸಾಕ್ಬಿಡುವ. ಮಕ್ಕಳ ಜೀವನಕ್ಕೂ ಸಲಿಕಬೇಕು, ನಮ್ಮ ಜೀವನನು ಸಲಿಕಬೇಕು. ಒಂದಷ್ಟು ಇಷ್ಟು ಒಂದು ದಸ್ಕಡಿ ಸರಳ ಇತ್ತಿತ್ತಿಲ್ಲ, ಆಗ ಗೆಣಸುಗಳಕ್ಕೆ ದಬ್ಕ ಇತ್ತಿತ್ತಿಲ್ಲ. ದೊಣ್ಣನೆ ತೊರೆದು ದಶಿ ಮಾಡ್ಕೊಂಡು ಕಿಳ್ತಿದ್ಕೊಳ್ತಿದ್ವಿ. ಕಿತ್ಕೊಂಬಂದು ಒಂದಷ್ಟು ಇಷ್ಟು ಕಿತ್ಕೊಂಬಂದ್ರೆ ಬೇಯಿಸ್ಕೊಂಡ ಸುಟ್ಕೊಂಡ ತಿಂದು ಹೇಗೆ ನೀರು ಕುಡಿದು ಹಿಂಗೆ ಜೀವನ ಮಾಡಿದ್ವಿ.
1: ಇವಾಗಲೂ ಹೋಗ್ತಿದ್ರಿ ಕಾಡಿಗೆ?
2: ಈಗ ನಾವು ಹೋಗಲ್ಲ. ಈಗ ನಾವಂದ್ರೆ ಹೋಯ್ತೀವಿ ಚೀಗ ಸೊಪ್ಪ ಅದು ಇದು ಕುಯ್ಕೊ ಬರಕ ಅದಷ್ಟು ಬಿಟ್ರೆ ಹೊಲ್ತೊಟ್ಟು ಕಣಿ ಸೊಪ್ಪು ಸದ ಕುಯ್ಕೊ ಬಂದು ಹೆಂಗೆ ಏನು ಮಾಡ್ತೀವಿ. ಆಮೇಲೆ ಮಧ್ಯದಲ್ಲಿ ಹಸಿ ರೇಷನು ಅದೆಲ್ಲ ಕಳಿಸ್ಕೊಡ್ತೀವಿ, ಮಠ ರೇಷನ್ ಮಾಡ್ಕೊಂಡು ಅದರಲ್ಲಿ ಜೀವನ ಮಾಡೋದು. ಈ ಕಾರ್ಡ್ನ ಅಕ್ಕಿ ಭಾಗ್ಯದಲ್ಲಿ ಎಲ್ಲನೂ ಮಾಡಿಕೊಟ್ಟಿದ್ರಲ್ಲ ಅದರಲ್ಲೆಲ್ಲನೂ ಒಟ್ಟಿಗ ಒಂದಷ್ಟು ಇಷ್ಟಕ್ಕೆ ತಂದು ಮಡಿಕೊಂಡು ಹೆಂಗೆ ಜೀವನ ಮಾಡಿದ್ವು. ಊರಲ್ಲಿ ಅದು ನನಗೆ ಊರೊಳಗೆ ನ ಹೆಸರಿನಲ್ಲಿ ಮೈಡಮ್ಮನ ಅಂತಂದ್ಬಿಟ್ಟು ಅದು ಊರೊಳಗೆ ಪಂಚಾಯತಿ ಜಾಗದಲ್ಲಿ ಕೊಟ್ಟರು ಜಾಗ ಮನೆಯನ್ನು. ಆಗ ನಾನು ಒಬ್ಬಳಿಗೆ ಫಸ್ಟ್ ಬಂದದು. ಆಗ ನಮ್ಮ ಅಕ್ಕ ಇದ್ದ ನಮ್ಮ ಅಕ್ಕನಿಂದ ಇನ್ನೊಬ್ಬ ಮಾದಮ್ಮ ಅಂತ ಇದ್ದ ಅವಳಿಗೆ ನನ್ನ ಮೇಲೆ ಆದಮೇಲೆ ಅವರಿಬ್ಬರಿಗೆ ಆಮೇಲೆ ಲಾಸ್ಟ್ನಲ್ಲಿ ಬಂದದು. ಆಗ ಅಮ್ಮನ ಕಟ್ಟಿ ಅಲ್ಲಿ ಪಂಚಾಯತಿ ಜಾಗದಲ್ಲಿ ಅಲ್ಲಿ ವಾಸ ಮಾಡ್ತೀನಿ. ಈಗಲೂ ಅವರಲ್ಲಿ ವಾಸ ಮಾಡ್ತಾರೆ. ನನ್ನ ಮಗ ಕಿರಿಯವ ನೀಲಮ್ಮನವ ಅಲ್ಲೇ ಇರೋದು. ನನ್ನ ಅಳಿಯ ಇದ್ದರು ಇದ್ದು ಇಲ್ಪನ ಜಾಗ ಕೊಟ್ಟು ಇದೊಂದು ಅಷ್ಟು ಅಷ್ಟಲ್ಲ ಅಮ್ಮನ ಬಂತಲ್ಲ ಅಥವ್ರನಿಂದ ಇತ್ತೋಕ ನಾವು ಇಲ್ಲಿ ಇದ್ದು ವಾಸ ಮಾಡ್ತಾ ಇದ್ದೀವಿ.
1: ಹಗಿರಮ್ಮ, ಇವಾಗ ತಾವು ಹೇಳ್ತಿದ್ರಿ ನಾವು ಕಾಡಲ್ಲಿದ್ದಾಗ ಹಲವಾರು ಆಹಾರ ಪದಾರ್ಥಗಳನ್ನ ಕಿತ್ಕೊಂಬಂದು ಸೇವನೆ ಮಾಡ್ಕೊಂಡು ಹೋಗ್ತೀವಿ ಅಂತ. ಇವಾಗ ಕಾಡೊಳಗಡೆ ರೀತಿ ಗೆಡ್ಡೆ ಗೆಣಸು ಸೊಪ್ಪು ಜೇನುತುಪ್ಪ ಅದನ್ನ ತಗೊಂಡು ಬರಕ್ ಹೋದಾಗ ಆ ಕಾಡೊಳಗಡೆ ಹಲವಾರು ಪ್ರಾಣಿಗಳನ್ನ ಕೂಡ ನೀವು ನೋಡಿರ್ತೀರಾ. ಅಕಸ್ಮಾತ್ ಈ ರೀತಿ ಗೆಡ್ಡೆ ಗೆಣಸು ಸೊಪ್ಪನ್ನ ಕೇಳೋ ಸಂದರ್ಭದಲ್ಲಿ ಯಾವುದಾದ್ರು ಪ್ರಾಣಿಗಳು ನಿಮ್ಮ ಎದುರು ಬಂದಿರೋ ಸನ್ನಿವೇಶ ನಡೆದಿದೆ?
2: ನಮ್ಮ ಎದುರು ಬಂದಿದ್ರಿ ನಾವು ಅಥವಾ ಹೋದ್ರೆ ಹೋಗ್ಲಿ ನಮ್ಮ ಆಯ್ಸ ನಾವು ಮಕ್ಕಳನ್ನೋಗಿ ನೋಡಿದ್ರೆ ನೋಡ್ಬೋದು ನೋಡದಿರ ಇಲ್ಲ. ನಮ್ಮ ಜೀವನ ಹೊಟ್ಟೆ ತುಂಬಬೇಕಲ್ಲ, ನಾ ಆಸತ್ರಕ್ಕೆ ಹೋಗಿ ಅಲ್ಲಿ ಕೇಳ್ತೀನಿ ಕೂತ್ಕೊಂಡು ಬಂದೇ ಬಿಡ್ತಪ್ಪ ತಕ್ಷಣಕ್ಕೆ ಹೋದ್ರೆ ಅಥವಾ ಹೋಗ್ಲಿ ಈಗ ಉಳಿದಿದ್ರಿ ಮನ ಹೋಗಿ ಸೇರೋದಾಗ್ಲಿ ಅಂತಂದ್ಬಿಟ್ಟು.

0: ಊರ ಮೇಲೇನೆ ಬರ ಹಾಕ್ಬಿಟ್ಟು ಬ್ಯಾಲ್ಕಪ್ಪ ಮಾದಪ್ಪನ್ಗ ಚಿಕ್ಕದೇವಮ್ಮನ್ಗ ಈ ನೂರಾಳಪ್ಪನ್ಗ ಈ ಹನುಮಂತಪ್ಪನ್ಗ ನಮ್ಮ ಮನ್ ದೇವ್ರ ದೇವ್ರಿಗೆ ಅಲ್ಕೊ ಹೊರ ಹಾಕ್ಬಿಟ್ಟು ನಾವು ಜೀವನ ಮಾಡ್ಕೋಬತ್ತೀವಿ ಕಾಡಿನೊಳಗಿಂದ. ಇನ್ನೇನು ಮಾಡೋಕದು, ಒಟ್ಟ ಸಾಕ್ಬೇಕಲ್ಲ. ಆಗಿನ ಪರಿಸ್ಥಿತಿ ನೋಡಕ್ ಹೋದ್ರ ಈ ಜೀವನ ಬೇಡ ಅನಿಸ್ತಿತ್ತು. ಆದ್ರೆ ಈಗಿನ ಪರಿಸ್ಥಿತಿ ನೋಡಕ್ ಹೋಯ್ತು ಅಂತಂದ್ರೆ ಈಗ ನಮ್ಗೆ ಎಲ್ಲಾರು ಒಂದು ಸೇರು, ಎರಡು ಪಾವು, ಮೂರು ಪಾವು, ನಾಲ್ಕು ಪಾವು, ಒಂದೈದು ಸೇರು, ಆರು ಸೇರು ದೇವರು ನಮ್ಗೆ ಸಹಾಯ ಮಾಡ್ತೀವಿ. ಅದು ಇಸ್ಕೊಂಡು ನಮ್ಮ ಜೀವನ ಮಾಡಿದೆ. ಇಷ್ಟು ಬಿಟ್ರೆ ಇನ್ಯಾನು ಇಲ್ಲಕ್ಕಪ್ಪ.
1: ಚಂದ್ರವರೇ, ಇಂದಿನ ಕಾಲದಲ್ಲಿ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಪ್ರಸ್ತುತ ಇವಾಗ ಸೇವನೆ ಮಾಡ್ತಿದ್ರಲ್ಲ ಇಲ್ಲಿನ ಆಹಾರ ಪದಾರ್ಥಗಳಿಗೂ ಹೋಲಿಕೆ ಮಾಡ್ಕೊಂಡ್ರೆ ಎಷ್ಟು ವ್ಯತ್ಯಾಸ ಇರ್ಬೋದು?
2: ವ್ಯತ್ಯಾಸವಾಗಿದೆ ಅಂದ್ರೆ ಹಿಂದಿನ ಕಾಲದಲ್ಲಿ ಅವರು ಗೆಣಸು ಕಿತ್ತು ಅವ್ರ ತುಪ್ಪಗಳನ್ನು ತಕೊಬಂದು ಅವನ್ನೆಲ್ಲ ನಮಗೆ ತಂದುಕೊಡಾಗ ಇವಾಗ ತಿಂತಿರೋ ಆಹಾರ ಪದಾರ್ಥಕ್ಕಿಂತ ವ್ಯತ್ಯಾಸವಾಗಿದೆ. ಅದು ಒಳ್ಳೆ ತಿಂದರೆ ಒಳ್ಳೆ ಪೌಷ್ಟಿಕವಾಗಿ ಅದು ಏನು ಔಷಧಿಗಳು ಮೆಡಿಸನ್ಗಳು ಅದಕ್ಕೆ ಹಾಕ್ತಿರ್ಲಿಲ್ಲ. ಆ ರೀತಿಯಾಗಿ ಕಾಡಿನಲ್ಲಿ ತಗೊಬಂದು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಾಗಿ ಇದ್ದಾಗ ಅವನ್ನೆಲ್ಲ ತಂದುಕೊಡ್ತಿದ್ರು. ಅದೆಲ್ಲ ತಿನ್ನಕ್ಕೆ ಒಳ್ಳೆ ನಮಗೆ ಚೆನ್ನಾಗಿರ್ತಿತ್ತು, ರುಚಿಯಾಗಿರ್ತಿತ್ತು. ಇವಾಗೆಲ್ಲ ಸ್ವಲ್ಪ ತಿನ್ನಕ್ಕೆ ಹೋದ್ರೆ ತಲೆ ಸುತ್ತು, ಗ್ಯಾಸ್ಟಿಕ್ಕು ಅನೇಕ ವಿಧವಾಗಿ ನಮ್ಮಲ್ಲಿ ದೇಹಗಳಲ್ಲಿ ಉಂಟಾಗ್ತಿದೆ. ಆದರೆ ಆ ಕಾಲದಲ್ಲಿ ಅವರು ತಂದುಕೊಡ್ತಿದ್ದಂಥ ಒಂದೊಂದು ಪದಾರ್ಥಗಳಲ್ಲಿ ಯಾವುದು ನಮಗೆ ದೇಹಗಳಲ್ಲಿ ಯಾವ ಹಾನಿಕರಗಳು ಉಂಟಾಗ್ತಿರ್ಲಿಲ್ಲ. ಒಳ್ಳೆ ಚೆನ್ನಾಗಿತ್ತು, ನಮ್ಗೆ ಆರೋಗ್ಯವಾಗಿ ನಾವು ನಡ್ಕೋತಿದ್ದೋ. ತುಪ್ಪಗಳನ್ನೇ ತಿನ್ಕೊಂಡು, ಜೇನು ಹಳಿಗಳನ್ನೇ ತಿನ್ಕೊಂಡು, ಮತ್ತೆ ಇದು ಗೆಣಸು ಅವೆಲ್ಲ ತಿನ್ಕೊಂಡು ನಾವು ಸ್ಕೂಲ್ಗೆ ಮನೆಗಳಲ್ಲಿ ಎಲ್ಲ ನಾವು ಆಟ ಆಡ್ತೀವಿ. ಅದು ಬಿಟ್ರೆ ನಾವು ಇನ್ನೇನು ಆ ದಿನಗಳಲ್ಲಿ ನಮ್ಮ ತಂದೆ ತಾಯಿ ಅಜ್ಜಿ ನಮ್ಮ ತಾತ ಅವರೆಲ್ಲ ಊರಲ್ಲಿರೋ ಪದಾರ್ಥಗಳನ್ನೇ ಯಾವುದು ತರ್ತಿರ್ಲಿಲ್ಲ. ಎಲ್ಲ ಕಾಡಲ್ಲಿರೋ ಮಾತ್ರ ಪದಾರ್ಥಗಳನ್ನು ಅವ್ರು ಕಿತ್ತು ತಂದು ಸೊಪ್ಪು ಅವೆಲ್ಲ ನಮಗೆ ತಂದು ಕೊಡ್ತಿದ್ರು.
1: ಅದು ತಾವೇಳ್ತಿದ್ರೆ ಹಿಂದಿನ ಕಾಲದಲ್ಲಿ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಯಾವುದೇ ರೀತಿಯ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇರಿಸ್ತಿರಲಿಲ್ಲ. ಆವಾಗ ಗೆಡ್ಡೆ ಗೆಣಸು ಹಲವಾರು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ಕೊಂಡು ನೂರಾರು ವರ್ಷಗಳ ಕಾಲ ಬದುಕ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಬೆಳೀತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳಿಗೂ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇರಿಸೋದ್ರಿಂದ ಆರೋಗ್ಯ ತುಂಬ ಹಾಳಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ.
2: ಅವೆಲ್ಲ ತಿನ್ಕೊಂಡು ನಾವು ಹೋಗ್ಬೇಕಾದ್ರೆ ಯಾವ ಕಡೆ ಒಂದು ವೇಳೆ ಬೇರೆ ಕಡೆ ಊರಿಗೆ ಹೋಗ್ಬೇಕಂದ್ರೆ ಬಿಸಿಲಲ್ಲಿ ಎಲ್ಲ ಸೊಪ್ಪು ಗಿಪ್ಪು ಅವೆಲ್ಲ ನಮಗೆ ತಂದುಕೊಟ್ಟು ಬೆಳಿಗ್ಗೆ ಎಲ್ಲ ನಾವು ಅದನ್ನೆಲ್ಲ ತಿನ್ಕೊಂಡು ಒಂದು ವೇಳೆ ಬಿಸಿಲಲ್ಲಿ ನಡ್ಕೋ ಹೋಗ ಯಾವುದು ನಮಗೆ ಆಯಾಸಗಳು ಆಗ್ತಿರ್ಲಿಲ್ಲ. ಒಳ್ಳೆ ತಂಪಾಗಿ ಇರ್ತಿತ್ತು ದೇಹಕ್ಕೆಲ್ಲ. ಇವಾಗ ಸ್ವಲ್ಪ ಅದು ಚಿತ್ರಾನ್ನ ಉಪ್ಪಿಟ್ಟು ಭಾತ ಅವೆಲ್ಲ ತಿನ್ಕೊಂಡು ಬಿಸಿಲಲ್ಲಿ ಹೋದರೆ ತುಂಬ ದಾವು ಸುಸ್ತು ಅವೆಲ್ಲ ಆಗ್ತದೆ ಇವಾಗ. ಆದರೆ ಇಂದಿನ ಈ ಕಾಲಘಟ್ಟದಲ್ಲಿ ಅವೆಲ್ಲ ಇನ್ನು ಉಪಯೋಗಿಸ್ಲೇಬೇಕು. ಗೆಣಸುಗಳು ನಮ್ಮ ತಾತಂದಿರು ಅಜ್ಜಿ ಅವರೆಲ್ಲ ಇವಾಗ ಇಲ್ಲಲ್ಲ, ಅದರಿಂದ ಈಗ ನಾವು ಇದನ್ನೇ ಉಪಯೋಗಿಸ್ಕಂತ.
1: ಮಾದರವರೇ, ಇಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಾ ಇದ್ರೆ ಅವಾಗ
3: ಎಲ್ಲ ಅದು ಹಿಂದಿನ ಕಾಲದಲ್ಲಿ ಅಂದ್ರ ನಾವು ಮಾಡ್ತಿದ್ದು ಕಾಡ್ಲಿ ಉಪ್ಪ ಗೆಣಸು ಸೊಪ್ಪು ಹಾಳು ಅದು ಇದು ತಂದು ನಮ್ಗೆ ತಕ್ಕೊಡ್ತೇ ಇದ್ರು. ಊಟ ಈಟ ಮಾಡೋದ್ರೆ ಯಾವ ಪ್ರಾಬ್ಲಮ್ ಅದೈತಿ ಇಲ್ಲ. ಆದ್ರೆ ಈಗ ಔಷಧಿ ಗೀತಿ ಗೊಬ್ಬರ ಗಿಬ್ರಿ ಹಾಕ್ತಾರಲ್ಲ ಬರ್ಕೊಳ್ಳಿ ಆ ರೀತಿ ತಿನ್ನೋತ್ಗ ಕೆಲವರು ಎಲ್ಲ ಪೇಷಂಟ್ ಆಗ್ತಾರೆ. ಆಗ ಊಟ ಹೋಗ್ತೀವಿ, ಈಗ ಊಟ ಹೆಚ್ಚು ಕಮ್ಮಿ. ಒಂದು ದಿವಸ ಇಬ್ಬರಿ ಅಣ್ಣ ಸೊಪ್ಪನ್ನೇ ನಾವು ತಿಂದು ಕರಕೊಂಡ್ವಿ. ಯಾರು ನಮ್ಮ ತಾಯಿ ಇದ್ದ ನಮ್ಮ ತಂದೆ ಇದ್ದೀರ ಎಲ್ಲ ತಿರೋಗ್ತಿದ್ರು. ಎಲ್ಲ ಅವ್ರು ಕೊಡೋದನ್ನೇ ತಗತ್ತ ತಿಂದಾಗ ಆವ ಇರಾಗಂಟ ಮಾಡ್ತಿದ್ರು. ನಾವು ಆ ಹೋದ್ಮೇಲೆ ನಮ್ಗೆ ಯಾರೋ ತಾವು ಮಾಡ್ತಾರೆ ಸೌಲಭ್ಯದಿಂದ ಭಾರಿ ಕಟ್ಟಿದ್ದು ನಾವು ಗೇ ಕಿಡಿದಾಗ ಇಷ್ಟು ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಹಿಂದಿನ ಕಾಲದಲ್ಲಿ ಅಂದ್ರೆ ಸರ್ ನಮಗೆ ಏನೋ ಗೊತ್ತಾಗಿರೋದಂದ್ರೆ ಆಗ ಇದು ಎಷ್ಟು ನಾವು ಮಾಡ್ತಿದ್ರು ನಮಗೂ ಅದು ತಿಳ್ಕೊಳಕಿಲ್ಲ. ಈಗ ನಮಗೆ ಗೊತ್ತಾಗಿರೋ ಮತ್ತೆ ಅದು ಹಬ್ಬ ಗಿಬ್ಬ ಏನೇನೋ ಮಾಡ್ತಿದ್ರು ಅದೆಲ್ಲ ನಮ್ಗೆ ಹಬ್ಬ ಗೊತ್ತು. ಅದು ಮುಂದೆ ನಮ್ಮ ಹಿಂದೆಲ್ಲ ಮಾಡೋದೆಲ್ಲ ನಮಗೆ ಸೇರ್ ನಮಗೆ ಗೊತ್ತಾಗಲ್ಲ. ಯಾಕಂದ್ರೆ ನಮಗೆ ಆಗ ಈ ಥರ ಐಕ್ಲಿಲ್ಲ ನಮಗೆ ಈ ಸೇರ್ ನಮಗೆ ಗೊತ್ತಾಗಿತ್ತು. ಈಗ ನಮ್ಮ ಜೀವ ಮಟ್ಟ ನಮ್ಮ ಎದುರಿಗೆಲ್ಲ ಮಾಡಾವತ್ತಲಿ ಹಬ್ಬ ಆಗಿದ್ದೋ ಈಗ ನಮ್ಮ ಗರಿ ಹಬ್ಬ ಬರ್ತ ನಮ್ಮ ಊರಾಗ ಮಾಡ್ತೀನಿ ಅವ್ರದ್ದು ಮಾಡ್ತೀವಿ ದೀಪಾವಳಿ ಬರ್ತದ ಅವೆಲ್ಲ ಹಬ್ಬಗಳು ಬರ್ತಾವ ನಾವೆಲ್ಲ ಚಿಕಟ ಇರ್ಬೇಕು ಅಂದ್ಬಿಟ್ಟು ಎಲ್ಲ ಈಗ ಬಟ್ಟ ಬೈ ಹಾಳು ಇಲ್ಲ ಸಾಮಾನಿ ಮೇಲೆ ನೀ ಹೀಗೆ ಬರ್ತ ಆವಾಗ ಏನೇ ಇಲ್ಲ ನಮಗೆ ಹಬ್ಬನೆ ಗೊತ್ತಿರ್ತೀರ. ಕಾಡಲಿ ಇದ್ದು ಗೆಡಿಸ್ತಿಂತೀರೋ ಸೊಪ್ಪು ತಿಂತೀರೋ ನೀರಿದ್ರೆ ನೀರು ಸಿಕ್ತಿತ್ತಿಲ್ಲ. ಆಗ

ಎಲ್ಲಿಂದ ಓದ್ಕೊಬರೋದಂದ್ರೆ ನಮಗೆ ಗೊತ್ತಾಯ್ತದ ಅವ್ರಿಗೆ ಅಷ್ಟು ವಿಷಯ ನಮ್ಗೆ ನಮ್ಮ ಸಾಮಾನ್ಯವಾಗಿ ಬೆಳೆಗಂಟ ಆಗೋ ನಮ್ಗೆ ವಿಷಯ ಗೊತ್ತಾಗಿರೋದು. ಅದ್ರ ಮುಂದೆ ಅದೇನೇನ ನಡೀತದ ಗೊತ್ತಾಗಂಗಿಲ್ಲ. ಈಗ ಹೋದ್ರೆ ನಮಗೂ ಗೊತ್ತಾಗಿರ್ತೀವಿ, ಆದ್ರೆ ಈಗ ಹೋದ್ರಿ ನಮ್ಗೆ ಕಾಡು ಸ್ವಲ್ಪ ತನ್ನ ತಿಂದ್ರಿ ಪ್ರಾಬ್ಲಮ್ ಅಲ್ಲ. ಈಗ ಅದ ಔಷಧಿ ಇಲ್ಲ, ಗೊಬ್ಬರ ಇಲ್ಲ, ಎಲ್ಲ ಪ್ರಾಬ್ಲಮ್ ಅದರಲ್ಲಿ ಬರಲ್ಲ. ಈಗೇನಿದೆ ನಾವು ಕಾಡಿನೊಳಕ್ಕೆ ನಾವು ಜಾಸ್ತಿ ಹೋಗಲ್ಲ. ಕಾಡಿನೊಳಕ್ಕೆ ಹೋದ್ರಿ ಹಿಂಗೆ ನೀವು ಯಾತಕ್ಕೆ ಹೋದಾರೆ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಅವ್ರು ಕೇಳ್ತಾರೆ. ಕಾಡ್ಗೂ ಹೋಗಕ್ಕೂ ಬಿಡಲ್ಲ. ಒಂದು ಸೌಲಭ್ಯ ತರ್ಬೇಕಾದ್ರಿ ಅವ್ರಿದ್ರ ಕೇಳ್ಕೊ ಹೋಗಿ ತರಬೇಕು, ಅವ್ರು ಇಲ್ಲದೆ ಇದ್ರ ನಾವು ಕಾಡಿಗೆ ನಿಂತ್ಕೊಳ್ತೀವಿ.

0: ಕಾಲೇಜ್ ಇದ್ದಾಗಲ್ಲಿ ಯಾವೆಲ್ಲ ಹಬ್ಬಗಳು ಮಾಡ್ಕೊಂಡು ಹೋಗ್ತಿದ್ರಿ?
1: ಅಮ್ಮ ಮಾಮೂಲಿ, ಅದೇ ಇವರು ರೈತರುಗಳು ಇವರು ಹಬ್ಬ ಅದು ಇದು ಮಾಡ್ತಾ ಮಾಡ್ತಾ ಇರ್ತಾರ, ಅವಾಗ ಕೊಟ್ಕೊಳ್ತೀರ. ಆಗ ಕಾಲಿದ ಬಾಯಿ ಇದ್ದವ್ರಿಗೆ ಯಾವ ಹಬ್ಬನೂ ಗೊತ್ತಿದ್ದಿಲ್ಲ. ಇವತ್ತು ಹಬ್ಬ ಬಂದಿದ್ರೆ ಅವ್ರಿಗೆ ಗೊತ್ತಿದ್ದಿಲ್ಲ. ಹಬ್ಬ ಅಂದ್ರು ರೈತರು ಅಂದ್ರು ಕಾಡಿನೋಗಿರೋರ್ಗ ಯಾವ್ದು ಗೊತ್ತಿಲ್ಲ. ಬೇಯಿಸ್ಬೇಕು, ತಿನ್ಬೇಕು, ಗೆಣಸು, ಗೆಂಡ, ತುಪ್ಪ, ಹಾಳು ಅಂದ್ಬಿಟ್ಟು ಪ್ರಾಣಿಗಳನ್ನ ನೋಡ್ಕೊಂಡು ಇವ್ರನ್ನ ಮಾಡೋತ್ತಾರ. ಆವಾಗ ಮಾಡ್ತಿರೋದು ನಮ್ಮ ದೇವರು ಹಬ್ಬ ಅದು ವಿಚಾರ ಚೆನ್ನಾಗಿ ಮಾಡ್ತಿದ್ರು. ಡೋಳು ಒಬ್ಬಡ್ಕೊಂಡು ಅದು ಧೂಪ ಗೀಪ ಹಾಕೊಂಡು ಎಲ್ಲ ಆಗ ಮಾಡ್ಕೊಯ್ತಿದ್ರು. ಬಂದೇ ಅದೊಂದು ಹಬ್ಬ ಬಂದ್ಬಿಟ್ರೆ ನಮ್ಮ ಇದರಲ್ಲಿ ಯಾವ ಪ್ರಾಬ್ಲಮ್ ಬರ್ತಿದ್ದಿಲ್ಲ. ಈಗಲೂ ಮಾಡ್ತಾರ, ನಡೀತಾ ಇದೆ ಅವರು ಈಗಲೂ.
0: ಸಂಪ್ರದಾಯ ಹಬ್ಬಗಳನ್ನ ಇವಾಗ ಕೂಡ
1: ಮುಂದುವರ್ತಾರೆ. ಈಗಲೂ ನಮ್ಮ ಅದೇ ಹಬ್ಬನ ಈಗಲೂ ಮುಂದುವರ್ತಾರೆ.
0: ನಿಮ್ಮ ಮಾಡಿಯಲ್ಲಿ ಇವಾಗಿನ ಮಕ್ಕಳು ಕೂಡ ನಿಮ್ಮ ಸಂಸ್ಕೃತಿ ಸಂಪ್ರದಾಯ ಹಬ್ಬಗಳನ್ನ ಹೇಳ್ಕೊಡ್ತಾ ಇದಾರೆ? ಹೇಗೆ
1: ಸಹ ಹೇಳಲ್ಲ, ಯಾಕಂದ್ರೆ ಈಗ ಆ ಹಬ್ಬ ಕೆಲವ್ರಿಗೂ ಗೊತ್ತು, ಕೆಲವ್ರಿಗೆ ಈಗಿನ ಐಕಾಗಿ ಯಾವುದು ಹಬ್ಬ ಅಂತ ಗೊತ್ತಿಲ್ಲ. ಈಗ ನಮಗೆಲ್ಲ ಗೊತ್ತು, ಇಂಥ ಐಕೆಗೆ ನಮ್ಮ ಯಾರು ಹೇಳ್ಕೊಡಲ್ಲ. ಯಾರು ಹೇಳ್ಕೊಟ್ರೆ ಮಾತ್ರ ಓ ಹೋಯ್ತಾರೆ. ಆಗಿದ ಮಕ್ಕಳಿಗೆಲ್ಲ ಹೇಳ್ತೀವಿ, ಈಗ ಬೆಳೀತಾ ಬೆಳೀತಾ ಈಗ ಅವ್ರಿಗೆಲ್ಲ ಯಾರು ಹೇಳ್ಕೊಡೋದ ಅವಶ್ಯಕತೆ ಅದೇ ಗೊತ್ತಿಲ್ಲ ಅವ್ರಿಗೆ.
0: ಹಾಗೆ ಸರ್ಕಾರದಿಂದ ಯಾವೆಲ್ಲ ಹಕ್ಕುಪತ್ರಗಳು ಸಿಕ್ಕಿದ್ದಾವೆ?
1: ಆಗದೇ ಅಲ್ಲಿ ಇದ್ದರೆ ಏನು ಸರ್ಕಾರದಿಂದ ಸಿಕ್ಕಿದೆ. ಈಗ ಆಗ ಇದ್ದಾಗೂ ಈಗ ಇವಾಗೂ ಯಾವುದು ಸರ್ಕಾರದಿಂದ ಏನೋ ಸೌಲಭ್ಯ ಸಿಕ್ಕಿಲ್ಲ. ಒಂದು ದಿವಸ ಈಗ ನಮ್ಮ ಮನೆಗಳ ಒಂದು 20 ಮನ ರೋಡೆಲ್ಲ ಬಿಡಿಸ್ಕೊಡ್ತೀನಿ ಅದು ಬಿಡಿಸ್ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಬಂದಿರು ಒಬ್ರು. ಆಗ ನಮಗೂ ಗೊತ್ತಿಲ್ಲ, ಒಂದಿಷ್ಟು ಇಟ್ಟಿದ್ದು. ಆಗ ಬಂದು ಫೋಟೋ ಗಿಟ ತಕ್ಕೊಂಡು ಎಲ್ಲ ಮನೆಯಾಗ ಏನೆಲ್ಲ ಸೈಟ್ಗಳೆಲ್ಲ ಹಂಚ್ಬಿಟ್ಟು ಹೋಗಿದ್ರು. ಅದು ಜಾಗ ಅಂದ್ರೆ ಜಾಗ ಈಗಲೂ ಆದ ನಾನು ನೋಡಿನಿ, ಕಲ್ಲು ನೆಟ್ಟಿರೋದು ಗೊತ್ತು. ಆ ಸೈಟ್ ಎಲ್ಲ ಫುಲ್ಲು ಮನೆಗೆ ಬಿಟ್ಟಿದ್ರು, ಆದ್ರೆ ನಮ್ಮ ಜನನೇ ಅಲ್ಲಿ ಉಳ್ಕೊಂಡಿಲ್ಲ. ಮುಂದೆ ಬೇರೆ ಕಡೆಲ್ಲೇ ಸೇರ್ಕೊಟ್ರು ಎಲ್ಲ, ಆ ಸೈಡ್ ಈ ಸೈಡ್ ಅವ್ರನ್ನ ಪುಣ್ಯ ಆಗಲ್ಲ ಬಂದು ಕಳಿ ಹಿಂಚಾಡೋ ಪತ್ರ ಸೇರ್ಬಿಟ್ರು. ಈಗ ಅವರೆಲ್ಲ ಹೋದ ಮೇಲೆ ನಾನು ಇಲ್ಲಿಯ 30 ವರ್ಷದಿಂದ ಬಂದು ಪರ್ಮನೆಂಟ್ ಆಗಿ ನಿಮ್ದಾಗಿ ಜೀವನ ನಡೆಸ್ತಾ ಹೋಯ್. ಮನೆ ಖಾತೆಗಳು ಅವ ಜಮೀನಿಲ್ಲ ಸರ್, ಮನೆ ಖಾತೆವು ಅವು ರೇಷನ್ ಕಾರ್ಡ್ ವೋಟ್ ಕಾರ್ಡ್ ಎಲ್ಲ ಪ್ರತಿಯೊಂದು ಕಾರ್ಡ್ಗಳು ಎಲ್ಲ ಪ್ರತಿ ಗೌರ್ಮೆಂಟ್ಗೆ ಕೊಟ್ಟರೆ ನಮ್ಮನ್ನ ಈಗ ಎಲ್ಲ ಮನೇಲಿ ಮಡಿಕೊಂಡು ಎಲ್ಲ ಮಾಡ್ಸೋದು ಸರ್. ನಾ ಮೊದ್ಲಿ ರೇಷನ್ ಕಾರ್ಡ್ ಮಾಡಿಸಾಗ ನನಗೆ ಗೊತ್ತಾನಿಲ್ಲ, ನನ್ನ ಫೋಟೋ ಮಾತ್ರ ಕಂಡದ್ದು ಫಸ್ಟ್. ನನ್ನ ಹೆಸರು ಅರ್ಥ ಬಂದ್ರೆ ರೇಷನ್ ಕಾರ್ಡ್ ಅವ್ರು ನಮ್ಮ ಅವ್ರ ಹೆಸರು ಬರ್ತದ್ರು. ಆದ್ರೆ ನನಗೀಗ ನಾ ಹೇಳ್ದಿಂದ ಆವಾಗಲೀಗ ಡ್ರಿಂಕ್ಸ್ ಮಾಡ್ತಿದ್ದೀವಿ ಆಗ ಅವ್ರನ್ನೇ ಬೈತೀನಿ. ಆದ್ರೆ ಅದು ರೇಷನ್ ಕಾರ್ಡ್ ಬಾಕಿ ಇಂಥ ವರ್ಷದಲ್ಲಿ ಅಂದ್ಬಿಟ್ಟು ನಾನು ಮಾಡ್ಸಿರೋದು ನನಗೂ ಜಾಸ್ತಿ ಇದೆ. ಈ ವೋಟಿನ ಕಾರ್ಡು ಹೊಡಿಸೋಕು ಅಷ್ಟೀಯ ನನ್ನ ಇದೇ ಸುರೇಶ ಅಂತ ಅವರು ರಟ್ಟ ಇಟ್ಕೊಂಡು ಹೊಡೆಸ್ಕೊಂಡು ಫೋಟೋ ತಗೊಂಡ್ರು ಅಷ್ಟೇ. ಹಾಗೆ ಡ್ರಿಂಕ್ಸ್ ಜಾಸ್ತಿ ಆವಾಗಲೇ ಡ್ರಿಂಕ್ಸಿಯ ಬಂದು ರೇಷನ್ ಕಾರ್ಡ್ ಹೊಡೆಸಾರ ಇದು ಇದು ಫೋಟೋ ತೆಗಿತಾರ ಇದಕ್ಕೆ ಗೌರ್ಮೆಂಟ್ನಿಂದ ಏನಾದರೂ ಸೌಲಭ್ಯ ನಡೀತಾ ಇರೋದು ನನಗೂ ಗೊತ್ತಿಲ್ಲ. ಮನೆಯವರೇ ಎಲ್ಲ ರನ್ ಮಾಡ್ತಾರೆ.
0: ಹಾಗೇನೆ ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನದನ್ನು ಕೇಳೋಬರಿಗಾಗಿರ್ಬೋದು, ಹಾಗೆ ಎಚ್ ಡಿ ಕೋಟೆ ತಾಲೂಕಿನ ಎಲ್ಲ ಗಿರಿಜನರಿಗೆ ಸಮುದಾಯ ಅಭಿವೃದ್ಧಿ ಕುರಿತು ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
2: ಎಲ್ಲ ಹಾಡಿಗಳಿಗೆ ಸಮಸ್ಯೆಗಳು, ಶೌಚಾಲಯ ಅದು ಸ್ವಲ್ಪ ಸಮಸ್ಯೆ ಆಗಿದೆ. ಬೇಕು ನಮ್ಮ ಹಾಡಿಗಳಿಗೆ ಒಳ್ಳೆ ಒಂದು ಶಾಲೆಗಳು ಅವೆಲ್ಲ ಉದ್ಯೋಗಕ್ಕೆ ಬೇಕು ನಮಗೆ. ಅದೇ ಒಂದು ಸಂಬಂಧಪಟ್ಟಂತ ವ್ಯವಸ್ಥೆ ಅದನ್ನ ಕೇಳ್ಕೊತಾ ಇದೀವಿ. ನಮ್ಮ ಹಾಡಿಗಳಿಗೆ ಇನ್ನೂ ಹೆಚ್ಚು ಬಲವಾದ ಸರ್ಕಾರದಿಂದ ಕಾರ್ಯಗಳು ನಮಗೆ ಕೊಡಬೇಕಂತ ನಾವು ಕೇಳ್ಕೊತೀವಿ.
0: ಬಹಳ ಸಂತೋಷ, ಇಷ್ಟೊತ್ತು ನಮ್ಮ ಒಂದು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ

0: ಮೂರು ಜನ ಕೂಡ ಭಾಗವಹಿಸಿ ತಮ್ಮ ಒಂದು ಎತ್ತಿಗಾಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು, ಹಾಗೆಯೇ ಹಿಂದಿನ ಕಾಲದಲ್ಲಿ ಮಾಡ್ಕೊಂಡು ಹೋಗ್ತಿದ್ದಂತಹ ಕಾಡಿನ ಜೀವನದ ಬಗ್ಗೆ, ಹಾಗೆಯೇ ಕಾಡಿನ ಸೇವಿಸತಕ್ಕಂತಹ ತಮ್ಮ ಜೊತೆ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ, ಹಾಗೆಯೇ ಪ್ರಸ್ತುತವಾಗಿಯೂ ತಮ್ಮ ಒಂದು ಅಡಿಯಲ್ಲಿ ಇರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಹಾಗೆಯೇ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ.
1: ನಮಸ್ಕಾರ
0: ಪ್ರಿಯ ಕೇಳುಗರಿಗೆ. ಕೇಳ್ತಿದ್ರೆ ಇಷ್ಟೊತ್ತು ನಂಗಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಎತ್ತಿಗಾಡಿಯ ನಿವಾಸಿಗರಾದ ಶ್ರೀಯುತ ಮಾದರವರು, ಶ್ರೀಯುತ ಚಂದ್ರರವರು ಹಾಗೂ ಶ್ರೀಮತಿ ಕಾಳಮ್ಮರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗ ಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ.
4: ಕಾಸುಕಿಯ ಕುರುಬಾರು
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
1: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರು ತಾಲೂಕಿನ ಹೆತ್ತಿಗೆ ಹಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಹಡಿಯ ನಿವಾಸಿಗರಾದ ಶ್ರೀಯುತ ಚಂದ್ರು, ಶ್ರೀಯುತ ಮಾದ, ಶ್ರೀಮತಿ ಕಾಳಮ್ಮರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸುಧಾರಾಣಿ, ಮಹಾದೇವ್, ರವಿಕುಮಾರ್, ನಂಜುಂಡಸ್ವಾಮಿ, ಗುರುಪ್ರಸಾದ್, ರಾಜು, ಪುಟ್ಟರಾಜು, ಜ್ಯೋತಿ, ಅನು, ಪ್ರೇಮಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ದೇವರು ಇವರೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ, ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೆಣ್ಣೆ 65 ರೂಪಾಯಿ, ಪೆನ್ಸಿಲ್ ಬೆಣ್ಣೆ 65 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 5 ರೂಪಾಯಿ, ಕೆಳವನ 4 ರೂಪಾಯಿ, ಗುಂಡು ಬದನೆಕಾಯಿ 28 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 17 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 13 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 64 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 32 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 10/6/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ

ಶಸ್ತ್ರಚಿಕಿತ್ಸಾ ತಜ್ಞರು ಮಧ್ಯಾಹ್ನ 12:30 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಮಧ್ಯಾಹ್ನ 12:30 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ ವಿಶ್ವ ತಂಬಾಕು ರಹಿತ ದಿನದ ಆಚರಣೆ ಉದ್ದೇಶ ಮಹತ್ವ ಕುರಿತು ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಜಿಲ್ಲಾ ಸರ್ವೇಕ್ಷಣಾ ಘಟಕ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
4: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
3: ಮಾನಸಿಕ,
4: ದೈಹಿಕ,
3: ಸಾಮಾಜಿಕ ಸುಸ್ಥಿತಿ,
4: ಮಹಿಳೆಯರು,
3: ಮಕ್ಕಳು,
4: ಹಿರಿಯರು,
3: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
4: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
3: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
5: ನನ್ನ ನಮಸ್ಕಾರಗಳು.
6: ಈ ದಿನ ವಿಶ್ವಸಂಸ್ಥೆಯು ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು 1987 ಪ್ರತಿ ವರ್ಷನೂ ಒಂದೊಂದು ಘೋಷವಾಕ್ಯದಿಂದ ಆಚರಿಸ್ತಾ ಬಂದಿದೆ. ಈ ವರ್ಷದ ಘೋಷವಾಕ್ಯ ಬಂದ್ಬಿಟ್ಟು ಆಕರ್ಷಣೆಯ ಮುಖವಾಡವನ್ನು ಬಿಚ್ಚಿಡುವುದು, ತಂಬಾಕು ಮತ್ತು ನಿಕೋಟಿನ್ ವ್ಯಸನವನ್ನು ತಡೆಗಟ್ಟುವುದು. ಇದರ ಅರ್ಥ ಏನಂದ್ರೆ, ಈಗ ತಂಬಾಕು ಕಂಪನಿಗಳು ಇತ್ತೀಚೆಗೆ ತಮ್ಮ ಲಾಬಿಯನ್ನು ಹಾಗೂ ಅತ್ಯುನ್ನತ ಮತ್ತೆ ಆಕರ್ಷಕ ವಿನ್ಯಾಸಗಳು ಮತ್ತೆ ಫ್ಲೇವರ್ ನ ಮುಖಾಂತರ ಯುವಶಕ್ತಿಯನ್ನು ಹಾಳು ಕೆಡುವ ಮತ್ತು ಹಾಳುಗೆಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ.
7: ಇತ್ತೀಚಿನ ದಿನಗಳಲ್ಲಿ ಏನು ತಂಬಾಕು ಕಂಪನಿಗಳು ಲಾಬಿ ನಡೆಸ್ತಿದ್ದಾವೆ ಅಂದ್ರೆ, ಯಾವ ಮುಖಾಂತರ ಅಂದ್ರೆ, ಒಂದು ವಿಚಿತ್ರವಾದ ಮತ್ತೆ ವಿಶೇಷ ಆಕರ್ಷಕ ಒಂದು ಏನು ವಿನ್ಯಾಸಗಳು ಇರ್ಬೋದು, ಫ್ಲೇವರ್ಸ್ ಮುಖಾಂತರನ ಯುವಶಕ್ತಿನ ತಂಬಾಕು ಕಂಪನಿಗಳು ತನ್ನ ಆಕರ್ಷಣೆಯ ಮೂಲಕ ತನ್ನ ಬಲೆಗೆ ಬೀಳಿಸ್ಕೊಂಡು ತಮ್ಮ ಮಾರ್ಕೆಟಿಂಗ್ನ ಹೆಚ್ಚಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಸೊ ಆ ಒಂದು ಏನು ಆಕರ್ಷಣೆಯನ್ನ ಬಿಚ್ಚಿಡುವುದು ಮತ್ತೆ ಅದರಿಂದ ಏನೆಲ್ಲ ದುರವಸ್ಥೆ ಆಗ್ತಾ ಇದೆ, ಆರೋಗ್ಯದ ಮೇಲೆ ಏನೆಲ್ಲ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ ಅನ್ನೋದನ್ನ ಯುವಶಕ್ತಿಗೆ ಮತ್ತೆ ಸಾರ್ವಜನಿಕರಿಗೆ ತಿಳಿಸುವ ಒಂದು ಕಾರ್ಯಕ್ರಮವನ್ನೇ ಈ ವರ್ಷ ಆಯೋಜಿಸದೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತೆ ಈ ವರ್ಷದ ಎಲ್ಲಾ ಕಾರ್ಯಕ್ರಮಗಳನ್ನು ಇದರ ಒಂದು ಘೋಷವಾಕ್ಯದ ಮೇಲೆ ರೂಪಿಸಿಕೊಂಡು ಜನ ಯುವಶಕ್ತಿಗೆ ಮತ್ತೆ ಸಾರ್ವಜನಿಕರಿಗೆ ಒಂದು ಜಾಗೃತಿಯನ್ನು ಮೂಡಿಸುವಂತ ಕಾರ್ಯ ಮಾಡಬೇಕಾಗುತ್ತೆ. ಈಗ ನಾವು ತಂಬಾಕು ಅಂದ್ರೆ ಏನು, ತಂಬಾಕುನ ಯಾಕೆ ಸರ್ಕಾರ ಇಷ್ಟೊಂದು ಗಂಭೀರವಾಗಿ ತಗೊಂಡಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ನಾವು ದಿನನಿತ್ಯ ಬಳಸುವಂತ ಆಹಾರ ಪದಾರ್ಥದಲ್ಲಿ 2 ರೀತಿಯಾಗಿ ನಾವು ಸೇವನೆ ಮಾಡ್ತಾ ಹೋಗ್ತೀವಿ. ಒಂದು, ದೇಹಕ್ಕೆ ಮತ್ತೆ ಆರೋಗ್ಯಕ್ಕೆ ಪೂರಕವಾದಂತ ಪದಾರ್ಥಗಳು. ದೇಹಕ್ಕೆ ಮತ್ತೆ ಆರೋಗ್ಯಕ್ಕೆ ಪೂರಕವಾದ ಪದಾರ್ಥಗಳಲ್ಲಿ ಏನಿರುತ್ತೆ ಅಂದ್ರೆ, ವಿಟಮಿನ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ದೇಹಕ್ಕೆ ಮಾರಕವಾದಂತ ಪದಾರ್ಥಗಳಲ್ಲಿ ಏನೆಲ್ಲ ಇರುತ್ತೆ, ವಿಷಕಾರಕ ಅಂಶಗಳಿರುತ್ತೆ, ರಾಸಾಯನಿಕ ಅಂಶಗಳಿರುತ್ತೆ, ಈಥೇನ್ ಮತ್ತೆ ನಿಕೋಟಿನ್, ಡ್ರಗ್ಸ್, ಗಾಂಜಾ, ಇವೆಲ್ಲ ಬಂದ್ಬಿಟ್ಟು ದೇಹಕ್ಕೆ ಮತ್ತೆ ಮಾರಕವಾದಂತ ಅಂಶಗಳು ಈ ಒಂದು ಅಂಶದಲ್ಲಿ ಇರುತ್ತೆ. ಏನು, ನಾವು ಒಂದು ತಂಬಾಕು ಅಂತ ಹೇಳಿ ಒಂದು ಏನು ಒಂದು ಬೀಡಿ ತಗೊಂಡ್ರೆ, ಆ ಒಂದು ಬೀಡಿಲಿ ಎಷ್ಟೆಲ್ಲ ಕೆಮಿಕಲ್ಸ್ ಇದೆ ಅಂದ್ರೆ 7,000 ಕೆಮಿಕಲ್ಸ್ ಇದೆ. ಎಷ್ಟು, 7,000 ಕೆಮಿಕಲ್ಸ್ ಇದೆ, 200 ರಾಸಾಯನಿಕ

ರಾಸಾಯನಿಕಗಳು ಅಲ್ಲ, 7,000 ಕೆಮಿಕಲ್ಸ್ ಇದೆ, 200 ವಿಷಕಾರಕ ಅಂಶಗಳಿದ್ದಾವೆ. ಎಷ್ಟೋ 200 ವಿಷಕಾರಕ ಅಂಶಗಳು, 60 ಕ್ಯಾನ್ಸರ್ ಕಾರಕ ಅಂಶಗಳಿದೆ. 69-70 ಕ್ಯಾನ್ಸರ್ ಕಾರಕ ಅಂಶಗಳು ಒಂದು ಬೀಡಿಯ ಹೊಗೆಯಲ್ಲಿದೆ. ಎಷ್ಟಿದೆ? 7,000 ರಾಸಾಯನಿಕಗಳು, 200 ವಿಷಕಾರಕ ಅಂಶಗಳು, 70 ಕ್ಯಾನ್ಸರ್ ಕಾರಕ ಅಂಶಗಳು ಒಂದು ಬೀಡಿಯ ಹೊಗೆಯಲ್ಲಿದೆ. ಒಂದು ಏನು ತಂಬಾಕು ಸೇವನೆಯಿಂದ ಏನೆಲ್ಲ ದುಷ್ಪರಿಣಾಮ ಆಗುತ್ತೆ ಅಂದರೆ, ತಲೆ ಕೂದಲಿಂದ ಹಿಡಿದು ಕಾಲು ಬೆರಳಿನ ಗ್ಯಾಂಗ್ರೀನ್ವರೆಗೂ ಪ್ರತಿ ಒಂದು ಅಂಗಾಂಗಕ್ಕೂ ಕೂಡ ಈ ಒಂದು ತಂಬಾಕು ಸೇವನೆಯಿಂದ ಎಲ್ಲ ಪ್ರತಿಯೊಂದಕ್ಕೂ ಅಂಗಾಂಗಕ್ಕೂ ಕೂಡ ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ಅದನ್ನು ಗಂಭೀರವಾಗಿ ನಾವು ತಿಳ್ಕೊಳ್ತಾಬೇಕಾಗುತ್ತೆ. ಪ್ರತಿದಿನ ನಮ್ಮ ದೇಶದಲ್ಲಿ ಎಷ್ಟು ಜನ ಸಾಯ್ತಾ ಇದ್ದಾರೆ ಅನ್ನೋದ್ರೆ ಏನಾದ್ರ ಬಗ್ಗೆ ಐಡಿಯಾ ಇದೆಯಾ? 2,500 ಜನ ಪ್ರತಿದಿನ ತಂಬಾಕು ಸೇವನೆಯಿಂದ ಸಾಯ್ತಾ ಇದ್ದಾರೆ. ವರ್ಷಕ್ಕೆ 37,000 ಈ ನಮ್ಮೊಂದು ಭಾರತ ದೇಶದಲ್ಲಿ. ವಿಶ್ವಕ್ಕೆ ಇದು ಪ್ರಪಂಚದಾದ್ಯಂತ 80,000 ಜನ ಈ ಒಂದು ತಂಬಾಕು ಸೇವನೆಯಿಂದ ಸಾಯ್ತಾ ಇದ್ದಾರೆ. ಇದು ಈ ಒಂದು ಸಾವಿನ ಪ್ರಮಾಣ ಎಷ್ಟಿದೆ ಅಂದರೆ, ಈಗ ಒಂದು ಆಕ್ಸಿಡೆಂಟ್ ಇರ್ಬೋದು, ಒಂದು ದೇಶದಲ್ಲಿ ನಡೆಯೋ ಆಕ್ಸಿಡೆಂಟ್ ಇರ್ಬೋದು, ಕಮ್ಯುನಿಕೇಬಲ್ ಡಿಸೀಸಸ್ ಇರ್ಬೋದು, ಏನೆಲ್ಲ ವ್ಯತಿರಿಕ್ತವಾದ ಆಕಸ್ಮಿಕ ಸಾವುಗಳಿಗಿದೆಯಲ್ಲ, ಅಷ್ಟು ಪ್ರಮಾಣ ಈ ಒಂದು ತಂಬಾಕು ರಿಲೇಟೆಡಲ್ಲಿ ಆಗ್ತಾ ಇದೆ. 37,000 ಜನ ತಂಬಾಕು ಸೇವನೆಯಿಂದ ವಸತಿ ಕಾಯ್ತಾ ಇದ್ದಾರೆ ಅಂದರೆ, ಅಷ್ಟು 37,000 ಜನ ನಾವು ಹೇಳಿದ್ವಲ್ಲ, ಆಕ್ಸಿಡೆಂಟ್ ಇರ್ಬೋದು, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇರ್ಬೋದು, ಈ ಒಂದು ವ್ಯತಿರಿಕ್ತ ಆಕಸ್ಮಿಕತೆಯಿಂದ ಸಾಯ್ತಾ ಇದ್ದಾರೆ. ಸೊ ಈಗ ನಾವು ಪ್ರತಿ ಒಂದು ಸಿಗರೇಟ್ ತಗೊಂಡ್ರೆ ಪ್ರತಿ 7 ನಿಮಿಷ ಅವನ ಆಯಸ್ಸು ಕಡಿಮೆ ಆಗುತ್ತೆ. ಎಷ್ಟು ನಿಮಿಷ? ಅವನು ಜೀವಿತಾವಧಿಯಲ್ಲಿ ಒಟ್ಟು 7 ನಿಮಿಷ ಒಂದು ಸಿಗರೇಟ್ ಸೇವನೆಯಿಂದ 7 ನಿಮಿಷ ಆತನ ಜೀವಿತಾವಧಿಯ ಆಯಸ್ಸು ಕಡಿಮೆ ಆಗುತ್ತೆ. ಇದು ಒಂದು ಆರೋಗ್ಯ ಸಮಸ್ಯೆ ಆದರೆ, ಈಗ ಆರ್ಥಿಕ ಸಮಸ್ಯೆಗಳು ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಇದ್ರ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ? ಒಬ್ಬ ಮನುಷ್ಯ ಒಂದು ದಿನಕ್ಕೆ 10 ಸಿಗರೇಟ್ ಸೇದಿದ್ರೆ 200 ರೂಪಾಯಿ ಖರ್ಚಾಗುತ್ತೆ. 200 × 8 ಒಂದು ತಿಂಗಳಿಗೆ ಎಷ್ಟಾಗ್ಬೋದು? 618 ವರ್ಷಕ್ಕೆ ಎಷ್ಟಾಗ್ಬೋದು? ಅವನ ಜೀವಿತಾವಧಿ 40 ವರ್ಷ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ 30-35 ಲಕ್ಷ ಈ ಒಂದು ಏನು ಟೊಬ್ಯಾಕೋ ಕನ್ಸಂಪ್ಷನ್ಗೆ ಅವನು ವ್ಯಯ ಮಾಡ್ತಾನೆ. ಇದನ್ನ ಬೇರೆ ಥರಕ್ಕೆ ಯೂಸು ಮಾಡ್ಬೋದಲ್ಲ. ಮತ್ತು ಸರ್ಕಾರ ಕೂಡ ಒಂದು ವರ್ಷಕ್ಕೆ 35,000 ಕೋಟಿನ ಈ ಟೊಬ್ಯಾಕೋ ರಿಲೇಟೆಡ್ ಏನು ಡಿಸೀಸಸ್ಗೆ ಖರ್ಚು ಮಾಡ್ತಾ ಇದೆ, ಸುಮ್ಮನೆ ವ್ಯರ್ಥವಾಗಿ ವ್ಯಯಿಸ್ತಾ ಇದೆ. ದೆನ್ ಅದಾದಮೇಲೆ ಏನೆಲ್ಲ ಸಮಸ್ಯೆಗಳಿದೆ? ಮಾನಸಿಕ ಸಮಸ್ಯೆಗಳಿರ್ಬೋದು. ವ್ಯಕ್ತಿ ಯಾವುದೇ ಒಂದು ಅಡಿಕ್ಷನ್ಗೆ ಇನ್ವಾಲ್ವ್ ಆದಮೇಲೆ ಅವನು ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊತಾನೆ. ಅವನು ಯಾವುದೇ ರೀತಿಯ ತಮ್ಮ ಕಂಟ್ರೋಲಲ್ಲಿ ಅವನು ಇರೋಲ್ಲ. ಮತ್ತು ಸಾಮಾಜಿಕ ಸಮಸ್ಯೆಗಳು ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಈಗ ಸಮಾಜದಲ್ಲಿ ಒಬ್ಬ ಏನಾದರೂ ಯಾವಾಗಲೂ ಅವನು ಒಂದು ಅಡಿಕ್ಷನ್ಗೆ ಉಪಯೋಗ ಇದು ಯಾವಾಗಲೂ ಬಿಡಿಸತ್ತಾ ಇದ್ದಾನೆ, ಅವನಂದ್ರೆ ಬಿಡಪ್ಪ ಯಾವಾಗಲೂ ಬಿಡಿಸತ್ಕೊಂಡು ಓಡಾಡ್ತಾ ಇರ್ತಾನೆ, ಅವನದೇನು ಹೇಳ್ತೀರ? ಸೊ ಈ ಥರ ಸೋಷಿಯಲ್ ಡ್ಯಾಮೇಜಸ್ಸು ವ್ಯಕ್ತಿತ್ವದ ಮೇಲೆ ಆಗುತ್ತೆ, ಮಾನಸಿಕ ಒತ್ತಡನೂ ಕೂಡ ಆಗುತ್ತೆ, ಮಾನಸಿಕದ ಮೇಲೂ ಪರಿಣಾಮ ಆಗುತ್ತೆ, ದೇಹದ ಮೇಲೆ ಆರೋಗ್ಯದ ಮೇಲೂ ಪರಿಣಾಮ ಆಗುತ್ತೆ. ಒಬ್ಬ ವ್ಯಕ್ತಿ ನೇರವಾಗಿ ಅವನು ಸ್ಮೋಕ್ ಮಾಡಿ ಅವನ ದೇಹಕ್ಕೆ ಪರಿಣಾಮ ಆದರೆ ಅದನ್ನು ಡೈರೆಕ್ಟ್ ಸ್ಮೋಕಿಂಗ್ ಅಂತೀವಿ. ನೆಕ್ಸ್ಟ್ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಏನಾದರೂ ಒಬ್ಬ ವ್ಯಕ್ತಿ ಬಿಟ್ಟರೆ ಹೊಗೆನ ಇನ್ನೊಬ್ಬ ತೊಗೊಂಡ್ರೆ ಅದನ್ನೇನಂತೀವಿ? ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತೀವಿ. ಥರ್ಡ್ ಹ್ಯಾಂಡ್ ಸ್ಮೋಕ್ ಬಗ್ಗೆ ಯಾರಿಗಾದ್ರೂ ಐಡಿಯಾ ಇದೆಯಾ? ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಕೇಳಿದ್ರ, ಡೈರೆಕ್ಟ್ ಸ್ಮೋಕಿಂಗ್ ಕೇಳಿದ್ರ, ಥರ್ಡ್ ಹ್ಯಾಂಡ್ ಸ್ಮೋಕು? ಥರ್ಡ್ ಹ್ಯಾಂಡ್ ಸ್ಮೋಕು ಅಂದರೆ ಒಬ್ಬ ವ್ಯಕ್ತಿ ಒಂದು ಮನೇಲಿರ್ತಾನೆ, ಆ ಮನೇಲಿ ಯಾರೂ ಇರಲ್ಲ. ಈ ಮನೇಲಿ ಯಾರೂ ಇರಲ್ಲ ಅಂತ ಹೇಳಿಬಿಟ್ಟು ಆತ ಏನು ಮಾಡ್ತಾನೆ ಅಂದರೆ ಒಂದು ಸಿಗರೇಟ್ ಸೇತಾನೆ. ಆ ಸಿಗರೇಟ್ ಸೇದಿದ ಮೇಲೆ ಆ ಸಿಗರೇಟ್ನ ಹೊಗೆ ಈಗ ಆ ಮನೆಯಲ್ಲಿಟ್ಟಿರೋ ಯಾವುದೇ ಒಂದು ಆಹಾರ ಪದಾರ್ಥಗಳಿರ್ಬೋದು, ಫ್ರೂಟ್ಸ್ ಇರ್ಬೋದು, ಬಟ್ಟೆಗಳ ಮೇಲೆ ಇರ್ಬೋದು, ಕೂತ್ಕೊಳ್ಳುತ್ತೆ. ಹೊರಗಡೆಯಿಂದ ಬಂದವರು ಯಾರಾದರೂ ಆ ಫ್ರೂಟ್ಸ್ ತೊಗೊಂಡ್ರೆ, ಫ್ರೂಟ್ಸ್ ತೊಗೊಂಡು ತಿನ್ನೋದೇ ಆಯಿತು, ಆ ಬಟ್ಟೆಗಳನ್ನ ವಾಶ್ ಮಾಡೋದಾಯಿತು, ಯೂಸ್ ಮಾಡ್ಕೊಂಡ್ರೆ ಅದರಲ್ಲಿರೋ ಕೆಮಿಕಲ್ಸು ಆತನಿಗೆ ಕನ್ಸಂಪ್ಷನ್ ಆಗುತ್ತೆ. ಅದನ್ನೇ ನಾವು ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಕರಿತೀವಿ. ಡೈರೆಕ್ಟ್ ಸ್ಮೋಕಿಂಗು, ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗು, ಥರ್ಡ್ ಹ್ಯಾಂಡ್ ಸ್ಮೋಕಿಂಗು. ಏನೆಲ್ಲ ಕೆಮಿಕಲ್ಸ್ ಇದಾವೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಒಂದು ಬೀಡಿ, ಒಂದು ಸಿಗರೇಟ್ ಏನಾರ ತೊಗೊಂಡ್ರೆ ಒಂದು ಬೀಡಿಯಲ್ಲಿ ಏನೆಲ್ಲ ಕೆಮಿಕಲ್ಸ್ ಇದ್ದಾವೆ? DDT ಇದೆ, ಟಾರ್ ಇದೆ, ಫಾರ್ಮಾಲ್ಡಿಹೈಡ್ ಇದೆ, ಮತ್ತು ಸೈನೈಡ್ಸ್ ಇದೆ. ಈ ಥರದ್ದು 7,000 ಕೆಮಿಕಲ್ಸ್ ಇರ್ತವೆ. ಇದನ್ನೆಲ್ಲ ತಿಂದು ದೇಹ ಹಾಳು ಮಾಡ್ಕೊಳಕ್ಕೆ ರೆಡಿನಾ? ಇದೇ ಒಂದು ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ತಂಬಾಕುನ ಗಂಭೀರವಾಗಿ ತೊಗೊಂಡಿದೆ. ಈಗ ಏನು ತಂಬಾಕು ಸೇವನೆಯಿಂದ ಏನೆಲ್ಲ ದುಷ್ಪರಿಣಾಮ ಆಗುತ್ತೆ ಅನ್ನೋದನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರನೇ ಸರ್ಕಾರ ಎಷ್ಟೇಳಿದ್ದು 35,000 ಕೋಟಿನ ಪ್ರತಿ ವರ್ಷ ವ್ಯಯಿಸ್ತಾ ಇದೆ. ಈ ಒಂದು ಆರೋಗ್ಯ ಕಾರ್ಯಕ್ರಮಗಳಿಗಿರ್ಬೋದು, ಚಿಕಿತ್ಸೆಗಿರ್ಬೋದು, ವೈದ್ಯಕೀಯ ವೆಚ್ಚಕ್ಕೋಸ್ಕರ 35,000 ಪ್ರತಿ ವರ್ಷನೂ ಕೂಡ ಸರ್ಕಾರ ವ್ಯಯಿಸ್ತಾ ಇರೋದು ಈ ಒಂದು ವಿಚಾರಕ್ಕೆ. ಸೊ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ, ಎಲ್ರಿಗೂ ಧನ್ಯವಾದಗಳು.

ಪರಿಸರ ದಿನಾಚರಣೆ. ಯಾಕೆ ಅಂದ್ರೆ ಈ ಹಿಂದೆ ನಮ್ಗೆ ನಾವೆಲ್ಲ ಇವಾಗ ಬಂದಿದೀವಿ, ಬಟ್ ಇವತ್ ನನ್ ಬರ್ತಾ ಕೆಲವೊಂದು ವಿಚಾರನ ಒಬ್ರು ತಿಳ್ಕೊಂಡೆ, ಎಚ್ ಡಿ ಕೋಟೆ ಇಲ್ಲಿಗೆ 15-20 ವರ್ಷದಿಂದ ಹೇಗಿತ್ತು, ಇವತ್ ಹೇಗಿದೆ ಅಂತ. ಹಿಂದೆ ಇದು ಹೆಗಡದೇವನ ಕೋಟೆ ಇಸ್ ಮೈಂಡ್ ಫಾರ್ ಅ ಫಾರೆಸ್ಟ್ ಏರಿಯಾ ಅಂತಾನೆ ಹೇಳ್ತಾರೆ. ನಿಜ ಫಾರೆಸ್ಟ್ ಇದೆ, ಬಟ್ ಇಲ್ಲಿಗೆ 15-20 ವರ್ಷಗಳ ಹಿಂದೆ ಇದ್ದಷ್ಟು ಫಾರೆಸ್ಟ್ ಈಗ ಇಲ್ಲ. ಇಲ್ಲಿ ಎಷ್ಟೋ ಫಾರೆಸ್ಟ್ಗಳು ಕಡಿಮೆ ಆಗಿದೆ.

ಬಟ್ಟಿಗೆ ಬೆಳೆದಿದೆ ಅನ್ನೋದನ್ನ ನಿಮ್ಮನ್ನ ನೀವು ಅರ್ಥ ಮಾಡ್ಕೋಬೇಕು. ಆದ್ರೆ ನಾಗರಿಕತೆ ಅಂದ್ರೆ ಇಷ್ಟೇನೆ, ನಾವು ಏನು ತಿಳ್ಕೊ ಮಾಡಬೇಕು ಏನು ಮಾಡಬಾರ್ದು ಇಷ್ಟೇ ಲೈಫ್ ಅಲ್ಲಿ. ವಾಟ್ ಯು ಶುಡ್ ಡೂ ಅಂಡ್ ವಾಟ್ ಯು ಶುಡ್ ನಾಟ್ ಡೂ, ದಿಸ್ ಈಸ್ ದ ಮೈಂಡ್ ಫಾರ್ ಸಿವಿಲೈಸೇಷನ್. ಈ ಒಂದು ಸಿವಿಲೈಸೇಷನ್ ನ ನೀವೆಲ್ಲರೂ ಅಳವಡಿಸ್ಕೋಬೇಕು. ಅದರಲ್ಲಿ ಪರಿಸರ ಸಂರಕ್ಷಣೆ ಮಾಡೋದು ಕೂಡ ಒಬ್ಬರ ಜವಾಬ್ದಾರಿನೇ. ಇವತ್ ನೀವು ಯೂಸ್ ಮಾಡೋ ಹಾಗೆ ಪ್ರತಿಯೊಂದು ಹಂತದಲ್ಲೂ ಪ್ಲಾಸ್ಟಿಕ್ ಬಳಸ್ತಾ ಇದ್ದೀರಾ. ಪ್ಲಾಸ್ಟಿಕ್ ಗೆ ನೀವು ನೋಡ್ಬೋದು, ಇಟ್ ಕೆ ನಾಟ್ ಡಿಸ್ಟ್ರಾಯ್ ದ ಪ್ಲಾಸ್ಟಿಕ್ಸ್ ಅಂತ ಹೇಳಿ. ಈ ಪ್ಲಾಸ್ಟಿಕ್ ನ ನೀವು ಸುಟ್ಟರೂ ಅದರ ವಾಸನೆ ಬರುತ್ತೆ, ಮಣ್ಣಿಗೆ ಹಾಕಿದ್ರು ಅದು ಸ್ಪಾಯ್ಲ್ ಆಗುತ್ತೆ, ನೀರೊಳಗಂತೂ ಅದು ಕರಗುದೇ ಇಲ್ಲ. ಹೀಗೆ ಪ್ಲಾಸ್ಟಿಕ್ ಗೆ ಎಂಡ್ಲೆಸ್ ಈ ರೀತಿ ಇರೋ ಪ್ಲಾಸ್ಟಿಕ್ ಇವತ್ತು ಜಾಸ್ತಿ ಉಪಯೋಗಿಸ್ತಾ ಇದೀವಿ. ಅಂಡ್ ದೆನ್ ಈ ಕೆಲವೊಂದೊಂದು ಮರಗಳನ್ನ ಕಟ್ ಮಾಡಿ ಪೇಪರ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಪೆನ್ಸಿಲ್ ಪೆನ್ ಯಾವ್ದೆಲ್ಲ ಇದ್ಬೋದು, ಎಲ್ಲದ್ರಲ್ಲೂ ಪ್ಲಾಸ್ಟಿಕ್ ಇದೆ. ಆ ಪ್ಲಾಸ್ಟಿಕ್ ಅದು ಒಂದು ಭಾಗ ಆದ್ರೆ ಮರನ ಹಾಳು ಮಾಡ್ತಾ ಇರೋಂತ ಇನ್ನೊಂದು ರೀತಿ ನಾವು ಒಂದ್ ಮೀನ್ಸ್ ನಾವು ಇವಾಗ ಇಂಟರ್ನೆಟ್ ಅಲ್ಲಿ ಬಳಸ್ತಾ ಇದೀವಿಲ್ಲ ನಾವು. ಇವತ್ ನೀವೆಲ್ಲ ಎಷ್ಟು ಗುಬಚ್ಚಿಗಳು ಕಳೆ ಆಗ್ತಾ ಇದೆ ಅಬ್ಸರ್ವ್ ಮಾಡಿದೀರಾ ನೀವು? ಗುಬಚ್ಚಿಗಳನ್ನ ಎಲ್ಲೋ ತೀರ ಮಟ್ಟ ಹಳ್ಳಿ ಜಾಗದಲ್ಲಿ ನೋಡ್ಬೋದು ಅಷ್ಟೇ. ಏನ್ ನಗರ ಪ್ರದೇಶಗಳಿದೆ ಅಲ್ಲಿ ನಾವು ಗುಬಚ್ಚಿಗಳು ನೋಡಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಬಿಕಾಸ್ ಆಫ್ ಮೊಬೈಲ್ ಫೋನಿನ ತರಂಗಾಂತರಗಳಿಂದ ಅದನ್ನ ನೋಡಕ್ ಆಗ್ತಾ ಇಲ್ಲ. ಸೊ ಹಿಂಗಿರೋದನ್ನ ಮೊಬೈಲ್ ಫೋನ್ ಅನ್ನ ಆದಷ್ಟು ಕಡಿಮೆ ಯೂಸ್ ಮಾಡಿ. ನಾವು ಅಭಿವೃದ್ಧಿಯ ಜೊತೆಗೆ ನಾವು ಆದಷ್ಟು ಈ ನಾಗರಿಕತೆಯನ್ನು ಬೆಳೆಸ್ಕೊಂಡು ನಮ್ಮ ಪರಿಸರನ ಉಳಿಸ್ಕೋಬೇಕಾಗಿದೆ. ಇವತ್ತೆಲ್ಲ ನಾವು ಗಿಡ ನೆಡ್ತಾ ಇದೀವಿ, ಎಲ್ಲ ಚೆನ್ನಾಗಿ ಬೆಳೆಸ್ಬೇಕು ಅಂತ ಇದೀವಿ, ಬರೀ ಒಂದು ದಿನಕ್ಕಷ್ಟೇ ಇದು ಸೀಮಿತವಾಗಬಾರ್ದು. ಈಗ ಡ್ಯಾಮ್ ಕನ್ಸ್ಟ್ರಕ್ಷನ್, ರೋಡ್ ನ ವಿಸ್ತರಣೆ ಮಾಡ್ಬೇಕು ಅಂತ ಇರೋದು, ಮತ್ತೆ ವೆಹಿಕಲ್ಸ್ ನ ನಾವು ಅಸಾಧ್ಯವಾಗಿ ಬಳಸ್ತಾ ಇರೋದು ಬಿಕಾಸ್ ಆಫ್ ವಾರ್ ಬ್ರೋಕ್ ಔಟ್ ಆಯ್ತು ಅಂತ ಹೇಳಿ. ಇವಾಗ ಪೆಟ್ರೋಲ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಸೈಕಲ್ ಬಳಸಿ ಹೇಳ್ತಾರೆ. ಆದ್ರೆ ಸೈಕಲ್ ಬಳಸೋದನ್ನ ನಾವು ದಿನನಿತ್ಯವಾಗಿ ನಮ್ ರೂಢಿಗತವಾಗಿ ಅದನ್ನ ಬೆಳೆಸ್ಕೊಂಡ್ರೆ ಇದು ದೇಹದ ಆರೋಗ್ಯಕ್ಕೂ ಉತ್ತಮ ಆಗ್ತದೆ, ಜೊತೆಗೆ ಒಂದ್ ರೀತಿ ಪೆಟ್ರೋಲ್ ಕನ್ಸಂಪ್ಷನ್ ಕೂಡ ಕಡಿಮೆ ಆಗತ್ತೆ, ಮತ್ತೆ ಪರಿಸರನೂ ಸ್ವಲ್ಪ ಉಳಿಯುತ್ತೆ. ಪ್ರತಿಯೊಂದು ಹಂತದಲ್ಲೂ ನಾವು ಪರಿಸರವನ್ನ ಕಾಳಜಿ ಮಾಡ್ಕೋಬೇಕು. ಸೊ ಪ್ಲಾಸ್ಟಿಕ್ ಯೂಸ್ ಮಾಡೋದು, ಪೆಟ್ರೋಲ್ನ ಅತೀವವಾದ ಬಳಕೆ ನಿಲ್ಸೋದು, ಮತ್ತೆ ಗ್ಯಾಸ್ ಕನ್ಸಂಪ್ಷನ್, ಎಲೆಕ್ಟ್ರಿಸಿಟಿನ ಜಾಸ್ತಿ ಉಪಯೋಗಿಸೋದು, ಇದೆಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗ್ಬೇಕು. ಇದು ಒಬ್ಬರ ವ್ಯಕ್ತಿ ಹೇಳೋದು, ಇನ್ನೊಬ್ರು ಕೇಳಿಸ್ಕೊಳ್ಳೋದು, ಅಲ್ಲಿ ಬಿಡೋದು ಅಲ್ಲ. ಪ್ರತಿಯೊಂದು ಹಂತದಲ್ಲೂ ಈಗ ಯಾರ ಮನೇಲಿ ರೆಫ್ರಿಜರೇಟರ್ಸ್ ಇರೋದಿಲ್ಲ ಯೂಸ್ ಮಾಡಿ ತಪ್ಪು ತಿಳ್ಕೊಬೇಡಿ. ಐ ಆಮ್ ಪ್ರೌಡ್ ಟು ಸೇ ದಟ್ ಟಿಲ್ ಟುಡೇ ನಾನು ರೆಫ್ರಿಜರೇಟರ್ ನಮ್ಮ ಮನೇಲಿ ಬಳಸಿಲ್ಲ, ನಾನು ಇಟ್ಕೊಂಡು ಇಲ್ಲ. ಬಿಕಾಸ್ ಇದು ನನ್ನ ಒಂದು ನಾನು ಒಬ್ಳಿಂದ ಅದು ಬಳಸಲಿಲ್ಲ ಅಂದ್ರೆ ಬೇರೆ ರೀತಿ ಆಗತ್ತೆ, ಒಂದು ದೊಡ್ಡ ಕೊಡುಗೆ ಕೊಡ್ತಿದ್ದೀನಿ ಅಂತಲ್ಲ, ಒಂದು ಚಿಕ್ಕ ಅಳಿಲು ಸೇವೆ. ಬಿಕಾಸ್ ಪ್ರತಿಯೊಮ್ಮೆ ನೀವು ಫ್ರಿಡ್ಜ್ ಬಾಗಲ್ ತೆಗೆದಾಗ ಅದು ಕೂಲರ್ಗೆ ಏನು ಫ್ರೀಜರ್ಗೋಸ್ಕರ ಅದು ಹಾಕಿರ್ತಾರೆ, ಅದು ಪ್ರತಿಯೊಂದು ಬಾರಿನೂ ಕೂಡ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಏನಿದೆ ಅದು ರಿಲೀಸ್ ಆಗ್ತಾನೆ ಹೋಗ್ತದೆ. ಇದಕ್ಕೆ ಒಂದು ಅದು ಏನಿಲ್ಲ ಅಂದ್ರು 15-30 ಸಲ ತೆಗ್ದಿರ್ತೀರ, ಅದ್ ತೆಗ್ದ 30 ಬಾರಿ ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಕುಟುಂಬಗಳಿದೆ, ಅಷ್ಟೆಲ್ಲರೂ ತೆಗ್ದಂಗೆ ಕಂಡು ಕಾಣದೇ ಇರೋಷ್ಟು ಪ್ರಮಾಣದಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ ರಿಲೀಸ್ ಆಗಿ ಇಟ್ ಇಸ್ ಗೋಯಿಂಗ್ ಟು ಕ್ಯಾಚ್ ಅಪ್ ದ ಏರಿಯಾ ಆಫ್ ಓಜೋನ್ ಲೇಯರ್. ಮೀನ್ಸ್ ಒಂದ್ ಹಂತದಲ್ಲೂ ಸಹ ಏನ್ ಅಟ್ಮೋಸ್ಫಿಯರ್ ಲೇಯರ್ಸ್ ಆಫ್ ಅಟ್ಮೋಸ್ಫಿಯರ್ ನಾವು ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್ ಅಂಡ್ ಎಕ್ಸೋಸ್ಫಿಯರ್ ಅಂತ ಹೇಳ್ತೀವಿ, ನೀವು ಅದು 10th ಓದಿರ್ತೀರಿ ಹೌದಲ್ಲ. ಆ ಎಕ್ಸಾಸ್ಫಿಯರ್ ಕೊನೆಗೆ ಟೋಪೋಸ್ಫಿಯರ್ ವರ್ಗೂ ರೀಚ್ ಆಗಿ ಅದು ಪ್ರಾಬ್ಲಮ್ ಮಾಡ್ತದೆ. ನೀವು ಕಂಪ್ಯೂಟರ್ ಕ್ಲೀನಿಂಗ್ ಬಳಸೋದು, ಲ್ಯಾಪ್ಟಾಪ್ಸ್ ಇದರಲ್ಲಿ ಬಳಸೋದು, ಕಂಪ್ಯೂಟರ್ ಲ್ಯಾಪ್ಟಾಪ್ಸ್ ಇದು ಅನಿವಾರ್ಯ ಆಗೋಗಿದೆ. ಬಟ್ ರೆಫ್ರಿಜರೇಟರ್ ಇಸ್ ನಾಟ್ ಅನಿವಾರ್ಯ, ಇಟ್ಸ್ ನಾಟ್ ಅನ್ ಇಂಡಿಸ್ಪೆನ್ಸಬಲ್ ಥಿಂಗ್ ದಟ್ ಯು ಶುಡ್ ನೀಡ್. ನಿಮ್ಗೆ ಅದು ಬೇಕೇ ಬೇಕು ರೆಫ್ರಿಜರೇಟರ್ ಅನ್ನೋದು ಇದರಲ್ಲಿ ಅನಿವಾರ್ಯತೆ ಇಲ್ಲ. ಬೇರೆ ರೀತಿನೂ ಯಾವುದೇ ಒಂದು ಫುಡ್ ಪ್ರಾಡಕ್ಟ್ಸ್ನ ನೀವು ಕನ್ಸ್ಯೂಮ್ ಅದನ್ನ ಸ್ಟೋರೇಜ್ ಮಾಡ್ಬೋದು. ಹಾಗಾಗಿ ಮನೆಗಳಲ್ಲಿ ಯೂಸ್ ಮಾಡುವಂತ ರೆಫ್ರಿಜರೇಟರ್ಗಳಿಗೆ ಕಡವಾಣ ಹಾಕ್ಬೇಕು. ಬಿಕಾಸ್ ಕೋಲ್ಡ್ ಸ್ಟೋರೇಜ್ಗಳು ಬೇರೆ ಬೇರೆ ಇದಾವೆ, ಅವ್ರು ಅದನ್ನ ಮಾಡ್ತಾರೆ, ಆಬ್ವಿಯಸ್ಲಿ ಅಷ್ಟು ಸಾಕು. ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಯೂಸ್ ಮಾಡೋ ರೆಫ್ರಿಜರೇಟರ್ನ ಕಡಿಮೆ ಮಾಡಿದ್ರೆ ಎಷ್ಟೋ ಪ್ರಕೃತಿಗೆ ಹೆಲ್ಪ್ ಆಗ್ತದೆ. ಆ್ಯಂಡ್ ದೆನ್ ವೆಹಿಕಲ್ಸ್ನ ಯೂಸ್ ಮಾಡೋದು ಬಳಕೆನ ಆದಷ್ಟು ಕಡಿಮೆ ಮಾಡಬೇಕು. ಆ್ಯಂಡ್ ದೆನ್ ನಾವು ಬಳಸುವಂಥ ಪ್ಲಾಸ್ಟಿಕ್ದು ಸಹಿತ ಹಿತಮಿತ ಇರಬೇಕು, ಅದನ್ನು ಜಾಸ್ತಿ ಬಳಸ್ಲಿಕ್ಕೆ ಹೋಗ್ಬಾರ್ದು. ಆಮೇಲೆ ಅದನಂತರದಲ್ಲಿ ಅರ್ತನ್ ಪಾಟ್ಸ್ ಏನಂತ ಮಣ್ಣಿನ ಮಡಿಕೆಗಳು, ಈಗ ನೀವೆಲ್ಲರೂ ತಿಳ್ಕೊತಾ ಇರ್ಬೋದು ವಾಟ್ಸಪ್ ಮೆಸೇಜ್ ನ ಜಸ್ಟ್ ಓನ್ಲಿ ಯು ಡೋಂಟ್ ನೀಡ್ ಫಾರ್ ದಿಸ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾತ್ರ ನೋಡ್ಬೇಡಿ. ಅದರಲ್ಲಿ ಎಷ್ಟೋ ವಾಟ್ಸಪ್ ಮೆಸೇಜಸ್ ಅಲ್ಲಿ ಏನೇನ್ ದುಷ್ಪರಿಣಾಮಗಳಿದೆ, ಏನೇನ್ ಒಳ್ಳೇದಿದೆ ಅಂತ ಮೆಸೇಜಸ್ಗಳು ಬರ್ತಾ ಇರುತ್ತೆ, ಅದನ್ನ ತಿಳ್ಕೊಳ್ಳಿ. ಅದರಲ್ಲಿ ಎಷ್ಟೋ ಇದರಲ್ಲಿ ಅರ್ತನ್ ಪಾಟ್ಸ್ ಮಣ್ಣಿನ ಮಡಿಕೆ ಬಳಸ್ರಿ, ಇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಈಗ 2-3 ತಿಂಗಳಿಂದ ಬೇಸಿಗೆ ಎಷ್ಟು ಸುಡು ಬಿಸಿಲು ಇತ್ತು ಅಂತ ನಿಮಗೂ ಗೊತ್ತು, ಎಚ್ಡಿ ಕೋಟೆ ಎಷ್ಟು ಬಿಸಿಲಿನ ತಾಪಮಾನ ಏರಿತ್ತು ಅಂತ ಪ್ರತಿಯೊಬ್ಬರಿಗೂ ಅರ್ವ ಇದೆ. ಅಂತ ಟೈಮಲ್ಲಿ ಎಲ್ಲರೂ ಮಣ್ಣಿನ ಮಡಿಕೆಗೆ ಆಶ್ರಯಕ್ಕೆ ಹೋದ್ರೆ ಹೊರತು ರೆಫ್ರಿಜರೇಟರಿಂದ ಬೇಡ ಅಷ್ಟು ತೆಗೆದು ಯಾರು ನೀರು ಕುಡಿಯಕ್ ಹೋಗ್ತಿಲ್ಲ. ಯಾಕೆಂದ್ರೆ ದಿನೇ ದಿನೇ ಹೆಲ್ತ್ ಕಾನ್ಶಿಯಸ್ ಜನರ ಜಾಸ್ತಿ ಆಗ್ತಾ ಇದೆ. ನಮ್ಮ ಪೂರ್ವಜರು ಅಂದ್ರೆ ನಮ್ಮ ಮುತ್ತಾತ ತಾತ

ವರ್ಷ ಇದ್ರೆ ನಮ್ಮ ಲೈಫ್ ಸ್ಪ್ಯಾನ್ ಬರೀ 65 ವರ್ಷ ಇದ್ರೆ ಸಾಕು, ಇಟ್ ಈಸ್ ನೋ 100 ಇಯರ್ಸ್ ಫಾರ್ ಅಸ್ ಅನ್ನಂಗ್ ಆಗಿದೆ. 100 ವರ್ಷ ಅದು ನಮ್ಗೆ ಅಂತ. ಆದ್ರೆ ಇವತ್ ನೆಕ್ಸ್ಟ್ ನಿಮ್ಮ ಜನರೇಷನ್ಗೆ ನೀವು ಸರಿಯಾದ ಜೀವನ ಪದ್ಧತಿಯ ಕ್ರಮವನ್ನ ಬದಲಾಯಿಸ್ಕೊಳ್ತಿದ್ರೆ ಅಥವಾ ಪರಿಸರನ ಉಳಿಸ್ಕೊಳ್ತಿದ್ರೆ 60 ವರ್ಷನೇ ಲಾಸ್ಟ್ 100 ಇಯರ್ಸ್ ಅನ್ನೋ ಮಟ್ಟಕ್ಕೆ ಬಂದೋಗ್ಬಿಡ್ತೀರಾ. ಅಂತ ಕೆಲ್ಸನ ನೀವು ಮಾಡಕ್ ಹೋಗ್ಬೇಡಿ. ಆದಷ್ಟು ಮನುಷ್ಯ ಪ್ರಕೃತಿಗೆ ಮರಳಿ ಬರಬೇಕಾಗಿದೆ. ಯಾವಾಗ ನೀವು ಮಣ್ಣಿನ ಮಡಿಕೆ ಉಪಯೋಗಿಸೋದು, ಮತ್ತೆ ಈ ಆರ್ಟಿಫಿಷಿಯಲ್ ಥಿಂಗ್ಸ್, ಏನು ಲಕ್ಸುರಿಯಸ್ ಥಿಂಗ್ಸ್ನ, ನಿಮ್ಗೆ ಅದು ಕಂಫರ್ಟ್ನೆಸ್ಗೆ ತೀರಾ ಮಟ್ಟ ಕಂಫರ್ಟ್ನೆಸ್ ಅಲ್ಲ, ಓನ್ಲಿ ಫಾರ್ ನಿಮ್ಮ ನೀಡ್ಸ್ಗೆ, ಅವಶ್ಯಕತೆ ತಕ್ಕನಾಗಿ ಕೆಲವೊಂದು ಇದನ್ನ ಬಳಸ್ಕೋಬೇಕು ಹೊರತು ಆದಷ್ಟು ನೈಸರ್ಗಿಕವಾಗಿದ್ರಷ್ಟೇ ಮನುಷ್ಯನ ಥಾಟ್ಸ್ ಮೇಲೆ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ ಮತ್ತೆ ಅಡ್ವಾನ್ಸ್ಡ್ ಆಗೂ ಇರ್ತದೆ. ಬಟ್ ಈ ಹಿಂದೆ ನಮ್ಮ ಒಂದು ದೃಷ್ಟಿ ದೋಷ ಇದೆಲ್ಲವೂ ಸಹ ಸರಿಯಾಗಿ ಬರ್ತಾ ಇತ್ತು. ಏನು ಇವ ಅಡ್ವಾನ್ಸ್ ಮೆಡಿಸನ್ಸ್ ನಾವು ತಗೋಬೇಕಿದೆ ಅಂತ ಮೆಡಿಸನ್ಸ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ಇವತ್ತು ಎಲ್ಲದನ್ನು ಸರಿ. 10 ವರ್ಷ ಆಯ್ತು ಮಕ್ಳಿಗೆ ಕನ್ನಡಕ ಹಾಕು, ಶುಗರ್ ಬಂತ ನೋಡು, ಟೆಸ್ಟ್ ಮಾಡಿಸು, ಥೈರಾಯ್ಡ್ ಟೆಸ್ಟ್ ಮಾಡು, ಆದ್ರೆ ಚೆನ್ನಾಗಿ ಗೊತ್ತು ಎಷ್ಟು. ಅದಕ್ಕೆಲ್ಲ ಕಾರಣ ನಮ್ಮ ಜೀವನ ಶೈಲಿ. ಆ ಜೀವನ ಶೈಲಿಯನ್ನ ತಿದ್ದುಪಡಿ ಮಾಡ್ಕೊಬೇಕು. ನಮ್ಮ ಅವಶ್ಯಕತೆ ಇದ್ದ ಗೋ ಫಾರ್ ನಮ್ಮ ಮಾಡರ್ನ್ ಥಿಂಗ್ಸ್, ಬಟ್ ನಮ್ಮ ಅವಶ್ಯಕತೆ ಇಲ್ವಾ, ಓನ್ಲಿ ಫಾರ್ ಟ್ರೆಡಿಷನ್ ಥಿಂಗ್ಸ್ಗೆ ನಾವು ಇರಬೇಕು. ಇದನ್ನ ನೀವು ಬೆಳೆಸ್ಕೋಬೇಕು. ಅಂಡ್ ದೆನ್ ಇದು ವಿಶ್ವ ಪರಿಸರ ದಿನ ಕಾನ್ಸೆಪ್ಟ್ ಯಾವಾಗ ಬಂತು ಅಂದ್ರೆ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಕೇಸ್ ಕೇಳಿದ್ದೀರಾ ನೀವೆಲ್ಲ. 1981 ಭೋಪಾಲ್ ಅಲ್ಲಿ ಗ್ಯಾಸ್ ಲೀಕ್ ಆಗಿ ಮಿತ್ತಲ್ ಮರ್ಕ್ಯಾಪ್ಟ್ ಅಲ್ಲಿ ಬಂದು ಎಷ್ಟು ಜೀವಗಳನ್ನ ಬಲಿ ತಗೊಳ್ತು. ಅದು ಫ್ಯಾಕ್ಟ್ರಿಯಿಂದ ಆಗಿದಂತ ಮಿಥೈಲ್ ಐಸೋಸೈನೈಟ್ ರಿಲೀಸ್ ಆಗಿ ಆದಂತ ಒಂದು ದುರಂತ. ಇವತ್ತೂ ಕೂಡ ಅಲ್ಲಿ ಮಕ್ಕಳು ಜಪಾನ್ ಹಿರೋಶಿಮಾನಾಗ್ಸಾಕೆ ವಿಷಯ ಹೇಳ್ತಾ ಇಲ್ಲ ನಾನು, ಮಿಥೈಲ್ ಐಸೋಸೈನೈಟ್ ಅದು ಫ್ಯಾಕ್ಟ್ರಿಯಿಂದ ಭೋಪಾಲ್ ನಮ್ಮ ಮಹಾರಾಷ್ಟ್ರದಲ್ಲಿ ಆದಂತ ವಿಷಯ ಹೇಳ್ತಾ ಇದ್ದೀನಿ. ಅಲ್ಲಿ ಆದಂತ ಅನಿಲ ದುರಂತದಿಂದ ಟಿಲ್ ಟುಡೇ ಭೋಪಾಲ್ ಅಲ್ಲಿ ಅಲ್ಲಿ ಈಗಲೂ ಸಹಿತ ಅಲ್ಲಿ ವಿಷ ಅನಿಲ ಇದೆ ಅಂತ ಹೇಳ್ತಾರೆ. ಆ ಕಡೆ ಸಾಮಾನ್ಯ ಒಂದಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ಜನಗಳು ವಾಸಿಸ್ತಾ ಇಲ್ಲ. ಅದು ಫ್ಯಾಕ್ಟ್ರಿಯಿಂದ ಆದಂತ ಒಂದು ದುರಂತ. ಅದಾದ್ಮೇಲೆ ವೆಲ್ಲೋರ್ ಸಿಟಿಜನ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಕೇಸ್ ನಡೀತು. ಅದರಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಕಾನ್ಸೆಪ್ಟ್ ಕೊಡ್ತು. ಮೀನ್ಸ್ ನೀನು ಅಭಿವೃದ್ಧಿಯ ಜೊತೆ ಜೊತೆಗೆ ಮನುಷ್ಯಕ್ಕೆ ಮನುಕುಲವನ್ನ ಸಹ ಕಾಪಾಡ್ಕೊಳ್ಳಿ ಅಂತ ಹೇಳಿ ಒಂದು ಪ್ರಿನ್ಸಿಪಲ್ ಅಡಾಪ್ಟ್ ಮಾಡಿ ಯಾವುದನ್ನ ಬಳಸ್ಬೇಕು ಯಾವುದನ್ನ ಬಳಸಬಾರ್ದು, ಪ್ರಕೃತಿಯ ವಿನಾಶಕ್ಕೆ ಯಾವುದನ್ನ ನೀವು ಅಂಚಿತ್ತಕ್ಕೆ ಹೋಗಬಾರ್ದು ಅಂತ ಹೇಳಿ ಸಂಪೂರ್ಣವಾದಂತಹ ಒಂದು ಪರಿಕಲ್ಪನೆಯನ್ನ ಕೊಟ್ಟು ಒಂದು ರೂಪುರೇಖೆಗಳನ್ನ ಕೊಟ್ಟು ಅದನ್ನ ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಾ ಇದ್ದೀವಿ ಅಂತ ನಾವು ಯೋಚಿಸ್ಕೋಬೇಕು. ಮೀನ್ಸ್ ಯು ಆರ್ ದ ಫ್ಯೂಚರ್ ಸಿಟಿಸನ್ಸ್ ಆಫ್ ದ ಇಂಡಿಯಾ, ಆಸ್ ವೆಲ್ ಅಸ್ ಪ್ರಪಂಚದ ಒಂದು ಫ್ಯೂಚರ್ ಜನರೇಷನ್ ನೀವಿದ್ದೀರಿ. ನೀವು ಅದನ್ನ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಇದರಲ್ಲಿರೋದನ್ನ ನೀವು ಕಾನ್ಸೆಪ್ಟ್ನ ಅಳವಡಿಸ್ಕೊಂಡು ನೀವು ಅದನ್ನ ಡೆವಲಪ್ ಆಗಬೇಕಾಗಿದೆ. ಇದು ಪರಿಸರ ದಿನಾಚರಣೆಯ ಒಂದು ನನ್ನೊಂದು ಕಿವಿ ಮಾತು ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ತಂಬಾಕು ರಹಿತ ದಿನ. ತಂಬಾಕು ರಹಿತ ಬಳಸದೇ ಇರೋದು ಇಲ್ಲ ಇಲ್ಲಿ. ತಂಬಾಕು ಎಲ್ಲರೂ ಬಳಸ್ತಾ ಇರೋದಕ್ಕೆ ಅದ್ರ ಓನರು ಒಳ್ಳೆ ಬಿಲಿಯನೇರ್ ಆಗಿದ್ದಾರೆ. ಆಯ್ತಾ, ನೀವು 1-1 ರೂಪಾಯಿ ಕೂಡಿಟ್ಟದ್ನ ಅಲ್ಲಿ ಹೋಗಿ ಹಾಕಿ ಹಾಳು ಮಾಡ್ತೀರಿ, ಇನ್ಯಾರೋ ಬಿಲಿಯನೇರ್ಸ್ ಆಗ್ತಾರೆ. ಇದು ವಿಪರ್ಯಾಸ. ಇಂಥ ವಿಪರ್ಯಾಸನ ಮಾಡ್ಕೋಬೇಡಿ. ಯಾಕೆ ಅಂದರೆ ಇವತ್ತಿರೋ ಎಷ್ಟೋ ಪ್ರಾಬ್ಲಮ್ಸ್ ಜಂಜಾಟದಲ್ಲಿ ಅವೇ ಸಾಕು, ಅವೇ ನಿಮಗೆ ಟೊಬ್ಯಾಕೋ ಡ್ರಿಂಕ್ ಎವ್ರಿಥಿಂಗ್, ಅಷ್ಟು ಪ್ರಾಬ್ಲಮ್ಸ್ ಮನುಷ್ಯನಿಗಿರುತ್ತೆ. ಅಂತ ಪ್ರಾಬ್ಲಮ್ಗಳನ್ನ ಪಕ್ಕಕ್ಕಿಡೋಕ್ಕೋಸ್ಕರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬಿಟ್ರೆ ಸಾಕು, ನೀವು ಟೊಬಾಕ ಕುಡಿದಷ್ಟು ಅದಕ್ಕಿಂತ ಜಾಸ್ತಿ ಮತ್ತೆ ಅದರಲ್ಲೇ ಬಂದೋಗ್ಬಿಡುತ್ತೆ. ಹಾಗಾಗಿ ಫ್ಯೂಚರ್ ಜನರೇಷನ್ ಆದಂತ ನೀವುಗಳು, ಅದರಲ್ಲೂ ಗಂಡ್ ಮಕ್ಕಳು, ಎಚ್ಚೆತ್ಕೊಳ್ಳಿ. ಡ್ರಗ್ಸ್ ತಿಂಕ್ಗಾಗ್ಲಿ ಟೊಬ್ಯಾಕೋಗಾಗ್ಲಿ ನಿಮ್ಮ ಒಂದು ಮನಸ್ಸನ್ನ ಚಿತ್ತವನ್ನ ಕೊಡಬೇಡಿ. ಇವತ್ತಲ್ಲ ನಾಳೆ ನೀವು ದೊಡ್ಡವ್ರು ಆಗ್ತಾ ಹೋಗ್ತೀರಿ ಅಂತ ಈಗಾಗ್ಲೇ ಆಗಿದ್ದೀರಿ. ಯಾವತ್ತು ಈ ಟೊಬ್ಯಾಕೊ ಅನ್ನೋ ಕಡೆ ತಿರುಗೂ ಸಹಿತ ನೋಡ್ಬೇಡಿ. ನಿಮ್ಮ ಕೂಡಿಟ್ಟ ಶ್ರಮದ ಹಣವನ್ನ ಬೇರೆ ಕಡೆ ವ್ಯಯಿಸಿ ಅವರನ್ನ ಬೆಳೆಸಿ ನೀವು ಹಾಳಾಗ್ಬೇಡಿ. ಅದು ನಿಮ್ಗೆ ಒಂದು ಜೀವನ ಇಟ್ಕೆ ಅಂತ ಹೇಳಿ ಇಟ್ಕೊಳ್ಳಿ. ಅದು ತಂಬಾಕನ್ನ ಜಾಸ್ತಿ ಕನ್ಸಮ್ ಮಾಡಿದ್ರೆ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಬರ್ತದೆ, ಪಲ್ಮನರಿ ಪ್ರಾಬ್ಲಮ್ ಶುರುವಾಗ್ತದೆ ಅಂದ್ರೆ ಶ್ವಾಸಕೋಶದ ಪ್ರಾಬ್ಲಮ್, ಮತ್ತೆ ಹಾರ್ಟ್ ಪ್ರಾಬ್ಲಮ್ ಶುರುವಾಗ್ತದೆ. ಮತ್ತೆ ಅತಿರೇಕದ ಪ್ರಶ್ನೆ ಬೇಡ, ನಿಮ್ ಸರ್ ಹೇಳ್ದಂಗೆ ಏನು ಅಷ್ಟು ತಗೊಂಡ್ಬಿಟ್ರೆ ಬದುಕೋದಿಲ್ವಾ, ನಮ್ಮ ಕಡೆ ನಮ್ಮ ತಾತ ಬದುಕಿಲ್ವಾ, ನಮ್ಮ ಅಜ್ಜಿ ಬದುಕಿಲ್ವಾ, ಈ ತರ ಡೋಂಟ್ ಗೋ ಫಾರ್ ತಲಹರಟೆ ಕ್ವೆಶನ್ಸ್. ಯಾವತ್ತೂ ಅದ್ರ ಸತ್ಯಾಸತ್ಯತೆನ ತಿಳ್ಕೊಬೇಕು. ಅವ್ರು ಯಾವುದೋ ಒಂದು ಆ್ಯಂಗಲ್ ಅಲ್ಲಿ ಅವ್ರಿಗೇನೋ ಬಾಡಿ ಇದಾಗಿರತ್ತೆ ಹಂಗಾಗಿರತ್ತೆ, ಬಟ್ ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ. ಅದು ಆದಷ್ಟು ನೀವು ಅದನ್ನ ಬಿಟ್ಟು ಏನು ಪ್ರಾಣಾಯಾಮ, ಮೆಡಿಟೇಷನ್ಸ್, ಯೋಗಾಸನ ಇದೆ ಅಂಥದಕ್ಕೆ ಅಡಾಪ್ಟ್ ಆಗಿ ಇಂಥ ಟೊಬ್ಯಾಕೋನೋ ತಗೋಬೇಡಿ. ಬಾಯಲ್ಲಿ ಬರೋಂಥ ಎಷ್ಟೋ ಕಾರ್ಸಿನೋಜೆನಿಕ್ಸ್ ಅಂದರೆ ಕ್ಯಾನ್ಸರ್ಸ್ನ ಕಾಸ್ ಮಾಡುವಂಥ ಮೆಲಗೆನ್ಸಿ ಸೆಲ್ಸ್ ಡೆವಲಪ್ ಆಗೋದು ನಿಮಗೆ ಟೊಬ್ಯಾಕೋನಲ್ಲಿ. ಪ್ರತಿಯೊಂದು ಮೂವಿ ನೋಡಕ್ ಹೋಗ್ತೀರಿ ಕದ್ದು ಕದ್ದು ಜಾಸ್ತಿ, ಆ ಕದ್ದು ಕದ್ದು ಮೂವಿ ನೋಡಕ್ ಹೋಗುವಾಗ ಫಸ್ಟ್ ತೋರಿಸ್ತಾರೆ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಫಸ್ಟೇ ಹಾಕ್ಬಿಡ್ತಾರೆ ಆ ಮೂವಿನಲ್ಲಿ.

0: ಆಗ ನೀವು ಅದನ್ನ ತಿಳ್ಕೊಬೇಕು. ಅದು ತೋರಿಸೋದು ಅಂಥದನ್ನ ಅವಾಯ್ಡ್ ಮಾಡಿ ಲೈಫಲ್ಲಿ ಉನ್ನತವಾಗಿ ಯೋಚನೆ ಮಾಡೋದು, ಉನ್ನತವಾಗಿ ಬದುಕೋದನ್ನು ನೋಡಬೇಕು ಹೊರತು ನೀವು ಟೊಬ್ಯಾಕೋ ಕನ್ಸಂಪ್ಷನ್, ಡ್ರಗ್ಸ್ ತೊಗೊಳ್ಳೋದು ಅಥವಾ ಈ ಹೊಗೆ ತೊಗೊಳ್ಳೋದು ಅಂಥದಕ್ಕೆಲ್ಲ ಚಟಕ್ಕೆ ಹೋಗಬೇಡಿ. ಬಿಕಾಸ್ ಅದೇನೇ ಕೊಟ್ಟರು ನಿಮಗೆ ಇಟ್ಸ್ ಅ ಪ್ಲೆಷರ್ ಆಫ್ ಓನ್ಲಿ ಅ 2 or 3 minutes ಆ್ಯಂಡ್ ಹೈಲಿ ಇಟ್ ಕ್ಯಾನ್ ಗೋ ಫಾರ್ ನಿಮಗೆ ಆ ಒಂದು ಮಂಪ್ರಲ್ಲಿ ಅದು ಒಂದು ದಿನ ನಿಮ್ಗೆ ತೇಲಿಸ್ಬೋದು, ಎರಡು ದಿನ ತೇಲಿಸ್ಬೋದು, ಆದರೆ ನಿಮ್ಮ ಜೀವನನೇ ಅದು ಕಿತ್ಕೊಂಬಿಡತ್ತೆ. ಇಮ್ಯುನಿಟಿ ಸ್ಟ್ರೆಂತ್ ಹೊರಟೋಗ್ತದೆ. ಹಾಗಾಗಿ ಯಾರು ಏನು ದೊಡ್ಡ ದೊಡ್ಡ ಕೋಟ್ಯಾಧೀಶರ ಮಕ್ಕಳು ಇಲ್ಲಿಲ್ಲ. ನೀವು ಕೂಡಿಟ್ಟ 1 rupee ಖರ್ಚು ಮಾಡಿ ಬೇರೆಯವ್ರನ್ನ ಕೋಟ್ಯಾಧೀಶರು ಮಾಡೋಕ್ಕೆ ಹೋಗಬೇಡಿ. ನೀವು ಕೂಡಿಟ್ಟ ಹಣನ ನಿಮ್ಮ ಬೇರೆ ರೀತಿ ಬೆಳ್ಕೊಳ್ಳೋದಕ್ಕೆ ನೋಡಿ. ತಂಬಾಕನ್ನಾಗಲಿ ಡ್ರಗ್ಸ್ನಾಗಲಿ ಉಪಯೋಗಿಸೋದು ಅಥವಾ ಉಪಯೋಗಿಸೋರನ್ನ ಆದಷ್ಟನ್ನ ನಿಲ್ಲಿಸೋಕೆ ಪ್ರಯತ್ನ ಮಾಡಿ, ತಾವು ತೊಗೊಳ್ಬೇಡಿ. ಇದೇ ವಿಶ್ವಕ್ಕೆ ಇವತ್ತು ತಂಬಾಕು ರಹಿತ ದಿನದ ಉದ್ದೇಶ. ಈ ಕಾನ್ಸೆಪ್ಟ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ವಿಶ್ ಯು ಎ ಗುಡ್ ಫ್ಯೂಚರ್ ಆ್ಯಂಡ್ ಗುಡ್ ಲಕ್.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
3: ಪ್ರಿಯ ಕೇಳುಗರೆ, ಇದುವರೆಗೂ ವಿಶ್ವ ತಂಬಾಕು ರಹಿತ ದಿನದ ಆಚರಣೆ ಉದ್ದೇಶ ಮಹತ್ವ ಕುರಿತು ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಜಿಲ್ಲಾ ಸರ್ವೇಕ್ಷಣಾ ಘಟಕ ನಡೆಸಿಕೊಟ್ಟ ಆರೋಗ್ಯದಂಗಳ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೇನೆ 65 ರೂಪಾಯಿ, ಪೆನ್ಸಿಲ್ ಬೇನೆ 65 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 5 ರೂಪಾಯಿ, ಕೆಳವನ 4 ರೂಪಾಯಿ, ಗುಂಟು ಬದನೆಕಾಯಿ 28 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 17 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 13 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 64 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 32 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 10/6/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು ಮಧ್ಯಾಹ್ನ 12:30-4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಮಧ್ಯಾಹ್ನ 12:30-4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು.

0: ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಫ್ಲಾಗ್ಶಿಪ್ ಇನಿಶಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14-16 June ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಶನ್ ಔರ್ ಆಂಟ್ರಪ್ರನೋರಿಯಲ್ ಕ್ಷಮತಾವು ಕಾ ಪ್ರದರ್ಶನ್ ಕರೆಂಗೇ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್ ವಿಶ್ವ ಕೇ ಲಿಯೇ ತಯಾರ್.
3: ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಯುವಚೇತನ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ ತರಬೇತಿಯ ಅನುಭವ ಮತ್ತು ಭವಿಷ್ಯದ ವೃತ್ತಿಪರ ಉದ್ಯೋಗಕ್ಕೆ ಅವಕಾಶಗಳ ಕುರಿತು ಸರಗೂರಿನ ವಿವೇಕಾನಂದ ಆಸ್ಪತ್ರೆಯ ವಿದ್ಯಾರ್ಥಿಗಳಾದ ಕುಮಾರಿ ಪ್ರಿಯಾ ಮತ್ತು ಪ್ರಜ್ವಲ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರ ವತಿಯಿಂದ ಜರುಗುತ್ತಿರುವ ವಿವಿಧ ರೀತಿಯ ವೃತ್ತಿಪರ ತರಬೇತಿಗಳಲ್ಲಿ ಒಂದಾದಂತಹ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ಕ್ಷೇತ್ರದಲ್ಲಿ ಅಥವಾ ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಪ್ರಸ್ತುತ ನಮ್ಮ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ 6 ತಿಂಗಳ ಕಾಲ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಈ ವಿಷಯದಲ್ಲಿ ತರಬೇತಿಯನ್ನು ಪಡ್ಕೊಂಡು ಪ್ರಸ್ತುತ ಮುಂದಿನ ಭವಿಷ್ಯದಲ್ಲಿ ವೃತ್ತಿಪರ ಆಯ್ಕೆಯನ್ನು ಹುಡುಕಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಒಂದು ತರಬೇತಿಯನ್ನು ಪೂರ್ಣಗೊಳಿಸಿರುವಂತಹ ವಿದ್ಯಾರ್ಥಿಗಳಾದಂತಹ ಕುಮಾರಿ ಪ್ರಿಯಾ ಹಾಗೂ ಪ್ರಜ್ವಲ್ ರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಇವರು ಇಂದಿನ ಕಾರ್ಯಕ್ರಮದಲ್ಲಿ ಈ ಒಂದು ಪಂಚಕರ್ಮ ಥೆರಪಿ ಹಾಗೂ ಯೋಗ ಬೇಸಿಕ್ನ ಕುರಿತು ಪ್ರಸ್ತುತ ಈ ತರಬೇತಿಯನ್ನು ಪಡೆದಿರುವಂಥದ್ದು ತಮ್ಮ ಒಂದು ವೃತ್ತಿಪರ ಆಯ್ಕೆಗೆ ಎಷ್ಟೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ತರಬೇತಿ ಹಾಗೂ ಮುಂದಿನ ಭವಿಷ್ಯದ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಪ್ರಿಯವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ.
1: ಎಲ್ಲರಿಗೂ ನಮಸ್ಕಾರ.
0: ಪ್ರಜ್ವಲ್ ಅವರೇ, ತಮಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ.
2: ಎಲ್ಲರಿಗೂ ನಮಸ್ಕಾರ.
0: ಮೊದಲಿಗೆ ತಮ್ಮ ಒಂದು ವೈಯಕ್ತಿಕ ಪರಿಚಯ ಹಾಗೂ ಶಿಕ್ಷಣದ ವಿವರವನ್ನ ತಿಳಿಸ್ಕೊಡಿ.
1: ನನ್ನ ಹೆಸರು ಪ್ರಿಯಾ, ನಮ್ಮ ಊರು ರಾಮಿನಹಳ್ಳಿ, ನಾನು ಡಿಗ್ರಿ ಇನ್ಕಂಪ್ಲೀಟ್.
2: ನನ್ನ ಹೆಸರು ಪ್ರಜ್ವಲ್ ಅಂತ, ನಾನು ಚಾಮರಾಜನಗರದಿಂದ ಬಂದಿದ್ದೇನೆ, ನಾನು ಡಿಗ್ರಿ ಕಂಪ್ಲೀಟ್ ಆಗಿದೆ.
0: ಹಾಗಿದ್ರೆ ತಾವು ದ್ವಿತೀಯ ಪಿ ಯು ಸಿ ಶಿಕ್ಷಣವಂತೂ ಕನಿಷ್ಠವಾಗಿ ತಾವು ಪಡೆದಿದ್ದೀರಾ?
1: ಹೌದು.
0: ಆದ್ರೂ ಈ PTYB ತರಬೇತಿಯನ್ನ ಪಡ್ಕೋಬೇಕು ಅಂತ ತಮ್ಗೆ ಏಕ್ ಅನಿಸ್ತು? ಇದ್ರ ಬಗ್ಗೆ ತಮ್ಗೆ ಯಾರು ಮಾಹಿತಿ ಕೊಟ್ರು?
1: ನಾವು ಇವಾಗ ಡಿಗ್ರಿ ಮಾಡಿದ್ಮೇಲೆ ಎಲ್ಲರೂ ಕೇಳೋ ಕ್ವಶನ್ ವಾಟ್ ನೆಕ್ಸ್ಟ್ ಅಂತ. ಸೊ ನಮಗೆ ಏನು ಮಾಡಬೇಕು ಅಂತ ನೆಕ್ಸ್ಟು ಜಾಬ್ನ ಹುಡುಕ್ತಾ ಇರ್ತೀವಿ. ಅದೇ ನಮಗೆ ಇವಾಗ ಡಿಗ್ರಿಗೆ ಹೋಗ್ತಿರ್ಬೇಕಿದ್ರೇ ಮೊಬೈಲೈಸರ್ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು, PTYB ಅಂದರೆ ಏನು, ಅದನ್ನು ಎಷ್ಟು ಡ್ಯೂರೇಷನ್ ಇರುತ್ತೆ, ಆ ಕೋರ್ಸ್ ಮಾಡಿದ್ಮೇಲೆ ನಮ್ಗೆ ಯಾವ ಕಡೆ ಯಾವ ಥರ ಪ್ಲೇಸ್ಮೆಂಟ್ ಮಾಡ್ತಾರೆ, ಆಮೇಲೆ ನಾವು ಯಾವ ಥರ ಸ್ಯಾಲ್ರಿ ತೊಗೋಬೋದು, ಅದೆಲ್ಲನೂ ಕೂಡ ನಮಗೆ ಡೀಟೇಲ್ ಆಗಿ ಹೇಳಿದರು. ಆವಾಗ ಆಫ್ಟರ್ ಡಿಗ್ರಿ ಆದಮೇಲೆ ನಾವು ಜಾಬ್ನ ಹುಡುಕ್ಬೇಕಾಗುತ್ತೆ. ಅದಕ್ಕೆ ಇವಾಗ ಅದೇ ಬಯಸಿ ಬಂದಿದ್ದ ಇದು ಅಂತ ಹೇಳ್ತಾರಲ್ಲ, ಅದೇ ಥರ ಅದೇ ಬಂದಮೇಲೆ ನಾವ್ಯಾಕೆ ಚೂಸ್ ಮಾಡಬಾರ್ದು ಅಂತ ಅಂದ್ಕೊಂಡು ಸೊ ನಾನು PTYB ಕೋರ್ಸ್ನ ಚೂಸ್ ಮಾಡಿದೆ.
2: ಆ್ಯಕ್ಚುಲಿ ನಾನು ಡಿಗ್ರಿ ಕಂಪ್ಲೀಟ್ ಆದಮೇಲೆ ಮೈಸೂರಲ್ಲಿ ಟೈಟನ್ ಮಾರ್ಕೆಟ್ ಅಂತ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಅಲ್ಲಿ ಮಾಡಬೇಕಾದ್ರೆ ನನಗೆ ಡಿಗ್ರಿ ಕಂಪ್ಲೀಟ್ ಮಾಡಿ ಇಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಕಂಫರ್ಟಬಲ್ ಆಗಿಲ್ಲ. ಸೊ ಅದರಿಂದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ PTYB ಕೋರ್ಸ್ ಇದೆ ಅಂತ ಮಾಹಿತಿ ಬಂತು. ಸೊ ಅದರಿಂದ ಇದು ಹಾಸ್ಪಿಟಲಲ್ಲಿ ವರ್ಕ್ ಮಾಡೋದ್ರಿಂದ ಒಳ್ಳೆ ಪ್ರೊಫೆಷನಲ್ ಆಗಿರುತ್ತೆ ಅಂತ ಚೂಸ್ ಮಾಡಿ ಅದರಿಂದ ನಾನು ಇದನ್ನು ಚೂಸ್ ಮಾಡಿದೆ. ಇದರಿಂದ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಸುಧಾರಣೆ ಮೇಡಮ್ ಅಂತ, ನನಗೆ ಇನ್ಫಾರ್ಮೇಷನ್ ಕೇಳಿದ್ಮೇಲೆ ಇಷ್ಟ ಆಯಿತು. ಸೊ ಅದರಿಂದ ನಾನು ಇದು ಚೂಸ್ ಮಾಡಿ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ.
0: ಹಾಗಿದ್ರೆ ತಾವೀಗ ಯಾವುದೇ ಒಂದು ತರಬೇತಿ ಪಡ್ಕೋಬೇಕು, ಯಾವುದೇ ಒಂದು ಕೋರ್ಸ್ ಅನ್ನು ಮಾಡಿ ಅದರಲ್ಲಿ ಉದ್ಯೋಗವನ್ನು ಹುಡುಕೋಬೇಕು ಅಂದ್ರೆ ಅದ್ರ ಬಗ್ಗೆ ಚೆನ್ನಾಗಿ ನೀವು ತಿಳಿದು ಆ ತರಬೇತಿಗೆ ಸೇರ್ಕೋಬೇಕಾಗುತ್ತೆ. ಹಾಗಿದ್ರೆ ಈ PTYB ಅನ್ನೋದ್ರ ಬಗ್ಗೆ ತಾವು ಯಾರ ಹತ್ರ ಹೇಗೆ ಅದನ್ನ ತಿಳ್ಕೊಂಡ್ರಿ, ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದಷ್ಟು ಈ ತರಬೇತಿ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ.
1: PTYB ಅಂತಂತಂದ್ರೆ ಪಂಚಕರ್ಮ ಥೆರಪಿ ಅಂಡ್ ಯೋಗ ಬೇಸಿಕ್ಸ್ ಅಂತಂದ್ರೆ ಇವಾಗ ಪಂಚಕರ್ಮ

0: ಕರ್ಮ ಅಂತಂತಂದರೆ ಅಕಾರ್ಡಿಂಗ್ ಟು ಸುಶ್ರುತ ಅವ್ರ ಪ್ರಕಾರನೇ ಬೇರೆ ಇರುತ್ತೆ, ಅಕಾರ್ಡಿಂಗ್ ಟು ಚರಕ ಅವ್ರ ಪ್ರಕಾರನೇ ಬೇರೆ ಇರುತ್ತೆ. ಫಸ್ಟ್ ಆಫ್ ಆಲ್ ಪಂಚಕರ್ಮ ಅಂತಂತಂದರೆ ಫೈವ್ ಪ್ರೊಸೀಜರ್ ಈಸ್ ಅ ಡನ್ ಫಾರ್ ದ ಪ್ಯೂರಿಫಿಕೇಶನ್ಸ್ ಆಫ್ ದ ಬಾಡಿ ಅಂತ ಕರಿತೀವಿ. ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸ್ನ ಯಾವ ಥರ ಹೊರಗಡೆ ಹಾಕ್ತೀವಿ ಅದನ್ನು ಪಂಚಕರ್ಮಲ್ಲಿ ಹೇಳ್ತಾರೆ. ಇವಾಗ ನಮ್ಮ ಬಾಡಿಯಲ್ಲಿರೋ ತ್ರಿದೋಷಸ್ ಇರ್ತವೆ, ಅದನ್ನು ಯಾವ್ಯಾವ ಥರ, ಅದು ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಮ್ ಆಗಿ ಇರಬೇಕು, ಅದನ್ನು ನಾವು ಯಾವ ರೀತಿಯಲ್ಲಿ ಅಂದರೆ ರಿಮೂವ್ ಮಾಡ್ತೀವಿ ಆ ಥರದ್ರಲ್ಲಿ ಅಕಾರ್ಡಿಂಗ್ ಟು ಚರಕ ಅವ್ರ ಪ್ರಕಾರ ವಮನ ವಿರೇಚನ ನಸ್ಯ ಬಸ್ತಿ ಅಂತ ಬರುತ್ತೆ. ರಕ್ತಮೋಕ್ಷಣ ಬರೋದು ಸುಶ್ರುತ ಅವ್ರ ಪ್ರಕಾರ, ಯಾಕಂದ್ರೆ ಅವರು ಸರ್ಜರಿ ಮಾಡಿಬಿಟ್ಟು ಇದು ಮಾಡಿರೋದು. ಸೊ ಪಂಚಕರ್ಮ ಅಂತಂದರೆ ಇದು ಡೆಫಿನೇಷನ್ ಆಗಿರುತ್ತೆ. ದೆನ್ ಯೋಗ ಅಂತಂತಂತಂದರೆ ಪೇಷಂಟ್ ಇವಾಗ ಯಾವ ಥರ ಪೇಷಂಟ್ಗೆ ಯಾವ ಥರ ಎಕ್ಸಸೈಸ್ ಆಗ್ಬೋದು, ಯೋಗ ಆಗ್ಬೋದು, ಯಾವ ಥರ ಮಾಡಿದ್ರೆ ಅವರಿಗೆ ಬೇಗ ಕ್ಯೂರ್ ಆಗುತ್ತೆ ಅಂತ ಇರುತ್ತೆ. ಸೊ ಅದಕ್ಕೂ ಕೂಡ ಸಪ್ರೇಟು ಯೋಗ ಎಲ್ಲ ಹೇಳ್ಕೊಡೋಕೆ ಇರ್ತಾರೆ, ಅದು ಅಲ್ಲಿಗೆ ಟೀಚ್ ಮಾಡ್ತಾರೆ. ಪೇಷಂಟ್ಗೆ ಬೇಗ ಯೂಸ್ಫುಲ್ ಆಗುತ್ತೆ ಅಂದರೆ ಇವಾಗ ಕೆಲವು ಸ್ಟ್ರೋಕ್ ಪೇಷಂಟ್ಗಳೆಲ್ಲ ಇರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಎಲ್ಲನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇವಾಗ ಚಿಕ್ಕ ಚಿಕ್ಕ ಎಕ್ಸಸೈಸ್ ಥರ ಎಲ್ಲ ಮಾಡಿದ್ರೆ ಸ್ವಲ್ಪ ಅವ್ರಿಗೂ ಕೂಡ ಹ್ಯಾಂಡ್ ಮೂಮೆಂಟ್ ಎಲ್ಲ ಗೊತ್ತಾಗಿದ್ರೆ ಬೇಗ ಕ್ಯೂರ್ ಆಗ್ತಾರೆ. ಸೊ ಯೋಗನೂ ಇರಬೇಕು ಮತ್ತು ಪಂಚಕರ್ಮ ಥೆರಪಿ ಕೂಡ ಇರಬೇಕು, ಎರಡು ಇದ್ರಿಂದ. ಇದೆಲ್ಲ ನಾವು ಪಂಚಕರ್ಮ ಅಂತಂದರೆ ಹರ್ಬಲ್ ಪ್ಲಾಂಟ್ಸು ಮತ್ತು ಲೀವ್ಸು ಹರ್ಬಲ್ ಡ್ರಗ್ಸಿಂದ ಯೂಸ್ ಮಾಡೋದು. ಸೊ ಹರ್ಬಲ್ ಡ್ರಗ್ಸ್ ಯಾವುದೇ ಕಾರಣಕ್ಕೆ ಯಾವುದೂ ಸೈಡ್ ಎಫೆಕ್ಟ್ಸ್ ಇರಲ್ಲ, ಏನೂ ಇರಲ್ಲ. ಸ್ವಲ್ಪ ವಾಸಿ ಆಗೋದು ಕ್ಯೂರ್ ಆಗೋದು ಸ್ವಲ್ಪ ಒಂಚೂರು ಡ್ಯೂರೇಷನ್ ತೊಗೊಂಡ್ರು ಟೈಮ್ ತೊಗೊಂಡ್ರು ಅದೇ ಬೆಸ್ಟ್. ಯಾಕಂದರೆ ಇಂಗ್ಲೀಷ್ ಮೆಡಿಸನ್ ಅಂತಂದರೆ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಇದು ಆಯುರ್ವೇದ ಅಂತಂದರೆ ಪ್ಯೂರ್ ಹರ್ಬಲ್ ಡ್ರಗ್ಸ್ ಅದು. ಸೊ ಆಯುರ್ವೇದ ಅಂದರೆ ಬೆಸ್ಟ್.
1: ಅಂದರೆ ಈ ಪಂಚಕರ್ಮ ಥೆರಪಿ ಆಗಿರ್ಬೋದು, ಯೋಗ ಆಗಿರ್ಬೋದು, ಇದು ನಮ್ಮ ಭಾರತೀಯ ಪುರಾತನ ಒಂದು ಚಿಕಿತ್ಸಾ ವಿಧಾನ.
0: ಹೌದು ಸರ್, ಯಾಕಂತಂದರೆ ಇದು ಧನ್ವಂತರಿ ಅವರಿಂದ ಬಂದಿರೋಂಥದ್ದು. ಸೊ ಇದು ದೈವಿಕವಾಗೂ ಕೂಡ ಇದೆ ಆಯುರ್ವೇದ ಅಂದರೆ ಅದು ಬೆಸ್ಟ್ ಅಂತಾನೆ. ಯಾಕಂದರೆ ಇಂಗ್ಲೀಷ್ ನಾನು ಹೇಳ್ದಂಗೆ ಇಂಗ್ಲೀಷ್ ಮೆಡಿಸನ್ ಅಂತಂದರೆ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಅದಾದಮೇಲೆ ಇವಾಗ ವಾಸಿ ಆಗಿರುತ್ತೆ, ಬಟ್ ಆಫ್ಟರ್ ಒನ್ 2 ಇಯರ್ಸ್ 3 ಇಯರ್ಸ್ ಆದಮೇಲೆ ಕೂಡ ಮತ್ತೆ ಅದು ಬರೋ ಚಾನ್ಸಸ್ ಬೇಕಿದ್ರೆ ಇರುತ್ತೆ. ಆದರೆ ಆಯುರ್ವೇದ ಹಾಗಲ್ಲ, ಅದು ಕಂಪ್ಲೀಟಾಗಿ ವಾಸಿ ಆಗುತ್ತೆ, ಅದು ಟೈಮ್ ತೊಗೊಂಡ್ರೂ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಸರ್.
1: ಈಗ ತಾವು ಪದವಿ ಶಿಕ್ಷಣವನ್ನು ಮುಗಿಸಿ ಒಂದೆಡೆ ಕೆಲಸವನ್ನು ಮಾಡ್ತಾ ಇದ್ರಿ, ಆ ಕೆಲಸವನ್ನು ಯಾಕೆ ಬಿಡಬೇಕು ಅನ್ನಿಸ್ತು, ಈ ತರಬೇತಿಗೆ ಸೇರಿಕೊಂಡು ಈ ತರಬೇತಿಯಲ್ಲಿ ಒಂದು ಉದ್ಯೋಗ ಮಾಡಬೇಕು ಅಂತ ತಮ್ಗೆ ಏನಕ್ಕೆ ಅನ್ನಿಸ್ತು?
2: ಅಂದರೆ ನಾನು ಮೈಸೂರಲ್ಲಿ ಮಾಡಬೇಕಾದ್ರೆ ಬಿ ಕಾಮ್ ಕಂಪ್ಲೀಟ್ ಮಾಡಿ ಇಲ್ಲಿ ವರ್ಕ್ ಮಾಡೋದು ಯಾಕೆ ಕಂಫರ್ಟಬಲ್ ಆಗಿಲ್ಲ. ಸೊ ಅದರಿಂದ ಈಗ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋದ್ರಿಂದ ಏನೋ ಒಂಥರ ರೆಸ್ಪೆಕ್ಟ್ ಸಿಗುತ್ತೆ ಮತ್ತು ಕಂಫರ್ಟಬಲ್ ಆಗಿರುತ್ತೆ. ದೆನ್ ಒಂದು ವ್ಯಕ್ತಿಗೆ ನಾವು ಅವ್ರ ಪೇನ ರಿಕವರಿ ಮಾಡ್ತಿದ್ವಿ ಅಂದರೆ ಒಂದು ಸ್ವಲ್ಪ ನಮಗೆ ಪ್ರೌಡ್ ಫೀಲಿಂಗ್ ಇರುತ್ತೆ. ಸೊ ಅದರಿಂದ ನಾನು ಈ ಕೋರ್ಸ್ನ ಚೂಸ್ ಮಾಡಿ ಇದರಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಟ್ಟೆ.
1: ತಾವು ಈ ತರಬೇತಿಗೆ ಸೇರ್ಕೊಂಡು ಈ ವಿಷಯದಲ್ಲಿ ಒಂದು ಕೌಶಲ್ಯವನ್ನು ಹೆಚ್ಚಿಸ್ಕೊಂಡು ಇದರಲ್ಲಿ ನಾನು ವೃತ್ತಿಪರ ಆಯ್ಕೆಯನ್ನು ಮಾಡ್ಕೋತೀನಿ ಅಂತ ಈ ತರಬೇತಿಗೆ ಸೇರ್ಕೊಳ್ಳೋಕೆ ಮುಂಚೆ ತಮ್ಮ ಕುಟುಂಬದವ್ರ ಜೊತೆ ಚರ್ಚೆ ಮಾಡಿದ್ರೆ ಅದಕ್ಕೆ ತಮ್ಮ ಕುಟುಂಬಕ್ಕೆ ಸೂಚಿಸಿದ್ರೆ?
2: ಹೌದು, ಅವರು ಎಲ್ಲಕ್ಕೂ ಸಪೋರ್ಟ್ ಮಾಡ್ತಾರೆ. ಸೊ ಅದರಿಂದ ನಾನು ಇದನ್ನು ಚೂಸ್ ಮಾಡಿದೆ.
1: ತಾವು ಪದವಿ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಈ ತರಬೇತಿಗೆ ಸೇರಿದ್ದು, ನೀವು ಪದವಿ ಶಿಕ್ಷಣ ಅರ್ಧಕ್ಕೆ ನಿಲ್ಲಿಸಿ ಈ ತರಬೇತಿಗೆ ಸೇರ್ಕೊಳ್ಳೋಕ್ಕೆ ನಿಮ್ಮ ಮನೆಯವ್ರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಮನೆಯವರ ಪ್ರತಿಕ್ರಿಯೆ ಹೇಗಿತ್ತು? ತರಬೇತಿಗೆ ಒಪ್ಕೊಂಡ್ರ?
0: ಹಾಂ ಸರ್, ಖಂಡಿತ ಒಪ್ಕೊಂಡ್ರು. ಯಾಕಂದರೆ ನಮ್ಮ ಅಮ್ಮ ಸಿಂಗಲ್ ಪೇರೆಂಟು, ನಾನು ದಿನ ಡೇ ಸ್ಕಾಲರ್ ಸ್ಟೂಡೆಂಟ್ ಆಗಿದ್ದೆ. ಸೊ ದಿನ ಹೋಗೋಕ್ಕೆ ನನಗೆ ಹಿಂಸೆ ಆಗ್ತಿತ್ತು. ಸೊ ಇದು ನಿಯರೆಸ್ಟ್ ಪ್ಲೇಸ್ ಆಗಿರೋದ್ರಿಂದ ಆಯಿತು ಹೋಗು, ಅದು ಅಲ್ಲದೆ 6 ಮಂತಲ್ಲಿ ಯಾವುದು ಬೇಗ ಜಾಬ್ ಆಗಲ್ಲ, ಇದು ಬೇಗ ಜಾಬ್ ಆಗುತ್ತೆ. ಸೊ ಎಲ್ಲ ಮನೆಯಲ್ಲಿ ಆಯಿತು ಹೋಗು ಅಂತಲೇ ಹೇಳಿದ್ರು.
1: ಹಾಗಿದ್ರೆ ತಾವು ಈ ತರಬೇತಿಗೆ ಸೇರ್ಕೊಳ್ಳಿಕ್ಕೆ ಬಂದಂತ ಸಂದರ್ಭದಲ್ಲಿ ಆರಂಭದ ದಿನಗಳು ಹೇಗಿತ್ತು? ಆರಂಭದಲ್ಲಿ ತಮಗೆ ಈ ತರಬೇತಿ ಬಗ್ಗೆ ಏನೆಲ್ಲ ತರಗತಿಗಳನ್ನ ಶುರು ಮಾಡಿ ಈ ತರಬೇತಿ ಬಗ್ಗೆ ಕಲಿಸೋಕೆ ಶುರು ಮಾಡ್ತಾರೆ?
0: ಮೊದಲು ನಮಗೆ ಮೊಬೈಲೈಸರ್ ಅಂತಂದ್ರೆ ಸುಂದರ್ ಸರ್ ಅಂತ ಇದ್ದಾರೆ, ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸ್ಕ್ರೀನಿಂಗ್ ಇದೆ ಅಂತ ಡೇಟು ಕೂಡ ಅವರು ಹೇಳಿದ್ರು. ಸ್ಕ್ರೀನಿಂಗ್ ಆಗಿದ್ದು ಒಬ್ಬೊಬ್ಬರಿಗೆ ಕೆಂಚನಹಳ್ಳಿಯಲ್ಲಿ ಕೂಡ ಆಯಿತು, ಇನ್ನೊಬ್ಬೊಬ್ಬರಿಗೆ ಇಲ್ಲೇ ಸರ್ಗೂರಲ್ಲಿ ವಿವೇಕಾನಂದ ಹಾಸ್ಪಿಟಲಲ್ಲೇ ಆಯಿತು. ನಮ್ಮದು ವಿವೇಕಾನಂದ ಹಾಸ್ಪಿಟಲಲ್ಲೇ ನಡೀತು. ಶಿವಪ್ರಸಾದ್ ಸರ್ ನಮಗೆ ಸ್ಕ್ರೀನಿಂಗ್ ಮಾಡಿದ್ರು. ಸೊ ನಾವು ಹೇಳಿದ್ರು ಅವರು ಹಿಂಗಿರುತ್ತೆ ಅಂದರೆ ಯಾವುದಕ್ಕೂ ನೀವು ಮುಜುಗರನ್ನು ಪಡೋಹಾಗಿಲ್ಲ, ಯಾವ ಅಸಹ್ಯನು ಪಡೋಹಾಗಿಲ್ಲ, ಇದು ನಾವು ಮೆಡಿಕಲ್ ಫೀಲ್ಡ್ ಬಂದಮೇಲೆ ನಾವು ಎಲ್ಲನೂ ಮೈಂಡಿಂದ ತೆಗೆದಾಕ್ಬಿಟ್ಬೇಕು, ಬರೀ ನಾವು ವರ್ಕ್ ಮಾಡ್ತಾ ಇರಬೇಕು ಅಷ್ಟೇ, ಆಮೇಲೆ ಸೇವೆ ಮಾಡ್ತಾನು ಇರ್ಬೋದು. ಮತ್ತು ನಮಗೆ ಸೇವೆ ಮಾಡೋದ್ರಿಂದ ನಮಗೆ ಇದು ಬರುತ್ತೆ, ಅದೃಷ್ಟನೂ ಬರುತ್ತೆ, ಮತ್ತು ನಮ್ಮ ಕರ್ಮ ಏನೇ ಇದ್ದರೂ ಇದು ಹೋಗುತ್ತೆ, ಆ ಥರ ಎಲ್ಲ ನಮಗೆ ಹೇಳಿದ್ರು. ಸೊ ಆಮೇಲೆ ನಾವು ಈಗ ಅಡ್ಮಿಷನ್ ಆದಮೇಲೆ ಯಾವತ್ತು ಬರಬೇಕು ಅಂತ ಅವರು ಕೂಡ ನಮಗೆ ಹೇಳಿದ್ರು. ಬರೋ ಹಿಂದಿನ ದಿನ ನಮಗೆ ಇಲ್ಲಿ ಸುಧಾರಾಣಿ ಮ್ಯಾಮ್ ಇದ್ದಾರಲ್ಲ, ಅವರು ಕಾಲ್ ಮಾಡಿ ಇವತ್ತು ಬನ್ನಿ ಅಂತ ಹೇಳಿದರು. ಸೊ ನಾವು ಮ್ಯಾಮು ನಮ್ಗೆ ಏನೇ ಇದ್ರು ಅಪ್ಡೇಟ್ ಕೊಡ್ತಾ ಇದ್ರು, ಗ್ರೂಪ್ ಮಾಡಿದ್ರು, ಮೆಸೇಜ್ ಮಾಡಿಬಿಟ್ಟು ಎಲ್ಲನೂ ಅಪ್ಡೇಟ್ ಕೊಡ್ತಿದ್ರು. ಸೊ ನಾವು ಬರೋದಿಂದೇನ ಬಂದ್ವಿ. ಆಮೇಲೆ ಇಲ್ಲೇ ಅಂದರೆ ಒಬ್ಬೊಬ್ಬರು ಊರು ಹತ್ರ ಇರೋರು ಡೇ ಸ್ಕಾಲರ್ ಅಂದರೆ ಓಡಾಡ್ತಾಯಿದ್ರು ಊರಿಂದಾನೆ. ನಾವು ಊರಿಂದ ಬರೋಕ್ಕಾಗಲ್ಲ, ಬೆಳಗ್ಗೆ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಹಾಸ್ಟೆಲ್ ಕೂಡ ವ್ಯವಸ್ಥೆ ಇದೆ, ಇಲ್ಲೇ ಉಳ್ಕೊಂಡ್ವಿ. ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ತಿದ್ವಿ, ಚೆನ್ನಾಗಿತ್ತು. ಎಮರ್ಜೆನ್ಸಿ ಅಂದರೆ ಊರಿಗೂ ಕಳಿಸ್ತಿದ್ರು, ಕಳಿಸಲ್ಲ ಅಂತ ಏನು ಇದು ಮಾಡ್ತಿರಲಿಲ್ಲ, ಚೆನ್ನಾಗಿತ್ತು.

0: ಓವರಾಲ್ ಹೇಳ್ಬೇಕಂದ್ರೆ ನೈಸ್.
1: ಸ್ಟಾರ್ಟಿಂಗ್ ನಾವು ಫಸ್ಟು ಸುಧಾರಣೆ ಮೇಡಮ್ನ ಮೀಟ್ ಮಾಡಿ ಅವ್ರ ಕೋರ್ಸ್ ಬೇಕಾಗಿ ಕಂಪ್ಲೀಟಾಗಿ ತಿಳ್ಕೊಂಡು, ನಮ್ಮ ಮೆಡಿಕಲ್ ಫೀಲ್ಡ್ ಅಂತ ಬಂದಾಗ ಯಾವುದೇ ಥರ ನಾಚಿಕೆ ಪಟ್ಕೊಳ್ಳೋವಾಗಿಲ್ಲ, ದೆನ್ ಯಾವುದೇ ಥರ ಅಸಹಾಯ ಪಟ್ಕೊಳ್ಳೋವಾಗಿಲ್ಲ ಅಂತ ಪಾಸಿಟಿವ್ ವೆಬ್ಸ್ ಎಲ್ಲ ನಮಗೆ ಮೂಡಿಸಿದ್ರು. ದೆನ್ ಅದರಿಂದ ಅದು ನಮಗೆ ಯೂಸ್ಫುಲ್ ಆಯಿತು. ಟ್ರೈನಿಂಗ್ ಎಲ್ಲ ಸ್ಟಾರ್ಟ್ ಆದಮೇಲೆ ಸ್ಟಾರ್ಟಿಂಗ್ ಒಂದು ವೀಕಲ್ಲಿ ನಮಗೆ ಒಂದು ಸ್ವಲ್ಪ ಬೇಜಾರಿದೆ, ಯಾಕಂದರೆ ಹೊಸ ಜಾಗ ಹೊಸ ಇದ್ದಿರ್ತಾರ. ಸೊ ಅದರಿಂದ ಸ್ವಲ್ಪ ಬೇಜಾರಾಗಿ ಕಂಟಿನ್ಯೂಸ್ ಆಗಿ ಮಾಡಬೇಕಾದ್ರೆ ಎಲ್ಲ ಅಡ್ಜಸ್ಟ್ ಆಗಿ ಕ್ಯೂರಿಯಾಸಿಟಿ ಬಂತು.
2: ಆಲೋಪತಿ ಅಂದರೆ ಈಗ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾ ಆಯುರ್ವೇದಿಕ್ ಅಂದಾಗ ಇವಾಗ ಡೆವಲಪ್ ಆಯ್ತಾ ಇದೆ, ಇವಾಗ ಆಲೋಪತಿನ ಮ್ಯಾಚ್ ಮಾಡೋ ಲೆವೆಲಲ್ಲಿ ಆಯುರ್ವೇದಿಕ್ ಬಂದಿದೆ. ದೆನ್ ಆಯುರ್ವೇದಿಕಲ್ಲಿ ನಮಗೆ ಟ್ರೀಟ್ಮೆಂಟ್ ತಗೋತೀವಿ ಅಂದಾಗ ಯಾವುದೇ ಥರ ಕೆಮಿಕಲ್ ಇರಲ್ಲ. ದಿನ ಅದರಲ್ಲಿ ಟ್ರೀಟ್ಮೆಂಟ್ ತಗೋತೀವಿ ಅಂದಾಗ ಸ್ಟಾರ್ಟಿಂಗ್ ಸ್ವಲ್ಪ ಪೇನ್ ಕಡಿಮೆ ಆಗಿಲ್ಲ ಅಂದ್ರೂ ಬರ್ತಾ ಬರ್ತಾ ಪೇನ್ ಕಡಿಮೆ ಆಗುತ್ತೆ. ಸೊ ಅದು ಕಂಪ್ಲೀಟಾಗಿ ರಿಕವರ್ ಆಗುತ್ತೆ. ಆಲೋಪತಿ ಅಂದಾಗ ಈಗ ಸ್ಟಾರ್ಟಿಂಗೆ ಪೇಯ್ನು ರಿಡ್ಯೂಸ್ ಆದ ಕಡಿಮೆ ಆದಾಗ ದೆನ್ ಅದು ಮುಂದಕ್ಕೆ ಕೂಡ ಅದು ಪೇಯ್ನ್ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅದರಿಂದ ಆಯುರ್ವೇದಿಕ್ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
3: ತಾವು ಓದಿದ್ದು ಬಿ ಕಾಮು?
1: ಹೌದು.
3: ತಾವು ಬಿ ಕಾಮ್ ಓದಿದ್ದಕ್ಕೂ ಈಗ ಆಯುರ್ವೇದ ತರಬೇತಿಯನ್ನು ಪಡ್ಕೊಂಡು ಥೆರಪಿಸ್ಟ್ ಆಗಿ ತಾವು ಕೆಲಸ ಮಾಡಲಿಕ್ಕೆ ಹೊರಟಿರೋಂಥದ್ದು, ತಾವು ಓದಿದ ಶಿಕ್ಷಣಕ್ಕೂ ಈ ಕ್ಷೇತ್ರಕ್ಕೆ ಬರೋಕ್ಕೂ ಭಾಳಷ್ಟು ಕಷ್ಟ ಅಂತ ಅನಿಸ್ತಾ?
1: ಆ ಥರ ಏನಿಲ್ಲ. ಈಗ ಬಿ ಕಾಮ್ ಮಾಡಿ ಈಗ ಎಷ್ಟೋ ಜನ ಕೆಲಸ ಇಲ್ಲದೆ ಇದ್ದಾರೆ. ಸೊ ಎಕ್ಸಾಂಪಲ್ ನನ್ನ ಫ್ರೆಂಡೇನೇ ಇವಾಗ ಬಿ ಕಾಮ್ ಕಂಪ್ಲೀಟ್ ಮಾಡಿ ಬೇಕರಿಯಲ್ಲಾಗಿರ್ಬೋದು, ಯಾವುದೇ ಥರ ಉದ್ಯೋಗ ಇಲ್ಲದೆ ಆ ಥರ ಕೆಲಸ ಮಾಡ್ತಿದ್ದಾರೆ. ಅದನ್ನು ಕಂಪೇರ್ ಮಾಡಿದ್ರೆ ನಾನು ಆ್ಯಕ್ಚುಲಿ ಇವಾಗ ಮೈಸೂರಲ್ಲಿ ವರ್ಕ್ ಮಾಡ್ತಾ ನನಗೆ ಕಂಫರ್ಟಬಲ್ ಆಗಿಲ್ಲ. ಸೊ ಆದರೆ ಇದನ್ನು ಚೂಸ್ ಮಾಡಿ ಇದನ್ನು ವರ್ಕ್ ಮಾಡ್ತಿದೆ ಅಂದಾಗ ಇದರಲ್ಲಿ ಒಳ್ಳೆ ಕಂಫರ್ಟಬಲ್ ಆಗಿದೆ, ಅದಕ್ಕೆ ಇದನ್ನು ಚೂಸ್ ಮಾಡಿ ವರ್ಕ್ ಮಾಡ್ತಾ ಇದ್ದೀನಿ.
3: ಒಟ್ಟು ಇದು 6 ತಿಂಗಳ ತರಬೇತಿ ಆಗಿತ್ತು. ಈ ತರಬೇತಿನಲ್ಲಿ 2 ವಿಭಾಗ ಇರುತ್ತೆ, ಒಂದು ತರಗತಿಯಲ್ಲಿ ಇರುತ್ತೆ, ಒಂದು ಥಿಯರಿ ಕ್ಲಾಸು, ಇನ್ನೊಂದು ಪ್ರಾಕ್ಟಿಕಲ್ ಆಗಿ ಥೆರಪಿ ರೂಮಲ್ಲಿ ಇರುತ್ತೆ. ಈ ತರಗತಿ ನಡೀತಿದ್ದಂಥ ಸಂದರ್ಭದಲ್ಲಿ ತಮಗೆ ತರಗತಿನಲ್ಲಿ ಈ ವಿಷಯಗಳ ಕುರಿತು ಬೋಧನೆ ಮಾಡ್ತಿದ್ದಾಗಿರ್ಬೋದು, ವೈದ್ಯರುಗಳು ತಮಗೆ ಈ ವಿಷಯದ ಕುರಿತು ತಮಗೆ ತರಗತಿಗಳನ್ನ ತೆಗೆದುಕೊಳ್ತಿದ್ದಾಗಿರ್ಬೋದು, ಇದೆಲ್ಲ ಹೇಗಿತ್ತು?
0: ಹೌದು ಸರ್, ಖಂಡಿತ ಅರ್ಥ ಆಗ್ತಿತ್ತು. ಯಾಕಂದ್ರೆ ಅವರು ಅರ್ಥ ಆಗೋ ಥರ ಎಲ್ಲರಿಗೂ ಹೇಳ್ತಿದ್ರು. ಅರ್ಥ ಆಗಿಲ್ಲ ಅಂದರೆ ಒಂದ್ಸಲ ಅಲ್ಲ 10 ಸಲ ಬೇಕಾದ್ರೆ ಅವರು ಹೇಳ್ಕೊಡ್ತಿದ್ರು. ಈಗ ಥಿಯರಿ ಅಂತ ಬಂದರೆ ನಮಗೆ ಡಾಕ್ಟರ್ ಪ್ರಶಾಂತ್ ಸರ್ ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ, ಮತ್ತು ಡಾಕ್ಟರ್ ವೈಷ್ಣವಿ ಮ್ಯಾಮ್ ಅವರು ಕೂಡ ಮಾಡಿದ್ದಾರೆ, ಮತ್ತು ನಮಗೆ ಪ್ರಾಕ್ಟಿಕಲ್ ಅಂತ ಬಂದರೆ ಮೀನಾಕ್ಷಿ ಮ್ಯಾಮ್ ಅಂತ ಇದ್ದಾರೆ, ವಿದ್ಯಾ ಸಿಸ್ಟರ್ ಅವರು ಹೇಳ್ಕೊಟ್ಟಿದ್ದಾರೆ, ರವಿ ಬ್ರದರ್ ಅವರು ಹೇಳ್ಕೊಟ್ಟಿದ್ದಾರೆ, ಹಸೀನಾ ಮ್ಯಾಮ್ ಅವರು ಕೂಡ ಹೇಳ್ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ನಮಗೆ ಪ್ರಾಕ್ಟಿಕಲ್ಲು ಹೇಳ್ಕೊಟ್ಟಿದ್ದಾರೆ, ಪ್ಲಸ್ ಥಿಯರಿ ಕೂಡ ಇವರು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ನಮಗೆ ಎಲ್ಲನೂ ಎಲ್ಲರದು ಒಂದೇ ಥರ ಚೆನ್ನಾಗಿ ಓದ್ಕೊಂಡು ಹೋಗೋ ಥರ ಈಸಿಯಾಗಿ ಕೂಡ ಹೇಳ್ಕೊಟ್ಟಿದ್ದಾರೆ. ಅಂತಂದರೆ ಯಾರಿಗೂ ಟಫ್ ಅಂತ ಅನಿಸ್ಬಾರ್ದು, ಆ ಥರನೇ ಆ ಲೆವೆಲಲ್ಲೇ ಎಲ್ಲರಿಗೂ ಕೂಡ ಹೇಳ್ಕೊಟ್ಟಿದ್ದಾರೆ.
1: ಅಂದರೆ ಇವಾಗ ಪ್ರಾಕ್ಟಿಕಲ್ ಆಗಿರ್ಬೋದು, ಥಿಯರಿ ಆಗಿರ್ಬೋದು, ಯಾವ ಥರ ಅಂದರೆ ಇವಾಗ ಸ್ಟಾರ್ಟಿಂಗ್ ಬಂದಾಗ ಈಗ ಆಯುರ್ವೇದಿಕ್ ಕೋರ್ಸ್ ಅಂದರೆ ಏನೂ ಅರ್ಥ ಆಯ್ತಿರಲಿಲ್ಲ. ಸ್ಟಾರ್ಟಿಂಗ್ ಅಲ್ವಾ ಇದು, ನಮಗೇನು ಗೊತ್ತಾಗ್ತಿರಲಿಲ್ಲ. ಅದನ್ನು ಅಡ್ಜಸ್ಟ್ ಮಾಡ್ತಾ ಮಾಡ್ತಾ ಪ್ರಶಾಂತ್ ಸರ್ ಆಗಿರ್ಬೋದು, ವೈಷ್ಣವ್ ಮೇಡಮ್ ಆಗಿರ್ಬೋದು, ಸ್ಟಾರ್ಟಿಂಗಲ್ಲಿ ಪ್ರಶಾಂತ್ ಸರ್ ನಮಗೆ ತುಂಬ ಅರ್ಥ ಆಗೋ ಥರ ಫಂಡಮೆಂಟಲ್ ಆಗಿರ್ಬೋದು, ಮನುಷ್ಯನ ದೇಹವನ್ನು ಯಾವ್ಯಾವ ಥರ ಯಾವ ಪಾರ್ಟು ಯಾವ ಥರ ವರ್ಕ್ ಮಾಡುತ್ತೆ ಅಂತ ಎಲ್ಲ ನೀಟಾಗಿ ಹೇಳ್ಕೊಡೋದಾಗಿರ್ಬೋದು. ಪ್ರಾಕ್ಟಿಕಲ್ಸ್ ಅಂತ ಬಂದಾಗ ರವಿ ಬ್ರದರ್ ಆಗಿರ್ಬೋದು, ಮೀನಾಕ್ಷಿ ಸಿಸ್ಟರ್ ಆಗಿರ್ಬೋದು, ವಿದ್ಯಾ ಸಿಸ್ಟರ್ ಆಗಿರ್ಬೋದು, ದೆನ್ ಹಸೀನಾ ಮೇಡಮ್ ಆಗಿರ್ಬೋದು, ಯಾವುದೇ ಥರ ಭೇದ ಭಾವ ಇಲ್ಲದೇ ದೆನ್ ಅರ್ಥ ಆಗೋ ಥರ ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ದೆನ್ ಯೋಗ ಆಗಿರ್ಬೋದು, ಯೋಗದಲ್ಲೂ ಕೂಡ ರವಿ ಬ್ರದರ್ ಆಗಿರ್ಬೋದು, ಮೀನಾಕ್ಷಿ ಸಿಸ್ಟರ್ ಆಗಿರ್ಬೋದು, ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಈಗ ಯೋಗ ಮಾಡಿದ್ರಿಂದ ಏನು ಯೂಸ್ಫುಲ್ ಅಂದರೆ, ಇವಾಗ ದಿನನಿತ್ಯ ಯೋಗ ಮಾಡೋದ್ರಿಂದ ಯಾವುದೇ ಥರ ಕಾಯಿಲೆ ಬರೋದಾಗಿರ್ಬೋದು ಅಥವಾ ಯಾವುದೇ ಥರ ತೊಂದರೆ ಆಗೋಲ್ಲ. ದೆನ್ ನಮ್ಮ ಜೀವನವನ್ನು ಇನ್ನು ಹೆಚ್ಚು ದಿನಗಳ ಕಾಲ ಆರೋಗ್ಯವಾಗಿ ಇಟ್ಟುಕೊಳ್ಳಬಹುದು. ಸೊ ಅದರಿಂದ ಯೋಗ ಯೂಸ್ಫುಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ.
0: ಈಗಿನ ಜನರೇಷನ್ ಅಲ್ಲಿ 60ಗೆ ಬಂದು ನಿಂತಿದೆ. ಸೊ ನಾವು ಯೋಗ ಎಲ್ಲ ಮಾಡಿದ್ರೆ ನಾವು ಹೆಲ್ದಿ ಆಗಿರ್ತೀವಿ. ಸೊ ನಾವು ಯೋಗ ಎಕ್ಸಸೈಸ್ ಎಲ್ಲಾನು ಮಾಡಿದ್ರೆ ನಮ್ಮ ಲೈಫ್ ಸ್ಪ್ಯಾನ್ ಇನ್ನ ಇನ್ಕ್ರೀಸ್ ಆಗುತ್ತೆ. ಸೊ ನಾವು ಯೋಗನು ಮಾಡಬೇಕು, ಮತ್ತೆ ಪಂಚಕರ್ಮನು ಬೆಸ್ಟ್. ಅದನ್ನು ಅಂದ್ರೆ ಹೇಳದ್ನಲ್ಲ ಅವಾಗಲೇ, ಹರ್ಬಲ್ ಡ್ರಗ್ಸ್ ಇಂದ ಮಾಡೋದು. ಸೊ ಅದರಿಂದ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಏನು ಇರಲ್ಲ. ಅದು ಒಂದೊಂದು ದಿನಚರ್ಯಲ್ಲೂ ಕೂಡ ಇನ್ವಾಲ್ವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಸ್ಯ ಅಂತ, ಅದು ದಿನಚರ್ಯಲ್ಲಿ ಇನ್ವಾಲ್ವ್ ಆಗುತ್ತೆ. ಯಾಕಂದ್ರೆ ನಮ್ಮ ಬಾಡಿಲಿರೋ ತ್ರಿದೋಷಸ್ ಎಲ್ಲ ಕರೆಕ್ಟಾಗಿ ಅಂದರೆ ಈಕ್ವಲ್ ಆಗಿರಬೇಕು. ಸೊ ಈಕ್ವಲ್ ಆಗಿದ್ರೇ ಇದಿರುತ್ತೆ, ಇಲ್ಲ ಅಂತಂದ್ರೆ ಕೂಡ ನಾವು ಅದನ್ನ ಪಂಚಕರ್ಮ ಮುಖಾಂತರ ಅದನ್ನ ನಾವು ಹೊರಗಡೆ ರಿಮೂವ್ ಮಾಡ್ಬೋದು. ಇದೆಲ್ಲ ನಾವು ಬಾಡಿ ಎಲ್ಲಾನು ಇಂಬ್ಯಾಲೆನ್ಸ್ ಇರುತ್ತಲ್ಲ, ಅದನ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಬೇಕಂತಂದ್ರೆ ಪಂಚಕರ್ಮನೂ ಇರಬೇಕು, ಪ್ಲಸ್ ಯೋಗನೂ ಕೂಡ ಇಂಪಾರ್ಟೆಂಟ್. ಸೊ ಈ ಎರಡೂ ನಾವು ನೀಟಾಗಿ ಕಲ್ತ್ಕೋಬೇಕು.
3: ಈ ಪಂಚಕರ್ಮ ಮತ್ತೆ ಈ ಯೋಗ ಅನ್ನೋಂಥದ್ದು ಬಹಳಷ್ಟು ವರ್ಷಗಳಿಂದ ನಮ್ಮ ದೇಶದಲ್ಲಿ ಈ ಒಂದು ಚಿಕಿತ್ಸಾ ಪದ್ಧತಿ ಇತ್ತು. ಆದರೂ ಕೂಡ ಪ್ರಸ್ತುತ ದಿನಗಳಲ್ಲಿ ಇದರ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಳೋ ಅಂಥದ್ದಾಗಿರ್ಬೋದು ಬಹಳ ಕಡಿಮೆ. ಆದರೆ ಬಹಳಷ್ಟು ಪರಿಣಾಮಕಾರಿಯಾಗಿ ಈ ಚಿಕಿತ್ಸೆ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಔಷಧ ಗಿಡಗಳು ನಮ್ಮ ಸುತ್ತಮುತ್ತಲೇ ಇವೆ. ಆದರೆ ತಮಗೆ ಈ ತರಬೇತಿ ಪಡ್ಕೊಳ್ಳೋಕ್ಕೂ ಮುಂಚೆ ಅದ್ರ ಬಗ್ಗೆ ಅರಿವಿರಲಿಲ್ಲ. ಈ ತರಬೇತಿ ಪಡ್ಕೊಂಡ್ಮೇಲೆ ಬಹಳಷ್ಟು ನಮ್ಮ ಸುತ್ತಮುತ್ತಲಿರುವಂಥ ಸಸ್ಯಗಳನ್ನೇ ಬಳಸ್ಕೊಂಡು ಈ ಚಿಕಿತ್ಸೆಯನ್ನು ಕೊಡೋದು ತಮಗೆ ಅರಿವಿಗೆ ಬಂತು.

0: ಆ ನಿಟ್ಟಿನಲ್ಲಿ ನಮ್ಮ ಸುತ್ತಮುತ್ತ ಸಿಗುವಂತ ಈ ಔಷಧಿ ಗಿಡಗಳನ್ನ ಮಹತ್ವ ಆಗಿರ್ಬೋದು, ನಮ್ಮ ಪುರಾತನ ಚಿಕಿತ್ಸಾ ಪದ್ಧತಿ ಆಗಿರ್ಬೋದು, ಇದ್ರ ಮೇಲೆ ತಮಗೆ ಎಷ್ಟು ಗೌರವ ಮೂಡ್ತು
1: ಸರ್. ಮೊದಲು ನಾವು ಈ ಗಿಡ ಎಲ್ಲ ನೋಡಿದ್ರೆ ಈ ಗಿಡ ಎಲ್ಲ ಇಲ್ಲಿ ಹಾಕಿದ್ದಾರೆ ಆ ಥರ ಎಲ್ಲ ಫೀಲ್ ಮಾಡ್ತಿದ್ವಿ. ಬಟ್ ಇವಾಗ ನಾವು ಆಯುರ್ವೇದ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂತಂದರೆ ನಮ್ಗೆ ಇವಾಗ ಒಂದು ಗಿಡ ನೋಡಿದ್ರು ಓ ಇದರಿಂದ ನಾವು ಇವಾಗ ಈ ಪೇನ್ ರಿಲೀಫ್ ಆಗುತ್ತೆ ಅಥವಾ ಇದನ್ನು ಈ ಪೇನ್ಗೆ ಹಾಕಿದ್ರೇ ಇದು ಇದಾಗುತ್ತೆ ಅಂತ ನಮ್ಗೆ ಎಲ್ಲದ್ರ ಬಗ್ಗೆ ಇದು ಗೊತ್ತಾಯಿತು. ಅಂದರೆ ಇವಾಗ ಸೈಂಟಿಫಿಕ್ ನೇಮು, ಬೊಟಾನಿಕಲ್ ನೇಮ್ಸು, ಸಾಂಸ್ಕ್ರಿಟ್ ನೇಮ್ ಎಲ್ಲನೂ ಗೊತ್ತು. ಇವಾಗ ಒಂದು ಮರ, ಈ ಮರದಿಂದ ನಮ್ಗೆ ಏನು ಯೂಸ್ಫುಲ್ಲು, ಇದರಿಂದ ಏನು ಯೂಸ್ಫುಲ್ ಪಾರ್ಟು, ಅದೆಲ್ಲನೂ ಕೂಡ ನಮ್ಗೆ ಇವಾಗ ಗೊತ್ತಾಗುತ್ತೆ. ಈಗ ಮೊದಲು ನಾವು ಈ ಮರ ಎಲ್ಲ ಯಾಕೆ ಹಾಕಿದ್ದಾರೆ ಅಂತೆಲ್ಲ ಇದು ಮಾಡ್ತಿದ್ವಿ, ಆದರೆ ಅಲ್ಲಿರೋ ಗಿಡದ್ದು ಅದ್ರದ್ದು ಮಹತ್ವ ಏನು ಅಂತ ನಮಗೆ ಗೊತ್ತಾಯಿತು. ಯಾಕಂದರೆ ಅದನ್ನು ಇಂಟರ್ನಲ್ಲೂ ಕೊಡ್ಬೋದು, ಎಕ್ಸ್ಟರ್ನಲ್ಲೂ ಕೂಡ ಕೊಡ್ಬೋದು, ಅದೆಲ್ಲ ಗೊತ್ತಾಯಿತು. ಫಸ್ಟು ಮರ ಎಲ್ಲ ನೋಡ್ತಿದ್ವಿ ಮಾಮೂಲಿ ಆಕ್ಸಿಜನ್ ಮಾತ್ರ ನಮಗೆ ಬರುತ್ತೀವಿ ಅಂದ್ಕೊಂಡೆ, ಆದರೆ ಇವಾಗ ಆಯುರ್ವೇದ ಸ್ಟೂಡೆಂಟ್ ಆದಮೇಲೆ ಗೊತ್ತಾಯಿತು ಇದರಿಂದ ನಮಗೆ ಎಷ್ಟು ಯೂಸ್ಫುಲ್ ಆಗಿದೆ ಅಂತ. ಅದೆಲ್ಲ ನಮಗೆ ದ್ರವ್ಯಗುಣ ಅಂತ ಸಬ್ಜೆಕ್ಟಲ್ಲಿ ಎಲ್ಲ ಇನ್ವಾಲ್ವ್ ಆಗಿರುತ್ತೆ, ಅದ್ರಲ್ಲಿ ನಾವು ಎಲ್ಲ ಗಿಡದ್ದು ಎಲ್ಲ ಮರದ್ದು ಕೂಡ ನಾವು ಸ್ಟಡಿ ಮಾಡ್ಬೋದು.
2: ಈಗ ನಾವು ಲ್ಯೂಸ್ ಅಂದರೆ ಯಾವ ಥರ ಟ್ರೀಟ್ಮೆಂಟ್ಗೆ ಯಾವ ಥರ ಲ್ಯೂಸ್ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋದ್ರಿಂದ, ಈಗ ಮನೆಯಲ್ಲೇ ನಾವು ಅಪ್ಪ ಅಮ್ಮನಿಗೆ ಅಥವಾ ಬೇರೆಯವ್ರಿಗೆ ಕಾಯಿಲೆ ಬಂದಾಗ ಅದನ್ನು ಕೊಡೋದ್ರಿಂದ ಅವರು ಅಲೋಪತಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಈಗ ಆಯುರ್ವೇದಿಕಲಿ ಮೇನ್ ಏಮ್ಸ್ ಏನಂದರೆ ಟು ಮೇಂಟೈನ್ ದ ಹೆಲ್ತ್ ಆಫ್ ಹೆಲ್ತಿ ಪೀಪಲ್ಸ್, ಅಂದರೆ ಆರೋಗ್ಯವಂತವರಿಗೆ ಯಾವುದೇ ಥರ ರೋಗ ಬರದೇ ಇರೋ ಥರ ಟ್ರೀಟ್ಮೆಂಟ್ ಕೊಡದೆ ಆಯುರ್ವೇದಿಕು. ಸೊ ಈಗ ಆಯುರ್ವೇದಿಕಲಿ ನೀವು ಟ್ರೀಟ್ಮೆಂಟ್ ತಗೊಂಡಾಗ ಯಾವುದೇ ಥರ ರೋಗ ಬರೋಲ್ಲ. ಸೊ ನೀವು ಟ್ರೀಟ್ಮೆಂಟ್ ತಗೊಂಡಾಗ ಅಲೋಪತಿ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆನೇ ಇರೋಲ್ಲ. ಸೊ ಅದರಿಂದ ಆಯುರ್ವೇದಿಕ್ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.

0: ಹಾಗೆಯೇ ತಮಗೆ ತರಗತಿಗಳಲ್ಲಿ ಈ ವಿಷಯದ ಕುರಿತು ಬೋಧನೆ ಮಾಡೋದ್ರ ಜೊತೆಗೆ ಈ ವಿಷಯದ ತಮಗೆ ಅಧ್ಯಯನ ಮಾಡಿಸೋದ್ರ ಜೊತೆಗೆ ಪ್ರಾಕ್ಟಿಕಲ್ನು ಕೂಡ ತಮಗೆ ಮಾಡಿಸ್ತಾ ಇದ್ರು. ಪ್ರಾಕ್ಟಿಕಲ್ ಕೊಠಡಿ ಕರ್ಕೊಬಂದು ಅಲ್ಲಿ ಬರುವಂಥ ಪೇಷಂಟ್ಗಳಿಗೆ ತಮ್ಮ ಮುಖಾಂತರನೇ ಒಂದಷ್ಟು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ರು. ಅದರ ಅನುಭವ ಹೇಗಿರ್ತಿತ್ತು ಆರಂಭದಲ್ಲಿ, ಮತ್ತೆ ಅದು ಚಿಕಿತ್ಸೆ ಕೊಟ್ಟಂತಹ ಪೇಷಂಟ್ಗಳು ತಮ್ಮ ಜೊತೆ ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ರು?
1: ಟ್ರೀಟ್ಮೆಂಟ್ ಕೊಟ್ಟಾಗ ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲಿ ಯಾವುದೇ ಥರ ಟ್ರೀಟ್ಮೆಂಟ್ ಕೊಡೋಕೆ ಬಿಟ್ಟಿರಲಿಲ್ಲ ನಮಗೆ, ಯಾಕಂದರೆ ಟ್ರೈನರ್ಸ್ ಅಂತ. ಸೊ ಒಂದು ವೀಕ್ ಆದರೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಮಾಡ್ತಾ ಮಾಡ್ತಾ, ಈಗ ಎಕ್ಸಾಂಪಲ್ ಒಂದು ಪೇಷಂಟು ನಮಗೆ ನನಗೆ ಅನುಭವ ಅಂತ ಆಗಿರೋದು, ನಾನೊಂದು ಪೇಷಂಟ್ಗೆ ಇವಾಗ ಬ್ಯಾಕ್ ಪೇನ್ ಅಂತ ಮಾಡಿಕೊಟ್ಟೆ. 7 ಮಂತಿಂದ ಅವರು ಅಲೋಪತಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರಂತೆ ಬ್ಯಾಕ್ ಪೇನ್ಗೆ. ಸೊ ಅದರಲ್ಲಿ ರಿಕವರಿ ಆಗ್ತೇನೆ. ಆಯುರ್ವೇದಿಕಲ್ಲಿ ಇವಾಗ 7 ಡೇಸು ಟ್ರೀಟ್ಮೆಂಟ್ ಕೊಟ್ವಿ, ಅದರಲ್ಲಿ 7 ಡೇಸು ಕಂಟಿನ್ಯೂಸ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು ಅವರು. ಸೊ ಅದರಿಂದ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅವ್ರಿಗೆ ಬ್ಯಾಕ್ ಪೇನ್ ಎಲ್ಲ ಕಡಿಮೆ ಆಗಿ ಕಂಪ್ಲೀಟಾಗಿ ರಿಕವರ್ ಆಯ್ತಂತೆ. ಸೊ ಅದರಿಂದ ನನಗೆ ಕೈ ಮುಗಿದ್ರು. ಸೊ ಅದು ನನಗೆ ಒಂಥರ ಪ್ರೌಡ್ ಫೀಲಿಂಗ್ ಅನಿಸ್ತು. ಸೊ ಅದರಿಂದ ಈ ಕೋರ್ಸ್ ಕಂಟಿನ್ಯೂ ಮಾಡ್ಬೇಕಂತ ಇಷ್ಟ ಆಯಿತು.
2: ಮೊದಲು ಬಂದಾಗ ನಮಗೆ ಪೇಷಂಟ್ಗೆ ಡೈರೆಕ್ಟ್ ಬಿಡ್ತಿರ್ಲಿಲ್ಲ, ಯಾಕಂತಂದರೆ ನಾವು ಟ್ರೈನರ್ಸು, ನಾವು ಕಲಿತಿರ್ಬೇಕಿದ್ರೆ ನಾವು ನೋಡ್ಕೋಬೇಕು, ಯಾಕಂದರೆ ಅದು ಪೇಷಂಟು, ಪೇಷಂಟ್ ಅದಕ್ಕೆ ಅವಕಾಶ ಕೊಟ್ಟಿರೋದೇ ಹೆಚ್ಚು ನೋಡ್ಕೊಳ್ಳಿ ಅಂತ. ಸೊ ನಾವು ಡೈರೆಕ್ಟ್ ಪೇಷಂಟ್ ಹತ್ರನೇ ಬಿಡ್ತಿರಲಿಲ್ಲ. ಅವರು ಫಸ್ಟು ಥೆರಪಿಸ್ಟ್ ಏನಿದ್ದಾರೆ ನಮಗೆ ಥೆರಪಿಸ್ಟ್ ಟ್ರೈನರು, ಅವರು ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡ್ತಿದ್ರು, ನಾವು ಅದನ್ನು ದೂರದಿಂದ ನೋಡ್ತಿದ್ವಿ ಸ್ಟಾರ್ಟಿಂಗು. ಅದಾದಮೇಲೆ ಪೇಷಂಟ್ ಹತ್ರನೇ ಹೋಗಿ ಅವರು ಮಾಡ್ತಾ ಮಾಡ್ತಾ ಇವಾಗ ಜೊತೇಲಿ ಮಾಡೋ ಥರ ಮಾಡಿಸಿದ್ರು. ಅದೇ ಥರ ಪ್ರಾಕ್ಟಿಕಲ್ ಮಾಡ್ತಾ ಮಾಡ್ತಾ ನಮಗೆ ಅಂದರೆ ಇವಾಗ ಎಕ್ಸ್ಟರ್ನಲ್ ಎಲ್ಲನೂ ಕೂಡ ನಮ್ಗೆ ಮಾಡ್ಕೋಬೋದು, ಏನಿಲ್ಲ. ಇಂಟರ್ನಲ್ ಅಂತಂದರೆ ಪೇಷಂಟ್ಗಳಿಗೆ ಮಾತ್ರ ಕೊಡ್ಬೇಕು, ಇಲ್ಲ ಡಾಕ್ಟರ್ ಅಡ್ವೈಸ್ ಇಲ್ಲದೆ ನಾವು ಏನು ಮಾಡಬಾರ್ದು. ಸೊ ಎಕ್ಸ್ಟರ್ನಲ್ಲು ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ಅಭ್ಯಂಗ, ಉಪನಹ ಸ್ವೇದ, ಅದು ಇದು ಎಲ್ಲ ಉಪಕರ್ಮಗಳನ್ನ ನಾವು ಬೇಕಿದ್ರೆ ಮಾಡ್ಕೋಬೋದು. ಅದನ್ನು ನಾವು ಪೇಷಂಟ್ ಯಾವುದು ಯಾರೂ ಇಲ್ಲ ಅಂತಂದರೆ ಸ್ಟೂಡೆಂಟ್ಗೇನೆ ಬೇಕಿದ್ರೆ ಅವ್ರ ಮೇಲೆ ಪ್ರಯೋಗ ಮಾಡಿಬಿಟ್ಟು ನಾವು ಕಲ್ತ್ಕೊತಿದ್ವಿ. ಎಲ್ಲ ಕೂಡ ಹೇಳ್ಕೊಟ್ಟಿದ್ದಾರೆ, ಉಪಕರ್ಮನೂ ಹೇಳ್ಕೊಟ್ಟಿದ್ದಾರೆ, ಪಂಚಕರ್ಮನೂ ಹೇಳ್ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಯಾವುದು ಅವೈಲಬಲ್ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ರಕ್ತ ಮೋಷಣ ಅಂತ ಇದೆ ಪಂಚಕರ್ಮದಲ್ಲಿ, ಅದು ಇಲ್ಲಿ ಅವೈಲಬಲ್ ಇಲ್ಲ. ಲೀಚಸ್ಸು ಅದು ಇಲ್ಲಿ ಸಿಗಲ್ಲ. ಅದು ಲೀಚಸ್ಸಲ್ಲೂ ಕೂಡ 6 ಟೈಪ್ಸ್ ಇರುತ್ತೆ, ಅದರಲ್ಲಿ ನಾವು ಒಂದೇ ಲೀಚ್ನ ಯೂಸ್ ಮಾಡಬೇಕಾಗುತ್ತೆ. ಅದು ಲೀಚ್ ನೇಮ್ ಬಂದು ಶಂಕಮುಖಿ ಅಂತ, ಅದೇ ಲೀಚ್ನ ಯೂಸ್ ಮಾಡಬೇಕು ನಾವು. ಅದೆಲ್ಲ ಈ ಕಡೆ ಎಲ್ಲ ಸಿಗಲ್ಲ. ಸೊ ನಾವು ಈ 4 ಮಂತ್ ಆರ್ 5 ಮಂತ್ ಇಲ್ಲಿ ಕಂಪ್ಲೀಟ್ ಆದಮೇಲೆ 1 ಮಂತು ಓ ಜಿ ಟಿಗೆ ಹೋಗ್ತೀವಿ, ಟಿ ಡಿ ಯುಗೆ. ಅಲ್ಲಿ ಹೋದ್ಮೇಲೆ ನಮಗೆ ಇಲ್ಲಿ ಯಾವುದು ನೋಡಿಲ್ಲ, ಅವ್ರು ನಮ್ಗೆ ಯಾವುದು ಗೊತ್ತಾಗಿಲ್ಲ, ಅದೆಲ್ಲ ಕೂಡ ಅಲ್ಲೇ ಹೇಳ್ಕೊಡ್ತಾರೆ. ಇಲ್ಲಿ ಲೀಚಸ್ ಇಲ್ಲದೆ ನಮಗೆ ರಕ್ತ ಮೋಕ್ಷಣ ಟ್ರೀಟ್ಮೆಂಟ್ ಆಗಿರಲಿಲ್ಲ. ಸೊ ಅಲ್ಲಿಗೆ ಹೋದ್ಮೇಲೆ ಅದೆಲ್ಲನೂ ತೋರಿಸಿದ್ರು. ಪೇಷಂಟು ಸ್ಟಾರ್ಟಿಂಗು ನಾವು ಮಾಡ್ದೇ ಇದ್ದಾಗ ನಮ್ಗೆ ಗೊತ್ತಾಗಿತ್ತಿರಲಿಲ್ಲ, ಆಮೇಲೆ ಮಾಡ್ತಾ ಮಾಡ್ತಾ ಮಾಡ್ತಾ ನಮಗೆ ಎಕ್ಸ್ಪೀರಿಯೆನ್ಸ್ ಥರ ಆಯಿತು. ಅಂದರೆ ಇವಾಗ ಯಾವುದೇ ಪೇಷಂಟು ಹೋಗ್ಬಿಟ್ಬಿಟ್ಟು ನಮ್ಮನ್ನು ಮಾಡಿ ಅಂತಂದು ಇಂಡಿವಿಜುವಲಾಗಿ ನಾವು ಮಾಡ್ಬೋದು, ಯಾಕಂದರೆ ಇವಾಗ ಮಾಡೋ ಕರೇಜ್ ಬಂದಿದೆ ನಮಗೆ. ಪೇಷಂಟು ಇವಾಗ ಯಾವ ಥರ ಇರ್ತಾರೆ ಅಂತಂದರೆ, ನಾವು ದಿನ ಮಾಡ್ತಾ ಮಾಡ್ತಾ ನಮ್ಮ ಹೆಸರು ಅವ್ರಿಗೆ ಗೊತ್ತಿರುತ್ತೆ, ನಮ್ಮ ಪರಿಚಯ ಏನಾಗಿರುತ್ತೆ, ನಾಳೆ ಇನ್ನೊಬ್ರು

0: ಬಂದಾಗ ಥೆರಪಿಸ್ಟ್
1: ನೀವು ಬೇಡ ಅವರೇ ಬೇಕು ಅನ್ನೋ ತರ ಆಗಿದೆ. ಇವಾಗ ನಮ್ಗೇನೆ ಎಕ್ಸ್ಪೀರಿಯನ್ಸ್ ಆಗೈತೆ. ನಿನ್ನೆ ಮೊನ್ನೆ ಎಲ್ಲ ಬಂದು ಇಲ್ಲೇ ವಿವೇಕಾನಂದ ಹಾಸ್ಪಿಟಲ್ ಅಲ್ಲಿ ಮೊನ್ನೆ ಒಬ್ರು ಪೇಷಂಟ್ ಬಂದಿದ್ರು. ಅವರು ನಿನ್ನ ಹೆಸರನ್ನು ಹೇಳು ಅಂತ ಹೇಳಿದ್ರು. ಹೇಳ್ದೆ ನಾನು ಪ್ರಿಯಾ ಅಂತ. ನಾಳೆನೂ ನಿನ್ನೆ ಕರಿತೀನಿ, ನೀನೇ ಬಾ ಅಂತಂದ್ರು. ಅದು ಯಾವ ಥರ ಖುಷಿ ಕೊಡುತ್ತೆ ಅಂತಂದ್ರೆ ಒಂಥರ ಒಳಗಡೆನೆ ಖುಷಿ ಕೊಡುತ್ತೆ. ಯಾಕಂತಂದ್ರೆ ಅಮೌಂಟ್ಗೂ ಸ್ಯಾಲ್ರಿ ಬರೋದು ಸೆಕೆಂಡ್ರಿ. ಅವರು ನಮಗೆ ಒಂಥರ ಹೇಳ್ದಾಗ ಅದೊಂಥರ ಪ್ರೌಡ್ ಮೂಮೆಂಟ್ ಆಗಿರುತ್ತೆ ನಮಗೆ. ಸೊ ಖುಷಿ ಆಗುತ್ತೆ ಅವ್ರು ಯಾವ ಥರ ಮಾತಾಡ್ಸ್ತಾರೆ ಅಂತ.
2: ಈಗ ತಾವು 5 ತಿಂಗಳ ಕಾಲ ತಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಇದ್ಕೊಂಡು ತರಬೇತಿಯನ್ನು ಪಡ್ಕೊಂಡ್ರಿ. ಹತ್ತಿರದಲ್ಲಿರುವಂಥವ್ರು ಮನೆಯಿಂದ ಓಡಾಡ್ತಾ ಇದ್ರು. ತಾವು ಇಲ್ಲಿನ ಹಾಸ್ಟೆಲ್ ವ್ಯವಸ್ಥೆಯನ್ನು ಬಳಸ್ಕೊಂಡು ಇಲ್ಲೇ ಇದ್ದು ತರಬೇತಿಯನ್ನು ಪಡ್ಕೊಂಡಂಥದ್ದು. ತಮಗೆ ಇಲ್ಲಿನ ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು, ಊಟ ವಸತಿ ಇದೆಲ್ಲ ತಮಗೆ ತೃಪ್ತಿಕರವಾಗಿತ್ತ?
1: ಹೌದು, ಖಂಡಿತವಾಗಿ ಅನಿಸ್ತು. ಯಾಕಂದರೆ ವಸತಿ ಕೊಟ್ಬಿಟ್ಟು ಮತ್ತು ಊಟ ಎಲ್ಲ ಚೆನ್ನಾಗೇ ಕೊಡ್ತಾರೆ. ಅದು 3 ಟೈಮ್ಸು ನಮ್ಗೆ ಯಾವುದೇ ಥರ ಇದು ಬರ್ದು ಕೊರತೆ ಬರಬಾರ್ದು ಅನ್ನೋ ಥರ ನಮಗೆ ಸುಧಾರಾಣಿ ಮ್ಯಾಮು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವಾಗ ವಸತಿಗೆ ಹೋದರೂ ಅಲ್ಲೂ ಕೂಡ ನಮಗೆ ಯಾವುದೇ ಥರ ಹಿಂಸೆ ಇರಬಾರ್ದು. ಹಾಸಿಗೆಯಿಂದ ಹಿಡಿದು ಅಲ್ಲಿರೋ ಎಲ್ಲ ವ್ಯವಸ್ಥೆಯನ್ನು ನಮಗೆ ಸುಧಾರಾಣಿ ಮ್ಯಾಮು ಎಲ್ಲನೂ ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಊಟದ ವಿಷಯದಲ್ಲೂ ಅಷ್ಟೇ, ಮ್ಯಾಮು ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಆಗಿಬಿಟ್ರು ಊಟದ ವಿಷಯದಲ್ಲಿ ಮಾತ್ರ ನಮಗೆ ಇಷ್ಟವಾದ ಥರದ್ದೇ ಮಾಡಿಸ್ಕೊಡ್ತಿದ್ರು. ನಮ್ಗೆ ಯಾವುದೇ ಥರ ಕಷ್ಟ ಅಂತಲೂ ಅನಿಸ್ಲಿಲ್ಲ, ಏನು ಅನಿಸ್ಲಿಲ್ಲ. ಮ್ಯಾಮು ಬೇಕಂದ್ರೆ ನಿಮ್ಗೇನು ಫುಡ್ ಇಷ್ಟ ಹೇಳಿ ಅದನ್ನೇ ಮಾಡಿಸ್ಕೊಡ್ತೀನಿ ಅಂತಲೇ ಇದು ಮಾಡ್ತಿದ್ರು. ಆಮೇಲೆ ಅವರು ಬಂದು ನಮಗೆ ಕೇಳ್ತಿದ್ರು, ದಿನ ಟಿಫನ್ ಚೆನ್ನಾಗಿತ್ತಾ, ಊಟ ಚೆನ್ನಾಗಿತ್ತಾ ಅಂತೆಲ್ಲ ಕೇಳ್ತಿದ್ರು. ಅದು ಹಾಸ್ಟೆಲಲ್ಲಿ ಏನಾದ್ರು ಪ್ರಾಬ್ಲಮ್ಮಾ, ಎಲ್ಲನೂ ನಮಗೆ ಚೆನ್ನಾಗಿ ನೋಡ್ಕೊತಿದ್ರು ಸುಧಾರಾಣಿ ಮ್ಯಾಮು. ಸೊ ನಮ್ಗೆ ಯಾವುದೇ ಥರ ಕೊರತೆ ಬರಲಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಾವು TDU ಹೋದ್ವಿ, ಅಲ್ಲಿ ಹೋದ್ಮೇಲೆ ನಮಗೆ ಇದ್ರ ತುಂಬ ಬೆಲೆ ಗೊತ್ತಾಗೋಯ್ತು, ಊಟದ ಬೆಲೆ. ಯಾಕಂದರೆ ಅಲ್ಲಿ ಫುಡ್ ಏನು ಮಾಡ್ತಿದ್ರು ಅಂತಂದರೆ ಪೇಷಂಟ್ ಕೊಡ್ತಿದ್ದನ್ನು ನಮ್ಗೆ ಅಲ್ಲೇ ಕೊಡ್ತಿದ್ದಲ್ವಾ, ಅಂದರೆ ಚೆನ್ನಾಗಿರ್ತಿತ್ತು. ಬಟ್ ನೈಟ್ ಟೈಮ್ ಒಂದೊಂದು ಸಲ ಅಲ್ಲಿ ಯಾವ ಕಡೆ ಎಲ್ಲ ಅಂದರೆ ಆಯುರ್ವೇದಿಕ್ ಫುಡ್ ಅಲ್ವಾ, ಸೊ ಸಪ್ಪೆ ಆ ಥರ ಇರ್ತಿತ್ತು. ಅವಾಗ ನಾವು ಫೀಲ್ ಆಗ್ತಿದ್ವಿ, ಓ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು, ನಮಗೆ ಸ್ವಾಮಿ ವಿವೇಕಾನಂದ ಹಾಸ್ಟೆಲಲ್ಲಿ ಮಾಡಿಕೊಡ್ತಿದ್ದೇನೆ ತುಂಬ ಚೆನ್ನಾಗಿತ್ತು, ಅಲ್ಲಿ ಕೂಡ ಕ್ಯಾಂಟೀನ್ ಊಟನೇ ಚೆನ್ನಾಗಿತ್ತು. ಅಲ್ಲಿಗೆ ಹೋದ್ಮೇಲೆ ಈ ಬೆಲೆ ನಮಗೆ ತುಂಬ ಗೊತ್ತಾಗಿದೆ. ಸೊ ಅದು ಚೆನ್ನಾಗಿತ್ತು, ಆದರೆ ಇದು ಮಾತ್ರ ಬೆಸ್ಟ್, ಇನ್ನೂ ಬೆಸ್ಟೆಸ್ಟ್ ಆಗಿ ಚೆನ್ನಾಗಿತ್ತು.
2: ಹಾಗಿದ್ರೆ ತಾವು 5 ತಿಂಗಳ ಕಾಲ ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ತರಬೇತಿಯನ್ನು ಪಡ್ಕೊಂಡು 1 ತಿಂಗಳ ಕಾಲ ತಾವು ಬೆಂಗಳೂರಿನಲ್ಲಿ ಈ ಒಂದು ತರಬೇತಿಯನ್ನು ಪಡೆದು ಒಟ್ಟು 6 ತಿಂಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಂಡ್ರಿ. ಈ 6 ತಿಂಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಪಂಚಕರ್ಮ ಥೆರಪಿ ಹಾಗೂ ಯೋಗ ಬೇಸಿಕ್ ಬಗ್ಗೆ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳೋ ನಿಟ್ಟಿನಲ್ಲಿ ತಾವು ಕೊಟ್ಟಂಥ ಫೀಸ್ ಆಗಿರ್ಬೋದು, ಹಾಗೆಯೇ ಈ ತರಬೇತಿಯಿಂದ ತಮಗೆ ಪಡ್ಕೊಂಡಂಥ ಜ್ಞಾನ ಮತ್ತು ಇಲ್ಲಿನ ವ್ಯವಸ್ಥೆ ಆಗಿರ್ಬೋದು ತಮಗೆ ತೃಪ್ತಿಕರವಾಗಿದೆಯಾ?
3: ಹೌದು, ಖಂಡಿತ. ಯಾಕಂದರೆ ಇವಾಗ ಔಟ್ ಸೈಡೆಲ್ಲ ನೀವು ಕೋರ್ಸ್ ಅಥವಾ ಯಾವುದಾದ್ರೂ ಮಾಡ್ತೀವಿ ಅಂತಂದರೆ ಟೌನ್ ಕಡೆ ಮಾಡ್ತೀವಿ ಅಂದರೆ ನಿಮಗೆ ಮಿನಿಮಮ್ 50K ಆ ಥರ ಇರುತ್ತೆ. ಸೊ ಇದರಲ್ಲಿ ನಮಗೆ ರೂಮು ಕೊಟ್ಟು ಊಟನೂ ಕೊಟ್ಟು 20K ತಗೋದಾರಂದರೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಅದರಿಂದ ನಮ್ಗೆ ಯಾವುದೇ ಥರ ಬೇಸರ ಇಲ್ಲ. ಮನೆಯಿಂದ ಹಾಸ್ಪಿಟ್ಲಾಗ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ ಅಂದರೆ ಓನ್ಲಿ 50K ಇರುತ್ತೆ. ದೆನ್ ನಾವು ಹಾಸ್ಟೆಲ್ಲ ಇರ್ತೀವಿ ಅಂದರೆ 20K ಆಗುತ್ತೆ. ಸೊ ಅದರಿಂದ ತೃಪ್ತಿಕರ.
1: ಅಂದರೆ ನಾವು ಇವಾಗ ಡೇ ಸ್ಕಾಲರ್ ಸ್ಟೂಡೆಂಟ್ಗೇ 15,000 ಇರುತ್ತೆ
2: 6 ತಿಂಗಳಿಗೆ.
1: ಹೌದು, 6 ತಿಂಗಳಿಗೆ. ಇಲ್ಲಿ ನಮಗೆ ಹಾಸ್ಟೆಲಲ್ಲಿ ಇರೋರಿಗೆ 20 ತಗೋತಾರೆ ಇದನ್ನು ಅಮೌಂಟ್ನ. ನಮ್ಗೆ ಸ್ಯಾಟಿಸ್ಫೈಡ್ ಇದೆ. ಇನ್ನು ನಮಗೆ ನಬಾರ್ಡ್ ಸಂಸ್ಥೆ ಅಮೌಂಟ್ ಹಾಕ್ಕೊಟ್ಟಿದೆ, ಅದು ಎಷ್ಟಂತ ನಮಗೆ ಗೊತ್ತಿಲ್ಲ, ಆದರೆ ಹಾಕ್ಕೊಟ್ಟಿದ್ದಾರೆ. ಇವರು ತುಂಬ ಹಾಕ್ಕೊಟ್ಟಿ, ಎಲ್ಲ ಸ್ಟೂಡೆಂಟ್ಸ್ಗೂ ಹಾಕ್ಕೊಟ್ಟಿದ್ದಾರೆ. ಏನಂತಂದರೆ ನಮಗೆ ಫಸ್ಟು ಇಷ್ಟು ಅಮೌಂಟ್ ಕೊಟ್ಟಿದ್ದೀವ ಅನ್ನೋ ಥರ ಫೀಲ್ ಆಗ್ತಿತ್ತು. ಬಟ್ ನಾವು TDU ಹೋದಾಗೆ ಗೊತ್ತಾಗಿದ್ದು ಅವರು ಎಷ್ಟು ಪೇ ಮಾಡ್ತಿದ್ದಾರೆ ಅಂತ. ಕ್ಯಾಂಟೀನ್ಗೇ 1 ತಿಂಗಳಿಗೆ 6,000-7,000 ಪೇ ಮಾಡ್ತಾರೆ. ಮತ್ತು ಅಲ್ಲಿ ಹಾಸ್ಟೆಲಲ್ಲಿ ಉಳ್ಕೊಳ್ಳೋಕ್ಕೆ ಅವರು ಒಬ್ಬರು ಒಂದು ರೂಮಲ್ಲಿ ಇರ್ತೀನಿ ಅಂದರೆ 6,000, ಅಥವಾ 2 ಮೆಂಬರ್ಸ್ ಇರ್ತೀನಿ ಅಂದರೆ ಒಬ್ಬರಿಗೆ 3,000 ಆ ಥರ ಇರುತ್ತೆ. ನಮಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು. ಆಮೇಲೆ ಅಲ್ಲೂ ಕೂಡ ಇದೇ ಥರ ಸ್ಟೂಡೆಂಟ್ಸು ಸ್ಟಡಿ ಮಾಡ್ತಾ ಇದ್ದಾರೆ. ನಾವು ಯಾವ ಥರ ಇಲ್ಲಿ PTYB ಕೋರ್ಸ್ ಮಾಡ್ತಿದ್ದೀವಿ, ಅಲ್ಲೂ ಕೂಡ ಡಿಪ್ಲೊಮಾ ಸ್ಟೂಡೆಂಟ್ ಆಗಿರ್ಬೋದು, PTYB ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರು ಕೂಡ ಅಲ್ಲಿ ಓದ್ತಾ ಇದ್ದಾರೆ. ಆದರೆ ನಾವು ಫೀಸ್ ಎಷ್ಟು ನಿಮಗೆ ಅಂತ ಕೇಳಿದ್ವಿ, ಅವರು ಹೇಳಿದ್ರು ಇಷ್ಟು ಕೊಟ್ಟಿದ್ದೀವಿ, 45,000 ಕೊಟ್ಟಿದ್ದೀವಿ, 50,000 ಕೊಟ್ಟಿದ್ದೀವಿ ಅಂತ. ಹಂಗೆ ನಮಗೆ ಶಾಕ್ ಆಯಿತು. ಓ, ನಾವು ಫಸ್ಟು ನಮ್ಮದೇ ಜಾಸ್ತಿ ಅಂತ ಅನ್ಕೋತಿದ್ವಿ, ಇಲ್ಲಿ ನೋಡಿದ್ರೆ ನಮಗಿಂತ ಡಬಲ್ ಇವರೇ ಇದು ಮಾಡ್ತಿದ್ದಾರೆ ಅಂತ. TDUಗೂ ಕೂಡ ಅಲ್ಲಿ ಇನ್ನೂ ಅಮೌಂಟ್ ಕಟ್ತಾರೆ, ಮತ್ತು ಏಮ್ ಹಾಸ್ಪಿಟಲ್ ಅಲ್ಲಿಗೂ ಕೂಡ ಅಮೌಂಟ್ ಕಟ್ತಾರೆ, ಪ್ಲಸ್ ಕ್ಯಾಂಟೀನ್ಗೂ ಕಟ್ತಾರೆ. ಅವಾಗ ನಾನು ಹಂಗಂತಿದ್ದೆ, ಓ ಈ ಸ್ವಾಮಿ ವಿವೇಕಾನಂದ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕಂದರೆ 20 ನಾವು ಕೈಯಲ್ಲಿ ಕೊಟ್ಟಿರೋದು, ಅವರು 1 ಮಂತ್ಗೆ ಅಷ್ಟು ಕಟ್ತಾ ಇದ್ದಾರೆ. ನಾವು 6 ಮಂತ್ ಫುಲ್ ಕಟ್ಬಿಟ್ಟು ಅಷ್ಟು ಕಮ್ಮಿ ದುಡ್ಡಲ್ಲಿ ಬಂದ್ಬಿಟ್ಟು, ಹೌದು, ಮಾಡಿಬಿಟ್ಟು ಸ್ಯಾಲ್ರಿ ಕೂಡ ಚೆನ್ನಾಗಿರೋದು ಅಲ್ಲೇ ಪ್ಲೇಸ್ಮೆಂಟು ಮಾಡಿಬಿಟ್ಟು ಸ್ಯಾಲ್ರಿ 13,000 ಮಸ್ಟ್ ಆ್ಯಂಡ್ ಶುಡ್ ಬರೋ ಥರ ಎಲ್ರಿಗೂ ಪ್ಲೇಸ್ಮೆಂಟ್ ಮಾಡಿಕೊಟ್ಟಿರೋದು. ಸೊ ಖುಷಿ ಆಯಿತು, ಯಾಕಂತಂದರೆ ಕಮ್ಮಿ ದುಡ್ಡಲ್ಲಿ ಕಮ್ಮಿ ಡ್ಯೂರೇಷನ್ ಬೇರೆ. ಅಷ್ಟರಲ್ಲಿ 13,000 ಅದು ಫುಡ್ ಅಕಮಡೇಷನು ಮತ್ತು ರೂಮ್ ಫೆಸಿಲಿಟಿ ಇರೋ ಥರ ಮಾಡಿರೋದು. ಸೊ ಅಫ್ಕೋರ್ಸ್ ಖುಷಿ ಆಗುತ್ತೆ, ಯಾಕಂತಂತಂದರೆ ಈಗ ಇಷ್ಟೆಲ್ಲ ಈಗ ನಾವು ಬೇರೆ ಕೆಲಸಕ್ಕೆ ಸೇರ್ಕೊಂಡಿದ್ರು, ಈಗ 15,000 ಅಂತಲೇ ಬಂದಿದ್ರು. PGಗೆ ಸೇರ್ಕೊಂಡಿದ್ರೆ 11,500 ಹೋಗ್ತಿತ್ತು. ಆಮೇಲೆ ಈ ನಮ್ಮ ಖರ್ಚು ಅಂತ ಇರುತ್ತೆ, ಅದಕ್ಕೆ

0: 2000 or 3000 ಹೋಗ್ತಾ ಇತ್ತು. ನಮ್ಗಲ್ಲಿ 5000 ಕೂಡ ಸೇವ್ ಆಗ್ತಿರಲಿಲ್ಲ, ಮನೆಗೆ ಎಷ್ಟೋ ಕೊಡಕ್ ಆಗ್ತಿರ್ಲಿಲ್ಲ. ಆದ್ರೆ ಇದು ವಿತ್ ಫುಡ್ ಅಕಾಮಿಡೇಷನ್ ಮತ್ತೆ ರೂಮ್ ಇರುತ್ತೆ, ಅಷ್ಟು ಕೊಟ್ಟೆನು ಕೂಡ ನಮ್ಗೆ ಸ್ಯಾಲ್ರಿ ಚೆನ್ನಾಗ್ ಬರುತ್ತೆ. ಅದು ಸ್ಟಾರ್ಟಿಂಗ್ಗೆ 13-14 ಅಂತಂದ್ರೆ, ಎಕ್ಸ್ಪೀರಿಯನ್ಸ್ ಆದ್ರೆ ಇನ್ನ ಜಾಸ್ತಿ ಮಾಡ್ತಾ ಇರ್ತಾರೆ. ಇವಾಗ 1 ವರ್ಷ ಆದ್ಮೇಲೆ ಜಾಸ್ತಿ ಮಾಡೋದು, ಇಲ್ಲ 6 ತಿಂಗಳಾದ್ಮೇಲೆ ಜಾಸ್ತಿ ಮಾಡೋದು, ಆ ಥರ ಎಲ್ಲ ಇದೆ ಆಯುರ್ವೇದಿಕ್ ಅಲ್ಲಿ. ಸೀನಿಯರ್ ಥೆರಪಿಸ್ಟ್ಗೆ ನಾವು ಕೇಳಿರೋ ಪ್ರಕಾರ ಇವಾಗ 13,000 ಇರ್ಬೋದು, ಇಲ್ಲ 40,000 ಇರ್ಬೋದು. ನಮ್ಗೆ ಆಮೇಲೆ ಅನ್ಸ್ತು, ಅಲ್ಗೋದ್ಮೇಲೆ ಗೊತ್ತಾಯ್ತು, ನಾವು ಇವಾಗ ಸ್ಟಾರ್ಟಿಂಗ್ 13 ಬಂದ್ರೆ ಇನ್ನೊಂದು 30 ಬರೋ ತರ ನಾವು ಕೆಲಸ ಮಾಡ್ಬೋದು, ನಮ್ಗೂ ಬರುತ್ತೆ ಅನ್ನೋ ಫೀಲ್ ಆಯ್ತು, ಖುಷಿ ಆಯ್ತು ಅಲ್ಗೋದ್ಮೇಲೆ. ಆಮೇಲೆ ಇದ್ರದ್ದು ತುಂಬಾ ವ್ಯಾಲ್ಯೂ ಗೊತ್ತಾಯ್ತು ಏನು ಅಂತ, ಯಾಕಂದ್ರೆ ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ಬಿಟ್ಟು ಬಂದಿರ್ತಾರೆ, ನಾವು ಇಷ್ಟು ಕಮ್ಮಿ ದುಡ್ಡಲ್ಲಿ ಬಂದಿದೀವಲ್ಲ ಅಂತ ನಮ್ಗೆ ಖುಷಿ ಆಯ್ತು. ಮನೆಯದು ಅಮೌಂಟ್ ಏನು ಜಾಸ್ತಿ ಇದು ಮಾಡ್ಲಿಲ್ಲ, ಖರ್ಚು ಮಾಡಿಸ್ಲಿಲ್ಲ, ಅದೊಂಥರ ಖುಷಿ ಆಯ್ತು. ಇಲ್ಲಿ ಅಷ್ಟು ದೊಡ್ಡ ಎಲ್ಲ ಅಮೌಂಟ್ ಎಲ್ಲ ಕಟ್ಬಿಟ್ಟು ಬಂದವ್ರೆ ಅಂತೆಲ್ಲ ಅನಿಸ್ತಿತ್ತು, ಖುಷಿ ಆಯ್ತು. ಯಾಕಂತಂದ್ರೆ ಸ್ವಾಮಿ ವಿವೇಕಾನಂದ ಅವರು ನಮಗೆ ಖುಷಿ ಬರ್ಸ್ಕೊಟ್ಟಿದ್ದಾರೆ, ಕಮ್ಮಿ ದುಡ್ಡಲ್ಲಿ ಇದು ಮಾಡ್ಬಿಟ್ಟು ಅವರು ನಮಗೆ ನಬಾರ್ಡ್ ಸಂಸ್ಥೆಯವರು ದುಡ್ಡು ಹಾಕಿದ್ದಾರೆ. ಸೊ ಖುಷಿ ಆಯ್ತು ಸರ್.
1: ಹಾಗಿದ್ರೆ ಈಗ ಪ್ರೆಸೆಂಟ್ ನಾವು ನೋಡ್ತು ಅಂದ್ರೆ, ಎಷ್ಟೇ ಶಿಕ್ಷಣವನ್ನು ಪಡೆದಿದ್ರು ಉದ್ಯೋಗ ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಉದ್ಯೋಗ ಸಿಗೋದ್ರಲ್ಲಿ ಬಹಳ ಕಷ್ಟ ಆಗ್ತಾ ಇದೆ. ನಿರುದ್ಯೋಗ ಅನ್ನೋದು ಯೂತ್ಸ್ ಅಲ್ಲಿ ನಾವು ಕಾಮನ್ ಆಗಿ ನೋಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಈ ತರ ಒಂದು ವೃತ್ತಿಪರ ತರಬೇತಿಗಳನ್ನ ಕೋರ್ಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಶಿಕ್ಷಣ ಯಾವುದೇ ಪಡೆದಿದ್ರು ಕೂಡ ಈ ತರ ತರಬೇತಿಗಳನ್ನ ಪಡ್ಕೊಂಡ್ರೆ ಉದ್ಯೋಗ ಸಿಗೋ ನಿಟ್ಟಿನಲ್ಲಿ ಆಗಿರ್ಬೋದು, ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ತರ ಕೋರ್ಸ್ಗಳು ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ಕುರಿತು ಯುವ ಪೀಳಿಗೆಗೆ ತಾವೇನು ಸಲಹೆ ಕೊಡ್ತೀರಾ?
2: ಫಾರ್ ಎಕ್ಸಾಂಪಲ್, ಇವಾಗ ನಾನು ಫ್ರೆಂಡೇ ಆಗಿರ್ಬೋದು, ಬಿ ಕಾಮ್ ಮಾಡಿ ಇವಾಗ ಬೇಕೆಡ್ ಆಗಿರ್ಬೋದು ಕೆಲಸ ಮಾಡ್ತಿದ್ದೇನೆ. ಅದರಿಂದ ಈಗ ಎಷ್ಟೇ ಹೋದ್ರೂ ಕೂಡ ಕೆಲಸ ಅನ್ನೋದು ಸಿಗಲ್ಲ. ಸೊ ಅದರಿಂದ ಈಗ ಶಾರ್ಟ್ ಟೈಮ್ ಡ್ಯೂರೇಷನಲ್ಲಿ ಈ ಥರ ಕೋರ್ಸಸ್ ಆಗಿರ್ಬೋದು ಈ ಥರ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ, ಮತ್ತು ಈ ಕೋರ್ಸಲ್ಲಿ ಕೂಡ ಫ್ಯೂಚರ್ ಬೇರೆ ಇರುತ್ತೆ, ಸ್ಯಾಲ್ರಿ ಕೂಡ ಆಗುತ್ತೆ, ದೆನ್ ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿರುತ್ತೆ, ದೆನ್ ಈಗ ಎಕ್ಸ್ಪೀರಿಯೆನ್ಸ್ ಆದರೆ ಇದರಲ್ಲೇ ಈಗ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಆಗಿರ್ಬೋದು, ದೆನ್ ಅದರಲ್ಲೇ ಡಬಲ್ ಲೇಕಾಗೋ ಸ್ಯಾಲ್ರಿ ಆಗಿರ್ಬೋದು, ಆ ಥರ ಎಲ್ಲ ಫ್ಯೂಚರ್ಸ್ ಇದೆ ಇದರಲ್ಲಿ. ಸೊ ಅದರಿಂದ ಕೋರ್ಸ್ ಮಾಡಿದ್ರು ಕೂಡ ಯಾವ ಥರ ಕೋರ್ಸ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅದರಿಂದ ಈಗ ಮೆಡಿಕಲ್ ಫೀಲ್ಡ್ಗಳಲ್ಲಿ ಈ ಥರ ಕೋರ್ಸ್ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ.
0: ಏನಪ್ಪ ಅಂತಂದರೆ, ಇವಾಗ ಓದ್ಬಿಟ್ಟು ಮನೇಲಿರ್ತಾರೆ, ಅವ್ರಿಗೆ ಮನೇಲೆಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ಏನು ಮಾಡ್ತಾರೆ ಅಂತಂದರೆ ತುಂಬ ಇದು ಮಾಡ್ತಿರ್ತಾರೆ, ಏನಕ್ಕೆ ಮನೇಲಿದೆಯಾ, ಏನು ಮಾಡ್ತಿದ್ಯಾ, ಏನು ಮಾಡಬೇಕು ಅಂದ್ಕೊಂಡಿದ್ಯಾ, ಇಲ್ಲಾಂದರೆ ಮದುವೆ ಮಾಡ್ಬಿಡಿ, ಆ ಥರ ಪ್ಲ್ಯಾನಿಂಗ್ ಎಲ್ಲ ಇರುತ್ತೆ. ಮನೆಯವರು ಅಂತಂದರೆ ಇವಾಗ ಅವ್ರ ಮಕ್ಕಳು ಜವಾಬ್ದಾರಿ ಏನಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಹಳ್ಳಿ ಕಡೆ ಎಲ್ಲ ಓ ಇವ್ರು ನೋಡಿದ್ರೆ ಏನಂತಾರೋ ಇಲ್ಲ ಏನು ಅಂದ್ಕೊಳ್ತಾರೋ ಅನ್ನೋ ಇದರಲ್ಲೇ ಇರ್ತಾರೆ. ಸೊ ಹಳ್ಳಿ ಜನ ಅಂತಂದರೆ ಅಫ್ಕೋರ್ಸ್ ಪಾವರ್ಟಿ ಏನು ಸ್ವಲ್ಪನಾದರೂ ಇರುತ್ತೆ, ಅವ್ರಿಗೆ ಏನು ಮಾಡೋದು, ಈಗ ಬೇರೆ ಬೇರೆ ಕಾಲೇಜಿಗೆ ಸೇರಿಸಿದ್ರೆ ಅಷ್ಟು ಅಮೌಂಟ್ ತಗೋದು, ನಾನು ಎಲ್ಲಿಂದ ತರೋದು, ಆ ಥರ ಎಲ್ಲ ಕ್ವಶನ್ ಅವ್ರಿಗವರೇ ಪೇರೆಂಟ್ಸ್ಗೆ ಇರುತ್ತೆ. ಆದರೆ ಈ PTYB ಕೋರ್ಸ್ಗೆ ಅಷ್ಟೊಂದು ಅಮೌಂಟ್ ಏನು ನಾವು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಒಂದೇ ಸಲ ಫೀಸ್ ಕೊಡಿ ಅಂತ ಕೂಡ ಇದು ಮಾಡ್ತಾ ಇಲ್ಲ ಇಲ್ಲಿ. ಇಲ್ಲಿ ಯಾವ ಥರ ಅಂತಂದರೆ ಸ್ಟಾರ್ಟಿಂಗ್ ನಿಮ್ಗೆ ಎಷ್ಟಾಗುತ್ತೆ, ಈಗ 5000 ಕಟ್ಟಾಗುತ್ತೆ ಆಯಿತು ಕಟ್ಟಿ, ಮಂತ್ಲಿ ನಿಮ್ಗೆ ಎಷ್ಟಾಗುತ್ತೆ ಎಷ್ಟು ಸಿಗುತ್ತೆ ಅಷ್ಟು ಕಟ್ಟಿ, ಆ ಥರ ಇದು ಮಾಡ್ತಾರೆ. ಬೇರೆ ಕಡೆ ಏನಂತಂದ್ರೆ ಇವಾಗ 1,00,000 ಫೀಸ್ ಕೇಳ್ತಾರೆ, ನಾವು ಹೆಂಗೆ ತರಬೇಕು ಅಂತೆಲ್ಲ ಅವ್ರ ಪೇರೆಂಟ್ಸು ಮಕ್ಕಳಿಗೆ ತೋರಿಸ್ಕೊಳ್ಳಿಲ್ಲ ಅಂತಂದ್ರೆ ತುಂಬ ಥಿಂಕ್ ಮಾಡ್ತಾರೆ, ನನ್ನ ಮಗಳು ಫ್ಯೂಚರ್ ಏನಾಗ್ಬೋದು, ಏನು ಕೆಲಸ ಮಾಡ್ಬೋದು. ಈಗ ಕೆಲಸಕ್ಕೆ ಕಳಿಸಲಿ ಇಷ್ಟು ಓದ್ಬಿಟ್ಟು ಮನೇಲಿ ಕೂರಿಸಿದ್ರೆ ಅಕ್ಕಪಕ್ಕ ಮನೆಯವ್ರು ಏನು ಅನ್ಕೋತಾರೆ, ಇಲ್ಲಾಂದ್ರೆ ಮದುವೆ ಮಾಡಿದ್ರೆ ಇವ್ಳ ಫ್ಯೂಚರ್ ಅಂದರೆ ಬರೋ ಹುಡುಗ ಹೇಗಿರ್ತಾನೆ, ಆ ಥರ ಎಲ್ಲ ತುಂಬ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಈ PTYB ಕೋರ್ಸ್ನ ಚೂಸ್ ಮಾಡಿದ್ರೆ, ಅವ್ರ GDA ಅಂತ ನಮ್ಮದು ಇನ್ನೊಂದು ಕೋರ್ಸ್ ಇದೆ ಸರ್ಗುರಲ್ಲಿ, ಅದನ್ನು ಚೂಸ್ ಮಾಡಿದ್ರೆ ಅವ್ರ ಫ್ಯೂಚರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಶಾರ್ಟ್ ಟೈಮ್ ಇದು, 6 ಮಂತ್, ಯಾವ ಬೇರೆ ಬೇರೆ ಯಾವ ಜಾಬ್ ಕೂಡ 6 ಮಂತ್ಗೆ ಆಗೋದಿಲ್ಲ. ಸೊ ನಾವು ಇದನ್ನು 6 ಮಂತಲ್ಲಿ ಕಮ್ಮಿ ಟೈಮಲ್ಲಿ ನಾವು PTYB ಕೋರ್ಸ್ನ ಮಾಡಿಬಿಟ್ಟು ಜಾಬ್ ಪ್ಲೇಸ್ಮೆಂಟ್ ಕೂಡ ಆಗುತ್ತೆ, ನಮ್ಮೇಲೆ ಪ್ಲೇಸ್ಮೆಂಟ್ ಕೂಡ ನಮ್ಗೆ ಯಾವ ಕಡೆ ಫೇವರೇಬಲ್ ಆಗಿರುತ್ತೆ ಆ ಕಡೆ ಕೂಡ ಹಾಕ್ಕೊಡ್ತಾರೆ. ಸೊ ನಮಗೀಗ ಮನೆ ನಿಯರೆಸ್ಟ್ ಮೈಸೂರಲ್ಲಿ ಇರ್ತೀವಿ ಅಂದರೆ ಮೈಸೂರಿಗೆ ಕೇಳಿದ್ರೆ ಮೈಸೂರಿಗೆ ಹಾಕ್ಕೊಡ್ತಾರೆ, ಆ ಥರ ನಮ್ಗೆ ಯಾವ ಹತ್ರ ಆಗಿರುತ್ತೆ ಅದೇ ಕಡೆ ಹಾಕ್ಕೊಡ್ತಾರೆ. ಮನೆಯವ್ರಿಗೂ ಕೂಡ ಸ್ಯಾಟಿಸ್ಫೈಡ್ ಇರುತ್ತೆ, ಇವಾಗ ನಮ್ಮ ಮಗಳನ್ನ ಕಳಿಸಿದ್ದೀನಿ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ, ಚೆನ್ನಾಗಿ ಇದು ಮಾಡ್ಕೊಡ್ತಾರೆ, ಚೆನ್ನಾಗೂ ನೋಡ್ಕೊತಾರೆ, ಅದು ಚೆನ್ನಾಗಿ ಊಟ ಕೊಡ್ತಾರೆ. ಈಗ ಹಾಸ್ಟೆಲ್ಗೆ ಸೇರಿಸ್ಬೇಕು ಅಂದರೆ ಬರೀ ಊಟ ಹೇಗಿರುತ್ತೆ, ನನ್ನ ಮಗಳಿಗೆ ಹೇಗೆ ಅಡ್ಜಸ್ಟ್ ಮಾಡ್ಕೋತಾಳೆ, ಆ ಥರ ತುಂಬ ಭಯ ಇರುತ್ತೆ ಪೇರೆಂಟ್ಸ್ಗೆ. ಸೊ ಇಲ್ಲಿ ಯಾವುದೇ ಥರ ಕೊರತೆ ಇಲ್ಲ. ಈಗ ನಮಗೆ ಫುಡ್ಡು ಸ್ವಲ್ಪ ಉಪ್ಪಾದರೂ ಕೂಡ ನಾವು ಇನ್ಫಾರ್ಮ್ ಮಾಡಿದ್ರೆ ಅದನ್ನು ಸರಿ ಮಾಡಿಸ್ತಾರೆ, ಆತ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ಸೊ ಯಾರಾದ್ರೂ ಬಂದರೂ ಕೂಡ, ಈಗ ನ್ಯೂ ಸ್ಟೂಡೆಂಟ್ಸ್ ಬಂದರೂ ಕೂಡ ಅವ್ರಿಗೆ ಯಾವ ಥರ ಏನು ಫೀಲ್ ಫೀಲ್ ಆಗ್ಬಾರ್ದು ಅಂತಂದ್ರೆ ಅಯ್ಯೋ ಯಾಕಾದ್ರೂ ಬನ್ನೋ ಅಂತ ಅನ್ಸ್ಬಾರ್ದು. ಆ ಥರ ಇದಾದ್ಮೇಲೆ ಇಲ್ಲಿ ಸೀನಿಯರ್ಸ್ ಜೂನಿಯರ್ಸ್ ಅಂತ ಏನು ಭೇದ ಭಾವ ಏನು ಇಲ್ಲ, ಎಲ್ಲ ಫ್ರೆಂಡ್ಸು ಎಲ್ಲ ಈಕ್ವಲ್ ಅಂತ, ಎಲ್ಲ ಸಿಸ್ಟರ್ಸ್ ಬ್ರದರ್ಸ್ ಆ ಥರ ಚೆನ್ನಾಗಿದೆ. ಯಾವ ಥರ ಫೀಲ್ ಅಂತಂದರೆ ಚೆನ್ನಾಗಿದೆ. ಇವಾಗ ನಾವು ಬಿಟ್ಟೋಗ್ಬೇಕು ಅಂದರೆ ನಮಗೆ ಬೇಜಾರಾಗ್ತಿದೆ, ಯಾಕಂತಂದರೆ ಇವಾಗ 6 ಮಂತ್ ಇದ್ದು ಮತ್ತೆ ಅಲ್ಲಿ ಟಿ ಡಿಯುಗೆ ಹೋಗ್ಬಿಟ್ಟು ಬಂದ್ವಿ, ಬೇರೆ ಕಡೆ ಪ್ಲೇಸ್ಮೆಂಟ್ ಆಗಿದೆ ಎಲ್ಲರಿಗೂ, ಎಲ್ಲರಿಗೂ ಬಿಟ್ಟೋಗ್ಬೇಕಲ್ಲ ಅನ್ನೋ ಬೇಜಾರು. ಅದಕ್ಕೆ ಈ ನ್ಯೂ ಸ್ಟೂಡೆಂಟ್ಸ್ ಬಂದರೆ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ಇವಾಗ

0: ನಮ್ನೇ ನೋಡಿ, ನಾವು 6 ಮಂತ್ ಹೇಗೆ ಹೋಯ್ತು ಅಂತಾನೆ ಗೊತ್ತಿಲ್ಲ. ನಾವು ಇವಾಗ ಬಂದ್ವಿ ನಿನ್ನೆ ಮೊನ್ನೆ ಅನ್ನೋ ಥರ ಫೀಲ್ ಆಗ್ತಿದೆ. ಆದರೆ ಆಗಲೇ ನಾವು 6 ಮಂತ್ ಆಗಿ ಎಕ್ಸಾಮ್ಸು ಬರ್ದು ಈ ಪ್ಲೇಸ್ಮೆಂಟು ಕೂಡ ಆಗಿದೆ. ಇವಾಗ ಹೋಗೋದೊಂದು ಬಾಕಿ ಆಗಿದೆ ಅಷ್ಟೇ. ನಮಗೆ ಇವಾಗ ಯಾವ ಥರ ಆಗಿದೆ ಅಂದರೆ ಕಣ್ಣು ಮುಚ್ಚಿ ತೆಗೆದ ಥರ ಆಗಿದೆ ಅಷ್ಟೇ. ಜಾಸ್ತಿ ಏನು ಡ್ಯೂರೇಷನ್ ಇಲ್ವಲ್ಲ, ಸೊ ನಮಗೆ ಖುಷಿ ಕೊಟ್ಟಿದೆ ಸರ್. ಅವರು ನ್ಯೂ ಸ್ಟೂಡೆಂಟ್ಸ್ ಬಂದರೂ ಕೂಡ ಅವ್ರಿಗೆ ಯಾವುದೇ ಥರ ಕಷ್ಟ ಆಗಲ್ಲ ಅಂತ ಅನಿಸುತ್ತೆ.
1: ಬಹಳ ಸಂತೋಷ ತಾವಿಬ್ಬರು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಪ್ರಸ್ತುತ ಒಂದು ಶಿಕ್ಷಣವನ್ನು ಪಡೆದು ತಮ್ಮ ಒಂದು ಆಸೆ ಅಂತ ಈ ಒಂದು ಪಂಚಕರ್ಮ ಥೆರಪಿ ಹಾಗೂ ಯೋಗ ಬೇಸಿಕ್ ತರಬೇತಿಗೆ ತಾವು ಜಾಯ್ನ್ ಆಗಿ ಈ ವಿಷಯದಲ್ಲಿ ಒಂದು ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಂಡು ಇಲ್ಲಿ ಈ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಧ್ಯಯನವನ್ನು ಮಾಡಿ ಒಂದಷ್ಟು ಪ್ರಾಕ್ಟಿಕಲನ್ನು ಮಾಡಿ ಈ ವಿಷಯದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಂಡು ಒಟ್ಟಾರೆ 6 ತಿಂಗಳ ಅನುಭವ ಆಗಿರ್ಬೋದು, ಇದರಿಂದ ತಮ್ಮ ಒಂದು ಕೌಶಲ್ಯದಲ್ಲಿ ಏನೆಲ್ಲ ಅಭಿವೃದ್ಧಿಯಾಗಿದೆ, ತಮ್ಮ ಒಂದು ಮುಂದಿನ ವೃತ್ತಿಪರ ಅವಕಾಶಗಳಿಗೆ ಎಷ್ಟು ಅವಕಾಶ ಮಾಡಿಕೊಂಡಿದೆ ಅನ್ನೋದು ಕುರಿತು, ಇಲ್ಲಿನ ವ್ಯವಸ್ಥೆಗಳ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಇಬ್ಬರು ಭಾಗಿಯಾಗಿದ್ದಕ್ಕೆ ತಮ್ಮಿಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು.
2: ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
0: ನಿಮಗೂ ಧನ್ಯವಾದಗಳು ಸರ್.
1: ಪ್ರಿಯ ಕೇಳಿದರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ. ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ಜರುಗುತ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳಲ್ಲಿ ಒಂದಾದಂತಹ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ ತರಬೇತಿಯನ್ನು ಪಡೆದು ಪ್ರಸ್ತುತ ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ 6 ತಿಂಗಳ ಕಾಲ ಈ ತರಬೇತಿಯನ್ನು ಪಡೆದು ಇದರಿಂದ ಎಷ್ಟೆಲ್ಲ ಈ ವಿಷಯದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಂಡಿದ್ದಾರೆ. ಹಾಗೆಯೇ ಇದು ತಮ್ಮ ಮುಂದಿನ ವೃತ್ತಿಪರ ಅವಕಾಶಗಳಿಗೆ ಎಷ್ಟೆಲ್ಲ ದಾರಿಯನ್ನು ಮಾಡಿಕೊಂಡಿದೆ ಅನ್ನೋದು ಕುರಿತು ಭಾಳಷ್ಟು ಮಾಹಿತಿಯನ್ನು ಹಾಗೂ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಂಥವರು ಕುಮಾರಿ ಪ್ರಿಯ ಹಾಗೂ ಪ್ರಜ್ವಲ್ರವರು. ಇದಾಗಿತ್ತು ಇವತ್ತಿನ ನಮ್ಮ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

ಪ್ರಿಯ ಕೇಳುಗರೆ, ಇದುವರೆಗೂ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ ತರಬೇತಿಯ ಅನುಭವ ಮತ್ತು ಭವಿಷ್ಯದ ವೃತ್ತಿಪರ ಉದ್ಯೋಗಕ್ಕೆ ಅವಕಾಶಗಳ ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ವಿದ್ಯಾರ್ಥಿಗಳಾದ ಕುಮಾರಿ ಪ್ರಿಯಾ ಮತ್ತು ಪ್ರಜ್ವಲ್ರವರ ಜೊತೆಗಿನ ಯುವಚೇತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸುಧಾರಾಣಿ, ಮಹಾದೇವ್, ರವಿಕುಮಾರ್, ನಂಜುಂಡಸ್ವಾಮಿ, ಗುರುಪ್ರಸಾದ್, ರಾಜು, ಪುಟ್ಟರಾಜು, ಜ್ಯೋತಿ, ಅನು, ಪ್ರೇಮಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ದೇವರು ಇವರೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ, ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 10/6/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು ಮಧ್ಯಾಹ್ನ 12:30-4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಮಧ್ಯಾಹ್ನ 12:30-4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9

0: 6318 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಶಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 से 16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಷನ್ ಔರ್ ಆಂಟರ್ಪ್ರಿನೋರಿಯಲ್ ಕ್ಷಮತಾವೋ ಕಾ ಪ್ರದರ್ಶನ್ ಕರೆಂಗೆ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್, ವಿಶ್ವ ಕೆ ಲಿಯೆ ತಯಾರ್.
2: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

0: ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ನಮೋ ನಮೋ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

0: ದೇನ
1: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳು ಹಾಡುಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸುಧಾರಾಣಿ, ಮಹಾದೇವ್, ರವಿಕುಮಾರ್, ನಂಜುಂಡಸ್ವಾಮಿ, ಗುರುಪ್ರಸಾದ್, ರಾಜು, ಪುಟ್ಟರಾಜು, ಜ್ಯೋತಿ, ಅನು, ಪ್ರೇಮಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ದೇವರು ಇವರೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ, ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: माननीय प्रधानमंत्री श्री नरेंद्र मोदी जी के नेतृत्व में मिनिस्ट्री ऑफ एजुकेशन गवर्नमेंट ऑफ इंडिया का एक फ्लैगशिप इनिशिएटिव भारत इनोवेट्स 2026, जिसमें हेल्थ केयर और एआई से लेकर एग्रीकल्चर और सेमीकंडक्टर्स तक 13 सेक्टर्स के 120 स्टार्टअप्स 14 से 16 जून तक नीस फ्रांस में अपनी इनोवेशन और एंटरप्रेन्योरियल क्षमताओं का प्रदर्शन करेंगे। भारत इनोवेट्स 2026, भारत में निर्मित, विश्व के लिए तैयार।
1: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 65 ರೂಪಾಯಿ, ಪೆನ್ಸಿಲ್ ಬೀನಿಸ್ 65 ರೂಪಾಯಿ, ಮೆಣಸಿನಕಾಯಿ 24 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 66 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 26 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 10/6/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ?
1: ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು,
0: ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು ಮಧ್ಯಾಹ್ನ 12:30-4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಮಧ್ಯಾಹ್ನ 12:30-4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ಈ ಕಾರ್ಯಕ್ರಮದಲ್ಲಿ SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಗಗನ ನೀಲಿಮೆಯನ್ನ
5: ಕಣ್ಗೆ ಸೊಗವೀವಂತೆ
4: ಮುಗಿವ ತರಣಿಯ ರಕ್ತ
5: ಹಿತವೆನಿಸದೇಕೋ
4: ಸೊಗದ ಮೂಲವದೆಲ್ಲಿ
5: ನೀಲದೊಳೋ ಕೆಂಪಿನೊಳೋ
4: ಬಗೆವೆನ್ನ ಮನಸಿನೊಳೋ ಮಂಕುತಿಮ್ಮ.
3: ಹಿಂದಿನ ಮುಕ್ತಕದಲ್ಲಿ ನಾವು ಹೊರಗಿನ ಬೆಡಗುಗಳಿಗೆ ನಮ್ಮನ್ನು ನಾವು ಕಟ್ಟಿ ಹಾಕ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನೋಡ್ತಾ, ಅದರ ಒಳಗುಟ್ಟೇನು, ಯಾಕೆ ಹಾಗಾಗ್ತಾ ಇದೆ ಅನ್ನೋದರ ಬಗ್ಗೆ ಒಂದು ಪ್ರಶ್ನೆಯನ್ನು ಎತ್ತಿದ್ವಿ. ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇಲ್ಲಿ ಒಂದು ಸ್ವಾರಸ್ಯಕರವಾದಂಥ ಉದಾಹರಣೆಯನ್ನು DVG ಅವರು ಕೊಡ್ತಾ ಇದ್ದಾರೆ. ಗಗನ ನೀಲಿಮೆಯನ್ನ ಅಂದರೆ ಆಕಾಶದ ನೀಲಿಯ ಬಣ್ಣ, ಆಕಾಶದಲ್ಲಿ ಯಾವ ಕಾರ್ಮೋಡಗಳು ಇಲ್ಲ, ಸುಂದರವಾದಂಥ ಒಂದು ತಿಳಿಯಾದಂಥ ಆಕಾಶ ಇದೆ. ಆ ಆಕಾಶದ ನೀಲಿಯ ಬಣ್ಣವನ್ನು ನೋಡಿದಾಗ ನಮಗೆ ಒಂದು ರೀತಿಯ ಮನಸ್ಸಿನಲ್ಲಿ ಶಾಂತಿಯ ಭಾವ ಉಂಟಾಗುತ್ತೆ. ಸೊ DVG ಅವರು ಹೇಳ್ತಿದ್ದಾರೆ, ಅವರಿಗೆ ಆ ನೀಲಿ ಬಣ್ಣದ ಆಕಾಶವನ್ನು ನೋಡಿದಾಗ ಸೊಗವು ಅಂದರೆ ಸಂತೋಷ ಆಗತ್ತಂತೆ, ಸುಖ ಅಂತ ಅನ್ಸತ್ತಂತೆ, ಶಾಂತಿ ಸಿಕ್ಕತ್ತಂತೆ. ಆದರೆ ಅದನ್ನು ನೋಡ್ತಾ ಇರುವಂಥ ಕಣ್ಣುಗಳೇ ಬೇರೆ ಒಂದು ಸಂದರ್ಭವನ್ನು ನೋಡಿದಾಗ, ಆ ಸಂದರ್ಭ ಯಾವುದು, ಮುಗಿವ ತರಣಿಯ ರಕ್ತ, ಸೂರ್ಯಾಸ್ತ ಆಗ್ತಾ ಇದೆ. ಸೂರ್ಯಾಸ್ತದ ಸಮಯದಲ್ಲಿ ಇದುವರೆಗೂ ತಿಳಿಯಾಗಿ ನೀಲಿಯಾಗಿ ಸುಂದರವಾಗಿದ್ದಂತಹ ನಿಷ್ಕಲ್ಮಶವಾಗಿದ್ದಂತಹ ಆಕಾಶ ಬಣ್ಣ ಬದಲಾಯಿಸ್ತು. ಈಗ ಅದರ ಬಣ್ಣ ಕೆಂಪಾಯಿತು, ರಕ್ತ. ಸೊ ತರಣಿ ಅಂದರೆ ಸೂರ್ಯ, ಸೂರ್ಯ ಇಳಿತಾ ಇದ್ದಾನೆ, ಮುಗಿತಾ ಇದ್ದಾನೆ, ಅಸ್ತಮಯವಾಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ತಿಳಿಯಾಗಿ ನೀಲಿಯಾಗಿದ್ದಂತಹ ಆಕಾಶದ ಬಣ್ಣ ಇದ್ದಕ್ಕಿದ್ದಂತೆ ಕೆಂಪಾಯಿತು, ಕೆಂಪಿನ ಹಲವಾರು ಛಾಯೆಗಳು ಅಲ್ಲಿ ತುಂಬೋಯಿತು. ಅದನ್ನು ನೋಡಿದ ತಕ್ಷಣ ಮನಸ್ಸಿಗೆ ಇದ್ದಂಥ ಹಿತ ಹೊರಟೋಗುತ್ತಂತೆ. ಎಲ್ರಿಗೂ ಹಾಗೆ ಆಗಬೇಕಂತಿಲ್ಲ, DVG ಅವರು ಹೇಳ್ತಿದ್ದಾರೆ ನನಗೆ ಹಾಗಾಗುತ್ತೆ ಅಂತ. ತಿಳಿಯಾದ ಆಕಾಶವನ್ನು ನೋಡಿದಾಗ ನನಗೆ ಸಂತೋಷ ಆಗುತ್ತೆ, ಅದೇ ಆಕಾಶ ಮುಳುಗ್ತಾ ಇರುವಂಥ ಸೂರ್ಯನ ಕಿರಣಗಳಿಂದಾಗಿ ಕೆಂಪಾದಾಗ ನನ್ನ ಮನಸ್ಸಿನ ಹಿತ ಭಾವನೆ ಹೊರಟೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದನ್ನು ನೋಡಿದಾಗ ನನಗೆ ಸಂತೋಷ ಆಯಿತು, ಇನ್ನೊಂದನ್ನು ನೋಡಿದಾಗ ಇದ್ದಂಥ ಸಂತೋಷ ಹೊರಟೋಯ್ತು, ನೆಮ್ಮದಿ ಹೊರಟೋಯ್ತು. ಯಾಕೆ? ಸೊ ಆ ಸಂತೋಷ ಹಾಗಾದರೆ ಎಲ್ಲಿತ್ತು? ಅದು ನಿಜಕ್ಕೂ ಅಲ್ಲಿ ಆಕಾಶದಲ್ಲೇ ಇತ್ತ, ಅಥವಾ ಆಕಾಶ ನೀಲಿಯಾಗಿ ಕಾಣ್ತಾ ಇತ್ತಲ್ಲ ಆ ನೀಲಿ ಬಣ್ಣದಲ್ಲಿತ್ತ, ಅಥವಾ ಆ ಕೆಂಪು ಬಂದದ್ರಿಂದ ನನ್ನ ಸೊಗ ಹೊರಟೋಯ್ತ? ಒಂದು ವಸ್ತು ಇದ್ದಾಗ ಆ ವಸ್ತುವನ್ನು ನೋಡಿ ನಾವು ಕೆಲವು ಸಮಾಧಾನಕರವಾದಂಥ ಭಾವನೆಗಳನ್ನು ನಮ್ಮಲ್ಲಿ ನಾವು ಸ್ಫುರಿಸಿಕೊಳ್ತೇವೆ, ಸಕಾರಾತ್ಮಕವಾದಂಥದ್ದು. ಅದು ನನ್ನ ಸ್ಥಾಯಿ ಭಾವವಾಗಿದ್ದಾಗ ಅದನ್ನು ತೊಡೆದು ಹಾಕುವಂಥ ಇನ್ನೊಂದು ಭಾವ ಬರಬಹುದಾ? ಕೆಂಪು ಬಂದದ್ದರಿಂದ ನನ್ನ ಮನಸ್ಸಿನಲ್ಲಿ ಸ್ಥಾಯಿಯಾಗಿ ನಿಂತಿದ್ದಂತಹ ಆ ಶಾಂತ ಭಾವ ಏನಿತ್ತು ಅದೆಲ್ಲ ಹೊರಟೋಯ್ತಾ? ಸೊ ಅದನ್ನು ತೊಡೆದು ಹಾಕುವಂಥ ಶಕ್ತಿ

0: ಆ ಕೆಂಪಿಗೆ ಎಲ್ಲಿಂದ ಬಂತು? ನೀಲಿ ಆಕಾಶ, ಕೆಂಪು ಆಕಾಶ, ಬರೀ ಆಕಾಶ. ಸೊ ಹೀಗೆ ಯಾವ ಒಂದು ವಸ್ತುವಿನಿಂದ ನನ್ನ ಮನಸ್ಸಿನಲ್ಲಿ ಆ ಭಾವನೆಗಳು ಸೃಷ್ಟಿಯಾಗ್ತಾ ಇವೆ ಅನ್ನೋದೊಂದು ಪ್ರಶ್ನೆ. ಇನ್ನೊಂದು ಬಹಳ ಸ್ವಾರಸ್ಯಕರವಾದಂಥ ಪ್ರಶ್ನೆ ಡಿ ವಿ ಜಿ ಅವರು ಇಲ್ಲಿ ಹಾಕ್ತಾರೆ ಮುಂದಿನ ಕಡೆಯ ಸಾಲಿನಲ್ಲಿ, ಬಗೆವೆನ್ನ ಮನಸ್ಸಿನೋಳೋ ಮಂಕುತಿಮ್ಮ. ಅದು ಆಕಾಶದ್ದು ಅಲ್ಲ, ನೀಲಿಯದ್ದೂ ಅಲ್ಲ, ಕೆಂಪಿನದ್ದು ಅಲ್ಲ, ಬರೀ ನನ್ನ ಮನಸ್ಸಿನ ಒಂದು ಏರುಪೇರುಗಳಿಂದಾನೇ ಈ ಸೊಗ ಅಥವಾ ಅಶಾಂತಿ ಇದೆರಡೂ ಕೂಡ ಸೃಷ್ಟಿಯಾಗ್ತಾ ಇರಬಹುದಾ? ಸೊ ಇದು ನಮ್ಮ ನಿಜ ಜೀವನಕ್ಕೆ ಬಹಳ ಮುಖ್ಯವಾದಂಥ ಒಂದು ಪಾಠ. ಬಗೆವೆನ್ನ ಮನಸ್ಸಿನೊಳೋ ಮಂಕುತಿಮ್ಮ. ನಾವು ಡಿ ವಿ ಜಿ ಅವರು ಕೊಟ್ಟಿರುವಂಥ ಈ ನೀಲಿ ಆಕಾಶ, ಕೆಂಪು ಆಕಾಶಗಳನ್ನು ಒಂದು ಸಂಕೇತವಾಗಿ ತಗೊಂಡು ನಮಗೆ ಶಾಂತಿಯನ್ನು ಕೊಡುವಂಥ ಸಂದರ್ಭಗಳನ್ನು ಅಥವಾ ನಮ್ಮನ್ನು ವಿಚಲಿತರಾಗಿ ಮಾಡುವಂಥ ಒಂದು ಸಂದರ್ಭಗಳನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. ಅನೇಕ ಸರ್ತಿ ಇದು ಸಂಬಂಧಗಳನ್ನು ಕುರಿತಾಗಿ ಇರುತ್ತೆ. ಡಿ ವಿ ಜಿ ಅವರು ಕೊಟ್ಟಿರೋ ಉದಾಹರಣೆ, ಅದು ಪ್ರಕೃತಿಯಲ್ಲಿ ಜೀವರಹಿತವಾದಂತಹ ಒಂದು ಆಕಾಶ ಮತ್ತು ಅದರಲ್ಲಿರೋ ಬಣ್ಣಗಳದು ಕೊಟ್ಟಿದ್ದಾರೆ. ನಾವು ಬರೀ ಅದರಿಂದ ವಿಚಲಿತರಾಗೋದಿಲ್ಲ, ಅದರಿಂದ ನಾವು ಶಾಂತಿಯನ್ನು ಪಡೆಯೋದಿಲ್ಲ. ಹೆಚ್ಚಾಗಿ ಮನುಷ್ಯ ಸಂಬಂಧಗಳು ನಮ್ಮನ್ನು ವಿಚಲಿತರನ್ನಾಗೂ ಮಾಡುತ್ತೆ, ನಮ್ಮನ್ನು ಸಂತುಷ್ಟರನ್ನಾಗೂ ಮಾಡುತ್ತೆ. ಸೊ ನಮಗೆ ಸಪೋಸ್ ಯಾರದೋ ಒಬ್ಬರ ಜೊತೆ ವ್ಯವಹರಿಸುವಾಗ ನಮ್ಗೆ ಬಹಳ ಸಂತೋಷ ಆಗುತ್ತೆ, ನಮಗೆ ಶಾಂತಿ ಸಿಕ್ಕತ್ತೆ, ನೆಮ್ಮದಿ ಸಿಕ್ಕತ್ತೆ ಅಂತ ಅಂದ್ಕೊಳ್ಳೋಣ. ಅದು ಡಿ ವಿ ಜಿ ಅವರ ನೀಲಿ ಗಗನ. ಇನ್ಯಾರನ್ನೋ ನೋಡಿದಾಗ ನಮಗೆ ಕೋಪ ಬರುತ್ತೆ, ನಮಗೆ ಭಯ ಆಗುತ್ತೆ, ನಮಗೊಂದು ರೀತಿಯ ತಿರಸ್ಕಾರ ಆಗುತ್ತೆ ಅಂತಂದರೆ ಅದು ಡಿ ವಿ ಜಿ ಅವರು ಹೇಳುವಂಥ ಕೆಂಪು ಆಗಸ. ಸೊ ಈಗ ನನ್ನ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಏರುಪೇರುಗಳನ್ನು ನಾನು ಯಾರು ಕಾರಣ ಅದಕ್ಕೆ ಅಂತ ನಾನು ಅವ್ರಿಗೆ ಇದು ಮಾಡ್ಕೊಳ್ಬೇಕು? ನನ್ನ ಮನಸ್ಸಿನಲ್ಲಿ ನೆಮ್ಮದಿ ಸಿಗ್ತಾ ಇದೆ ಅಂತಂದರೆ ಅದು ಆ ವ್ಯಕ್ತಿಯ ವಿಶೇಷವೋ ಅಥವಾ ಬಗೆವೆನ್ನ ಮನದೊಳಗೋ ನನ್ನ ಮನಸ್ಸದ್ದೇನಾ? ಯಾರನ್ನೋ ನೋಡಿದಾಗ ನನಗೆ ಕೋಪ ಬರುತ್ತೆ, ನನಗೆ ಭಯ ಆಗುತ್ತೆ, ದ್ವೇಷ ಬರುತ್ತೆ, ತಿರಸ್ಕಾರ ಬರುತ್ತೆ ಅಂತಂದರೆ ನಾನು ಎಷ್ಟೋ ಸತಿ ಅನ್ಕೋತೀನಿ ಅವರದ್ದು ತಪ್ಪು, ಅವರ ತಪ್ಪಿನಿಂದಾಗಿ ನನಗೆ ಹಿಂಗಾಗ್ತಾ ಇದೆ ಅಂತ. ಆದರೆ ನಾವು ಅಂತರೀಕ್ಷಣೆ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಂದರೆ, ಬಹುಶಃ ಬರೀ ಅವರದ್ದೇ ತಪ್ಪಲ್ಲ, ಅವರನ್ನು ಈ ರೀತಿಯಾಗಿ ಈ ದೃಷ್ಟಿಕೋನದಿಂದ ನೋಡ್ತಾ ಇರುವಂತಹ ನನ್ನ ತಪ್ಪು ಕೂಡ ಇರಬಹುದಲ್ವಾ? ಆ ಭಾವನೆ ನನ್ನೊಳಗಡೆ ಸ್ಫುರಿಸೋದಕ್ಕೆ ನನ್ನ ಮನಸ್ಸೇ ಒಂದು ರೀತಿಯಲ್ಲಿ ಕಾರಣವೂ ಆಗಿರಬಹುದಲ್ವಾ ಅನ್ನೋಂಥ ಒಂದು ಬಹಳ ಮುಖ್ಯವಾದಂಥ ಪ್ರಶ್ನೆಯನ್ನು ಡಿ ವಿ ಜಿ ಅವರು ನಮಗೆಲ್ಲ ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಭಾವನೆಗಳ ಏರುಪೇರುಗಳನ್ನು ಉಂಟು ಮಾಡ್ತಿರುವಂಥ ಸಂದರ್ಭಗಳ ಬಗ್ಗೆ ಒಂದು ರೀತಿಯ ಅಂತರ್ದೃಷ್ಟಿಯಿಂದ ನಮ್ಮನ್ನು ನಾವು ವೀಕ್ಷಣೆ ಮಾಡಿಕೊಂಡಾಗ ಬಗೆವೆನ್ನ ಮನಸ್ಸಿನೊಳೋ ಅನ್ನೋಂಥ ಪ್ರಶ್ನೆಗೆ ಪ್ರಾಮಾಣಿಕ ಉತ್ತರವನ್ನು ನಾವು ಕೊಟ್ಕೊಂಡಾಗ ಎಷ್ಟೋ ಸರ್ತಿ ಏರುಪೇರುಗಳನ್ನು ನಾವು ಕಡಿಮೆ ಮಾಡಿಕೊಳ್ತಾ ಶಾಂತ ಸ್ಥಾಯಿ ಸ್ಥಿತಿಯಲ್ಲೇ ನಮ್ಮ ದಿನವನ್ನು ಕಳಿಬಹುದು ಅಂತ ಇದರ ಪಾಠ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಎಸ್ ವಿ ವೈ ಎಂ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026 ಇಸವಿಯ ಜೂನ್ ತಿಂಗಳ 10 ತಾರೀಕಿನ ಬುಧವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು. ಮತ್ತೆ ಶುರುವಾದ ಖಾದ್ಯ ರಗಳೆ. 2500 ಐಟಿ ಶಿಕ್ಷಕರ ನೇಮಕ. ಹದ ಮಳೆ ತಂಬಾಕಿಗೆ ವರದಾನ. ಬೈಲಹೊಂಗಲ ಮುನವಳ್ಳಿ ದಾರಿಯಲ್ಲಿ ಸೇತುವೆ ಕುಸಿತ, ಮಳೆ 10 ಮನೆಗಳು ನಿಲಸಮ. ನಗದೀಕರಣ ಹೂಡಿಕೆ ಹಿಂತೆಗೆತಕ್ಕೆ ಬಲ. ಡಾರ್ಕ್ ಪ್ಯಾಟರ್ನ್ ಅನುಸರಿಸುತ್ತಿರುವ ವಿವಿಧ ಕಂಪನಿಗಳು, ವರ್ಷಕ್ಕೆ 28,000 ಕೋಟಿ ನಷ್ಟ. ಅಭಿಯಾನಕ್ಕೆ ಸಜ್ಜಾದ ಫ್ರಾನ್ಸ್ ಸ್ಪೇನ್. ತ್ರಿಕೋನ ಏಕದಿನ ಕ್ರಿಕೆಟ್ ಸರಣಿ ಋತುರಾಜ್ ಶತಕ. ಲಂಕಾ ವಿರುದ್ಧ ಭಾರತ.

ಶುಭಾರಂಭ. ಭಾರತ ಮಹಿಳಾ ತಂಡದ ಜಿಮಿಮಾ ವಿಶ್ವಾಸ ಮತ್ತೊಮ್ಮೆ ವಿಜಯದ ಗೆರೆ ದಾಟುತ್ತೇವೆ. ಮೈಸೂರಿನಲ್ಲಿ ಮಹಿಳಾ ಗಾಲ್ಫ್ ಟೂರ್ನಿ ನಾಳೆಯಿಂದ. ಪ್ರಮುಖ ಅಂಶಗಳ ವಿವರಣೆ. ಮತ್ತೆ ಶುರುವಾದ ಕಾತೆರಗಳಿ. ದೆಹಲಿಗೆ ದೌಡಾಯಿಸಿದ ಕೃಷ್ಣ ಬೈರೇಗೌಡ, ವರಿಶಿಷ್ಠ ಭೇಟಿ ಮಾಡಿ ಅಹವಾಲು ಸಲ್ಲಿಕೆ. ಬೆಂಗಳೂರು, ರಾಜಧಾನಿಯ ಸಮಸ್ಯೆಗಳ ನೀಗಿಸಿ ಹೊಸ ರೂಪ ಕೊಡುವ ಎಲ್ಲ ಪ್ರತಿಕಾರ ಸಂಸ್ಥೆಗಳು ಒಳಗೊಳ್ಳುವ ಬೆಂಗಳೂರು ಆವೃತ್ತಿ ಖಾತೆ ವಹಿಸಿಕೊಳ್ಳಲು ಸಚಿವ ಕೃಷ್ಣ ಬೈರೇಗೌಡ ನಿರಾಕರಿಸುತ್ತಿರುವುದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಹೊಸ ಸಂಕಟಕ್ಕೆ ದೂಡಿದೆ. ತಮಗೆ ಹಂಚಿಕೆ ಮಾಡಿದ್ದ ಜಲಸಂಪನ್ಮೂಲ ಖಾತೆಗೆ ರಾಮಲಿಂಗಾರೆಡ್ಡಿ ಮತ್ತು ಆಹಾರ ಖಾತೆಗೆ ಕೆಎಚ್ ಮುನಿಯಪ್ಪ ತಕರಾರು ತೆಗೆದಿದ್ದರು. ಪಕ್ಷದ ನಾಯಕರ ಜೊತೆ ಮಾತುಕತೆ ನಡೆಸಿದ ಬಳಿಕ ಇಬ್ಬರು ತಣ್ಣಗಾಗಿದ್ದರು. ಆದರೆ ಕೃಷ್ಣ ಬೈರೇಗೌಡ ಅವರು ತಮಗೆ ಹಂಚಿಕೆಯಾಗಿರುವ ಖಾತೆಯ ಬಗ್ಗೆ ಸ್ಪಷ್ಟತೆ ಸಿಗುವವರೆಗೆ ವಹಿಸಿಕೊಳ್ಳದೇ ಇರಲು ನಿರ್ಧರಿಸಿದ್ದಾರೆ. 2500 ಐಟಿ ಶಿಕ್ಷಕರ ನೇಮಕ. ಬೆಂಗಳೂರು, ಸರ್ಕಾರಿ ಶಾಲೆಗಳಲ್ಲಿ 1ನೇ ತರಗತಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ ಕಲಿಕೆಗೆ ರಾಜ್ಯ ಸರ್ಕಾರ ಅನುಮತಿ ನೀಡಿದ್ದು, ಅದಕ್ಕಾಗಿ ಮಾಹಿತಿ ತಂತ್ರಜ್ಞಾನ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಶಾಲಾ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿಯೇ ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ 2500 ಐಟಿ ಶಿಕ್ಷಕರನ್ನು ಕಾಯಂ ನೇಮಕ ಮಾಡಲಾಗುವುದು. ಅಗತ್ಯವಿದ್ದರೆ ಇತರೆ ಶಾಲೆಗಳಲ್ಲೂ ಅವಕಾಶ ನೀಡಲಾಗುವುದು. ಅವರಿಗಾಗಿಯೇ ಪ್ರತ್ಯೇಕ ವೃಂದ ರಚಿಸಲು ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತರಲಾಗುವುದು. ಅರ್ಹತಾ ಮಾನದಂಡಗಳನ್ನು ಶೀಘ್ರ ಪ್ರಕಟಿಸಲಾಗುವುದು ಎಂದು ಇಲಾಖೆ ಮಾಹಿತಿ ನೀಡಿದೆ. ಹದ ಮಳೆ ತಂಬಾಕಿಗೆ ವರದಾನ. 60,000 ಹೆಕ್ಟೇರ್ ಪ್ರದೇಶದಲ್ಲಿ ತಲೆ ಎತ್ತಿದ ತಂಬಾಕು ಬೆಳೆ. ಹುಣಸೂರು, ವಾಣಿಜ್ಯ ಬೆಳೆ ತಂಬಾಕು ಬೇಸಾಯಕ್ಕೆ ಮುಂಗಾರು ಮಳೆ ಉತ್ತಮವಾಗಿದ್ದು, ಈ ಸಾಲಿನಲ್ಲಿ ಇಳುವರಿ ಹಾಗೂ ಗುಣಮಟ್ಟದ ತಂಬಾಕು ಸಿಗುವ ನಿರೀಕ್ಷೆಗಳು ಗರಿಗೆದರಿವೆ. ರಾಜ್ಯದಲ್ಲಿ ವರ್ಜಿನಿಯಾ ತಂಬಾಕು ಬೆಳೆಯುವ ಹಳೆ ಮೈಸೂರು ಭಾಗದಲ್ಲಿ ಈ ಸಾಲಿನಲ್ಲಿ ಮುಂಗಾರು ತಂಬಾಕು ಬೇಸಾಯಕ್ಕೆ ಪೂರಕವಾಗಿದೆ. ಕಳೆದ ಸಾಲಿನಲ್ಲಿ ಬೆಳೆದ ತಂಬಾಕಿಗಿಂತಲೂ ಉತ್ತಮ ಗುಣಮಟ್ಟದ ತಂಬಾಕು ಉತ್ಪಾದನೆಯನ್ನು ಈ ಬಾರಿ ನಿರೀಕ್ಷಿಸಬಹುದಾಗಿದೆ. ರಾಜ್ಯಕ್ಕೆ 2026-27 ಸಾಲಿನಲ್ಲಿ 56 ದಶಲಕ್ಷ ಕೆಜಿ ಉತ್ಪಾದನೆಯನ್ನು ಕೇಂದ್ರ ತಂಬಾಕು ಮಂಡಳಿ ನಿಗದಿಗೊಳಿಸಿದೆ. ಈ ಸಾಲಿನಲ್ಲಿ ನಿಗದಿಗಿಂತಲೂ ಹೆಚ್ಚು ಉತ್ಪಾದನೆಯಾಗುವ ನಿರೀಕ್ಷೆ ಇದೆ. ಬೈಲಹೊಂಗಲ ಮುನವಳ್ಳಿ ದಾರಿಯಲ್ಲಿ ಸೇತುವೆ ಕುಸಿತ, ಮಳೆ 10 ಮನೆಗಳು ನೆಲಸಮ. ಬೈಲಹೊಂಗಲ ನಗರದಲ್ಲಿ ಸೋಮವಾರ ಸುರಿದ ಭಾರಿ ಮಳೆಯಿಂದ 10 ಮನೆಗಳು ಸಂಪೂರ್ಣ ಕುಸಿದಿದ್ದು 5 ಮನೆಗಳು ಬಿರುಕು ಬಿಟ್ಟಿವೆ. ಬೈಲಹೊಂಗಲ ಮುನವಳ್ಳಿ ಮಾರ್ಗದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಸೇತುವೆ ಕೊಚ್ಚಿ ಹೋಗಿದೆ. ತಗ್ಗು ಪ್ರದೇಶದ 300 ಮನೆಗಳಿಗೆ ನೀರು ನುಗ್ಗಿದ್ದರಿಂದ ದಾಖಲೆಗಳು, ದಿನಬಳಕೆ ಸಾಮಗ್ರಿಗಳಿಗೆ ಹಾನಿಯಾಗಿದೆ. ಕಲ್ಮಠ ಗಲ್ಲಿಯಲ್ಲಿ ಕಲ್ಲು ಮಣ್ಣಿನ ಮನೆಗಳು ಸೋಮವಾರ ರಾತ್ರಿ ನೆಲಸಮವಾಗಿದೆ. ಮಳೆಯಿಂದ ಭಯಗೊಂಡ ಮನೆ ಸದಸ್ಯರು ಮುಂಚಿತವಾಗಿ ಹೊರಗೆ ಹೋಗಿದ್ದರಿಂದ ಯಾರಿಗೂ ಅಪಾಯವಾಗಿಲ್ಲ. ಹೆಂಚಿನ ಛಾವಣಿ ಮಣ್ಣಿನ ಗೋಡೆಗಳು ಕುಸಿದು ಅವಶೇಷಗಳಾಗಿ ಮಾರ್ಪಟ್ಟಿವೆ. ಹುಡೇದ ಬಾವಿ ಪ್ರದೇಶದಲ್ಲಿ 2 ಮನೆಗಳು ಸಂಪೂರ್ಣ ನೆಲಕಚ್ಚಿವೆ. ಆಸುಪಾಸಿನ 5 ಮನೆಗಳು ದೊಡ್ಡ ಪ್ರಮಾಣದಲ್ಲಿ ಬಿರುಕು ಬಿಟ್ಟಿವೆ. ಕೊಚ್ಚಿ ಹೋದ ತಾತ್ಕಾಲಿಕ ರಸ್ತೆ. ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳವಾರ ಆಗಾಗ ಧಾರಾಕಾರ ಮಳೆಯಾಗಿದೆ. ಬೆಳ್ತಂಗಡಿ ತಾಲೂಕಿನಾದ್ಯಂತ ಗಾಳಿ ಮಳೆಯಾಗಿದ್ದು, ಉಜಿರೆ ಹಾಗೂ ಕನ್ಯಾಡಿ 1 ಗ್ರಾಮ ವ್ಯಾಪ್ತಿಯ ಬುಡಕಟ್ಟು ಪ್ರದೇಶದ ಹಳ್ಳಹೊಂದರ ಸೇತುವೆ ಕಾಮಗಾರಿ ಸಲುವಾಗಿ ತಾತ್ಕಾಲಿಕವಾಗಿ ನಿರ್ಮಿಸಿದ ರಸ್ತೆ ಕೊಚ್ಚಿ ಹೋಗಿದೆ. ನೀಟ್ ಯುಜಿ ಇಂದು, ಅಧಿಕಾರಿಗಳಿಂದ ವಿವರಣೆ. ನವದೆಹಲಿ, ನೀಟ್ ಯುಜಿ ಮರುಪರೀಕ್ಷೆ ಮಾಡಿಕೊಂಡ ಅಗತ್ಯ ಸಿದ್ಧತಾ ಕ್ರಮಗಳ ಕುರಿತು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮತ್ತು ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಅಧಿಕಾರಿಗಳು ಬುಧವಾರ ಆರೋಗ್ಯ ಸ್ಥಾಯಿ ಸಮಿತಿಗೆ ವಿವರಣೆ ನೀಡಿದ್ದಾರೆ. ಎನ್ಟಿಎ, ಎನ್ಎಂಸಿ, ಆರೋಗ್ಯ ಹಾಗೂ ಉನ್ನತ ಶಿಕ್ಷಣ ಸಚಿವಾಲಯದ ಅಧಿಕಾರಿಗಳಿಗೆ ಬುಧವಾರ ಮಧ್ಯಾಹ್ನ ಸಮಿತಿಯನ್ನು ಭೇಟಿಯಾಗಿ ವಿವರಣೆ ನೀಡುವಂತೆ ಸಮಿತಿ ನೀಡಲಾಗಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ನೀಟ್ ಯುಜಿ ಪರೀಕ್ಷೆ ರದ್ದುಪಡಿಸಲಾಗಿತ್ತು. ಮರುಪರೀಕ್ಷೆಯನ್ನು ಇದೇ ಜೂನ್ 21 ನಡೆಯಲು ಎನ್ಟಿಎ ನಿರ್ಧರಿಸಿದೆ. ನಗದೀಕರಣ ಹೂಡಿಕೆಯಂತೆಗೆತಕ್ಕೆ ಬಲ. ಆಮದು ವೆಚ್ಚ ಜಾಸ್ತಿಯಾಗಿದ್ದರೂ ಮಿತಿಯ ಕೊರತೆ ಮಿತಿ ತಪ್ಪದು. ನವದೆಹಲಿ, ಆರ್ಥಿಕ ಸುಧಾರಣಾ ಕ್ರಮಗಳು ಹೂಡಿಕೆಯಂತೆಗೆತ ಹಾಗೂ ಆಸ್ತಿ ನಗದೀಕರಣದ ಯೋಜನೆಗಳಿಗೆ ಇನ್ನಷ್ಟು ಬಲ ನೀಡುವ ಉದ್ದೇಶ ಕೇಂದ್ರ ಸರ್ಕಾರಕ್ಕೆ ಇದೆ ಎಂದು ಮೂಲಗಳು ಹೇಳಿವೆ. ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧದಿಂದಾಗಿ ಇಂಧನ ಹಾಗೂ ರಸಗೊಬ್ಬರ ವೆಚ್ಚ ಜಾಸ್ತಿ ಆಗಿರುವುದರ ನಡುವೆ ದೇಶದ ಆರ್ಥಿಕ ಬೆಳವಣಿಗೆ ದರವನ್ನು ಕಾಪಾಡಿಕೊಳ್ಳುವ ಬಯಕೆ ಕೇಂದ್ರ ಸರ್ಕಾರದ್ದಾಗಿದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಬೆಳವಣಿಗೆಗೆ ಧಕ್ಕೆ ಇಲ್ಲ, ಆದರೆ ಬಾಹ್ಯ ಸವಾಲು ಎದುರಾಗಿವೆ. ಆರ್ಥಿಕ ಬೆಳವಣಿಗೆ ದರವು ಒಂದು ತ್ರೈಮಾಸಿಕದಿಂದ ಇನ್ನೊಂದು ತ್ರೈಮಾಸಿಕಕ್ಕೆ ಹೆಚ್ಚುತ್ತಿದೆ. ದೇಶೀಯ ಅರ್ಥವ್ಯವಸ್ಥೆಯು ಚೆನ್ನಾಗಿಯೇ ಇದೆ, ಬೇಡಿಕೆಯೂ ಕಡಿಮೆ ಆಗಿಲ್ಲ ಎಂದು ಮೂಲಗಳು ಹೇಳಿವೆ. ದಾರ್ ಪ್ಯಾಟರ್ನ್ ಅನುಸರಿಸುತ್ತಿರುವ ವಿವಿಧ ಕಂಪನಿಗಳು ವರ್ಷಕ್ಕೆ 28,000 ಕೋಟಿ ನಷ್ಟ. ನವದೆಹಲಿ, ಗ್ರಾಹಕರ ಕಣ್ಣಿಗೆ ಮಣ್ಣೆರಚುವ ಉದ್ದೇಶದಿಂದ ಆನ್ಲೈನ್ ಮಾರುಕಟ್ಟೆಯಲ್ಲಿ ಚಾಲ್ತಿಗೆ ತಂದಿರುವ ಕೆಲವು ಪದ್ಧತಿಗಳ ಪರಿಣಾಮವಾಗಿ ಗ್ರಾಹಕರು ವರ್ಷಕ್ಕೆ 28,000 ಕೋಟಿಗಳವರೆಗೆ ನಷ್ಟ ಅನುಭವಿಸುತ್ತಿದ್ದಾರೆ ಎಂದು ವರದಿಯೊಂದು ಹೇಳಿದೆ. ಮಾರುಕಟ್ಟೆ ಸಂಶೋಧನಾ ಸಂಸ್ಥೆ ಟಾಟಾ ಇಂಟೆಲಿಜೆನ್ಸ್ ಈ ವರದಿ ಸಿದ್ಧಪಡಿಸಿದೆ. ದೇಶದಲ್ಲಿ 30.4 ಕೋಟಿ ಮಂದಿ ಆನ್ಲೈನ್ ವೇದಿಕೆಗಳ ಮೂಲಕ

ಉತ್ಪನ್ನಗಳನ್ನು ಖರೀದಿಸುತ್ತಿದ್ದಾರೆ. ಇವರ ಪೈಕಿ ಶೇಕಡಾ 88% ಮಂದಿ ಮರೆಮಾಚಿದ ಶುಲ್ಕಗಳು ಒತ್ತಾಯದಂತೆ ಖರೀದಿ ಬುಟ್ಟಿಗೆ ಸೇರುವ ಉತ್ಪನ್ನಗಳು, ಚಂದಾದಾರರಿಗೆ ಉತ್ಪನ್ನದ ಬೆಲೆಯನ್ನು ಕಡಿಮೆ ಮಟ್ಟದಲ್ಲಿ ತೋರಿಸುವುದು ಮುಂತಾದ ತಂತ್ರಗಳ ಕಾರಣದಿಂದಾಗಿ ಪ್ರತಿ ತಿಂಗಳು ತಲಾ 87% ಕಳೆದುಕೊಳ್ಳುತ್ತಿದ್ದಾರೆ ಎಂದು ವರದಿ ಹೇಳಿದೆ. ಅಭಿಯಾನಕ್ಕೆ ಸಜ್ಜಾದ ಫ್ರಾನ್ಸ್ ಸ್ಪೇನ್ ಅಂತಿಮ ಹಂತದ ಸಿದ್ಧತಾ ಪಂದ್ಯದಲ್ಲಿ ಸ್ಪೇನ್ಗೆ 3-1 ಪೇರು ವಿರುದ್ಧ ಗೆಲುವು. ಫ್ರಾನ್ಸ್ನ ತಾರೆ ಮೈಕಲ್ ಓಲಿಸ್ ಅವರು ಉತ್ತರ ಐರ್ಲೆಂಡ್ ವಿರುದ್ಧ ಅಭ್ಯಾಸ ಪಂದ್ಯದಲ್ಲಿ ಹ್ಯಾಟ್ರಿಕ್ ಸಾಧಿಸುವ ಮೂಲಕ ಫಿಫಾ ವಿಶ್ವಕಪ್ ಪ್ರಭಾವಿ ಆಟಗಾರರಲ್ಲಿ ತಾವು ಒಬ್ಬರಾಗಬಹುದೆಂಬ ಸಂಕೇತಗಳನ್ನು ರವಾನಿಸಿದರು. ಸೋಮವಾರ ನಡೆದ ಪಂದ್ಯದಲ್ಲಿ ಫ್ರಾನ್ಸ್ನ 3-1 ಜಯಗೊಳಿಸಿ ಆತ್ಮವಿಶ್ವಾಸ ವೃದ್ಧಿಸಿತು. 8 ನಂತರ ಸೆನೆಗಲ್ ವಿರುದ್ಧ ನ್ಯೂಜರ್ಸಿಯ ಮೆಟ್ಲಫ್ ಕ್ರೀಡಾಂಗಣದಲ್ಲಿ ಆಡುವ ಮೂಲಕ ಫ್ರೆಂಚ್ ತಂಡವು ವಿಶ್ವಕಪ್ ಅಭಿಯಾನ ಆರಂಭಿಸಿದೆ. ಫ್ರಾನ್ಸ್ನ ಆಕ್ರಮಣದ ವಿಭಾಗವು ಓಲಿಸ್, ಕೈಲಿಯಾನ್, ಎಂಬಾಪೆ, ಡಿಸೈರ್ ದೋ ಮತ್ತು ಉಸ್ಮಾನ್ ಡೆಂಬಲೆ ಅವರಿಂದ ಪ್ರಬಲವಾಗಿದೆ. ತ್ರಿಕೋನ ಏಕದಿನ ಕ್ರಿಕೆಟ್ ಸರಣಿ ಋತುರಾಜ್ ಶತಕ, ಲಂಕಾ ವಿರುದ್ಧ ಭಾರತ ಈ ಶುಭಾರಂಭ. ದಾಂಬುಲ ಋತುರಾಜ್ ಗಾಯಕವಾಡ್ ಅವರ ಅಮೋಘ ಶತಕದ ಬಲದಿಂದ ಭಾರತ ಎ ತಂಡವು ಮಂಗಳವಾರ ಆರಂಭವಾದ ತ್ರಿಕೋನ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಶುಭಾರಂಭ ಮಾಡಿತು. ರಣಗಿರಿ ದಾಂಬುಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಭಾರತ ಎ ತಂಡವು 8 ಶ್ರೀಲಂಕಾ ಎ ವಿರುದ್ಧ ಗೆದ್ದಿತ್ತು. ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಭಾರತ ಎ ತಂಡದ ಪ್ರಮುಖ ಆಕರ್ಷಣೆ 15 ಪೋರಾ ವೈಭವ್ ಸೂರ್ಯವಂಶಿಯವರು 14 ಗಳಿಸಿದರು. ಆದರೆ ಋತುರಾಜ್ ಮತ್ತು ಅರ್ಧಶತಕ ಗಳಿಸಿದ ತಿಲಕ್ ವರ್ಮಾ ಅವರ ಅಮೋಘ ಆಟದಿಂದಾಗಿ ಭಾರತ ಎ ತಂಡವು 50 6 827 ರನ್ ಗಳಿಸಿತು. ಮೈಸೂರಿನಲ್ಲಿ ಮಹಿಳಾ ಗಾಲ್ಫ್ ಟೂರ್ನಿ ನಾಳೆಯಿಂದ. ಮೈಸೂರು ಇಲ್ಲಿನ ಜಯಚಾಮರಾಜೇಂದ್ರ ಗಾಲ್ಫ್ ಕ್ಲಬ್ ಅಂಗಣದಲ್ಲಿ 11-13 ಹೀರೋ ವುಮೆನ್ಸ್ ಇಂಡಿಯಾ ಓಪನ್ ರಾಷ್ಟ್ರೀಯ ಗಾಲ್ಫ್ ಟೂರ್ನಿಯು ನಡೆಯಲಿದೆ. ಈ ವರ್ಷದ ಹೀರೋ ಮಹಿಳೆಯರ ವೃತ್ತಿಪರ ಗಾಲ್ಫ್ ಟೂರ್ನ 7 ಟೂರ್ನಿ ಇದಾಗಿದೆ. ಶ್ರೇಯಾಂಕಿತ ಆಟಗಾರ್ತಿಯರಾದ ರಿದಿಮಾ ದಿಲಾವರ್, ನಿಸಾ ಮಲ್ಲಿಕ್, ವಾಣಿ ಕಪೂರ್ ಜೊತೆಗೆ ಮೈಸೂರಿನ 4 ಸೇರಿದಂತೆ 11 ಅಮೇಚೂರ್ ಆಟಗಾರ್ತಿಯರು ಸ್ಪರ್ಧೆ ಓಡಲಿದ್ದಾರೆ. ಈ ದಿನದ ಶುಭಾಷಿತ: ಮನುಷ್ಯನಲ್ಲಿರುವ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ನಿಜವಾದ ಶಿಕ್ಷಣ. ಸ್ವಾಮಿ ವಿವೇಕಾನಂದ.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ರೂಪಾಯಿ ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 24 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 66 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 26 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 10/6/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ?

0: ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು ಮಧ್ಯಾಹ್ನ 12:30 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಮಧ್ಯಾಹ್ನ 12:30 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸ್ವಚ್ಛತಾ ಗೀತೆಗಳನ್ನು ಆಲಿಸಿದ್ರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಸರ್ವತ್ತೈದು ರೂಪಾಯಿ, ಪೆನ್ಸಿಲ್ ಬೀನಿಸ್ 65 ರೂಪಾಯಿ, ಮೆಣಸಿನಕಾಯಿ 24 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 66 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 26 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 35 ರೂಪಾಯಿ.
0: ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೇ.
0: ಇದನ್ನು ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
3: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
0: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕೋಶಗಳ ಪತ್ತೆಗೆ ಎಐ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್

ದೋಷಗಳ ಪತ್ತೆಗೆ ಎಐ ಅಸ್ತ್ರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುವುದು ಮತ್ತು ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡುವುದು ವೈದ್ಯಕೀಯ ಲೋಕದ ದೊಡ್ಡ ಸವಾಲುಗಳಲ್ಲಿ ಒಂದು. ಸಾಮಾನ್ಯವಾಗಿ ಕ್ಯಾನ್ಸರ್ ಕೋಶಗಳನ್ನು ಪತ್ತೆ ಹಚ್ಚಲು ರೋಗಿಯ ದೇಹದ ಅಂಗಾಂಶಗಳ ಬಯಾಪ್ತಿಯನ್ನು ಸೂಕ್ಷ್ಮ ದಶಕದ ಅಡಿಯಲ್ಲಿ ಪರೀಕ್ಷಿಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ವೈದ್ಯರು ನೂರಾರು ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವುದರಿಂದ ತೀವ್ರ ದಣಿವು ಮತ್ತು ಮಾನಸಿಕ ಒತ್ತಡಕ್ಕೆ ಒಳಗಾಗುವುದು ಸಹಜ. ಇಂತಹ ಸಂದರ್ಭಗಳಲ್ಲಿ ಸಣ್ಣ ತಪ್ಪುಗಳಾಗುವ ಸಾಧ್ಯತೆಯೂ ಇರುತ್ತದೆ. ಆದರೆ ಈಗ ಭಾರತ ಮತ್ತು ಬ್ರಿಟನ್ ದೇಶಗಳ ವಿಜ್ಞಾನಿಗಳ ಜಂಟಿ ತಂಡವೊಂದು ವೈದ್ಯರಿಗೆ ನೆರವಾಗಬಲ್ಲ ಅತ್ಯಾಧುನಿಕ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಹಿಸ್ಟೋ ಯುನಿಟೆಡ್ ಹೆಸರಿನಲ್ಲಿ ಈ ಹೊಸ ಕಂಪ್ಯೂಟರ್ ಪ್ರೋಗ್ರಾಂ ಕ್ಯಾನ್ಸರ್ ಗಡ್ಡೆಗಳು ಮತ್ತು ಗ್ರಂಥಿಗಳ ನಿಖರವಾದ ಆಕಾರವನ್ನು ಗುರುತಿಸುವುದಲ್ಲದೆ ತನಗೆ ಗೊಂದಲವಿರುವ ಜಾಗಗಳನ್ನು ಸ್ವತಃ ಎದ್ದು ಕಾಣುವಂತೆ ಗುರುತು ಮಾಡಿ ವೈದ್ಯರನ್ನು ಎಚ್ಚರಿಸುತ್ತದೆ. ಕರ್ನಾಟಕದಾದ್ಯಂತ ಪ್ರಮುಖ ಕ್ಯಾನ್ಸರ್ ಆಸ್ಪತ್ರೆಗಳಲ್ಲಿ ದಿನನಿತ್ಯ ಸಾವಿರಾರು ರೋಗಿಗಳು ತಪಾಸಣೆಗೆ ಬರುತ್ತಾರೆ. ಅಲ್ಲಿನ ಪ್ರಯೋಗಾಲಯಗಳಲ್ಲಿ ದಣಿವರಿಯದೆ ಕೆಲಸ ಮಾಡುವ ರೋಗಶಾಸ್ತ್ರಜ್ಞರಿಗೆ ಅಂದರೆ ಪೆಥಾಲಜಿಸ್ಟ್ ಈ ತಂತ್ರಜ್ಞಾನವು ಒಂದು ಸ್ಮಾರ್ಟ್ ಸಹಾಯಕನಂತೆ ಕೆಲಸ ಮಾಡಬಲ್ಲದು. ಈ ಸಂಶೋಧನಾ ತಂಡದಲ್ಲಿ ಭಾರತದ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳಾದ ಭೋಪಾಲ್ನ IISER, ಏಮ್ಸ್ ಮತ್ತು ಮೌಲಾನಾ ಆಜಾದ್ ವೈದ್ಯಕೀಯ ಕಾಲೇಜು ಹಾಗೂ ಬ್ರಿಟನ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಭಾಗವಹಿಸಿದ್ದಾರೆ. ಹಾಗಾದರೆ ಈ ಇಸ್ಟೋ ಯುನಿಟೆಡ್ ಇಂದಿನ ತಂತ್ರಜ್ಞಾನ ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ವಿಜ್ಞಾನಿಗಳು ಇದನ್ನು ಮಾನವನ ಮೆದುಳು ಕಲಿಯುವ ಮಾದರಿಯನ್ನು ಆಧರಿಸಿದ ನರಮಂಡಲದ ತರಹ ಜಾಲ ಅಂದರೆ ನ್ಯೂರೋ ನೆಟ್ವರ್ಕ್ ಬಳಸಿ ರೂಪಿಸಿದ್ದಾರೆ. ಈ ಇಂದಿನ ತಂತ್ರಜ್ಞಾನಗಳು ಕೇವಲ ಚಿತ್ರಗಳನ್ನು ನೋಡಿ ಒಂದು ಅಂದಾಜಿನ ಮೇಲೆ ಕ್ಯಾನ್ಸರ್ ರೂಪಗಳ ರೂಪರೇಷೆಯನ್ನು ಗುರುತಿಸುತ್ತಿದ್ದವು. ಇದರಿಂದಾಗಿ ಅಂಗಾಂಶಗಳ ನೈಜ ಜೈವಿಕ ಆಕಾರಗಳು ಕಂಪ್ಯೂಟರ್ ಪರದೆಯ ಮೇಲೆ ಕತ್ತರಿಸಿದಂತೆ ಅಥವಾ ಕೆಲವೊಮ್ಮೆ ತಪ್ಪಾಗಿ ಕಾಣಿಸುತ್ತಿದ್ದವು. ಆದರೆ ನಮ್ಮ ವಿಜ್ಞಾನಿಗಳು ಈ ಹೊಸ ಮಾದರಿಗೆ ಕೆಲವು ಕಟ್ಟುನಿಟ್ಟಾದ ಗಣಿತದ ನಿಯಮಗಳನ್ನು ಅಳವಡಿಸಿಕೊಟ್ಟಿದ್ದಾರೆ. ಈ ನಿಯಮಗಳು ಕಂಪ್ಯೂಟರ್ ಕಡ್ಡಾಯವಾಗಿ ಅಂಗಾಂಶದ ಮೂಲ ರಚನೆ ಮತ್ತು ಅದರ ಕೇಂದ್ರ ಭಾಗವನ್ನು ನಿಖರವಾಗಿ ಗುರುತಿಸುವಂತೆ ಮಾಡುತ್ತವೆ. ಪರಿಣಾಮವಾಗಿ ಕ್ಯಾನ್ಸರ್ ಕೋಶಗಳ ರೂಪರೇಷೆಯು ಸ್ಪಷ್ಟವಾಗಿ ಮತ್ತು ನೈಜ ಆಕಾರದಲ್ಲಿ ಮೂಡುತ್ತದೆ. ಈ ತಂತ್ರಜ್ಞಾನದ ಅತ್ಯಂತ ವೈಶಿಷ್ಟ್ಯವೆಂದರೆ ಅದು ತನಗೆ ತಾನೇ ತಪ್ಪುಗಳನ್ನು ಹುಡುಕಿಕೊಳ್ಳುವುದು ಮತ್ತು ಗೊಂದಲಗಳಿದ್ದರೆ ಮುಕ್ತವಾಗಿ ಒಪ್ಪಿಕೊಳ್ಳುವುದು. ವೈದ್ಯಕೀಯ ಕ್ಷೇತ್ರದಲ್ಲಿ ಶೇಕಡ 100% ನಿಖರತೆ ಅತ್ಯಗತ್ಯ. ಇಂದಿನ ಕಂಪ್ಯೂಟರ್ ಮಾದರಿಗಳು ತಮಗೆ ಗೊಂದಲವಿದ್ದರೂ ಏನೇ ಒಂದು ಅಂದಾಜು ಉತ್ತರವನ್ನು ನೀಡಿ ಸುಮ್ಮನಾಗುತ್ತಿದ್ದವು. ಇದು ರೋಗಿಗಳ ಆರೋಗ್ಯಕ್ಕೆ ಅಪಾಯಕಾರಿಯಾಗಬಲ್ಲದು. ಇದನ್ನು ಮನಗಂಡ ಸಂಶೋಧಕರು ಡ್ಯುಯಲ್ ಆನ್ಸರಿಟೇಷನ್ ಕ್ವಾಂಟಿಫಿಕೇಷನ್ ಎಂದರೆ ದ್ವಿಗುಣ ನಿಶ್ಚಿತತೆಯ ಅಳತೆಯ ಎಂಬ ಪ್ರಕ್ರಿಯೆಯನ್ನು ಇದರಲ್ಲಿ ಅಳವಡಿಸಿದ್ದಾರೆ. ಈ ವ್ಯವಸ್ಥೆಯು ಕೇವಲ ಒಂದು ಬಾರಿ ಚಿತ್ರವನ್ನು ನೋಡಿ ತೀರ್ಮಾನಕ್ಕೆ ಬರುವುದಿಲ್ಲ. ಬದಲಿಗೆ ಒಂದೇ ಚಿತ್ರವನ್ನು ವಿಭಿನ್ನ ಕೋಶಗಳಲ್ಲಿ ಬರೋಬ್ಬರಿ 25 ಬಾರಿ ಸೂಕ್ಷ್ಮವಾಗಿ ಪರಿಶೀಲಿಸುತ್ತದೆ. ಹೀಗೆ ಹಲವು ಬಾರಿ ಪರೀಕ್ಷಿಸುವಾಗ ಕಂಪ್ಯೂಟರ್ ನೀಡುವ ಉತ್ತರಗಳಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ತಂತ್ರಜ್ಞಾನವು ಎರಡು ರೀತಿಯ ಗೊಂದಲಗಳನ್ನು ಗುರುತಿಸುತ್ತದೆ. ಮೊದಲನೆಯದಾಗಿ ಪ್ರಯೋಗಾಲಯದಲ್ಲಿ ರಾಸಾಯನಿಕ ಬಣ್ಣಗಳನ್ನು ಬಳಸುವಾಗ ಚಿತ್ರದಲ್ಲಿ ಉಂಟಾಗುವ ಮಸುಕುತನ, ಎರಡನೆಯದಾಗಿ ಸ್ವತಃ ಕಂಪ್ಯೂಟರ್ಗೆ ಆ ಚಿತ್ರವನ್ನು ಅರ್ಥ ಮಾಡಿಕೊಳ್ಳಲು ಇರುವ ತರಬೇತಿಯ ಕೊರತೆ. ಈ ಎರಡು ಗೊಂದಲದ ಜಾಗಗಳನ್ನು ತಂತ್ರಜ್ಞಾನವು ಪ್ರತ್ಯಕ್ಷವಾಗಿ ಗುರುತಿಸಿ, ಇಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇಲ್ಲ, ಒಮ್ಮೆ ನೀವೇ ದೃಢಪಡಿಸಿ ಎಂದು ವೈದ್ಯರಿಗೆ ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತದೆ. ಪ್ರಸ್ತುತ ಲಭ್ಯವಿರುವ ಯಾವುದೇ ತಂತ್ರಜ್ಞಾನದಲ್ಲೂ ಇವೆರಡು ವೈಶಿಷ್ಟ್ಯಗಳು ಒಟ್ಟಿಗೆ ಇರಲಿಲ್ಲ. ಮೂರು ಪ್ರಮುಖ ವೈದ್ಯಕೀಯ ದತ್ತಾಂಶಗಳ ಮೇಲೆ ನಡೆಸಿದ ಕಠಿಣ ಪರೀಕ್ಷೆಗಳಲ್ಲಿ ಇಸ್ಟೋ ಯುನಿಟೆಡ್ ಹಳೆಯ ಎಲ್ಲ ಮಾದರಿಗಳಿಗಿಂತ ಹೆಚ್ಚು ನಿಖರ ಮತ್ತು ನಂಬಿಕಸ್ಥ ಫಲಿತಾಂಶವನ್ನು ನೀಡಿದೆ. ಆದರೆ ಚಿತ್ರವನ್ನು ಹಲವು ಬಾರಿ ಪ್ರಕ್ರಿಯೆಗೊಳಿಸಬೇಕಾಗಿರುವುದರಿಂದ ಇದು ಸಾಮಾನ್ಯ ಕಂಪ್ಯೂಟರ್ಗಳಿಗಿಂತ ಸ್ವಲ್ಪ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ ಅಷ್ಟೆ. ನಮ್ಮ ನಗರಗಳ ದೊಡ್ಡ ಆಸ್ಪತ್ರೆಗಳಲ್ಲಿ ದಿನವಿಡೀ 100+ ಬಯಾಪ್ಸಿ ವರದಿಗಳನ್ನು ಪರಿಶೀಲಿಸುವ ರೋಗಶಾಸ್ತ್ರಜ್ಞರಿಗೆ ಈ ತಂತ್ರಜ್ಞಾನ ದೊಡ್ಡ ವರವಾಗಲಿದೆ.
ಇಡೀ ಅಂಗಾಂಶದ ಚಿತ್ರವನ್ನು

0: ಜಾಲಾಡುವ ಬದಲು ಹಿಸ್ಟೋ ಯುನೈಟೆಡ್ ಗುರುತಿಸಿಕೊಡುವ ಅತ್ಯಂತ ಕ್ಲಿಷ್ಟಕರವಾದ ಮತ್ತು ಗೊಂದಲದ ಜಾಗಗಳನ್ನು ಮಾತ್ರ ವೈದ್ಯರು ತಪಾಸಣೆ ಮಾಡಿದರೆ ಸಾಕಾಗುತ್ತದೆ. ಇದರಿಂದ ವೈದ್ಯರ ಅಮೂಲ್ಯ ಸಮಯ ಉಳಿತಾಯವಾಗುವುದಲ್ಲದೆ ರೋಗಿಗಳಿಗೆ ಅತ್ಯಂತ ವೇಗವಾಗಿ ಮತ್ತು ಸುರಕ್ಷಿತವಾಗಿ ನಿಖರವಾದ ವರದಿಗಳು ಸಿಗಲಿವೆ. ಮುಂಬರುವ ದಿನಗಳಲ್ಲಿ ತನ್ಮೂಲಕ ಕ್ಯಾನ್ಸರ್ಗೆ ತಡವಿಲ್ಲದ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಆರಂಭಿಸಿ ಲಕ್ಷಾಂತರ ಜನರ ಪ್ರಾಣ ಉಳಿಸಲು ಭಾರತೀಯ ಮೂಲದ ಈ ನೂತನ ತಂತ್ರಜ್ಞಾನ ನಾಂದಿ ಹಾಡಲಿದೆ. ಕೇಳುಗರೆ, ಕೇಳದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕೋಶಗಳ ಪತ್ತೆಗೆ ಎಐ ಅಸ್ತ್ರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕೋಶಗಳ ಪತ್ತೆಗೆ ಎಐ ಎಂಬ ವಿಷಯದ ಕುರಿತು ಕುಮಾರಸ್ಫೂರ್ತಿಯವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇರೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
3: ಬಾ ಕುಮಾರ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನಿಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಪುಸ್ತಕ ಬದುಕಿನ ಆಪ್ತ ರಕ್ಷಕ ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಪುಸ್ತಕ ಬದುಕಿನ ಆಪ್ತರಕ್ಷಕ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಪ್ರತಿಯೊಬ್ಬರ ಜೀವನದಲ್ಲಿ ಪುಸ್ತಕಗಳ ಪಾತ್ರ ಅಗಾಧವಾದದ್ದು. ಪುಸ್ತಕವು ಕೇವಲ ಕಾಗದದ ಹಾಳೆಗಳ ಗುಚ್ಛವಲ್ಲ, ಅದು ಜ್ಞಾನ, ಅನುಭವ ಮತ್ತು ಮಾರ್ಗದರ್ಶನದ ಮಹಾಸಾಗರವಾಗಿದೆ. ಯಾವುದೇ ಹಂತದಲ್ಲಿಯೂ ನಮ್ಮನ್ನು ತಪ್ಪುದಾರಿಯಿಂದ ದೂರವಿಟ್ಟು ಜೀವನ ಯಾತ್ರೆಯಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುವ ಒಂದು ನಂಬಿಕೆಯ ಸಂಗಾತಿ, ಸರಿಯಾದ ದಾರಿಯಲ್ಲಿ ನಡೆಸುವ ಆಪ್ತ ರಕ್ಷಕವೇ ಪುಸ್ತಕ. ನಮ್ಮ ಆತ್ಮೀಯ ಸ್ನೇಹಿತನಾಗಿ ಒಂಟಿತನದ ಸಮಯದಲ್ಲಿ ಅವು ನಮ್ಮೊಂದಿಗೆ ಮಾತನಾಡುತ್ತವೆ, ನಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತವೆ. ಒಳ್ಳೆಯ ಪುಸ್ತಕಗಳನ್ನು ಓದುವ ಮೂಲಕ ನಾವು ಉತ್ತಮ ಆಲೋಚನೆಗಳನ್ನು ಕಲಿಯುತ್ತೇವೆ ಮತ್ತು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತೇವೆ. ಪುಸ್ತಕಗಳು ನಮಗೆ ಜೀವನದ ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ನೀಡುತ್ತವೆ. ಪುಸ್ತಕಗಳಲ್ಲಿ ಇರುವ ಮಹನೀಯರ ಜೀವನ ಕಥೆಗಳು ನಮ್ಮನ್ನು ಪ್ರೇರೇಪಿಸುತ್ತವೆ. ಅವರ ಅನುಭವಗಳಿಂದ ನಾವು ಪಾಠಗಳನ್ನು ಕಲಿಯಬಹುದು. ಪುಸ್ತಕಗಳು ನಮ್ಮ ಜ್ಞಾನವನ್ನು ವಿಸ್ತರಿಸುತ್ತವೆ, ಚಿಂತನೆಗೆ ಹೊಸ ದಿಕ್ಕನ್ನು ನೀಡುತ್ತವೆ. ಇದು ನಮ್ಮ ನಿರ್ಧಾರಗಳನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳುವ ಸಹಾಯ ಮಾಡುತ್ತದೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಮೊಬೈಲ್, ಸಾಮಾಜಿಕ ಜಾಲತಾಣಗಳು ಮತ್ತು ಇಂಟರ್ನೆಟ್ ಬಳಕೆ ಹೆಚ್ಚಾಗಿದೆ. ಆದರೆ ಈ ಎಲ್ಲದರ ಮಧ್ಯೆಯೂ ಪುಸ್ತಕಗಳ ಮಹತ್ವ ಕಡಿಮೆಯಾಗಿಲ್ಲ. ಡಿಜಿಟಲ್ ಪುಸ್ತಕಗಳು ಮತ್ತು ಆಡಿಯೋ ಪುಸ್ತಕಗಳ ಮೂಲಕವೂ ನಾವು ಜ್ಞಾನವನ್ನು ಪಡೆಯಬಹುದು. ಆದಾಗ್ಯೂ ಮುದ್ರಿತ ಪುಸ್ತಕಗಳನ್ನು ಓದುವ ಅನುಭವ ವಿಶಿಷ್ಟವಾಗಿದೆ. ಅದು ಮನಸ್ಸಿಗೆ ಏಕಾಗ್ರತೆಯನ್ನು ನೀಡುತ್ತದೆ ಮತ್ತು ಓದುವ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಪುಸ್ತಕ ಓದುವ ಅಭ್ಯಾಸವು ವಿದ್ಯಾರ್ಥಿಗಳ ಜೀವನದಲ್ಲಿ ವಿಶೇಷವಾಗಿ ಅಗತ್ಯವಾಗಿದೆ. ಇದು ಅವರ ಭಾಷಾ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುತ್ತದೆ, ಬರವಣಿಗೆ ಶೈಲಿಯನ್ನು ಸುಧಾರಿಸುತ್ತದೆ ಮತ್ತು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಸಹಾಯ ಮಾಡುತ್ತದೆ. ಜೊತೆಗೆ ಪುಸ್ತಕಗಳು ಸೃಜನಾತ್ಮಕತೆಯನ್ನು ಹೆಚ್ಚಿಸಿ ಹೊಸ ಆಲೋಚನೆಗಳನ್ನು ಹುಟ್ಟಿಸುತ್ತವೆ. ಪುಸ್ತಕಗಳು ನಮ್ಮ ಬದುಕಿನ ಆಪ್ತ ರಕ್ಷಕರಾಗಿವೆ. ಅವು ನಮ್ಮನ್ನು ತಿಳುವಳಿಕೆಯಿಂದ ಸಕಾರಾತ್ಮಕವಾಗಿ ಮತ್ತು ಸಮರ್ಥವಾಗಿ ಬದುಕಲು ಸಹಾಯ ಮಾಡುತ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ಪುಸ್ತಕ ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಜ್ಞಾನದ ಭಂಡಾರವಾಗಿದ್ದು ಪುರಾತನ ಕಾಲದಿಂದಲೂ ಮನುಷ್ಯನು ತನ್ನ ಅನುಭವಗಳು, ಸಂಶೋಧನೆಗಳು ಮತ್ತು ಕಲಿತ ಪಾಠಗಳನ್ನು ಪುಸ್ತಕಗಳ ರೂಪದಲ್ಲಿ ಉಳಿಸಿಕೊಂಡಿದ್ದಾನೆ. ಈ ಜ್ಞಾನವನ್ನು ಓದುವ ಮೂಲಕ ನಾವು ಹಲವು ಪೀಳಿಗೆಯ ಅನುಭವಗಳನ್ನು ಒಂದೇ ಕ್ಷಣದಲ್ಲಿ ತಿಳಿದುಕೊಳ್ಳಬಹುದು. ಪುಸ್ತಕಗಳು ನಮ್ಮ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಬೆಳಗಿಸುತ್ತವೆ. ಅವು ನಮ್ಮ ಜೀವನದ ದಿಕ್ಕನ್ನು ಸರಿಪಡಿಸುವ ಬೆಳಕಿನ ದೀಪಗಳಾಗಿವೆ. ಪುಸ್ತಕವು ನಿಜವಾದ ಸ್ನೇಹಿತನಂತೆ ಅವು ಯಾವಾಗಲೂ ನಮ್ಮ ಜೊತೆ ಇರುತ್ತವೆ, ನಮಗೆ ಉಪದೇಶ ನೀಡುತ್ತವೆ, ದುಃಖದ ಸಮಯದಲ್ಲಿ ಧೈರ್ಯ ತುಂಬುತ್ತವೆ. ಒಂಟಿತನದ ಹೊತ್ತಿನಲ್ಲಿ ಪುಸ್ತಕ ಓದುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ದುಃಖದ ಸಮಯದಲ್ಲಿ ಪ್ರೇರಣಾದಾಯಕ ಪುಸ್ತಕಗಳು ನಮ್ಮಲ್ಲಿ ಹೊಸ ಆಶೆಯನ್ನು ಹುಟ್ಟಿಸುತ್ತವೆ. ಈ ಕಾರಣದಿಂದಲೇ ಪುಸ್ತಕಗಳನ್ನು ಮೌನ ಸ್ನೇಹಿತರು ಎಂದು ಕರೆಯುತ್ತಾರೆ. ನಮ್ಮ ವ್ಯಕ್ತಿತ್ವ ವಿಕಾಸಕ್ಕೆ ಮಹತ್ವದ ಪಾತ್ರ ವಹಿಸುತ್ತವೆ. ಒಳ್ಳೆಯ ಪುಸ್ತಕಗಳನ್ನು ಓದುವುದರಿಂದ ನಮ್ಮ ಚಿಂತನೆ ಶಕ್ತಿ ವಿಸ್ತಾರವಾಗುತ್ತದೆ, ವಿವೇಕಶೀಲತೆ ಹೆಚ್ಚುತ್ತದೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ. ಮಹನೀಯರ ಜೀವನ ಚರಿತ್ರೆಗಳನ್ನು ಓದುವುದರಿಂದ ಅವರ ಪರಿಶ್ರಮ, ಸಹನೆ ಮತ್ತು ಸಾಧನೆಗಳ ಬಗ್ಗೆ ತಿಳಿದುಕೊಂಡು ನಾವು ಪ್ರೇರಣೆಯನ್ನು ಪಡೆಯುತ್ತೇವೆ. ಈ ಪ್ರೇರಣೆ ನಮ್ಮನ್ನು ಉತ್ತಮ ದಾರಿಯಲ್ಲಿ ನಡೆಯಲು ಸಹಾಯ ಮಾಡುತ್ತದೆ. ಇದಲ್ಲದೆ ಪುಸ್ತಕಗಳು ನಮ್ಮನ್ನು ತಪ್ಪುದಾರಿಯಿಂದ ದೂರ ಇಡುವ ರಕ್ಷಕರಾಗಿವೆ. ಜೀವನದಲ್ಲಿ ಅನೇಕ ಬಾರಿ ನಾವು ಗೊಂದಲಕ್ಕೀಡಾಗುತ್ತೇವೆ. ಆ ಸಮಯದಲ್ಲಿ ಪುಸ್ತಕಗಳು ಸರಿಯಾದ ಮಾರ್ಗವನ್ನು ತೋರಿಸುತ್ತವೆ. ಧರ್ಮ, ನೀತಿ ಮತ್ತು ಮೌಲ್ಯಗಳನ್ನು ಕಲಿಸುವ ಪುಸ್ತಕಗಳು

ನಮ್ಮಲ್ಲಿ ನೈತಿಕತೆ ಮತ್ತು ಮಾನವೀಯತೆಯನ್ನು ಬೆಳೆಸುತ್ತವೆ. ಇದರಿಂದ ನಾವು ಉತ್ತಮ ನಾಗರಿಕರಾಗಿ ಬೆಳೆಯುತ್ತೇವೆ. ಇವು ನಮ್ಮ ಬದುಕಿನ ನಿಜವಾದ ಆಪ್ತ ರಕ್ಷಕರಾಗಿವೆ. ಅವು ನಮ್ಮನ್ನು ಜ್ಞಾನಿಗಳಾಗಿಸುತ್ತವೆ, ಉತ್ತಮ ಗುಣಗಳನ್ನು ಬೆಳೆಸುತ್ತವೆ ಮತ್ತು ಜೀವನದಲ್ಲಿ ಯಶಸ್ಸಿನ ದಾರಿಗೆ ದಾರಿ ತೋರಿಸುತ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ದಿನನಿತ್ಯ ಪುಸ್ತಕ ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಉತ್ತಮ ಪುಸ್ತಕಗಳನ್ನು ಆಯ್ದುಕೊಂಡು ಓದುವುದರಿಂದ ನಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಗಳನ್ನು ತರಬಹುದು. ನಮ್ಮ ಜೀವನದ ಮಾರ್ಗದರ್ಶಕರು, ಸ್ನೇಹಿತರು ಮತ್ತು ರಕ್ಷಕರು ಅವುಗಳ ಜೊತೆಗಿನ ಸಂಬಂಧವನ್ನು ಗಾಢಗೊಳಿಸಿದಷ್ಟು ನಮ್ಮ ಜೀವನ ಉಜ್ವಲವಾಗಿ ಬೆಳಗುತ್ತದೆ. ಪ್ರಿಯ ಕೇಳುಗರೇ, ಕೇಳುದ್ರಲ್ಲಷ್ಟೊತ್ತು ಪುಸ್ತಕ ಬದುಕಿನ ಆಪ್ತ ರಕ್ಷಕ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಪುಸ್ತಕ ಬದುಕಿನ ಆಪ್ತ ರಕ್ಷಕ ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 9.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
0: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
0: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್, ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
1: URL ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
0: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
0: ಇಲ್ವಲ್ಲ.
1: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
0: 2-factor ಅಥೆಂಟಿಕೇಶನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್

0: ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು. ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗೌಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗೌಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000 ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ಧಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನಿವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ, ಭಾರತ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಘೋಷಣೆಯೊಂದಿಗೆ ಆರಂಭವಾದ ಎನ್ಡಿಎ ಸರ್ಕಾರದ ಆಡಳಿತ ಇದೀಗ 12 ವರ್ಷಗಳನ್ನು ಪೂರೈಸಿದೆ. ದೇಶದ ಅಭಿವೃದ್ಧಿಗೆ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರ ತನ್ನ ಸಾಧನೆಗಳನ್ನು ಬಿಂಬಿಸುತ್ತಿದೆ. ಇಂದು ವಿಶೇಷವಾಗಿ ಯುವಜನರ ಸಬಲೀಕರಣದ ಕಡೆಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿ

0: ಈಗ ಮೂಡಿಬರಲಿದೆ.
1: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರವು ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ಕಳೆದ 12 ವರ್ಷಗಳಲ್ಲಿ ಸರ್ಕಾರವು ದೇಶದ ಯುವಶಕ್ತಿಗೆ ಗಮನ ನೀಡಿದೆ. ಭಾರತದ ಮುಂದಿನ ಪೀಳಿಗೆಯ ಸುಧಾರಣೆಗಳು ಈಗ ಸುಧಾರಣೆಯ ಅಭಿವ್ಯಕ್ತಿಯಾಗಿ ಮಾರ್ಪಟ್ಟಿವೆ. ಯುವ ಶಕ್ತಿಯು ಅದರ ಮೂಲಾಧಾರವಾಗಿದೆ. ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವಲ್ಲಿ ಮತ್ತು ವಿವಿಧ ವಲಯಗಳಲ್ಲಿ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಯುವ ಜನತೆ ಕೇಂದ್ರ ಬಿಂದುವಾಗಿದ್ದಾರೆ. 12 ಕೋಟಿಗೂ ಹೆಚ್ಚು ಹೊಸ ಉದ್ಯಮಿಗಳು ಪಿಎಂ ಮುದ್ರಾ ಯೋಜನೆ ಸಾಲ ಪಡೆದಿದ್ದು ಇದು ಯುವಕರ ಕನಸುಗಳಿಗೆ ಆಶೋತ್ತರವಾಗಿದೆ. ಸರ್ಕಾರವು ಯುವಕರಿಗೆ ಉದ್ಯೋಗ ಮತ್ತು ಸ್ವಾವಲಂಬನೆಯನ್ನು ಹೆಚ್ಚಿಸಲು ಸಬಲೀಕರಣಗೊಳಿಸುತ್ತಿದೆ ಮತ್ತು ಯುವಕರು ಉದ್ಯೋಗದ ಆಕಾಂಕ್ಷಿಗಳಲ್ಲ, ಉದ್ಯೋಗ ಸೃಷ್ಟಿಕರ್ತರಾಗುತ್ತಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 60 ಲಕ್ಷಕ್ಕೂ ಹೆಚ್ಚು ಯುವಕರು ಪ್ರಯೋಜನ ಪಡೆದಿದ್ದಾರೆ. ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯ ಅಡಿಯಲ್ಲಿ 1.6 ಕೋಟಿಗೂ ಹೆಚ್ಚು ಯುವಕರಿಗೆ ತರಬೇತಿಯನ್ನು ನೀಡಲಾಗಿದೆ. ಕೌಶಲ್ಯಪೂರ್ಣ ಪ್ರತಿಭೆಗಳ ಬೆಳೆಯುತ್ತಿರುವ ಗುಂಪು ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಶಕ್ತಿ ತುಂಬುತ್ತಿದೆ. ಉದ್ಯೋಗದ ಕನಸುಗಳನ್ನು ವಾಸ್ತವಕ್ಕೆ ತರುವ ರೋಜ್ಗಾರ್ ಮೇಳಗಳ ಮೂಲಕ 12 ಲಕ್ಷ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. 2.2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳು, 23 ಲಕ್ಷಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳನ್ನು ಮತ್ತು ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ 16 ಲಕ್ಷ ನಾವೀನ್ಯತೆ ಯೋಜನೆಗಳನ್ನು ಸೃಷ್ಟಿಸಿವೆ. ಇದು ನವೋದ್ಯಮ ಪರಿಸರ ವ್ಯವಸ್ಥೆಗೆ ಪ್ರಬಲ ಅಡಿಪಾಯವನ್ನು ಒದಗಿಸಿದೆ. ತೆಲಂಗಾಣದ ವಾರಂಗಲ್ನ ಉದ್ಯಮಿ ಶಿಲ್ಪ ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮವು ನವೋದ್ಯಮ ಸಂಸ್ಕೃತಿಯನ್ನು ವೇಗ ವರ್ಧಿಸುತ್ತಿದೆ ಮತ್ತು ನಾವೀನ್ಯತೆ ಹಾಗೂ ಉದ್ಯಮಶೀಲತೆಗಾಗಿ ಬಲವಾದ ಮತ್ತು ಅಂತರ್ಗತ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ ಎಂದು ಹೇಳಿದ್ದಾರೆ. ಪಿಎಂ ಸೇತು ಯೋಜನೆಯಡಿಯಲ್ಲಿ 1,000 ಐಟಿಐಗಳ ಆಧುನೀಕರಣಕ್ಕಾಗಿ 60,000 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಇದು ಯುವಕರನ್ನು ಉದ್ಯಮಕ್ಕೆ ಸಿದ್ಧ ಕೌಶಲ್ಯದೊಂದಿಗೆ ಸಜ್ಜುಗೊಳಿಸುತ್ತದೆ. ಸರ್ಕಾರದ ಬೆಂಬಲದೊಂದಿಗೆ ದೇಶದ ಯುವಶಕ್ತಿ ಭಾರತದ ಉದ್ಯಮ ಕ್ಷೇತ್ರಕ್ಕೆ ನೂತನ ಶಕ್ತಿ ನೀಡಿದೆ.
0: ಪ್ರಧಾನಿ ನರೇಂದ್ರ ಮೋದಿ ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಅವರು ಮೇ 26, 2014 ಪ್ರಧಾನಿಯಾಗಿ ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದರು. ಅವರು ಮೇ 13, 1952 ಮೊದಲು ಚುನಾಯಿತ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಮೇ 27, 1964 ಸೇವೆ ಸಲ್ಲಿಸಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಜವಾಹರ್ಲಾಲ್ ನೆಹರು ಅವರ ಅಧಿಕಾರಾವಧಿ 4,398 ದಿನಗಳು. ಮೇ 26, 2014 ಇಂದಿನ ಜೂನ್ 10, 2026 ಪ್ರಧಾನಿ ಮೋದಿಯವರ ನಿರಂತರ ಅಧಿಕಾರಾವಧಿ ಈಗ 4,399 ದಿನಗಳು. ಇದು ಅವರನ್ನು ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿಯನ್ನಾಗಿ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ದೇಶ ಮತ್ತು ಜಾಗತಿಕ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸಾಮಾಜಿಕ ಮಾಧ್ಯಮದಲ್ಲಿ ಈ ಐತಿಹಾಸಿಕ ಮೈಲಿಗಲ್ಲು ಕೇವಲ ಅಧಿಕಾರದಲ್ಲಿರುವ ಸಮಯದ ಮಾನದಂಡವಲ್ಲ, ಬದಲಾಗಿ ರಾಷ್ಟೀಯ ಅಭಿವೃದ್ಧಿ ಪ್ರಯಾಣದಲ್ಲಿ ಪರಿವರ್ತನಾ ಯುಗದ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಅವರೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಪ್ರಧಾನಿಯವರಿಗೆ ಶುಭಾಶಯ ತಿಳಿಸಿದ್ದಾರೆ. ಭಾರತದ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್, ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಅವರೊಟ್ಟಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದರ್ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ.

0: ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ದೇಶದ ಗ್ರಾಮೀಣ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ 1,25,000 ಕೋಟಿ ರೂಪಾಯಿಗಳ ಮಹತ್ವದ ಆರ್ಥಿಕ ಉತ್ತೇಜನ ಘೋಷಿಸಿದೆ. ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಅಡಿಯಲ್ಲಿ ಈಗಾಗಲೇ 30,000 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದರ ಜೊತೆಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಧ್ಯಂತರವಾಗಿ 95,692 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ಇದರಿಂದ ಒಟ್ಟು ಅನುದಾನದ ಮೊತ್ತ 1,25,000 ಕೋಟಿ ರೂಪಾಯಿ ಮೀರಲಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ಧಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಅವರು ಈ ಮಾಹಿತಿ ನೀಡಿದ್ದಾರೆ. ಮುಂದಿನ ತಿಂಗಳ 1 ತಾರೀಖಿನಿಂದ ಈ ಕಾಯ್ದೆ ದೇಶಾದ್ಯಂತ ಜಾರಿಗೆ ಬರಲಿದ್ದು, ಅದರ ಅನುಷ್ಠಾನಕ್ಕೆ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. 26 ರಾಜ್ಯಗಳು ಈಗಾಗಲೇ ಅಗತ್ಯ ಬಜೆಟ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದು, ಕರ್ನಾಟಕ, ಜಾರ್ಖಂಡ್, ತೆಲಂಗಾಣ ಹಾಗೂ ಮಿಜೋರಾಂ ರಾಜ್ಯಗಳು ಅಗತ್ಯ ಕ್ರಮಗಳನ್ನು ಆರಂಭಿಸುವ ಭರವಸೆ ನೀಡಿವೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಖರೀದಿ ಮತ್ತು ರಕ್ಷಣಾ ಕ್ಷೇತ್ರದ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಇನ್ನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ IDEX ಹಾಗೂ MSME ಸ್ಟಾರ್ಟ್ಅಪ್ಗಳಿಗಾಗಿ ಪರೀಕ್ಷಾ ವಿಧಾನಗಳ ಕುರಿತ ಕಾರ್ಯಾಗಾರವು ನಾಳೆ ನವದೆಹಲಿಯಲ್ಲಿ ಆರಂಭವಾಗಲಿದೆ. ರಕ್ಷಣಾ ಪರಿಸರ ವ್ಯವಸ್ಥೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ನವೋದ್ಯಮಗಳ ಅರಿವು ಮತ್ತು ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಕಾರ್ಯಾಗಾರವು ರಕ್ಷಣಾ ಖರೀದಿ ಪ್ರಕ್ರಿಯೆಗಳು, ಪರೀಕ್ಷೆ ಮತ್ತು ಪ್ರಮಾಣೀಕರಣ ಕ್ರಮಗಳ ಕುರಿತು ಉದ್ಯಮ ಪ್ರತಿನಿಧಿಗಳಿಗೆ ಸಮಗ್ರ ಮಾಹಿತಿ ಒದಗಿಸುವ ಸಂವಾದಾತ್ಮಕ ವೇದಿಕೆಯಾಗಲಿದೆ. ವಿವಿಧ ಅಧಿವೇಶನಗಳಲ್ಲಿ ಮುಖ್ಯಸ್ಥರ ಸಮಗ್ರ ರಕ್ಷಣಾ ಸಿಬ್ಬಂದಿ ಕಚೇರಿ ಹಾಗೂ ಇತರ ಸಂಬಂಧಿತ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಭಾಗವಹಿಸಿ ಉದ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. 2 ದಿನಗಳ ಕಾಲ ನಡೆಯುವ ಈ ಕಾರ್ಯಾಗಾರವು ಉದ್ಯಮ ವಲಯ ಎದುರಿಸುತ್ತಿರುವ ಪ್ರಾಯೋಗಿಕ ಸಮಸ್ಯೆಗಳಿಗೆ ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವ ಉದ್ದೇಶ ಹೊಂದಿದೆ. ಜಿನೀವಾದಲ್ಲಿ ನಡೆದ 114ನೇ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ILCಯಲ್ಲಿ ಭಾರತೀಯ ಪ್ರತಿನಿಧಿ ಮಂಡಳಿಯ ನೇತೃತ್ವವನ್ನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ವಹಿಸಿದ್ದರು. ಇದು ಸಮಗ್ರ ಅಭಿವೃದ್ಧಿ, ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಸಂವಾದದತ್ತ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ. ಸಮ್ಮೇಳನದಲ್ಲಿ ಅವರ ಭಾಗವಹಿಸುವಿಕೆ ಹಾಗೂ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಗಳು ಭಾರತದ ಬಲಿಷ್ಠ ಮತ್ತು ಸಮನ್ವಯಿತ ರಾಜತಾಂತ್ರಿಕ ಉಪಸ್ಥಿತಿಯನ್ನು ಪ್ರತಿಬಿಂಬಿಸಿವೆ. ಸಮ್ಮೇಳನದ ಅಂಗವಾಗಿ ಸಚಿವೆ ಶೋಭಾ ಕರಂದ್ಲಾಜೆಯವರು ಹಲವು ರಾಷ್ಟ್ರಗಳ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000 ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ಧಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನೆವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ಭಾರತದ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಕುಮಾರಿ ಸಿಂಚನಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ನಮೋ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

ವಂದನಾ ಶುಕ್ಲಾಂಬರದರ ಪ್ರಸನ್ನ ಸುಂದರ ಶುಕ್ಲಾಂಬರದರ ಪ್ರಸನ್ನ ಸುಂದರ ಗೌ

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿಯಿದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ.

0: ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ: ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ, ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇಂಗ್ಲಿಷ್ ಪ್ರೋಗ್ರಾಂ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಈ ವರ್ಷದ ಏನು ಶೈಕ್ಷಣಿಕ ಚಟುವಟಿಕೆಗಳನ್ನು June 1 ಆರಂಭ ಮಾಡಿದ್ದೀರಿ, ಆ ಸಂದರ್ಭದಲ್ಲಿ ನೀವು ಹೇಗೆ ಇಂಗ್ಲಿಷ್ ಕಲಿಕೆಯನ್ನು ಮುಂದುವರಿಸಬಹುದು, ಆರಂಭಿಸಬಹುದು ಅನ್ನೋದನ್ನು ವಿವರಿಸಿದ್ದೆ. ಎಲ್ಲ ವಿದ್ಯಾರ್ಥಿಗಳು ನಾನು ಕಳೆದ ತರಗತಿಯಲ್ಲಿ ಚರ್ಚಿಸಿದಂತಹ ಅಂಶಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ, ಅದನ್ನು ಯೋಚನೆ ಮಾಡಿದ್ದೀರಿ, ಅದರ ಕುರಿತು ಆಲೋಚನೆ ಮಾಡಿದ್ದೀರಿ, ಮತ್ತು ನಿಮ್ಮ ಶಿಕ್ಷಕರ ಜೊತೆ ಹೇಗೆ ನಿಮ್ಮ ಇಂಗ್ಲಿಷ್ ಕಲಿಕೆಯನ್ನು ಯೋಜನಾಬದ್ಧವಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನು ನೀವೆಲ್ಲರೂ ಪಡ್ಕೊಂಡಿದ್ದೀರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ವಿದ್ಯಾರ್ಥಿಗಳೇ, ಈ ಇಂಗ್ಲಿಷ್ ಕಲಿಯುವ ಕೆಲಸ ಏನಿದೆಯಲ್ಲ ಅದು ನಿರಂತರವಾಗಿ ಇರಬೇಕು. ನಿರಂತರತೆ ನಮಗೆ ಯಾವಾಗಲೂ ಉತ್ತಮವಾದಂಥ ಕಲಿಕೆಯನ್ನು ಗಳಿಸಿಕೊಡ್ತದೆ. ಇಫ್ ಯು ಪ್ರಾಕ್ಟಿಸ್ ಸಮಥಿಂಗ್ ಕಂಟಿನ್ಯೂಸ್ಲಿ ದೆನ್ ಯು ವಿಲ್ ಗೆಟ್ ದಟ್ ಪರ್ಟಿಕ್ಯುಲರ್ ಸ್ಕಿಲ್. ಒಂದು ಕೌಶಲವನ್ನು ನಾವು ಗಳಿಸಬೇಕು ಅಂತ ಹೇಳಿದ್ರೆ ಆ ಒಂದು ಕೆಲಸವನ್ನು ನಾವು ಸತತವಾಗಿ ಮಾಡ್ತಾ ಇರಬೇಕು. ಯಾವಾಗ ನಾವೊಂದು ಆ ಒಂದು ಕೆಲಸವನ್ನು ನಿರಂತರವಾಗಿ ಸತತವಾಗಿ ನಿಗದಿತವಾಗಿ ನಿರ್ವಹಿಸ್ತಾ ಹೋಗ್ತೀವಿ, ಮಾಡ್ತಾ ಹೋಗ್ತೀವಿ, ಆಗ ನಮಗೆ ಆ ಒಂದು ಕೌಶಲ, ಆ ಸ್ಕಿಲ್ ಬರುತ್ತೆ. ಈ ಇಂಗ್ಲಿಷ್ನ ಸ್ಕಿಲ್ ಅಂದರೆ ಇಂಗ್ಲಿಷ್ ಭಾಷೆಯನ್ನು ಮಾತನಾಡುವ, ಓದುವ, ಬರೆಯುವ, ಹಾಗೆ ಇನ್ನೊಬ್ಬರ ಮಾತುಗಳನ್ನು ಆಲಿಸುವ ಕೌಶಲ ಏನಿದೆ ಆ ಕೌಶಲವನ್ನು ನಾವು ಗಳಿಸ್ಕೋಬೇಕಾದ್ರೆ ನಿಮ್ಮಲ್ಲಿ ನಿರಂತರವಾದಂತಹ ಅಭ್ಯಾಸ ಇರಬೇಕು. ಆಗ ಮಾತ್ರ ನಿಮಗೆ ಆ ಭಾಷೆಯನ್ನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಕಳೆದ ತರಗತಿಯಲ್ಲಿ ನಿಮಗೆ ಹೇಗೆ ಪಠ್ಯಪುಸ್ತಕವನ್ನು ಬಳಸಿಕೊಂಡು ಶಾಲೆಯ ಕಲಿಕೆಯ ವಾತಾವರಣದ ಸಹಾಯವನ್ನು ಪಡ್ಕೊಂಡು ಇಂಗ್ಲಿಷನ್ನು ಸ್ಪಷ್ಟವಾಗಿ ನಿರರ್ಗಳವಾಗಿ ಬಳಕೆ ಮಾಡುವಂತಹ ಅಭ್ಯಾಸವನ್ನು ಮಾಡಬಹುದು ಅಂತ ಹೇಳಿ ನಿಮಗೆ ಹೇಳಿದ್ದೆ. ಅದನ್ನು ನೆನ್ಪಿಟ್ಕೊಂಡಿದ್ದೀರಿ, ಮತ್ತು ಈ ವರ್ಷನೂ ಸಹ ಹಾಗೆ ಅಭ್ಯಾಸ ಮಾಡ್ತೀರಿ ಅಂತ ಹೇಳಿ ನಂಬ್ಕೊಂಡಿದ್ದೇನೆ. ಈಗ ಇವತ್ತಿನ ಈ ತರಗತಿಯಲ್ಲಿ ಕೆಲವು ಕಾನ್ವರ್ಸೇಷನ್ಸ್ಗಳನ್ನು ಅಂದರೆ ಸಂಭಾಷಣೆಗಳನ್ನು ಅಭ್ಯಾಸಕ್ಕಾಗಿ ತಗೊಳ್ಳೋಣ. ಆಗ್ಬೋದಲ್ಲ, ಪುಸ್ತಕ ಹಾಗೆ ಪೆನ್ನು ನಿಮ್ಮ ಕೈಲಿದೆ ಅಂತ ಹೇಳಿ ನಿಮಗೆ ಯಾವಾಗಲೂ ಪುಸ್ತಕ ಒಂದು ಪೆನ್ನು ಇಂಗ್ಲಿಷ್ ಕಲಿಕಾ ತರಗತಿಯನ್ನು ಕೇಳಬೇಕಾದ್ರೆ ನೀವು ಇಟ್ಕೊಂಡಿರಬೇಕು ಅನ್ನೋದನ್ನು ನಿಮಗೆ ಹೇಳ್ತಾ ಬಂದಿದ್ದೇನೆ. ಇವತ್ತು ನಿಮ್ಮ ಕೈನಲ್ಲಿ ಪುಸ್ತಕ ಮತ್ತು ಪೆನ್ನು ಇದೆ ಅಲ್ವಾ, ಬರ್ಕೋತೀರಾ? ಈ ಸಂಭಾಷಣೆಗಳನ್ನು ಬರ್ಕೋಬೇಕಾದ್ರೆ ಎ ಮತ್ತು ಬಿ ವ್ಯಕ್ತಿಗಳ ನಡುವೆ ನಡೆಯುವಂತಹ ಸಂಭಾಷಣೆ, ಡೈಲಾಗ್. ಡೈಲಾಗ್ ಅಂದರೆ ಟು, ಇಬ್ಬರಿರ್ತಾರೆ. ಸೊ ಸಂಭಾಷಿಸುವುದು ಕಾನ್ವರ್ಸೇಷನ್, ಇದನ್ನು ನೆನ್ಪಿಟ್ಕೊಳ್ಳಿ. ಬರ್ಕೋತೀರಲ್ವಾ? ಎ ಯುವರ್ ನೇಮ್ ಪ್ಲೀಸ್, ಯುವರ್ ನೇಮ್ ಪ್ಲೀಸ್. ಬಿ ಮಹಾದೇವ. ಎ ಮಿಸ್ಟರ್ ಮಹಾದೇವ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಬಿ ಮಿಸ್ಟರ್ ಮಹಾದೇವ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಬಿ ಐ ವಾಂಟ್ ಟು ಮೀಟ್ ದಿ ಐ ಡಾಕ್ಟರ್, ಹೆಲ್ಪ್ ಮೀ ಪ್ಲೀಸ್. ನಿಧಾನಕ್ಕೆ ಬರ್ಕೊಳ್ಳಿ. ಬಿ ಐ ವಾಂಟ್ ಟು ಮೀಟ್ ದಿ ಐ ಡಾಕ್ಟರ್, ಹೆಲ್ಪ್ ಮೀ ಪ್ಲೀಸ್. ಎ ಗೋ ಅಪ್ಸ್ಟೇರ್ಸ್ ಸರ್, ರೂಮ್ ನಂಬರ್ 5. ಎ ಗೋ ಅಪ್ಸ್ಟೇರ್ಸ್, ಯು ಪಿ ಅಪ್, ಯು ಪಿ ಎಸ್ ಟಿ ಎ ಐ ಆರ್ ಎಸ್, ಅಪ್ಸ್ಟೇರ್ಸ್ ಸರ್, ರೂಮ್ ನಂಬರ್ 5. ಬಿ ಥ್ಯಾಂಕ್ ಯು. ಎ ಮೈ ಪ್ಲೆಷರ್ ಸರ್, ಮೈ ಪ್ಲೆಷರ್ ಪಿ ಎಲ್ ಇ ಎ ಎಸ್ ಯು ಆರ್ ಇ, ಮೈ ಪ್ಲೆಷರ್ ಸರ್. ಬರ್ಕೊಂಡ್ರಲ್ವಾ? ಈಗ ಸಂಭಾಷಣೆಯನ್ನು ಅಭ್ಯಾಸಕ್ಕೆ ತೆಗೆದುಕೊಳ್ಳೋಣ. ಎ ಯುವರ್ ನೇಮ್ ಪ್ಲೀಸ್. ಬಿ

ಮಹಾದೇವ. ಎ, ಮಿಸ್ಟರ್ ಮಹಾದೇವ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಬಿ, ಐ ವಾಂಟ್ ಟು ಮೀಟ್ ದಿ ಐ ಡಾಕ್ಟರ್, ಗೈಡ್ ಮೀ ಪ್ಲೀಸ್. ಎ, ಗೋ ಅಪ್ಸ್ಟೈರ್ಸ್ ಸರ್, ರೂಮ್ ನಂಬರ್ 5. ಬಿ, ಥ್ಯಾಂಕ್ ಯು. ಎ, ಮೈ ಪ್ಲೆಷರ್ ಸರ್. ಇದೆ ಇಲ್ಲಿ ಒಬ್ರು ಬಂದು ಭೇಟಿಯಾಗ್ತಾರೆ, ಒಂದು ಆಸ್ಪತ್ರೆಯ ಸನ್ನಿವೇಶ. ಅವರು ಬಂದು ಭೇಟಿಯಾದಾಗ ಇವ್ರು ಕೇಳ್ತಾರೆ, ಯುವರ್ ನೇಮ್ ಪ್ಲೀಸ್. ಇದೊಂದು ಬಹಳ ದಿನನಿತ್ಯದ ಮಾತುಕತೆಯ ಭಾಗವಾಗಿ ಇದೊಂದು ಪ್ರಶ್ನೆಯನ್ನ ನಾವು ಕೇಳ್ಬೋದು. ಮೇ ಐ ನೋ ಯುವರ್ ನೇಮ್ ಪ್ಲೀಸ್? ಇದು ಒಂದು ಸೂಕ್ತವಾದಂತಹ ವಾಕ್ಯ. ಒಂದು ಆಸ್ಪತ್ರೆಯಲ್ಲಿ ಪೇಷಂಟ್ಗಳು ಬರ್ತಾ ಇರ್ತಾರೆ, ತುಂಬಾ ಸಮಯ ಕಡಿಮೆ ಇರುತ್ತೆ, ರಶ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಸ್ವಲ್ಪ ದೀರ್ಘವಾದ ವಾಕ್ಯಗಳನ್ನ ಬಳಸಿ ಮಾತಾಡೋಷ್ಟು ಸಮಯಾವಕಾಶ ಇರಲ್ಲ. ಹಾಗಾಗಿ ಚುಟುಕಾಗಿ ಕೆಲವು ಸರಿ ಮಾತುಕತೆಗಳನ್ನ ಮುಗಿಸ್ಬೇಕಾಗತ್ತೆ. ಆದ್ರೆ ನೀವು ಗಮನಿಸಬೇಕಾಗಿರೋದೇನಪ್ಪ ಅಂದ್ರೆ, ಪ್ಲೀಸ್ ಅನ್ನುವ ಪದ ಇರುವಂತದ್ದು. ಈ ಪ್ಲೀಸ್, ಥ್ಯಾಂಕ್ ಯು, ವೆಲ್ಕಮ್, ಈ ರೀತಿಯ ಸೌಜನ್ಯದ ಸೂಚಕ ಪದಗಳು ಇಲ್ಲದೆ ಇಂಗ್ಲಿಷ್ ಭಾಷೆಯ ಬಳಕೆ ಸಾಧ್ಯ ಇಲ್ಲ. ಅದರಲ್ಲೂ ಮೌಖಿಕ ಭಾಷೆಯನ್ನ ಬಳಸಬೇಕಾದ್ರೆ, ಏನು ಸ್ಪೋಕನ್ ಇಂಗ್ಲಿಷ್ ಅಂತ ಹೇಳ್ತೀವಿ, ಮಾತನಾಡಲ್ಪಡುವ ಇಂಗ್ಲಿಷ್ ಏನಿರುತ್ತೆ, ಆ ಇಂಗ್ಲಿಷ್ ಅನ್ನ ಬಳಸಬೇಕಾದಾಗ ಈ ತರದ ಸೌಜನ್ಯದ ಪದಗಳು ಮುಖ್ಯ ಆಗ್ತವೆ, ಅಗತ್ಯ ಆಗ್ತವೆ, ಹಾಗೆ ಅನಿವಾರ್ಯವೂ ಸಹ. ಈ ಭಾಷೆ ಯಾವಾಗಲೂ ಅಂತಹ ಸೌಜನ್ಯದ ಅಭಿವ್ಯಕ್ತಿಗಳನ್ನ, ಪದ ಬಳಕೆಯನ್ನ ನಿರೀಕ್ಷೆ ಮಾಡುತ್ತೆ, ನಾವು ಅದನ್ನು ಬಳಸಲೇಬೇಕಾಗತ್ತೆ. ಹಾಗಾಗಿ ಯುವರ್ ನೇಮ್ ಪ್ಲೀಸ್, ನಿಮ್ಮ ಹೆಸರೇನು ಹೇಳ್ಬಹುದಾ, ನಿಮ್ಮ ಹೆಸರೇನು ಕೇಳ್ತಾ ಇದ್ದೇವೆ. ಸೊ ಮೇ ಐ ನೋ ಯುವರ್ ನೇಮ್ ಪ್ಲೀಸ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್. ಈ ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಅಂತ ಪೂರ್ಣ ವಾಕ್ಯವನ್ನ ಹೇಳುವ ಜಾಗದಲ್ಲಿ ಯುವರ್ ನೇಮ್ ಪ್ಲೀಸ್ ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದೀವಿ. ಸೊ ಆ ಪ್ಲೀಸ್ ಅನ್ನೋದನ್ನ ಪದದ ಬಳಕೆಯನ್ನ ನೀವು ನೆನ್ಪಿಟ್ಕೋಬೇಕು. ನಂತರ ಆ ವಾಕ್ಯದ ಬಳಕೆ ನೋಡಿ, ಯುವರ್ ನೇಮ್ ಪ್ಲೀಸ್, ಯುವರ್ ನೇಮ್ ಪ್ಲೀಸ್. ಸೊ ವಾಕ್ಯದ ಕೊನೆಯ ಭಾಗ ಏನಿದೆ ಅದು ಏರಿದ ಧ್ವನಿಯಲ್ಲಿ ಇರುತ್ತೆ. ಸೊ ಪ್ರಶ್ನೆಗಳನ್ನ ನಾವು ರಚಿಸಬೇಕಾದ್ರೆ ಆ ಕೊನೆಯ ಭಾಗ ಏನಿರುತ್ತೆ ಅದು ಏರಿದ ಧ್ವನಿಯಲ್ಲಿ ಅಂತ್ಯ ಆಗತ್ತೆ ಅನ್ನೋದನ್ನು ನೀವು ಗಮನಿಸ್ಕೊಳ್ಬೇಕಾಗತ್ತೆ. ಸೊ ನಂತರ ಮುಂದಿನ ಕಾನ್ವರ್ಸೇಷನ್ಗೆ, ಸಂಭಾಷಣೆಗೆ ಹೋಗೋಣ. ಹೋಗಕ್ಕೆ ಮೊದಲು ಮತ್ತೊಮ್ಮೆ ಈ ತೆಗೆದುಕೊಂಡಂಥ ಕಾನ್ವರ್ಸೇಷನ್ ಏನಿದೆ ಅದನ್ನು ಇನ್ನೊಮ್ಮೆ ನಾನು ಹೇಳ್ತೇನೆ, ನೀವು ನನ್ನ ಜೊತೆಗೆ ಅಭ್ಯಾಸ ಮಾಡಬೇಕು. ಮಾಡ್ತೀರಲ್ವಾ? ಶುರು ಮಾಡೋಣ. ಎ, ಯುವರ್ ನೇಮ್ ಪ್ಲೀಸ್. ಬಿ, ಮಹಾದೇವ. ಎ, ಮಿಸ್ಟರ್ ಮಹಾದೇವ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಬಿ, ಐ ವಾಂಟ್ ಟು ಮೀಟ್ ದಿ ಐ ಡಾಕ್ಟರ್, ಗೈಡ್ ಮೀ ಪ್ಲೀಸ್. ಎ, ಗೋ ಅಪ್ಸ್ಟೇರ್ಸ್ ಸರ್, ರೂಮ್ ನಂಬರ್ 5. ಬಿ, ಥ್ಯಾಂಕ್ ಯು. ಎ, ಮೈ ಪ್ಲೆಷರ್ ಸರ್. ಈ ಕೊನೆಯ ಭಾಗದಲ್ಲಿ ಮೈ ಪ್ಲೆಷರ್ ಸರ್, ಥ್ಯಾಂಕ್ ಯು ಅಂತ ಹೇಳಿದಾಗ ವೆಲ್ಕಮ್ ಅಂತ ಪ್ರತಿಕ್ರಿಯೆ ಕೊಡಬಹುದು. ಅದರ ಜೊತೆಗೆ ಮೈ ಪ್ಲೆಷರ್ ಸರ್ ಅನ್ನುವಂತಹ ಎಕ್ಸ್ಪ್ರೆಷನ್ ಅನ್ನು ಕೂಡ ನಾವು ಬಳಕೆ ಮಾಡಬಹುದು. ಥ್ಯಾಂಕ್ ಯು ಅಂತ ಹೇಳಿದಾಗ ನಿಮ್ಮ ಸೇವೆಯನ್ನು ಮಾಡುವ ಅವಕಾಶ ನನಗೆ ಸಿಕ್ತು, ಅದು ನನಗೆ ಸಂತೋಷ, ಸಮಾಧಾನವನ್ನು ತಂದುಕೊಟ್ಟಿದೆ ಅನ್ನೋ ಅರ್ಥದಲ್ಲಿ ಮೈ ಪ್ಲೆಷರ್ ಸರ್ ಅನ್ನುವಂತಹ ಬಳಕೆ ಆಗತ್ತೆ. ಮತ್ತೆ ನೀವು ಇಂಗ್ಲಿಷ್ನ ಈ ಸೌಜನ್ಯದ ಬಳಕೆಯ ಭಾಗವನ್ನು ಗಮನಿಸ್ತಾ ಇದ್ದೀರಿ, ಅರ್ಥ ಮಾಡ್ಕೋತಾ ಇದ್ದೀರಿ ಅಂತ ಅನ್ಕೊಳ್ತೇನೆ. ಇಂಗ್ಲಿಷ್ ಭಾಷೆಯಲ್ಲಿ ನೆನ್ಪಿಟ್ಕೊಳ್ಳಿ, ಈ ಸೌಜನ್ಯದ ಬಳಕೆಗಳು, ಪೊಲೈಟ್ನೆಸ್ನ ಬಳಕೆಗಳು ಕನ್ನಡಕ್ಕಿಂತ ಹೆಚ್ಚಿರುತ್ತೆ. ಹಾಗಂತೇಳಿ ಕನ್ನಡದಲ್ಲಿ ಸೌಜನ್ಯದ ಅಭಿವ್ಯಕ್ತಿಗಳು, ಎಕ್ಸ್ಪ್ರೆಷನ್ಸ್ಗಳು, ಸೌಜನ್ಯವನ್ನು ವ್ಯಕ್ತಪಡಿಸುವಂಥ ಪದಗಳು ಇಲ್ಲ ಅಂತ ಅಲ್ಲ. ಕನ್ನಡದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಬಹುವಚನವನ್ನು ಸೌಜನ್ಯದ ಎಕ್ಸ್ಪ್ರೆಷನ್ ಆಗಿ ಬಳಸ್ಕೊಂಡ್ಬಿಡ್ತೇವೆ. ಆದರೆ ಇಂಗ್ಲಿಷ್ನಲ್ಲಿ ಬಹುವಚನ ಬಹುವಚನಕ್ಕೆ ಮಾತ್ರ ಸೀಮಿತವಾಗಿ ಬಳಕೆಯಾಗತ್ತೆ. ಆ ಸೌಜನ್ಯದ ಗೌರವವನ್ನು ಸೂಚಿಸುವಂತಹ ಪದಗಳಾಗಿ ಸರ್, ಪ್ಲೀಸ್, ಮ್ಯಾಡಮ್, ಥ್ಯಾಂಕ್ ಯು, ವೆಲ್ಕಮ್.

ಈ ತರದಂತಹ ಪದಗಳ ಬಳಕೆಯನ್ನ ಮಾಡ್ತೇವೆ. ಇದನ್ನ ನಾವು ಅಭ್ಯಾಸ ಮಾಡಿಕೊಳ್ತೆ ಹೋದ್ರೆ ನಮ್ಮ ಇಂಗ್ಲಿಷ್ ಬಳಕೆ ಇಂಪಲೈಟ್, ಸೌಜನ್ಯ ರಹಿತ ಅಭಿವ್ಯಕ್ತಿಯಾಗಿ ಆಗತ್ತೆ. ಆಗ ಕೇಳಿದವರಿಗೆ ಏನಪ್ಪ ಇವರು ಇಷ್ಟು ಒರಟಾಗಿ ಮಾತಾಡ್ತಾರೆ ಅನ್ನುವಂಥ ಭಾವವನ್ನು ಬರೆಸುತ್ತೆ. ನೋಡಿ, ವಾಟ್ಸ್ ಯುವರ್ ನೇಮ್ ಅಂತ ನೀವು ಕೇಳಿದ್ರೆ ಏನೋ ನಿನ್ನ ಹೆಸರು ಅನ್ನೋ ಅರ್ಥದಲ್ಲಿ ಬಳಕೆ ಆಗಿದೆ. ಅದೇ ವಾಟ್ಸ್ ಯುವರ್ ನೇಮ್ ಪ್ಲೀಸ್, ತಮ್ಮ ಹೆಸರೇನು ತಿಳ್ಕೋಬಹುದಾ? ನೋಡಿ, ತಮ್ಮ ಹೆಸರೇನು ಹೇಳಬಹುದಾ, ತಮ್ಮ ಹೆಸರನ್ನು ತಿಳ್ಕೊಳ್ಬಹುದಾ? ಇಲ್ಲಿ ತಮ್ಮ ಅನ್ನುವಂತಹ ಬಹುವಚನದ ಪದವನ್ನು ನಾವು ಬಳಕೆ ಮಾಡ್ತೇವೆ. ಸೊ ಹಾಗಾಗಿ ನಿಮ್ಮ ಹೆಸರೇನು, ಕನ್ನಡದಲ್ಲಿ ಇದು ಒರಟಾದಂತಹ ಬಳಕೆ ಆಗತ್ತೆ. ನಿಮ್ಮ ಹೆಸರೇನು ಅಂತ ಕೇಳಿದಾಗ ಅದು ಸೌಜನ್ಯದ ಬಳಕೆ ಆಗತ್ತೆ. ನಿನ್ನ ಹೆಸರು, ನಿಮ್ಮ ಹೆಸರು, ವ್ಯತ್ಯಾಸ ಗೊತ್ತಾಗ್ತಿದೆ ಅಲ್ಲ. ಸೊ ಅದೇ ವ್ಯತ್ಯಾಸ ಪ್ಲೀಸ್ ಅನ್ನುವ ಪದವನ್ನು ಬಳಕೆ ಮಾಡಿದಾಗ ಆಗತ್ತೆ. ವಾಟ್ಸ್ ಯುವರ್ ನೇಮ್, ಏನೋ ನಿನ್ನ ಹೆಸರು ಈ ಅರ್ಥದಲ್ಲಿ. ವಾಟ್ಸ್ ಯುವರ್ ನೇಮ್ ಪ್ಲೀಸ್, ನಿಮ್ಮ ಹೆಸರು ಏನು? ನೋಡಿ ಎಷ್ಟು ವ್ಯತ್ಯಾಸ ಇಲ್ಲಿ ಬರುತ್ತೆ. ಇಲ್ಲಿ ಒಂದು ವಿಶೇಷತೆ ಅಥವಾ ಒಂದು ವಿಶೇಷ ಅಂಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮಾತೃಭಾಷೆಯ ಬಳಕೆಯ ಕೌಶಲವನ್ನು ನಾವು ಹುಟ್ಟಿನಿಂದ ಕಲಿತಾ ಹೋಗ್ತೇವೆ. ಮನೆಯಲ್ಲಿ ಒಂದು ವರ್ಷ ಮಗುವಿಗೆ ಆದ ತಕ್ಷಣ ಆ ಮಗುವಿಗೆ ಒಂದು ಭಾಷೆಯನ್ನು, ಮನೆಯಲ್ಲಿ ಮಾತನಾಡುವಂತಹ ಭಾಷೆಯನ್ನು ಹೇಗೆ ಕಲಿಬೇಕು ಅನ್ನೋದನ್ನು ವಿವರವಾಗಿ ಹೇಳಿಕೊಟ್ಟಿರ್ತಾರೆ. ಆದರೆ ನಮ್ಮ ಮಾತೃಭಾಷೆಯಲ್ಲದ ಭಾಷೆ ಏನಿರುತ್ತೆ, ಇಂಗ್ಲಿಷ್ ಥರದ ಭಾಷೆಗಳು, ಇವನ್ನು ನಾವು ಕಲಿಬೇಕಾದ್ರೆ ಸ್ವಲ್ಪ ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ಕಲಿಬೇಕಾಗತ್ತೆ. ಯಾಕಂದರೆ ಈ ಭಾಷೆಯನ್ನು ಹೇಳಿಕೊಡೋರು ನಮಗೆ ಮನೆಯಲ್ಲಿ ಯಾರು ಸಿಕ್ಕೋದಿಲ್ಲ. ಹಾಗಾಗಿ ನಾವು ಈ ಭಾಷೆಯನ್ನು ಕಲಿಬೇಕಾದ್ರೆ ಶಿಕ್ಷಕರ ಸಹಾಯವನ್ನು, ಪುಸ್ತಕದ ಸಹಾಯವನ್ನು ತಗೊಳ್ಬೇಕಾಗತ್ತೆ. ಮತ್ತು ನಾವೇ ಕುಳಿತು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಿಮಗಾಗಿ ಈ ಇಂಗ್ಲಿಷ್ ಕಲಿಕೆಯ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ನಾನು ಸದಾನಂದ, ನಿಮ್ಮ ಇಂಗ್ಲಿಷ್ ಟೀಚರ್. ನಿಮಗೆ ಇಂಗ್ಲಿಷ್ ಕಲಿಯುವ ಅವಕಾಶವನ್ನು ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ಏನು ಸೃಷ್ಟಿ ಮಾಡ್ತಾ ಇದೆ, ಅದರ ಮೂಲಕ ನಿಮಗೆ ಇಂಗ್ಲಿಷ್ ಚೆನ್ನಾಗಿ ಕಲಿಸುವಂತಹ ಅವಕಾಶವನ್ನು ಸೃಷ್ಟಿಸಬೇಕು ಅನ್ನೋ ಆಲೋಚನೆಯ ಮೇಲೆ ನಾನು ಈ ತರಗತಿಗಳನ್ನು ನಡೆಸ್ಕೊಡ್ತಾ ಇದ್ದೀನಿ. ನೀವು ಹಾಗೆ ಈ ತರಗತಿಗಳನ್ನು ಯೋಜನಾಬದ್ಧವಾಗಿ ವಿತ್ ಪ್ಲಾನ್ ಕೇಳ್ತಾ ಇದ್ದೀರಿ, ಪುಸ್ತಕ ಪೆನ್ನು ಇಟ್ಕೊಂಡು ನಾನು ಹೇಳುವಂತಹ ಅಂಶಗಳನ್ನು ಗುರುತಾಕ್ಕೊಳ್ತೀರಿ, ಮತ್ತು ನಾನು ನಿಮಗೆ ಅಭ್ಯಾಸಕ್ಕಾಗಿ ನೀಡ್ತಾ ಇರುವಂತಹ ಸಂಭಾಷಣೆಗಳು, ಕಾನ್ವರ್ಸೇಷನ್ಸ್, ಕನ್ವರ್ಸೇಷನ್ ಅಂತ ಹೇಳಬಾರ್ದು, ಕಾನ್ವರ್ಸೇಷನ್, CONVERSAITION, ಕಾನ್ವರ್ಸೇಷನ್. ಸಾಮಾನ್ಯ CON ಇರೋದ್ರಿಂದ ಕನ್ವರ್ಸೇಷನ್ ಅಂತ ಹೇಳ್ತೇವೆ. ಇಲ್ಲ, ಇಂಗ್ಲಿಷ್ ಈಸ್ ಡಿಫರೆಂಟ್, ಅದರ ಪ್ರೊನನ್ಸಿಯೇಷನ್ ಅನ್ನು ನಾವು ಚೆನ್ನಾಗಿ ಗಮನಿಸಬೇಕು. ಕಾನ್ವರ್ಸೇಷನ್, ನಿಮಗೆ ಈ ಒಂದು ಪದವನ್ನು ಕಾನ್ವರ್ಸೇಷನ್ ಅಂತ ಗುರುತಿಸ್ಕೊಂಡು ಉಚ್ಚಾರಣೆ ಮಾಡಲಿಕ್ಕೆ ಹೇಳಲಿಕ್ಕೆ ಬಂದರೆ ದಟ್ಸ್ ರಿಯಲಿ ವಂಡರ್ಫುಲ್. ಮರಿಬೇಡಿ ಮಕ್ಕಳೇ, ಇಟ್ ಈಸ್ ಕಾನ್ವರ್ಸೇಷನ್. ಓಕೆ, ಈಗ ಇನ್ನೊಂದು ಕಾನ್ವರ್ಸೇಷನನ್ನು ಅಭ್ಯಾಸಕ್ಕಾಗಿ ತಗೊಳ್ಳೋಣ, ಬರ್ಕೊಳ್ಳಿ. ಎಕ್ಸ್ಕ್ಯೂಸ್ ಮಿ, ಕುಡ್ ಯು ಟೆಲ್ ಮೀ ವೇರ್ ಈಸ್ ದ ಪ್ರಿನ್ಸಿಪಾಲ್ಸ್ ಆಫೀಸ್. ಕುಡ್ ಯು, ಕುಡ್ ಸ್ಪೆಲ್ಲಿಂಗ್ ಗೊತ್ತಾಗತ್ತಲ್ವಾ, COULD, ಕುಡ್ ಯು ಟೆಲ್ ಮೀ ವೇರ್, WHERE, ವೇರ್ ಈಸ್, IS, ದ ಪ್ರಿನ್ಸಿಪಾಲ್ಸ್, ಪ್ರಿನ್ಸಿಪಾಲ್ PRINCIPAL apostrophe S, ಪ್ರಿನ್ಸಿಪಾಲ್ಸ್ ಆಫೀಸ್. ಬಿ, ಸರ್ಟನ್ಲಿ ಮ್ಯಾಡಮ್, ಸರ್ಟನ್ಲಿ ಮ್ಯಾಡಮ್, CERTAINLY, ಸರ್ಟನ್ಲಿ ಮ್ಯಾಡಮ್, ಸರ್ಟನ್ಲಿ ಅಂದರೆ ಖಂಡಿತ ಅನ್ನೋ ಅರ್ಥನ ಹೇಳುತ್ತೆ.

left there, you find it, madam. Turn, T-U-R-N, turn left there, you find it, madam. A, thank you. B, welcome, madam. ಬರ್ಕೊಂಡ್ರಲ್ವಾ? ಈಗ ಕಾನ್ವರ್ಸೇಷನ್ ಅನ್ನು ತಗೊಳ್ಳೋಣ. ಎ, ಎಕ್ಸ್ಕ್ಯೂಸ್ ಮೀ, ಕುಡ್ ಯು ಟೆಲ್ ಮೀ ವೇರ್ ಇಸ್ ದ ಪ್ರಿನ್ಸಿಪಲ್ಸ್ ಆಫೀಸ್? ಬಿ, ಸರ್ಟನ್ಲಿ ಮೇಡಮ್, ಟರ್ನ್ ಲೆಫ್ಟ್ ದೇರ್, ದೇರ್ ಅಂದರೆ ಅಲ್ಲಿ, ಸರ್ಟನ್ಲಿ ಟರ್ನ್ ಲೆಫ್ಟ್ ದೇರ್, ಯು ಫೈಂಡ್ ಇಟ್, ಮೇಡಮ್. ಎ, ಥ್ಯಾಂಕ್ ಯು. ಬಿ, ವೆಲ್ಕಮ್ ಮ್ಯಾಮ್. ಇನ್ನೊಮ್ಮೆ ನನ್ನ ಜೊತೆಗೆ ಅಭ್ಯಾಸ ಮಾಡ್ತೀರಾ? ಎ, excuse me, could you tell me where is the principal's office? B, certainly madam, turn left there, you find it. A, thank you. B, welcome madam. ಇನ್ನೊಂದು ಸಂಭಾಷಣೆಯನ್ನು ತಗೊಳ್ಳೋಣ, ಬರ್ಕೊಳ್ತೀರಲ್ವಾ? A, pardon me madam, can I see the doctor now? A, pardon me, P-A-R-D-O-N, pardon me madam, can I see the doctor now? E, pardon me, pardon, P-A-R-D-O-N, pardon andre naveno excuse anno pada balustivalla ade arthavanna kodutte, kshame. Excuse annodakkintanu swalpa uttamavadantaha pada pardon. Pardon me madam, kshame, kshamsi madam, excuse me madam, can I see the doctor now? Nani doctor na nodabodha? B, no, you can't, you wait for some time. B heltare, no, illa, you can't. Can I see the doctor now anta kelidralva adakke illa, neevu iga nodlikke sadhya illa, you can't, you wait for some time, neevu svalpa hottu kaybeku, you wait, W-A-I-T, can't anno pada C-A-N apostrophe T, cannot ಅನ್ನೋದರ ಸಂಕ್ಷಿಪ್ತ ರೂಪ, ಯು ಕಾಂಟ್. ಸೊ ಅದೇ ಯು ಕೆನ್ ನಾಟ್ ಅನ್ನೋದು ಲಿಖಿತ ಇಂಗ್ಲಿಷ್ ಆಗತ್ತೆ, ಯು ಕಾಂಟ್ ಅನ್ನೋದು ಮಾತನಾಡುವ ಸ್ಪೋಕನ್ ಇಂಗ್ಲಿಷ್ ಆಗತ್ತೆ. ಯು ವೇಟ್ ಫಾರ್ ಸಮ್ ಟೈಮ್. ಎ, ಓ, ಇಟ್ಸ್ ಅ ಸ್ನೇಕ್ ಬೈಟ್, ಇಟ್ಸ್ ಅರ್ಜೆಂಟ್. ಅವಾಗ ಎ ಹೇಳ್ತಾರೆ, ಓ, ಇಟ್ಸ್ ಅ ಸ್ನೇಕ್ ಬೈಟ್, ಹಾವು ಕಚ್ಚಿದೆ, ಇಟ್ಸ್ ಅರ್ಜೆಂಟ್. ಓ, ಇಟ್ಸ್ ಅ ಸ್ನೇಕ್ ಬೈಟ್, it's urgent. B, is it? It's an emergency, I'll tell the doctor, you come. ನೋಡಿ, ಹಾವು ಕಚ್ಚಿದೆ ಅಂತ ಹೇಳ್ತಿದ್ದಾಗೆ ಅಲ್ಲಿ ಡಾಕ್ಟರ್ನ ಕ್ಲಿನಿಕಲ್ಲಿ ಇದ್ದಂತಹ ಏನು ರಿಸೆಪ್ಷನಿಸ್ಟ್ ಅಂತೀರಿ ಅಥವಾ ನರ್ಸ್ ಯಾರು ನೋಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಅದು ಅರ್ಥ ಆಗುತ್ತೆ. ಹೌದಾ, ಇಸ್ ಇಟ್, ಅಯ್ಯೋ, ಇಸ್ ಇಟ್, ಇಟ್ಸ್ ಎಮರ್ಜೆನ್ಸಿ, ಇಟ್ಸ್ ಐ ಟಿ ಎಸ್, ಇಟ್ ಈಸ್ ಅಂತ ಲಿಖಿತ ಇಂಗ್ಲಿಷ್ನಲ್ಲಿ ಆಗತ್ತೆ. ಮಾತನಾಡೋ ಇಂಗ್ಲಿಷ್ನಲ್ಲಿ ಇಟ್ಸ್ ಸಂಕ್ಷಿಪ್ತ ರೂಪ, ಇಟ್ಸ್ ಎಮರ್ಜೆನ್ಸಿ. ಎಮರ್ಜೆನ್ಸಿ ಸ್ಪೆಲ್ಲಿಂಗ್ ಗೊತ್ತಾಗತ್ತಲ್ಲ, ಇ ಎಂ ಇ ಆರ್ ಜಿ ಇ ಎನ್ ಸಿ ವೈ, ಎಮರ್ಜೆನ್ಸಿ. ಐ ಟೆಲ್ ದ ಡಾಕ್ಟರ್, ಐ ವಿಲ್, ಐ ಡಬ್ಲ್ಯೂ ಐ ಎಲ್ ಎಲ್, ಐ ವಿಲ್, ಇದು ಲಿಖಿತ ಇಂಗ್ಲಿಷ್, ಐ ಅಪಾಸ್ಟ್ರಫೆ ಎಲ್ ಎಲ್, ಐ ಇಲ್, ಐ ವಿಲ್ ಅನ್ನೋದ್ರ ಸಂಕ್ಷಿಪ್ತ ರೂಪ ಐ ಇಲ್. ಐ ಇಲ್ ಟೆಲ್ ದ ಡಾಕ್ಟರ್, ಯು ಕಮ್, ನಾನು ಡಾಕ್ಟರ್ಗೆ ಹೇಳ್ತೀನಿ, ಯು ಕಮ್, ನೀವು ಬನ್ನಿ ಅಂತ ಹೇಳಿ ಹೇಳ್ತಾರೆ. ಈ ಸಂಭಾಷಣೆಯನ್ನು ಅಭ್ಯಾಸಕ್ಕೆ ತಗೊಳ್ಳೋಣ. ಎ, ಪಾರ್ಡನ್ ಮಿ ಮೇಡಮ್, ಕ್ಯಾನ್ ಐ ಸೀ ದ ಡಾಕ್ಟರ್ ನೌ? ಬಿ, ನೋ, ಯು ಕಾಂಟ್, ಯು ವೇಟ್ ಫಾರ್ ಸಮ್ ಟೈಮ್. ಎ, ಇಟ್ಸ್ ಅ, ಓ, ಇಟ್ಸ್ ಅ ಸ್ನೇಕ್ ಬೈಟ್, it's urgent. B, is it? It's emergency, I'll tell the doctor, you come. ಈ ಕಾನ್ವರ್ಸೇಷನ್ ಅನ್ನ ಹೇಗೆ ಅಭ್ಯಾಸ ಮಾಡಬೇಕು ಅಂತ ಗೊತ್ತಾಗ್ತಿದೆ ಅಲ್ಲ. ಇಸ್ ಇಟ್, ನೋಡಿ, ಹೌದಾ, ಇಸ್ ಇಟ್, ಇಟ್ಸ್ ಎಮರ್ಜೆನ್ಸಿ, ಐಲ್ ಟೆಲ್ ದ ಡಾಕ್ಟರ್, ಯು ಕಮ್. ನೋಡಿ, ನಾವು ಹೇಗೆ ಕನ್ನಡದಲ್ಲಿ ಭಯ ಆತಂಕ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಹೌದಾ, ಇಂಗ್ಲಿಷ್ನಲ್ಲಿ ಇಸ್ ಇಟ್. ನೋಡಿ, ಸ್ವಲ್ಪ ಅಭ್ಯಾಸ ಮಾಡಿಕೊಂಡ್ರೆ ಈ ಥರದ ಬಳಕೆಗಳನ್ನ ನಾವು ಮಾಡ್ಬೋದು ಅಲ್ವಾ? ಅಭ್ಯಾಸ ಮಾಡ್ತೀರಲ್ಲ, ಇಂಗ್ಲೀಷ್ ಸುಲಭ ಕಷ್ಟ ಅಲ್ಲ. ಆದರೆ ಇಂಗ್ಲೀಷನ್ನು ನಾವೇನು ಮಾಡ್ಕೊಂಡಿದ್ದೀವಿ, ಏನು ಮಾಡ್ಕೊಂಡಿದ್ದೀವಿ, ಡಿಫಿಕಲ್ಟ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ
ಅದು ಡಿಫಿಕಲ್ಟ್.

ಅಲ್ಲ ಡಿಫರೆಂಟ್. ನಾನಿವತ್ತು ಹೇಳ್ಕೊಟ್ಟಂಥ ಮೂರು ಕಾನ್ವರ್ಸೇಷನನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಗುರುತಾಕೊಂಡಿದ್ದೀರಿ, ಬರ್ಕೊಂಡಿದ್ದೀರಿ, ನನ್ನ ಜೊತೆಗೆ ಅಭ್ಯಾಸ ಮಾಡಿದ್ದೀರಿ, ಮತ್ತು ನಿಮ್ಮ ಸ್ನೇಹಿತರ ಜೊತೆನೂ ಅಭ್ಯಾಸ ಮಾಡಿ ಇಂಗ್ಲೀಷನ್ನು ಚೆನ್ನಾಗಿ ಬಳಸೋದನ್ನು ಕಲಿತು. ಲೆಟ್ಸ್ ಲರ್ನ್ ಇಂಗ್ಲೀಷ್ ಆಗ್ಬೋದಲ್ವಾ? ಮತ್ತು ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷೆ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರೆ

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗ ಅವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ. ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬಾ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು,

0: ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
1: ಇದಕ್ಕೆ ಒಂದು ನೈಜ ಉದಾಹರಣೆ. ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು. 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು. ನಂತರ 15,000 ಪೆನಲ್ಟಿ ಹಾಕಿದರು. ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ. ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಅತ್ತ ಹೀಗೆ ಬನ್ನಿ ಹಡದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸತತ 4,399 ದಿನಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸುವುದಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿಯವರು ದೀರ್ಘಾವಧಿ ಪ್ರಧಾನಿ ಎಂಬ ವಿಶೇಷ ಗೌರವಕ್ಕೆ ಪಾತ್ರರಾದ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಾದ್ಯಂತ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಶುಭ ಹಾರೈಸಿದರು. ಗದಗ ನಗರದ ವೀರನಾರಾಯಣ ದೇವಸ್ಥಾನದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಗದಗ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು.

ಜಾಗತಿಕ ಬಿಕ್ಕಟ್ಟಿನಿಂದ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುನ್ನಡೆಸುವಂತಹ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮಾತ್ರ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನರೇಂದ್ರ ಮೋದಿಯವರು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ವಿಶ್ವದಲ್ಲಿಯೇ ಭಾರತವನ್ನು ಮೂರನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿದ್ದಾರೆ ಎಂದು ಕೊಂಡಾಡಿದ್ದಾರೆ. ಜನಸಾಮಾನ್ಯರು, ಬಡವರು ಹಾಗೂ ದೀನದಲಿತ

0: ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ಧಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 280,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಲಿದೆ. ಕರ್ನಾಟಕಕ್ಕೆ 5,709.9 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಚರ್ಚೆ ನಡೆಸಲು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವರನ್ನು ಇಂದು ಭೇಟಿ ಮಾಡಿ ಸಂಪುಟ ವಿಸ್ತರಣೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಹುದ್ದೆ ನೀಡಿದ ಪಕ್ಷದ ವರಿಷ್ಠರಿಗೆ ಅವರು ಕೃತಜ್ಞತೆ ಸಲ್ಲಿಸಲಿದ್ದಾರೆ. ಮುಖ್ಯಮಂತ್ರಿಯಾದ ಬಳಿಕ ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಕೆಲವು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಈ ನಡುವೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರಗಳನ್ನು ತಮ್ಮ ಖಾತೆಗೆ ಸೇರಿಸಿಕೊಳ್ಳುವಂತೆ ವರಿಷ್ಠರನ್ನು ಒತ್ತಾಯಿಸಲು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಈಗಾಗಲೇ ನವದೆಹಲಿಗೆ ತೆರಳಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ನಾಯಕರಲ್ಲಿ ಬೇಡಿಕೆ ಇಟ್ಟಿರಲಿಲ್ಲ ಎಂದು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಸಭೆಗೆ ಆಯ್ಕೆ ಮಾಡದೆ ಬಿಜೆಪಿ ಮೋಸ ಮಾಡಿದೆ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆ ಹಾಗೂ ಮಾಧ್ಯಮಗಳ ವರದಿ ಕಪೋಲ ಕಲ್ಪಿತವಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದ ಹಿಡಿದು ದೇಶದ ಪ್ರಧಾನಿ ಸ್ಥಾನದವರೆಗೆ ರಾಜಕೀಯವಾಗಿ ಬೆಳೆದಿದ್ದೇನೆ. ಪಕ್ಷಕ್ಕೆ ಬಹುಮತ ಬಂದಾಗಲೂ ಮಿತ್ರ ಪಕ್ಷಗಳನ್ನು ಕಡೆಗಣಿಸಿಲ್ಲ ಎಂದು ತಿಳಿಸಿದ್ದಾರೆ. ತಮ್ಮ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಂಬಂಧ ಉತ್ತಮವಾಗಿದ್ದು, ರಾಜ್ಯಸಭಾ ಸ್ಥಾನಕ್ಕಾಗಿ ಅಂತಹ ಸಂಬಂಧ ಹಾಳಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಮತ್ತು ಮಲೆನಾಡು ಭಾಗದ ಸಾವಿರಾರು ಅಡಿಕೆ ಬೆಳೆಗಾರರಿಗೆ ತೀವ್ರ ಆತಂಕ ತಂದೊಡ್ಡಿರುವ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಸಮಸ್ಯೆಗೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು ಸೇರಿದಂತೆ ಹಳದಿ ಎಲೆ ರೋಗವು ಪ್ರಸ್ತುತ ಸುಮಾರು 16,000 ಹೆಕ್ಟೇರ್ ಪ್ರದೇಶವನ್ನು ಬಾಧಿಸಿದೆ. ಇದು ಲಕ್ಷಾಂತರ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡುವಂತೆ ಮಾಡಿದೆ. ಬಾಧಿತ ರೈತರಿಗೆ ನೆರವಾಗಲು ಸಮಗ್ರ ಬೆಂಬಲ ಪ್ಯಾಕೇಜ್ ಘೋಷಿಸಬೇಕು ಎಂದು ಸಂಸದರು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆಸಿದ ಪಕ್ಷದ ಮೊದಲ ಅಧಿಕೃತ ಸಭೆಯಲ್ಲಿ ಮುಂಬರುವ ಜಿಬಿಎ ಚುನಾವಣೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ನಸೀರ್ ಅಹಮದ್, ಸಲೀಂ ಅಹಮದ್, ಜಿಸಿ ಚಂದ್ರಶೇಖರ್, ಬೇಲೂರು ಗೋಪಾಲಕೃಷ್ಣ ಹಾಗೂ ಐವಾನ್ ಡಿಸೋಜಾ ಸೇರಿದಂತೆ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗವಹಿಸಿ ಚರ್ಚೆ ನಡೆಸಿದರು. ಬೆಂಗಳೂರಿನ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಗೌತಮ್ ದೇಸಿರಾಜು ಅವರಿಗೆ ಕ್ರಿಸ್ಟಲ್ ಎಂಜಿನಿಯರಿಂಗ್ ಮತ್ತು ಅಂತರ್ ಅಣು ಸಂವಹನದಲ್ಲಿನ ಸಂಶೋಧನೆಗಾಗಿ 14ನೇ ಇವಾಲ್ ಪ್ರಶಸ್ತಿ ದೊರೆತಿದೆ. ಅವರ ಸಂಶೋಧನೆಯು ಆಣ್ವಿಕ ಸ್ಫಟಿಕಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಶಕ್ತಿಗಳನ್ನು ವಿಶ್ಲೇಷಿಸುವ ಮೂಲಕ ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಮತ್ತು ವಿನ್ಯಾಸಗೊಳಿಸಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಿದೆ. 1995ರಲ್ಲಿ ಗೌತಮ್ ದೇಸಿರಾಜು ಅವರು ವಿಶಿಷ್ಟ ಅಣು ಸಂಬಂಧಿತ ಸಿಂಥಾನ್ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಸಂಶೋಧನೆಯ ಜೊತೆಗೆ ಅಂತಾರಾಷ್ಟೀಯ ಮಾನದಂಡ ನಿಗದಿತ ಪ್ರಯತ್ನಗಳಿಗೂ ಅವರು ಕೊಡುಗೆ ನೀಡಿದ್ದಾರೆ. ಇದರೊಂದಿಗೆ ಅಂತಾರಾಷ್ಟೀಯ ಸ್ಫಟಿಕ ಶಾಸ್ತ್ರ ಉಪಕ್ರಮಗಳಲ್ಲಿಯೂ ದೇಸಿರಾಜು ಅವರು ತೊಡಗಿಸಿಕೊಂಡಿದ್ದಾರೆ. ಕೊಡಗು ಜಿಲ್ಲೆಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ತಂಡದ ಅಧಿಕಾರಿಗಳು ಸೇರಿದಂತೆ 30 ಸಿಬ್ಬಂದಿ ಆಗಮಿಸಿದ್ದು, ಮುಂಗಾರು ಸಂದರ್ಭದಲ್ಲಿ ಈ ತಂಡ ಜಿಲ್ಲೆಯಲ್ಲಿಯೇ ಠಿಕಾಣಿ ಹೂಡಲಿದೆ. ಜಿಲ್ಲೆಯ ಸೂಕ್ಷ್ಮ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೀಕ್ಷಿಸಿ ತುರ್ತು ಸಂದರ್ಭದಲ್ಲಿ ಜನ ಜಾನುವಾರು ರಕ್ಷಣೆ ಮಾಡುವಲ್ಲಿ ಎನ್ಡಿಆರ್ಎಫ್ ತಂಡ ಕರ್ತವ್ಯ ನಿರ್ವಹಿಸಿದೆ.

0: ಅಲ್ಲದೆ ಈ ಬಾರಿ ಶ್ವಾನವು ತಂಡದೊಂದಿಗೆ ಆಗಮಿಸಿದೆ. ಜಿಲ್ಲೆಗೆ ಈಗಾಗಲೇ ಆಗಮಿಸಿರುವ 10 ಬೆಟಾಲಿಯನ್ ತಂಡವು ಕೇರಳದ ವೈನಾಡು ಸೇರಿದಂತೆ ಹಲವು ಕಡೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ. ತಂಡವನ್ನು ಭೇಟಿಯಾಗಿ ಮಾತನಾಡಿದ ಕೊಡಗು ಜಿಲ್ಲಾಧಿಕಾರಿ ಎಜ್ಜೆ ಸೋಮಶೇಖರ್, ಹೆಚ್ಚಿನ ಮಳೆಯಿಂದ ಅವಘಡಗಳು ಸಂಭವಿಸಿದ್ದಲ್ಲಿ ಎನ್ಡಿಆರ್ಎಫ್ ತಂಡ ತುರ್ತಾಗಿ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮಾನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
1: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನ ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯಿತು. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಇರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನ ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದಾರೆ ಆ ಪೇರೆಂಟ್ಸ್ಗಳು. ಬಹಳ ಮಕ್ಕಳು ತುಂಬಾ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದ್ದಾರೆ. ಸೊ ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರೆ ಇಲ್ಲೋ ಅಂತಕ್ಕಂಥ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಇದ್ದು ವಾಚ್ ಮಾಡ್ತಾ ಇದೀವಿ.
0: ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯ ಪ್ರಮುಖ 8 ಕಡಲತೀರಗಳಾದ ಅಂಕೋಲಾದ ಕಡಲತೀರ, ಹೊನ್ನಗುಡಿ ಕಡಲತೀರ, ಕುಮಟಾದ ಗೋಕರ್ಣ, ಕುಡ್ಲೆ, ಓಂಬೇಜ್, ಧಾರೇಶ್ವರ, ಹೆಡ್ ಬಂದರು, ಅಪ್ಸರಕೊಂಡ ಕಡಲತೀರ ಮತ್ತು ಭಟ್ಕಳದ ಮುರುಡೇಶ್ವರ ಕಡಲತೀರದಲ್ಲಿ ಎಚ್ಚರಿಕೆಯ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ನಂಜುಂಡೇಶ್ವರ ವೈಭವ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುಪಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಅಗಜಾನ ಪದ್ಮಾರ್ಗಂ ಗಜಾನನ ಮಹರ್ಷಂ ಅನೇಕದಂತಂ ಭಕ್ತಾನಾಂ ಏಕದಂತಮಪಾಸ್ಮಹೇ ಏಕದಂತಮಪಾಸ್ಮಹೇ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ

ಅರ್ಥಾತ್ ವಿಧಿ ವಿರಾಮವಿಲ್ಲದೆ ಅನನ್ಯ ಭಕ್ತಿಯಿಂದ ನನ್ನನ್ನು ಸೇವಿಸುವ ಆರಾಧಿಸುವ ಜನರ ಯೋಗಕ್ಷೇಮಗಳನ್ನು ನಾನೇ ನಿರ್ವಹಿಸುತ್ತೇನೆ ಎಂದು ದೈವವಾಣಿಯಂತೆ ದುಷ್ಟ ಶಿಕ್ಷಕನು ವಶಿಷ್ಠ ರಕ್ಷಕನು ಆದ ಪರಮಾತ್ಮನು ಈ ಜಗತ್ತಿನಲ್ಲಿ ಅನೇಕ ಪುಣ್ಯ ಕ್ಷೇತ್ರಗಳಲ್ಲಿ ತನ್ನ ದಿವ್ಯ ಮಹಿಮೆಗಳನ್ನು ತೋರಿ ಆ ಕ್ಷೇತ್ರದ ಮಹತ್ತನ್ನು ವಿಸ್ತರಿಸುತ್ತಾ ಆಸ್ತಿಕ ಶಿರೋಮಣಿಗಳನ್ನು ಉದ್ಧಾರ ಮಾಡುತ್ತಾ ಬರುತ್ತಿದ್ದಾನೆ. ಇಂತಹ ಅನೇಕ ಅನೇಕ ಪುಣ್ಯ ಕ್ಷೇತ್ರಗಳಲ್ಲಿ ಶ್ರೇಷ್ಠವಾದುದು ಗರಳಪುರಿ ಕ್ಷೇತ್ರ, ದಕ್ಷಿಣ ಕಾಶಿ ಎನಿಸಿರುವ ಇಂದಿನ ನಂಜನಗೂಡು ಮಹಾಕ್ಷೇತ್ರ, ಇದಕ್ಕೆ ಗೌತಮಪುರವೆಂದು, ವಿಷಪ್ರಹರಣಪುರವೆಂದು, ಇನ್ನು ಅನೇಕ ಹೆಸರುಗಳಿಂದ ಭೂ ಕೈಲಾಸ ಎನಿಸಿದೆ. ಈ ಪುಣ್ಯಕ್ಷೇತ್ರದಲ್ಲಿ ಭಗವಾನ್ ನಂಜುಂಡೇಶ್ವರನೇ ಅಲ್ಲದೆ ಆದಿ ಋಷಿ ಕಪಿಲ, ಗೌತಮ, ಪರಶುರಾಮಾದಿ ಮಹರ್ಷಿಗಳು ಇಲ್ಲಿ ನೆಲೆಸಿ ತಪಸ್ಸನ್ನಾಚರಿಸಿ ಈ ಕ್ಷೇತ್ರದ ಮಹಿಮೆಯನ್ನು ಎತ್ತಿ ಹಿಡಿದಿದ್ದಾರೆ. ಜೊತೆಗೆ ಮಹಾಲಕ್ಷ್ಮಿ ಹಾಗೂ ಭೂದೇವಿಯರೇ ಮೊದಲುಗೊಂಡು ಇಲ್ಲಿ ತಪವನ್ನು ಆಚರಿಸಿ ಇಷ್ಟ ಸಿದ್ಧಿಯನ್ನು ಪಡೆದು ಕ್ಷೇತ್ರದ ಮಹಿಮೆಯನ್ನು ಬೆಳಗಿಸಿದ್ದಾರೆ. ದೇವಾನುದೇವತೆಗಳೆಲ್ಲ ಸಮೂಹವೇ ಈ ಮಹಾಕ್ಷೇತ್ರದಲ್ಲಿ ನೆಲೆಗೊಂಡಿದೆ. ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಕಪಿಲಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಭಯ ಭಕ್ತಿಯಿಂದ ನಂಜುಂಡೇಶ್ವರನ್ನು ಪ್ರಾರ್ಥಿಸಿ ಇಷ್ಟಾರ್ಥಗಳನ್ನು ಪಡೆದು ಕಡೆಗೆ ಪರಲೋಕ ಪದವಿಯನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ. ಅಂತಹ ಪರಮ ಪವಿತ್ರವಾದ ನಂಜುಂಡೇಶ್ವರ ಮಹತ್ವೆಯನ್ನು ನಾವು ನೀವೆಲ್ಲರೂ ಕೇಳುವ ಸುಯೋಗ. ಅಂತೆಯೇ ನನ್ನ ಪೂಜ್ಯ ಗುರುಗಳಾದ ಕೀರ್ತಿ ಶೇಷರಾದ ಆರ್ ಗುರುರಾಜು ನಾಯ್ಡರ ಚರಣಾರ್ವಿಂದಗಳಿಗೆ ನಮಿಸಿ ಇಂದಿನ ಕೀರ್ತನವನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬೇರೆ ಒಪ್ಪರದೊಳಗೆ ಪಿರಿಯ

ವಾಗರ್ಥವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ ಪಿತರು ಒಂದೇ ಪಾರ್ವತಿ ಪರಮೇಶ್ವರವು. ಈ ರೀತಿ ಜಗತ್ತಿನ ಮಾತಾ ಪಿತರಾದ ಪಾರ್ವತಿ ಪರಮೇಶ್ವರರು ಜಗತ್ತಿನ ಪರಿಪಾಲನೆ ಮಾಡುತ್ತಿರುವಲ್ಲಿ ಕಶ್ಯಪ ಬ್ರಹ್ಮನ ಮಕ್ಕಳೇ ಮೊದಲಾದ ದೇವತೆಗಳು ಅಮರತ್ವವನ್ನು ಪಡೆಯುವ ಆಸೆ ಹೊತ್ತವರಾಗಿ ಸಮುದ್ರವನ್ನು ಮತಿಸಿದರೆ ಇಂತಹ ಅಮರತ್ವವನ್ನು ದೊರಕಿಸಿಕೊಡುವ ಅಮೃತವು ದೊರೆಯುತ್ತದೆ ಎಂಬ ಅಭಿಪ್ರಾಯಕ್ಕೆ ಬಂದವರಾಗಿ ದಾನವರ ಸಹಕಾರವನ್ನು ಪಡೆದು ಸಮುದ್ರ ಮಥನವನ್ನು ಮಾಡಲು ಇಚ್ಛಿಸಿದ್ದಾರೆ. ಅದರಂತೆ ಮೇರು ಪರ್ವತವನ್ನೇ ಕಡಗೋಲನ್ನಾಗಿ ಮಾಡಿ ಮಹಾಸರ್ಪವಾದ ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ದೈತ್ಯರು ಒಂದು ತುದಿಯಲ್ಲಿ ದೇವತೆಗಳು ಇನ್ನೊಂದು ತುದಿಯಲ್ಲಿ ಹಿಡಿದು ಸಮುದ್ರವನ್ನ ಕಡಿಯುತ್ತಿದ್ದಾರೆ. ದಿವಿಜರ ದೈತ್ಯರು ಕೂಡಿದರು, ಒಂದೆಡೆ ಸಭೆಯನ್ನು ಮಾಡಿದರು, ಕಡಲನ್ನು ಕಡೆಯಲು ನೆನೆಸಿದರು, ಅಮೃತ

ಸದಾಶಿವ ಸಂಪತ ದಾಶಿವ ಸಂಪತ ದಾಶಿವ ಸಂಬ ಶಿವ ಸಂಪತ ದಾಶಿವ ಸಂಪತ ದಾಶಿವ ಹೀಗೆ ಸಮುದ್ರವನ್ನು ಕಡಿಯುತ್ತಿರಬೇಕಾದರೆ ಕಾಳಕೂಟವೆಂಬ ಘೋರ ವಿಷವು ಹುಟ್ಟಿ ಹೊರ ಹೊಮ್ಮಿ ಬ್ರಹ್ಮಾಂಡವನ್ನೇ ತನ್ನ ಹುರಿಯುವ ಜ್ವಾಲೆಯನ್ನು ಸುಟ್ಟು ಬೂದಿ ಮಾಡಲು ಪ್ರಾರಂಭಿಸಿದೆ. ಆಗ ದೇವಾನು ದೇವತೆಗಳೆಲ್ಲ ಬ್ರಹ್ಮಲೋಕಕ್ಕೆ ಬಂದು ಬ್ರಹ್ಮನನ್ನು ಪ್ರಾರ್ಥಿಸಲು ಬ್ರಹ್ಮನ ಹೇಳ್ತಾ ಇದ್ದಾನೆ, ಇದು ನನ್ನಿಂದ ಸಾಧ್ಯವಿಲ್ಲ, ಆದ್ದರಿಂದ ನಾವೆಲ್ಲರೂ ಈಗಿಂದೀಗಲೇ ವೈಕುಂಠಕ್ಕೆ ಹೋಗಿ ಶ್ರೀಮನ್ನಾರಾಯಣನನ್ನು ಕೇಳಿಕೊಳ್ಳೋಣ, ನಡೆಯಿರಿ ಎಂದು ಎಲ್ಲಾ ದೇವತೆಗಳು ಬ್ರಹ್ಮ ದೇವನೊಡನೆ ವೈಕುಂಠಕ್ಕೆ ಬಂದು ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸಿದ್ದಾರೆ. ಈ ಕಾಳಕೂಟ ವಿಷವನ್ನ ಸೇವಿಸಲು ನನ್ನಿಂದಲೂ ಸಾಧ್ಯವಿಲ್ಲ ಎಂದು ನಾರಾಯಣನು ಹೇಳಿದ್ದಾನೆ. ಆದ್ದರಿಂದ ನಡೆಯಿರಿ, ನಾವೆಲ್ಲರೂ ಕೈಲಾಸಕ್ಕೆ ಹೋಗಿ

ಪರಮೇಶ್ವರನ ಪ್ರಾರ್ಥಿಸಿ ಈ ಕಾಳಕೂಟ ವಿಷವನ್ನು ಸಾಕ್ಷಾತ್ ಶಂಕರನೇ ಸೇವಿಸಲು ಸಮರ್ಥನು ಎಂದು ಹೇಳಿ ಎಲ್ಲರೂ ಕೈಲಾಸಕ್ಕೆ ಬರುತ್ತಿದ್ದಾರೆ. ಕೈಲಾಸಕ್ಕೆ ಬರಬೇಕಾದರೆ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಹೇಳಿ ಶಿವಗಣಗಳು ಶಿವನನ್ನು ಪ್ರಾರ್ಥನೆ ಮಾಡುತ್ತಿರುವ ಸಮಯಕ್ಕೆ ಸರಿಯಾಗಿ ಎಲ್ಲಾ ದೇವತೆಗಳು ಓಡೋಡಿ ಓಡೋಡಿ ಬಂದು ದೇವದೇವ ಜಗತ್ರಯಗಳನ್ನು ಸುಟ್ಟಿ ಪೂಜೆ ಮಾಡುತ್ತಿರುವ ಈ ವಿಷಜ್ವಾಲೆಯನ್ನು ನಿವಾರಿಸು ಶಂಕರ. ಹೇ ಮೃತ್ಯುಂಜಯ, ಈ ಭಯಂಕರವಾದ ಜ್ವಾಲೆಯಿಂದ ನಮ್ಮನ್ನು ಈ ಬ್ರಹ್ಮಾಂಡವನ್ನು ಉಳಿಸು. ಸರ್ವಶಕ್ತನು ಕರುಣಾ ಸಮುದ್ರನು ಆದ ನಿನ್ನೊಬ್ಬನಿಂದಲೇ ಈ ಕಾರ್ಯ ಸಾಧ್ಯ ಎಂದು ಪ್ರಾರ್ಥಿಸಲು ಆ ಪರಮೇಶ್ವರನು ಲೋಕ ಕಲ್ಯಾಣಾರ್ಥವಾಗಿ ಅವರ ಪ್ರಾರ್ಥನೆಯನ್ನು ಮನ್ನಿಸಿ ತನ್ನ ಹಸ್ತವನ್ನು ಚಾಚಿ ಆ ಕಾಲಕೂಟ ವಿಷವನ್ನು ತನ್ನ ಅಂಗೈಗೆ ಆಹ್ವಾನಿಸಿದ್ದಾರೆ. ಆ ಘೋರವಾದ ವಿಷವನ್ನು ಯಾವ ಶಂಕರನು ಕುಡಿದು ಬಿಟ್ಟಿದ್ದಾನೆ. ಆ ಸಮಯಕ್ಕೆ ಯಾವ ಜಗನ್ಮಾತೆಯಾದ ಪಾರ್ವತಿ ಓಡೋಡಿ ಬಂದು ಘೋರವಾದ ಕಾಳಕೂಟ ವಿಷವನ್ನು ಶಿವನು ಆ ಪೋಷಣೆ ಮಾಡಿದ ಕೂಡಲೇ ವಿಷವು ಶಿವನ ಉದರವನ್ನು ಸೇರುವುದರೊಳಗಾಗಿ ಆಗಬಹುದಾದ ಅನಾಹುತವನ್ನು ನೆನೆದು ಭಯಕಂಪಿತಳಾದಂತಹ ಪಾರ್ವತಿಯು ಶಿವನ ಕಂಠವನ್ನು ತಟ್ಟನೆ ಹಿಡಿದು ವಿಷವನ್ನು ಅಲ್ಲಿಯೇ ತಡೆದಿದ್ದಾರೆ. ಹೀಗೆ ಪಾರ್ವತಿಯು ಕಂಠಕ್ಕೆ ಕೈಯನ್ನಾಕಿ ತಡೆಯಬೇಕಾದರೆ ನೀಲಕಂಠನಾಗಿದ್ದಾನೆ, ವಿಷಕಂಠನಾಗಿದ್ದಾನೆ. ಅಂತಹ ಘೋರವಾದ ವಿಷವನ್ನು ನಂಜನ್ನು ಉಂಡಂತಹ ನಂಜುಂಡೇಶ್ವರನು ನೆಲೆಸಿ ಮೆರೆದ ಪುಣ್ಯಕ್ಷೇತ್ರವೇ ನಂಜನಗೂಡು ಎಂಬ ಹೆಸರಿನಿಂದ ಲೋಕ ಪ್ರಸಿದ್ಧಿಯಾಗಿದೆ. ಎಲ್ಲ ದೇವಾನುದೇವತೆಗಳೆಲ್ಲರೂ ಸಹ ಆ ನಂಜನ್ನು ಉಂಡಂತಹ ನಂಜುಂಡೇಶ್ವರನನ್ನು ಎಲ್ಲರೂ ಸ್ತೋತ್ರ ಮಾಡುತ್ತಾ ಆ ಭಗವಂತನ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ. ನಂಜುಂಡ ಹರ ನಮೋ ನಮೋ.

ಎಂದು ಎಲ್ಲ ದೇವತೆಗಳು ಸ್ತೋತ್ರವನ್ನು ಮಾಡಿ ಶಿವನಿಗೆ ಎಲ್ಲರೂ ಶರಣಾಗತರಾಗಿದ್ದಾರೆ. ಹೀಗೆ ಕಾಲವು ಕಳೆಯುತ್ತಿರಬೇಕಾದರೆ ನಂಜನಗೂಡು ಕ್ಷೇತ್ರದ ಅನತಿ ದೂರದಲ್ಲಿಯೇ ಮಹಾಪರಾಕ್ರಮಿಶಾಲಿಯಾದ ಮಹಾಶಿವಭಕ್ತನಾದ ಕೇಶಿ ಎಂಬ ರಾಕ್ಷಸನು ರಾಜ್ಯವನ್ನು ಆಳುತ್ತಿದ್ದಾನೆ. ಈತನು ಸಮುದ್ರ ಮಥನ ಕಾಲದಲ್ಲಿ ಉದ್ಭವವಾದ ಅಮೃತವನ್ನು ಮಹಾವಿಷ್ಣು ಮೋಹಿನಿ ರೂಪದಿಂದ ಹಂಚುತ್ತಿರುವಾಗ ಈ ಕೇಶಿ ರಾಜನು ತಾನೂ ಸಹ ಅಮೃತವನ್ನು ಪಡೆದು ಅಮರನಾಗಬೇಕೆಂದು ಇಚ್ಛಿಸಿ ಮೋಹಿನಿ ರೂಪದ ವಿಷ್ಣುವನ್ನು ಬೇಡಿದ. ಆಗ ಆ ಮಹಾವಿಷ್ಣುವು ಈ ರಾಕ್ಷಸನು ಬದುಕಿರುವುದು ಮಹಾ ಅಪಾಯಕಾರಿ ಎಂದು ಅರಿತು ಅವನು ನಾಶವಾಗಲಿ ಎಂಬ ಉದ್ದೇಶದಿಂದ ಶಿವನು ಕಾಳಕೂಟ ವಿಷವನ್ನು ಸೇವಿಸುವಾಗ ಆಕಸ್ಮಿಕವಾಗಿ ಚೆಲ್ಲಿ ಹೋಗಿದ್ದ ಸ್ವಲ್ಪ ವಿಷವನ್ನೇ ಅವನಿಗೂ ಕೊಟ್ಟಿದ್ದಾನೆ. ಅದನ್ನೇ ಅಮೃತವೆಂದು ಭಾವಿಸಿದ ಕೇಶಿ ರಾಕ್ಷಸನು ಪರಶಿವನನ್ನೇ ಕೊಂಡಾಡುತ್ತಿರುವುದನ್ನು ಕಂಡಂತಹ ಹರಿಹರಾದಿಗಳು ಸಂತುಷ್ಟರಾಗಿ ಅವನನ್ನು ಬದುಕಿಸಿದರು. ಇಂತಹ ಪರಮ ಶಿವಭಕ್ತನಾದ ಕೇಶಿ ರಾಕ್ಷಸನು ಕಾಲ ಕಳೆಯುತ್ತಿರಬೇಕಾದರೆ ಬ್ರಹ್ಮದೇವನನ್ನು ಕುರಿತು ಉಗ್ರವಾದ ತಪಸ್ಸನ್ನು ಆಚರಿಸುತ್ತಿದ್ದಾನೆ.

ಹೀಗೆ ಆ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡಿದ್ದಾನೆ ಕೇಶಿ ರಾಕ್ಷಸನು. ಬ್ರಹ್ಮನು ಆತನ ಭಕ್ತಿಗೆ ಮೆಚ್ಚಿ ಥಟ್ಟನೆ ಪ್ರತ್ಯಕ್ಷನಾಗಿ ನಿನಗೇನು ವರ ಬೇಕು ಎಂದು ಕೇಳಿದ್ದಾನೆ. ಆಗ ಕೇಶಿ ರಾಕ್ಷಸನು ಹೇಳ್ತಾ ಇದ್ದಾನೆ, ನನಗೆ ಮರಣವು ಬಾರದಂತೆ ವರವನ್ನು ಕೊಡು ದೇವ. ಬ್ರಹ್ಮನು, ಭಕ್ತ ಜಾತಸ್ಯ ಮರಣಂ ಧ್ರುವಂ, ಈ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಮರಣವು ಶತಸಿದ್ಧ, ನೀನು ಬೇರೆ ವರವನ್ನು ಕೇಳು ಅಂದಾಗ, ಹಾಗಾದರೆ ಬ್ರಹ್ಮದೇವ ನನಗೆ ಆ ಪರಮೇಶ್ವರೊಬ್ಬರಿಂದಲೇ ನನಗೆ ಮರಣ ಉಂಟಾಗಲಿ ಎಂದು ವರವನ್ನು ಕೇಳಿದ್ದಾನೆ. ಬ್ರಹ್ಮದೇವನು ತಥಾಸ್ತು ಎಂದು ವರಪ್ರದಾನವನ್ನು ಮಾಡಿ ಅದೃಶ್ಯನಾಗಿದ್ದಾನೆ. ಹೀಗೆ ಅದ್ಭುತ ಪರಾಕ್ರಮಗಳನ್ನು ದೈವ ಬಲವನ್ನು ಪಡೆದಂತಹ ಕೇಶಿ ರಾಕ್ಷಸನು ಕಾಲಕ್ರಮೇಣ ನಾನು ಅನ್ನುವ ಅಹಂಕಾರಕ್ಕೆ ಗುರಿಯಾಗಿದ್ದಾನೆ. ಈ ಲೋಕದಲ್ಲಿ ಯಾವ ರೋಗ ಬಂದರೂ ಸಹಿತ ಈ ನಾನು ಅನ್ನುವ ರೋಗ ಬಂದುಬಿಟ್ರೆ ಬಹಳ ಕಷ್ಟ. ಯಾಕೆಂದ್ರೆ ಈಗ ಎಲ್ಲಿ ನೋಡಿದ್ರಲ್ಲಿ ನಾನು ನಾನು ನಾನು ಅನ್ನುವರೇ ಜಾಸ್ತಿ. ಅಲ್ಲಿ ಹೋಗ್ತಾ ಇದ್ದವರು ಅವ್ರು ಯಾರು? ನಾನು. ಅಲ್ಲಿ ಮಾತಾಡ್ತಾ ಇದ್ದವರು ಯಾರು? ನಾನು. ಅಲ್ಲಿ ಕಥೆ ಮಾಡ್ತಿದ್ದವ್ರು ಯಾರು? ನಾನು. ಎಲ್ಲಾ ನಾನೇ. ಇಲ್ಲ 50 ರೂಪಾಯಿ ಇಟ್ಟಿದ್ದೆ, ಯಾರು ತಗೊಂಡ್ರು ಅಂದ್ರೆ ನಾನಲ್ಲ ಅಂತಾನೆ. ಯಾಕೆಂದ್ರೆ ಅಲ್ಲಿ ನಾನು ಸಹ ನಾನು ಅಂದ್ರೆ ಕೊಡೋ 50 ಅಂತಾನಲ್ಲ, ಅದಕ್ಕೋಸ್ಕರ. ಅದಕ್ಕೆ ಹಿರಿಯರು ಹೇಳ್ತಾರೆ, ನಾನು ನಾನೇ ನದಿರು.

ಇಲ್ಲಿ ಕೇಶಿ ರಾಜನು ನಾನು ಅನ್ನುವ ಅಹಂಕಾರಕ್ಕೆ ಗುರಿಯಾಗಿ ಕ್ರಮೇಣ ಲೋಕ ಕಂಠಕನಾಗಿ ಅಹಂಕಾರದಿಂದ ಇಂದ್ರಾದಿ ಅಷ್ಟ ದಿಕ್ಪಾಲಕರನ್ನು ಯುದ್ಧದಲ್ಲಿ ಜಯಗಳಿಸಿ ಎಲ್ಲರನ್ನೂ ಪರಾಜಯಗೊಳಿಸಿ ಸ್ವರ್ಗ ಲೋಕವನ್ನೇ ಆಕ್ರಮಿಸಿಕೊಂಡಿದ್ದಾನೆ. ಋಷಿಗಳು ಮುನಿಗಳು ಮಾಡುವ ಯಜ್ಞಯಾಗಾದಿಗಳನ್ನು ನಾಶಪಡಿಸುತ್ತಾ ದೇವಪತ್ನಿಯರನ್ನು ಸಜ್ಜನರನ್ನು ಹಿಂಸಿಸುತ್ತಾ ಲೋಕ ಕಂಠಕನಾಗಿದ್ದಾನೆ. ಇವನ ಉಪಟಳದಿಂದ ನೊಂದ ದೇವಾನು ದೇವತೆಗಳೆಲ್ಲರೂ ಋಷಿ ಮುನಿಗಳ ಸಮೇತ ಬ್ರಹ್ಮ ಮತ್ತು ಮಹಾವಿಷ್ಣು ಸಮೇತ ಓಡೋಡಿ ಓಡೋಡಿ ಓಡೋಡಿ ಕೈಲಾಸಕ್ಕೆ ಬಂದಿದ್ದಾರೆ. ಅಲ್ಲಿ ಪಾರ್ವತಿ ಸಮೇತನಾಗಿ ಪ್ರಮಥಾದಿಗಳಿಂದ ಓಲಿಸಿಕೊಂಡಿದ್ದ ಆ ಪರಶಿವನನ್ನು ಎಲ್ಲರೂ ಭಕ್ತಿ ಭಾವದಿಂದ ಪ್ರಾರ್ಥಿಸುತ್ತಿದ್ದಾರೆ.

ಹೇ ಜಗದ್ ರಕ್ಷಕ, ಜಟ ಜೂಟ ತ್ರಿಶೂಲಧಾರಿ ಕರುಣಾ ಸಾಗರ, ದುಷ್ಟನಾದ ಆ ಕೇಶಿ ರಾಜರ ಉಪಟಳವನ್ನು ನಾವು ಸಹಿಸಲಾರೆವು. ಆ ಲೋಕ ಕಂಟಕನನ್ನು ಸಂಹರಿಸಿ ನಮ್ಮನ್ನು ಕಾಪಾಡಬೇಕು ಶಂಕರ ಎಂದು ಪ್ರಾರ್ಥಿಸಿದ್ದಾರೆ ಪರಮೇಶ್ವರನು. ದೇವತೆಗಳೇ, ಮುನಿಪುಂಗವರೇ, ಅವನು ನನ್ನ ಪರಮ ಭಕ್ತನೆಂಬ ಅಹಂಕಾರದಿಂದ ಮದೋನ್ಮತ್ತನಾಗಿದ್ದಾನೆ. ಆದರೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಆ ರಾಕ್ಷಸನನ್ನು ಸಂಹರಿಸುವುದು ಸೂಕ್ತವೆನಿಸಿದೆ. ಆತನ ಸಂಹಾರ ಅತಿ ಶೀಘ್ರದಲ್ಲಿಯೇ ಆಗುತ್ತದೆ. ನೀವೆಲ್ಲರೂ ನಿಶ್ಚಿತೆಯಿಂದ ನಿಮ್ಮ ನಿಮ್ಮ ಲೋಕಕ್ಕೆ ಹೋಗಿರಿ ಎಂದು ಎಲ್ಲರನ್ನು ಕಳಿಸಿಕೊಟ್ಟಿದ್ದಾನೆ. ಇತ್ತ ಕಾಲ ಕಳೆಯುತ್ತಿರಬೇಕಾದರೆ ಕಪಿಲ ಕೌಂಡಿನಿ ಸಂಗಮ ಪವಿತ್ರವಾದ ಈ ಪ್ರದೇಶದಲ್ಲಿ ದೇವತೆಗಳಿಗೆ ಇತ್ತ ವಚನದಂತೆ ಆ ಕೇಶಿ ರಾಕ್ಷಸನನ್ನು ತನ್ನ ತ್ರಿಶೂಲದಿಂದ ಸಂಹರಿಸಿದ ಕರುಣಾ ಸಾಗರನಾದ ನಂಜುಂಡೇಶ್ವರನು ತನ್ನ ದಿವ್ಯ ರೂಪದಿಂದ ದರ್ಶನ ನೀಡಿ, ಕೇಶಿ ರಾಜ ನಿನಗೇನು ವರ ಬೇಕು ಕೇಳಿಕೋ ಎನ್ನಲು ಕೇಶಿ ರಾಜನು, ಹೇ ದೇವ ಶ್ರೀಕಂಠನೇ, ನೀನು ನನ್ನನ್ನು ತ್ರಿಶೂಲದಿಂದ ಇರಿದಾಗ ಈ ಕ್ಷೇತ್ರದಲ್ಲಿ ನನ್ನ ರಕ್ತವು ಎಷ್ಟು ದೂರದವರೆಗೆ ಹರಿದಿದೆಯೋ ಅಷ್ಟು ದೂರದ ಮಣ್ಣು ಭವರೋಗಗಳನ್ನು ನಿವಾರಿಸುವಂತಹ ದಿವ್ಯೌಷಧವಾಗಲಿ. ಇಂತಹ ಮೃತ್ತಿಕೆಯನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಸೇವಿಸುತ್ತಾರೋ ಅವರ ಸಮಸ್ತ ರೋಗಗಳೆಲ್ಲ ನಾಶವಾಗಲಿ ಎಂದು ಅನುಗ್ರಹಿಸು ತಂದೆ ಎಂದು ಪ್ರಾರ್ಥಿಸಲು, ಭಗವಂತನು ನಗನಗುತ್ತಾ ನಿನ್ನಿಷ್ಟದಂತೆಯೇ ಆಗಲಿ ಎಂದು ಆಶೀರ್ವದಿಸಿ ಅದೃಶ್ಯನಾಗಿದ್ದಾನೆ. ಕೇಶಿ ರಾಕ್ಷಸನು ಸಂತುಷ್ಟನಾಗಿ ಶಾಶ್ವತವಾಗಿ ಶಿವ ಸಾನ್ನಿಧ್ಯವನ್ನು ಪಡೆದಿದ್ದಾನೆ. ಈಗಲೂ ಸಹ ನಂಜುಂಡೇಶ್ವರನ ದರ್ಶನ ಪಡೆದು ಮೃತ್ತಿಕೆಯನ್ನು ಭಕ್ತರು ಸೇವಿಸುತ್ತಾ ತಮ್ಮ ಭವರೋಗಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದಲೇ ಭವರೋಗ ವೈದ್ಯ ನಂಜುಂಡೇಶ್ವರ ಎಂದು ಭಕ್ತರೆಲ್ಲರೂ ಆಡುತ್ತಾ ಪಾಡುತ್ತಾ ಆ ಭಗವಂತನನ್ನು ಕೊಂಡಾಡುತ್ತಿದ್ದಾರೆ.

ಹೀಗೆ ಭಕ್ತರೆಲ್ಲರೂ ಆ ಮಹಾದೇವನ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ. ಇದೇ ಪುಣ್ಯಕ್ಷೇತ್ರದಲ್ಲಿ ಕಪಿಲಾ ಎಂಬ ಹೆಸರಿನಿಂದ ಪುಣ್ಯ ನದಿಯು ಹರಿಯುತ್ತಿದೆ. ಶಿವಪ್ರಸಾದದಿಂದ ಹುಟ್ಟಿದ ಆ ನದಿಯು ತನ್ನಲ್ಲಿ ಸ್ನಾನ ಮಾಡಿದವರ ಪಾಪರಾಶಗಳನ್ನು ಪರಿಹರಿಸುತ್ತಾ ಪರಮ ಪಾವನತ್ವವನ್ನು ಸಮಸ್ತರಿಗೂ ನೀಡುತ್ತಿದೆ. ಇದರ ಮಹಿಮೆಯನ್ನು ಸಾಕ್ಷಾತ್ ಸೂತ ಪುರಾಣಿಕರೇ ಸ್ಕಂದ ಪುರಾಣದಲ್ಲಿ ಹೀಗೆ ಹೊಗಳಿದ್ದಾರೆ. ಹಿಂದೆ ತ್ರಿಲೋಕ ಪ್ರಸಿದ್ಧನಾದ ಸಗರ ಚಕ್ರವರ್ತಿಯು ಅಯೋಧ್ಯ ನಗರವನ್ನು ಸಕಲ ವೈಭವಗಳಿಂದ ಆಳುತ್ತಿದ್ದನು. ಆತನಿಗೆ ಇಬ್ಬರು ಪತ್ನಿಯರು, ಅವರಲ್ಲಿ ಕಿರಿಯವಳಾದ ಸುಮತಿಗೆ ಭೃಗು ಮಹರ್ಷಿಗಳ ಅನುಗ್ರಹದಿಂದ 60,000 ಮಕ್ಕಳು ಹುಟ್ಟಿದ್ದಾರೆ. ಒಮ್ಮೆ ಸಗರ ಚಕ್ರವರ್ತಿಯು ಅಶ್ವಮೇಧ ಯಾಗವನ್ನು ಆಚರಿಸುವಾಗ ಯಜ್ಞಾಶ್ವನ ಭೂ ಸಂಚಾರಕ್ಕಾಗಿ ಬಿಟ್ಟು ಅದರ ರಕ್ಷಣೆಗಾಗಿ ತನ್ನ 60,000 ಮಕ್ಕಳನ್ನು ಕಳುಹಿಸಿದ್ದಾನೆ. ಆ ಯಜ್ಞಾಶ್ವವು ಎಲ್ಲ ದೇಶಗಳಲ್ಲೂ ಸಂಚರಿಸುತ್ತಾ ಬರಲು ಸಗರನ ಮಕ್ಕಳು ಸಾಮಂತ ರಾಜರುಗಳಿಂದ ಕಪ್ಪ ಕಾಣಿಕೆಗಳನ್ನು ಪಡೆಯುತ್ತಿರುವುದನ್ನು ದೇವೇಂದ್ರ ನೋಡಿದ್ದಾನೆ. ಆಹಾ, ಸಗರನೇನಾದರೂ ಈ ಅಶ್ವಮೇಧ ಯಾಗದಲ್ಲಿ ಜಯಶಾಲಿಯಾಗಿ ಬಿಟ್ಟ ಅಂದರೆ ನನ್ನ ಇಂದ್ರ ಪದವಿ ಹೋಗುವುದು ಖಂಡಿತ. ಹೇಗಾದರೂ ಮಾಡಿ ಈ ಅಶ್ವಮೇಧ ಯಾಗಕ್ಕೆ ಭಂಗವನ್ನುಂಟು ಮಾಡಬೇಕೆಂದು ನಿಶ್ಚಯಿಸಿದ್ದಾನೆ. ಇತ್ತ ಸಗರನ ಯಾಗದ ಕುದುರೆ ಬರುತ್ತಿರುವುದನ್ನು ನೋಡಿದಂತಹ ಇಂದ್ರನು ಅದನ್ನು ಅಪಹರಿಸಿ ಪಾತಾಳ ಲೋಕದಲ್ಲಿ ತಪವನ್ನು ಆಚರಿಸುತ್ತಿದ್ದ ಕಪಿಲ ಮಹಾಮುನಿಗಳ ಹಿಂದೆ ಕುದುರೆಯನ್ನು ಕಟ್ಟಿ

ಹಾಕಿ ಓಡಿ ಹೋಗಿದ್ದಾರೆ. ಇತ್ತ ಈ ಕಡೆ ಸಗರನ 60,000 ಮಕ್ಕಳು ಯಾಗದ ಕುದುರೆಯನ್ನು ಹುಡುಕುತ್ತಾ ಬರಬೇಕಾದರೆ ಪಾತಾಳ ಲೋಕಕ್ಕೆ ಬಂದು ನೋಡಲು ಕಪಿಲ ಮಹರ್ಷಿಗಳ ಹಿಂದೆ ಕಟ್ಟಿರುವ ಕುದುರೆಯನ್ನು ನೋಡಿ ಈ ಮುನಿಯೇ ನಮ್ಮ ಕುದುರೆಯನ್ನು ಕದ್ದಿದ್ದಾನೆಂದು ಭಾವಿಸಿ ಆ ಮುನಿಯನ್ನು ನಿಂದಿಸಿ ತಪೋ ಭಾಗ್ಯವನ್ನು ಮಾಡಿದ್ದಾರೆ. ಆಗ ಆ ಕೋಪೋದ್ರೇಕರಾದ ಕಪಿಲ ಮಹರ್ಷಿಗಳು ತಮ್ಮ ಕಣ್ಣುಗಳನ್ನು ತೆರೆದ ನೋಡುತ್ತಾ ಕೂಡಲೇ ಸಾಗರನ 60,000 ಮಕ್ಕಳು ಸುಟ್ಟು ಕೂದಿಯಾಗ ಈ ರೀತಿ ತಪೋಭಂಗವಾದ ನಂತರ ಕಪಿಲ ಮಹರ್ಷಿಗಳು ಭೂಲೋಕಕ್ಕೆ ಬಂದು ನೀಲಾಚಲ ಎಂಬಲ್ಲಿ ಶಿವನನ್ನು ಕುರಿತು ತಪವನ್ನಾಚರಿಸುತ್ತಿದ್ದಾರೆ. ಆಗ ಅವರ ಭಕ್ತಿಗೆ ಮೆಚ್ಚಿ ನಂಜುಂಡೇಶ್ವರನು ಪ್ರತ್ಯಕ್ಷನಾಗಿ ಎಲೈ ಮುನಿ ಶ್ರೇಷ್ಠನೇ, ಮಹಾವಿಷ್ಣುವಿನ ಅಂಶ ರೂಪನಾದ ನೀನು ಈಗ ಲೋಕಾನುಗ್ರಹಕ್ಕಾಗಿ ಕಪಿಲನೆಂಬ ಹೆಸರನ್ನು ಪಡೆದಿರುವೆ. ನಿನ್ನನ್ನು ತಿಳಿಯದೆ ಆ ಸಗರನ ಪುತ್ರರು ತಮ್ಮ ಅಹಂಕಾರದಿಂದ ಅವರೇ ನಾಶವಾಗಿ ಹೋಗಿದ್ದಾರೆ. ಅದರ ಪಾಪವು ನಿನಗೆ ಇರುವುದಿಲ್ಲ. ನೀನು ನಿನ್ನ ತಪಸ್ಸನ್ನು ಮುಂದುವರಿಸುತ್ತಾ ಸಚ್ಚಿದಾನಂದ ಸ್ವರೂಪನಾದ ಅಖಂಡನಾದ ನನ್ನ ಸ್ವರೂಪವನ್ನು ಕುರಿತು ಧ್ಯಾನಿಸು, ತಪವನ್ನು ಮಾಡು. ಆ ಧ್ಯಾನ ಪ್ರಭಾವದಿಂದ ನಿನ್ನ ಬ್ರಹ್ಮರಂಧ್ರದಲ್ಲಿರುವ ಅಮೃತವು ನದಿಯಾಗಿ ಉಕ್ಕಿ ಹರಿಯುವುದು. ಅದು ಕಪಿಲ ಎಂಬ ನಿನ್ನ ನಾಮಧೇಯದಿಂದಲೇ ಪ್ರಖ್ಯಾತವಾಗುವುದು. ಆ ನದಿಯ ತೀರದಲ್ಲಿಯೇ ನಾನು ವಾಸಿಸುವೆ. ಈ ಛಲದಲ್ಲಿ ಮಿಂದು ನನ್ನನ್ನು ಸಂದರ್ಶಿಸಿದವರಿಗೆ ಸಕಲ ಪಾಪಗಳು ಪರಿಹಾರವಾಗಿ ಪುನೀತರಾಗುವರು. ಈ ಜಲಪಾನದಿಂದ ಆಂತರ್ಯವಾದ ದೋಷಗಳು ಪರಿಹಾರವಾಗುವುದು ಎಂದು ತಿಳಿಸಿ ಆ ನಂಜುಂಡೇಶ್ವರನು ಅಂತರ್ಧಾನನಾಗಿದ್ದಾನೆ. ಪರಮೇಶ್ವರನ ಆಜ್ಞೆಯಂತೆ ಕಪಿಲ ಮುನಿಗಳು ಉಗ್ರವಾದ ತಪವನ್ನಾಚರಿಸಿ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಯುಗ ಯುಗಾಂತರಗಳವರೆಗೆ ತಪವನ್ನ ಮಾಡಿದ ಫಲವಾಗಿ ಆ ಕಪಿಲ ಮುನಿಗಳ ಮಸ್ತಕದ ಬ್ರಹ್ಮರಂಧ್ರದಿಂದ ಅಮೃತ ಸಮಾನವಾದ ನೀರು ಹುಟ್ಟಿ ಭೂ ಪ್ರದೇಶದಲ್ಲಿ ಪ್ರವಹಿಸುತ್ತಾ ಭೂಲೋಕವೆನಿಸಿದ ಗರಳೆಯ ಪುರಿಯ ಕಡೆಗೆ ಹರಿಯಿತು. ಸುಂದರವಾದ ವನರಾಶಿಗಳಿಂದಲೂ ತರುಲತೆಗಳಿಂದಲೂ ಮೃಗ ಪಕ್ಷಿಗಳಿಂದಲೂ ಸೇವಿಸುತ್ತಿರುವ ಈ ಪುಣ್ಯ ನದಿಯು ಈಗಲೂ ತನ್ನಲ್ಲಿ ಸ್ನಾನ ಮಾಡಿದವರ ಪಾಪರಾಶಿಗಳನ್ನು ಪರಿಹರಿಸುತ್ತಾ ಬ್ರಹ್ಮಹತ್ಯಾ ದೋಷ, ಮಾತೃಹತ್ಯಾದಿ ಸಕಲ ದೋಷಗಳನ್ನು ನಿವಾರಿಸುತ್ತಾ ಪ್ರವಹಿಸುತ್ತಲಿದೆ. ಈ ನದಿಯ ಪಾವಿತ್ರ್ಯಕ್ಕೆ ಮತ್ತೊಂದೂ ಕಥೆ ಇದೆ. ಹೀಗೆ ತ್ರೇತಾಯುಗದಲ್ಲಿ ಈ ನದಿಯಲ್ಲಿ ಸ್ನಾನವನ್ನ ಮಾಡಿ ಶ್ರೀರಾಮಚಂದ್ರನು ದುಷ್ಟನಾದ ರಾವಣನನ್ನು ಜಯಿಸಿ ಸೀತೆಯನ್ನು ಕಾಪಾಡಿದನು. ಮಹಾಲಕ್ಷ್ಮಿಯು ಈ ದಿವ್ಯ ಕ್ಷೇತ್ರದಲ್ಲಿ ತಪಸ್ಸು ಮಾಡಿ ಮಹಾವಿಷ್ಣುವನ್ನು ತನ್ನ ಪತಿಯನ್ನಾಗಿ ಮಾಡಿಕೊಂಡಿದ್ದಾಳೆ. ಮಹರ್ಷಿಗಳಾದ ಪರಶುರಾಮರು ಮಾತೃಹತ್ಯಾ ದೋಷವನ್ನು ಪೌಲಸ್ತ್ಯ ಬ್ರಹ್ಮನ ಮಕ್ಕಳಾದ ರಾವಣ ಕುಂಭಕರ್ಣರನ್ನ ಕೊಂದುದರಿಂದ ಶ್ರೀರಾಮಚಂದ್ರನಿಗೆ ಬಂದಿದ್ದ ಬ್ರಹ್ಮಹತ್ಯಾ ದೋಷವು ನಂಜುಂಡೇಶ್ವರ ಹಾಗೂ ಕಪಿಲೆಯ ಪುಣ್ಯ ತೀರ್ಥದಿಂದಲೇ ಪರಿಹಾರವಾಯಿತು. ಭೂ ಕೈಲಾಸ ಕ್ಷೇತ್ರವಾದ ಗರಳಪುರಿಯಲ್ಲಿ ಪುಣ್ಯ ನದಿಗಳಾದ ಕಪಿಲ ಮತ್ತು ಕೌಂಡಿನಿ ನದಿಗಳ ಸಂಗಮವಿದೆ. ಮಹಾಮುನಿ ಕೌಂಡಿನ್ಯ ಮಹರ್ಷಿಗಳ ಪಾದದಿಂದ ಹುಟ್ಟಿದುದರಿಂದ ಇದಕ್ಕೆ ಕೌಂಡಿನಿ ನದಿ ಎಂದು ಹೆಸರಾಗಿದೆ. ಒಮ್ಮೆ ಮಹಾಮುನಿ ಕೌಂಡಿನ್ಯರು ತಮ್ಮ ಪತ್ನಿ ಶೀಲೆಯ ಜೊತೆಗೂಡಿ ಹಿಮವತ್ ಗೋಪಾಲ ಸ್ವಾಮಿಯ ಬೆಟ್ಟಕ್ಕೆ ಬಂದು ರುಕ್ಮಿಣಿ ಸತ್ಯಭಾಮ ಸಹಿತನಾದ ಶ್ರೀ ಗೋಪಾಲ ಸ್ವಾಮಿಯನ್ನು ಕಂಡು ಹರ್ಷಿತರಾಗಿ ಆ ಕೃಷ್ಣನನ್ನ ಆ ಗೋಪಾಲನನ್ನ ಅನನ್ಯ ಭಕ್ತಿಯಿಂದ ಕೊಂಡಾಡುತ್ತಿದ್ದಾರೆ. ಶಿರಾಬ್ಧಿಶಯನ ನೀಲ ಮೇಘವರ್ಣ.

ಗೋಪಾಲ ಕಾಪಾಡು ಅಂತೇಳಿ ಆ ಗೋಪಾಲಕೃಷ್ಣನ ಪ್ರಾರ್ಥನೆಯನ್ನು ಮಾಡಿ ಅದೇ ಸ್ಥಳದಲ್ಲಿ ದಂಪತಿಗಳಿಬ್ಬರು ಅನಂತ ಪದ್ಮನಾಭ ವ್ರತವನ್ನು ಮಾಡಿ ಅವರ ಇಷ್ಟಾರ್ಥಗಳನ್ನ ಪಡೆದಿದ್ದಾರೆ. ಹಾಗೂ ಅವರ ಪಾದದಿಂದ ನದಿಯೊಂದು ಉದ್ಭವಿಸಿದೆ. ಆ ನದಿಯೇ ಕೌಂಡಿನ್ಯ ನದಿ ಎಂದು ಹರಿಯುತ್ತಾ ಬಂದು ಕೈಲಾಸ ಕ್ಷೇತ್ರವಾದ ಗರಳಪುರಿ ಕ್ಷೇತ್ರದಲ್ಲಿ ಕಪಿಲಾ ನದಿಯೊಡನೆ ಸಂಗಮವಾಗಿದೆ. ಇಂತಹ ಸಂಗಮವಾದ ಪುಣ್ಯಕ್ಷೇತ್ರದ ಬಗ್ಗೆ ಭಗವಾನ್ ನಂಜುಂಡೇಶ್ವರನು, ಎಲೈ ತೀರ್ಥ ದೇವತೆಗಳೇ, ಸೂರ್ಯನು ವೃಶ್ಚಿಕ ರಾಶಿಯಲ್ಲಿರುವಾಗ 30 ದಿನಗಳು ಪುಣ್ಯ ದಿನಗಳಾಗಿವೆ. ಈ ಪುಣ್ಯ ಕಾಲದಲ್ಲಿ ಯಾರು ಕಪಿಲಾ ಕೌಂಡಿನಿ ಸಂಗಮವಾದ ಮಣಿಕರ್ಣಿಕೆಯಲ್ಲಿ ಸೂರ್ಯೋದಯದೊಳಗಾಗಿ ಸ್ನಾನ ಮಾಡುವರೋ ಅವರು ತಮ್ಮ ಪಾಪವೆಲ್ಲವನ್ನು ಪರಿಹರಿಸಿಕೊಂಡು ಕೊನೆಗೆ ನನ್ನ ಸಾಹಿತ್ಯವನ್ನು ಸೇರುವರು ಎಂದು ಹೇಳಿ ಅದೃಶ್ಯನಾಗಿದ್ದಾನೆ. ಒಮ್ಮೆ ಶಿವ ಪಾರ್ವತಿಯರು ವೃಷಭ ವಾಹನರೂಢರಾಗಿ ಯಾವ ನಂಜನ ಗೂಡಿಗೆ ಬಂದಿದ್ದಾರೆ, ಅಂದರೆ ಗರಳಪುರಿ ಕ್ಷೇತ್ರಕ್ಕೆ. ಗರಳಪುರಿ ಕ್ಷೇತ್ರಕ್ಕೆ ಬರಬೇಕಾದರೆ ಆ ಗರಳಪುರಿಯಲ್ಲಿ ಬೆಳೆದು ನಿಂತಿರ್ತಕ್ಕಂತಹ ಆ ವನದ ಸೊಬಗನ್ನ ಎಲ್ಲವನ್ನ ನೋಡತಕ್ಕಂತಹ ಆ ನಂಜುಂಡನ ವನವನ್ನ ನೋಡ್ತಾ ತಾನೇ ನೋಡಿ ಸಂತೋಷವನ್ನು ಪಡ್ತಾ ಇದ್ದಾನೆ. ಕದಳಿದಳಿಂಬೆ ಕಲ್ಪವೃಕ್ಷವು ಕಮನೀಯ ಕಾಂತಿ ಕಂಗೊಳಿಪವು, ಕದಳಿದಳಿಂಬೆ ಕಲ್ಪವೃಕ್ಷವು ಕಮನೀಯ ಕಾಂತಿ ಕಂಗೊಳಿಪವು, ಶುಕಪಿಕ ಮಯೂರ ಸಾರಂಗ

ಹೀಗೆ ಆ ನಂಜುಂಡವನ ವನವನ್ನ ನೋಡಿ ಆನಂದದಿಂದ ಯಾವ ಶಿವಪಾರ್ವತಿಯರಿಬ್ಬರು ಎಲ್ಲಿಗೆ ಬಂದಿದ್ದಾರೆ? ಕಪಿಲಾ ನದಿ ಹಾಗೂ ಕೌಂಡಿನ ನದಿಯ ಸಂಗಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಸಂಗಮ ಕ್ಷೇತ್ರಕ್ಕೆ ಬಂದು ಯಾವ ದಂಪತಿಗಳಿಬ್ಬರು ಶಿವಪಾರ್ವತಿಯರಿಬ್ಬರು ಆ ಸಂಗಮ ಸ್ಥಳದಲ್ಲಿ ಜಲಕ್ರೀಡೆಯನ್ನು ಆಡುತ್ತಿದ್ದಾರೆ. ಒಬ್ಬರಿಗೊಬ್ಬರು ಸಂತೋಷದಿಂದ ಆನಂದದಿಂದ ಜಲಕ್ರೀಡೆಯನ್ನು ಆಡುವ ಸಂದರ್ಭಕ್ಕೆ ಸರಿಯಾಗಿ ಏನಾಗಿದೆ? ಯಾವ ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತಿಯ ಮೂಗುತಿಯು ಕಳೆದು ಆ ಕಪಿಲಾ ನದಿಯ ಒಳಗಡೆ ಬಿದ್ದು ಹೋಗಿದೆ. ಪಾರ್ವತಿ ಹೇಳ್ತಾ ಇದ್ದಾಳೆ, ಸ್ವಾಮಿ ನನ್ನ ಮೂಗುತಿ ಕಳೆದು ಹೋಗಿದೆ, ಅದನ್ನು ಹುಡುಕಿಕೊಡಿ. ಆಗ ಪರಮೇಶ್ವರ ಹೇಳ್ತಾನೆ, ದೇವಿ ನೀನೇ ಹುಡುಕಿಕೋ ಅಂದಾಗ ಪಾರ್ವತಿ ಪರಮೇಶ್ವರರಿಬ್ಬರು ಎಷ್ಟು ಸಂತೋಷವಾಗಿ ಆನಂದದಿಂದ ಇದ್ದಾರೆ ಎನ್ನುವುದು ಈಗಿನ ಕಾಲಕ್ಕೆ ನಾವೆಲ್ಲ ನೋಡಿ ಆಶ್ಚರ್ಯ ಪಡ್ತಕ್ಕಂಥ ವಿಚಾರ. ಯಾಕೆಂದ್ರೆ ಎಷ್ಟೋ ಸಂಸಾರಗಳಲ್ಲಿ ಈ ನಗುವೇ ಇರಲ್ಲ. ಈಗಿನ ಕಾಲದಲ್ಲಿ ಒಬ್ಬರ ಮುಖ ಪಶ್ಚಿಮಕ್ಕೆ, ಇನ್ನೊಬ್ಬರ ಮುಖ ಉತ್ತರಕ್ಕಿರುತ್ತೆ. ಹೀಗೆ ಒಬ್ಬೊಬ್ಬರ ಬಾಳು ಒಂದೊಂದರ ಇರುತ್ತೆ. ಅದನ್ನ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಜಗದೊಡೆಯನಾಗಿರ್ತಕ್ಕಂಥ ಪರಮೇಶ್ವರ ಆನಂದದಿಂದ ಸಂತೋಷದಿಂದ ಹೇಳ್ತಾ ಇದ್ದಾನೆ, ಪಾರ್ವತಿ ನಿನ್ನ ಮೂಗುತಿಯನ್ನ ನೀನೇ ಹುಡುಕೋ ಅಂದಾಗ, ಇಲ್ಲ ಸ್ವಾಮಿ ನೀವೇ ಹುಡುಕಿ ಕೊಡಿ ಅಂದಾಗ, ಗಂಡ ಹೆಂಡತಿರಿಬ್ಬರು ಜಲಕ್ರೀಡೆಯನ್ನು ಆಡುತ್ತಾ ಆ ಕಪಿಲ ಮತ್ತು ಕೌಂಡಿನ ನದಿಯ ಸಂಗಮ ಕ್ಷೇತ್ರದಲ್ಲಿ ಆ ನೀರಿನಲ್ಲಿ ಎಲ್ಲ

ಆಡುತ್ತಾ ಹಾಗೆ ಈಜಾಡುತ್ತಾ ಎಲ್ಲವನ್ನು ಹುಡುಕುತ್ತಾ ಹುಡುಕುತ್ತಾ ಹುಡುಕುತ್ತಿರಬೇಕಾದರೆ ತಕ್ಷಣ ಆ ಶಿವನ ಕರಗಳಿಗೆ ಆ ಪಾರ್ವತಿಯ ಮೂಗುತಿಯು ಸಿಕ್ಕಿದೆ. ಆ ಮೂಗುತಿಯನ್ನು ಎತ್ತಿ ಆ ಪಾರ್ವತಿಗೆ ಕೊಟ್ಟಾಗ ಪಾರ್ವತಿ ಆ ಮೂಗುತಿಯನ್ನು ನೋಡಿ, ಏನೇ ಆದರೂ ನೀವು ನನ್ನ ಪತಿಯಲ್ಲವೇ, ಅಂತೂ ನನ್ನ ಮೂಗುತಿಯನ್ನ ನೀವೇ ಹುಡುಕಿ ಕೊಟ್ಟು ಬಿಟ್ಟರಲ್ಲ ಅಂತೇಳಿ ಸಂತೋಷವನ್ನ ಪಡಬೇಕಾದರೆ ಪರಮೇಶ್ವರ ಹೇಳ್ತಾನೆ, ದೇವಿ ನಾವಿಬ್ಬರು ಈ ಕಪಿಲ ಮತ್ತು ಕೌಂಡಿನ್ಯ ಸಂಗಮ ಕ್ಷೇತ್ರದಲ್ಲಿ ಜಲಕ್ರೀಡೆಯನ್ನು ಆಡಿ ಈ ಮೂಗುತಿಯನ್ನು ಕಳೆದುಕೊಂಡು ಮತ್ತೆ ಪಡೆದಿದ್ದಕ್ಕಾಗಿ ಈ ಸ್ಥಳಕ್ಕೆ ಮಣಿಕರ್ಣಿಕಾ ಅಂತ ಹೆಸರಾಗಲಿ. ಈ ಮಣಿಕರ್ಣಿಕದಲ್ಲಿ ಯಾರು ಇನ್ನು ಮುಂದೆ ಸ್ನಾನವನ್ನ ಮಾಡಿ ನನ್ನ ಧ್ಯಾನವನ್ನು ಮಾಡುತ್ತಾರೋ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡುತ್ತೇನೆ, ಇದು ಸತ್ಯ ಅಂತ ಹೇಳಿದ್ದಾರೆ. ಹೀಗೆ ಆ ಕಪಿಲಾ ನದಿ ಎಲ್ಲರಿಗೂ ಇವತ್ತು ಪುಣ್ಯಕ್ಷೇತ್ರವಾಗಿದೆ. ಇವತ್ತು ಇಡೀ ಭಾರತದಾದ್ಯಂತ ಬೇಕಾದಷ್ಟು ಪುಣ್ಯ ನದಿಗಳಿವೆ, ಆದರೆ ಕೆಲವು ನದಿಗಳಲ್ಲಿ ಏನೇನೋ ಹಾಗೋಗಿಬಿಟ್ಟಿದೆ. ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡಿದರೆ ಪಾಪ ಕರ್ಮಗಳು ಹರಿದು ಹೋಗಿ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿವಸ ನಮ್ಮ ಪುಣ್ಯ ನದಿಗಳಲ್ಲಿ ನೈರ್ಮಲ್ಯತೆ ಇಲ್ಲ, ಎಲ್ಲವನ್ನ ಹಾಳು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಕಪಿಲಾ ನದಿ ಮತ್ತು ಕೌಂಡಿನ ನದಿಯ ಸಂಗಮ ಕ್ಷೇತ್ರ ಎಂತಾದ್ದು ಅಂದ್ರೆ ದೇವಾನುದೇವತೆಗಳು ಮಿಂದು ಒಂದು ಪಾಪ ಕರ್ಮಗಳನ್ನು ಕಳೆದುಕೊಂಡು ಹೋದಂತಹ ತ್ರೇತಾಯುಗದಲ್ಲಿ ಈ ಕಲಿಯುಗದಲ್ಲಿಯೂ ಸಹ ಎಲ್ಲ ಭಕ್ತರು ಈ ಕಪಿಲಾ ನದಿಯಲ್ಲಿ ಸ್ನಾನವನ್ನು ಮಾಡಿ ನಂಜುಂಡೇಶ್ವರ ಕೃಪೆಗೆ ಪಾತ್ರರಾಗಿ ತಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಪಡೆಯುತ್ತಿದ್ದಾರೆ. ಈ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಜನ್ಮ ತಾಳಿದ ಲಕ್ಷ್ಮೀ ದೇವಿಯು ಅಸಮಾನ್ಯ ಸೌಂದರ್ಯವತಿಯಾಗಿ ತನಗೆ ಅನುರೂಪನಾದ ಪತಿಯನ್ನು ಪಡೆಯುವ ಸಲುವಾಗಿ ತಪವನ್ನಾಚರಿಸಲು ನಿಶ್ಚಯಿಸಿ ತನ್ನ ತಂದೆಯಾದ ಸಮುದ್ರ ರಾಜನನ್ನು ತಾನು ತಪವನ್ನ ಆಚರಿಸಲು ಯೋಗ್ಯವಾದ ಸ್ಥಳ ಯಾವುದು ಎಂದು ಕೇಳಬೇಕಾದರೆ ಸಮುದ್ರ ರಾಜನು, ಎಲೆಯ ಮಗಳೇ, ದಿವ್ಯ ಕ್ಷೇತ್ರವಾದ ಕಪಿಲಾ ನದಿಯ ದಕ್ಷಿಣಕ್ಕೂ ಕೌಂಡಿನಿ ನದಿ ಪಶ್ಚಿಮಕ್ಕೂ ಇರುವ ಮುಕ್ತಿದಾಯಕವಾದ ಭೂ ಕೈಲಾಸವೆಂದು ಖ್ಯಾತಿ ಪಡೆದಿರುವ ಗರಳಪುರಿ ಕ್ಷೇತ್ರವು ನಿನ್ನ ತಪಸ್ಸಿಗೆ ಅತ್ಯುತ್ತಮ ಸ್ಥಳವು ಎಂದು ಹೇಳಲು ಲಕ್ಷ್ಮೀ ದೇವಿಯು, ತಂದೆಯೇ, ಭೂಲೋಕದ ಕ್ಷೇತ್ರದ ಪರಿಚಯವನ್ನು ತಿಳಿಸಿಕೊಡಿ ಎಂದಾಗ ಸಮುದ್ರ ರಾಜನು, ತಾನೆಯೇ, ಪೂರ್ವದಲ್ಲಿ ಪೌಲಸ್ತ್ಯ ಬ್ರಹ್ಮನ ಮಗನಾದ ರಾವಣನು ಒಮ್ಮೆ ಕೈಲಾಸದಲ್ಲಿ ಸಂಚರಿಸುತ್ತಿದ್ದಾಗ ದಿವ್ಯ ಪ್ರಭಾವಯುಕ್ತವಾಗಿ ಹೊಳೆಯುತ್ತಿರುವ ಕೈಲಾಸ ಶಿಖರವನ್ನು ನೋಡಿ ಅದನ್ನು ತನ್ನ ಲಂಕಾ ನಗರಿಗೆ ತೆಗೆದುಕೊಂಡು ಹೋಗಬೇಕೆಂದು ನಿಶ್ಚಯಿಸಿ ಘೋರ ತಪವಸ್ಸನ್ನು ಆಚರಿಸುತ್ತಾ ಇದ್ದನು. ತಪಸ್ಸಿಗಾಗಿ ಕುಳಿತು ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಎಂದು ಶಿವ ಧ್ಯಾನವನ್ನು ಮಾಡುತ್ತಾ ಅದ್ಭುತ ವಿಗ್ರಹ ಅಮರಾಧೀಶ್ವರ ಅಗಣ

ಎಂದು ಶಿವಧ್ಯಾನವನ್ನು ಮಾಡಬೇಕಾದರೆ ಯಾವ ಪರಮೇಶ್ವರನು ಥಟ್ಟನೆ ಪ್ರತ್ಯಕ್ಷನಾಗಿದ್ದ? ಎಲೈ ದಶಕಂಠ ರಾವಣನೇ, ನಿನ್ನ ಅತಿ ಘೋರವಾದ ತಪಸ್ಸಿಗೆ ಮೆಚ್ಚಿದ್ದೇನೆ, ನಿನಗೆ ಬೇಕಾದ ವರವನ್ನು ಬೇಡಿಕೋ ಎನ್ನಲು, ಹೇ ಶಂಕರ ಅಭಯಂಕರ, ನನಗೆ ಕೈಲಾಸ ಶಿಖರವನ್ನು ದಯ ಪಾಲಿಸು ತಂದೆ. ಶಿವನು, ಕಂದ ಅದೊಂದು ವರವನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ಅಂದಾಗ, ಇಲ್ಲ ದೇವ, ನನಗೆ ಕೈಲಾಸ ಪರ್ವತವನ್ನೇ ವರವಾಗಿ ನೀಡು ಎನ್ನಲು, ಎಷ್ಟು ಹೇಳಿದರೂ ಕೇಳದೆ ಹಠವನ್ನೇ ಹಿಡಿದ ರಾವಣನಿಗೆ, ಆಗಬಹುದು, ನಿನ್ನ ಇಚ್ಛೆಯಂತೆಯೇ ಆಗಲಿ, ಈ ಕೈಲಾಸ ಶಿಖರವನ್ನು ನಿನಗೆ ಎತ್ತಿಕೊಂಡು ಹೋಗಲು ನಿನಗೆ ತಕ್ಕ ಶಕ್ತಿ ಸಾಮರ್ಥ್ಯಗಳನ್ನು ಕರುಣಿಸಿದ್ದೇನೆ. ಆದರೆ ರಾವಣ, ಈ ಶಿಖರವನ್ನು ಎತ್ತಿಕೊಂಡು ಹೋಗುವಾಗ ಎಲ್ಲಿಯೂ ಭೂಸ್ಪರ್ಶವಾಗದಂತೆ ಎಚ್ಚರ ವಹಿಸು. ಭೂಮಿಗೆ ಸ್ಪರ್ಶವಾದರೆ ನೀನು ಮತ್ತೆ ಅದನ್ನು ಕೊಂಡೊಯ್ಯಲಾರೆ, ಎಚ್ಚರ ಎಂದು ಹೇಳಿ ಭಗವಂತನು ಅದೃಶ್ಯನಾಗಿದ್ದಾನೆ. ರಾವಣನ ಸಂತಸದಿಂದ ಕೈಲಾಸಗಿರಿಯನ್ನು ಕಿತ್ತುಕೊಂಡು ಶಿವ ಧ್ಯಾನವನ್ನು ಮಾಡುತ್ತಾ ಲಂಕೆಯತ್ತ ಹೊರಟಿದ್ದಾನೆ. ಆಗ ಜಗತ್ತೇ ತಲ್ಲಡಿಸಿದೆ, ಭೂಮಿಯೇ ಕಂಪಿಸಿದೆ. ಆಗ

ವಿಷ್ಣುವು ಗರುಡನನ್ನು ಕಳುಹಿಸಿ ಅವನ ಮಹಾಶಕ್ತಿಯುತವಾದ ರೆಕ್ಕೆಗಳ ಬಲದಿಂದ ಬಲವಾದ ಗಾಳಿಯನ್ನೇ ಎಬ್ಬಿಸಿ ರಾವಣನು ಕೊಂಡೊಯ್ಯುತ್ತಿರುವ ಕೈಲಾಸ ಶಿಖರವು ಭೂಮಿಗೆ ಬೀಳುವಂತೆ ಮಾಡಿದ. ಆ ಕೈಲಾಸ ಶಿಖರವು ಕಪಿಲ ಕೌಂಡಿನಿ ಸಂಗಮದ ಮಧ್ಯ ಪ್ರದೇಶದಲ್ಲಿ ಭೂಮಿಗೆ ಉರುಳಿದೆ. ಕೋಪೋದ್ರೇಕನಾದ ರಾವಣನು ತನ್ನ ಎಲ್ಲಾ ಕೈಗಳಿಂದ ಶಿಖರವನ್ನೆತ್ತಲು ಪ್ರಯತ್ನಿಸಿ ಸೋತು ಹೋಗಿದ್ದಾನೆ. ಖಿನ್ನ ಮನಸ್ಕನಾಗಿ ಲಂಕೆಗೆ ಹಿಂತಿರುಗಿದ್ದಾನೆ. ನಂತರ ಮಹಾವಿಷ್ಣುವು ಇಂದಿನಿಂದ ಈ ಗರಳಿಪುರಿ ಕ್ಷೇತ್ರವು ಭೂ ಕೈಲಾಸ ಎಂದು ಹೆಸರು ಗಳಿಸಿ ಪ್ರಖ್ಯಾತವಾಗಲಿ. ನಾನು ಸಹ ಇದೇ ಸ್ಥಳದಲ್ಲಿ ನನ್ನ ಸಾನ್ನಿಧ್ಯವನ್ನು ಮಾಡುತ್ತೇನೆ ಎಂದು ಹೇಳಿ ಸಮುದ್ರ ರಾಜನು ತನ್ನ ಮಗಳಿಗೆ ಈ ಕಥೆಯನ್ನೆಲ್ಲ ಹೇಳಿ, ಮಗಳೇ, ನೀನು ಈ ಪುಣ್ಯಕ್ಷೇತ್ರದಲ್ಲಿ ತಪವನ್ನ ಆಚರಿಸಿದೆ, ಆದರೆ ನಿನ್ನ ಇಷ್ಟಾರ್ಥವು ಶೀಘ್ರವಾಗಿ ನೆರವೇರಿ ನಿನಗೆ ಯೋಗ್ಯವಾದ ಪತಿಯನ್ನು ಪಡೆಯುವೆ ಎಂದು ತಿಳಿಸಲು, ಅದರಂತೆಯೇ ಲಕ್ಷ್ಮೀ ದೇವಿಯು ಗರಳಪುರಿ ಕ್ಷೇತ್ರಕ್ಕೆ ಬಂದು ಒಂದೇ ಮನಸ್ಸಿನಿಂದ ಆ ಮಹಾವಿಷ್ಣುವನ್ನು ಕುರಿತು ತಪವನ್ನ ಆಚರಿಸುತ್ತಿದ್ದಾಳೆ.

ಹೀಗೆ ಆ ವೈಕುಂಠವಾಸಿ ಆದಂತಹ ಶ್ರೀಮನ್ನಾರಾಯಣನ ಪ್ರಾರ್ಥನೆಯನ್ನು ಮಾಡಬೇಕಾದರೆ ಶಂಖ ಚಕ್ರ ಗದಾಧಾರನಾಗಿ ಶ್ರೀಮನ್ನಾರಾಯಣನ ಪ್ರತ್ಯಕ್ಷನಾಗಿ ಆಕೆ ಅಭಿಲಾಷಿಯಂತೆ ಲಕ್ಷ್ಮಿಯನ್ನು ವಿವಾಹವಾಗಲು ಸಮ್ಮತಿಸಿದ್ದಾನೆ. ತತ್ ಕ್ಷಣವೇ ಪರಮಾತ್ಮನಾದ ನಂಜುಂಡೇಶ್ವರ ಪ್ರತ್ಯಕ್ಷನಾಗಿ ಅವರನ್ನು ಹರಸಿದ್ದಾನೆ. ಬ್ರಹ್ಮಾದಿ ದೇವತೆಗಳು, ಅಷ್ಟ ದಿಕ್ಪಾಲಕರು, ನಂದಿ ಭೃಂಗಿ ಮುಂತಾದ ಶಿವಗಣಗಳು ಅಲ್ಲಿ ಸೇರಿ ಸಮುದ್ರ ರಾಜನ ಬರಮಾಡಿಕೊಂಡು ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣು ಇವರ ವಿವಾಹವನ್ನ ವಿಜೃಂಭಣೆಯಿಂದ ನಡೆಸುತ್ತಿದ್ದಾರೆ. ವಿವಾಹ ಮದುವೆ ಅಂದ್ರೆ ಬಹಳ ಚೆನ್ನಾಗಿರುತ್ತೆ. 36 ರೂಪಾಯಿನಿಂದ 3.5 ಲಕ್ಷ ರೂಪಾಯಿವರೆಗೂ ಇವತ್ತೊಂದು ದಿವಸ ಮದುವೆ ಖರ್ಚನ್ನು ನಾವು ಭರಿಸ್ತಾ ಇದ್ದೇವೆ. ನಾನು ಮೊನ್ನೆ ಒಂದು ಕಡೆ ಪಶ್ಚಿಮ ವಾಹಿನಿಯಲ್ಲಿ ಒಂದು ಮದುವೆಗೆ ಹೋಗಿದ್ದೆ. ಅಲ್ಲಿ ಹೋಗಿರ್ಬೇಕಾದ್ರೆ ಏನಾಯ್ತು, ಮದುವೆ ಎಲ್ಲ ಮುಗಿದೋಗ್ಬಿಟ್ಟಿದೆ. ಪುರೋಹಿತರು ತಾಳಿನ ಸೊಂಟಕ್ಕೆ ಸಿಕ್ಕಾಬಿಟ್ಟಿದ್ದಾರೆ, ತಾಳಿ ಕಟ್ಸದ್ನೇ ಮರೆತು ಬಿಟ್ಟಿದ್ದಾರೆ. ನಶಾ ಡಬ್ಬಿ ಸೊಂಟದಲ್ಲಿತ್ತು, ಕೈ ಹಾಕಿದ್ರು, ನಶಾ ಡಬ್ಬಿ ಬದಲಾಗಿ ತಾಳಿ ಸಿಕ್ಬಿಟ್ಟಿದೆ. ಅಯ್ಯಯ್ಯ, ಎಂತ ಕೆಲಸ ಮಾಡಿಬಿಟ್ಟಿದ್ದೀನಪ್ಪ, ತಾಳಿ ಕಟ್ಸದೆ ಮದುವೆ ಮಾಡಿಬಿಟ್ಟಿದ್ದೀನಲ್ಲ. ಇದೇನಾದ್ರೂ ಗಂಡನ ಕಡೆಯವರಿಗೆ ಹೆಣ್ಣಿನ ಕಡೆಯವ್ರಿಗೆ ಗೊತ್ತಾದ್ರೆ ನಾನು ಸುಮ್ಮನೆ ಬಿಡಲ್ಲ, ತಲಾಗ ಒಂದೊಂದು ಧರಂ ರೇಟ್ ಹಾಕ್ಬಿಡ್ತಾರೆ, ಏನ್ ಮಾಡ್ಲಿ ಅಂತ ಹೇಳಿ ಆ ತಾಳಿನೇ ಭದ್ರವಾಗಿ ಇಟ್ಕೋಬಿಟ್ರು. ಈ ರಾತ್ರಿ ಮದುವೆ ಎಣ್ಣೆ ಎಲ್ಲಿ ಮಲಗಿಕೊಳ್ಳುತ್ತೋ ನೋಡೋಣ, ಆ ಹೆಣ್ಣು ಮದುವೆ ಎಣ್ಣೆ ಎಲ್ಲಿ ಮಲಗುತ್ತೋ ಅಲ್ಲಿ ಹೋಗಿ ನಾನೇ ತಾಳಿ ಕಟ್ಬಿಡೋಣ ತೀರ್ಮಾನ ಮಾಡಿ ಮದುವೆ ಎಣ್ಣೆ ಎಲ್ಲಿ ಮಲಗುತ್ತೆ ಅಂತ ನೋಡ್ತಾ ಇದ್ದಾರೆ. ಈ ಕಡೆ ಏನಾಗಿದೆ, ಆ ಮದುವೆ ಹೆಣ್ಣಿನ ತಾಯಿ ತಾಯಿ ಅಜ್ಜಿ ಆ ಅಮ್ಮ ಹೇಳ್ತಾ ಇದ್ದಾಳೆ, ಅಲ್ಲಿ ಯಾಕೆ ಮಲಗ್ತಾ ಇದೀಯ, ನನ್ನ ರೂಮ್ನಲ್ಲೇ ನನ್ನ ಜೊತೆಲೆ ಮಲಿಕೊಳೆ ಅಂತ ಹೇಳಿದಾಗ ಇದನ್ನ ಕೇಳಿಸ್ಕೊಬಿಟ್ಟಿದ್ದಾರೆ ಆ ಪುರೋಹಿತರು. ಆಹಾ, ಲೆಕ್ಕ ಹಾಕೊಂಡ್ರು, 1, 2, 3, 4ನೇ ಮದುವೆ ಹೆಣ್ಣು, ಎಲ್ರಿಗೂ ಸ್ವಲ್ಪ ನಿದ್ರೆ ಬರಲಿ ಕತ್ಲಾಗ್ಲಿ, ಆಮೇಲೆ ಬಂದಿದ್ದೆ ಆ ಮದುವೆ ಹೆಣ್ಣು ಕುತ್ತಿಗೆಗೆ ನಾನೇ ತಾಳಿ ಕಟ್ಟಿ ಬೆಂಗಳೂರು ಬಸ್ ಹತ್ತೋಣ ಅಂತ ತೀರ್ಮಾನ ಮಾಡಿದೆ. ಸರಿ, ರಾತ್ರಿ ಆಗ್ತಾ ಇದೆ, ಕತ್ಲಾಗ್ತಾ ಇದೆ. ಈ ಕಡೆ ಏನಾಗ್ಬಿಟ್ಟಿದೆ, ಮದುವೆ ಹೆಣ್ಣನ ತಾಯಿ ಏ ಅಲ್ಲಿ ಯಾಕೆ ಮಲಿಕೊಳ್ತೀಯ, ಬಾರೆ ನನ್ನ ಜೊತೆಲಿ ಮಲಿಕು ಅಂತ ಹೇಳಿ ಪಕ್ಕದ ಕೊಠಡಿ ಕರ್ಕೊಂಡು ಬಂದು ಆ ಮದುವೆ ಹೆಣ್ಣನ ಪಕ್ಕದ ರೂಮಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇತ್ತ ಮದುವೆ ಹೆಣ್ಣು ಮಲಗೋ ಜಾಗದಲ್ಲಿ ಮದುವೆ ಹೆಣ್ಣಿನ ತಾಯಿ ತಾಯಿ ಅಜ್ಜಿ ಮಲಗಿಬಿಟ್ಟಿದ್ದಾಳೆ. ಪುರೋಹಿತರು ನೋಡಿದ್ರು, ಆಹಾ, ಇದೇ ಸರಿಯಾದ ಸಮಯ ಅಂತ ಹೇಳಿ ಕತ್ತಲು 1, 2, 3, 4 ನಾಲ್ಕನೇವಳಿಗೆ ಆ ಅಜ್ಜಿಗೆ ಏನು ಮಾಡಿಬಿಟ್ಟಿದ್ದಾಳೆ, ಮಲಗಿರ್ಬೇಕಾದ್ರೆ ತಾಳಿ ಕಟ್ಟಿದ್ದೆ ರಾತ್ರೋ ರಾತ್ರಿ ಬಸ್ ಹತ್ತು ಬೆಂಗಳೂರು ಹೊರಟು ಬಂದ್ಬಿಟ್ಟಿದ್ದಾರೆ. ಬೆಳಗಾಯ್ತು, ಬೆಳಗಾಗಬೇಕಾದ್ರೆ ಎಲ್ಲರೂ ನಲ್ಲಿ ಹತ್ರ ಕೊಳ ಹತ್ರ ಹಲ್ತಿಕ್ತಾ ಮುಖ ತೊಳಿತಾ ನಿಂತ್ಕೊಂಡ್ರು.

ಈ 92 ವರ್ಷದ ಅಜ್ಜಿ ಲೇ ಬಿಡ್ರೆ ಟೈಮ್ ಆಯ್ತು ನಾನು ಊರ್ಗೋಬೇಕು ಅಂತೇಳಿ ಆ ನಲ್ಲಿ ಹತ್ರ ಬರಬೇಕಾದ್ರೆ ಕೊಳ ಹತ್ರ, ಅಜ್ಜಿ ಇದೇ ನಿನ್ ಕೊರಳಲ್ಲಿ ಅರ್ಶನ ದಾರ ಇದೆಯಲ್ಲ, ಹೊಸ ತಾಳಿ ಕಟ್ಸ್ಕೊಬಿಟ್ಟಿದೆಯಲ್ಲ ನಿನ್ ಗಂಡ ಎಲ್ಲಿ? ಅಜ್ಜಿ ಕುತ್ತಿಗೆ ನೋಡ್ಕತ್ತಾಳೆ, ಯಾವ ಮುಂಡೆ ಮಗ ನನಗೆ ಕಟ್ಬಿಟ್ಟಪ್ಪ ಅಂತೇಳಿ ಅಜ್ಜಿ ವ್ಯಥೆ ಪಡ್ತಾ ಇರಬೇಕಾದ್ರೆ ಆಗ ಹೇಳ್ತಾರಂತೆ ಹಿರಿಯರೊಬ್ರು ಬಂದು, ಅಯ್ಯ ಮೊದಲು ಮದುವೆ ಹೆಣ್ಣು ಕುತ್ತಿಗೆಲಿ ತಾಳಿ ಇದೆ ನೋಡ್ರಿ ಅಂತ ಹೇಳಿದಾಗ ಮದುವೆ ಹೆಣ್ಣು ಕುತ್ತಿಗೆಲಿ ತಾಳಿ ಇಲ್ಲ. ಆಗ ಇನ್ನೊಬ್ರು ಪುರೋಹಿತ ಕರ್ತಂದು ಮತ್ತೆ ಮದುವೆ ಮಾಡಿ ಆಮೇಲೆ ಕರ್ಕೊಂಡು ಬಂದ. ಇಲ್ಲಿ ಅಂತಹ ಮದುವೆಯೆಲ್ಲ ದೇವಾನು ದೇವತೆಗಳೆಲ್ಲರೂ ಸೇರಿ ಯಾವ ಲಕ್ಷ್ಮೀನಾರಾಯಣರ ವಿವಾಹವನ್ನು ಮಾಡ್ತಾ ಇದ್ದಾರೆ. ಮಂತ್ರಗಳು ಬರ್ತಾ ಇದೆ, ತದೇವ ಲಗ್ನಂ ಸುದಿನಂತ ದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ.

0: ಸಾವಧಾನ ಎಂದು ಎಲ್ಲ ಮಂತ್ರಗಳ ಮಧ್ಯದಲ್ಲಿ ವೈಭವದಿಂದ ಲಕ್ಷ್ಮೀ ನಾರಾಯಣರ ಕಲ್ಯಾಣವಾಗಿದೆ, ವಿವಾಹವಾಗಿದೆ. ಅಂದಿನ ದಿನವೇ ಇಂದು ನಂಜನಗೂಡಿನಲ್ಲಿ ದೊಡ್ಡ ಜಾತ್ರೆ ಎಂದು ಪ್ರಖ್ಯಾತವಾಗಿ ಅಂದಿನಿಂದ ಮೊದಲುಗೊಂಡು ಈಗಲೂ ನಡೆಯುತ್ತಿದೆ. ಹೀಗೆ ಹರಿಹರಾದಿಗಳು ನೆಲೆಸಿದ ಪುಣ್ಯಕ್ಷೇತ್ರವೆಂದು ನಂಜನಗೂಡು ಖ್ಯಾತಿಯಾಗಿದೆ.
1: ತ್ರೇತಾಯುಗ ಜಮಲಕ್ಷ್ಮಿ ಋಷಿಗಳ ಪುತ್ರನಾದ ಪರಶುರಾಮನು ತನ್ನ ತಂದೆಯ ಆಜ್ಞೆಯಂತೆ ತಾಯಿ ರೇಣುಕಾ ದೇವಿಯ ತಲೆಯನ್ನು ತನ್ನ ಪರಶುವನಿಂದ ಕತ್ತರಿಸಿದ ಕಾರಣಕ್ಕಾಗಿ ಆತನಿಗೆ ಘೋರವಾದ ಮಾತೃಹತ್ಯಾ ದೋಷವು ಆವರಿಸಿದೆ. ಆಗ ಈ ದೋಷ ನಿವಾರಣೆ ಹೇಗೆ ಎಂದು ಉಪಾಯವನ್ನು ಕೇಳಬೇಕಾದರೆ ತಂದೆಯಾದಂತಹ ಜಮದಗ್ನಿಯು ಕಪಿಲಾ ಕೌಂಡಿನಿ ನದಿಗಳ ಸಂಗಮ ಕ್ಷೇತ್ರದಲ್ಲಿ ಹೋಗಿ ನೀನು ನಂಜುಂಡೇಶ್ವರನ ಆರಾಧಿಸಿದರೆ ಮಾತೃಹತ್ಯಾ ದೋಷದಿಂದ ಬಿಡುಗಡೆ ಹೊಂದಿವೆ ಎಂದು ತಿಳಿಸಿದ್ದಾರೆ. ಅದೇ ಪ್ರಕಾರವಾಗಿ ಯಾವ ಪರಶುರಾಮನು ತನ್ನ ತಂದೆಯ ಅಪ್ಪಣೆಯಂತೆ 21 ಸಾರಿ ಭೂ ಪ್ರದಕ್ಷಿಣೆ ಮಾಡುತ್ತಾ ಶತ್ರುಗಳನ್ನು ಸಂಹರಿಸಿ ಧರ್ಮ ರಕ್ಷಣೆಗಾಗಿ ಶ್ರಮಿಸುತ್ತಾ ತನ್ನ ತಂದೆಯ ಆನತಿಯಂತೆ ಪರಮ ಪವಿತ್ರವಾದ ಗರಳಪುರಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಶ್ರೀಕಂಠ ಸ್ವಾಮಿಯ ಪ್ರೀತಿಗೆ ಪಾತ್ರವಾದಂತಹ ಕಪಿಲಾ ನದಿಯ ತೀರದಲ್ಲಿರುವ ಬಹು ಮನೋಹರವಾದ ದಿವ್ಯ ವನವನ್ನು ಕಂಡು ಅಲ್ಲಿ ವಿಧಿಪೂರ್ವಕವಾಗಿ ಅಷ್ಟತೀರ್ಥ ಸ್ನಾನಗಳನ್ನು ಮಾಡಿ ತಪವನ್ನಾಚರಿಸಲು ನಂಜುಂಡ ವನದಲ್ಲಿ ಭೂಶುದ್ಧಿ ಮಾಡಲು ವನವನ್ನೆಲ್ಲ ಕತ್ತರಿಸುತ್ತಿರುವಾಗ ಕಾಣದೆ ಅಡಿಯಲ್ಲಿ ಅಡಗಿದ್ದ ಮೃಡನ ಲಿಂಗಕ್ಕೆ ಭಾರ್ಗವನ ಗಂಡು ಕೊಡಲಿಯಿಂದ ಪೆಟ್ಟು ತಗುಲಿ ರಕ್ತವು ಧಾರಾಕಾರವಾಗಿ ಹರಿಯತೊಡಗಿತು. ಅದನ್ನು ನೋಡಿದ ಪರಶುರಾಮನು ದೇವರಿಗೆಸಗಿದ ಅಪಚಾರದಿಂದ ಹೆದರಿ ರಕ್ತದಿಂದ ತೊಯ್ದ ದೇಹವುಳ್ಳವನಾಗಿ ಅಂಗೈನಿಂದ ಲಿಂಗವನ್ನು ಒತ್ತಿ ಹಿಡಿದರು. ರಕ್ತ ಪ್ರವಾಹ ಅಧಿಕವಾದನ್ನು ಕಂಡು ಜಮದಗ್ನಿ ಪುತ್ರನು ಹೇ ಶಂಕರ, ಅರಿಯದೆ ಕೈದ ಅಪರಾಧವನ್ನು ಮನ್ನಿಸು ತಂದೆ. ಈ ಲಿಂಗದಿಂದ ಧಾರಾಕಾರವಾಗಿ ಬರುತ್ತಿರುವ ರಕ್ತಧಾರಿಯನ್ನು ನೋಡಲಾರೆ ಶಂಕರ. ಮಹಾದೇವ, ಈ ತಕ್ಷಣ ಈ ಹರಿಯುವ ರಕ್ತವು ನಿಲ್ಲದಿದ್ದರೆ ಇದೋ ನನ್ನ ಪರಶುವನಿಂದ ನನ್ನ ಶಿರಚ್ಛೇದನವನ್ನು ಮಾಡಿಕೊಳ್ಳುತ್ತೇನೆ ಅಂದು ತನ್ನ ಗಂಡು ಕೊಡಲಿಯನ್ನ ಮೇಲಕ್ಕೆ ಎತ್ತಿ ಇನ್ನೇನು ತನ್ನ ಕೊರಳಿಗೆ ಹಾಕಿಕೊಳ್ಳಬೇಕು ಅಷ್ಟರಲ್ಲಿ ಯಾವ ನಂಜುಂಡೇಶ್ವರ ತಟ್ಟನ ಪ್ರತ್ಯಕ್ಷ. ಪರಶುರಾಮ, ಪ್ರಾಣವನ್ನು ಕಳೆದುಕೊಳ್ಳುವ ಸಾಹಸನವನ್ನು ಮಾಡಬೇಡ, ಸ್ವಲ್ಪ ತಡೆ. ಈ ಗಾಯವು ನನಗೆ ಚಂದ್ರಕಲಾಭರಣವಾಗಿ ಮೆರೆಯುವುದು, ನನ್ನ ವಾಸ ಸ್ಥಳವನ್ನು ಕಾಣಬೇಕೆಂಬ ಕುತೂಹಲವು ನಿನ್ನಲ್ಲಿ ಉತ್ಪತ್ತಿಯಾದ ಕೂಡಲೇ ನಿನಗೆ ಮಾತೃಹತ್ಯಾ ದೋಷವು ಪರಿಹಾರವಾಯಿತು. ಇಲ್ಲಿಯ ಸಂಗಮಕ್ಕೆ ಆಗ್ನೇಯದಲ್ಲಿ ಕೇಶಿ ಸಂಹಾರ ಕ್ಷೇತ್ರವಿದೆ, ಆ ಸ್ಥಳದ ಮೃತ್ತಿಕೆಯನ್ನು ತಂದು ಈ ನನ್ನ ಗಾಯಕ್ಕೆ ಲೇಪಿಸು. ರಕ್ತ ಪ್ರವಾಹವು ನಿಲ್ಲುವುದು, ವಿಷ ಮಿಶ್ರಿತವಾದ ಈ ರಕ್ತಧಾರೆಗಳು ನನ್ನ ವಾಸದಲ್ಲೆಲ್ಲ ತುಂಬಿರುವುದು ಎಂದಲು ಪರಶುರಾಮನು ಶಿವನ ವಚನದಂತೆ ಕೇಶಿ ಸಂಹಾರ ಸ್ಥಳದ ಮೃತ್ತಿಕೆಯನ್ನು ತಂದು ಲಿಂಗದ ಗಾಯಕ್ಕೆ ಲೇಪಿಸಲು ರಕ್ತ ಪ್ರವಾಹವು ನಿಂತಿತು. ನಂತರ ದಿವ್ಯ ಕಲಶೋಧಕಗಳಿಂದ ಲಿಂಗಕ್ಕೆ ರುದ್ರಾಭಿಷೇಕವನ್ನು ಮಾಡಿದ್ದಾನೆ. ಭೋಗವಿಹಿತವಾದಂತಹ ದಿವ್ಯ ದೇವಾಲಯವನ್ನು ಸಹ ಕಟ್ಟಿಸಿದ್ದಾನೆ. ಪರಶುರಾಮನು ಶ್ರದ್ಧಾ ಭಕ್ತಿಗಳಿಂದ ನಂಜುಂಡೇಶ್ವರರ ಸೇವೆಯನ್ನು ಮಾಡುತ್ತಾ ಭಗವಂತನನ್ನು ಅನನ್ಯ ಭಕ್ತಿಯಿಂದ ಕೊಂಡಾಡುತ್ತಿದ್ದಾನೆ.

ಶಿವ ಧ್ಯಾನವನ್ನು ಮಾಡಬೇಕಾದರೆ ಶಿವನ ತಂಡನ ಪ್ರತ್ಯಕ್ಷನಾಗಿದ್ದಾನೆ. ಭಾರ್ಗವ, ನೀನು ಅಸಾಮಾನ್ಯನೆನಿಸಿರುವೆ, ನೀನು ನನ್ನ ಮುಖ್ಯ ಭಕ್ತನು, ನಿನ್ನ ಹೆಸರು ನನಗಿರಲಿ, ಈ ಕ್ಷೇತ್ರವು ನಿನ್ನ ಹೆಸರಿನ ಪರಶುರಾಮ ಕ್ಷೇತ್ರ ಎಂದು ಪ್ರಸಿದ್ಧಿಯಾಗಲಿ. ಜ್ಯೋತಿಷ್ಠಾಮಾದಿ ಯಾಗಗಳನ್ನು ಮಾಡಿ ನಿನ್ನ ಪೌರುಷಗಳಿಂದ ಗಳಿಸಿದ ದ್ರವ್ಯವನ್ನು ವಿಪ್ರಶ್ರೇಷ್ಠರಿಗೆ ದಾನ ಮಾಡು. ಇಲ್ಲಿ ಕೊಟ್ಟ ದಾನವು ಸರ್ವ ಕ್ಷೇತ್ರಗಳಲ್ಲಿ ಮಾಡಿದ ದಾನಗಳಿಗೆ ಸಮಾನವಾಗುವುದು ಎಂದು ಆಶೀರ್ವದಿಸಿ ಅದೃಶ್ಯನಾಗಿದ್ದಾನೆ. ಆನಂತರದಲ್ಲಿ ಗೌತಮ ಮಹರ್ಷಿಗಳು ತಮ್ಮ ಪತ್ನಿಯಾದ ಅಹಲ್ಯನ್ನು ಮತ್ತು ಕಾಮುಖನಾದ ಇಂದ್ರನನ್ನು ಶಪಿಸಿದ್ದರಿಂದ ಪಾಪ ಪರಿಹಾರ್ಥವಾಗಿ ಇದೇ ಕ್ಷೇತ್ರಕ್ಕೆ ಬಂದು ಶ್ರೀಕಂಠ ಸ್ವಾಮಿಯವರ ಆಣತಿಯಂತೆ ಮೀನ ಮಾಸದ ಮಕಾ ನಕ್ಷತ್ರದ ಪುಣ್ಯ ದಿನದಂದು ರಥೋತ್ಸವವನ್ನು, ಉತ್ತರ ನಕ್ಷತ್ರದ ಪುಣ್ಯ ದಿನದಂದು ತೀರ್ಥೋತ್ಸವಗಳನ್ನು ವೈಭವದಿಂದ ನೆರವೇರಿಸಲು ಆಗ ಅಲ್ಲಿಗೆ ಆಗಮಿಸಿದ ದೇವತೆಗಳು, ರಾಜ ಮಹಾರಾಜರುಗಳು, ಮುನಿಶ್ರೇಷ್ಠರು ಎಲ್ಲರೂ ಗೌತಮ ಮಹರ್ಷಿಗಳ ಈ ಶ್ರದ್ಧಾ ಭಕ್ತಿಯ ಕಾರ್ಯಗಳನ್ನು ಕಂಡು ಸಂತೋಷವನ್ನು ಪಟ್ಟಿದ್ದಾರೆ. ಅಂದಿನಿಂದ ಈ ಕ್ಷೇತ್ರಕ್ಕೆ ಗೌತಮ ಕ್ಷೇತ್ರವೆಂದು ಹೆಸರಾಗಿದೆ. ಹೀಗೆ ನಂಜುಂಡೇಶ್ವರನು ತನ್ನ ಭಕ್ತರ ಬಯಕೆಗಳನ್ನು ಈಡೇರಿಸುತ್ತಾ ಕಾಲ ಕಳೆಯುತ್ತಿರಬೇಕಾದರೆ ಗರಳಪುರಿ ಕ್ಷೇತ್ರದಲ್ಲಿ ಶಿವಧರ್ಮ ಎಂಬುವನು ತನ್ನ ಪತ್ನಿಯಾದ ಸರ್ವಲಕ್ಷಣೆಯ ಜೊತೆಗೂಡಿ ಶಿವಭಕ್ತರಾಗಿ ಕಾಲ ಕಳೆಯುತ್ತಿದ್ದಾರೆ. ಒಂದು ದಿನ ಸತಿ ಶಿರೋಮಣಿಯಾದಂತಹ ಸರ್ವಲಕ್ಷಣೆಯು ಶಿವಪೂಜೆಯನ್ನು ಮಾಡುತ್ತಿದ್ದಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಹೊರಗೆ ಹೋಗಿದ್ದ ಶಿವಧರ್ಮನು ಮನೆಗೆ ಬಂದಿದ್ದಾನೆ. ಸರ್ವರಕ್ಷಣೆ, ಸರ್ವರಕ್ಷಣೆ, ಬೇಗ ಬಂದು ನನ್ನ ಕಾಲುಗಳನ್ನು ತೊಳೆ ಎಂದು ಕೇಳಿದ್ದಾನೆ. ಸರ್ವಲಕ್ಷಣೆಯಾದರೂ ಶಿವಪೂಜೆಯನ್ನು ಮುಗಿಸಿ ನಂತರ ನಿಮ್ಮ ಕಾಲನ್ನು ತೊಳೆಯುತ್ತೇನೆ ಎಂದು ಹೇಳಬೇಕಾದರೆ ಅಷ್ಟರಲ್ಲಿಯೇ ಕೋಪೋದ್ರೇಕರಾದಂತಹ ಶಿವಧರ್ಮನು ನಾನು ಕರೆದಾಗ ಬಂದು ನನ್ನ ಪಾದಗಳನ್ನು ತೊಳೆದು ಉಪಚರಿಸುವುದನ್ನು ಬಿಟ್ಟು ಶಿವಪೂಜೆಯನ್ನು ಮಾಡುತ್ತಾ ಕುಳಿತಿರುವೆಯೋ ಎಂದು ಕಾಲಲ್ಲಿ ಒದ್ದು ಮನೆ ಬಿಟ್ಟು ಹೊರಟು ಹೋಗಿದ್ದಾನೆ. ಆ ನೋಡಿ, ಈಗಿನ ಕಾಲದಲ್ಲೂ ಸಹಿತ ಎಂತೆಂತಹ ಹೆಣ್ಮಕ್ಕಳಿದ್ರೆ, ಹಿಂದಿನ ಕಾಲದಲ್ಲಿ ಎಂತೆಂತಹ ಪತಿವ್ರತ ಶಿರೋಮಣಿಗಳಿದ್ರು ನಮ್ಮ ಭಾರತ ದೇಶದಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಗಂಡನ ಪಾದಕ್ಕೆ ನಮಸ್ಕಾರ ಮಾಡೋರು, ಕಾಫಿ ಕೊಟ್ಟಾಗ ಒಂದು ನಮಸ್ಕಾರ, ಕೆಲಸಕ್ಕೆ ಹೋಗುವಾಗ ನಮಸ್ಕಾರ, ಊಟಕ್ಕೆ ಬಂದಾಗ ಒಂದು ನಮಸ್ಕಾರ, ಎಷ್ಟೊಂದು ನಮಸ್ಕಾರ ಹಾಕೋರು. ಆದರೆ ಈಗಿನ ಕಾಲದಲ್ಲಿ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಎರಡೇ ಸಾರಿ, ಯಾವಾಗ ಅಗ್ನಿ ಸಾಕ್ಷಿಯಾಗಿ, ಬಂಧು ಬಾಂಧವರ ಸಾಕ್ಷಿಯಾಗಿ, ಸೂರ್ಯನ ಚಂದ್ರನ ಸಾಕ್ಷಿಯಾಗಿ ಗಂಡ ಹೆಂಡತಿ ಕೊರಳು ತಾಳೆ ಕಟ್ಟಿದಾಗ ಒಂದು ನಮಸ್ಕಾರ, ಇನ್ನೊಂದು ನಮಸ್ಕಾರ ಯಾವಾಗ ಕೊನೆ ಸ್ನಾನ ಮಾಡಿಸಿ ಇನ್ನೇನು ಮೇಲೆ ಕೆತ್ತುಕೋಬೇಕು ಆ ಸಮಯಕ್ಕೆ ಯಾರಾದ್ರೂ ಒಬ್ರು ಹಿರಿಯರು ಬಂದು ಅಮ್ಮ ಕೊನೆ ನಮಸ್ಕಾರ ನಿಮ್ಮ ಯಜಮಾನರಿಗೆ ಹಾಕ ಹೋಗಮ್ಮ ಅಂತೇಳಿ ಜ್ಞಾಪಿಸಿದಾಗ ಅಯ್ಯೋ ಮರ್ತೇ ಬಿಟ್ಟಿದ್ದೆ, ಹೋಯ್ತೀಯ ನನ್ನ ಬೇವರ್ಸಿ ಮಾಡಿ ಹೊಂಟೋಯ್ತೀಯಪ್ಪೋ ಅಂತ ಒಂದೇ ನಮಸ್ಕಾರ ಹಾಕೋಣ ಅಂತ ಪತಿವ್ರತರು ಈಗಿನ ಕಾಲದಲ್ಲಿ. ಆಗಿನ ಕಾಲದಲ್ಲಿ ನೋಡ್ರಿ ಎಂತೆಂತಹ ಪತಿವ್ರತರಿದ್ರು. ಗಂಡ ಮನೆ ಬಿಟ್ಟು ಹೋದ ಕೂಡಲೇ ಯಾವ ಸತಿ ಶಿರೋಮಣಿ ಆಗಿರ್ತಕ್ಕಂಥ ಸರ್ವಲಕ್ಷಣೆ ಇದನ್ನು ಸಹಿಸಲಾರದೆ ಅನ್ನಕ್ಕೆ ವಿಷವನ್ನು ಬೆರೆಸಿ ನಾನಿನ್ನು ಬದುಕಿರುವುದು ಬೇಡವೆಂದು ಭಾವಿಸಿ ವಿಷಾನ್ನವನ್ನ ನೀಲಕಂಠನಿಗೆ ನೈವೇದ್ಯವನ್ನು ಮಾಡಿ ಹೇ ಶಂಕರ ಮಹಾದೇವ ಗಿರಿಜಾವರನೇ ಡಮರುಗಧರನೇ ಪಿನಾಕಧರನೇ ತ್ರಿಪುಂಡ್ರನ ಸಲಧಾರಕನೇ ನಾಗಭೂಷಣನೇ ರುಂಡಮಾಲಾಧರನೇ ಪ್ರಚಂಡ ಕಾಲ ಭೈರವನೇ ನತಜನ ಪರಿಪಾಲಿತ ಪೋಷಣೆ ತ್ರಿನೇತ್ರನೇ ನಂಜುಂಡೇಶ್ವರನೇ ತ್ರಿಶೂಲಧರನೇ ನಟರಾಜನೇ ಸತ್ಯನೇ ಸುಂದರನೇ ವಿಶ್ವಂಬರನೇ ವಿಶ್ವನಾಥನೇ ನಗೆಮೊಗದ ಸುಂದರನೇ ಭಕ್ತವತ್ಸಲನೇ ನಂಜುಂಡೇಶ್ವರ ಶಿವ. ಏ ಶಂಕರ, ಈ ವಿಷಾನ್ನವನ್ನ ನಿನಗೆ ನೈವೇದ್ಯಕ್ಕಾಗಿ ಇಟ್ಟಿದ್ದೇನೆ ತಂದೆ. ಈ ನೈವೇದ್ಯವನ್ನು ಸ್ವೀಕರಿಸಿ ಉಳಿದ ಶೇಷಾನ್ನವನ್ನು ತಿಂದು ನಾನು ಪ್ರಾಣವನ್ನು ಬಿಡುತ್ತೇನೆ ಎಂದು ಶಿವನ ಪ್ರಾರ್ಥನೆಯನ್ನು ಮಾಡಿ ಆ ಶಿವನಿಗೆ ನೈವೇದ್ಯವನ್ನು ಮಾಡಿದ್ದಾಳೆ. ನೈವೇದ್ಯಕ್ಕೆ ಇಟ್ಟು ಈ ಉಳಿದ ಶೇಷಾನ್ನವನ್ನು ನಾನು ತಿನ್ನುತ್ತೇನೆ ಅಂತ ಹೇಳಿ ಆ ಶೇಷಾನ್ನವನ್ನ ತಟ್ಟೆಯನ್ನ ಮೇಲೆ ಎತ್ತಿ ಕೈಯನ್ನು ಹಾಕಬೇಕು.

ಬೇಕೋ ಅಷ್ಟಕ್ಕೆ ಸರಿಯಾಗಿ ಯಾವ ಮಹಾದೇವನ ನಂಜುಂಡೇಶ್ವರ ಕಟ್ಟದ ಪ್ರತಿಕೃತನಾಗಿ ಅಮ್ಮ ಸತ್ಯವಂತೆ ನೈವೇದ್ಯಗೆ ಇಟ್ಟ ವಿಷಾನ್ನವನ್ನ ನಾನೇ ಊಟ ಮಾಡಿದೆ, ಉಳಿದ ಶೇಷಾನ್ನವನ್ನ ನೀನು ಊಟವನ್ನ ಮಾಡಿ ನಿನ್ನ ಗಂಡನೊಡನೆ ಬಾಳು ಎಂದು ಆ ಭಗವಂತನು ಆಶೀರ್ವಾದವನ್ನು ಮಾಡಿದ್ದಾನೆ. ಆ ವೇಳೆಗೆ ಪತಿಯಾದಂತಹ ಶಿವಧರ್ಮನು

ಒಮ್ಮೆ ಮೈಸೂರಿನ ರಾಜ ಒಡೆಯರಿಗೆ ವಿಷ ಪ್ರಾಶನ ಮಾಡಿಸಬೇಕೆಂದು ವಂಚಕರು ಸಂಚಂದನ ಮಾಡಿ ಶ್ರೀಕಂಠೇಶ್ವರ ದರ್ಶನಕ್ಕೆ ಬಂದಾಗ ಅರ್ಚಕರ ಮೂಲಕ ತೀರ್ಥದಲ್ಲಿ ವಿಷವನ್ನು ಬೆರೆಸಿಕೊಡಬೇಕೆಂದು ತೀರ್ಮಾನಿಸಿ ರಾಜ ಒಡೆಯರು ಶ್ರೀಕಂಠೇಶ್ವರ ದರ್ಶನಕ್ಕಾಗಿ ಬಂದಿದ್ದಾರೆ. ಅರ್ಚಕರು ವಿಷ ಬೆರೆತ ತೀರ್ಥವನ್ನು ಕೊಡುವಾಗ ಅರ್ಚಕರ ಕೈ ನಡುಗಿದೆ. ಇದನ್ನು ಕಂಡಂತಹ ರಾಜ ಒಡೆಯರು, ಅರ್ಚಕರೇ ನಿಮ್ಮ ಕೈ ನಡುಗಲು ಕಾರಣವೇನು ಎಂದು ಕೇಳಿದಾಗ ವಂಚಕರ ಸಂಚಿನ ಕಥೆಯನ್ನೆಲ್ಲ ಅರ್ಚಕರು ವಿವರಿಸಿದ್ದಾರೆ. ಆಗ ಒಡೆಯರು, ಅದಿರಲಿ, ನೀವು ಈ ತೀರ್ಥವನ್ನು ವಿಷವೆಂದು ಭಾವಿಸಿ ನೀಡುವಿರೋ ಅಥವಾ ದೇವರ ತೀರ್ಥವೆಂದು ಕೊಡುವಿರೋ? ಎಲ್ಲಿ, ಧೈರ್ಯವಾಗಿ ಆ ತೀರ್ಥವನ್ನು ಕೊಡಿ ಎನ್ನಲು ಆ ಅರ್ಚಕರು ತೀರ್ಥವನ್ನು ಕೈಗೆ ಹಾಕಿದಾಗ ಒಡೆಯರು ನಂಜುಂಡೇಶ್ವರನನ್ನು ಮನದಲ್ಲಿಯೇ ನೆನೆದು ಕುಡಿದು ಬಿಟ್ಟಿದ್ದಾರೆ. ಕೈ ಮಾತ್ರ ತಪ್ಪಾಗಿ ಕಂಡು ಬಂದಿದೆ. ಒಡೆಯರು ಎಲ್ಲವೂ ನಂಜುಂಡೇಶ್ವರನ ಕೃಪೆ ಎಂದು ಸಂತಸಪಟ್ಟು ನಂಜುಂಡೇಶ್ವರನ ದೇವಾಲಯಕ್ಕೆ ಪುನರುಜ್ಜೀವನಕ್ಕೆ ಕಾರಣೀಭೂತರಾಗಿದ್ದಾರೆ. ಹೀಗೆ ಅನೇಕ ಅನೇಕ ಪವಾಡಗಳನ್ನು ಅಂದಿನಿಂದ ಇಂದಿನವರೆಗೂ ನಡೆಸುತ್ತಾ ತನ್ನ ಮಹಿಮೆಯನ್ನು ತನ್ನ ಭಕ್ತರಿಗೆ ತೋರಿಸುತ್ತಿದ್ದಾರೆ. ಒಮ್ಮೆ ಮೈಸೂರಿನ ನವಾಬರಾಗಿದ್ದ ಟಿಪ್ಪು ಸುಲ್ತಾನರ ಪಟ್ಟದ ಆನೆಗೆ ಕಣ್ಣು ಹೋದಾಗ ಅದರ ನಿವಾರಣೋಪಾಯಕ್ಕೆ ಪರಿವಾರದವರೆಲ್ಲ ಯೋಚಿಸಿ ಭಗವಾನ್ ಶ್ರೀಕಂಠೇಶ್ವರನ್ನ ಪ್ರಾರ್ಥಿಸಿ ಹರಿಕೆಯನ್ನು ಮಾಡಿಕೊಂಡಿದ್ದಾರೆ. ಆಗ ನಂಜುಂಡೇಶ್ವರನ ಕೃಪೆಯಿಂದ ಆ ಪಟ್ಟದ ಆನೆಗೆ ಕಣ್ಣು ಕಾಣಲಾರಂಭಿಸಿದೆ. ಈ ಪವಾಡವನ್ನು ತಿಳಿದಂತಹ ಟಿಪ್ಪು ಸಂತೋಷಪಟ್ಟು ಹಕೀಂ ನಂಜುಂಡ ಎಂಬ ಬಿರುದಿನಿಂದ ಕರೆದು ಒಂದು ಲಿಂಗವನ್ನು ದೇವಸ್ಥಾನದಲ್ಲಿ ಸ್ಥಾಪಿಸಿ ಆ ಲಿಂಗಕ್ಕೆ ಟಿಪ್ಪು ಲಿಂಗ ಎಂದು ಕರೆದು ಅದನ್ನು ಈಗಲೂ ದೇವಸ್ಥಾನದಲ್ಲಿ ಯಾತ್ರೆಗೆ ಹೋದವರು ಕಾಣಬಹುದು. ಇಷ್ಟೇ ಅಲ್ಲದೆ ಸುಲ್ತಾನರು ಶ್ರೀ ನಂಜುಂಡೇಶ್ವರರಿಗೆ ಧರಿಸಲು ಹಾರವನ್ನು ಮತ್ತು ರತ್ನ ಖಚಿತವಾದಂತಹ ಒಂದು ಬಟ್ಟಲನ್ನು ಸ್ವಾಮಿಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಹೀಗೆ ಈ ಶಿವಕ್ಷೇತ್ರವು ದಕ್ಷಿಣ ಕಾಶಿ ಭೂ ಕೈಲಾಸವೆಂದು ಜಗತ್ತಿನ ಸುಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾಗಿ ಓಂಕಾರ ಸ್ವರೂಪನಾದ ನಂಜುಂಡೇಶ್ವರನು ಮಹಿಮೆಗಳ ಮಾಲೆಯನ್ನೇ ಧರಿಸಿ ಭಕ್ತರ ಮನೋಭೀಷ್ಟಗಳನ್ನು ಈಡೇರಿಸುತ್ತಾ ಭಕ್ತರ ಮನದೇವತೆಯಾಗಿ ನಂಜುಂಡೇಶ್ವರನು ನಂಜನಗೂಡಿನಲ್ಲಿ ವಿರಾಜಮಾನನಾಗಿದ್ದಾನೆ. ಯಾರು ಇಂತಹ ಪುಣ್ಯ ಕ್ಷೇತ್ರದ ಮಹಿಮೆಯನ್ನು ಕ್ಷೇತ್ರಾಧಿಪತಿಯಾದ ಶ್ರೀ ನಂಜುಂಡೇಶ್ವರನ ಮಹಿಮೆಗಳನ್ನು ಕೇಳುತ್ತಾರೋ ಮಾಡುತ್ತಾರೋ ಅವರಿಗೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಹರಸಲೆಂದು ಆ ದೇವನಲ್ಲಿ ಪ್ರಾರ್ಥಿಸಿ ಈ ಕೀರ್ತನಕ್ಕೆ ಮಂಗಳವನ್ನು ಪಾಡೋಣ.

0: ಕೇಳುಗರೆ, ಇದುವರೆಗೂ ನಂಜುಂಡೇಶ್ವರ ವೈಭವ ಕುರಿತ ಹರಿಕಥೆ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
0: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
0: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.

0: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನ ಮೀನುಗಾರಿಕೆಯ ಇನ್ಸೂರೆನ್ಸ್ ಸೌಲಭ್ಯಗಳ ಕುರಿತು ಬೆಂಗಳೂರು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ತಾಂತ್ರಿಕಾಧಿಕಾರಿಗಳಾದ ವಿನುತಾ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ವಿನುತಾ. ನಾನು ಬಂದಿರೋದು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಅಂತ. ನಿಮ್ಗೆ ಇನ್ನೂ ಗೊತ್ತಿಲ್ಲದೆ ಇರ್ಬೋದು, ಬಟ್ ಈ ಕಂಪನಿ ಬಂದು 23 ಆಯ್ತು ಇಲ್ಲಿಗೆ. ಸೊ ಇದು ಫಸ್ಟ್ ಬಂದಿದ್ದು ಬೆಳೆ ವಿಮೆ ಮಾಡಲಿಕ್ಕೆ. ಸೊ ಬೆಳೆ ವಿಮೆ ಮಾಡ್ತಾ ಇವಾಗ 2023 ಅಂದರೆ 2023 ಕ್ಯಾಟಲ್ ಇನ್ಶೂರೆನ್ಸ್ ಅಂತ, ಅಂದರೆ ಪಶು ವಿಮೆ ಸ್ಟಾರ್ಟ್ ಆಯಿತು ಇಲ್ಲಿ 2023. ಸೊ ಈ ವರ್ಷದಿಂದ ಮೀನುಗಾರಿಕೆ ಅಂದರೆ ಇವಾಗೇನು ಜಲಕೃಷಿ ವಿಮೆ ಅಂತ ಇದೆ, ಸೊ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ನಾವು ಖುಷಿಯಿಂದ ಹೇಳ್ತೀವಿ. ಯಾಕಂದರೆ ಎಲ್ಲ ಸೆಕ್ಟರ್ಸಲ್ಲೂ ಇನ್ಶೂರೆನ್ಸ್ ಅನ್ನೋದು ಬರಬೇಕು. ಯಾಕಂದರೆ ಈ ಬಿಸ್ನೆಸ್ ಅಂತ ಹೇಳೋದ್ರಲ್ಲಿ ಇವಾಗ ನೀವು ಹೂಡಿಕೆ ಹೂಡಿರ್ತೀರ, ಒಂದಷ್ಟು ಜರ್ನಿನ ಮಾಡಿರ್ತೀರ, ಅದು ಮಾಡಿದ ಮೇಲೆ ನಿಮಗೆ ಒಂದು ನಷ್ಟಗಳು ಅಂತ ಬರುತ್ತೆ. ಹೌದು, ಪ್ರಾಫಿಟ್ಟು ಇರುತ್ತೆ, ಲಾಸು ಇರುತ್ತೆ. ಸೊ ಆ ನಷ್ಟನ ತುಂಬಿಸೋಕೆ ಇನ್ಶೂರೆನ್ಸ್ ಅನ್ನೋದು ಅವಶ್ಯಕತೆ. ಸೊ ಈ ಇನ್ಶೂರೆನ್ಸ್ ಅನ್ನೋದು ನಿಮಗೆ ಎಷ್ಟು ಮಟ್ಟಿಗೆ ಗೊತ್ತು, ಈ ಮೀನು ಅದರಲ್ಲೂ ಮೀನುಗಾರಿಕೆನಲ್ಲಿ ಇನ್ಶೂರೆನ್ಸ್ ಬಗ್ಗೆ ಯಾರಾದರೂ ಕೇಳಿದ್ರಾ? ಬೇರೆದ್ರ ಬಗ್ಗೆ ಕೇಳಿ, ಅಂದರೆ ಲೈಫ್ ಇನ್ಶೂರೆನ್ಸ್ ಕೇಳಿರ್ತೀರಾ, ಅಥವಾ ಇವಾಗ ಹೇಳಿದ್ರೆ ಪಶು ವಿಮೆ ಬಗ್ಗೆ ಕೇಳಿರ್ತೀರಾ? ಮತ್ತೆ ಎಲ್ಲರೂ ಇನ್ಶೂರೆನ್ಸ್ ಮಾಡಿಸಿರ್ತೀರಾ ಕೂಡ, ಬಟ್ ಮೀನುಗಾರಿಕೆನಲ್ಲಿ ನೀವು ಎಷ್ಟು ಜನ ಇನ್ಶೂರೆನ್ಸ್ ಅಲ್ಲಿ ಪಾರ್ಟ್ ಆಗಿದ್ದೀರಾ, ಅಂದರೆ ನೀವು ಎಷ್ಟು ಜನ ಪ್ರೀಮಿಯಂ ಕಟ್ಟಿದ್ದೀರಾ, ಬಟ್ ಕೇಳಿರ್ತೀರಾ ಅಟ್ಲೀಸ್ಟ್ ಇನ್ಶೂರೆನ್ಸ್ ಇದೆ ಮೀನುಗಾರಿಕೆಗೆ ಅಂತ. ಸೊ ಅದರಲ್ಲೂ ಜಲಕೃಷಿಗೆ ಇವಾಗ ಸ್ಟಾರ್ಟ್ ಆಗಿರೋದು. ಇನ್ನೊಂದು ಶ್ರಿಂಪ್ ಇನ್ಶೂರೆನ್ಸ್ ಅಂತಂದ್ರೆ ಈ ಸಿಗಡಿ ಮೀನುಗಳೇನಿರುತ್ತೆ ಅದಕ್ಕೂ ಇನ್ಶೂರೆನ್ಸ್ ಇದೆ, ಬಟ್ ಇನ್ನೂ ಸ್ಟಾರ್ಟ್ಅಪ್ ಆಗಿಲ್ಲ. ಬಟ್ ಇವಾಗ ಸ್ಟಾರ್ಟ್ ಆಗಿರೋದು ಜಲಕೃಷಿ. ಸೊ ಈ ಜಲಕೃಷಿನಲ್ಲಿ ಇವಾಗ ನಮ್ಗೆ ಎನ್ರೋಲ್ ಆಗೋದ್ರಿಂದ ಅಥವಾ ಯಾವ್ಯಾವ ನಷ್ಟಕ್ಕೆ ನಾವು ಪರಿಹಾರ ಕೊಡ್ತಾ ಇದೀವಿ ಅದನ್ನೆಲ್ಲ ನಾನು ಇವಾಗ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇವಾಗ ಮೊದಲನೇದಾಗಿ ಯಾವ್ಯಾವ ಜಾತಿ ಮೀನುಗಳಿಗೆ ನಾವು ವಿಮೆಯನ್ನ ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ. ಸೊ ಫಸ್ಟ್ ಇವಾಗ ಈ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪ್ನಿ ಅನ್ನೋದು

ಆಲ್ ಓವರ್ ಇಂಡಿಯಾ ಇದೆ. ಸೊ ಇಂಡಿಯಾನಲ್ಲಿ ಕರ್ನಾಟಕನಲ್ಲಿ ಬಂದು ರೀಜನಲ್ ಆಫೀಸ್ ಬೆಂಗಳೂರಿನಲ್ಲಿ ಇದೆ. ಎಲ್ಲಾ ಸ್ಟೇಟ್ ಅಲ್ಲೂ ಒಂದೊಂದು ರೀಜನಲ್ ಆಫೀಸ್ ಇದೆ. ಅದೇ ತರ ಕರ್ನಾಟಕನಲ್ಲಿ ಬೆಂಗಳೂರಿನಲ್ಲಿ ಒಂದು ರೀಜನಲ್ ಆಫೀಸ್ ಇದೆ. ಅಲ್ಲಿ ಇನ್ಶೂರೆನ್ಸ್ ನ ಎನ್ರೋಲ್ ಮಾಡ್ತಾ ಹೋಗ್ಬೋದು ನೀವು. ಸೊ ಮೀನುಗಳು ಯಾವ್ದ್ಯಾವ್ದು ಅಂತಂದ್ರೆ, ಒಂದು ಕಾರ್ಪ್ ಮತ್ತೆ ಪಂಗಾಶಿಯಸ್ ಅಂತ, ಈ ಎರಡು ಜಾತಿ ಮೀನುಗಳನ್ನ ನಾವು ಎನ್ರೋಲ್ ಮಾಡಿಸ್ಕೊತಾ ಇದ್ವಿ ಇಲ್ಲಿ ಇಲ್ಲಿ. ಯಾಕಂದ್ರೆ ಇವಾಗ ನಾವು ಸ್ಟಾರ್ಟ್ ಅಪ್ ಮಾಡ್ತಾ ಇರೋದ್ರಿಂದ ಸೊ ಆ ಎರಡು ತರ ಜಾತಿಗಳಿಗೆ ಮಾತ್ರ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ವಿ. ಸೊ ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಮೂಲ ಸೌಕರ್ಯಗಳು. ಇವಾಗ ಬರೀ ಮೀನ್ನ ಸಾಕ್ಬೇಕು ಅಂತಂದ್ರೆ ಬರೀ ನೀರಲ್ಲಿ ಬಿಟ್ಟರೆ ಆಗಲ್ಲ. ಯಾವ ತರ ಒಂದು ಪ್ರೊಸೀಜರ್ ನ ಫಾಲೋ ಮಾಡ್ಬೇಕು, ಯಾವ ತರ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಬೇಕು ಅಂದ್ರೆ ಮೂಲ ಸೌಕರ್ಯಗಳು ಬೇಕು ಅದನ್ನ, ಅದಕ್ಕೂ ಕೂಡ ನೀವು ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೂಡ ನಿಮ್ಗೆ ನಷ್ಟ ಆಗುವಂತ ಚಾನ್ಸಸ್ ಇದೆ, ಹಾಗೆ ಮೀನು ಸಾಕಾಣಿಕೆಯಲ್ಲೂ ನಷ್ಟ ಆಗುವಂತ ಚಾನ್ಸಸ್ ಇದೆ. ಸೊ ಈ ಎರಡಕ್ಕೂ ಇನ್ಶೂರೆನ್ಸ್ ಇಲ್ಲಿ ಕೊಡ್ತಾ ಇರೋದು. ಫಸ್ಟ್ ಗೆ ಎನ್ರೋಲ್ಮೆಂಟ್ ಯಾರು ಮಾಡಬಹುದು, ಎಲ್ಲಾ ರೈತರು ಇವಾಗ ಏನು ಫಿಶ್ ಕಲ್ಚರ್ ಅಲ್ಲಿ ಇರ್ತೀರಾ, ಬಟ್ ಸ್ಟಿಲ್ ಯಾರ್ಯಾರು ಮಾಡಬಹುದು ಅಂತ ಅನ್ನೋದಾದ್ರೆ, ಈ NFDB ಪೋರ್ಟಲ್ ಬಗ್ಗೆ ಕೇಳಿದ್ರೆ ಅಂದ್ರೆ ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್ ಅಂತ. ಸೊ ಈ ಪೋರ್ಟಲ್ ನಲ್ಲಿ ಯಾರು ರಿಜಿಸ್ಟರ್ ಆಗಿರ್ತೀರಾ, ಯಾಕೆ ರಿಜಿಸ್ಟರ್ ಆಗ್ಬೇಕು ಅನ್ನೋದನ್ನ ಹೇಳ್ತೀರಿ. ಈ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಆಗಿರುವಂತ ಫಾರ್ಮರ್ಸ್ ಗೆ ನಾವು ಎನ್ರೋಲ್ಮೆಂಟ್ ಮಾಡ್ತಾ ಇದೀವಿ. ಯಾಕೆ ರಿಜಿಸ್ಟರ್ ಆಗ್ಬೇಕು ಅಂತಂದ್ರೆ, ಇವಾಗ ನೀವು ಮೇ ಬಿ ನಾವು ಹೇಳುವಂತ ಪ್ರೀಮಿಯಂ ಅಮೌಂಟ್ ಹೇಳ್ತೀವಲ್ಲ ಪ್ರೀಮಿಯಂ ಅಮೌಂಟ್, ಆ ಅಮೌಂಟ್ ನ ನೀವು ಕೊಡಕ್ ಆಗದೆ ಇರ್ಬೋದು. ಸೊ ಇದು ಸರ್ಕಾರದಿಂದ ನಿಮ್ಗೆ ಕೊಡ್ತಾರಂತ ಸಬ್ಸಿಡಿ. ಸೊ ಅದರಲ್ಲಿ ಕೂಡ ಸಬ್ಸಿಡಿ ಇದೆ. ಯಾಕೆ ಎನ್ರೋಲ್ಮೆಂಟ್ ಆಗ್ಬೇಕು ಅಂತಂದ್ರೆ, ನಿಮ್ಗೆ ಆ ಸಬ್ಸಿಡಿನ ತಗೊಳ್ಳಿಕ್ಕೆ NFDB ಇಂದ ರಿಜಿಸ್ಟರ್ ಆಗ್ಬೇಕು. ಯಾಕೆ ಅಂದ್ರೆ ಆ ಸಬ್ಸಿಡಿನ ನೀವು ತಗೊಳ್ಳಿಕ್ಕೆ ರಿಜಿಸ್ಟರ್ ಆಗ್ಬೇಕು. ಸೊ ಅಂತ ರಿಜಿಸ್ಟರ್ ಆಗಿರುವಂತ ಫಾರ್ಮರ್ಸ್ ಗೆ ನಾವು ಎನ್ರೋಲ್ ಮಾಡಿಸ್ಕೊತಾ ಇದ್ವಿ. ಆಮೇಲೆ ಇನ್ನೊಂದು ಹಿಂದುಳಿದ ವರ್ಗದವ್ರು ಯಾರಿದ್ದಾರೆ ಅವರಿಗೆ ಇನ್ನ 4% ಆಫ್ ಸಬ್ಸಿಡಿ ಅಂದ್ರೆ ಟೋಟಲ್ 44% ಆಫ್ ಸಬ್ಸಿಡಿನ ನಾವು ಕೊಡ್ತಾ ಇದೀವಿ ಯಾರು NFDB ಅಂಡರ್ ಎನ್ರೋಲ್ಮೆಂಟ್ ಆಗಿರ್ತಾರೆ ಅಂತವ್ರಿಗೆ. ಇನ್ನೊಂದು ಏನಂದ್ರೆ, ಯಾವಾಗ ಎನ್ರೋಲ್ಮೆಂಟ್ ಮಾಡಬಹುದು, ನೀವು ಫಿಶಸ್ ನ ಸ್ಟಾಕಿಂಗ್ ಮಾಡಿರ್ತೀರಾ, ಸ್ಟಾಕಿಂಗ್ ಅಂದ್ರೆ ಹ್ಯಾಚರೀಸ್ ಹಾಕಿರ್ತೀರಾ, ಅಂದ್ರೆ ಫಿಂಗರ್ಲಿಂಗ್ಸ್ ಅಂತ ಏನ್ ಹೇಳಿದ್ರು ಸರ್, ಆ ಫಿಂಗರ್ ಆಧಾರದಲ್ಲಿ ಬಂದಿರುವಂತ ಫಿಶ್ ಗಳು ಏನ್ ಹ್ಯಾಚರಿಗೆ ಹಾಕಿರ್ತೀರಾ, ಅಲ್ಲಿಂದ 90 ಡೇಸ್ ವರ್ಗು ಅಂದ್ರೆ 90 ದಿನದೊಳಗವರೆಗೂ ನಿಮ್ಗೆ ಅವಕಾಶ ಇರುತ್ತೆ ಎನ್ರೋಲ್ ಆಗಕ್ಕೆ. ಅದ 90 ದಿನ ಆದ್ಮೇಲೆ ನೀವು ಎನ್ರೋಲ್ ಮಾಡಕ್ ಆಗಲ್ಲ, ಓಕೆನಾ. ಸೊ 90 ದಿನದ ಒಳಗಡೆ, ಯಾಕಂದ್ರೆ ಇದು ಕಂಪ್ನಿ ಕಂಡೀಷನ್ಸ್ ಅಷ್ಟೇ, ಇನ್ನೇನಿಲ್ಲ. ಸೊ 90 ದಿನದ ಒಳಗಡೆ ನೀವು ಇನ್ಶೂರೆನ್ಸ್ ನ ಮಾಡಿಸ್ಕೋಬಹುದು. ಯಾವತ್ತು ನೀವು ಇನ್ಶೂರೆನ್ಸ್ ಅಮೌಂಟ್ ಪೇಮೆಂಟ್ ಮಾಡ್ತೀರಾ, ಸೊ ಆ ಪೇಮೆಂಟ್ ಆಗಿದ ದಿನದಿಂದ ಆ ರಿಸ್ಕ್ ಸ್ಟಾರ್ಟ್ ಆಗುತ್ತೆ. ಅವತ್ತಿಂದ ನೆಕ್ಸ್ಟ್ ನೀವು ಎಲ್ಲಿವರೆಗೂ ಅಂದ್ರೆ ಕಲ್ಚರ್ ಅಂದ್ರೆ, ಇವಾಗ ನೀವು ಕಾರ್ಪ್ ನ ಎಷ್ಟು ಮಂತ್ ನೀವು ಮಾಡ್ತೀರಾ, ಹಾರ್ವೆಸ್ಟ್ ಬರೋ ಟೈಮಿಂಗ್ ಏನಿದೆ ಅಂದ್ರೆ ಫ್ರಮ್ ಸ್ಟಾರ್ಟಿಂಗ್ ಟು ಸೀಡ್ಲಿಂಗ್ಸ್ ಇಂದ ಹಾರ್ವೆಸ್ಟ್ ಬರಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ. ಕಾರ್ಪ್ ಮೀನ್ ನೀವು ಕಲ್ಟಿವೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗೂ ಎಷ್ಟು ಟೈಮ್ ತಗೋತೀರ ಅಲ್ವಾ. ಸೊ ಅದನ್ನ ನಾವು ಕಲ್ಚರ್ ಅಂತ ಹೇಳ್ತೀವಿ, ಆಯ್ತಾ. ಆ ಕಲ್ಚರ್ ಒಳಗಡೆ ನೀವು ಏನಂತಾರ, 90 ದಿವಸ ಅಂದ್ರೆ ಏನಂದ್ರೆ ಫಿಂಗರ್ ಲಿಂಗ್ಸ್ ಅಂತ ಹೇಳಿದ್ನಲ್ಲ, ಆ ಫಿಂಗರ್ ಲಿಂಗ್ಸ್ 90 ಡೇಸ್ ಇರೋವರೆಗೂ ನೀವು 90 ಡೇಸ್ ಒಳಗಡೆ ನೀವು ಎನ್ರೋಲ್ಮೆಂಟ್ ಮಾಡ್ಕೋಬಹುದು. 90 ಡೇಸ್ ಇಂದ ಯಾವಾಗ ರಿಸ್ಕ್ ಆಟ್ ಡೇಟ್ ಅಂತ ಹೇಳಿದ್ನಲ್ಲ, ರಿಸ್ಕ್ ಯಾವಾಗ ಸ್ಟಾರ್ಟ್ ಆಗತ್ತೆ ಅಲ್ಲಿಂದ ಕಲ್ಚರ್ ಅಂತ ಏನ್ ಹೇಳಿದ್ರೆ, ಇವಾಗ 10 ಮಂತ್ಸ್ ಆರ್ 11 ಮಂತ್ಸ್ ಅಲ್ಲಿವರೆಗೂ ನಿಮ್ ರಿಸ್ಕ್ ಕವರ್ ಆಗಿರುತ್ತೆ. ಅಂದ್ರೆ 10 ತಿಂಗಳು ಅಥವಾ 11 ತಿಂಗಳು ವರ್ಗೂ ನಿಮ್ಗೆ ಏನೇ ನಷ್ಟ ಆದ್ರೂ ಅದನ್ನ ಒಂದು ಇನ್ಪುಟ್ ಕಾಸ್ಟ್ ಅಂತ ಹೇಳ್ತೀವಿ, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಅಂತ ಹೇಳ್ತೀವಿ. ಇನ್ಪುಟ್ ಕಾಸ್ಟ್ ಅಂದ್ರೆ ಏನು? ಸೊ ಇನ್ಪುಟ್ ಕಾಸ್ಟ್ ಅಂದ್ರೆ ನೀವು ಫಿಶ್ ಸೀಡ್ಸ್ ಅಂದ್ರೆ ಫಿಶ್ ಬೀಜಗಳನ್ನ ಏನ್ ತರ್ತೀರಾ ಅಲ್ಲಿಂದ ಹಿಡಿದು ಫಿಶ್ ಫೀಡ್ ಏನ್ ತರ್ತೀರಾ, ಅದಕ್ಕೆ ಮೆಡಿಸಿನ್ ಏನ್ ಯೂಸ್ ಮಾಡ್ತೀರಾ, ಮತ್ತೆ ಲೇಬರ್ ಎಕ್ಸ್ಪೆನ್ಸಸ್ ಏನಾಗುತ್ತೆ, ಇದನ್ನೆಲ್ಲ ಸೇರಿ ನಾವು ಇನ್ಪುಟ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಇನ್ಪುಟ್ ಕಾಸ್ಟ್ ಅಂದ್ರೆ ಏನಂತಾರೆ, ಫಿಶ್ ಸಾಕಾಣಿಕೆ. ಆ ಸಾಕಾಣಿಕೆ ಮಾಡ್ಬೇಕಾದ್ರೆ ನಿಮ್ಗೆ ಇಷ್ಟು ಖರ್ಚುಗಳಾಗತ್ತೆ ಅಪಾರ್ಟ್ ಫ್ರಮ್ ಏನು ಇನ್ಫ್ರಾಸ್ಟ್ರಕ್ಚರ್ ನ ಬಿಟ್ಟು ಬರೀ ಮೀನು ಸಾಕಾಣಿಕೆಗೆ. ಮೀನ್ ಸೀಡ್ಸ್ ಇಂದ ಹಿಡಿದು ಫೀಡ್ ಇಂದ ಹಿಡಿದು ಮೆಡಿಸಿನ್ ಇಂದ ಹಿಡಿದು ಲೇಬರ್ ಕಾಸ್ಟ್, ಇದಿಷ್ಟು ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಇದು ಪ್ಲಾನ್ ಎ, ಆಯ್ತಾ. ಸೊ ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದೆ ಅಂದ್ರೆ, ಇವಾಗ ಬಯೋಫ್ಲೋಕ್ ಅಂತ ಸರ್ ಹೇಳಿದ್ರು, ಅದಾದ್ಮೇಲೆ ರೇಸ್ ವೇಸ್ ಅಂತ ಹೇಳಿದ್ರು, ಅಥವಾ ಪಾಂಡ್ಸ್, ಪಾಂಡ್ಸ್ ಅಂದ್ರೆ ಕೊಳಗಳು, ಆ ತರ ಏನಾದ್ರು ನೀವು ಕಲ್ಚರ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಆ ಇನ್ಫ್ರಾಸ್ಟ್ರಕ್ಚರ್ ಗೆ ಬೇರೆ ಪ್ಲಾನ್ ಇದೆ. ಸೊ ಪ್ಲಾನ್ ಎ ಮತ್ತು ಪ್ಲಾನ್ ಬಿ. ಪ್ಲಾನ್ ಎ ನಲ್ಲಿ ಏನಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಕವರ್ ಆಗುತ್ತೆ. ಪ್ಲಾನ್ ಬಿ ನಲ್ಲಿ

ಇನ್ಫ್ರಾಸ್ಟ್ರಕ್ಚರ್ ಕವರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇವಾಗ ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ಬರೋದಾದ್ರೆ, ಕಾರ್ಕ್ ಮೀನಿಗೆ 3.83 ಅಂದ್ರೆ 3.83 ನಿಮ್ಗೆ ಪ್ರೀಮಿಯಂ ರೇಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಅಂದ್ರೆ ಸಮ್ ಇನ್ಶೂರ್ಡ್ ಏನಿರುತ್ತೆ, ಸಮ್ ಇನ್ಶೂರ್ಡ್ ಅಂದ್ರೆ ವಿಮೆ ಒಟ್ಟು ಮೊತ್ತ. ಅಂದ್ರೆ 11 ಮಂತ್ಸ್ ನೀವ್ ಏನ್ ಹೇಳಿದ್ರಿ ಕಲ್ಚರ್ ಪೀರಿಯಡ್, ಆ 11 ಮಂತ್ಸ್ ಅಲ್ಲಿ ನೀವು ಎಷ್ಟು ಖರ್ಚು ಮಾಡಿದ್ರಿ ಅನ್ನೋದಕ್ಕೆ ನಿಮ್ಮ ಹತ್ರ ಒಂದು ಇನ್ವಾಯ್ಸ್ ಇರುತ್ತೆ, ಅಂದ್ರೆ ಬಿಲ್ ಇರುತ್ತೆ. ಆ ಬಿಲ್ ಮೇಲೆ ಅದೇ ನಿಮ್ಗೆ ವಿಮಾ ಮೊತ್ತ ಆಗುತ್ತೆ. ಆ ವಿಮಾ ಮೊತ್ತದ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು 3.83% ನೀವು ಪ್ರೀಮಿಯಂ ಕಟ್ಟಬೇಕು ವಿತೌಟ್ ಜಿ ಎಸ್ ಟಿ. ಓಕೆನಾ? 3.83% ನೀವು ಪ್ರೀಮಿಯಂನ ಕಟ್ತೀರಾ. ಯಾವುದಕ್ಕೆ? ವರ್ಕಿಂಗ್ ಕ್ಯಾಪಿಟಲ್ ಮೇಲೆ. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನಾಯ್ತು, ಮೀನು ಸಾಕಾಣಿಕೆಗೆ ನೀವೇನೇನು ಖರ್ಚು ಮಾಡಿದ್ರಿ ಅದ್ರ ಮೇಲೆ ನಿಮ್ಗೆ 3.83% ಕಾರ್ಪು ಮೀನಿಗೆ, ಕಾರ್ಪು ತಳಿಗಳಿಗೆ ಖರ್ಚಾಗುತ್ತೆ ಪ್ರೀಮಿಯಂ. ಸೊ ಇವಾಗ ನೀವೇನಾದ್ರೂ NFDBನಲ್ಲಿ ಏನಾದ್ರೂ ಇನ್ವಾಲ್ವ್ ಆಗಿದ್ದೀರಾ ಅಥವಾ ಎನ್ರೋಲ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮ್ಗೆ ಅಲ್ಲಿಂದ 40% ಡಿಸ್ಕೌಂಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ NFDBನಲ್ಲಿ ನೀವು ಎನ್ರೋಲ್ ಆಗ್ಬೇಕು. ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳೋದಾದ್ರೆ, ಇವಾಗ ಪಾಂಡ್ಸಿಗೆ ನಿಮ್ಗೆ ಒಂದು ಕೊಳಗೆ ನೀವೇನಾದ್ರೂ 1 ಲಕ್ಷ ಖರ್ಚು ಮಾಡ್ತಾ ಇದ್ರೆ, ಕೊಳ ಕ್ರಿಯೇಟ್ ಮಾಡಕ್ಕೆ 1 ಲಕ್ಷ ಏನಾದ್ರೂ ಖರ್ಚು ಮಾಡ್ತಾ ಇದ್ರೆ ಅಂದ್ರೆ 0.50% ಅಂದ್ರೆ 1 ಲಕ್ಷಕ್ಕೆ ನೀವು 500 ರುಪೀಸ್ ತರ ಕೊಡ್ಬೇಕಾಗುತ್ತೆ. ಅಂದ್ರೆ ಪ್ರೀಮಿಯಂ ಅಮೌಂಟ್ ಅದು 0.50%. ಆಯ್ತಾ? ಇದು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಇವಾಗ ಏನು ಪಾಂಡ್ ಕ್ರಿಯೇಷನ್ಗೆ ಅಥವಾ ಬಯೋಫ್ಲಾಕ್ ಅಂತ ಏನ್ ಹೇಳಿದ್ರು ಆ ಒಂದು ಟೆಕ್ನಾಲಜಿನ ಇನ್ಸ್ಟಾಲ್ ಮಾಡಕ್ಕೆ ಏನು ಖರ್ಚಾಗತ್ತೋ ಅದರಲ್ಲಿ 0.50% ನೀವು ಇನ್ಫ್ರಾಸ್ಟ್ರಕ್ಚರ್ಗೆ ಪೇ ಮಾಡ್ಬೇಕಾಗತ್ತೆ. ಸೊ ಇದು ಎರಡ್ ತರ ಆಯ್ತು, ಒಂದು ವರ್ಕಿಂಗ್ ಕ್ಯಾಪಿಟಲ್ಗೆ ಆಯ್ತು, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಏನ್ ಹೇಳಿದ್ವಿ ಅದ್ರದ್ದು. ಸೊ ಇವಾಗ ಬರೀ ಇದೇ ನಮ್ಗೆ ನಷ್ಟ ಆಗತ್ತಾ? ಇಲ್ಲ. ಸೊ ಇನ್ನ ನಷ್ಟಗಳು ಏನಾಗ್ಬೋದು? ಮೇ ಬಿ ಪಾಯ್ಸನಿಂಗ್ ಆಗಿರ್ಬೋದು. ಇವಾಗ ಫುಡ್ ನೀವು ಕೊಡ್ತಾ ಇರೋದ್ರಲ್ಲಿ ಮೇ ಬಿ ಫುಡ್ ಇಂದಾನೇ ಆಗತ್ತೆ ಅಂತ ಹೇಳಕ್ಕಾಗಲ್ಲ, ಇದು 3ನೇ ವ್ಯಕ್ತಿಯಿಂದ ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ನಿಮ್ ಕೊಳದ್ನಲ್ಲಿ ಹಾಳು ಮಾಡಕ್ಕೆ ಅಂತ ಹೇಳಿ ಇಂಟೆನ್ಷನಲಿ ಅವ್ರು ಬಂದು ಏನಾದ್ರೂ ಮಾಡುವಂಥದ್ದು ಅಥವಾ ನೀರ್ನ ಆಚೆ ಹಾಕುವಂಥದ್ದು, ಅಂದ್ರೆ ಆ ಮೀನ್ನ ನಾಶ ಮಾಡೋಕೆ ಅಥವಾ ನೀವೇನ್ ಮಾಡ್ತಾ ಇದ್ರ ಬಿಸ್ನೆಸ್ನ ಅದನ್ನ ನಾಶ ಮಾಡೋದಕ್ಕೆ ಮೇ ಬಿ ಥೆಫ್ಟ್, ಅದನ್ನ ಕಳ್ತನೂ ಕೂಡ ಮಾಡ್ಬೋದು. ಈ ತರ ಅಂತ ಚಾನ್ಸಸ್ ಏನಾದ್ರೂ ಇದೆ ಅಂತಂದ್ರೆ ಅದಕ್ಕೆ ನೀವೇನ್ 3.83 ಅಂತ ಹೇಳಿದೆ ಒಂದು ಕಾರ್ಪ್ ಮೀನ್ಗೆ, ಸೊ ಆ 3.83% ಇಂಟು 20% ಚಾರ್ಜ್ ಆಗುತ್ತೆ. ಅಂದ್ರೆ ಲಾಸ್ಟ್ ಆಗಿ 4.50. ಇವಾಗ ನೀವು 100 ರುಪೀಸ್ಗೆ 4.50 ಅಂದ್ರೆ 4.5 100 ರುಪೀಸ್ಗೆ. ಸೊ ಆ ತರ ಖರ್ಚಾಗತ್ತೆ. ಅಂದ್ರೆ ಪ್ರೀಮಿಯಂ ರೇಟ್ಸ್ ಎಷ್ಟಾಗತ್ತೆ? ಇವಾಗ ಹೇಳಿದೆ ಥೆಫ್ಟ್ ಅಥವಾ ಈ ತರ ಪಾಯ್ಸನಿಂಗ್ ಏನಾದ್ರು ಆಯ್ತು ಅಂತಂದ್ರೆ ಇದಕ್ಕೆ ನೀವೇನ್ ಪ್ರೀಮಿಯಂ, ಬೇಸ್ ಪ್ರೀಮಿಯಂ ಅಂದ್ರೆ 3.83 ಏನಿತ್ತು ಅದಕ್ಕೆ 20% ಎಕ್ಸ್ಟ್ರಾ ನೀವು ಪೇ ಮಾಡ್ಬೇಕಾಗತ್ತೆ ಅಷ್ಟೇ. ಸೊ ಇವಾಗ ಯಾವ್ಯಾವ ತೊಂದರೆಗಳು ಬಂದ್ರೆ, ಅಂದ್ರೆ ಪೆರಿಲ್ಸ್ ಅಂತ ಹೇಳ್ತೀವಿ ನಾವು, ಯಾವ್ಯಾವ ತೊಂದರೆಗಳು ಬಂದಾಗ ಈ ಇನ್ಶೂರೆನ್ಸ್ ಕವರ್ ಆಗುತ್ತೆ? ಒಂದು, ಅದು ಫಿಶ್ಗಳಿಗೆ ಕಾಯಿಲೆ ಬಂದ್ರೆ, ಅಂದ್ರೆ ಸಮ್ಮರ್ ಕಿಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಬೇಸಿಗೆ ಕಾಲದಲ್ಲಿ ಅದು ಜಾಸ್ತಿ ಬರುವಂತ ಕಾಯಿಲೆಗಳು, ಅದ್ ಬಿಟ್ರೆ ಪ್ಯಾರಾಸೈಟ್ಸ್ ಅಂತ ಹೇಳ್ತಾರೆ ಅಂಡ್ ಫಿಶ್ ಲೀಚರ್ಸ್ ಅಂತ ಹೇಳ್ತಾರೆ. ಇದೆಲ್ಲಾನು ರಿಪೋರ್ಟು ಲ್ಯಾಬ್ ಅಲ್ಲೇನೆ ಆಗತ್ತೆ. ಈ ಎಲ್ಲ ರಿಪೋರ್ಟು ಫಿಶರೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಗೆ ಏನ್ ಮಾಹಿತಿ ಬರುತ್ತೆ ಅಂದ್ರೆ ನಿಮ್ ಫಿಶಸ್ ಎಷ್ಟು ಡ್ಯಾಮೇಜ್ ಆಗಿದೆ ಅಥವಾ ಎಷ್ಟು ನಿಮ್ಗೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅದ್ರಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ತಿಳ್ಕೊಂಡು ನಮ್ಗೆ ಒಂದು ವರದಿನ ಕೊಡ್ತಾರೆ. ಸೊ ಆ ವರದಿ ಮೇಲೆ ಎಷ್ಟು ಪರ್ಸೆಂಟ್ ಲಾಸ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಫೈನಲ್ ಕ್ಲೇಮ್ ಏನಾಗುತ್ತೆ ಅದನ್ನ ಕೊಡ್ತಾರೆ. ಸೊ ಮೇನ್ ಆಗಿ ನೀವು ರಿಪೋರ್ಟ್ಸ್ ಗಳನ್ನ, ನೀವು ಇವಾಗ ಒಂದು ಏನೋ ನಾಶ ಆಗಿದೆ ಆ ಟೈಮ್ ನಲ್ಲಿ ವಿತಿನ್ 24 ಅವರ್ಸ್ ನಮ್ಗೆ ಮಾಹಿತಿ ಕೊಡ್ಬೇಕು ಈ ತರ ನಾಶ ಆಗಿದೆ ಅಂತ ಹೇಳಿ. ಸೊ 24 ಅವರ್ಸ್ ಮೇಲೆ ಆದ್ರೆ ಎಕ್ಸ್ಟ್ರಾ ಕೇರ್ ತಗೋಬೇಕಾಗತ್ತೆ, ಯಾಕಂದ್ರೆ ಒಂದ್ ಸ್ಯಾಂಪಲ್ ಕೂಡ ತಗೋಬೇಕಾಗತ್ತೆ ಒಂದ್ ಫಿಶ್, ಅಂದ್ರೆ ಏನು ಡ್ಯಾಮೇಜ್ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಕೋಸ್ಕರ ಸ್ಯಾಂಪಲ್ ನ ತಗೋಬೇಕಾಗತ್ತೆ. ಸೊ ಇದೆಲ್ಲಾನು ಕೆಲವು ಪ್ರೊಸೀಜರ್ಸ್ ಇದೆ, ಅದೆಲ್ಲ ಕ್ಲೇಮ್ ಟೈಮ್ ನಲ್ಲಿ ಆಗುವಂತದ್ದು. ಸೊ ಇವಾಗ ಏನಾದ್ರೂ ಡಿಸೀಸ್ ಆಗಿದೆ ಅಥವಾ ಅದ್ ಬಿಟ್ರೆ ಏನಾದ್ರೂ ನ್ಯಾಚುರಲ್ ಕ್ಯಾಲಾಮಿಟೀಸ್ ಅಂತ ಹೇಳ್ತೀವಿ, ಅಂದ್ರೆ ಪ್ರಕೃತಿಯಲ್ಲಿ ಏನಾದ್ರೂ ನಿಮ್ಗೆ ವಿಪತ್ತುಗಳಾದ್ರೆ, ಸೊ ಆ ಚಾನ್ಸಸ್ ಇದ್ದಾಗ ಕ್ಲೇಮ್ ಆಗುತ್ತೆ. ಸೊ ಅಡಿಷನಲ್ ಪೆರಿಲ್ಸ್, ಇವಾಗ ಫಿಶ್ ಇಫ್ ಇನ್ ಕೇಸ್ ಡ್ಯಾಮೇಜಸ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಆ ಡ್ಯಾಮೇಜಸ್ ನ ಇವಾಗ 100%, ಇವಾಗ ಏನ್ ಕೊಳದಲ್ಲಿ ಒಂದು 1,000 ಫಿಶಸ್ ನ ಹಾಕಿದೀರಾ ಅಂತಂದ್ರೆ ಅದರಲ್ಲಿ ಇವಾಗ 1,000 ಫಿಶಸ್ ಡೆತ್ ಆಗಿದೆ ಅಂತಂದ್ರೆ 80% ಆಫ್ ದ ಕ್ಲೇಮ್ ನಮ್ ಕಂಪ್ನಿಯಿಂದ ಕೊಡ್ತಾರೆ. ಇನ್ನ 20% ಏನಿದೆ ಅದು ಫಾರ್ಮರ್ಸ್ ಬೇರ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಇವಾಗ 80%

0: ನಮ್ಗೆ ಬೇಡ, 80% ಮಾತ್ರ ಬೇಡ, ಅಟ್ಲೀಸ್ಟ್ ನಮ್ಗೆ 50% ಲಾಸ್ ಆದ್ರೂ ನಮ್ಗೆ ಬೇಕು ಕ್ಲೇಮ್ ಅನ್ನೋದಾದ್ರೆ, ಅಥವಾ 60% ನಿಮ್ಗೆ ಲಾಸ್ ಆಗಿದೆ ಸೊ ಅದಕ್ಕೆ ಕ್ಲೇಮ್ ಬೇಕು ಅಂತಂದ್ರೆ, ಅಥವಾ 70% ನಮ್ಗೆ ಲಾಸ್ ಆಗಿದೆ ಅದಕ್ಕೂ ನಮ್ಗೆ ಕ್ಲೇಮ್ ಮಾಡ್ಬೇಕು ಅನ್ನೋದಾದ್ರೆ, ಡಿಫ್ರೆಂಟ್ ಡಿಫ್ರೆಂಟ್ ಅದಕ್ಕೆ ಪ್ರೀಮಿಯಂ ರೇಟ್ಸ್ ಗಳು ಬರ್ತಾ ಹೋಗುತ್ತೆ. ನಿಮ್ಗೆ ಯಾವ ಕವರ್ ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಇವಾಗ ಹೇಳಿದೆ ನಾರ್ಮಲ್ ನೀವು ವರ್ಕಿಂಗ್ ಕ್ಯಾಪಿಟಲ್ ತಗೊಳ್ಳೋದಾದ್ರೆ ಅದಕ್ಕೆ ಏನ್ ಲಾಸ್ ಆಗಿದೆ ಅದರಲ್ಲಿ 80% ನಾವು ಕಂಪ್ನಿ ಕಡೆಯಿಂದ ಕ್ಲೇಮ್ ಮಾಡಿ ಕೊಡ್ತೀವಿ. ಸೊ ಇವಾಗ 50% ಏನಾದ್ರೂ ನಿಮ್ಗೆ ಲಾಸ್ ಆಗಿದೆ ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಪ್ರೀಮಿಯಂ ಆಗುತ್ತೆ. ಸೊ ಆ ಪ್ರೀಮಿಯಂ ನೀವು ಬೇರ್ ಮಾಡೋದಾದ್ರೆ ಅದನ್ನ ನೀವು ತಗೋಬಹುದು. 50% ಆಗಿರ್ಬೋದು, 60%, 70% ಅಂಡ್ 80% ಇಷ್ಟು ಪ್ರೀಮಿಯಂಗಳು ಇದಾವೆ. ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಹೇಳಿದೆ, ಎನ್ ಎಫ್ ಟಿ ಬಿ ನೀವು ನಿಮ್ ಸಿ ಎಸ್ ಸಿ ನಲ್ಲಿನೂ ಮಾಡ್ಕೋಬಹುದು. ಕರ್ನಾಟಕ ಒಂದು ಸಿ ಎಸ್ ಸಿ ಸೆಂಟರ್ಸ್ ಅಂತ ಇದೆ, ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಅವ್ರು ಏನೇನ್ ಡಾಕ್ಯುಮೆಂಟ್ಸ್ ಹೇಳ್ತಾರೋ ನೀವು ಅದನ್ನ ಕೊಟ್ಬಿಟ್ಟು ರಿಜಿಸ್ಟರ್ ಆದ್ರೆ ಅವರು ಮಾಡ್ಕೊಡ್ತಾರೆ ರಿಜಿಸ್ಟರ್. ನ್ಯಾಚುರಲ್ ಕ್ಯಾಲಮಿಟೀಸ್ ಡಿಸೀಸ್ ಬಿಟ್ರೆ ಅದನ್ನ ಒಂದು ವರ್ಕಿಂಗ್ ಕ್ಯಾಪಿಟಲ್ ನಲ್ಲಿ ಕವರ್ ಆಗುತ್ತೆ ಸರ್, ತೊಂದರೆ ಇಲ್ಲ. ಬಟ್ ಥೆಫ್ಟ್ ಮತ್ತೆ ಏನ್ ಹೇಳಿದ್ರೆ ಪಾಯ್ಸನಿಂಗ್ ಅಂತ, ಅದು ಬಂದು ಎಕ್ಸ್ಟ್ರಾ ಪ್ರೀಮಿಯಂ ಪೇ ಮಾಡ್ಬೇಕಾಗುತ್ತೆ. ಪಾರ್ಟ್ ಎ ಬಂದು ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಫಿಶ್ ಸಾಕಾಣಿಕೆ ಮಾಡಕ್ಕೆ ಏನೇನ್ ಖರ್ಚಾಗತ್ತೆ ನಿಮ್ಗೆ, ಅದು ಪಾರ್ಟ್ ಎ. ಪಾರ್ಟ್ ಬಿ ಬಂದು ನಿಮ್ಗೆ ಏನಂತ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳದ್ನಲ್ವಾ, ಅದ್ರದ್ದು. ಪಾರ್ಟ್ ಎ ನಲ್ಲಿ ಫಿಶ್ ಸಾಕಾಣಿಕೆ ಮಾಡಕ್ ಮಾತ್ರ, ಪಾರ್ಟ್ ಬಿ ಬಂದು ಇನ್ಫ್ರಾಸ್ಟ್ರಕ್ಚರ್ಗೆ. ಕಾರ್ಪನ್ನಲ್ಲೇನೆ ರೋಹು, ಕಾಟ್ಲಾ, ಕಾಮನ್, ಸಿಲ್ವರ್, ಗ್ರಾಸ್ ಇಂಥವೆಲ್ಲ ಕಾರ್ಪಲ್ಲೇ ಬರುತ್ತೆ. ನೀವ್ ಯಾವ್ದು ಯಾವ್ದನ್ನ ನೀವ್ ಕಲ್ಟಿವೇಶನ್ ಮಾಡ್ತಾ ಇದ್ದೀರಾ ಆ ಫಿಶ್ ಬಗ್ಗೆ ನಮ್ಗೆ ಹೇಳಿದ್ರೆ ನಾವ್ ಅದ್ರ
1: ಬಗ್ಗೆ.
0: ಇವಾಗ ನಮ್ದ್ರಲ್ಲಿ 6 ಟೈಪ್ ಇದೆ, ರೋಹು, ಕಾಟ್ಲಾ, ಗ್ರಾಸ್, ಮತ್ತೆ ಕಾಮನ್, ಸಿಲ್ವರ್, ಅಂದ್ರೆ ಕಾರ್ಪಲ್ಲೆ ವಿಧಗಳಿದ್ದು. ಪಂಗಾಸಿಯಸ್ ಒಂದೇ ಸರ್, ಕಾಂಟ್ಯಾಕ್ಟ್ ನಂಬರ್ ಬರ್ಕೊಳ್ಳಿ, 9972632104. ಇವಾಗ ಸ್ನೇಹಿತ ಏನಾದ್ರು ಬೈಟ್ ಮಾಡಿದೆ ಅಂತಂದ್ರೆ ಅದೆಲ್ಲ ಲ್ಯಾಬ್ ರಿಪೋರ್ಟ್ ನಲ್ಲಿ ಬಂದು ಅದು ಫಿಶರಿ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ರಿಪೋರ್ಟ್ ಬರುತ್ತೆ, ಆ ರಿಪೋರ್ಟ್ ಮೇಲೆ ನಾವು ಕ್ಲೇಮ್ ಮಾಡ್ಬಿಡ್ತೀವಿ. ಡಾಕ್ಯುಮೆಂಟ್ಸ್ ನಿಮ್ಗೆ ಕ್ಲೇಮ್ ಮಾಡ್ಬೇಕಾದ್ರೆ ನಾವು ಇನ್ಫಾರ್ಮ್ ಮಾಡ್ತೀವಿ, ತೊಂದರೆ ಇಲ್ಲ. ಇವಾಗ ಏನಂದ್ರೆ ಎಲ್ಲ ಲ್ಯಾಬ್ ರಿಪೋರ್ಟ್ ಮೇನ್ ಸರ್. ಅದಾದ್ಮೇಲೆ ನೀವು ಹ್ಯಾಚರಿಗೆ ಪರ್ಚೇಸ್ ಮಾಡಿರ್ತೀರಲ್ಲ, ಫಿಶಸ್ ನ ಎಲ್ಲ ಪರ್ಚೇಸ್ ಮಾಡಿರ್ತೀರಲ್ಲ, ಅದ್ರದ್ದು ಇನ್ವಾಯ್ಸ್ ಇಟ್ಕೊಂಡಿರ್ ಅಂದ್ರೆ ಬಿಲ್ಸ್ ಇಟ್ಕೊಂಡಿರ್ಬೇಕು. ಹಾ, ಇನ್ಫ್ರಾಸ್ಟ್ರಕ್ಚರ್ ಮಾಡಿರೋದಾದ್ರೆ ಅದ್ರ ಬಿಲ್ಸ್ ಕೇಳ್ತಾರೆ. ಅದೆಲ್ಲ ಡಿಪಾರ್ಟ್ಮೆಂಟ್ ಇಂದಾನೆ ತಗೊಳ್ತಾರೆ. ರಿಪೋರ್ಟ್ ಮಾತ್ರ 24 hours ಒಳಗೆ ಮಾಡ್ಬೇಕು.
2: ಸಾಮಾಜಿಕ ಸವಲತ್ತು.
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನ ಮೀನುಗಾರಿಕೆಯ ಇನ್ಸೂರೆನ್ಸ್ ಸೌಲಭ್ಯಗಳ ಕುರಿತು ಬೆಂಗಳೂರು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ತಾಂತ್ರಿಕ ಅಧಿಕಾರಿಗಳಾದ ವಿನುತಾರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ಗಾಡಿ ಬೇಗ ಸಾಗಲಿ, ದೂರದ ಊರ ಸೇರಲಿ. ಉಡೈತೆ ಹೊಸ ಬಂಡಿ, ಹೊರಡೈತೆ ಹೊಸ ಗಂಡು.

ಹತ್ತಿರದ ಬಲು ಕಾಡು ಎತ್ತರದ ಗಿರಿ ನೋಡು, ಹತ್ತಿರದ ಬಲು ಕಾಡು ಎತ್ತರದ ಗಿರಿ ನೋಡು, ಸುತ್ತಲೂ ಹಬ್ಬಿಹದು ಹಕ್ಕಿಯ ಹಾಡು, ಸುತ್ತಲೂ ಹಬ್ಬಿಹದು ಹಕ್ಕಿಯ ಹಾಡು. ಹೊತ್ತು ಮುಳುಗುವ ಮುನ್ನ ಪೂರ ಸೇರುವ ಚೆನ್ನ, ಹೊತ್ತು ಮುಳುಗುವ ಮುನ್ನ ಪೂರ ಸೇರುವ ಚೆನ್ನ.

0: ಕೃಷ್ಣ ಭಜನ.
1: ನಮ್ಮಯ್ಯ ಬೀಗರು ನೆಂಟರು ನೂರಾರು, ನಮ್ಮಯ್ಯ ಬೀಗರು ನೆಂಟರು ನೂರಾರು, ನಮ್ಮಯ್ಯ ಬೀಗರು ಮನೆ ಬಲು ಜೋರು, ನಮ್ಮಯ್ಯ ಬೀಗರು ಮನೆ ಬಲು ಜೋರು, ತುಂಬಿದೆ ಆನಂದ ನಿನ್ನ ನುಡಿ ಬಲು ಚಂದ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ

0: ತಿಳಿದುಕೊಳ್ಳೋಣ.
1: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
0: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
2: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
0: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
1: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
0: ಇಲ್ವಲ್ಲ.
2: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
0: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
2: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
2: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
2: ಜವಾಬ್ದಾರಿಯಿಂದ ಬಳಸಿ,
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
2: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಒಂದು ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ

0: ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲಾನು ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
3: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 39 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
4: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
5: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
4: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
5: DVG ಮಂಕುತಿಮ್ಮನ ಕಗ್ಗ.
4: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
5: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
4: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
6: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
4: ಸೆಳೆಯುತ್ತಿರ್ಪುವದೊಂದು
6: ಹೊರಬೆಡಗಿನೆಳೆಗಳ್
4: ಹೊರಬೆಡಗಿನೆಳೆಗಳ್
6: ಎನ್ನೊಳಗಿನಸುವೆಲ್ಲ ವನು ಕಟ್ಟಿನಿಂಬಿಗಿದು
4: ಎಳೆದಾಟವೇಂ ಋಣ
6: ಆಕರ್ಷಣೆಯೋ ಸೃಷ್ಟಿವಿಧಿಯ
4: ಒಳತಂತ್ರವೋ ನೋಡು ಮಂಕುತಿಮ್ಮ.
6: ಸೊ ಇಲ್ಲಿ ನಮ್ಮ ಅನುಭವಗಳ ಮೂಲವನ್ನು ಎಲ್ಲಿಂದ ಬರ್ತಾ ಇದೆ ಅದು ಅನ್ನೋಂಥ ಹುಡುಕಾಟದಲ್ಲಿ ಆಲೋಚನೆಗಳನ್ನು ಈಗ ನಮ್ಮ ಮುಂದೆ ಇಟ್ಟಿದ್ದಾರೆ. ಹೊರಗಡೆ ಕಾಣುವಂಥ ಜಗತ್ತು ಯಾವಾಗಲೂ ಥಳಥಳಿಸ್ತಾ ಇರುತ್ತೆ. ನಮ್ಮ ಇಂದ್ರಿಯಗಳು ಹೊರಗಡೆ ಏನು ಕಾಣಿಸ್ತಾ ಇದೆಯೋ ಅದನ್ನು ಗ್ರಹಿಸ್ಕೊಳ್ಳೋದಿಕ್ಕೆ ಕಾಯ್ತಾ ಇರುತ್ತೆ. ಬಹಳ ದಾಹ, ಅದಕ್ಕೆ ಬಹಳ ಹಸಿವು. ಎಷ್ಟು ನೋಡಿದರೂ ಸಾಲದು, ಎಷ್ಟು ಕೇಳಿಸ್ಕೊಂಡ್ರೂ ಸಾಲದು ಅನ್ನೋ ರೀತಿಯಲ್ಲಿ ಕಂಡಿದ್ದನ್ನೆಲ್ಲ ನೋಡ್ತಾ ಇರುತ್ತೆ. ಏನೇನು ನೋಡುತ್ತೋ ಅದನ್ನೆಲ್ಲ ಮೆದುಳಿಗೆ ರವಾನಿಸ್ತಾ ಇರುತ್ತೆ. ಮೆದುಳು ಅದನ್ನೆಲ್ಲ ಗ್ರಹಿಸ್ಕೊಂಡು ಮನಸ್ಸಿಗೆ ತಿಳಿಸ್ತಾ ಇರುತ್ತೆ. ಮನಸ್ಸು ಆ ಗ್ರಹಿಸಿದಂಥ ವಸ್ತುವಿನ ಬಗ್ಗೆ ಕೆಲವು ಭಾವನೆಗಳನ್ನು ಸ್ಫುರಿಸಿಕೊಳ್ಳುತ್ತೆ. ಸೊ ಅದರಿಂದ

ಏನಾಗುತ್ತೆ, ನಮಗೆ ಕಣ್ಣಿಗೆ ಕಂಡಂತ ವಸ್ತು ಅದು ಏನೇ ಆಗಿದ್ರು, ವಸ್ತುವಾಗಿ ಏನೇ ಆಗಿದ್ರು. ಈಗ ಉದಾಹರಣೆಗೆ ಒಂದು ಜಾಮೂನ್ ಅಂತ ಅನ್ಕೊಳ್ಳೋಣ. ಜಾಮೂನ್ ನೋಡಿದ್ವಿ, ಆ ಜಾಮೂನು ಕಣ್ಣಿಗೆ ಯಾವ ಭಾವನೆಯೂ ಇರಲ್ಲ, ಜಾಮೂನು ಅಂತ ಮಾತ್ರ ಅದು ಮೆದುಳಿಗೆ ರವಾನೆ ಮಾಡ್ತಾ ಇದೆ. ಮೆದುಳಿಗೂ ಬರೀ ಜಾಮೂನ್ ಅಂತ ಮಾತ್ರ ಗೊತ್ತಾಗುತ್ತೆ. ಅದು ಮನಸ್ಸಿಗೆ ಓ ಇಲ್ಲಿ ಜಾಮೂನ್ ಇದೆ ಅನ್ನೋದನ್ನು ಮೆದುಳು ಮನಸ್ಸಿಗೆ ತಿಳಿಸಿದ ತಕ್ಷಣ ಮನಸ್ಸಿಗೆ ಏನೇನೋ ಭಾವನೆಗಳು ಉಂಟಾಗಕ್ಕೆ ಶುರುವಾಗುತ್ತೆ. ಇದು ನನಗೆ ಬಹಳ ಇಷ್ಟ, ನಾನು ಮೊದಲು ತಿಂದಿದ್ದೆ, ಇದು ತುಂಬ ಚೆನ್ನಾಗಿದೆ, ಚೆನ್ನಾಗಿರುತ್ತೆ. ಸೊ ಹೊರಗಡೆ ಇರೋಂಥ ಬೆಡಗುಗಳು ಕಣ್ಣಿಂದ ಮೆದುಳಿಗೆ ಹೋಗಿ ಮೆದುಳಿನಿಂದ ಮನಸ್ಸಿಗೆ ಹೋಗ್ತಾ ಇದ್ದಂತೆ ಆ ವಸ್ತುವನ್ನು ನನ್ನ ಒಳ ಹೃದಯಕ್ಕೆ ಅದು ಕಟ್ಟಿ ಹಾಕ್ತಾ ಇದೆ. ಹೊರಗಿನ ಇದು ಈಗ ಜಾಮೂನಿನ ಉದಾಹರಣೆ. ಅದೇ ರೀತಿ ನನಗಿಷ್ಟವಾದಂಥ ಐಸ್ ಕ್ರೀಮ್ ಇರ್ಬೋದು, ಇನ್ಯಾವುದೋ ಒಂದು ಸುಂದರವಾದಂಥ ಸೂರ್ಯೋದಯದ ಅಥವಾ ಸೂರ್ಯಾಸ್ತಮಾನದ ಒಂದು ದೃಶ್ಯ ಇರಬಹುದು, ಯಾವುದೋ ಒಂದು ವಸ್ತು, ಯಾವುದೋ ಒಂದು ಸನ್ನಿವೇಶ ನನ್ನ ಕಣ್ಣಿಗೆ ಬಿದ್ದ ತಕ್ಷಣ ಅದು ನನ್ನ ಮನಸ್ಸಿನಲ್ಲಿ ಇಷ್ಟ ಅನಿಷ್ಟಗಳನ್ನು ಸೃಷ್ಟಿ ಮಾಡಿ ಅದರ ಮೂಲಕ ಆ ವಸ್ತುವಿಗೂ ನನಗೂ ಒಂದು ರೀತಿಯ ಬಂಧನವನ್ನು ಸೃಷ್ಟಿ ಮಾಡುತ್ತೆ. ಆ ಬಂಧನಕ್ಕೆ ಹಲವಾರು ಕಾರಣಗಳಿರ್ಬೋದು. ಅದಕ್ಕೆ ಇವಾಗ ಎಷ್ಟೋ ಸರ್ತಿ ಅದನ್ನು ನಾವು ಆ ಬಂಧನ ನನಗೇನೋ ಒಂದು ಏಕಾಗ್ರತೆಯನ್ನು ಭಂಗ ಮಾಡುವಂಥ ರೀತಿಯಲ್ಲಿ ತೊಂದರೆ ಆಗಬಹುದು ಅಂತೆಲ್ಲ ಅಂದ್ಕೊಳ್ಳುವಾಗ ನಾವು ಇಂದ್ರಿಯಗಳನ್ನು ನಿಗ್ರಹಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಸಣ್ಣ ಉದಾಹರಣೆ, ಸಪೋಸ್ ನಾವು ಧ್ಯಾನಕ್ಕೆ ಕೂತ್ಕೋಬೇಕು ಅಂತ ಅಂದ್ಕೊಳ್ಳೋಣ. ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಈ ಹೊರಗಿನ ಬೆಡಗುಗಳು ನಮ್ಮನ್ನು ವಿಚಲಿತರನ್ನಾಗಿ ಮಾಡಬಾರ್ದು ಅಂತ. ಅದಕ್ಕೆ ನಾವೇನು ಹೇಳ್ತೀವಿ, ಧ್ಯಾನ ಮಾಡುವಾಗ ನೀವು ಕಣ್ಣು ಮುಚ್ಕೋಬೇಕು ಅಂತ. ಹೊರಗಿನ ಕಣ್ಣೇನೋ ಮುಚ್ಕೊಂಬಿಡ್ತೀವಿ, ಆದರೆ ಬೇರೆ ಇಂದ್ರಿಯಗಳು ತಮ್ಮ ಕೆಲಸವನ್ನು ಮಾಡ್ತಾ ಇರ್ತವೆ. ಹೊರಗಿನ ಕಣ್ಣು ಮುಚ್ಕೊಳ್ಳೋದು ಹೊರಗಿಂದ ಮಾತ್ರ ನಾನು ಪ್ರಪಂಚ ನೋಡ್ತಾ ಇಲ್ಲ ಅನ್ನೋದನ್ನು ಸೂಚಿಸುತ್ತೆ ಹೊರತು ನನ್ನ ಒಳಗಡೆ ಇರುವಂಥ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಆ ನಾಗಾಲೋಟಕ್ಕೂ ಕೂಡ ಇಂದ್ರಿಯಗಳೇ ಕಾರಣ. ನಾನು ಕಣ್ಣು ಮುಚ್ಕೊಂಡಿದ್ದೀನಿ, ಎದುರುಗಡೆ ಏನಿದೆ ಅಂತ ನನಗೆ ಕಾಣಿಸ್ತಾ ಇಲ್ಲ, ಆದರೆ ನಾನು ಧ್ಯಾನಕ್ಕೆ ಕೂತ್ಕೊಂಡಿದ್ದೀನಿ ನನ್ನ ಮನೆಯಲ್ಲಿ ಅಂದರೆ ಅಲ್ಲೆಲ್ಲೋ ಕಿಟಕಿ ಶಬ್ದ ಆಯಿತು, ಇನ್ನೆಲ್ಲೋ ಬಾಗಿಲು ತೆಗೆದ್ರು, ಇನ್ಯಾರೋ ಬೆಲ್ ಮಾಡಿದ್ರು, ಯಾವುದೋ ಫೋನ್ ಬಂತು. ಸೊ ಇವೆಲ್ಲ ನನ್ನ ಕಿವಿಯ ಮೂಲಕ ನನ್ನ ಮನಸ್ಸಿಗೆ ತಲುಪ್ತಾ ಇದೆ. ಸೊ ಅದು ತಿರ್ಗಾ ಇದೇ ಪ್ರಕ್ರಿಯೆಯನ್ನು ಉಂಟು ಮಾಡುತ್ತೆ. ಸೊ ಅದು ನನ್ನ ಮನಸ್ಸನ್ನು ಅಥವಾ ನನ್ನನ್ನು ಆ ಶಬ್ದದ ಹೊರ ಬೆಡಗಿನ ಮೂಲಕ ಆ ವಸ್ತುವಿಗೆ ನನ್ನನ್ನು ಕಟ್ಟಾಕ್ತಾ ಇದೆ. ಸೊ ಹೀಗೆ ನಾವು ಗಮನಿಸಿದ್ರೆ ನಮ್ಮ ನಿತ್ಯ ಬದುಕಿನ ಹಲವಾರು ಘಟ್ಟಗಳಲ್ಲಿ ಪ್ರತಿನಿತ್ಯ ಈ ಥರ ಹೊರಗಿನ ವಸ್ತುಗಳ ಜೊತೆ ನಮ್ಮ ಬಂಧನ ಇದೆ ಅನ್ನೋದು ನೋಡೋದು ನಮಗೆ ಸ್ಪಷ್ಟವಾಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಉದಾಹರಣೆಗೆ ಯಾವುದೋ ಒಂದು ವಸ್ತುವನ್ನು ನೋಡಿದ ತಕ್ಷಣ ನಮ್ಗೆ ಅದೇನೋ ಆಕರ್ಷಣೆ, ಒಂದು ಬಾಲ್ ಇರ್ಬೋದು, ಬ್ಯಾಟ್ ಇರ್ಬೋದು, ಏನೋ ಒಂದು ಆಟದ ಸಾಮಾನು ಇರ್ಬೋದು, ಅದು ನೋಡಿದ ತಕ್ಷಣ ನಮ್ಗೆ ಅದ್ರ ಬಗ್ಗೆ ಆಕರ್ಷಣೆ. ಸೊ ವಿ ಗೆಟ್ ಅಟ್ಯಾಚ್ಡ್, ಫಸ್ಟ್ ವಿ ಗೆಟ್ ಅಟ್ರಾಕ್ಟೆಡ್, ನಮ್ಗೆ ಅದ್ರ ಬಗ್ಗೆ ಆಕರ್ಷಣೆ ಉಂಟಾಯಿತು, ನಂತರ ಅದ್ರ ಜೊತೆ ನಾವು ಒಂದು ರೀತಿಯ ಸಂಘವನ್ನು ಬೆಳೆಸ್ಕೊಳ್ತಾ ಬಂದ್ವಿ. ಇದು ನನ್ನದು, ಇದು ನನಗಿಷ್ಟ, ಅಥವಾ ಇದು ನನ್ನದಲ್ಲ ಆದರೂ ನನಗಿಷ್ಟ, ಅದು ನನಗೆ ಬೇಕು. ಸೊ ಹೀಗೆ ಒಂದಾದ್ಮೇಲೆ ಒಂದರಂತೆ ಈ ಆಸೆಗಳು ಭಾವನೆಗಳು ನಮ್ಮಲ್ಲಿ ಸ್ಫುರಿಸ್ತಾ ಹೋಗ್ತವೆ. ಅದೇ ರೀತಿ ನಕಾರಾತ್ಮಕವಾದಂಥವು ಕೂಡ ಇರ್ತವೆ, ಇದು ನನಗಿಷ್ಟ ಇಲ್ಲ. ಕೆಲವು ಮಕ್ಕಳಿಗೆ ಸಿಹಿ ತಿಂದರೆ ಇಷ್ಟ, ಕೆಲವರಿಗೆ ಸಿಹಿ ಇಷ್ಟನೇ ಇಲ್ಲ. ಸೊ ಇದು ಯಾರಿಗೆ ಯಾವಾಗ ಯಾವ ವಸ್ತುವಿನ ಮೇಲೆ ಆಸೆ ಉಂಟಾಗುತ್ತೆ ಅದು ಎಲ್ರಿಗೂ ಒಂದೇ ರೀತಿ ಇರಲ್ಲ. ಸೊ ಆ ಒಂದು ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ, ವಿಜ್ಞಾನವು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಇಂಥವರಿಗೆ ಇಂಥದ್ದನ್ನೇ ನೋಡಿದರೆ ಇಷ್ಟ ಅನ್ನೋದಕ್ಕೆ ಯಾವ ಸಿದ್ಧಾಂತದ ಮೂಲಕ ಕೂಡ ನಾವು ನಿಖರವಾಗಿ ಹೇಳೋಕ್ಕಾಗಲ್ಲ. ಅದನ್ನೇ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಿದ್ದಾರೆ, ಈ ಎಳೆದಾಟ ನನ್ನನ್ನು ಸೆಳಿತಾ ಇರುವಂಥ ಹೊರಗಿನ ವಸ್ತುವಿನ ಶಕ್ತಿ ಎಲ್ಲಿಂದ ಬಂತು, ಅದು ಋಣ ನಾವು ಹೇಳ್ತೀವಲ್ವ, ಋಣ. ನಾನು ನಿನಗೆ ಸಹಾಯ ಮಾಡಿದ್ದೀನಿ ಅನ್ನೋಂಥ ಭಾವನೆ ನಿನಗಿದ್ರೆ ನೀನು ನನಗೆ ಮತ್ತೆ ಸಹಾಯ ಮಾಡೋಣ ಅಂತ ಪ್ರಯತ್ನ ಪಡ್ತೀಯ. ಯಾಕೆ ನಿನ್ನಲ್ಲಿ ನನ್ನ ಋಣ ಅನ್ನೋಂಥದ್ದು ಇರುತ್ತೆ. ಋಣ ಶೇಷ ಅಂತಂದರೆ ಏನೋ ಒಂದು ಕೊರತೆ, ಒಂದು ನಾನು ನಿನಗೆ ಮತ್ತೆ ಕೊಡಬೇಕಾದಂಥ ಒಂದು ಉಪಕಾರ, ಒಂದು ಹಣ ಏನೋ ಒಂದಿದೆ ಅಂತ. ಸೊ ಹಾಗೆ ಆ ಋಣದ ಆಕರ್ಷಣೆಯಿಂದಾಗಿ ನಾನು ಹೊರಗಿನ ಪ್ರಪಂಚದಲ್ಲಿ ಕಾಣಿಸುವಂಥ ಬೆಡಗುಗಳಿಗೆ ಆಕರ್ಷಿತನಾಗ್ತಾ ಇದ್ದೀನಾ? ಸೊ ಆ ಋಣದ ಆಕರ್ಷಣೆಯ ಒಳಗುಟ್ಟೇನು? ಸೃಷ್ಟಿಯ ಒಂದು ಒಳ ತಂತ್ರ, ಕಣ್ಣಿಗೆ ಕಾಣದೇ ಏನೋ ಒಂದು ತಂತ್ರವನ್ನು ಮಾಡಿ
ಮನುಷ್ಯರನ್ನು ಸುತ್ತಮುತ್ತ ಇರುವಂಥ ಪ್ರಪಂಚದ ಬೇರೆ ಬೇರೆ

0: ಬೆಳಗುಗಳಿಗೆ ಸಿಕ್ಕಾಕೊಳ್ಳೋ ಹಾಗೆ ಮಾಡ್ತಾ ಇದೆಯಾ ವಿಧಿ? ಸೊ ಇದು ಮುಕ್ತಕದಲ್ಲಿರುವಂಥ ಮುಖ್ಯವಾದಂತಹ ಒಂದು ಪ್ರಶ್ನೆ. ಸೊ ಇದನ್ನು ಯಾರಿಗೆ ಯಾವಾಗ ಯಾವುದರಿಂದ ಈ ರೀತಿಯ ಒಂದು ಭಾವನೆ ಬರುತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ಅದನ್ನೇ ಇನ್ನೊಂದು ಸ್ವಲ್ಪ ವಿಸ್ತರಿಸಿ ಮುಂದಿನ ಮುಕ್ತಕದಲ್ಲಿ ಬಹಳ ಸುಂದರವಾದಂಥ ಒಂದು ಉದಾಹರಣೆಯೊಂದಿಗೆ ಡಿ ವಿ ಜಿ ಅವರು ವಿವರಿಸ್ತಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 39 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಲೆಫ್ಟಿನೆಂಟ್ ಕಮಾಂಡರ್ ಎಸ್ಎಸ್ವಿ ಸೋಲಂಕಿ ಇತಿಹಾಸ ಬರೆದ ಹೆಣ್ಣು ಮಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರಾವ್.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ, ಇತಿಹಾಸ ಬರೆದ ಹೆಣ್ಣುಮಗಳು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಕತ್ತಲ ಹಾದಿಯಲ್ಲಿ ಬೆಳಕಿನ ಕಿರಣದಂತೆ ಓಡಿಬಂದು ಇಡೀ ದೇಶವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದ ಭಾರತೀಯ ನೌಕಾಪಡೆಯ ಧೀರ ಅಧಿಕಾರಿ ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ ಅವರ ಯಶೋಗಾಥೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾಗಿದೆ. ಗುಜರಾತ್ನ ಭರೂಚ್ ಜಿಲ್ಲೆಯ ಒಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಲ್ಲಿ ಯಶಸ್ವಿ ಜನಿಸಿದರು. ಆಕೆಯ ತಂದೆ ಒಬ್ಬ ಶಾಲಾ ಶಿಕ್ಷಕರು ಹಾಗೂ ತಾಯಿ ಗೃಹಿಣಿ. ತಂದೆ ಶಾಲೆಯ ಮಕ್ಕಳಿಗೆ ಅಕ್ಷರ ಕಲಿಸುತ್ತಾ ದೇಶದ ಭವಿಷ್ಯವನ್ನು ರೂಪಿಸುತ್ತಿದ್ದರೆ, ಮಗಳು ಯಶಸ್ವಿ ಮಾತ್ರ ದೇಶದ ರಕ್ಷಣೆಯನ್ನೇ ತನ್ನ ಜೀವನದ ಪರಮ ಗುರಿಯಾಗಿಸಿಕೊಂಡಿದ್ದಳು. ಕೇವಲ ಒಂದು ಸಣ್ಣ ಕೋಣೆಯ ಓದಿನಿಂದ ಹಿಡಿದು ಭಾರತೀಯ ರಕ್ಷಣಾ ಪಡೆಯ ಅತ್ಯುನ್ನತ ಕಚೇರಿಯವರೆಗೆ ಯಶಸ್ವಿ ನಡೆದು ಬಂದ ಹಾದಿ ಸುಲಭದ್ದಾಗಿರಲಿಲ್ಲ. ಕಠಿಣ ಪರಿಶ್ರಮ, ಅಚಲ ಶಿಸ್ತು ಮತ್ತು ದೇಶಸೇವೆಯ ತೀವ್ರ ಹಂಬಲವೇ ಅವರನ್ನು ನೌಕಾಪಡೆಯಲ್ಲಿ ಒಬ್ಬ ಸಮರ್ಥ ಅಧಿಕಾರಿಯನ್ನಾಗಿ ರೂಪಿಸಿತು. ಭಾರತದ ಸಶಸ್ತ್ರ ಪಡೆಗಳ ಇತಿಹಾಸದಲ್ಲೇ ಮೇ 2025 ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಕ್ಷಣಕ್ಕೆ ಸಾಕ್ಷಿಯಾಯಿತು. ಭಾರತದ ಸೈನಿಕ ಇತಿಹಾಸದಲ್ಲಿ ಇದುವರೆಗೆ ಕೇವಲ ಪುರುಷ ಅಧಿಕಾರಿಗಳಷ್ಟೇ ಸೀಮಿತವಾಗಿದ್ದ ಅತ್ಯಂತ ಪ್ರತಿಷ್ಠಿತ ಹುದ್ದೆಯೊಂದರ ಹೆಬ್ಬಾಗಿಲನ್ನು ಯಶಸ್ವಿ ಸೋಲಂಕಿ ಯಶಸ್ವಿಯಾಗಿ ತೆರೆದರು. ಭಾರತದ ಸಶಸ್ತ್ರ ಪಡೆಗಳ ಮಹಾದಂಡನಾಯಕರಾದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಮೊದಲ ಮಹಿಳಾ

ಎರಡು ಕ್ಯಾಂಪ್ ವೈಯಕ್ತಿಕ ಮಿಲಿಟರಿ ಸಹಾಯಕರಾಗಿ ನೇಮಕಗೊಳ್ಳುವ ಮೂಲಕ ಅವರು ಹೊಸ ಇತಿಹಾಸ ಸೃಷ್ಟಿಸಿದರು. ಎಡಿ ಕ್ಯಾಂಪ್ ಹುದ್ದೆ ಎನ್ನುವುದು ಕೇವಲ ಒಂದು ಗೌರವವಲ್ಲ, ಅದು ಅತ್ಯುನ್ನತ ಶಿಸ್ತು, ರಕ್ಷಣಾ ಕಾರ್ಯತಂತ್ರದ ಜ್ಞಾನ, ಅಪ್ರತಿಮ ಸಮಯ ಪ್ರಜ್ಞೆ ಮತ್ತು ಜವಾಬ್ದಾರಿಯ ಸಂಕೇತ. ಸಾಮಾನ್ಯವಾಗಿ ರಾಷ್ಟ್ರಪತಿಗಳ ರಕ್ಷಣೆ ಮತ್ತು ಕಾರ್ಯವಿಧಾನಗಳ ಉಸ್ತುವಾರಿಯಾಗಿ ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆಗಳಿಂದ ಅತ್ಯುತ್ತಮ ಅಧಿಕಾರಿಗಳನ್ನು ಆ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತದೆ. ಬಿಳಿ ಬಣ್ಣದ ಗರಿಗರಿಯಾದ ನೌಕಾಪಡೆಯ ಸಮವಸ್ತ್ರ ಧರಿಸಿ, ಹೆಗಲ ಮೇಲೆ ಚಿನ್ನದ ಬಣ್ಣದ ಗುಹಿಲೆಟ್ ಅಂದರೆ ಗೌರವದ ಹಗ್ಗ ಧರಿಸಿದ ಯಶಸ್ವಿ ಸೋಲಂಕಿ ಅವರು ರಾಷ್ಟ್ರಪತಿ ಭವನದಲ್ಲಿ ಕರ್ತವ್ಯಕ್ಕೆ ನಿಂತಾಗ ಅದು ಕೇವಲ ಒಬ್ಬ ಶಿಕ್ಷಕನ ಮಗಳ ಯಶಸ್ಸಾಗಿರಲಿಲ್ಲ, ಬದಲಿಗೆ ಇಡೀ ದೇಶದ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸದ ಪ್ರತೀಕವಾಗಿತ್ತು. ರಾಷ್ಟ್ರಪತಿಗಳ ವೈಯಕ್ತಿಕ ಮಿಲಿಟರಿ ಸಹಾಯಕರಾಗಿ ಕಾರ್ಯನಿರ್ವಹಿಸುವ ಇವರು ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಪದ್ಮ ಪ್ರಶಸ್ತಿ ಪ್ರದಾನದಂತಹ ಅತ್ಯುನ್ನತ ಸಮಾರಂಭಗಳು ಮತ್ತು ವಿದೇಶಿ ಗಣ್ಯರ ಭೇಟಿಯ ಸಂದರ್ಭಗಳಲ್ಲಿ ಕಟ್ಟುನಿಟ್ಟಾದ ಮಿಲಿಟರಿ ಶಿಷ್ಟಾಚಾರವನ್ನು ಉಸ್ತುವಾರಿ ನೋಡಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ರಾಷ್ಟ್ರಪತಿಗಳ ದೇಶ ವಿದೇಶಗಳ ಪ್ರವಾಸದ ವೇಳಾಪಟ್ಟಿಯನ್ನು ನಿಖರವಾಗಿ ರೂಪಿಸಿ ಸ್ಥಳೀಯ ರಕ್ಷಣಾ ಪಡೆಗಳೊಂದಿಗೆ ಭದ್ರತೆಯನ್ನು ಸಮನ್ವಯಗೊಳಿಸುವ ನೆರಳಿನಂತಹ ಜವಾಬ್ದಾರಿ ಇವರ ಮೇಲಿದೆ. ಗಣರಾಜ್ಯೋತ್ಸವದಂತಹ ಐತಿಹಾಸಿಕ ಸಂದರ್ಭಗಳಲ್ಲಿ ಗಾರ್ಡ್ ಆಫ್ ಆನರ್ ಗೌರವ ವಂದನೆಯ ಉಸ್ತುವಾರಿಯನ್ನು ಹೊರುವ ಯಶಸ್ವಿ ಸೋಲಂಕಿ ಅವರು ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಹಾಗೂ ರಾಷ್ಟ್ರಪತಿಗಳ ಕಚೇರಿಯ ನಡುವೆ ರಕ್ಷಣಾ ವಿಷಯಗಳ ತುರ್ತು ಸಂವಹನ ಸೇತುವೆಯಾಗಿಯೂ ಕಾರ್ಯನಿರ್ವಹಿಸುತ್ತಾರೆ. ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ ಅವರ ಜೀವನ ನಮಗೆ ಕಲಿಸುವುದು ಒಂದೇ, ಹಿನ್ನೆಲೆಯಷ್ಟೇ ಸಾಮಾನ್ಯವಾಗಿದ್ದರೂ ನಮ್ಮ ಕನಸು ಮತ್ತು ಪರಿಶ್ರಮ ಅಸಾಧಾರಣವಾಗಿದ್ದರೆ ದೇಶದ ಅತ್ಯುನ್ನತ ಶಿಖರವನ್ನು ತಲುಪಬಹುದು ಎಂದು ಅವರು ದೇಶದ ಕೋಟ್ಯಾಂತರ ಯುವತಿಯರಿಗೆ ವಿಶೇಷವಾಗಿ ಭಾರತೀಯ ರಕ್ಷಣಾ ಪಡೆಗೆ ಸೇರಿ ದೇಶ ಸೇವೆ ಮಾಡಬೇಕೆಂದು ಬಯಸುವ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಆದರ್ಶಪ್ರಾಯರಾಗಿದ್ದಾರೆ. ಹೆಣ್ಣು ಮಕ್ಕಳು ದೈಹಿಕವಾಗಿ ಸದೃಢರಲ್ಲ, ಅವರು ಎಲ್ಲ ಪದವಿಗಳಿಗೂ ಅರ್ಹರಾಗುವುದಿಲ್ಲ ಎಂದು ಹಣೆಪಟ್ಟೆ ಕಟ್ಟಿ ಅವರನ್ನು ಹಗುರವಾಗಿ ಕಾಣುವ ಅನೇಕರಿಗೆ ಯಶಸ್ವಿ ಸೋಲಂಕಿ ಪ್ರತ್ಯುತ್ತರವಾಗಿ ನಿಲ್ಲುತ್ತಾರೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ ಇತಿಹಾಸ ಬರೆದ ಹೆಣ್ಣು ಮಗಳು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಲೆಫ್ಟಿನೆಂಟ್ ಕಮಾಂಡರ್ ಯಶಸ್ವಿ ಸೋಲಂಕಿ ಇತಿಹಾಸ ಬರೆದ ಹೆಣ್ಣು ಮಗಳು ಎಂಬ ವಿಷಯವನ್ನ ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.

0: ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೆಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 6 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾ. ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಬಸವಣ್ಣ ತನ್ನ ಮನೆಯವರೊಡನೆ ಕಲ್ಯಾಣಕ್ಕೆ ಬಂದು ನೆಲೆಸಿ ಹಲವಾರು ದಿನಗಳು ಉರುಳಿವೆ. ಹೊಸತನದ ಅಪರಿಚಿತತೆ ಮರೆಯಾಗಿ ಇವರು ನಮ್ಮವರು ಎನ್ನುವ ಸವಿಭಾವ ಕಂಡರಿಯದ ಊರಿನಲ್ಲಿ ಇಲ್ಲ. ಇದು ನಮ್ಮದೇ ಊರು, ಇಲ್ಲಿರುವ ಎಲ್ಲರೂ ನಮ್ಮವರೇ. ನಮ್ಮ ದಿನಗಳಿನ್ನು ಹೊಲಬುಗೆಡದು ಇಂದು ನೆಲೆಯೂರಿದ್ದೇವೆ, ನಾಳೆ ಫಲ ಸಿಕ್ಕೇ ಸಿಗುತ್ತದೆ ಎಂಬ ಭಾವ ತುಂಬಿದಂತೆ ಎಲ್ಲರೂ ನಮ್ಮವರು ಎನ್ನುವ ಆಮೋದ ಎಲ್ಲರ ಮೈ ಮನಗಳಲ್ಲಿ ಬಂದವರು ಇದ್ದವರಿಗೆ ಇವರಾರೋ ಅಪರಿಚಿತರು ಎಂಬ ಭಾವ ಮೂಡಲೇ ಇಲ್ಲ. ಚೆಲುವಿನ ತವರಿನವರು, ಒಲವಿನೆದೆ ಬಂಧುಗಳು, ನಮ್ಮವರು ಇವರು ಇಂದಿನಿಂದಿಲ್ಲ ಎಂದಿನಿಂದಲೋ ಎಂಬ ಭಾವ ಎಲ್ಲರಲ್ಲಿ ತುಂಬಿತ್ತು. ಬಸವಣ್ಣನ ಮನೆಯವರೆಲ್ಲರೂ ಕಲ್ಯಾಣದ ಪರಿಸರಕ್ಕೆ ಬೇಗನೆ ಹೊಂದಿಕೊಂಡರು. ಬಸವಣ್ಣನವರ ಇವ ಯಾರವ ಎನ್ನದಿರು, ಇವ ನಮ್ಮವನೆನ್ನುವ ನುಡಿಯೇ ಎಲ್ಲರೆದೆ ಬಡಿತವಾಗಿತ್ತು. ಮನೆ ತೊಳೆದು ಬೆಳಗಿ ಮನವರಳಿ ಹೊಸ ಬೆಳಗ ದಿಕ್ಕಿನಲ್ಲಿ ಕಣ್ದೆರೆದು ಎಲ್ಲರನ್ನು ಮುತ್ತಿಕೊಂಡಿತ್ತು. ಬಸವಣ್ಣನವರ ಎದೆಯಲ್ಲಿ ರಾಜಕಾರ್ಯದ ಜೊತೆಗೆ ಹೊಸ ಹೊಸ ಜಗದ ಓಡಾಟ, ಹೊಸ ಬಗೆಯ ಒಡನಾಟ, ಇಲ್ಲಿ ಸಲ್ಲುವರು ಎಲ್ಲೆಲ್ಲೂ ಭಾವ ತುಂಬಿ ತುಳುಕುತ್ತಿತ್ತು. ಬಸವಣ್ಣನವರ ಮನದಲ್ಲಿ ನನ್ನ ಸಂಗಮನು ಸರ್ವಾಂತರಿಯಾಮಿ, ಇಹನಿಲ್ಲಿ ನನ್ನೊಡನೆ ಕಪ್ಪಡಿ ಸಂಗಮದಲ್ಲಿ ಇದ್ದಂತೆಂಬ ಹರುಷ ಅನುಭೂತಿ ಚನ್ನ ಬಸವಣ್ಣನ

ಜನದ ಅನುಭವ ಮರೆಯಾಗುವ ಮೊದಲೇ ತೋರಬೇಕಿದೆ ಹೊಸ ದಿಕ್ಕನ್ನು ಎಂಬಾಸೆಯಲ್ಲಿ ಗುರುಗಳ ಹುಡುಕಾಟ ನಡೆಸಿದ್ದ ಬಿಜ್ಜಳರಸರ ನೆರವನ್ನು ಪಡೆದ ಶಿವಬ್ರಹ್ಮ ಭಟ್ಟಾಚಾರ್ಯರ ಪರಿಚಯ ಮಾಡಿಕೊಂಡು ಅವರಲ್ಲಿ ಸ್ವೀಕರಿಸಲು ತಾವು ನನ್ನ ಅಳಿಯ ಚನ್ನ ಬಸವನನ್ನು ನಿಮ್ಮೆದೆಯ ಶಿಶುವಾಗಿಯವನು ಬೆಳಗುವನು ಎಂದು ಭಿನ್ನವಿಸಿದಾಗ ಗುರುಗಳೆದೆ ನಗೆ ಮಲ್ಲಿಗೆ ಹೂವಾಗಿ ಅರಳಿ ಘಮಿಸಿ ಬೆಳಗಿತು. ಯುಗ ಯುಗದಲ್ಲಿ ಜಗದಲ್ಲಿ ಹೊಸ ಹೊಸ ಅವತಾರವನ್ನೆತ್ತಿ ಪರಮಾತ್ಮ ಭಕ್ತರನ್ನು ಸಲಹುತ್ತಿರುವಂತೆ ಬಸವಾವತಾರವಾಗಿದೆ ನಮ್ಮ ಬದುಕನ್ನು ಉದ್ಧರಿಸಲು ಎನ್ನುವ ಭಾವ ಎಲ್ಲರಲ್ಲೂ ದಿನೇ ದಿನೇ ಗಟ್ಟಿಯಾಗುತ್ತಿತ್ತು. ಅದು ಹಾಡಾಗಿ ಹಾಡು ಹೊಗಳಿಕೆಯಾಗಿ ಎಲ್ಲೆಲ್ಲೂ ಸುತ್ತ ತೊಡಗಿತ್ತು. ಕೆಲವರಿಗೆ ಮುಂಗಾರಧಾರಿ, ಕೆಲವರಿಗೆ ಬೆಂಕಿ ಕಿಡಿಯನ್ನು ಎಬ್ಬಿಸಿದ ಮರುತ. ತನ್ನೊಳಗೆ ಬೆಳಕಾಗಿ ಕಿಡಿಯ ಜ್ವಾಲೆಯು ಕುಡಿಯಾಗಿ ಬೆಳೆ ಬೆಳೆದು ವಿಸ್ಫುರಣದ ವಿಸ್ತಾರದಲ್ಲಿ ವಿಹರಿಸಲು ಸಮಯ ಬಂದಿದೆ. ಈಗ ಅವತಾರಿಯ ದಿವ್ಯ ಸಂಕಲ್ಪ ಜ್ಯೋತಿಯಾಗಿ ಅರಳಲು ಪಡೆದರ ಪೂರ್ಣತೆಯ ವಿಭಾವವನ್ನು ವಿಶ್ವ ಜ್ಯೋತಿಯ ವಿಶ್ವಾತೀತ ಪ್ರಭೆ ಅಲಸಿದೆ ವರ್ಣ ವರ್ಣದ ಜೀವ ಸಂಕುಲ ರಾಗಿಸುವೆಲ್ಲೆಡೆಯಲ್ಲಿ ಎಂದರಿವಾಗಿ ಜನಸಮೂಹ ಬಸವ ನೆರಳಾಗಿ ಬಸವನನ್ನು ಹಿಂಬಾಲಿಸುತ್ತಿತ್ತು. ಒಮ್ಮೆ ನೂರಾರು ಮಂದಿ ಬಸವಣ್ಣನ ಭೇಟಿಯಾಗಿ ಅವರ ಮನೆಯ ಅಂಗಳದಲ್ಲಿ ಕಾಯುತ್ತಿದ್ದರು. ಬಂದಂತೆ ಬಸವಣ್ಣ ಅವರೆಲ್ಲರನ್ನು ಪ್ರೀತಿಯಿಂದ ಮಾತನಾಡಿಸಿ ತಮ್ಮ ಮನೆಯ ಸಭಾಭವನಕ್ಕೆ ಕರೆದೊಯ್ದರು. ಸರಳ ಸೊಬಗ ಮಾತುಕತೆಯಲ್ಲಿ ಎಲ್ಲರಿದ್ದಂತೆ ನಗೆ ಪರಿಮಳವ ಬೀರಿ ಆನಂದೋಕುಳಿಯಲ್ಲಿ ಮೀಯಿಸಿದರು. ಸಿರಿಗಂಧ ಹರಿದಾರಿ ದೂರ ಹರಡಿತು. ಎಲ್ಲರೂ ಭಾವ ಪರವಶತಾ ಮೋಹ ಕಂಗಳಲ್ಲಿ ಬಸವಣ್ಣನನ್ನೇ ದಿಟ್ಟಿಸುತ್ತಿದ್ದರು. ಉತ್ತಣ್ಣ, ಶಾಂತಯ್ಯ, ಕೇತಯ್ಯ, ಚಂದಯ್ಯ, ನರಸಾಚಾರಿ, ತಳವಾರ ಚನ್ನ, ಮಡಿವಾಳ ರಾಮ, ಸಿಂಪಿಗ ಸೋಮ, ಚಮ್ಮಾರಿಕೆಯ ಕೂಸ, ಕುಂಬಾರಮಾದ, ಬಣ್ಣದ ಭೀಮ ತಮ್ಮ ಹೆಸರನ್ನು ತಿಳಿಸಿ ಪರಿಚಯಿಸಿಕೊಂಡರು. ಅವರವರ ವೃತ್ತಿಯ ಪರಿಚಯವೂ ಆಯಿತು. ಪರಿಚಯವಾದಂತೆ ಬಸವಣ್ಣನವರ ಮನದಲ್ಲಿ ಇವರೆಲ್ಲರೂ ದುಡಿಮೆಯಲ್ಲಿ ತೊಡಗಿದ್ದರೂ ಸುತ್ತಲ ಜಗದ ಅರಚಾಟ ಕಿರುಚಾಟಗಳಿಂದ ಕಂಗೆಟ್ಟಿದ್ದಾರೆ. ತಮ್ಮ ಬದುಕಿಗೆ ಬೆಲೆಯೇ ಇಲ್ಲವೆಂದು ಪರಿತಪಿಸುತ್ತಿದ್ದಾರೆ. ಕತ್ತಲ ಕೂಪದಲ್ಲಿ ಬಿದ್ದು ಹೊರಳಾಡುತ್ತಿರುವ ಇವರನ್ನೆಲ್ಲ ಮೇಲೆತ್ತಿದರೆ ದುಡಿಮೆಗಿರುವ ಬೆಲೆ, ನೆಲೆ, ಅರ್ಥವನ್ನು ಒಂದಾಗಿ ಬಾಳಿ ನೆಮ್ಮದಿಯನ್ನು ಕಂಡ ಬದುಕಿಗಂಟಿದ ದುಗುಡವನ್ನು ಮರೆಯುವರು ಎಂದು ನಿರ್ಧರಿಸಿ ನಿಧಾನವಾಗಿ ಆತ್ಮೀಯ ಶರಣ ಬಂಧುಗಳೇ, ದುಡಿಮೆ ಎಂಬುದು ಕಾಯಕ ಎಂದಾಗಬೇಕು. ಕಾಯಕವೇ ಕೈಲಾಸ ಮಾತಿನ ಅರ್ಥವನ್ನು ಮನಗಾಣಿಸಿಕೊಳ್ಳಿ. ನಂಬಿ ನಡೆಯುವವರಿಗೆ ಇಂಬು ನೀಡುವ ನನ್ನ ಸಂಗಮನು ಮಾಡುವ ಕೆಲಸದಲ್ಲಿ ನಿಷ್ಠೆಯನ್ನು ತೋರಿದರೆ ಸೊಗದಲ್ಲಿ ಬದುಕನ್ನು ಸಾಗಿಸಬಹುದು, ಇತರರ ಬದುಕನ್ನೂ ಸೊಗಸಾಗಿಸಬಹುದು ಎಂದವರು ಬಂದವರನ್ನು ಬಂದಂತೆ ಹಿಂದಕ್ಕೆ ಕಳುಹಿಸಬಾರದೆಂದು ನಾಗಮ್ಮ ಗಂಗೆ ನೀಲೆಯರ ಮೇಲುಸ್ತುವಾರಿಯಲ್ಲಿ ದಾಸೋಹವನ್ನು ಸಿದ್ಧಪಡಿಸಿದರು. ಬಂದವರೆಲ್ಲರೂ ಒಂದೇ ಸಾಲಿನಲ್ಲಿ, ಬಸವಣ್ಣನೂ ಅವರೊಡನೆ. ಆಸಕ್ತರಿಗೆ ಲಿಂಗದೀಕ್ಷಾ ಸಮಾರಂಭ, ಶಿವನಾಮ ಸಂಕೀರ್ತನೆ ತುಂಬಿ ಮೊರೆಯತೊಡಗಿತು. ಬಸವಣ್ಣನವರ ಹಿರಿತನದಲ್ಲಿ ನೂರಾರು ಮಂದಿ ಲಿಂಗದೀಕ್ಷೆಯನ್ನು ಸ್ವೀಕರಿಸಿದರು. ಎಲ್ಲರಲ್ಲೂ ಧನ್ಯತಾಭಾವ. ಎಲ್ಲರೂ ಒಂದಾಗಿ ಅಣ್ಣನವರಿಂದ ಮಾತ ದಾಸೋಹ ಬೇಕು ಎಂದರು. ಬಸವಣ್ಣನವರು ಅಂದಣವ ನೇರಿದ ಸೊಣಗನಂತೆ ಕಂಡುಬಿಡದು ತನ್ನ ಮುಂದಿನ ಸ್ವಭಾವವ. ಸುಡುಸುಡೀ ಮನವನು ವಿಷಯಕ್ಕೆ ಹರಿವುದು ಮೃಡ ನಿಮ್ಮ ನೆನೆಯಲೀಯದು ಎನ್ನೊಡೆಯ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನೆದಂತೆ ಸೆರಗೊಡ್ಡಿ ಬೇಡುವೆ ನಿನ್ನ ಎಂದಂತೆ ಎಲ್ಲರೂ ಆನಂದ ತುಂಬಿರರು. ಶರಣನೊಬ್ಬ ಮನದಲ್ಲಿ ಇಂತೆಂದ, ಇನ್ನೀ ದಿನದಲ್ಲಿ ರವಿ ಇಲ್ಲ, ಬರಲು ನಿಶ್ಚಿತವಾಗಿ ನಾಚುವನು. ಅವನ ಮನ ಅವನಿಗೆ ಅರಹುವುದು ಇದಕ್ಕಿಂತ ಮಿಗಿಲಾದ ಪ್ರಕಾಶವನ್ನು ನಾನು ಬೀರಲಾರೆನೆಂದು. ನಾನಿಲ್ಲಿ ಬದುಕ ನಿಜಾನಂದವನ್ನು ಅನುಭವಿಸಿದೆ. ಬಸವಣ್ಣ ಅವರಿಂದಲೇ ನಮ್ಮ ಜಗಕ್ಕಿನ್ನು ಬೆಳಕು. ಆದರೆ ಎಲ್ಲ ಸಂಭ್ರಮ ಸಂತೃಪ್ತಿಯ ನಡುವೆಯೂ ಎಲ್ಲೋ ಮೂಲೆಯಲ್ಲಿ ಅಪಸ್ವರವೂ ದನಿಸಿತ್ತು. ಬಸವಣ್ಣನ ಕಿವಿ ಎದೆಯ ಚುಚ್ಚಿತ್ತು.

ವಿಂಗಡಿಸುತ್ತಿತ್ತು ಮನದಲ್ಲಿ. ಗೆದ್ದವನು ನಾನೆಂದು ಮೈ ಮರೆತು ಇನ್ನು ಕೂರುವಂತಿಲ್ಲ. ಹಿಂದಿನದು ಮೊದಲು, ಮುಂದಿನದು ಹತ್ತು ನೂರು ಸಾವಿರ. ಹಲವರು ಮರುಳನಿವ ಕಟ್ಟಿದರ ಎಲ್ಲರ ಕೊರಳಿಗೆ ಲಿಂಗವನ್ನು ಬರುವ ಭಾಗ್ಯವೇನಿದೆ ಎಂದು ನಗುತ್ತಲೇ ಉಡಿಸುತ್ತಿದ್ದರೆ ಇನ್ನಷ್ಟು ಮಂದಿ ಕೆಡುಕಿದೆ ಬಸವನಿಂದ ನಾವೆಲ್ಲರೂ ನಂಬಿ ಆಚರಿಸುತ್ತಿರುವ ಧರ್ಮಕ್ಕೆ ಇವನೀಗ ಕೊಡಲಿ ಕಾವು ಕುಲಕ್ಕೆ ಮೃತ್ಯು ಎಂದಾಗಿದ್ದಾನೆ ಎಂದು ಗಳಹುತ್ತಿದ್ದರು. ಬಸವಣ್ಣ ಮನದಲ್ಲೇ, ನನ್ನದು ಮರಳು ಪಯಣದ ಕನಸಲ್ಲ, ಅರಿತೆಲ್ಲವನ್ನು ಕಂಡ ದಾರಿಯಲ್ಲಿ ದಿಟ್ಟ ಹೆಜ್ಜೆಯನ್ನಿಡುವೆ ಎಂಬ ನಿರ್ಧಾರ ಭಾವ. ಬಿಜ್ಜಳ ಸಭೆ ಕರೆದಿದ್ದ. ತನ್ನ ಮನದ ಬಾಗಿಲಲ್ಲಿ ಬಸವ ಹೊಸ ಬೆಳಕು ತೋರುತ್ತಿದ್ದಾನೆ ಎಂದೆನಿಸುತ್ತಿದ್ದರು. ರಾಜಕೀಯ ಬೆಳವಣಿಗೆಗಳ ಭೀತಿಯೂ ಆವರಿಸುತ್ತಿತ್ತು. ತನ್ನಾಪ್ತ ವರ್ಗಕ್ಕೆ, ಮಂತ್ರಿ ಪಂಡಿತರಿಗೆ ವಿಷಯಗಳನ್ನು ಸಮಗ್ರವಾಗಿ ತಿಳಿಸಿದ. ಸಭೆಗೆ ಬಂದ ಆಹ್ವಾನ ಪಂಡಿತರು ತಳಮಳಿಸುತ್ತಿದ್ದರು. ಬಸವನ ಆಗಮನವಾದಂತೆ ಒಲವ ಸ್ವಾಗತ. ಬಸವನ ಅಭಿಮಾನಿಗಳ ಮನದಲ್ಲಿ ಜಗದ ಅಸಮತೆಯ ನಿವಾರಿಸುವ ನಾಯಕನಿವನು, ರಾಜ್ಯ ಭಂಡಾರವನ್ನು ನುರ್ಮಡಿಸುವ ಭಂಡಾರಿ, ಬಳಲಿರುವ ಮನದವರಿಗೆಲ್ಲ ವಚನಗಳಿಂದ ಆನಂದ ಪೋಣಿಸುವವನು, ಎಲ್ಲರನ್ನು ಉದ್ಧರಿಸುವಲ್ಲಿ ಮಗ್ನನಾಗಿರುವ ದೇವಮಾನವ. ಮಾತು ರಿಂಗಣಿಸುತ್ತಿತ್ತು. ಬಸವಣ್ಣನವರನ್ನು ಕಂಡಂತೆ ನೆರೆದಿದ್ದ ರಾಜ್ಯ ಭಂಡಾರದ ಹಿರಿಯ ಕಿರಿಯ ಅಧಿಕಾರಿಗಳ ಮನ ರಿಂಗಣಿಸತೊಡಗಿತು. ಇವ ಅಧಿಕಾರಿಯಲ್ಲ, ಗೆಳೆಯ, ಸಹೋದರ, ಸಹೋದ್ಯೋಗಿ, ಪರಮಾಪ್ತ, ಕುಟುಂಬದ ಸರ್ವಸ್ವ, ಸರಿ ಸಮದಿ ದುಡಿದು ಕೈ ಜೋಡಿಸುವವನು. ಅಧಿಕಾರಿಯಾದವರು ಬಸವನಂತೆಯೇ ಇರಬೇಕು. ಬಸವನ ಹುಬ್ಬು ಗಂಟು ಕಟ್ಟಿದ್ದನ್ನು ನಾವು ಕಂಡೂ ಇಲ್ಲ, ಕೇಳಿಯೂ ಇಲ್ಲ. ತಮ್ಮೆದೆಯ ಮೋಡಿಯಾಟದ ಬಂಧಿಯಾಗಿಸಿ ನಗು ನಗುತ್ತಾ ನಮ್ಮವರಿಂದೆಲ್ಲ ಕೆಲಸಗಳನ್ನು ಮಾಡಿಸುವನು ಬಸವಣ್ಣ. ಜೊತೆಯಲ್ಲಿದ್ದರೆ ಸಾಕು, ಮಾಡಬೇಕಾಗಿರುವ ಯಾವುದೇ ಕೆಲಸ ದುಸ್ಸಾಧ್ಯ ಎಂದೆನಿಸುವುದೇ ಇಲ್ಲ. ಆದರೆ ಬಸವಣ್ಣ ಜೊತೆಯಲ್ಲಿ ಇರದಿದ್ದರೆ ಆ ಸಮಯ ಸತ್ತ ಹೆಣ ಮುಂದಕ್ಕೆ ಹೋಗದು. ಬಸವ ಎಂದರೆ ಪರುಷಮಣಿ. ಎಲ್ಲಿ ಬಸವಣ್ಣ ಇರುವರೋ ಅಲ್ಲಿ ಸದ್ಭಾವ, ಸದ್ಬುದ್ಧಿ, ಸತ್ಕೃತಿಗಳು ನರುಗಂಪ ಬೀರುತ್ತ ನಿಜ ಬದುಕಿಗೆ ಬದ್ಧರಾಗಿರಬೇಕು ಎನ್ನುತ್ತವೆ. ಎಲ್ಲರ ಅಭಿಮಾನ ಅಪರಿಮಿತವಾಗುತ್ತಿದ್ದಂತೆ ಹಲವರಿಗದು ಅತಿರೇಕ ಎಂದೆನಿಸತೊಡಗಿತು. ಬಸವಣ್ಣನ ನಾವೆಲ್ಲರೂ ಸಮಾನರು ಎಂಬ ಏಕಮನ ಭಾವ ಧೋರಣೆಯು ನಾವು ಮೇಲೆ ನೀವೆಲ್ಲರೂ ಕೆಳಗೆ ಎಂಬ ಮನೋಭಾವದವರಿಗೆ ಒಪ್ಪುವುದು ಬಹಳ ಕಷ್ಟವಾಯಿತು. ಅರಸರಲ್ಲಿ ದೂರಿತ್ತರು. ಬಿಜ್ಜಳ ಬಸವಣ್ಣನವರನ್ನು ಬರಹೇಳಿ ಬಂದಂತೆ ತಮ್ಮೆದೆಯ ನೋವು, ಆಕ್ರೋಶ ಹಾಗೂ ಕಿವಿ ತುಂಬಿದ ದೂರನ್ನು ಅರುಹಿದರು. ಬಸವಣ್ಣ ತಮ್ಮ ಕಾರ್ಯದ ಉದ್ದೇಶವನ್ನು ಮತ್ತಷ್ಟು ಸ್ಪಷ್ಟವಾಗಿ ತಿಳಿಸಿದರು. ತಮ್ಮ ಸರ್ವ ಸಮಾನ ಭಾವನಾ ಧೋರಣೆಯು ತಾವು ಮೇಲೂ ಎಂದು ಬೀಗುವವರಿಗೆ ಅಪಥ್ಯವಾಗಿದೆ ಎಂದರು. ಮಾತು ಮುಂದುವರಿದಂತೆ ಇಬ್ಬರು ಮತ್ತಷ್ಟು ಹತ್ತಿರವಾದರು. ಇಬ್ಬರ ಮನದಲ್ಲೂ ಚಿರವಾಗಿರಲಿ ನಗುವು ಎದೆ ತುಂಬ ಎಂಬ ಸದ್ಧರ್ಮ ಸರ್ವ ಸಮಾನತಾ ಒಲವ ಪ್ರಾರ್ಥನೆಯು ಅನುರಣಿಸುತ್ತಿತ್ತು. ಅನುಭವ ಮಂಟಪದಲ್ಲಿ ಎಂದಿನಂತೆ ಶರಣಗೋಷ್ಠಿ. ಬಸವಣ್ಣನವರ ಅಪೇಕ್ಷೆಯ ಮೇರೆಗೆ ಹರಳಯ್ಯ ಅಳುಕಳುಕಿ ಒಳಬಂದ. ಬಂದವನನ್ನು ನೋಡಿ ಒಳಗಿದ್ದವರು ಅಸಹನೆಯಿಂದ ಕ್ರೋಧಿತರಾದರು, ಹೊರಬಂದರು. ವಿಷಯವನ್ನು ಅರಿತ ಬಸವಣ್ಣ ಅವರೆಲ್ಲರೂ ಇರುವಲ್ಲಿ ತೆರಳಿ ಕೈ ಮುಗಿದ, ಪ್ರಾರ್ಥಿಸಿದ. ಮನದಲ್ಲಿ ಇವರೆಲ್ಲರಿಗೆ ಶರಣಧರ್ಮದ ಇಷ್ಟಲಿಂಗಾರಾಧನೆಯ ಮಹತ್ವವನ್ನು ಅರುಹಲೇಬೇಕು ಎನ್ನುವ ನಿರ್ಧಾರ ಮೂಡಿತು. ನುಡಿದರು, ಹೊಲೆಯ ಹೊಲೆಯ ಎನ್ನುತ್ತ ಹೊಲೆತನವನ್ನು ಹೊರಿಸಬೇಡಿ. ಹೊಲೆತನವೆಂಬುದು ಜಾತಿಯಲ್ಲಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿಯಿರಿ. ಕೊಲ್ಲುವವನು ಹೊಲೆಯ, ಹೊಲಸ ತಿನ್ನುವವನು ಹೊಲೆಯ, ಸತ್ಯ ಧರ್ಮದ ದಾರಿಯಲ್ಲಿ ನಡೆಯದಿರುವವನು ಹೊಲೆಯ, ಮನದಲ್ಲಿ ಅಹಿತ ಭಾವವನ್ನಿರಿಸಿ ಕಪಟನಾಟಕ ಆಡುವವ ಹೊಲೆಯ, ನಂಬಿದ ತತ್ವಗಳಿಗೆ ಎದುರು ನಿಂತವನು ಹೊಲೆಯ, ಹಿತಶತ್ರುವಾಗಿ ಬದುಕ ಕೊಲ್ಲುವವನು ಹೊಲೆಯ, ಜಾತಿ ನೀತಿ ಭೇದವ ಮಾಡುವವನು ಹೊಲೆಯ,
ವರೆಗಲ್ಲಿಗೆ ತಿಕ್ಕಿ ಪರೀಕ್ಷಿಸಿರಿ ಎಲ್ಲರನ್ನು.

ನನ್ನಲ್ಲಿ ಹೊಲೆತನ ಇದ್ದಲ್ಲಿ ನನ್ನನ್ನೂ ನಿಮ್ಮಲ್ಲಿ ಒಬ್ಬನೆಂದು ಪರಿಗಣಿಸಿರಿ. ಹೊಕ್ಕು ನಿಮ್ಮಳು ನೀವು ಕಂಡು ನಿಮ್ಮನ್ನು ನೀವೇ ಅರಿವಾಗಿಸಿರಿ. ಮೆತ್ತಿಹುದೇ ಹೊಲತನವು ನಮ್ಮ ಮತಿಗೆಂದು ಜಾತಿಯಲ್ಲಿ ಹೊಲೆತನ ಇದೆ ಎಂಬುದನ್ನು ಮರೆತು ಬದುಕ ರೀತಿ ನೀತಿ ಪ್ರೀತಿಗಳ ನಕಾರಾತ್ಮಕ ಧೋರಣೆಯೇ ಹೊಲೆತನ ಎಂದರಿತು ಇಂದಿನಿಂದಲೇ ಹೊರಹಾಕಿ ಮನದ ಹೊಲೆತನವನ್ನು. ಬಸವಣ್ಣನವರ ಮಾತು ಧಾರಾ ನುಡಿಯಾಗಿ ಸುರಿಯುತ್ತಲೇ ಇತ್ತು. ನೆರೆದವರಲ್ಲಿ ಕೆಲವರಿಗೆ ಒಂದಷ್ಟು ಚಡಪಡಿಕೆ, ಅಂತರಂಗದಲ್ಲಿ ತಳಮಳ ಕಸಿವಿಸಿ ಎಲ್ಲರೂ ಮೌನಧಾರಿಗಳಾದರು. ಮೇಲೆದ್ದ ಕಾಮಿದೇವ ತನ್ನ ಒಣಗಿದ ನಾಲಿಗೆಯನ್ನು ಬಲವಂತದಿಂದ ಆಡಿಸಿದ. ಅರಿತು ಸತ್ಯ ಧರ್ಮವನ್ನು ಮುನ್ನಡೆವೆವು ನಾವಿನ್ನೂ ನೀವು ತೋರುವ ದಾರಿಯಲ್ಲಿ, ನೀಗಿಸಿಕೊಳ್ಳುವೆವು ಮನದ ಬೇಗೆಯನ್ನು. ಬೇಗೆ ಸರಿಸಿ ಬೆಳಕು ಆಗಿಸಿದ ತಮಗೆ ಚಿರಋಣಿಗಳು ನಾವು. ನಮ್ಮ ನಾಳೆಗಳ ಏಕಮೇವಾದ್ವಿತೀಯ ಸಿರಿಗುರುವು ನೀವು. ವಿಶ್ವ ಧರ್ಮವ ಬೋಧಿಸಿದ ವಿಶ್ವಾತ್ಮರು ನೀವು. ಇಂದಿನಿಂದ ನಿಮ್ಮೊಡನೆ ನಾವು, ನಿಮ್ಮಂತೆಯೇ ನಾವು. ಇದರಿಂದ ನಮ್ಮ ಬದುಕು ಅಭ್ಯುದಯ. ಎಲ್ಲರೂ ದನಿಗೂಡಿಸಿದರು. ಒಳಬಂದು ಒಲವಿನಿಂದ ಅಲ್ಲಿದ್ದ ಹರಳಯ್ಯನನ್ನು ಅಪ್ಪಿಕೊಂಡರು. ನೀನು ನಮ್ಮವನು, ನಾವು ನಿನ್ನವರು ಎಂದರು. ನೀರಾಡಿದ ಕಂಗಳಲ್ಲಿ ಬಸವ ರೂಪ ಪ್ರತಿಫಲಿಸಿತು. ವಸಂತಾಹ್ಲಾದ ತುಂಬಿ ಮರೆಯಿತು. ಗೋಷ್ಠಿ ಬಲು ಸೊಗದಲ್ಲಿ ನಡೆಯಿತು. ಕಲ್ಯಾಣದಲ್ಲಿ ಯುದ್ಧ ಭೀತಿ ನಿರಂತರವಾಗಿತ್ತು. ಬಿಜ್ಜಳ ಯುದ್ಧದಲ್ಲಿ ಗೆದ್ದಿದ್ದರೂ ಎಚ್ಚರಿಕೆಯಿಂದಿದ್ದ ರೇಚರಸ, ಮಂಚರಸ, ಮಧುಸೂದನ, ಕಸಪಯ್ಯ, ಬೊಮ್ಮರಸಾದಿ ನಾಯಕರನ್ನು ಕರೆಸಿ ಸಮಾಲೋಚನೆ ನಡೆಸಿದ. ಎಲ್ಲರ ಮನದಲ್ಲೂ ಕತ್ತಿ ಯಾರ ಕತ್ತಿನ ಮೇಲೆ ತೂಗುತ್ತಿದೆ ಎಂಬ ಯೋಚನೆ. ಮುಂದೆ ಬಸವಣ್ಣನೊಡನೆ ಮಾತುಕತೆ. ತನ್ನ ಅಂತರಂಗದ ತಳಮಳವನ್ನು ಅರುಹಿದ. ಬಸವ ಮೌನದಲ್ಲಿ ಆಲಿಸಿ ಬಿಜ್ಜಳನ ಮನಬೇಗೆಯನ್ನು ಅರಿತ, ಸಂತೈಸಿದ. ಆದರೂ ಬಸವನ ಅಂತರಂಗದಲ್ಲಿ ನಿಲ್ಲದ ತಳಮಳ. ನಮಗಿರುವ ಅಲ್ಪಾಯುಷ್ಯದ ಅವಧಿಯಲ್ಲಿ ಏಕಿಂತಹ ಆಟಾಟೋಪ. ಎಲ್ಲರೂ ಅವರವರ ಪಾಡಿಗಿದ್ದು ಬಾಳ ಹರುಷವ ತೋರಿದರೆ ಆನಂದ ರಸವಾರಿದೆಯಾಗ. ಆದರೆ ನಾನು ಮೆರೆಯುವುದನ್ನೇ ಉಸಿರಾಗಿಸಿಕೊಂಡಿರುವ ಮನುಕುಲದ ಮತಿಹೀನರಿಗೆ ಬುದ್ಧಿ ಎಂದು ಬಂದೀತು ಎಂದು ವಿಷಾದಿಸಿದರು. ನಾವೆಲ್ಲ ಒಂದೇ ಎಂಬ ಭಾವವನ್ನು ಉಕ್ಕಿಸುವಲ್ಲಿ ಮುಂದಾಗಬೇಕೆಂದು ನಿರ್ಧರಿಸಿದರು. ಅವರ ಚಲನೆಗೆ ಸಹಚರರು ಸ್ಪಂದಿಸುತ್ತಿದ್ದರು. ಬಸವ ತತ್ವ ಎಂದರೆ ನಾವೆಲ್ಲರೂ ಒಂದೇ ಎಂಬ ಶರಣ ತತ್ವ ಎಂದು ಅರುಹತೊಡಗಿದರು. ಎಲ್ಲರೆದೆ ರಾಗವು, ಪಾಷಾಣ ಹೃದಯದಲ್ಲಿ ಮಧುರತೆಯು ಇನಿದಿನಿದು ಬಾಂಧವ್ಯ ನೆಲೆಸಿರಲು. ಅದು ಸೌಹಾರ್ದದ ಸಾಮರಸ್ಯ, ಅದು ಸ್ನೇಹ ಬಂಧುತ್ವವ ಬೆಳೆಸುತ್ತದೆ. ಎಲ್ಲರೂ ನಾವೆಲ್ಲ ಒಡನಾಡಿ ಬಾಂಧವರು, ಭಾವದವರಾದಂತೆ ಹರುಷ ಮುಂಗಾರ ಮಳೆಯ ಧಾರೆಯಾಗುತ್ತದೆ ಎಂದಾಗಿತ್ತು. ಬಸವಣ್ಣನವರು ನೆಟ್ಟ ಬೀಜದಲ್ಲಿ ಶರಣ ಸಂಕುಲವು ಹೊಸ ಹಸಿರಿನಲ್ಲಿ ನಳನಳಿಸಿ ಬೆಳೆಯತೊಡಗಿತು. ಆನಂದಿಸುವವರೊಡನೆ ಆಕ್ರೋಶಿಸುವವರೂ ಇದ್ದರು. ಅವರವರ ಲೋಕದಲ್ಲಿ ಅವರವರು, ಅವರವರ ಚಿಂತೆಯಲ್ಲಿ. ಒಮ್ಮೆ ಅನುಭವ ಮಂಟಪದಲ್ಲಿ ಶರಣರೆಲ್ಲರೂ ಸೇರಿದ್ದರು. ಬಸವಣ್ಣನವರು, ನನ್ನೊಲವ ಶರಣ ಬಂಧುಗಳೇ, ನಿಮ್ಮೆಲ್ಲರ ಉಪಸ್ಥಿತಿಯು ಧನ್ಯತೆಯನ್ನು ತಂದಿದೆ. ನುಡಿದಂತೆಯೇ ನಡೆವ, ನಡೆವಂತೆ ನುಡಿವ ರುಜು ಮಾರ್ಗವನ್ನು ಕಂಡು ನನ್ನಾತ್ಮ ಪಾವನತೆಯಿಂದಿದೆ. ನೀವೆಲ್ಲರೂ ಒಲವಿನಿಂದಲೇ ಬಂದು ನನಸಾಗಿದಿರಿ ಸರ್ವ ಜೀವನದ ಕನಸನ್ನು. ಸುಖ ದುಃಖದಲ್ಲಿ, ನೋವು ನಲಿವಿನಲ್ಲಿ, ಸುಗ್ಗಿ ಹಿಗ್ಗಿನಲ್ಲಿ, ಪ್ರೀತಿ ಪ್ರಣಯದಲ್ಲಿ, ಪ್ರಜ್ಞೆ ಪೂಜೆಯಲ್ಲಿ ಸಮಾನ ಮನೋಭಾವದವರಿರಲು ಬಾಳು ಸುಂದರ. ನಾವೀಗ ವಿಶ್ವ ವಿಕಸನ ಪಥದ ಏರಿಳಿತವನ್ನರಿತು ನುಗ್ಗಬೇಕಿದೆ. ಎಲ್ಲರೂ ಒಂದೆನ್ನುವ ಸವಿಭಾವದಲ್ಲಿ ಯಾರ ಊಹೆಗೂ ನಿಲುಕದ ರೀತಿಯಲ್ಲಿ ಬೆಳೆಯೋಣ. ಶ್ರದ್ಧೆ ಅಚಲವಾಗಿರಲಿ, ಗುರಿ ನೇರವಾಗಿರಲಿ. ಒಳಗನ್ನು ತೊಳೆದಂತೆ ಹೊರಗನ್ನೂ ತೊಳೆಯಬೇಕು. ಕಣ್ಣೆದುರ ಕೊಚ್ಚೆ ಹಿತ ತರುವಂತೆ ಬದಲಾಗಬೇಕು. ಅಂತರಂಗದ ಶುದ್ಧಿಯೊಡನೆ ಬಹಿರಂಗ ಶುದ್ಧಿಗೂ ಮುಂದಾಗೋಣ. ಲೌಕಿಕ ಜಗವ ಶುದ್ಧಿಗೊಳಿಸೋಣ. ಮನದ ಆರೋಗ್ಯಕ್ಕೆ ಬೇಕೇ ಬೇಕಿರುವುದು ದೈಹಿಕದ ಆರೋಗ್ಯ. ಸುತ್ತಲಿನ

ಪರಿಸರ ಶುದ್ಧವಾಗಿದ್ದರೆ ನಮಗದು ಲಭ್ಯ. ಮುಂಜಾನೆ ಎದ್ದು ಹೊರ ಕೆಲಸಕ್ಕೆ ಹೊರಡುವ ಮೊದಲೊಮ್ಮೆ ಮನೆಯನ್ನು ಸ್ವಚ್ಛ ಮಾಡೋಣ. ಆಗ ಮೂಡುವ ಭಾವವೇ ಇವನ ಮನೆ ಚಂದ, ಮನ ಚಂದ, ನುಡಿ ಚಂದ, ಚಂದವಿವನ ಅಂತರಂಗವೂ ಎಂದು. ಬಸವಣ್ಣನವರೆದ ನುಡಿಯು ಎಲ್ಲರಲ್ಲೂ ಹೊಸ ಪ್ರಭೆಯನ್ನು ಉಕ್ಕಿಸಿತು. ಹೃದಯಕ್ಕೆ ಹಿತವಾಯಿತು, ಉತ್ಸಾಹ ಮೈದುಂಬಿತು. ದಿನ ಉರುಳುತ್ತಿದ್ದಂತೆ ಅವರ ಕೇರಿಗಳು ಬದಲಾದವು, ಇಂದ್ರನಂದನದಂತಾದವು. ಹೊಲಗೇರಿಗಳು ಶಿವಶರಣ ಕೇರಿಗಳಾಗಿ ಕಂಗೊಳಿಸತೊಡಗಿದವು. ಆದರೆ ಮೇಲ್ಜಾತಿಯವರು ಇನ್ನಿಲ್ಲ ನಮಗೆ ಉಳಿಗಾಲವೆಂದು ಕೆರಳಿದರು. ಬಸವಣ್ಣನಿಗೆ ಪುತ್ರ ಜನನವಾಗಿದೆ. ಮಹಾಮನೆಯಲ್ಲಿ ಸಡಗರದ ಓಡಾಟ. ನೀಲಾಂಬೆ ತನ್ನ ಸುತನ ನಾಮಕರಣ ಮಹೋತ್ಸವಕ್ಕೆ ಕಾಯುತ್ತಿದ್ದಳು. ಗಂಗೆಯ ಸಂತೋಷಕ್ಕೆ ಮೀರೆಯೇ ಇರಲಿಲ್ಲ. ಜಗದ ಒಲವೆಲ್ಲವೂ ಸುತನ ಸಾಕ್ಷಾತ್ಕಾರದಿಂದ ತುಂಬಿ ಬಂತೆಂದು ಬೀಗಿದಳು. ಗಂಗೆ, ನೀಲೆ, ನಾಗವೇ, ಮೂವರಿಗೂ ಸಹಸ್ರ ಚಂದ್ರ ದರ್ಶನದ ಖುಷಿ. ಬಸವಣ್ಣನೂ ಇವರೊಡನೆ ಸೇರಿದ್ದ. ಹೊತ್ತೇರುತ್ತಿದ್ದಂತೆ ನಾಮಕರಣಕ್ಕೆ ತಾವು ಸಾಕ್ಷಿಯಾಗುವ ಆಸೆಯಿಂದ ಒಬ್ಬೊಬ್ಬರೇ ಬರಲಾರಂಭಿಸಿದರು. ಬರುವವರಿಗೆ ಒಲವ ಸ್ವಾಗತ ಕೋರಲು ಎಲ್ಲ ಶರಣರು ಮನೆ ಬಾಗಿಲಲ್ಲಿ. ರಾಜ ಬಿಜ್ಜಳ ಬಂದಂತೆ ಮಹಾಮನೆಯ ಸಂಭ್ರಮಕ್ಕೆ ಹೊಸ ಕಳೆ. ಬೆಳಗಿತು ಮನೆ, ಬಸವಣ್ಣನ ಹಿಗ್ಗಿಗೆ ಹೊಸರಕ್ಕೆ. ಮನೆಗೆ ಬಂದ ಪ್ರತಿಯೊಬ್ಬರೂ ಅವರವರ ಆನಂದ ಲೋಕದಲ್ಲಿ. ದಿನಗಳು ಉರುಳುತ್ತಿವೆ. ಒಮ್ಮೆ ಕಲ್ಯಾಣದ ರಾಜ ಬೀದಿಯಲ್ಲಿ ಶರಣನೊಬ್ಬ ಕಿನ್ನರಿ ನುಡಿಸುತ್ತ ಹಾಡುತ್ತಿದ್ದ. ಎತ್ತೆತ್ತ ನೋಡಿದ ಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತ ನೋಡಿದೊಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತವು ಸ್ವಾಯತವು ಸನ್ನಿಹಿತವು ಬಸವಣ್ಣನಿಂದ. ಇದ ಬಲ್ಲಿರೆ ನೀವು ಹೇಳಿರೆ, ಇತ್ತ ಬಲ್ಲಿರೆ ನೀವು ಕೇಳಿರೆ. ಬಸವ ಬಸವ ಎಂದವನ ಭಕ್ತಿ ಶೂನ್ಯ ಕಾಣ. ಕಲಿ ದೇವರ ದೇವ ಆಲಿಸುತ್ತಿದ್ದ ಎಲ್ಲರ ಮನದಲ್ಲಿ ಇಂದೆಮಗೆ ಸುದಿನ. ಬಂದಿಹನು ಓರುವ ಅಪ್ರತಿಮ ವಚನಗಾಯಕ, ಮನದಣಿ ಅವನ ಹಾಡನ್ನು ಕೇಳುತ್ತಿರಬೇಕು ಎಂಬ ಭಾವ. ಅಚ್ಚರಿ ಆನಂದ ಮೈ ತುಂಬಿದಂತೆ ಅವನ ಹಾಡನ್ನು ಕೇಳುವ ಆಸೆಯಲ್ಲಿ ಹಿಂಬಾಲಿಸತೊಡಗಿದರು. ಒಂದೊಂದು ದಿನ ಒಬ್ಬೊಬ್ಬರು ಎನ್ನುವಂತಾದರು. ಎಲ್ಲರಂತರಂಗದ ಆಲಾಪ ಬಸವಣ್ಣ ಬಸವಣ್ಣ ಬಸವಣ್ಣ ಬಸವಣ್ಣ ಎಂಬುದೇ ಆಗಿತ್ತು. ಬಸವಣ್ಣನವರ ಅರಿವಿಗೆ ಬರದಂತೆ ಅವರ ಒಲವ ಅಭಿಮಾನಿಗಳ ಸಂಖ್ಯೆ ಹೆಚ್ಚುತ್ತಲೇ ಇತ್ತು. ಅದರಂತೆ ಬಸವಣ್ಣನವರನ್ನು ಕಂಡರೆ ಆಗದವರ ಸಂಖ್ಯೆಯೂ ಹೆಚ್ಚುತ್ತಿತ್ತು. ಬಸವಣ್ಣನೆಂಬ ಬಳ್ಳಿ ಹರಡಿ ಸುತ್ತಲ ಜಗದತ್ತ ಅರಳಿಸುತ್ತ ಹೊಸ ಹೂವುಗಳ ಕರೆಯುತ್ತಿದ್ದ ತಮ್ಮೆಡೆಗೆ ಮರಿದುಂಬಿಗಳ ಸಾಲನ್ನು ಎಂಬ ಅನಿಸಿಕೆ ಹೂವ ಮಂದಾರವಾಗಿ ಹರಡುತ್ತಿದ್ದವು. ಫಲ ಕೆಲವು ಪಿಸುಣದ ಮನವ ಇರಿಯುವಂತಹ ಮಾತೂ ದಣಿಸುತ್ತಿತ್ತು. ಆದರೂ ಬಸವ ದರ್ಶನ, ಬಸವ ಭೇಟಿ, ಬಸವ ಮಿತ್ರತ್ವದಾಸೆಯಲ್ಲಿ ಕಲ್ಯಾಣಕ್ಕೆ ಧಾವಿಸುತ್ತಾ ಬರುತ್ತಿರುವವರು ಅಗಣಿತರು ಎಂದಾದರು. ದರ್ಶಿಸಿ ಬಸವಣ್ಣನನ್ನು ಪುನೀತವು ನಮ್ಮ ಬಾಳು ಎಂಬುದೆಲ್ಲರ ಮನದ ಮಹಾ ಆಸೆಯಾಗಿತ್ತು. ಒಮ್ಮೆ ಬಸವಣ್ಣನವರ ವಿರೋಧಿಗಳೆಲ್ಲರೂ ಒಂದೆಡೆ ಸೇರಿದರು. ತಾವು ಕೈಗೊಳ್ಳಬೇಕಾಗಿರುವ ಕುತಂತ್ರಗಳ ಕುರಿತು ಚರ್ಚಿಸತೊಡಗಿದರು. ಬಸವಣ್ಣನವರ ಜನಾನುರಾಗ ಹಾಗೂ ಜನಪ್ರಿಯತೆಯನ್ನು ಇಳಿಸಲೇಬೇಕೆಂದು ಹಠತೊಟ್ಟಂತಿದ್ದರು. ಅವರೆಲ್ಲರ ಮನದ ಉಲಿತವು ಬೆಳೆದರೆ ಬಸವ ನಿಂತು, ಕಡೆಗಣಿಸುವರೆಲ್ಲರೂ ನಮ್ಮನ್ನು, ಆಗ ನಮಗಿರುವ ಅಧಿಕಾರ ಶ್ರೇಷ್ಠತೆಯು ನಿರ್ನಾಮ ಎಂದೇ ಆಗಿತ್ತು. ಕೃಷ್ಣರಸ ಬಂದು ದಾಮೋದರ ಪಂಡಿತರನ್ನು ಭೇಟಿಯಾಗಿ ತನ್ನ ಅಳಲನ್ನು ತೋಡಿಕೊಂಡನು. ಬೆಲೆಯಿಲ್ಲ ನಮಗೀ ಊರಿನಲ್ಲಿ, ಎಲ್ಲರಿಗೂ ಬೇಕು ಬಸವ ಮಾತ್ರ. ಬಸವ ಹೊರತಾದ ಜಗತ್ತೆಲ್ಲವೂ ಶೂನ್ಯ ಎಂಬಂತಿಹರು ನಡೆನುಡಿಯಲ್ಲಿ. ನಾನು ಕರೆದರೂ ಬರದವರು ಬಸವನನ್ನು ದೂರದಲ್ಲಿ ಕಂಡರೂ ಸಾಕು, ಅವನೆಡೆಗೆ ಧಾವಿಸುವರು. ಕೃಷ್ಣರಸನ ಮಾತುಗಳನ್ನು ಆಲಿಸಿ ದಾಮೋದರ ಪಂಡಿತರು ಹಳಹಳಿಸಿದರು. ಹೆಡೆತೆರದ ಹಾವಾಗಿಯೂ ಮುದುರಿದರು. ತಮ್ಮ ಎದೆಯ ಆವೇಶವನ್ನು ಹಿಡಿದಿರಿಸಲಾಗದೆ, ಬಸವನಾಟ ಇನ್ನೆಷ್ಟು ದಿನ ಎಂಬುದನ್ನು ನಾನೂ ಕಾಯುತ್ತಿರುವೆ, ಆದರೆ ನಾನೀಗ ಹಲ್ಲು ಕಿತ್ತ ಹಾವು ಎಂದಾಗಿರುವೆ. ಎತ್ತೆತ್ತ ಹೋದರೂ ಕೇಳುವುದು ಬಸವನಾಮಾಮೃತ ಮಾತ್ರ. ನನಗವನು ಶವ, ಅವರಿಗವನು ಭವ.

ಆದರೆ ತೋರಿದರೆ ನಮ್ಮ ಎದೆಯ ಕಿಚ್ಚನ್ನು ಹುಚ್ಚದ್ದ ರೋಷದಲ್ಲಿ ಕೊಚ್ಚಿ ತರಿದಾರು ನಮ್ಮೆಲ್ಲರನ್ನು. ಸಹಿಸಿಕೋ ಕೆಲ ದಿನಗಳ ತನಕ ನೀನಿದನ್ನು, ನಿನ್ನ ತಂಡವನ್ನು ಕಟ್ಟು. ಶತ್ರುವಿನ ಶತ್ರು ನಮ್ಮ ಮಿತ್ರ ಎಂಬುದನ್ನು ಮರೆಯದಿರು. ಇಂದಲ್ಲ ನಾಳೆ ಅವನೊಡನೆ ಇರುವವರು ನಮ್ಮೆಡೆಗೆ ಬಂದಾರು. ಎಲ್ಲರಿಗೂ ಬೇಕಿರುವುದು ವೈಯಕ್ತಿಕ ಲಾಭ ಮಾತ್ರ. ಹೆಚ್ಚು ಯೋಚಿಸದಿರು, ಆತಂಕದಲ್ಲಿ ಇರದಿರು. ಕಾಯೋಣ ಒದಗಿ ಬರುವ ಶುಭ ಕಾಲಕ್ಕಾಗಿ. ಕಾಲ ಕೂಡಿ ಬಂದಂತೆ ಬಸವ ನಿರ್ನಾಮಕಾರಿಯ ಖಚಿತ. ಬಸವನನ್ನು ಮೆಚ್ಚದಿರುವವರು ಬಹಳಷ್ಟು ಇರಬಹುದು. ಅವರೆಲ್ಲರೂ ಬೂದಿ ಮುಚ್ಚಿದ ಕೆಂಡ. ಹುಡುಕುತ್ತಿರು ನೀನವರ, ನಿನ್ನ ಹುಡುಕಾಟ ಯಾರ ಗಮನಕ್ಕೂ ಬರದಂತೆ ಎಚ್ಚರದಿಂದಿರು. ಬಸವ ಕೋಟೆಯಲ್ಲಿ ಬಿರುಕೊಂದ ಕಂಡಂತೆ ನುಗ್ಗೋಣ. ಬಿರುಕನ್ನು ಅಗಲವಾಗಿಸಲು ಹುಮ್ಮಸ್ಸಿನಲ್ಲಿ ಬೆಳಕ ಕೆಳಗೆ ಹೂದು ಕತ್ತಲೆ ಎಂಬಂತೆ ಬಿರಿದ ಬೆಳಕಲ್ಲಿ ಇರದ ಕತ್ತಲೆಯ ಸೃಷ್ಟಿಸುವ ಬ್ರಹ್ಮರಾಗೋಣ ನಾವು. ಅವನಾಟವೆಷ್ಟು ದಿನ ನಡೆಯಬಹುದೆಂದು ಕಾಯೋಣ. ಕಾಯುವಿಕೆಗಿಂತನ್ಯ ತಪವೂ ಬೇರಿಲ್ಲ, ಪ್ರಯತ್ನವೂ ಇಲ್ಲ. ಬಸವನನ್ನು ಒಪ್ಪದ ಈ ಜಗದ ಜನರ ಗುಂಪಿಗೆ ನಾವೇ ನಾಯಕರಾಗಿ ಇನಿತಿನಿತು ಕೆರಳಿಸುತ್ತ ಶುಕ್ಲ ಚಂದಿರನಂತೆ ದಿನ ದಿನಕ್ಕೂ ಬೆಳೆದಂತೆ ನಾವು ವಿಕಸಿಸತೊಡಗಿದರೆ ಬಸವನಾಗುವನು ಅಮಾವಾಸ್ಯೆಯ ಚಂದ್ರ. ಹಸಿರ ಕಾನನದಲ್ಲಿ ಮುಳ್ಳು ಕಡ್ಡಿಗಳು ಬೆಳೆಯುವಂತೆ ಬಸವ ವಿರೋಧಿ ಪಡೆ ಬೆಳೆಯತೊಡಗಿತ್ತು. ಆದರೆ ಇದರರಿವೇ ಇರದಂತೆ ಗಮನಕ್ಕೆ ಬಂದರೂ ನಿರ್ಲಕ್ಷ್ಯದಿಂದೆಂಬಂತೆ ಶರಣರೆಲ್ಲರ ಎದೆಯಲ್ಲಿ ಹಾಲ್ಗನಸ ಹೊಳೆಯ ಉಕ್ಕುವಿಕೆ. ಬಸವನೆಂಬುದು ಸತ್ಯ, ಬಸವನೊಬ್ಬನೇ ನಿತ್ಯ, ಬಸವ ವಚನವೇ ಪವಿತ್ರ, ಇದು ಸಾರ್ವಕಾಲಿಕ ಸತ್ಯ ಎಂಬುದು ಅನುರಣಿಸುತ್ತಿತ್ತು. ಬಸವಾಭಿಮಾನಿ ಶರಣ ಪಡೆಯು ಬಸವನನ್ನು, ವಚನಗಳನ್ನು, ಶರಣರನ್ನು, ಶರಣತನವನ್ನು, ಕಾಯಕ ದಾಸೋಹವನ್ನು ತಮ್ಮೆದೆಯ ಉಸಿರಾಗಿಸಿಕೊಂಡು ಬೆಳೆಯುತ್ತಿದ್ದಂತೆ ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ ಹಾಡುತ್ತ ಬಂದವನು ಕಿನ್ನರಿ ಬೊಮ್ಮಯ್ಯ ಎಂಬುದು ಶರಣ ಬಂಕಣ್ಣನಿಂದ ಅರಿವಾಯಿತು. ಅವನು ಹಾಡಿದ ವಚನವು ಮಡಿವಾಳ ಮಾಚಿದೇವರು ಬರೆದಿರುವಂಥದ್ದೆಂದು ಅರಿವಿಗೆ ಬಂತು. ಅನುಭವ ಮಂಟಪದಲ್ಲೊಮ್ಮೆ ಶರಣಗೋಷ್ಠಿ. ಶರಣನೋರುವ ನುಡಿದ, ಜಗದೆಲ್ಲ ಧರ್ಮಗಳಲ್ಲಿ ಶರಣ ಧರ್ಮವೇ ಶ್ರೇಷ್ಠವಾದುದು. ತಕ್ಷಣ ಇನ್ನೊಬ್ಬ, ಶ್ರೇಷ್ಠ ಕನಿಷ್ಠದ ಹಂಗಿನಲ್ಲಿ ಜಂಜಾಟಕ್ಕೆ ಒಳಗಾಗಿ ಸಿಲುಕಿ ಬಳಲುವುದು ಬೇಡ. ಬಸವಣ್ಣ ತೋರಿದ ದಾರಿಯೇ ನಮಗೆ ಶ್ರೇಷ್ಠವಾದುದು. ನಾವು ಬಸವಣ್ಣನನ್ನು ಒಪ್ಪಿರುವೆವು. ಅವರ ಅನುಯಾಯಿಗಳಾಗಿ ತೋರಿದ ದಾರಿಯಲ್ಲಿ ನಡೆಯುವ ಮನದವರು ಆಗಿರುವೆವು. ನಮ್ಮ ನಡೆ ನುಡಿಗಳಿಂದ ಬಸವಣ್ಣ ಅರಳಬೇಕೇ ಹೊರತು ನರಳಬಾರದು. ನಮ್ಮ ಬದುಕ ರೀತಿ ನೀತಿಯನ್ನು ಒಪ್ಪಿ ಬಸವಣ್ಣ ಹರಸಿದರೆ ಒಂದೊಮ್ಮೆ ನಮ್ಮ ಮಾನವ ಧರ್ಮಕ್ಕೆ ಬೆಲೆ. ಎಲ್ಲರೊಳಗೆ ಒಂದಾಗಿ ಬದುಕಿ ಎಲ್ಲರೊಳಿತನ್ನು ಆಶಿಸುತ್ತಾ ಸದ್ಧರ್ಮ ದಾರಿಯಲ್ಲಿ ಸಾಗುವುದು ನಮ್ಮ ಬದುಕ ನಿಜ ಧ್ಯೇಯವ ಆಗಿಸಿಕೊಂಡಂತೆ ಶರಣತನದ ಅನುಭೂತಿ. ನಾವಾಗ ಮೂ ಜಗದ ಸುಖ ಕಲ್ಯಾಣಕ್ಕೆ ರಾಯಭಾರಿಗಳು. ಬಸವಣ್ಣನವರಿಗೆ ವಿಷಯವೆಲ್ಲವೂ ತಿಳಿಯುತ್ತಲೇ ಇತ್ತು. ಹೇಳುವವರು ಕಡಿಮೆ, ಆದರೆ ತಮ್ಮ ಬದುಕ ಚಟುವಟಿಕೆಗಳಿಂದ ತೋರುತ್ತಿದ್ದವರನ್ನು ಕಂಡು ಸಂಭ್ರಮಿಸುತ್ತಿದ್ದರು. ತಮ್ಮ ಸ್ನೇಹಾಭಿಮಾನಿಗಳು ಸೇರಿರುವ ಒಂದು ಸಂದರ್ಭದಲ್ಲಿ ಹೀಗೆಂದರು: ಧರ್ಮ ಯಾವುದೇ ಇರಲಿ, ಯಾರನ್ನು ನರಳಿಸದಿರಿ. ಕಾಣದಿಹ ಮಾಯಾವಿದ್ಯೆಗೆ ತಲೆದೂಗಿ ಕಷ್ಟಪಟ್ಟವರನ್ನು ಅದರ ಕರಾಳ ಶಕ್ತಿಗೆ ಮಾನವನ ಹೀಗೆಳೆದು ನರಕಕ್ಕೆಳೆದರೆ ಧರ್ಮ ಎಂದೆನಿಸದು. ಭಕ್ತಿ ಎಂಬುದು ಧರ್ಮ ಜಾದುವನ್ನು ಬಗ್ಗಿಸಲು ಸಶಕ್ತ. ನಂಬಿದ ದೈವದಲ್ಲಿ ಭಕ್ತಿ ಇದ್ದರೆ ಅದೇ ಧರ್ಮ. ನಿಜಭಕ್ತಿ ಇಲ್ಲದೆಯೇ ಮಂತ್ರ ಮಾಟಾದಿಗಳಿಗೆ ಪ್ರಾಶಸ್ತ್ಯ ನೀಡಿದರೆ ಅದು ಜಾದು. ಭಕ್ತಿಯ ತಂತ್ರ ಮಂತ್ರಗಳಲ್ಲಿ ಸಮನ್ವಿತವಾದರೆ, ನಾವು ತೋರುವ ಭಕ್ತಿಯು ತಂತ್ರ ಮಂತ್ರಗಳಲ್ಲಿ ಸಮನ್ವಿತವಾದರೆ ಅದು ಧರ್ಮಾಚರಣೆ. ನಾವು ನಂಬಿಷ್ಟ ಲಿಂಗನನ್ನು ನಂಬೋಣ, ಗುರುಲಿಂಗ ಜಂಗಮವ ಆರಾಧಿಸೋಣ, ಸದ್ಧರ್ಮದಲ್ಲಿ ನಡೆದು ಬಾಳಿನ ಆನಂದ ಕಾಣೋಣ. ನನ್ನ ಕೊನೆಯ ನುಡಿಗಳಿವು: ದಯವಿಲ್ಲದ ಧರ್ಮ ವಾವುದಯ್ಯ, ದಯಬೇಕು ಸಕಲ ಪ್ರಾಣಿಗಳಲ್ಲಿ, ದಯೆಯೇ ಧರ್ಮದ ಮೂಲವಯ್ಯ.

ಕೂಡಲ ಸಂಗಯ್ಯನಂತ ಬಸವಣ್ಣ ವಚನ ಹೇಳಿ ಮಾತು ಮುಗಿಸಿದಂತೆ ಅಂಬಿಗರ ಚೌಡಯ್ಯ, ನಮ್ಮ ಅಣ್ಣನವರ ವಚನಗಳು ಇಂದಿಗೆ 300 ಪ್ರತಿಯೊಂದನ್ನು ಬರೆದು ಇರಿಸಿರುವೆ. ನಾವು ಈ ವಚನಗಳ ಸಂಖ್ಯೆಯನ್ನು 100 ಪಟ್ಟು ಹೆಚ್ಚಾಗಿಸಿ ಮುಂದಿನ ದಿನಗಳಲ್ಲಿ ಕೇಳಲಿದೆ ಎಂದು ನುಡಿದಂತೆ ಎಲ್ಲರಲ್ಲೂ ಸಂತಸ ಸಂಭ್ರಮದ ಮನದೋಕುಳಿಯಾಟ. ವಯೋ ಹಿರಿಯರು ಶರಣರೊಬ್ಬರು ಮೇಲೆದ್ದು ಇಂತೆಂದರು, ನಮ್ಮೀ ಜಗದಲ್ಲಿ ಸಾಧನೆಗೆ ಮಿಗಿಲಾದುದು ಬೇರೇನಿಲ್ಲ. ಯಾರಿವರು ಯಾರಿವರು ಎಂದರಿಯದಿದ್ದ ಕತ್ತಲೆಯಲ್ಲಿ ಮುಳುಗಿದ್ದ ನಮ್ಮೆದೆಯ ಬೆಳಕಾಗಿ ಬಸವಣ್ಣರವರಿಂದು ಹೊಳೆಯುತ್ತಿಹರು, ನಾವು ಹೊಳೆಯುವಂತೆ ಪ್ರೇರೇಪಣೆ ನೀಡುತ್ತಿಹರು. ವಚನ ವೈಭವದ ಝೇಂಕಾರ ಆಲಿಸಿದಷ್ಟು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಎಂದು ಗುನುಗುವಂತಾಗಿಸುವಂಥದ್ದು ನಮ್ಮ ಭವಿತವ್ಯಕ್ಕೆ ನಿಶ್ಚಿತವಾಗಿ ನರಕದಾಸೆ ಮುಂದೆ ಇರದು. ಭವಭವಾಂತರಗಳಲ್ಲಿ ಶರಣಕುಲಕ್ಕೆ ದಾಸರು ಶಿವದಾಸರು ಆಗುವ ಭಾಗ್ಯ ನಮಗೆ ಒದಗಿ ಬಂದಿದೆ. ಬದುಕ ಪ್ರಳಯಾವೇಶ ನಮ್ಮನ್ನು ಕಂಗೆಡಿಸಬಹುದೆಂಬ ಭೀತಿ ನಮಗಿನ್ನು ಇರದು. ಶರಣರೆಂದರೆ ಮರ್ತ್ಯ ಹೃದಯವ ಹೊತ್ತ ದೇವಶಿಶುಗಳು. ನಾವು ನಮ್ಮ ಅಂತರಾತ್ಮಕ್ಕನುಸಾರ ಬದುಕನ್ನು ಸಾಗಿಸತೊಡಗಿದರೆ ಮುಂದೆ 7 ಜನ್ಮದಲ್ಲೂ ಶರಣ ಸಂತತಿಯಲ್ಲಿ ಜನಿಸುವವರು ನಾವಾಗುತ್ತೇವೆ. ಬಸವ ಎಂಬ 3 ನಾಮಸ್ಮರಣೆಯ ಹೊರತು ಮತ್ತೇನು ಬೇಕಾಗಿದೆ ನಮಗೆ? ಬಸವಾಭಿಮಾನಿಗಳಾಗೋಣ. ಬಸವ ಶರಣ ವಚನ ಕಾಯಕ ದಾಸೋಹವೆನ್ನುವ 3 ಶಿವ ಮಂತ್ರಗಳನ್ನು ಸದಾ ಗುನುಗುತ್ತಿರೋಣ. ಬಸವ ಹೆಸರೇ ನಮ್ಮ ಬದುಕ ದೇಗುಲ. ನೆರೆದವರೆಲ್ಲರೂ ಸಂತೃಪ್ತಿಯ ಹುಮ್ಮನಸ್ಸಿನವರಾದರು.

0: ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 6 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು. ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯ ಬಣ್ಣದ ರಾಯಭಾರಿಗಳು ಚಿಟ್ಟೆಗಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯ ಬಣ್ಣದ ರಾಯಭಾರಿಗಳು ಚಿಟ್ಟೆಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಿಶ್ಚಲವಾಗಿ ನಿಂತ ಹೂಗಿಡ ಪೊದೆ ಸಸ್ಯಗಳನ್ನು ಅಪ್ಪಿ ಕುಳಿತು ಚಿಟ್ಟೆಗಳು ಮಕರಂದ ಹೇರುವ ದೃಶ್ಯ ಕಣ್ಣಿಗೆ ಒಂದು ಅದ್ಭುತ ದೃಶ್ಯ ಕಾವ್ಯ. ಆದರೆ ಹೀಗೆ ಎಲ್ಲರ ಕಣ್ಮನ ಸೆಳೆಯುವ ಮೋಹನ ಪರಾಭವಗೊಳಿಸುವ ಚಿಟ್ಟೆಗಳ ಬದುಕು ಮಾತ್ರ ಬಹಳ ಚಿಕ್ಕದು. ಅದರಲ್ಲೂ ಇತ್ತೀಚೆಗೆ ಸಸ್ಯವರ್ಗವನ್ನು ವಿಷಮಗೊಳಿಸಿರುವ ಮಾನವ ಪ್ರವೃತ್ತಿಯಿಂದ ಚಿಟ್ಟೆ ಸಂಕುಲವೇ ಅಳಿವಿನತ್ತ ಸಾಗಿವೆ. ತನ್ನ ಬಣ್ಣದ ಮೂಲಕವೇ ಮನಮೋಹಕಗೊಳಿಸುವ ಚಿಟ್ಟೆಗಳು ನಮ್ಮ ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುವ ಜೀವಿಗಳ ಪೈಕಿ ವಿಶಿಷ್ಟವಾಗಿದೆ. ಬಣ್ಣ ಬಣ್ಣದ ರೆಕ್ಕೆಗಳನ್ನು ಹರಡಿಕೊಂಡು ಹೂವಿನಿಂದ ಹೂವಿಗೆ ಮಕರಂದ ಹೇರುತ್ತಾ ಹಾರಾಡುವ

0: ಇವುಗಳನ್ನು ನೋಡುವುದು ಕಣ್ಣಿಗೆ ಹಬ್ಬ. ಇವು ಮಕ್ಕಳಿಂದ ಹಿರಿಯರ ತನಕ ಎಲ್ಲರ ಮನಸ್ಸನ್ನು ಸೆಳೆಯುತ್ತವೆ. ಚಿಟ್ಟೆಗಳು ಕೇವಲ ಸೌಂದರ್ಯದ ಪ್ರತೀಕಗಳಲ್ಲ, ಅವು ಪರಿಸರ ಸಮತೋಲನದ ಸೂಚಕಗಳು. ಚಿಟ್ಟೆಗಳು ಜೀವ ಜಗತ್ತಿನ ಅತಿ ನಾಜೂಕಾದ ಹಾಗೂ ಆಕರ್ಷಕ ಕೀಟಗಳಲ್ಲಿ ಒಂದು. ಅವುಗಳ ಬಣ್ಣ ಬಣ್ಣದ ರೆಕ್ಕೆಗಳು, ಹಾರಾಟ ಮತ್ತು ಹೂಗಳ ಸುತ್ತಲೂ ತೇಲಾಡುವ ರೀತಿ ಪ್ರಕೃತಿಯ ಒಂದು ಅದ್ಭುತ ಕಲಾಕೃತಿ. ಜಗತ್ತಿನಾದ್ಯಂತ ಸಾವಿರಾರು ವಿವಿಧ ಚಿಟ್ಟೆಗಳಿವೆ. ಭಾರತದಲ್ಲೂ ಅನೇಕ ಅಪರೂಪದ ಮತ್ತು ವಿಶಿಷ್ಟ ಚಿಟ್ಟೆ ಪ್ರಭೇದಗಳಿವೆ. ಪಶ್ಚಿಮ ಘಟ್ಟಗಳು, ಹಿಮಾಚಲ ಪ್ರದೇಶಗಳು ಮತ್ತು ಕಾಡು ಪ್ರದೇಶಗಳಲ್ಲಿ ಚಿಟ್ಟೆಗಳ ವೈವಿಧ್ಯತೆ ಹೆಚ್ಚು. ಮೊಟ್ಟೆಯಿಂದ ಹುಳು, ಹುಳುವಿನಿಂದ ಕೋಶ ಮತ್ತು ನಂತರ ಸುಂದರ ಚಿಟ್ಟೆಯಾಗಿ ರೂಪಾಂತರಗೊಳ್ಳುವ ಅದರ ಪಯಣವು ಜೀವನದ ಬದಲಾವಣೆಯ ಪ್ರತೀಕ ಎನ್ನಬಹುದು. ಯಾವ ಪ್ರದೇಶದಲ್ಲಿ ಚಿಟ್ಟೆಗಳ ಸಂಖ್ಯೆ ಹೆಚ್ಚಿರುತ್ತದೆಯೋ ಅಲ್ಲಿ ಪರಿಸರ ಆರೋಗ್ಯಕರವಾಗಿದೆ ಎಂಬುದು ವಿಜ್ಞಾನಿಗಳ ಅಭಿಪ್ರಾಯ. ಏಕೆಂದರೆ ಚಿಟ್ಟೆಗಳು ಹೂಗಳು, ಸಸ್ಯಗಳು ಮತ್ತು ಹವಾಮಾನ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಪರಿಸರ ಮಾಲಿನ್ಯ, ಕೀಟನಾಶಕಗಳ ಬಳಕೆ, ಅರಣ್ಯ ನಾಶ ಮತ್ತು ಹವಾಮಾನ ಬದಲಾವಣೆಗಳಿಂದ ಚಿಟ್ಟೆಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುವ ಚಿಟ್ಟೆಗಳು ಹೂವಿನ ಮಕರಂದವನ್ನು ಹೀರುವಾಗ ಒಂದು ಹೂವಿನ ರೇಣುಗಳನ್ನು ಮತ್ತೊಂದು ಹೂವಿಗೆ ಸಾಗಿಸತೊಡಗುತ್ತವೆ. ಇದರಿಂದ ಸಸ್ಯಗಳ ಸಂತಾನೋತ್ಪತ್ತಿಗೆ ಸಹಾಯವಾಗುವುದರೊಂದಿಗೆ ಕೃಷಿಯಲ್ಲಿಯೂ ಇದರ ಪರೋಕ್ಷ ಲಾಭ ದೊರೆಯುತ್ತದೆ. ಆಧುನಿಕ ಜೀವನ ಶೈಲಿ ಮತ್ತು ನಗರೀಕರಣದ ಪರಿಣಾಮವಾಗಿ ಚಿಟ್ಟೆಗಳ ವಾಸಸ್ಥಾನ ಕಡಿಮೆಯಾಗಿದೆ. ಕಾಡುಗಳನ್ನು ಕಡಿದು ಕಟ್ಟಡ ನಿರ್ಮಿಸಲಾಗುತ್ತಿದೆ. ಉದ್ಯಾನಗಳು ಮತ್ತು ತೋಟಗಳ ಸ್ಥಳದಲ್ಲಿ ಕಾಂಕ್ರೀಟ್ ಕಾಡು ಬೆಳೆಯುತ್ತಿವೆ. ಹೂವಿನ ಸಸ್ಯಗಳ ಕೊರತೆ ಮತ್ತು ರಾಸಾಯನಿಕಗಳ ಕೀಟನಾಶಕಗಳ ಅತಿಯಾದ ಬಳಕೆ ಚಿಟ್ಟೆಗಳ ಜೀವಕ್ಕೆ ಅಪಾಯ ತಂದೊಡ್ಡಿದೆ. ಅನೇಕ ಚಿಟ್ಟೆ ಜಾತಿಗಳು ಅವನತಿಯ ಹಂಚಿನಲ್ಲಿದ್ದು ಇದು ಪರಿಸರದ ಬಗ್ಗೆ ಆತಂಕ ಮೂಡಿಸುವ ಸಂಗತಿಯಾಗಿದೆ. ಮನೆಯ ಸುತ್ತಮುತ್ತಲು ಚಿಟ್ಟೆಗಳಿಗೆ ಅನುಕೂಲಕರವಾದ ವಾತಾವರಣವನ್ನು ನಿರ್ಮಿಸುವುದು, ಹೂ ಹರಳುವ ಗಿಡಗಳನ್ನು ನೆಡುವುದು, ರಾಸಾಯನಿಕ ಕೀಟನಾಶಕಗಳ ಬಳಕೆ ಕಡಿಮೆ ಮಾಡುವುದು ಮತ್ತು ಸಣ್ಣ ತೋಟಗಳನ್ನು ಬೆಳೆಸುವುದು ಚಿಟ್ಟೆಗಳನ್ನು ಆಕರ್ಷಿಸುವ ಪ್ರಕ್ರಿಯೆಯಾಗಿದೆ. ತುಳಸಿ, ಚೆಂಡು ಹೂವು, ಕನಕಾಂಬರ ಮತ್ತು ಇತರೆ ಮಕರಂದಯುಕ್ತ ಹೂಗಳು ಚಿಟ್ಟೆಗಳಿಗೆ ನೆಚ್ಚಿನವು. ಪ್ರತಿಯೊಬ್ಬರು ತಮ್ಮ ಮನೆಯ ಆವರಣದಲ್ಲಿ ಒಂದು ಚಿಕ್ಕ ಚಿಟ್ಟೆ ತೋಟ ನಿರ್ಮಿಸಿದರೆ ಚಿಟ್ಟೆಗಳ ಸಂರಕ್ಷಣೆಗೆ ದೊಡ್ಡ ಕೊಡುಗೆಯನ್ನು ನೀಡಿದಂತಾಗುತ್ತದೆ. ಚಿಟ್ಟೆಗಳನ್ನು ರಕ್ಷಿಸುವುದು ಏಕೆ ಎಂದರೆ ಕೇವಲ ಒಂದು ಕೀಟವನ್ನು ಉಳಿಸುವುದಲ್ಲ, ಅದು ನಮ್ಮ ಪರಿಸರ ವ್ಯವಸ್ಥೆಯನ್ನು ಉಳಿಸುವ ಕಾರ್ಯವಾಗಿದೆ. ಪ್ರಕೃತಿಯ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಮಹತ್ವವಿದ್ದು ಚಿಟ್ಟೆಗಳಿಲ್ಲದ ಪ್ರಕೃತಿ ತನ್ನ ಬಣ್ಣ ಮತ್ತು ಜೀವಂತಿಕೆಯನ್ನು ಕಳೆದುಕೊಳ್ಳುತ್ತದೆ. ಮೊಬೈಲ್ ಮತ್ತು ತಂತ್ರಜ್ಞಾನದ ಜಗತ್ತಿನಲ್ಲಿ ಬೆಳೆಯುತ್ತಿರುವ ಇಂದಿನ ಮಕ್ಕಳಿಗೆ ಪ್ರಕೃತಿಯ ಜೊತೆಗಿನ ನಂಟು ಕಡಿಮೆಯಾಗುತ್ತಿದೆ. ಅವರಿಗೆ ಚಿಟ್ಟೆಗಳ ಲೋಕವನ್ನು ಪರಿಚಯಿಸುವುದು ಅತಿ ಅಗತ್ಯವಾಗಿದೆ. ಪ್ರಕೃತಿ ವೀಕ್ಷಣೆ, ತೋಟಗಾರಿಕೆ ಮತ್ತು ಪರಿಸರದ ಶಿಕ್ಷಣದ ಮೂಲಕ ಮಕ್ಕಳಲ್ಲಿ ಜೀವ ಜಗತ್ತಿನ ಬಗ್ಗೆ ಪ್ರೀತಿ ಬೆಳೆಸುವುದು, ಚಿಟ್ಟೆಗಳನ್ನು ನೋಡುವ ಅನುಭವ ಮಕ್ಕಳ ಮನಸ್ಸಲ್ಲಿ ಸಂವೇದನೆ ಮತ್ತು ಪರಿಸರ ಜಾಗೃತಿಯನ್ನು ಮೂಡಿಸುತ್ತದೆ. ಜೊತೆಗೆ ಪ್ರಕೃತಿಯನ್ನು ಪ್ರೀತಿಸುವ ಮನೋಭಾವನೆಯನ್ನು ಬೆಳೆಸುತ್ತದೆ. ಚಿಟ್ಟೆ ಉಳಿದರೆ ಪ್ರಕೃತಿ ಉಳಿಸುತ್ತದೆ, ಪ್ರಕೃತಿ ಉಳಿದರೆ ನಾವು ಉಳಿಯುತ್ತೇನೆ ಎಂಬ ಸತ್ಯವನ್ನು ನಾವು ಮರೆಯಬಾರದು. ಚಿಟ್ಟೆಗಳು ಪ್ರಕೃತಿಯ ನಗುವಿನಂತೆ, ಅವುಗಳ ಹಾರಾಟದಲ್ಲಿ ನಮ್ಮ ಜೀವನದ ಹರ್ಷ ಅಡಗಿದೆ. ಭೂಮಿಯ ಸೌಂದರ್ಯ ಹೆಚ್ಚಿಸುವ ಬಣ್ಣ ಬಣ್ಣದ ಚಿಟ್ಟೆಗಳ ರಕ್ಷಣೆ ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ. ಆದ್ದರಿಂದ ಹೂ ಬಿಡುವ ಗಿಡಗಳನ್ನು ಬೆಳೆಸೋಣ, ಮರಗಳನ್ನು ಉಳಿಸೋಣ, ಚಿಟ್ಟೆಗಳಿಗೆ ಬದುಕಲು ಸುರಕ್ಷಿತ ವಾತಾವರಣವನ್ನು ನಿರ್ಮಿಸೋಣ. ಆ ಮೂಲಕ ಪ್ರಕೃತಿಯ ಈ ಸುಂದರ ರಾಯಭಾರಿಗಳನ್ನು ಕಾಪಾಡೋಣ. ಕೇಳುಗ್ರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯ ಬಣ್ಣದ ರಾಯಭಾರಿಗಳು ಚಿಟ್ಟೆಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯ ಬಣ್ಣದ ರಾಯಭಾರಿಗಳು ಚಿಟ್ಟೆಗಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ

0: ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
0: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
0: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
0: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ನಾರ್ಮನ್ ವಿನ್ಸೆಂಟ್ ಪೀಲ್ ಅಂತ ಬಹುದೊಡ್ಡ ಲೇಖಕ, ಸಾಕಷ್ಟು ಪ್ರೋತ್ಸಾಹದಾಯಕವಾದಂಥ ಪುಸ್ತಕಗಳನ್ನು ಬರೆದಂಥವ್ರು. ಅವರು ಒಬ್ಬ ಪಾದ್ರಿ. ಅವ್ರು ಬರೆದಂಥ ಒಂದು ಘಟನೆ ನನಗೆ ಜೀವನಕ್ಕೆ ದೊಡ್ಡ ಮಾರ್ಗದರ್ಶಿ ಆದದ್ದು ಅಂತ ಅನಿಸಿದೆ. ಅವರು ಒಂದ್ಸಲ ಎಲ್ಲಿಗೋ ಬೇರೆ ಕಡೆ ಹೋಗಬೇಕಾಗಿತ್ತು, ವಿಮಾನ ಎಲ್ಲ ರದ್ದಾಯಿತು, ಬೇರೆ ಗತಿಯಿಲ್ಲ, ಹಡಗಿನಲ್ಲೇ ಹೋಗಬೇಕು. ಅವರಿಗೆ ಹಡಗಿನ ಪ್ರಯಾಣ ಇಷ್ಟವೇ ಇಲ್ಲ. ಅವ್ರಿಗೆ ಹಡಗಿನಲ್ಲಿ ಹೋದ ತಕ್ಷಣ ತಲೆ ಸುತ್ತು ವಾಂತಿ ಬರುತ್ತದೆ, ಇದನ್ನು ಸೀ ಸಿಕ್ನೆಸ್ ಅಂತೀವಿ, ಸಮುದ್ರ ರೋಗ ಅಂತ ಕರೀತಾರೆ. ಬಹಳ ಜನಕ್ಕಾಗುತ್ತೆ, ತೊಳಸಿ ಬಂದ್ಬಿಡುತ್ತದೆ. ಅವ್ರ ಮನಸ್ಸು ಇಲ್ಲದೇನೆ ದುಃಖ ಪಟ್ಟು ಹಡಗು ಹತ್ತಿದ್ರು. ಅವ್ರೇನು ಮಾಡಿದ್ರು, ಹಡಗಿನಲ್ಲಿ ಅತ್ಯಂತ ಕೆಳಗಿರುವಂಥ ಕೋಣೆ ಆರಿಸ್ಕೊಂಡ್ರು. ಮೇಲೆ ಹೋದಂಗೆ ಹೊಯ್ದಾಟ ಹೆಚ್ಚಿರುತ್ತೆ, ಕೆಳಗಿನ ಕೋಣೆ ಆರಿಸ್ಕೊಂಡ್ರು. ಔಷಧಿ ಎಲ್ಲ ತೊಗೊಂಡಿದ್ದಾರೆ ವಾಂತಿ ಬರದೇ ಇರೋದಕ್ಕೆ, ತೊಗೊಂಡು ತಲೆಗೆ ಬಟ್ಟೆ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರು ಕಣ್ಣು ಮುಚ್ಕೊಂಡ್ರು. ಇವರು ದುರ್ದೈವ, ಹಡಗ ಹೊರಟ್ರ ಅರ್ಧ ಗಂಟೆಗೆ ಬಿರುಗಾಳಿ ಬೀಸೋಕೆ ಶುರುವಾಯಿತು, ಹಡಗಿನ ಹೊಯ್ದಾಟ ಶುರುವಾಯಿತು. ಮೊದಲು ನಿಧಾನವಾಗಿ ಅಲುಗಾಡ್ತಿದ್ದಂಥ ಹಡಗು ಸ್ವಲ್ಪ ಹೊತ್ತಿಗೆ ಚೆಂಡಿನ ಹಾಗೆ ಮೇಲೆ ತುಯ್ಯೋಕೆ ಶುರುವಾಯಿತು. ಪೀಲಿಗೆ ಸಂಕಟಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು, ಹೊಟ್ಟೆಯಲ್ಲಿ ಕರಳು ಕಿವಿಚದಂಗೆ ಆಗ್ತಾಯಿತ್ತು. ಆಗ ಅವ್ರ ಕೋಣೆಗೆ ಯಾರು ಬಾಗಿಲು ತಟ್ಟಿದಂಗಾಯ್ತು. ಯಾರಪ್ಪ ಬರ್ತಾರೆ ಈ ಹೊತ್ತಲ್ಲಿ ಅಂತ ಸಿಡಿಮಿಡಿ ಮಾಡ್ಕೊಂಡು ಬಾಗಿಲು ತೆಗೆದ್ರೆ ಒಬ್ಬ ತರುಣ ನಿಂತಿದ್ದಾನೆ. ಫಾದರ್, ಏನು ಮಾಡ್ತಿದ್ದೀರಿ ಕೋಟೆಯಲ್ಲಿ ಕೂತ್ಕೊಂಡು ಅಂತ ಕೇಳಿದ. ಆ ಹಡಗಿನ ಹೊಯ್ದಾಟ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಅವನ ಪ್ರಶ್ನೆ ಬೇರೆ. ಏನಿಲ್ಲ, ಪ್ರಾರ್ಥನೆ ಮಾಡ್ತಿದ್ದೆ ಅಂದರು ಪೀಲು. ಬನ್ನಿ ಸಾರ್, ಪ್ರಾರ್ಥನೆ ಇಲ್ಲಿ ಕೂತು ಏನು ಮಾಡ್ತೀರಿ, ಹಡಗಿನ ಕಟ್ಟೆ ಮೇಲೆ ಹೋಗೋಣ, ಬನ್ನಿ ಡೆಕ್ ಮೇಲೆ ಹೋಗೋಣ ಅಂದ. ಸಮುದ್ರ ಚೆನ್ನಾಗಿ ಕಾಣುತ್ತೆ ಅಂತ. ಇವ್ರಿಗೆ ಇಲ್ಲಿ ಕೂತ್ಕೊಳ್ಳೋದೇ ಭಯ, ಮೇಲಪ್ಪ ನನಗೆ ಭಯ ಆಗುತ್ತೆ ಮೇಲೆ ಹೋಗೋದಕ್ಕೆ ಅಂತ. ಬನ್ನಿ ಬನ್ನಿ ಸರ್, ನಾನು ಇರ್ತೀನಲ್ಲ ಜೊತೆಗೆ ಅಂತ ಬಿಡದೆ ಕೈ ಹಿಡಿದು ಎಳ್ಕೊಂಡು ಹೋದ ತರುಣ. ಮೇಲೆ ಡೆಕ್ ಮೇಲೆ ಕರ್ಕೊಂಡು ಹೋದ. ಅಯ್ಯೋ ಅಯ್ಯೋ ಅಯ್ಯೋ.

ಮೇಲ್ ಹೋಗಿ ಡೆಕ್ ಮೇಲೆ ಹೋದಾಗ ಅವ್ರು ಹೊದಬಡತ ನಿಂತೆ ಹೋಯ್ತು, ಎದೆ ಬಡತ. ಏನು ಪರ್ವತದಂತಹ ತೆರೆಗಳು, ಒಂದಾದಲ್ಲೊಂದು ಬರ್ತಾ ಇದೆ. ಒಂದು ತೆರೆ ಬಂತು, ಅಯ್ಯೋ ಹಡಗು ಮುಳುಗೋಯ್ತು ಅಂತ ಅನ್ಕೊಂಡ್ರು ಇವರು. ಅಷ್ಟ ನಿಧಾನ ಹಡಗದ್ರ ಮೇಲೆ ಹೋಯ್ತು, ಮತ್ತೆ ಕೆಳಗೆ ಬಂತು. ಆ ಭಾರಿ ಭಾರಿ ತೆರೆಗಳು ಬಂದು ಹಡಗಿನ ಮಗ್ಗಲಿಗೆ ಅಪ್ಪಳಿಸಿದಾಗ, ನೊರೆ ಎದ್ದು ಚಿಮ್ಮಿದಾಗ ಇವ್ರು ತುಟಿ ಮೇಲೆ ಸಿಡಿದು ನಾಲಿಗೆ ಉಪ್ಪತ್ತು. ಒಂದು 5 ನಿಮಿಷ ಅದು ನೋಡ್ತಾ ಇದ್ರು. ನೋಡ್ತಾ ಇದ್ದಾಗೆ ಪ್ರತಿಯೊಂದು ತೆರೆ ಬಂದಾಗ ಹಡಗದ್ರ ಮೇಲೆ ಹೋಗ್ಬೇಕು. ಸ್ವಲ್ಪ ಭಯ ಕಮ್ಮಿ ಆಯ್ತು. ಅಡ್ಡಿಲ್ಲ, ಇಂಥ ತೆರೆಗಳು ಬಂದರೂ ಹಡಗ ಮೇಲೆ ಹೋಗುತ್ತಲ್ಲ ಅಂತ. ಅವಾಗ ಅನ್ಕೊಂಡ್ರು, ಏನು ಭಗವಂತನ ಲೀಲೆ ಇದು, ಅದ್ಭುತ ತಾಂಡವ ಇದು, ಈ ತಾಂಡವ ರುದ್ರ ತಾಂಡವ ನೃತ್ಯ ನಿಸರ್ಗಕ್ಕೆ ಮಾತ್ರ ಸಾಧ್ಯ ಅಂತ ಬೆರಗಾಗ್ತಾ ಇದ್ರು. ಹಾಗೊಂದು ತಲೆಗೊಂದು ವಿಚಾರ ಬಂತು ಅವ್ರಿಗೆ, ಈ ಭಯಂಕರ ಸನ್ನಿವೇಶ ಇದೆ, ದೊಡ್ಡ ದೊಡ್ಡ ತೆರೆ ಬರ್ತದೆ, ನಮಗೆ ಇಷ್ಟು ಗಾಬರಿ ಆಗಿರ್ಬೇಕಾದ್ರೆ ಈ ಹಡಗು ನಡೆಸೋ ನಾಯಕನಿಗೆ ಭಯ ಆಗಿರ್ಬೇಕಲ್ವಾ? ಪೈಲಟ್ ಕ್ಯಾಪ್ಟನ್ ಇದ್ದಾನಲ್ಲ, ಅವನಿಗೇನಾಗಿರ್ಬೇಕು, ಅವನು ಎಲ್ಲಿರ್ತಾನೆ ಅಂತ ಹುಡುಗನಿಗೆ ಕೇಳಿದ್ರು ಇವರು ತರುಣನಿಗೆ. ಅಯ್ಯೋ ಬನ್ನಿ ಫಾದರ್, ಆ ಕ್ಯಾಪ್ಟನ್ ನೋಡ್ಬೇಕಾ, ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕೈ ಹಿಡಿದು ನಿಧಾನಕ್ಕೆ ರೇಲಿಂಗ್ ಗುಂಟ ಕೈ ಹಿಡ್ಕೊಂಡು ಹೋದರು. ಅಲಗಾಡ್ತಾ ಇತ್ತಲ್ಲ ಹಡಗು, ಹಾಗೇನೆ ನಡುವೆ ಒಂದು ನಾಯಕನ ಕೊಠಡಿ ಮಧ್ಯದಲ್ಲಿ ಇರುವಂಥದ್ದು. ಕಾಜಿನ ಕಿಟಕಿ ಮೂಡ್ಕ ನೋಡಿದರೆ ಅವನು ಮತ್ತೊಬ್ಬ ತರುಣ, ವಯಸ್ಸಾದವನಲ್ಲ ಅವನು. ಅವನು ನೋಡಿದ್ರೆ ಏನೂ ಭಯ ಇದ್ದಂಗೆ ಇಲ್ಲ, ಆರಾಮಾಗಿ ಶಿಲ್ಲೆ ಹೊಡ್ಕೊಂಡು ಆ ಹಡಗು ನಡೆಸ್ತಾ ಇದ್ದಾನೆ. ಆಗ ಪೀಲು 2 ಅಚ್ಚರಿ ಆಯ್ತಂತ ಒಂದೇ ಸಲ. ಮೊದಲನೇ ಅಚ್ಚರಿ, ನಿಸರ್ಗದ ರುದ್ರ ನರ್ತನ ಇದೆಯಲ್ಲ, ಇದ್ರ ವೈಭವ ಒಂದು ಕಡೆಗಾದರೆ ಈ ಪುಟ್ಟ ಮನುಷ್ಯ ಕೂತಿದ್ದಾನೆ ಕುರ್ಚಿ ಮೇಲೆ, ಅದು ಯಾವ ಧೈರ್ಯದಿಂದ ಆ ರೌದ್ರವನ್ನು ಎದುರಿಸ್ಕೊಂಡು ಹಡಗು ನಡೆಸ್ಕೊಂಡು ಹೋಗ್ತಿದ್ದಾನಪ್ಪ. ಒಂದು ನಿಸರ್ಗದ ರುದ್ರ ತಾಂಡವ ಒಂದು ಕಡೆಗಾದರೆ ಈ ಪುಟ್ಟ ಮನುಷ್ಯ ಅನ್ನುವಂಥ ಒಂದು ಪಿಳ್ಳೆ ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾನೆ ಅನ್ನುವಂಥ ಈ ಎರಡೂ ಅದ್ಭುತಗಳನ್ನು ಗಮನಿಸ್ತಿದ್ದಾಗ ಪೀಲ್ ಅವರಿಗೆ ಒಂದು ವಿಷಯ ಥಟ್ಟನೆ ಅರಿವಿ ಬಂತು. ಅವರು ಕೆಳಗಡೆ ಕೂತ್ಕೊಂಡಾಗ ಹೊಟ್ಟೆ ತೊಳಸಿ ವಾಂತಿ ಬಂದಂಗೆ ಆಗ್ತಾ ಇತ್ತಲ್ಲ, ಡೆಕ್ ಮೇಲೆ ನಿಂತಿದ್ದಾರೆ, ಇಷ್ಟು ತೊಯ್ದಾಡ್ತಾ ಇದೆ ಹಡಗು, ಆ ಸಮುದ್ರ ರೋಗಾನೇ ಮಾಯ ಆಗಿತ್ತು, ವಾಂತಿನೇ ಬಂದಾಗ್ಬಿಟ್ಟಿತ್ತು. ಅವ್ರು ಹೇಳ್ತಾರೆ, ವೆನ್ ಐ ವಾಸ್ ಅಡ್ಮೈರಿಂಗ್ ಎಟ್ ದಿ 2 ವಂಡರ್ಸ್ ಐ ಹ್ಯಾಡ್ ಫಾರ್ಗಾಟನ್ ಮೈ ಸೀ ಸಿಕ್ನೆಸ್. ಅವೆರಡು ಅದ್ಭುತಗಳನ್ನು ಗಮನಿಸುವಾಗ ನನ್ನ ಜಾಡ್ಯದ ಚಿಂತೆ ಕರಗಿ ಹೋಗಿತ್ತು. ಇದು ಬಹುದೊಡ್ಡ ಜೀವನದ ಪಾಠ ಅಲ್ವಾ ಸ್ವಾಮಿ? ಬರೀ ನಮ್ಮ ಬಗ್ಗೆನೇ ಚಿಂತೆ ಮಾಡ್ತೇವೆ, ನಮ್ಮ ಸಂಕಟಗಳನ್ನು ಬಿಟ್ಟು ಹೊರಗೆ ಬರೋದೇ ಇಲ್ಲ, ನಾವು ಅವುಗಳಲ್ಲಿ ಮುಳುಗಿ ಹೋಗ್ತೀವಿ. ಹೊರಗಿನ ಪ್ರಪಂಚವನ್ನು ಗಮನಿಸಿ ಅದರಲ್ಲಿ ಆಸಕ್ತಿ ತೋರಿಸಿದರೆ, ಸಂತೋಷ ಪಟ್ಟರೆ, ಅದ್ಭುತವನ್ನು ಕಂಡು ಬೆರಗಾದರೆ ನಮ್ಮನ್ನು ಕಾಡುವಂಥ ಚಿಂತೆಗಳ ಮರೆ ಆಗ್ತವೆ. ಅದಕ್ಕಾಗಿಯಾದರೂ ನಾವೇ ಕಟ್ಟಿಕೊಂಡ ಪ್ರಪಂಚವನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೊರಗಡೆ ಬರಬೇಕು, ಸಮಾಜಮುಖಿ ಆಗಬೇಕು. ಜಗತ್ತಿನ ವೈಭವವನ್ನು ನೋಡಿದಾಗ ನಮ್ಮ ಕಾರ್ಪಣ್ಯಗಳು ಮರೆಯಾಗ್ತವೆ.

0: ಇದುವರೆಗೂ ಕರುನಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಜಗಿರವರು.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರ? ಡಾಕ್ಟರ್ ತೋರಿಸುತ್ತಾನೆ.
3: ಅಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಐತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ.

0: ಹೇಳ್ತಿದ್ದೆ ತಾನೇ.
1: ಇದೇನಪ್ಪ ಇದು, ಬೀದಿಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲಾನು ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ನಂಜನಾಯಕನಹಳ್ಳಿಯ ಶ್ರೀಯುತ ಹೊನ್ನೇಗೌಡರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

0: ತೆರೆ ಬಡಿಸುತ್ತಿದರು ಮನವರತ ನಿನ್ನನು ನಿಜಗ ಬಂದಿತ ಗಣಪ ಮಾಡುವುದು ಮತಿಗೆ ಮಂಗಳವ
1: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ನಂಜನಾಯಕನಹಳ್ಳಿಯ ಶ್ರೀಯುತ ಹೊನ್ನೇಗೌಡರವರು ಹಾಡಿರುವ ಹಾಡುಗಳನ್ನು ಕೇಳುತ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
3: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
4: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
3: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
4: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
3: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.

0: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
0: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನರ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ.

ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಸಿರಿಧಾನ್ಯ ಬೆಳೆಗಳ ಬೇಸಾಯ, ಹಸು ಮತ್ತು ಕೋಳಿ ಸಾಕಾಣಿಕೆ ಕುರಿತು ಸರ್ಗೂರು ತಾಲೂಕಿನ ನಿಮ್ಮನಹಳ್ಳಿ ಹಾಡಿಯ ಕೃಷಿಕರಾದ ಶ್ರೀಯುತ ಮಲ್ಲೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ

0: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
1: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
0: ಸಾವಯವ ಕೃಷಿಗೆ ಉತ್ತೇಜನ,
1: ಬಿತ್ತನೆ ಬೀಜ ರಸಗೊಬ್ಬರ,
0: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
1: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
0: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
2: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಹಾಡಿಯ ಆದಿವಾಸಿ ಕೃಷಿಕರಾದಂತಹ ಶ್ರೀಯುತ ಮಲ್ಲೇಶ್ ಅವರು. ಇವರು ಕಳೆದ 12 ವರ್ಷಗಳಿಂದ ಸ್ವತಂತ್ರವಾಗಿ ತಮ್ಮ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇದ್ದು, ಇರುವಂತಹ 4 ಎಕರೆ ಭೂ ಪ್ರದೇಶದಲ್ಲಿ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಾಗಿ, ಜೋಳ, ಮೆಣಸಿನಕಾಯಿ, ಸಿರಿಧಾನ್ಯ ಈ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಜೊತೆಗೆ ಸಾವಯವ ಕೃಷಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಎರೆಹುಳ ಗೊಬ್ಬರವನ್ನು ಸಹ ಮಾಡ್ತಾ ಕೃಷಿ ಚಟುವಟಿಕೆಗಳಲ್ಲಿ ಬಳಸ್ತಾ ಒಂದು ಸಾವಯವ ಕೃಷಿಯತ್ತ ಮುಖ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಟ್ಟಾರೆ ಈ ಮಿಶ್ರ ಬೆಳೆ ಬೇಸಾಯ ಹಾಗೂ ಸಾವಯವ ಕೃಷಿಯ ಅನುಭವ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮಲ್ಲೇಶ್ವರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಸರ್.
2: ಮೊದಲಿಗೆ ತಾವು ಎಷ್ಟು ವರ್ಷಗಳಿಂದ ಕೃಷಿಯನ್ನ ಮಾಡ್ತಾ ಇದ್ದೀರಿ? ಆರಂಭದಿಂದ ಯಾವ ರೀತಿ ಎಲ್ಲ ಕೃಷಿಯನ್ನ ಮಾಡ್ತಾ ಇದ್ರಿ?
3: 12 ವರ್ಷದಿಂದ ಮಾಡ್ತಾನೆ ಸರ್ ಅನುಭೋಗದ. ಈಗ ಪರವಾಗಿಲ್ಲ, ಒಟ್ಟಿನಲ್ಲಿ ವ್ಯವಸಾಯದಲ್ಲಿ ಒಳ್ಳೆ ಸಂಪಾದನೆ ಐತೆ. ಮಾಡ್ಬೇಕು ಅಷ್ಟೇ ಕಷ್ಟಪಟ್ಟೆ. ಹಂಗೆ 3 ತಿಂಗಳು ಬೆಳೆ ಬೆಳಿತೀವಿ, 6 ತಿಂಗಳು ಬೆಳೆ ಬಂತು ಆಗಲ್ಲ ನಂಬಿಕೆ.
2: ಆರಂಭದಿಂದ ಏನೆಲ್ಲ ಬೆಳೆಗಳನ್ನ ಬೆಳಿತಾ ಇದ್ರಿ? ಮೊದ್ಲೆಲ್ಲ
3: ರಾಗಿ ಹತ್ತಿ ಎರಡು ಬಿಟ್ರೇನು ಬೆಳೀತಿಲ್ಲ. ಈಗ ನಮ್ಮ ಸಂಸ್ಥೆ ಕಡೆಯಿಂದ 3 ತಿಂಗಳ ಬೆಳೆಯಿಂದ ಬೆಳೆದು ಹತ್ತಿ, ಜೋಳ, ಮೆಣಸಿ, ಸಿರಿಧಾನ್ಯಗಳು ಇದರಿಂದ ಸಹಾಯ ಪಡ್ಕೊಂಡು ಮಾಡ್ತಾ ಇದ್ದೇವೆ ನಾವು.
2: ಒಟ್ಟು ಎಷ್ಟು ಎಕರೆ ಭೂಮಿ ಇದೆ ತಮ್ಮ ಹತ್ರ?
3: 4 ಎಕರೆ ಐತೆ ಸರ್.
2: ಇರುವಂತ 4 ಎಕರೆ ಭೂ ಪ್ರದೇಶಕ್ಕೆ ನೀರಾವರಿ ವ್ಯವಸ್ಥೆ ಹೇಗಿದೆ?
3: ಚೆನ್ನಾಗೈತೆ ಸರ್. ಈಗ ಮಳೆ ಕಮ್ಮಿ ಆದ್ರೆ ಸ್ವಲ್ಪ ಕಮ್ಮಿ ಆಗ್ಬಿಟ್ಟೈತೆ, ಮಳೆ ಬತ್ತ ಜಾಸ್ತಿ ಆಯ್ತೆ.
2: ಬೋರ್ವೆಲ್ ವ್ಯವಸ್ಥೆ ಇದೆ?
3: ಬೋರ್ವೆಲ್ ವ್ಯವಸ್ಥೆ ಐತೆ ಸರ್.
2: ಎಷ್ಟು ವರ್ಷದಿಂದ ಈ ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ?
3: ಅದು ಒಂದು ನಮ್ಮ ಅಪ್ಪನವ್ರ ಕಾಲದಲ್ಲಿ.

0: ಅವರು ಒಂದು 30-40 ವರ್ಷದಿಂದ
1: ನೀರಾವರಿ
0: ವ್ಯವಸ್ಥೆ.
1: ಆರಂಭದಲ್ಲೆಲ್ಲ ವರ್ಷಕ್ಕೆ ಎಷ್ಟು ಬೆಳೆಗಳನ್ನ ತೆಗಿತಾ ಇದ್ರಿ? 4 ಎಕರೆ ಭೂಪ್ರದೇಶದಲ್ಲಿ ಯಾವ ರೀತಿ ಬೆಳೆಗಳನ್ನ ಬೆಳಿತಾ ಇದ್ರಿ? ಒಂದೇ ಬೆಳೆ ಬೆಳಿತೀರಾ ಅಥವಾ ಬೇರೆ ಬೇರೆ ಬೆಳೆ ಬೆಳಿತೀರಾ?
0: ಇದೊಂದು 15-20 ವರ್ಷದಿಂದ ಬರೀ ಒಂದೇ ಬೆಳೆ ಬೆಳಿತೀನೋ ಸಾ. ಈಗ ಒಂದು 12 ವರ್ಷದಿಂದ ಈಗ ಮೂರು ಎರಡೆರಡು ಬೆಳೆ ತೆಗಿತಾ ಇರ್ತೀನಿ. ಈಗ ಅದ್ರನ್ನ ಬಿಟ್ರೆ ಏನೂ ಇಲ್ಲ. ಈಗ ಈ ಮೂರು ಬೆಳೆ ತೆಗಿಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ
1: ಯಾವ ರೀತಿಯಾದಂತ ಮಣ್ಣು ತಮ್ಮ ಜಮೀನು?
0: ನಮ್ದು ಕಲ್ಲು ಮಿಶ್ರಣ ಚೆನ್ನಾಗಿ ಕಣ್ಣು ಮಣ್ಣು ಆಗದ ಸರ್. ಆಮೇಲೆ ಕಲ್ಲು ಮಿಕ್ಸ್ ಐತೆ. ಒಂದು ಎರಡು ಥರ ಭೂಮಿ ಐತೆ ನಮ್ಮ ಹತ್ರ. ಅವೆಲ್ಲ ಒಳ್ಳೆ ಫಲವತ್ತಾದ ಮಣ್ಣುಗಳೇ. ಒಳ್ಳೆ ಗೊಬ್ಬರ ಗಿಬ್ಬರ ಹಾಕೊಂಡು ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಬೆಳೆಬೋದು.
1: ಈಗ 4 ಎಕರೆ ಭೂಪ್ರದೇಶದಲ್ಲಿ ತಾವು ಕಾಲಕ್ಕೆ ತಕ್ಕಂತೆ ಯಾವ್ಯಾವ ರೀತಿ ಬೆಳೆಗಳನ್ನ ಹಾಕ್ತಾ ಇದ್ರಿ?
0: ಇವಾಗ ಈ ಟೈಮಲ್ಲಿ ಈಗ ಮಾರ್ಚ್ ಏಪ್ರಿಲ್ ಇವಾಗ ಮೆಣಸು ಹಾಕತೀವಿ. ಮುಗ್ದಾದ್ಮೇಲೆ ರಾಗಿ ಹಾಕ್ತೀವಿ. ಅದಾದ್ಮೇಲೆ ಗೇಲು ಈ ಸಿರಿಧಾನ್ಯ ಪುನಃ ನಾವಣ ಗೀವಣ ಶ್ಯಾಮ ಇವನ್ನೆಲ್ಲ ಹಾಕ್ಬೋದು ಸರ್. ಅವನು ಆ ರೀತಿ ನಮ್ಮ ತಂದೆ ಕಾಲದಲ್ಲಿ ಆ ರೀತಿ ಅಷ್ಟು ಅನುಭವ ಐತಿತ್ತಿಲ್ಲ. ಆಮೇಲೆ ಮೈಂಡ್ಗಳು ವರ್ಕ್ ಐತಿತ್ತಿಲ್ಲ ಅವಾಗ. ಈವಾಗ ಬೆಳವಣಿಗೆ ಜನ್ರೇಷನ್ ನೋಡಿ ಈಗ ಆ ರೀತಿ ಮಾಡ್ತಿರೋದು ನಾವು.
1: ಈಗ ಮೊದ್ಲೆಲ್ಲ ತಾವು ಧಾನ್ಯ ಬೆಳೆಗಳನ್ನ ಬೆಳಿತಾ ಇದ್ರಿ, ಹೆಚ್ಚಿನದಾಗಿ ಅದು ಮನೆ ಉಪಯೋಗಕ್ಕೆ
0: ಬರ್ತಾ ಇತ್ತು.
1: ಈ ವಾಣಿಜ್ಯ ಬೆಳೆಗಳು ಅಂದ್ರೆ ಮಾರಾಟ ಮಾಡ್ಲಿಕ್ಕೆ ಅದ್ರಿಂದ ಏನಾದ್ರು ಆದಾಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ ವಾಣಿಜ್ಯ ಬೆಳೆಗಳೇನಾದ್ರು ಬೆಳಿತಾ ಇದ್ರ?
0: ನಾವಣ ಈ ನಾವಣ ಬೆಳೆದೀಗ ನಾವು ವ್ಯವಸ್ಥೆ ಮಡಿಕೊಂಡು ಸಂಸ್ಥೆಗೆ ಕೊಟ್ಬಿಡ್ತೀವಿ ನಾವು. ಈ ರಾಗಿನೂ ಅಷ್ಟೇ ಸಹ, ರಾಗಿನೂ ಬೆಳೆದ ನಮ್ಗೆ ಎಷ್ಟು ಬೇಕು ಅಷ್ಟು ಮಡಿಕೊಂಡು ಸಂಸ್ಥೆ ಕಡೆಗೆ ಕೊಟ್ಬಿಡ್ತೀವಿ ನಾವು. ಜಾಸ್ತಿ ಮಡಿಕೊಳಲ್ಲ ನಾವು. ನಮ್ಗೆ ಎಷ್ಟು ಬೇಕು ವರ್ಷಕ್ಕೆ ಅಷ್ಟು ಮಡಿಕತೀವಿ ಅಷ್ಟೇ ಸರ್.
1: ಅಂದ್ರೆ ಮನೆಗೆ ಉಪಯೋಗಕ್ಕೆ ಎಷ್ಟು ಬೇಕೋ ಅಷ್ಟು
0: ಬೇಕಾದ್ರೆ ಸಂಸ್ಥೆ ಕೊಟ್ಬಿಡ್ತೀವಿ ಮಾರಾಟಕ್ಕೆ.
1: ಈಗ ತಾವು ಪ್ರಮುಖವಾಗಿ ಧಾನ್ಯ ಬೆಳೆಗಳಲ್ಲಿ ರಾಗಿ, ಜೋಳ, ಹಾಗಿನ ತರಕಾರಿನಲ್ಲಿ ಮೆಣಸಿನಕಾಯಿ ಬೆಳಿತಾ
0: ಇದ್ದೀವಿ.
1: ಈ ಬೆಳೆಗಳ ಬೇಸಾಯ ಕ್ರಮ ಆಗಿರ್ಬೋದು, ವ್ಯವಸಾಯ ಪದ್ಧತಿ ಆಗಿರ್ಬೋದು, ಯಾವ ರೀತಿ ಅನುಸರಿಸ್ತಾ ಇದ್ದೀರಾ?
0: ಏನು ಇಲ್ಲ ಸರ್, ಮಾಮೂಲಿ ಗೊಬ್ಬರ ಇವು ಕೊಡ್ತಾ ಇರ್ತಾರ, ಅವನ್ನ ಹಾಕೊಂಡು ಚೆನ್ನಾಗಿ ನೋಡ್ಕೊಂಡು ಮಾಡ್ಕೊಂಡು ಹೋಯ್ತಿರ್ತೇವೆ. ಅವ್ರು ಹೇಳಿದ ಸಲಹೆಗಳನ್ನು ಪಡ್ಕೊಂಡು ಮಾತ್ರ ಮಾಡ್ತಿರ್ತೀವಿ ಸರ್. ಅದ್ರ ತಕ್ಕಂತ ಇಳುವರಿ ಚೆನ್ನಾಗೂ ನಮಗೆ ಬರುತ್ತೈತೆ. ಅದರಲ್ಲಿ ಏನೂ ಇಲ್ಲ. ಏನು ಸಂಸ್ಥೆ ಏನಿಗೆ ಸಲಹೆ ಕೊಡ್ತಾ ಅದರಿಂದ ಮಾಡ್ತೀವಿ ಅಷ್ಟೇ.
1: ರಾಸಾಯನಿಕ ಗೊಬ್ಬರಗಳು ಹೊರಗಡೆ ಅಂಗಡಿಯಿಂದ ತಂದು ಬಳಸುವಂಥದ್ದು ಅದನ್ನಾದರೂ
0: ಅದು ಇಲ್ಲ. ದನ ಗೊಬ್ಬರ ಹಾಕ್ತೀವಿ ನಾವು. ದನ ಗೊಬ್ಬರ ಈಗ ಬಯೋಗ್ಯಾಸ್ನದ್ದು ಬರ್ತದಲ್ಲ, ಅವನ್ನೆಲ್ಲ ಹಾಕೊಂಡ್ರೆ ಅವು ಚೆನ್ನಾಗಿ ಇಳುವರಿ ಬರ್ತೈತೆ ನಮಗೆ ಗಿಡಗಳೆಲ್ಲ. ಈ ರಾಸಾಯನಿಕ ಗೊಬ್ಬರಗಳ ಕೆಮಿಕಲ್ ಮಿಕ್ಸ್ ಅದರಲ್ಲಿ ಅಷ್ಟೇನು ಬರಲ್ಲ ಸರ್ ಅದರಲ್ಲಿ.
1: ಈಗ ತಾವು ಕಳೆದ 12 ವರ್ಷಗಳಿಂದ ಸ್ವತಂತ್ರವಾಗಿ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ. ತಾವು ಆರಂಭದಲ್ಲಿ ಮಾಡ್ತಿದ್ದಂಥ ಕೃಷಿ ಚಟುವಟಿಕೆಗೂ ಮತ್ತೆ ಆಗಿದ್ದಂಥ ಅನುಭವ ಮತ್ತೆ ಈಗ ಮಾಡ್ತಿರೋ ಕೃಷಿ ಚಟುವಟಿಕೆಗೂ ಎಷ್ಟೆಲ್ಲ ಬದಲಾವಣೆಗಳು ಮಾಡ್ಕೊಂಡಿದ್ದೀರಾ?
0: ಸುಮಾರು ಬದಲಾವಣೆ ಮಾಡ್ಕೊಂಡಿವಿ ಸರ್. ಮೊದಲೆಲ್ಲ ಸಿ ಕಮ್ಮಿ, ಈಗ ನಮ್ಮ ಸಂಸ್ಥೆ ಕಡೆಯಿಂದ ಬಂದ ತೊಡಿಂದ ಈಗೀಗ ಅದರಿಂದ ಜಾಸ್ತಿನೇ ಮಾಡ್ತೇನೆ ಹೊರತು ಕಮ್ಮಿ ಮಾಡ್ತಾ ಇಲ್ಲ ನಾವು. ಮೊದಲು ಕಮ್ಮಿ ಮಾಡ್ತಿದ್ನೋ, ಇವಾಗ ಗೊಬ್ಬರ ಗಿಬ್ಬರ ಗೋಡ ಔಷಧಿ ಎಲ್ಲ ಚೆನ್ನಾಗಿ ಹಾಕೊಂಡು ಈಗ ಚೆನ್ನಾಗಿ ಮಾಡ್ತಾ ಇರ್ತೀವಿ, ಬೆಳಿತಾ ಇರ್ತೀವಿ. ಈಗ ಮೊದಲು ಅಷ್ಟೇನೆ ಒತ್ತು ಕೊಡ್ತಿತ್ತಿಲ್ಲ ಅವಕ್ಕೆ. ಆ ಖರ್ಚು ಕಮ್ಮಿ ಐತಿ, ಈಗ ಖರ್ಚು ಜಾಸ್ತಿ, ಆದರೂ ಪರವಾಗಿಲ್ಲ ಮಾಡ್ತಿರ್ತೀವಿ ನಾವು.
1: ಈಗ ಬೆಳೆದಂತ ಬೆಳೆಗಳು ಜೋಳ ಆಗಿರ್ಬೋದು, ಮೆಣಸಿನ ಆಗಿರ್ಬೋದು, ಈ ಬೆಳೆದಂತ ಬೆಳೆಗಳನ್ನ ತಮ್ಮ ಮನೆ ಉಪಯೋಗಕ್ಕೆ ಬಳಸ್ಕೊಂಡು ಇನ್ನು ಮಿಕ್ಕಿದ್ದನ್ನ ಮಾರ್ಕೆಟ್ನಲ್ಲಿ ಮಾರ್ತಾ ಇದ್ವಿ.
0: ಈ ಮೆಣಸಿ ಗಿಣಸಿ ಎಲ್ಲ ಗುಂಡ್ಲುಪೇಟೆ ಮಾರ್ಕೆಟ್ ಸರ್. ಇನ್ ರಾಗಿ ಗೀಗೆ ಇವೆಲ್ಲ ನಾವು ಮಡಿಕೊಂಡು ಇನ್ನು ಸಂಸ್ಥೆಗೆ ಬರ್ತಾರ, ಸಂಸ್ಥೆಗೆ ಕೊಟ್ಬಿಡ್ತೀವಿ. ಬೇರೆ ಕಡೆ ನಾವು ಯಾರೋ ದಲ್ಲಾಳಿ ಗಿಲ್ಲಾಳಿ ಕೊಡೋಲ್ಲ ನಾವು. ಇದ್ರ ಮುಖಾಂತರ ನಮ್ಮ ಸಂಸ್ಥೆಯವ್ರಿಗೆ ಕೊಡ್ತೀವಿ ಅಷ್ಟೇ. ಅವರು ಕರೆಕ್ಟಾಗಿ ನಮಗೆ ಇದು ಮಾಡ್ತಾರೆ ನಾವು.
1: ಈಗ ಮೊದಲೆಲ್ಲ ತಮಗೆ ಕೃಷಿ ಇಲಾಖೆಯಿಂದ ಆಗಿರ್ಬೋದು ಈ ಥರ ಯಾವುದೇ ಸಂಘ ಸಂಸ್ಥೆಗಳಿಂದ ಸೌಲಭ್ಯ ಸಿಗ್ತಾ ಇದ್ರು, ಅದು ನಿಮ್ಗೆ ನೇರವಾಗಿ ತಲುಪ್ತಿತ್ತು, ಅದು ಅನುಕೂಲ ಆಗ್ತಿತ್ತು ಒಂದು ಮಾತು. ಆದರೆ ಪ್ರಸ್ತುತವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಮಠ ಕಡೆಯಿಂದ ವಿವಿಧ ರೀತಿಯ ಯೋಜನೆಗಳ ಮುಖಾಂತರ ತಮಗೆ ವಿವಿಧ ರೀತಿಯ ಕೃಷಿ ಸೌಲಭ್ಯಗಳು ಸಿಗ್ತಾ ಇದೆ. ಅದು ಬಿತ್ತನೆ ಬೀಜದಿಂದ ಹಿಡಿದಾಗಿರ್ಬೋದು, ಕೃಷಿ ಸಲಕರಣೆಗಳಿಂದ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕೃಷಿ ಉಪಕರಣಗಳು ನಿಮ್ಗೆ ಸಿಗ್ತಾ ಇದೆ. ಆಗ ತಮಗೆ ಸಿಕ್ಕಿದಂತ ಸೌಲಭ್ಯಗಳಿಗೂ ಈಗೇನೆಲ್ಲ ಸೌಲಭ್ಯಗಳು ನಿಮ್ಗೆ ಸಿಗ್ತಾ ಇದೆ, ಇದರಿಂದ ನಿಮ್ಮ ಕೃಷಿ ಚಟುವಟಿಕೆ ಎಷ್ಟೆಲ್ಲ ಅನುಕೂಲ ಆಗಿದೆ?
0: ಸುಮಾರು ಜನಕ್ಕೆ ರೈತರುಗಳೆಲ್ಲ ಅನುಕೂಲ ಆಗದ ಸರ್. ಮೊದಲು ನಮ್ಗೆ ಈ ರೀತಿ ತಾರ್ಪಲು ಗೀರ್ಪಲು ಬಿತ್ತನೆ ಬೀಜಗಳು ಎಲ್ಲ ನಾವೇ ಅಂಗಡಿಗೆ ಹೋಗ್ಬೇಕು, ನಾವೇ ಕೊಂಡ್ಕೋತಿದ್ವು. ಈಗ ನಮಗೆ ಸಂಸ್ಥೆ ಕಡೆಯಿಂದ ಅವರೇ ಬಂದು ಬಿತ್ತನೆ ಬೀಜ, ತಾರ್ಪಲು, ಈ ಮೌಂಟಿಗಳು, ಬಾಂಡ್ಲಿಗಳು ಎಲ್ಲನೂ ಪ್ರತಿಯೊಂದು ಕೊಡ್ತಾವ್ರೆ ನಮ್ಗೆ ಅವಾಗ. ಅದರಿಂದ ಫುಲ್ಲು ನಮ್ಗೆ ಉಪಯೋಗ ಆಯ್ತೈತೆ.
1: ಅದನ್ನೆಲ್ಲ ಕೊಂಡ್ಕೊಳ್ಳೋದು ಎಷ್ಟು
0: ಸುಮಾರು ಆಗದ ಸರ್. ತಾರ್ಪಲ್ ಗೀರ್ಪಲ್ ಇವಕ್ಕೆಲ್ಲ 3,000-4,000 ಆಗ್ಬೋದು. ಅದರಿಂದ ಸಬ್ಸಿಡಿ ಮುಖಾಂತರ ನಮಗೂ ಅರ್ಧಕ್ಕರ್ಧ ಇರ್ಬಿಟ್ಟು ಕೊಡ್ತಾ ಇದ್ರ. ಇನ್ನು ಸುಮಾರು ದುಡ್ಡು ಆಯ್ತಾ ಅಂಗಡಿಯಲ್ಲೇ ತರ್ಬೇಕಾದ್ರೆ ಸರ್, ಸಂಸ್ಥೆ ಕಡೆಯಿಂದ ಚೆನ್ನಾಗಿ ಒಳ್ಳೆ ಹೆಲ್ಪ್ ಮಾಡ್ತಾರೆ ನಮ್ಗೆ ರೈತರುಗಳು.
1: ಯಾವ್ಯಾವ ರೀತಿಯಾದಂತ ಬಿತ್ತನೆ ಬೀಜಗಳನ್ನ ಪ್ರಸ್ತುತ ಪಡ್ಕೋತಾರೆ?
0: ನಮಗೆ ಬೇಕಾದ್ದು ಅವರು ಎಲ್ಲನೂ ಕೊಡ್ತಾರ. ಅಂದ್ರೆ ನಾವು ನಮಗೆ ಬೇಕಾದ್ದು ನಾವು ತಗೋತೀವಿ ಸರ್. ಈಗ ಹತ್ತಿ, ರಾಗಿ, ಜೋಳ ಎಲ್ಲ ಕೊಡ್ತಿದ್ರು, ನಾವು ಜೋಳ ತಗೊಂಡು ಕಾಳುಗಳು ಕೊಡ್ತಿದ್ರು, ಸಿರಿಧಾನ್ಯಗಳು ಅವು ಕೊಡ್ತಾರ. ಅವನ್ನೆಲ್ಲ ಬೇಕಾದವಂತ ಇಸ್ಕೋತೀವಿ ಅಷ್ಟೇ ನಾವು, ಇನ್ನು ಬೇರೆ ಇಸ್ಕೋಣ.
1: ಹಾಗೇನೆ ಪ್ರಮುಖವಾಗಿ ಗಮನಿಸ್ತು ಅಂದ್ರೆ ತಾವು ಸಿರಿಧಾನ್ಯಗಳನ್ನ ಬೆಳಿತೀವಿ
0: ಸರ್.
1: ತಂದೆ ಕಾಲದಲ್ಲಿ ತಾವು ಆದಿವಾಸಿ ಆಗಿರೋದ್ರಿಂದ ಅವರೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಸಿರಿಧಾನ್ಯಗಳನ್ನ ಬೆಳೆದು ಅದನ್ನ ಬಳಸ್ತಾ ಇದ್ರು. ಅದರಲ್ಲಿ ಬಹಳಷ್ಟು ಆರೋಗ್ಯಯುತ ಅಂಶಗಳು ಇರ್ತಿತ್ತು. ಈಗ ಪ್ರಸ್ತುತ ಸಿರಿಧಾನ್ಯಕ್ಕೆ ಬೇಡಿಕೆಯನ್ನು ಕೂಡ ಇದೆ. ತಾವು ಈ ಸಿರಿಧಾನ್ಯಗಳನ್ನ ಬೆಳೆದದ್ದು ಯಾವ್ಯಾವ ರೀತಿಯ ಸಿರಿಧಾನ್ಯಗಳನ್ನ ಬೆಳೆದಿದ್ರಿ, ಈ ಬೇಸಾಯ ಕ್ರಮ ಆಗಿರ್ಬೋದು?

0: ಇದರಿಂದ ಬಂದಂತ ಇಳುವರಿ ಆಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳಿ.
1: ಸರ್, ಸಿರಿಧಾನ್ಯಗಳಲ್ಲಿ ಬೇಸಿಗೆ ದೀಪಾವಳಿ ಕಳೆದಾದ್ಮೇಲೆ ರಾಗಿ ಹಾಕ್ತೀವಲ್ಲ, ಆ ರಾಗಿ ಜೊತೆಗೆ ನವಣನು ಬಿಟ್ಕೋತೀವಿ, ಅವೆರಡು ಕಡೆನೂ ಇದು ಮಾಡ್ಕೊಂಡಾಗ ರಾಗಿ ನವಣೆಗಳು ಚೆನ್ನಾಗಿ ಇಳುವರಿ ಬರ್ತವೆ ಬೇಸಿಗೆ ಟೈಮಲ್ಲಿ. ಈಗ ಮಳೆಗಾಲದಲ್ಲಿ ಟೈಮ್ ಜಾಸ್ತಿ ಆದ್ರೆ ಅಷ್ಟೇನು ಬರಲ್ಲ, ಅವು ಸೊಪ್ಪು ಕಟ್ಬಿಡ್ತೈತೆ. ಆವ ಟೈಮಲ್ಲಿ ಆದ್ರೆ ಮಳೆ ಕಂಡಮ್ಮ ಇರುತ್ತೆ, ನೀರಾವರಿಗೆ ಅದಕ್ಕೂ ಅಡ್ಜಸ್ಟ್ಮೆಂಟ್ ಆಗಿ ಚೆನ್ನಾಗಿ ಇಳುವರಿ ಬರುತ್ತೆ. ಸರ್, ಪಕ್ಷಿಗಳು ನೋಡ್ಕೋಬೇಕು ಅಷ್ಟೇ, ನಾವು
0: ಅಧಿಕವಾಗಿ ಏನಾದರೂ ವ್ಯವಸಾಯ ಕ್ರಮ ಅನುಸರಿಸ್ಬೇಕಾ ಈ ಸಿರಿಧಾನ್ಯಕ್ಕೆ?
1: ಮಾಡಬೇಕು ಸರ್, ಸಾಲರಾಗಿ ರೀತಿ ಮಾಡ್ಕೊಂಡು ಒಂದೊಂದು ಅಡಿಗೆ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿ ಇಳುವರಿ ಬರ್ತೈತೆ. ಮಾಮೂಲಿ ಚೆಲ್ದಾಗಿ ರೀತಿ ಮಾಡಿದ್ರೆ ಅದನ್ನ ಏನು ಅಷ್ಟೇನಲ್ಲ, ಅಲ್ಲಲ್ಲಿಗೆ ಕಚ್ಚಕೊಂಡು ಅಂಟಕೊಂಡ್ರೆ ಬೇಗ ಬರಲ್ಲ, ಅದು ಅಲ್ಲಲ್ಲೇ ಅವ್ರು ಬಿಡ್ತಾವೆ ಗಿಡಗಳನ್ನ. ಅವನ್ನ ಬಿಡಬಿಡಿ ಒಂದೊಂದು ಸಾಲರಿ ರೀತಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರ್ತೈತೆ ಸರ್.
0: ಏನಾದ್ರು ಹೆಚ್ಚಿಗೆ ಖರ್ಚು ಅನಿಸುತ್ತ?
1: ಇಲ್ಲ ಇಲ್ಲ, ಖರ್ಚಿಲ್ಲ ಸರ್, ಅದ್ರಲ್ಲಿ ಏನು ಸುಲಭವಾಗಿ ಅದನ್ನ ಬೆಳಿಬೋದು, ಯಾರು ಬೇಕಾದ್ರೂ ಬೆಳಿಬೋದು ಸರ್, ಖರ್ಚಿಲ್ದೇನೆ ಬೆಳೆಯೋದು.
0: ಕೆಲಸನೂ ಕಡಿಮೆ ಇರುತ್ತೆ,
1: ಕೆಲಸ ಕಮ್ಮಿ, ಖರ್ಚು ಕಮ್ಮಿ, ಒಣ ಬೆಳಿಬೋದು. ಅದ ಸಿರಿಧಾನ್ಯಗಳು ಯಾರು ಬೇಕಾದ್ರೂ ಮಾಡ್ಬೋದು, ಗೊಬ್ಬರ ಗಿಬ್ಬರ ಅನಿಸ್ತೆ ಏನು ಬೇಕಾಗಿಲ್ಲ ಸರ್. ಅದು ನೀರು ರಾಗಿ ಒಂದು ಬಿಟ್ರೆ ಇನ್ನು ಎಲ್ಲ ಕಳೆಗಳೆಲ್ಲ ನಾವೇ ರೈತರುಗಳೇ ಮಾಡ್ಕೋಬೋದ.
0: ಎಷ್ಟು ಎಕರೆ ಈ ಸಿರಿಧಾನ್ಯಗಳನ್ನ ಬೆಳೆದಿರಿ?
1: ಕಳೆದ ವರ್ಷ 2 ಎಕರೆ ಹಾಕಿದ್ನೋ ಸರ್, 2 ಎಕರೆ ರಾಗಿ, 2 ಎಕರೆ ಸಿರಿಧಾನ್ಯಗಳು ಹಾಕಿದ್ನು ನವಣೆಗಳ. ಅದರಲ್ಲಿ ಎಲ್ಲನೂ ಕೊಟ್ಟು ಸುಮಾರು ಒಂದು 10-20 ಕ್ವಿಂಟಲ್ ರಾಗಿ ಅಲ್ಲಿಗೆ ಸಂಸ್ಥೆಗೆ ಕೊಟ್ಟಿವಿ, ನಾವೊಂದು 5-6 ಕ್ವಿಂಟಲ್ ಮಡಿಕೊಂಡಿವಿ. ಇನ್ನು ಅಷ್ಟು ಬಿಟ್ರೆ ಇನ್ನು ನವಣೆ ಅವು ಕಮ್ಮಿ ಅವ್ರ ಅಕ್ಕಿ ಪಕ್ಷಿಗಳು ತಿನ್ಕೊಬಿಟ್ಟು ಒಂದು 60-70 ಕೆಜಿ ಕಟ್ಟು ಕೊಟ್ಟಿವಿ ಅಷ್ಟೇ, ಹಿಂದೆ ಜಾಸ್ತಿ ಕೊಟ್ಟಿದೆ.
0: ಈಗ ಈ ಸಿರಿಧಾನ್ಯಗಳನ್ನ ಬೆಳಿಲಿಕ್ಕೆ ಬಿತ್ತನೆ ಬೀಜನ ಕೂಡ ಸಂಸ್ಥೆಯಿಂದನೇ ನಿಮ್ಗೆ ಸಿಕ್ಕಿದ್ದು, ಅದಕ್ಕೆ ಬೇಕಾದಂತ ಕೃಷಿ ಉಪಕರಣಗಳು ಕೂಡ ಸಂಸ್ಥೆಗಳಿಂದ ಸಿಕ್ತು, ಹಾಗೆ ಬೆಳೆದಂತ ಬೆಳೆಗಳನ್ನು ಕೂಡ ಸಂಸ್ಥೆಗೆನೆ ಮಾರಾಟ ಮಾಡಿದ್ದೀರಾ, ಇದರಿಂದ ತಮ್ಗೆ ಎಷ್ಟು ಅನುಕೂಲ ಆಯ್ತು? ಆ ಬೆಳೆದಂತ ಬೆಳೆಗೆ ಎಷ್ಟೆಲ್ಲ ಆದಾಯ ತಮಗೆ ಸಿಕ್ತು?
1: ಸುಮಾರು ಸಿಕ್ಕದ ಸರ್, ನಾವು ಈಗ ಮಳೆ ಸರ್ಗೂರು ಮಳಿಗೆಗಳಿಗೆ ಮಾಡೋದ್ಕಿಂತ ಸಂಸ್ಥೆ ಕೊಟ್ರೆ ನಮಗೆ ಅದರಲ್ಲಿ ಹೆಚ್ಚು ಲಾಭ. ಅಲ್ಲಿ ದಲ್ಲಾಳಿಗಳಿಂದ ನಮ್ಗೆ ರೈಟೇ ಸರಿ ಸಿಕ್ಕಲ್ಲ, ಅರ್ಧಕ್ಕೆ ಅರ್ಧನೇ ಸಿಕ್ಕದ. ಅಲ್ಲಿ ಇಲ್ಲಿ ನಮ್ಮ ಏನು ರೈಟ್ ಅದ ಅದರಲ್ಲಿ ಎಲ್ಲನೂ ಇಲ್ಲಿ ಪಕ್ಕ ಕೊಡ್ತಾರೆ ನಮ್ಗೆ ಸಂಸ್ಥೆ ಕಡೆಯಿಂದ.
0: ಹಾಗೇನೆ ತಾವು ಹಸು ಸಾಕಾಣಿಕೆ ಮತ್ತೆ ಮೇಕೆ ಸಾಕಾಣಿಕೆಯನ್ನು ಕೂಡ ಮಾಡ್ತಾ
1: ಇದ್ದೀರಾ,
0: ಎಷ್ಟು ಹಸುಗಳನ್ನ ಸಾಕ್ತಾ ಇದ್ದೀರಾ? ಅದರಿಂದ ಹಾಲು ಉತ್ಪಾದನೆ ಆಗಿರ್ಬೋದು, ತಮ್ಮ ಮನೆ ಬಳಕೆಗಾಗಿರ್ಬೋದು, ಮಾರಾಟಕ್ಕಾಗಿರ್ಬೋದು, ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಾ?
1: ಒಂದು ಹಸು ಸಾಕಿನ ಸಹ ಇಲ್ಲ ತೀರ್ಸನ, ಅದು ಬೆಳಿಗ್ಗೆ ಒಂದು 4 ಲೀಟ್ರು, ಸಾಯಂಕಾಲ ಒಂದು 4 ಲೀಟ್ರು ಕೊಡ್ತೈತೆ. ಅದರಲ್ಲಿ ಒಂದೊಂದು ಮಡಿಕೊಂಡು ಇನ್ ಬಾಕಿ ಅದೆಲ್ಲ ಡೈರಿಗೆ ಹಾಕತ್ತೇವೆ. ಇನ್ ಮೇಕೆ ಒಂದೇ ಸಾಕಿರೋದು, ಅದು ನಮಗೆ ಇರ್ಲಿ ಅನ್ಬಿಟ್ಟು ಸಾಕ್ತಿರೋದು ಸರ್.
0: ತರಬೇತಿ ಏನಾದ್ರು ಪಡ್ಕೊಂಡಿದ್ದೀರಾ ಮೇಕೆ ಸಾಕಾಣಿಕೆ?
1: ಮೇಕೆ ಹಸು ಸಾಕಾಣಿಕೆ ತರಬೇತಿ ಪಡ್ಕೊಂಡಿವಿ, 3 ದಿನ ಟ್ರೈನಿಂಗ್ ಹೋಗಿವಿ. ಅದ್ರ ಬಗ್ಗೆ ಎಲ್ಲ ರೋಗಾಗಿ ಈಗ ಎಲ್ಲ ಅದ್ರಲ್ಲಿ ಬಗ್ಗೆ ತಿಳಿಸ್ತಾರ ನಮ್ಗೆ. ಹಾಗಾಗಿ ಹೋಯ್ತಿದ್ರ ಇನ್ನು ಮಾಡ್ತಿದ್ರ ಅನುಭವ ಏನು ಮಾಡ್ತಿದ್ರ ಅದೆಲ್ಲ ಗೊತ್ತಾಯ್ತ ನಮ್ಗೆ.
0: ಇನ್ನು ಹೆಚ್ಚಿನದಾಗಿ ಹಸುಗಳನ್ನ ತಗೊಂಡು ಸಾಕೋದು ಏನಾದ್ರು ಯೋಜನೆ ಇದೆ?
1: ಈ ವರ್ಷ ಒಂದು ತಗೊಂಡಿವಿ, ಅದ್ರ ಮೇಲೆ ನೋಡ್ಕೊಂಡು ಹೋಯ್ತಾ ಹೋಯ್ತಾ ಯಾವ ರೀತಿ ಇದ್ದ ನೋಡ್ಬಿಟ್ಟು ಅದು ತಗೊತೀವಿ ಸರ್ ಅದ್ರ ಮೇಲೆ ಅನುಭವದ ಮೇಲೆ.
0: ಹಾಗೆ ಈ ಕೃಷಿ ಚಟುವಟಿಕೆಗಳಲ್ಲಿ ಅಂದ್ರೆ ಬೆಳೆಗಳನ್ನ ಬೆಳೆಯೋದ್ರ ಜೊತೆಗೆ ಈ ರೀತಿ ಹಸು ಸಾಕಾಣಿಕೆ ಮತ್ತೆ ಮೇಕೆ ಸಾಕಾಣಿಕೆಯನ್ನ ಜೊತೆಗೂ ಮಾಡೋದು ಎಷ್ಟು ಅನುಕೂಲ ಆಗುತ್ತೆ ರೈತನಿಗೆ?
1: ರೈತನಿಗೆ ಅನುಕೂಲ ಏನೇ ಸರ್, ಯಾವುದು ಅನುಕೂಲ ಆಗದ ಯಾವ್ದು ಇಲ್ಲ, ಎಲ್ಲ ಅನುಕೂಲನೇ ಆಗೋದು, ಲಾಸ್ ಏನೂ ಆಗಲ್ಲ. ಆದ್ರೆ ಆ ರೀತಿ ಯಾವ ರೀತಿ ಪಡ್ಕೋಬೇಕು, ಕಾಪಾಡ್ಕೋಬೇಕು ಅನ್ನೋದು ನಮ್ಮ ಕೈಲಿ ಇರ್ಬೇಕಷ್ಟೇ ರೈತರಲ್ಲಿ. ಹೆಂಗೆ ಅಂದ್ರೆ ಸರ್, ಈಗ ಕಾಡು ದಿಕ್ಕು ಬಿಟ್ಟಿದ್ರ ಅರಣ್ಯ ದಿಕ್ಕ ಮೇಕೆ ಸಾಕಣ ಅನ್ಬೋದು ಇನ್ನು ಸುಲಭ ಆಗೋದು. ಈಗೆಲ್ಲ ಬರೀ ಕಾಡು ಪ್ರಾಣಿಗೆ ಬಿಡಲ್ವಲ್ಲ, ಎಲ್ಲ ಜಮೀನಲ್ಲಲ್ವಾ, ಅದರಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ಸಾಕಣಗಳನ್ನ ಹಾಕಾಗೋದು. ಈಗ ಹಸು ಎಲ್ಲ ಹಾಕೊಂಡು ಸೀಮೆ ಹುಲ್ಲು ಹಾಕೊಳ್ತೀವಿ, ನಾವು ಇಲ್ಲತೆ ಹೆಸರು ರೆಡಿ ಆಯ್ತದ. ಇವು ಮೇಕೆ ಸಾಕಣೆಯಲ್ಲಿ ಬೇಸಿಗೆ ಟೈಮಿಗೆ ಮಾತ್ರ ಉಪಯೋಗ ಜಾಸ್ತಿ ಆಯ್ತು. ಈಗ ಫಸಲು ಟೈಮಿಗೆಲ್ಲ ಜಮೀನಲ್ಲಿ ಜಾಸ್ತಿ ಬಿಡಲ್ಲ, ಒಂದು ಗಿಡ ಇದ್ರೆ ತುಂಬ ಸೊಪ್ಪು ಮರದ ಹಾಕಬೇಕು ಅಷ್ಟೇ ಸರ್. ಅನುಕೂಲ ಐತೆ ಅಂದ್ರೆ ಫಾರೆಸ್ಟ್ ಬಿಡಬೇಕು, ಹಂಗಾದ್ರೆ ಸಾಕಣಕ್ಕೆ ಇನ್ನೂ ಹೆಚ್ಚಾಗಿ ಬೆಳೆ ಸಾಕಬಹುದು.
0: ಇವುಗಳಿಗೆಲ್ಲ ಮೇವೆಲ್ಲ ಹೇಗೆ ಒದಗಿಸ್ತಾ ಇದ್ದಾರೆ?
1: ಈ ಮೇವೆಲ್ಲ ಅಂದ್ರೆ ಸರ್, ಒಂದು ಅಲ್ಲೇ ಬೇಲಿ ಗಿಲಿ ಗಣೆ ಮರ ಇರೋದ್ರಲ್ಲಿ ತಂದು ಹಾಕೊಂಡು ಹೆಂಗೆ ಸಮುದ್ರ 2 ಸಾಕತ್ತೇವೆ ಅಷ್ಟೇ.
0: ಹಸುಗೆ
1: ಜಮೀನಲ್ಲೇ ಹುಲ್ಲು ಹಾಕತ್ತೀವಿ, ಹಿಂಡಿ ಗಿಂಡಿ ಅಂಗಡಿ ಗಿಂಡಿ ತಂದು ಹಾಕತ್ತೀವಿ.

0: ಜೊತೆಗೆ ತಾವು ಮನೆಗೆ ಬಯೋಗ್ಯಾಸ್ ಅನ್ನು ಕೂಡ ಪಡ್ಕೊಂಡು ಬಯೋಗ್ಯಾಸ್ ಅನ್ನ ಉಪಯೋಗಿಸ್ತಾ ಇದ್ದೀರಾ. ಈ LPG ಗ್ಯಾಸ್ ಬಳಸ್ತಾ ಇದ್ದಂತ ಸಂದರ್ಭದಲ್ಲಿ ಆಗಿನ ಒಂದು ಖರ್ಚು ಹೇಗಿರ್ತಿತ್ತು, ಈಗ ಬಯೋಗ್ಯಾಸ್ ಅನ್ನ ಬಳಸ್ತಾ ಇದ್ದೀರಾ, ಇದು ಹೇಗೆ ಅನಿಸ್ತಾ ಇದೆ?
1: LPG ಆರೋಗ್ಯನೂ ಸ್ವಲ್ಪ ಎಡವಟ್ಟ ಸಹ, ಈ ಬಯೋಗ್ಯಾಸ್ ಅಲ್ಲಿ ಫುಡ್ ಚೆನ್ನಾಗಿ ತಿನ್ಬೋದು, ಆರೋಗ್ಯನೂ ಅಷ್ಟೇನು ಕೆಡಲ್ಲ. ಆದ್ರೆ ಅದ್ರಲ್ಲಿ ಇದು ವರ್ಷಕ್ಕೆ 12,000 ಇದ್ರಲ್ಲಿ ನಮ್ಗೆ ಇಲ್ಲಿ ವರ್ಷಕ್ಕೆ ಒಂದು 3-4 ಬರ್ತದೆ. ಇದ್ರಲ್ಲಿ ಸುಮಾರು ಅರ್ಧಕ್ಕರ್ಧ ದುಡ್ಡು ಬಯೋಗ್ಯಾಸ್ ಇಂದ ಉಳಿತಾಯ ಇದೈತೆ ಸರ್. ನಮ್ಗೆ LPG ವರ್ಷಕ್ಕೆ 12,000 ಬೇಕಾಗಿತ್ತು, ಇದ್ರಲ್ಲಿ ಅದ್ರಲ್ಲಿ ಅರ್ಧಕ್ಕರ್ಧ ನಮ್ಗ ಒಂದು ಉಳಿತಾಯ ಆಯ್ತೈತೆ. ವಸ್ತು ಪರವಾಗಿಲ್ಲ, ಚೆನ್ನಾಗಿ ಅಡುಗೆನೂ ಹೋದ ಆರೋಗ್ಯ, ಮನುಷ್ಯನೂ ಆರೋಗ್ಯವಾಗಿರ್ಬೋದು, ಎಲ್ಲರಿಗೂ ಅನುಕೂಲ ಆದ ಸರ್. ಬಯೋಗ್ಯಾಸು ದಿನಕ್ಕೆ ಒಂದೊಂದು ಬಾಂಡ್ಲಿ ಗೊಬ್ಬರ ಹಾಕೊಂಡು ಕಲ್ಸ್ಕೊಂಡು ನೀರು ಚೆನ್ನಾಗಿ ಬಿಟ್ಕೋ ಹೋದ್ರೆ ಬಯೋಗ್ಯಾಸ್ ಚೆನ್ನಾಗಿ ದಿನಕ್ಕೆ 3 ಅಡುಗೆ ಮಾಡ್ಬೋದು. ಮಳೆಗಾಲದಲ್ಲಿ ಹೆಂಗೆ ಅಂತ

0: ಹೌದು ನೋಡ್ ಗೊತ್ತಿಲ್ಲ, ಸ್ಟಾರ್ಟ್ ಆಗ್ಬೇಕು ನೋಡ್ಬೇಕು. ಒಟ್ಟ ಬ್ಯಾಸಿಗೆ ಕಾಲದಿಂದ ಒಳ್ಳೆ ಸಾಕಾದಾಗ ಎಲ್ ಪಿ ಜಿ ಗ್ಯಾಸ್ ಗಿಂತ ಚೆನ್ನಾಗ್ ಬಂದೈತೆ ಬಯೋಗ್ಯಾಸ್. ಸೂಪರ್
1: ಈಗ ಎಲ್ ಪಿ ಜಿ ಬಳಸೋದನ್ನೇ ಬಿಟ್ಬಿಟ್ಟಿದ್ದೀನಿ,
0: ಬಿಟ್ಬಿಟ್ಟಿದ್ದೀನಿ. ಈಗ ನಾವು ಬಯೋಗ್ಯಾಸ್ನೇ ಉಪಯೋಗಿಸ್ತೀವಿ ಜಾಸ್ತಿ. ಈಗ ಅದೇ ಯಾವಾಗ ಬೇಕಾದ ಅಷ್ಟು ಮಾತ್ರ ಎಲ್ ಪಿ ಜಿ ಅಷ್ಟೇ, ಬಯೋಗ್ಯಾಸ್ನೇ ಜಾಸ್ತಿ ಸಹ ಈಗ ಉಪಯೋಗಿಸ್ತಾರೆ ನಾವು.
1: ಏನಾದ್ರೂ ಎಮರ್ಜೆನ್ಸಿ ಇದೆ ಮಾತ್ರ ಎಲ್ ಪಿ ಜಿ.
0: ಅಷ್ಟೇ ಅಷ್ಟೇ,
1: ಸರ್ವೇ ಸಾಮಾನ್ಯವಾಗಿ ಬಯೋಗ್ಯಾಸ್ ಬಯೋಗ್ಯಾಸ್ನೇ ಅವಲಂಬಿಸಿದ್ರೆ.
0: ಈಗ
1: ಹೇಗಿರ್ತಿ ಅದ್ರದ್ದು ನಿರ್ವಹಣೆ?
0: ಅದರಲ್ಲಿ ಏನು ನಿರ್ವಹಣೆ ಇಲ್ಲ ಸಹ, ಒಟ್ಟನ ಆರೋಗ್ಯ ಚೆನ್ನಾಗಿರುತ್ತೆ. ಒಟ್ಟ ಕಮ್ಮಿ ಖರ್ಚು ಜಾಸ್ತಿ ಉಪಯೋಗ ಅದ ನಮ್ಗೈತೆ, ಅದ್ರಲ್ಲಿ ಮಾಡೋರ್ಗು ಮಾಡೋದು ಸರಿ.
1: ಈಗ ಹಸು ಕೂಡ ತಾವೇ ಸಾಕಿರೋದ್ರಿಂದ ಬಯೋಗ್ಯಾಸ್ ಬೇಕಾದಂತ ಗೊಬ್ಬರ ಕೂಡ
0: ಆಮೇಲೆ ಗ್ಯಾಸ್ಗೂ ಆಯ್ತದೆ, ಆಮೇಲೆ ಜಮೀನ್ಗೂ ಗೊಬ್ಬರ ಅದರಿಂದ ತಕೊಂಡು ಜಮೀನ್ಗೂ ಆಯ್ತು, ಎರಡ್ ಕಡೆನೂ ಇದಾಯ್ತು ಉಪಯೋಗ ಆಯ್ತಾ ಇದ್ರಲ್ಲಿ. ಭೂಮಿಗೆಲ್ಲ ಬಳಸ್ಕೋಬಹುದು ಗೊಬ್ಬರನ, ವೇಸ್ಟ್ ಆಗಿ ಬಂದದ್ನ ಪರವಾಗಿಲ್ಲ ಸರ್, ಒಳ್ಳೆ ಇಡ್ಡೆ ಮಾಡಿ ನಮಗೂ ರೈತರಿಗೆ ಉಪಯೋಗ ಅಲ್ಲಿ ಅಂದ್ಬಿಟ್ಟು ಬಳಸ್ಕೊಟ್ರೆ ನಮ್ಗೆ ಅದನ್ನ ಕರೆಕ್ಟ್ ಆಗಿ ನಾವು ಉಪಯೋಗಿಸ್ಕೈತೆ.
1: ಜೊತೆಗೆ ತಾವು ಎರೆಹುಳು ಘಟಕದ ಗೊಬ್ಬರದ ತಯಾರಿಯನ್ನ ತರಬೇತಿಯನ್ನ ಪಡ್ಕೊಂಡಿದ್ದೀರಾ, ಪ್ರಸ್ತುತ ತಾವು ಎರೆಹುಳು ಘಟಕವನ್ನ ಮಾಡ್ಕೊಂಡು ಗೊಬ್ಬರವನ್ನ ತಯಾರಿಸಿ ತಮ್ಮ ಒಂದು ಕೃಷಿ ಚಟುವಟಿಕೆ ಬಳಸ್ತಾ ಇದ್ದೀರಾ. ಈ ತರಬೇತಿಯನ್ನ ಯಾವಾಗ ಪಡ್ಕೊಂಡ್ರಿ? ಈ ಗೊಬ್ಬರವನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಇದನ್ನ ಬಳಸೋದಾಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಳಿ.
0: ಎರೆಹುಳು ಗೊಬ್ಬರ ಮಾಮೂಲಿ ಕಸ ಗೊಬ್ಬರ ಇವೆಲ್ಲ ಹಾಕೊಂಡು ಸಹ ಸೊಪ್ಪಿಗೆ ಹಾಕೊಂಡು ಅವೆಲ್ಲ ಕೊಳತು ಇರ್ತದಲ್ಲ ಮುಣ್ಣ ಇದಾಯ್ತದಲ್ಲ, ಗೊಬ್ಬರ ಮಿಕ್ಸ್ ಮಾಡಿ ಅದನ್ನ ಗಿಡಗಳು ಹಾಕಿದ್ರೆ ಚೆನ್ನಾಗಿ ಇನ್ನು ಗಿಡಗಳು ಎಲ್ಲ ಅಂಗಡಿಗಳು ಕೊಂಡೋದಕ್ಕಿಂತ ಇದರಲ್ಲೇ ಚೆನ್ನಾಗಿ ಬೆಳೆ ಬೆಳಗೋದು ನಾವು ಅವರಲ್ಲಿ. ಅದಕ್ಕೂ ಅಂಗಡಿ ಗೊಬ್ಬರಕ್ಕೂ ಗೌರ್ಮೆಂಟ್ ಗೊಬ್ಬರಕ್ಕೂ ನಾವು ತಯಾರು ಮಾಡೋ ಎರೆಹುಳು ಗೊಬ್ಬರಕ್ಕೂ ಭಾಳ ವ್ಯತ್ಯಾಸ ಐತೆ ಸರ್. ಅದರಲ್ಲಿ ಒಟ್ಟು ಎರೆಹುಳು ಗೊಬ್ಬರನೇ ಬೆಸ್ಟ್ ಸಹ ಅಂಗಡಿ ಗೊಬ್ಬರ ಇದಕ್ಕಿಂತ.
1: ತರಬೇತಿ ಯಾವಾಗ ಪಡ್ಕೊಂಡಿದ್ದೀನಿ?
0: ಕಳೆದ ವರ್ಷ.
1: ಎಷ್ಟು ಬಾರಿ ಮಾಡ್ಕೊಂಡಿದ್ದೀರಿ ಈಗ ಒಂದು ವರ್ಷದಿಂದ ಈ ಗೊಬ್ಬರನ?
0: ಒಂದು ವರ್ಷ ಈಗ ಎರಡು ಬಾರಿ ಮಾಡ್ತೇವೆ, ಆರಾರು ತಿಂಗಳಿಗೆ ಮಾಡ್ಕೊತಿರ್ತೇವೆ ತುಂಬ ತುಂಬದಾಗ. ಹಾಗಾಗಿ ಅಲ್ಲಲ್ಲೇ ಉಪಯೋಗಿಸ್ಕೊಂಡು ಗಿಡಗಳಿಗೆ ಅಲ್ಲಲ್ಲೇ ಮಾಡ್ಕೊಂಡು ಚೆನ್ನಾಗಿ ಬೆಳಿತಿದ್ದೀನಿ ಸರ್.
1: ಪ್ರಸ್ತುತ ಎಷ್ಟು ಚೀಲ ಅಂದ್ರೆ ಎಷ್ಟು ತೊಟ್ಟಿಗೆ ಗೊಬ್ಬರವನ್ನು ಮಾಡ್ಕೋತೀರಾ?
0: 10 ಚೀಲ ಆಯ್ತವ ಸರ್.
1: 10 ಚೀಲ ಆಗುತ್ತೆ?
0: 10 ಚೀಲ ಆಯ್ತು.
1: ಅಂದ್ರೆ ಒಂದು ತೊಟ್ಟಿನಲ್ಲಿ ಮಾಡ್ಕೋತು ಅಂದ್ರೆ 10 ಚೀಲ ನಿಮ್ಗೆ ಗೊಬ್ಬರ ಸಿಗುತ್ತೆ. ಅದೇ 10 ಚೀಲ ಗೊಬ್ಬರವನ್ನು ನೀವು ಹೊರಗಡೆ ಕೊಂಡ್ಬೇಕು ಅಂದ್ರೆ ಎಷ್ಟಾಗ್ತಿತ್ತು?
0: ಸುಮಾರು ದುಡ್ಡು ಆಗೋದು ಸರ್. ಈಗಿನ ರೇಟ್ ನೋಡಿದ್ರೆ ಸುಮಾರು 15,000 ಮೇಲೆ ಉಂಟಾಯ್ತ ಸರ್. ಆ ದುಡ್ಡೆಲ್ಲ ನಮ್ಗೆ ಉಳಿತಾಯ ಆಯ್ತಾಯ್ತು.
1: ಏನೇನು ಪದಾರ್ಥಗಳನ್ನ ಹಾಕ್ತೀರಾ?
0: ಮಾಮೂಲಿ ಸೊಪ್ಪು ಇವೆಲ್ಲ ಹುಲ್ಲು ಗಿಲ್ಲು ಈ ದನು ಗೊಬ್ಬರ ಇವನ್ನೆಲ್ಲ ಇಟ್ಕೊಂಡು ಎರೆಹುಳು ಗಿರುಳು ಅಲ್ಲೇ ಹಾಕಿ ಇರ್ತವೆ, ಅಲ್ಲೇ ಮೇಯ್ಕೊಂಡು ಇದು ಮಾಡಿ ಮಿಕ್ಸ್ ಆಗಿರ್ತ ಸಹ ಅಲ್ಲಿ ಏನು ಕಲ್ಸ್ಕೊಂಡು ತಗೊಂಡು ತಾರ್ಪಲ್ ಮಿಕ್ಸ್ ಮಾಡ್ಕೊಂಡು ಚೀಲಕ್ಕೆ ಹಾಕೊಂಡು ಗಿಡಗಳಿಗೆ ಹಾಕ್ತೀವಿ ಅಷ್ಟೇ.
1: ಈಗ ಸಂಪೂರ್ಣವಾಗಿ ಎರೆಹುಳು ಗೊಬ್ಬರ ಹಾಗೆ ಮತ್ತೆ ಏನು ದನದ ಗೊಬ್ಬರ ಬರ್ತದೆ ಅದನ್ನೇ ಸಂಪೂರ್ಣವಾಗಿ ಬಳಸ್ತಾ ಇದ್ದೀರಾ?
0: ಹೌದು ಹೌದು ಸರ್.
1: ಅಂಗಡಿಯಿಂದ
0: ಯಾವ್ದು ಬಳಸ್ತಿಲ್ಲ, ಎಲ್ಲರೂ ಔಷಧಿ ಗಿಂಸ್ತಿ ಬೇಕಂದ್ರೆ ಎಲ್ಲ ಬೇಕಾದಾಗ ಹೋಯ್ತೀವಿ, ಇಲ್ಲಾರ ಅದು ಹೋಗಾರ ಸರ್. ಅದನ್ನ
1: ಈಗ ಕೆಲವೊಂದು ರೈತರ ಮನಸ್ಥಿತಿ ಹೇಗಿರ್ತಂದ್ರೆ ಅಂಗಡಿನಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದ್ರೆ ಹೆಚ್ಚಾಗಿ ಇಳುವರಿ ಕೊಡುತ್ತೆ, ಹೆಚ್ಚಾಗಿ ಫಲ ಸಿಗುತ್ತೆ ಅನ್ನೋದೊಂದು ಮನಸ್ಥಿತಿ ಇರುತ್ತೆ. ಆದ್ರೆ ಈ ರೀತಿಯ ಸಾವಯವ ಗೊಬ್ಬರಗಳನ್ನ ಬಳಸಿ ಕೃಷಿ ಮಾಡೋದ್ರಿಂದ ಅಲ್ಲಿ ಬರುವಂತ ಫಲ ಬಹಳ ಫಲವತ್ತತೆಯಾಗಿರುತ್ತೆ, ಮನುಷ್ಯನ ಆರೋಗ್ಯಕ್ಕೂ ಕೂಡ ಅದು ಹಾನಿಯನ್ನು ಉಂಟು ಮಾಡೋದ್ರಿಂದ ಬಹಳಷ್ಟು ಆರೋಗ್ಯಕರವಾಗಿರುತ್ತೆ. ಈ ನಿಟ್ಟಿನಲ್ಲಿ ಈ ಸಾವಯವ ಗೊಬ್ಬರವನ್ನ ಬಳಸೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ, ಮತ್ತೆ ಈ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದ್ರೆ ಭೂಮಿಗೆ ಎಷ್ಟು ತನ್ನ ಫಲವತ್ತತೆಯನ್ನು ಕಳ್ಕೊಳ್ಳೋ ನಿಟ್ಟಿನಲ್ಲಿ ಇದು ಮಾರಕ ಆಗಿದೆ?
0: ಈ ಅಂಗಡಿ ಗೌರ್ಮೆಂಟ್ ಗೊಬ್ಬರಗಳು ತಂದ್ರೆ ಭೂಮಿ ಹಾಳಾಯ್ತು ಅಷ್ಟೇ ಸರ್. ಈ ನಮ್ಮ ಎರೆಹುಳು ಗೊಬ್ಬರಗಳು ಹಾಕಿದ್ರೆ ಭೂಮಿ ಫಲವತ್ತತೆ ಜಾಸ್ತಿ ಆಯ್ತು ಹೊರತು ಕಮ್ಮಿ ಆಗಲ್ಲ, ಅದರಿಂದ ಹೆಚ್ಚಿನ ಬೆಳೆನು ಬೆಳಿಬಹುದು, ಭೂಮಿನೂ ಹಾಳಾಗಲ್ಲ, ಎಲ್ಲ ಚೆನ್ನಾಗಿ ನಾವು ಆರೋಗ್ಯ ಇರ್ಬೋದು ಭೂಮಿನೂ ಆರೋಗ್ಯವಾಗಿರುತ್ತೆ ನಮ್ಗೆ, ಅದರಿಂದ ಚೆನ್ನಾಗಿ ಉಪಯೋಗ ಐತೆ ನಮ್ಗೆ. ಈಗ ರಾಸಾಯನಿಕ ಅದ್ರಲ್ಲಿ ಎಲ್ಲ ಬರೀ ಕೆಮಿಕಲೇ ಸಹಿರ, ಈ ಎರೆಹುಳು ಗೊಬ್ಬರದಿಂದ ನಮ್ದು ನಾವೇ ತಯಾರು ಮಾಡೋ ರೈತರೇ ತಯಾರು ಮಾಡೋದ್ರಿಂದ ಏನು ಉಪಯೋಗ ಚೆನ್ನಾಗೈತೆ ಇದರಲ್ಲಿ.
1: ಈಗ ನಾನೇ ಸ್ವತಃ ಗೊಬ್ಬರ ತಯಾರಿ ಮಾಡ್ಕೋಬೇಕು ಅಂದ್ರೆ ನನ್ನ ಹತ್ರ ಹಸು ಇಲ್ಲ, ನನಗೆ ಜಾಗ ಇಲ್ಲ, ನಾನು ಯಾವ ರೀತಿ ಗೊಬ್ಬರ ತಯಾರಿ ಮಾಡಿ ನಾನು ಜಮೀನಿಗೆ ಬಳಸ್ತೀನಿ ಮನಸ್ಥಿತಿ ಕೆಲವರಲ್ಲಿ ಇರುತ್ತೆ. ಅಂತವ್ರಿಗೆ ಇರುವಂತ ಕಡಿಮೆ ಭೂಪ್ರದೇಶದಲ್ಲಿ ಇರ್ತೀವಿ, ಯಾವ ರೀತಿ ಗೊಬ್ಬರ ತಯಾರಿ ಮಾಡ್ಕೊಂಡು ಸ್ವತಃ ಸಾವಯವ ಕೃಷಿಯನ್ನು ಮಾಡಬಹುದು ಅನ್ನೋ ಕುರಿತು ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಒಟ್ಟು ರೈತರು ಈ ಎರೆಹುಳು ಸಾವಯವ ಗೊಬ್ಬರ ಮಾಡಿದ್ರೆ ಒಳ್ಳೇದು. ಈಗ ಅಂಗಡಿಯಿಂದ ತರೋದಕ್ಕಿಂತ ನಮ್ಮ ಹಸುಗಳು ನಮ್ಮ ಹತ್ರನೇ ಎಲ್ಲ ಯಾವ್ದು ದುಡ್ಡು ಕೊಟ್ಟು ತಗೊಂಡಂಗಿಲ್ಲ, ಎಲ್ಲ ನಮ್ಮ ಹತ್ರದಿಂದ ಸ್ವಂತ ಇರೋದ್ರಿಂದ ಎಲ್ಲ ಉಪಯೋಗ ಆಯ್ತಾ ಇದ್ರಲ್ಲಿ. ಮಾಡ್ಕೊಂಡು ಒಂದು ಖರ್ಚು ಇಲ್ಲ ಏನಿಲ್ಲ, ನಾವೇ ಮಾಡ್ಕೊಂಡು ನಾವು ಉಪಯೋಗಿಸ್ಕೊಂಡು ಮಾಡ್ಕೊಂಡು ಮಾಡ್ಬೋದು. ಅದು ಆಗಲ್ಲ ಅಂದ್ರೆ ಜಾಸ್ತಿ ಮಾರಾಟ ಮಾಡ್ಕೊಂಡ್ರು ಇದ್ರ ಎರೆಹುಳು ಗೊಬ್ಬರಲ್ಲಿ ಮಾಡ್ಕೋಬಹುದು ನಾವು, ಬೇರೆ ರೈತರುಗಳೆಲ್ಲ ಕೊಡ್ಬೋದು, ಅವ್ರಿಗೂ ಉಪಯೋಗ ಆಯ್ತದೆ. ಅವ್ರಿಗೆ ಒಂದ್ಸಲ ನೋಡ್ಬಿಟ್ಟು ಅವ್ರು ನೋಡ್ಬಿಟ್ಟು ಅವ್ರು ನಮ್ಮನ್ನ ನೋಡಿ ಇನ್ನೊಬ್ರು ಕಲಿಬಹುದು, ಅದರಲ್ಲಿ ಎಲ್ಲ ಅನುಭವ ಆಯ್ತೆ ಇದ್ರಲ್ಲಿ. ಮಾಡೋರು ಬೇಕಷ್ಟೇ
1: ಅಂದ್ರೆ ನಮ್ಮ ಸ್ವಂತಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಳ್ಬಹುದು, ಇನ್ ಮಿಕ್ಕಿದ್ರೆ
0: ಮಾರಾಟನೂ ಮಾಡಬಹುದು,
1: ಅದರಿಂದ ಆದಾಯ ಗಳಿಸಬಹುದು.
0: ಹೌದು ಸರ್.
1: ಈಗ ತಾವು ಕಳೆದ 12 ವರ್ಷಗಳಿಂದ ಸ್ವತಂತ್ರವಾಗಿ ಕೃಷಿಯನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಮತ್ತೆ ಪ್ರಸ್ತುತ ತಾವು ಮಾಡ್ತಿರೋ ಕೃಷಿ ಸಂದರ್ಭ ಆಗಿರ್ಬೋದು, ಬಹಳಷ್ಟು ಬದಲಾವಣೆಗಳಾಗಿದೆ, ಬಹಳಷ್ಟು ಸೇವಾ ಸೌಲಭ್ಯಗಳು ತಮ್ಗೆ ತಲುಪ್ತಾ ಇದೆ. ಪ್ರಸ್ತುತ ತಮ್ಮ ಒಂದು ಈ ಕೃಷಿ ಚಟುವಟಿಕೆಯಿಂದ ಆದಾಯದ ಸ್ಥಿತಿಗತಿ ಆಗಿರ್ಬೋದು, ತಮ್ಮ ಜೀವನ ಆಗಿರ್ಬೋದು, ಎಷ್ಟೆಲ್ಲ ಸುಧಾರಿಸಿದೆ?
0: ಸುಮಾರು ಸುಧಾರಿಸ್ತದೆ ಸರ್. ಮೊದ್ಲಿಗಿಂತ ಕಮ್ಮಿ ಆಗೋ ಖರ್ಚು ಈ ಕಡಿಮೆ ಇದರಿಂದ ಜಾಸ್ತಿ, ಅದಕ್ಕಿಂತ ತಕ್ಕಂತ ಸಿಗ್ತಿತ್ತು. ಈಗ ಖರ್ಚು ಜಾಸ್ತಿ ಆದರೆ ಹೆಚ್ಚು ಲಾಭನೂ ಗಳಿಸ್ತಾವೆ ನಾವು ಇದರಿಂದ. ಎಲ್ಲದಕ್ಕೂ ನಮಗೂ

0: ಅನುಕೂಲ ಆಯ್ತೈತೆ. ನಾವು ಎಷ್ಟು ಪಡ್ಕೋಬೇಕು ಅಷ್ಟು ಮಾಡ್ಬೋದು, ಅತಿ ಹೆಚ್ಚಾಗಿ ಅವ್ರು ಮಾಡಂಗಿಲ್ಲ, ಮಾಡೋ ಅಷ್ಟು ನಾವು ಆಡ್ಬಿದ್ದೋಗ್ತೀವಿ ಅಷ್ಟೇ. ಎಷ್ಟು ತಕ್ಕಂತ ನಮ್ಮ ಮೈಂಡ್ ಎಷ್ಟು ಸೆಲೆಕ್ಟ್ ಆಯ್ತು ಅಷ್ಟು ಮಾಡ್ಕೊಂಡು ರೈತ ನಮಗೂ ಅನುಕೂಲ ಆಗಿ ಬೆಳ್ಕೊಂಡು ಬೆಳೆ ಬದಲಿಸ್ತದೆ, ಲಾಭದಾಯಕವಾದ ಒಟ್ಟಿನಲ್ಲಿ
1: ಅಂದ್ರೆ ನಮ್ಮ ಆಸಕ್ತಿ ಮತ್ತೆ ನಮ್ಮ ಪರಿಶ್ರಮದ ಮೇಲೆ ನಿಂತಿದೆ.
0: ಹೌದು ಸರ್,
1: ನಾವು ಆಸಕ್ತಿ ಇಟ್ಟು ಏನು ಅಗತ್ಯ ತರಬೇತಿಗಳನ್ನಾಗಿರ್ಬೋದು ಮಾಹಿತಿಯನ್ನು ಪಡ್ಕೊಂಡು ಮಾಡಿದ್ರೆ ಕೃಷಿ ಅನ್ನೋದು
0: ಎಲ್ಲರೂ ರೈತರು. ಹೌದು
1: ಸರ್, ಈಗ ಬಹಳಷ್ಟು ಕಡೆಗಳನ್ನ ನೋಡ್ತಿರ್ತೀವಿ, ಕಡಿಮೆ ಭೂ ಪ್ರದೇಶ ಇರುತ್ತೆ, ಅದ್ರಲ್ಲಿ ನಾನು ಏನ್ ಕೃಷಿ ಮಾಡಕ್ಕಾಗುತ್ತೆ, ಇದರಿಂದ ನನಗೆ ಏನ್ ಲಾಭ ಮಾಡಕ್ಕಾಗುತ್ತೆ ಅಂತ ಕೆಲವರು ಕಡಿಮೆ ಭೂ ಪ್ರದೇಶವನ್ನ ತುಂಬಾ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ಇರುವಂತ ಕಡಿಮೆ ಭೂ ಪ್ರದೇಶದಲ್ಲಿ ಯಾವ ರೀತಿಯಂತ ಉತ್ತಮ ಕೃಷಿಯನ್ನ ಮಾಡಬಹುದು ಅನ್ನೋದ್ ಕುರಿತು ತಮ್ಮ ಅನುಭವದ ಪ್ರಕಾರ ಏನ್ ಹೇಳಕ್ ಇಷ್ಟಪಡ್ತಾರೆ?
0: ಈಗ 4 ಎಕರೆ ಇದ್ರು ಮಾಡಬಹುದು, 1 ಎಕರೆ 20 ಗುಂಟೆ ಇದ್ರು ಮಾಡಬಹುದು ಸರ್. ಅದರಲ್ಲಿ ಅದ 10 ಗುಂಟೆ 20 ಗುಂಟೆ 1 ಎಕರೆ ಒಳಗೆ ಇದ್ರು ನಾವು ಯಾವ ರೀತಿ ಹೈನುಗಾರಿಕೆ ಸುಗಿಸುವ ಸಾಕಣೆ ಏರೋಳ ಗೊಬ್ಬರ ಇವೆಲ್ಲ ಮಾಡೋದ್ರಿಂದ ನಮಗೂ ಲಾಭದಾಯಕ ಮಾಡಬಹುದು, ಮಾಡಬೇಕು ಅಷ್ಟೇ ಶ್ರಮ ಬಿದ್ದವರು ರೈತರುಗಳು. ಯಾವ್ದು ನಾವು ನಿರ್ಲಕ್ಷ್ಯ ಮಾಡಿದ್ರೆ ಅದು ನಿರ್ಲಕ್ಷ್ಯವಾಗಿ ಇರ್ತಾರೆ ಅಷ್ಟೇ. ನಾವು ಮಾಡೇ ಮಾಡಿದ್ರೆ ಜಯ ಸಿಕ್ತು, ಆದ್ರೂ ಜಯ ಸಿಕ್ಕೇ ಸಿಕ್ಕುತ್ತೆ, ಭೂಮಿಲಿ ಯಾವುದೇ ಜೀವನಕ್ಕೂ ಮೋಸ ಇಲ್ಲ ಸರ್.
1: ಹಾಗೇನೆ ನಾವು ತಾಲೂಕಿನ ಬಹಳಷ್ಟು ಹಾಡಿಗಳಲ್ಲಿ ನಾವು ಗಮನಿಸಿರ್ತೀವಿ, ಆದಿವಾಸಿಗಳು ಸ್ವಂತವಾಗಿ ಜಮೀನನ್ನ ಹೊಂದಿದ್ರು, ಅದನ್ನ ಬೇರೆಯವರಿಗೆ ಗುತ್ತಿಗೆ ಕೊಟ್ಬಿಡೋದಾಗಿರ್ಬೋದು, ತಾವು ಇನ್ನೊಂದ್ ಕಡೆ ಹೋಗಿ ಕೂಲಿ ಮಾಡೋದಾಗಿರ್ಬೋದು, ಈ ಕೇರಳದಿಂದ ಬರೋಂಥವ್ರಿಗೆ ಶುಂಠಿ ಮಾಡ್ಲಿಕ್ಕೆ ಕೊಟ್ಬಿಡೋದಂತಾಗಿರ್ಬೋದು, ಆ ತರ ಮಾಡೋದನ್ನ ನಾವು ಗಮನಿಸ್ತೀವಿ. ಆ ನಿಟ್ಟಿನಲ್ಲಿ ಇರೋಂತ ಸ್ವಂತ ಭೂಮಿಯನ್ನೇ ಬಳಸ್ಕೊಂಡು ಬೇರೆ ಕಡೆ ಕೂಲಿಗೆ ಹೋಗದೆ ನಾವೇ ನಮ್ಮ ಜಮೀನಿನಲ್ಲಿ ಕೆಲಸ ಮಾಡೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ಕುರಿತು ತಾಲೂಕಿನ ಆದಿವಾಸಿಗಳಿಗೆ ತಾವೇ ಹೇಳಕ್ ಇಷ್ಟಪಡ್ತೀರಾ?
0: ಅದು ರೈತರುಗಳು ನಮ್ಮ ಆದಿವಾಸಿಗಳು ಮಾಡ್ತಿರೋದು ಮೊದಲನೇ ತಪ್ಪು ಸರ್. ಅದು ನಮ್ಮ ಜಮೀನ ನಾವೇ ಆದಿವಾಸಿಗಳು ನಾವೇ ಶ್ರಮ ಬಿದ್ದು ಬೇರೆ ರೈತರ ಜೊತೆ ಹೋಗಿದ್ರು ನಾವೇ ಶ್ರಮ ಬಿದ್ದು ನಾವೇ ಅದರಲ್ಲಿ ಕಷ್ಟಪಟ್ಟು ಬೆಳೆದ್ರೆ ನಮಗೆ ಸರ್ ಇನ್ನು ಬೇರೆಯವ್ರ ಹತ್ರ 1-2 ಎಕರೆ 3 ಎಕರೆ ಮಾಡ್ಕೊಂಡು ಮಾಡ್ಬೋದು. ಈಗ ನಾವೀಗ ನಮ್ಮ ಜಮೀನ ಜೊತೆಗೆ ಬೇರೆಯವ್ರ ಹತ್ರ ಗುತ್ತಿಗೆ ಹಾಕೊಂಡು 10 ಎಕರೆ ಎಕ್ಸ್ಟ್ರಾ ಮಾಡ್ತೀವಿ, ನಾವೇ 10 ಎಕರೆ ಮೇಲೆ ಹೋಯ್ತೀವಿ ನಾವೇ. ಅದೇ ರೀತಿ ಬೇರೆ ನಮ್ಮ ಆದಿವಾಸಿಗಳು ಅದೇ ರೀತಿ ಮಾಡಿದ್ರೆ ಅವ್ರಿಗೂ ಒಳ್ಳೇದು, ಬೇರೆಯವ್ರಿಗಿಂತ ಶುಂಠಿ ಕೊಡೋದು ಅದೇ ಮಾಡೋದು ನಾವೇ ಬಂಡವಾಳ ಹಾಕೊಂಡು ಮಾಡಿದ್ರೆ ನಮಗೆ ಲಾಭದಾಯಕ ಮಾಡ್ಬೋದು. ಅವನ್ನೆಲ್ಲ ತಪ್ಪಿಸಿದ್ರೆ ನಮ್ಮ ಆದಿವಾಸಿಗಳು ಇನ್ನು ಮೇನ್ ಮುಂದೆ ಬರ್ಬೋದು. ಅವರು
1: ಸಂಸ್ಥೆ ಕಡೆಯಿಂದ ಕೂಡ ಸೌಲಭ್ಯಗಳು
0: ಸಿಗ್ತೈತೆ, ಎಲ್ಲನೂ ಸಿಗ್ತೈತೆ. ಅವನ್ನೆಲ್ಲ ಉಪಯೋಗಿಸ್ಕೊಂಡು ನಮ್ಮ ಆದಿವಾಸಿಗಳು ಬೇರೆ ಕಡೆ ಕೊಡದೇನೆ ನಾವೇ ಸ್ವಂತವಾಗಿ ಮಾಡಿದ್ರೆ ಇನ್ನು ಒಳ್ಳೇದೇ ಸರ್.
1: ಅಂದ್ರೆ ಸೌಲಭ್ಯಗಳು ಒಂದಲ್ಲ ಒಂದು ಮಾರ್ಗದ ಮುಖಾಂತರ ತಲುಪುತ್ತೆ, ಮಾಡುವಂತ ಆಸಕ್ತಿ ಶ್ರದ್ಧೆ
0: ಇರ್ಬೇಕು,
1: ಆ ರೈತರಲ್ಲಿ ಇರ್ಬೇಕು, ಆದಿವಾಸಿಗಳಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದ್ರೆ.
0: ಹೌದು ಸರ್.
1: ಹಾಗಿದ್ರೆ ತಾವು ಮುಂದಿನ ದಿನಗಳಲ್ಲಿ ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಇನ್ನೇನೆಲ್ಲ ಅಳವಡಿಸಿಕೊಂಡು ಈ ಕೃಷಿ ಚಟುವಟಿಕೆನ ಇನ್ನು ಮುಂದೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರ?
0: ಮುಂದೆ ಇನ್ನು ಹೋಗ್ಬೇಕು ಅಂತ ಆಸೆ ಇದೆ, ಬೆಳಿಬೇಕು. ಈಗ ಹಾಕಿರೋ ಫಸಲು ಬುಟ್ಟಿನ ಬೇರೆ ಸಿರಿಧಾನ್ಯಗಳು ಹಾಕಬೇಕು, ಇನ್ನು ಅವನ್ನ ಹಾಕೊಂಡು ಮುಂದೆ ಬೇರೆ ಬೆಳೆಗಳು 3 ತಿಂಗಳು ಬೆಳೆ ಹಾಕೊಂಡು ಚೇಂಜ್ ಮಾಡ್ಕೊಂಡು ಹೋಯ್ತಿರ್ತೀವಿ. ಇನ್ನು ಯಾವ್ದು ಲಾಭ ಜಾಸ್ತಿ ಸಿಗ್ತದೆ ಅದ್ರ ಮೇಲೆ ಡಿಪೆಂಡ್ ಸರ್. ನಮ್ದು
1: ಟೋಟಲಿ ಸಂಪೂರ್ಣವಾಗಿ ಕೃಷಿನಲ್ಲೇ ತೊಡಸ್ಕೊಂಡು
0: ತೊಡಸ್ಕೊಂಡಲ್ಲೇ
1: ತಮ್ಮ ಜೀವನವನ್ನ ಕಳಿಬೇಕು ಅಂತ ಅನ್ಕೊಂಡು
0: ತೀರ್ಮಾನ ಮಾಡಿದೀನಿ ಸರ್.
1: ಬಹಳ ಸಂತೋಷ ಮಲ್ಲೇಶ್ ಅವರ, ಇಷ್ಟೊತ್ತು ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 12 ವರ್ಷಗಳಿಂದ ಸ್ವತಂತ್ರವಾಗಿ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಅದರಲ್ಲಿ ತಾವಿರುವಂತ 4 ಎಕರೆ ಭೂ ಪ್ರದೇಶದಲ್ಲಿ ಒಂದು ವ್ಯವಸ್ಥಿತವಾದ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಂಡು ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾ ಪ್ರಮುಖವಾಗಿ ಧಾನ್ಯ ಬೆಳೆಗಳಾಗಿರ್ಬೋದು, ವಿಶೇಷವಾಗಿ ಸಿರಿಧಾನ್ಯಗಳನ್ನ ಬೆಳೀತಾ ಹಸು ಸಾಕಾಣಿಕೆ ಮೇಕೆ ಸಾಕಾಣಿಕೆಯನ್ನ ಮಾಡ್ತಾ ತಮಗೆ ಮನೆ ಉಪಯೋಗಕ್ಕೆ ಬಯೋಗ್ಯಾಸ್ ಅನ್ನ ಬಳಸ್ತಾ ಎರೆಹುಳ ಗೊಬ್ಬರ ಹಾಗೂ ಇತರ ಸಾವಯವ ಗೊಬ್ಬರವನ್ನ ಬಳಸ್ತಾ ಒಂದು ಸಾವಯವ ಕೃಷಿಯಲ್ಲಿ ತಮ್ಮ ಒಂದು ಉತ್ತಮವಾದ ಯಶಸ್ಸನ್ನ ಕಾಣದಿರೋದು ಕುರಿತು ಸಂಸ್ಥೆ ಕಡೆಯಿಂದ ಹಾಗೂ ಇಲಾಖೆ ಕಡೆಯಿಂದ ಸಿಗ್ತಿರುವಂತಹ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ತಾಲೂಕಿನ ಆದಿವಾಸಿ ರೈತರುಗಳು ಹೇಗೆಲ್ಲ ಮುಂದೆ ಬಂದು ತಮ್ಮ ಒಂದು ಸುಸ್ಥಿರ ಕೃಷಿ ಜೀವನವನ್ನ ಕಟ್ಕೋಬೇಕು ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು.
0: ನಿಮಗೂ ಕೂಡ ಧನ್ಯವಾದಗಳು ಸರ್. ಈ ರೀತಿ ಎಲ್ಲರೂ ರೈತರುಗಳು ಮಾಡಿದ್ರೆ ತುಂಬಾ ಉಪಯೋಗ ಆಯ್ತು. ಸಂಸ್ಥೆ ಕಡೆಯಿಂದ ಉಪಯೋಗಿಸ್ಕೋಬೇಕು ಅಷ್ಟೇ ರೈತರುಗಳು, ಬೇರೆ ಕಡೆ ಜಮೀನು ಕೊಟ್ಟು ಮಟ್ಟು ಮಾಡೋದಕ್ಕಿಂತ ನಾವಾಗಿ ಸ್ವಂತ ಮಾಡೋದ್ರಿಂದ ಎಲ್ಲಾ ರೈತರುಗಳು ಮುಂದುವರೆದು ಇದೇ ರೀತಿ ಎಲ್ಲಾನು ಉಪಯೋಗ ಮಾಡ್ಕೊಂಡು ಬೇರೆಯವ್ರಿಗೆ ನಮ್ಮ ಅನಿಸಿಕೆಗಳು ಬೇರೆಯವ್ರ ರೈತರುಗಳು ಹೇಳ್ಕೋಬಹುದು. ಅದರಿಂದ ಈ ಕಾರ್ಯಕ್ರಮದ ಪರವಾಗಿ ನಾವು ಧನ್ಯವಾದಗಳು ಅಂತ ತಿಳಿಸ್ತೇವೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಹಾಡಿಯ ಸಾವಯವ ಮಿಶ್ರ ಬೆಳೆಗಾರರಾದಂತಹ ಶ್ರೀಯುತ ಮಲ್ಲೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ,
2: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ.
2: ಕೃಷಿ

0: ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
2: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಸಿರಿಧಾನ್ಯ ಬೆಳೆಗಳ ಬೇಸಾಯ, ಹಸು ಮತ್ತು ಮೇಕೆ ಸಾಕಾಣಿಕೆ ಕುರಿತು ಸರ್ಗೂರು ತಾಲೂಕು ನಿಮ್ಮನಳ್ಳಿ ಹಾಡಿಯ ಕೃಷಿಕರಾದ ಶ್ರೀಯುತ ಮಲ್ಲೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನೇ ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.
3: ಎಲ್ಲರಿಗೂ ನಮಸ್ಕಾರ.
4: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
3: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
4: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
3: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
4: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
3: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
4: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
3: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
4: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
3: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
4: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
3: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
4: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
3: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
3: ದೂರವಾಣಿ ಸಂಖ್ಯೆ 7337765608.
4: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
3: ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ

0: ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
5: ನಾನು ತಡೆಯುತ್ತೇನೆ.
4: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ಹರಡುವ ಏಡಿ ಸೊಳ್ಳೆಗಳು.
5: ಶಾಲೆಯಲ್ಲಿ ಮೇಸ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
4: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
6: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈಯ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
5: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
6: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
7: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
8: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
7: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
8: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
7: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
8: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
7: ತಪ್ಪದೆ ಕೇಳಿ ಪ್ರತಿದಿನ ಬೆಳಿಗ್ಗೆ 8:35.
8: ಮರುಪ್ರಸಾರ ಸಂಜೆ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 10ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಮರಣ ಸಮಯದಲ್ಲಿ ಅಚಲವಾದ ಮನಸ್ಸಿನಿಂದ ಭಕ್ತಿಯುತವಾಗಿ ಯೋಗ ಬಲದ ಮೂಲಕ ಭೂಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸದಂತಹ ಸಾಧಕನು ಆ ದಿವ್ಯವಾದ ಪರಮ ಪುರುಷನನ್ನೇ ಪಡೆಯುತ್ತಾನೆ ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದು ಒಂದು ರೀತಿಯಲ್ಲಿ 9ನೆಯ ಶ್ಲೋಕದ ಒಂದು ಮುಂದುವರೆದ ಭಾಗ ಅಂತಲೇ ಹೇಳಬೇಕು. ಇದನ್ನು 9ನೆಯ ಹಿಂದಿನ ಶ್ಲೋಕದ ಜೊತೆನಲ್ಲಿ ಅರ್ಥ ಮಾಡಿಕೊಂಡಾಗ ಇದರ ಒಂದು ಪೂರ್ಣ ಪ್ರಮಾಣದ ಅರ್ಥ ನಮಗೆ ಲಭ್ಯವಾಗುತ್ತೆ. ಈ ಶ್ಲೋಕದ ಕೇವಲ ನಾವು ಶಬ್ದಾರ್ಥವನ್ನು ಮಾತ್ರ ಗ್ರಹಿಸಿ ಅದನ್ನು ತಪ್ಪಾಗಿ ತಿಳಿಯುವಂಥವರೇ ಹೆಚ್ಚು. ಈ ಶ್ಲೋಕದಲ್ಲಿ ಧ್ಯಾನದ ಅತ್ಯುನ್ನತ ಸ್ಥಿತಿಯನ್ನು ವಿವರಿಸಿದ್ದಾರೆ. ಆದುದರಿಂದ ಇಲ್ಲಿ ಮರಣ ಕಾಲದಲ್ಲಿ ಎಂಬ ಶಬ್ದ ಪ್ರಯೋಗವನ್ನು ಅಹಂಕಾರವು ಸಾಯುವ ಕಾಲದಲ್ಲಿ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕೇವಲ ಮರಣ ಅಂತಂದರೆ ನಾವು ಸಾಯುಜ್ಯವನ್ನು ಹೊಂದುವುದು, ಸಾವನ್ನಪ್ಪುವುದು ಅನ್ನುವ ಅರ್ಥ ಮಾತ್ರವಲ್ಲ. ನಮ್ಮೊಳಗಿನ ಅಹಂಕಾರ ಯಾವಾಗ ಸಾಯುತ್ತೋ ಅದೇ ಮರಣಕಾಲ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಧ್ಯಾನದ ಸಮಯದಲ್ಲಿ ಅಥವಾ ಧ್ಯಾನದ ಸ್ಥಿತಿಯಲ್ಲಿ ಯಾವಾಗ ಸಾಧಕನು ತನ್ನ ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ತಾದಾತ್ಮ್ಯಗಳನ್ನು ಕಳಚಿಕೊಳ್ಳುವನೋ ಆಗ ಮನಸ್ಸು ಮತ್ತು ಬುದ್ಧಿಯು ಸ್ವಾಭಾವಿಕವಾಗಿಯಾದರೂ ಅಚಲವಾಗಿ ನಿಲ್ಲುತ್ತದೆ.

ಭಕ್ತಿಯಿಂದ ಕೂಡಿದವನಾಗಿ ಅವನು ಇರಬೇಕು ಅಂಥೇಳಿ ಇಲ್ಲಿ ಹೇಳಿದೆ. ಅಂದರೆ ಭಕ್ತಿ ಎಂಬ ಶಬ್ದವನ್ನು ಇಲ್ಲಿ ಸಾಮಾನ್ಯ ಅರ್ಥದಲ್ಲಿ ಗ್ರಹಿಸಬಾರದು. ಪೂರ್ಣ ರೀತಿಯ ಆತ್ಮಚಿಂತನೆಯೇ ಇಲ್ಲಿ ಭಕ್ತಿ. ಆಚಾರ್ಯ ಶಂಕರರು ಸ್ವಸ್ವರೂಪ ಅನುಸಂಧಾನವೇ ಭಕ್ತಿ ಅಂಥೇಳಿ ಹೇಳಿದ್ದಾರೆ. ಈ ಭಕ್ತಿಯಲ್ಲಿ ಪರಮಾತ್ಮ ಮತ್ತು ಭಕ್ತನಿಗೆ

0: ಧ್ಯಾನ ಮಾಡುವವನು ಮಾನಸಿಕ ಸ್ಥಿತಿ ಅವನದ್ದು ಹೇಗಿರಬೇಕು ಎಂಬುದನ್ನು ವಿವರಿಸಿದ್ದಾನೆ. ಅದೇ ಅಚಿಂತ್ಯನಾಗಿರಬೇಕು, ಯಾವುದೇ ರೀತಿಯ ಚಿಂತೆಗಳನ್ನು ಇಟ್ಟುಕೊಳ್ಳದೇ ಇರುವಂಥದ್ದು. ಆದಿತ್ಯವರ್ಣನಾಗಿದ್ದಾನೆ ಆತ್ಮ, ಅಂದರೆ ಸೂರ್ಯನ ಹಾಗೆ ಪ್ರಕಾಶಿಸ್ತಾ ಇದ್ದಾನೆ. ಅಣೋರಣೀಯಾನ್, ಆತ್ಮನಿಗಿಂತ ಒಂದು ಅಣುವಿಗಿಂತ ಒಂದು ಸೂಕ್ಷ್ಮವಾಗಿರುವಂಥದ್ದೇ ಆತ್ಮ ಅಂತ ಹೇಳುವಂತಹ ಅಣೋರಣೀಯಾನ್ ಸ್ವಭಾವ. ಸರ್ವಸ್ಯ ಧಾತಾರಹ, ಅಂದರೆ ಎಲ್ಲವನ್ನ ಪೋಷಿಸುವವನು, ಎಲ್ಲಕ್ಕೂ ಆಧಾರವಾಗಿರುವಂತಹ ಶಕ್ತಿ ಉಳ್ಳಂಥವನು. ಹಾಗೆ ಅನುಶಾಸಿತಾರ, ಅಂದರೆ ಆತ್ಮನು ಇಡೀ ಜಗತ್ತಿನ ಒಡೆಯ ಅಂಥೇಳಿ, ಎಲ್ಲರಿಗೂ ಒಡೆಯ. ಯಾವುದೇ ಸುಲ್ತಾನ ಇರ್ಬೋದು, ಯಾವುದೇ ದೊರೆ ಇರ್ಬೋದು, ಅವರು ಎಲ್ಲ ದರ್ಪ ದಬ್ಬಾಳಿಕೆಯಿಂದ ಏನು ಈ ಪ್ರಪಂಚವನ್ನು ಆಳಿದ್ದಾರೋ ಅವೆಲ್ಲವಕ್ಕಿಂತನೂ ಕೂಡ ಜಗತ್ತು ಇರುವಂಥದ್ದು ನಮ್ಮ ಮನಸ್ಸಿನಲ್ಲಿ. ಮನಸ್ಸು ಹಾಗೂ ಬುದ್ಧಿ ಹಾಗೂ ಇಂದ್ರಿಯಗಳನ್ನು ಬೆಳಗುತ್ತಿರುವಂಥವನೇ ಆತ್ಮ. ಹಾಗಾಗಿ ಈ ಆತ್ಮ ಎಲ್ಲ ಇಂದ್ರಿಯಗಳ, ಶರೀರದ, ಬುದ್ಧಿಯ, ದೇಹದ ಒಡೆಯ. ಹಾಗಾಗಿ ಪುರಾಣ, ಅವನು ಸನಾತನ, ಈ ಪ್ರಪಂಚ ಇರುವುದಕ್ಕೂ ಬರುವುದಕ್ಕೂ ಮುಂಚೆಯೇ ಇದ್ದಂಥವನು. ಪ್ರಪಂಚ ಬಂದ ಮೇಲೂ ಇರುವಂಥದ್ದು ಆತ್ಮ, ಈ ಪ್ರಪಂಚ ಪ್ರಳಯವಾಗಿ ಹೋದರೂ ಕೂಡ ಇರುವಂಥದ್ದು ಆತ್ಮ. ಹಾಗಾಗಿ ಈ ಒಂದು ಆತ್ಮ ಧ್ಯಾನದ ಸ್ಥಿತಿಯಲ್ಲಿ ಅಚಲವಾದ ಮನಸ್ಸಿನ ಮೂಲಕ ಅಹಂಕಾರ ರಹಿತನಾಗಿ ಈ ಆತ್ಮನನ್ನು ನಾವು ಪರಿಶೋಧಿಸಬೇಕು, ಪರಿಶೀಲಿಸಬೇಕು. ಹಾಗೆ ಇದನ್ನು ನಮ್ಮೊಡನೆ ಅಳವಡಿಸಿಕೊಳ್ಳಬೇಕು. ಅದನ್ನೇ ಆತ್ಮನಲ್ಲಿ ಒಂದಾಗುವುದು ಅಂಥೇಳಿ ಹೇಳುವಂಥದ್ದು. ಹೀಗೆ ಯೋಗ ಬಲದ ಮೂಲಕ ಪ್ರಾಣವನ್ನು ಭ್ರೂಮಧ್ಯದಲ್ಲಿ ನಿಲ್ಲಿಸಿಕೊಳ್ಳಬೇಕು ಅಂಥೇಳಿ ಹೇಳಿದೆ. ಇಲ್ಲಿ ನಾವು ಕುಂಡಲಿನಿ ಶಕ್ತಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಧ್ಯಾನ ಮಾಡುವ ಸಾಧಕನು ತನ್ನ ನಿರಂತರ ಸಾಧನೆಯ ಮೂಲಕ ಗಳಿಸಿರುವಂಥ ಒಂದು ಶಕ್ತಿಯೇ ಯೋಗ ಶಕ್ತಿ. ಮನಸ್ಸು ಬುದ್ಧಿಯ ಅಲೆದಾಟವನ್ನು ಪೂರ್ಣ ನಿಯಂತ್ರಣಗೊಳಿಸಿದಾಗ ಆ ಯೋಗ ಶಕ್ತಿಯು ತಾನೇ ತಾನಾಗಿ ವರ್ಧಿಸುತ್ತೆ. ತನ್ನ ನಿರಂತರ ಸಾಧನೆಯ ಮೂಲಕ ಸಾಧಕನು ಮನಸ್ಸು ಮತ್ತು ಬುದ್ಧಿಯನ್ನು ನಿಶ್ಚಲವಾಗಿಟ್ಟುಕೊಳ್ಳಲು ಪ್ರಯತ್ನಿಸುವುದಾದರೆ ಇನ್ನು ಕೆಲವೇ ಸಮಯಗಳಲ್ಲಿ ಮಾನಸಿಕ ಸ್ಥಿರತೆ ಹೆಚ್ಚುವುದನ್ನು ಅವನೇ ಗಮನಿಸಬಹುದು. ಹೀಗೆ ಮನಸ್ಸು ಮತ್ತು ಬುದ್ಧಿಯು ಸ್ಥಿರವಾದಷ್ಟಕ್ಕೆ ಪ್ರಾಣವು ಬಹುಶಃ ಈ ಭ್ರೂಮಧ್ಯದಲ್ಲಿ ನಿಲ್ಲುವಂಥದ್ದು. ನಮ್ಮ ಮೆದುಳಿನ ಮುಂಭಾಗದಲ್ಲವೇ ಭ್ರೂಮಧ್ಯ ಇರುವಂಥದ್ದು, ಅದರ ಹತ್ತಿರವೇ ಮನಸ್ಸು ಇರುವಂಥದ್ದು. ಹಾಗಿರುವಾಗ ಅಂತಃಕರಣವು ಸ್ಥಿರವಾದಂತೆ ಪ್ರಾಣವೂ ಕೂಡ ಸ್ಥಿರವಾಗತ್ತೆ. ಪ್ರಾಣವನ್ನು ನಾವು ಮುಖ್ಯವಾಗಿ 5 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಅವು ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನ. ಇವೇ 5 ಪ್ರಾಣಗಳು. ಅವುಗಳು ಮಾಡುವಂತಹ ಕೆಲಸಕ್ಕೆ ಅನುಗುಣವಾಗಿ ಈ 5 ವಿಭಜನೆಯನ್ನು ಮಾಡಲಾಗಿದೆ. ಈ ಪ್ರಾಣವು ಇಂದ್ರಿಯ ಗ್ರಹಣ ಶಕ್ತಿ, ಅಪಾನವು ಶರೀರದಲ್ಲಿರುವಂತಹ ಮಲ ಮೂತ್ರಾದಿಗಳನ್ನು ವಿಸರ್ಜಿಸುವ ಶಕ್ತಿ, ವ್ಯಾನವು ಆಹಾರ ಜೀರ್ಣಿಸುವ ಪ್ರಕ್ರಿಯೆಯ ಶಕ್ತಿ, ಸಮಾನವು ರಕ್ತವನ್ನು ಎಲ್ಲ ಕಡೆಯಲ್ಲೂ ಪ್ರವಹಿಸುವಂತಹ ಶಕ್ತಿ, ಇನ್ನು ಉದಾನವು ನಮಗೆ ಹೊಸ ಹೊಸ ವಿಚಾರಗಳನ್ನು ಚಿಂತಿಸುವ ಸಾಮರ್ಥ್ಯವನ್ನು ಕೊಡುವಂಥ ಶಕ್ತಿ. ಹೀಗೆ ಈ ಪಂಚ ಪ್ರಾಣಗಳ ಮೂಲಕ ನಮ್ಮ ಆಂತರಿಕ ಶಕ್ತಿಯು ವ್ಯರ್ಥವಾಗಿ ಹೋಗ್ತಾ ಇರ್ತದೆ. ಮನಸ್ಸು ಬುದ್ಧಿಯನ್ನು ಧ್ಯಾನದ ಮೂಲಕ ಸ್ಥಿರಗೊಳಿಸಿದ ಸಾಧಕನಿಗೆ ಪ್ರಾಣವು ಕೂಡ ಹತೋಟಿಗೆ ಬರುತ್ತೆ. ಅದನ್ನೇ ಇಲ್ಲಿ ಪರಮಾತ್ಮ ವಿವರಿಸಿರುವಂಥದ್ದು. ಮನಸ್ಸು ಮತ್ತು ಬುದ್ಧಿಯನ್ನು ಹಾಗೂ ಪ್ರಾಣವನ್ನು ಪೂರ್ಣ ರೀತಿಯಲ್ಲಿ ಹತೋಟಿಗೆ ಒಳಪಡಿಸಿಕೊಂಡ ಸಾಧಕನ ಅಂತಃಕರಣ ಪ್ರಶಾಂತವಾಗಿರುವಂಥದ್ದು. ಆ ಕ್ಷಣದಲ್ಲಿ ಅವನು ಅಹಂಕಾರವನ್ನು ಕೊನೆಗೊಳ್ಳುವುದರಿಂದ ಪರಮ ಪುರುಷನನ್ನೇ ಪಡೀತಾನೆ. ಹಾಗಾಗಿ ಮರಣ ಕಾಲದಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಬೇಕು, ಅದನ್ನು ಭಕ್ತಿಯಲ್ಲಿ ಅದ್ದಿರಬೇಕು, 2 ಹುಬ್ಬಿನ ಮಧ್ಯೆ ಪ್ರಾಣವನ್ನು ನಿಲ್ಲಿಸಬೇಕು. ಮನಸ್ಸು ಆಗ ಅಂತರ್ಮುಖವಾಗುತ್ತೆ, ಆಗ ಭಗವಂತನಿಗೆ ಸಂಬಂಧಪಟ್ಟ ಭಾವನೆಗಳನ್ನು ಚಿಂತಿಸ್ತಾ ಇರಬೇಕು. ಭಗವದ್ ಭಾವನೆಯನ್ನು ಚಿಂತಿಸುವುದೇ ಮನಸ್ಸಿಗೆ ಆಹಾರ. ಇದೇ ಪರಲೋಕಕ್ಕೆ ನಾವು ಮಾಡುವಂತಹ ಒಂದು ಬುದ್ಧಿ. ಹಾಗಾಗಿ ಎಲ್ಲಕ್ಕೂ ಧಾತೃ ಎಂದರೆ ಈ ಜೀವರಾಶಿಗಳಿಗೆ ಕರ್ಮ ಫಲವನ್ನು ಕೊಡುವವನು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್.

0: ಅಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಖಾತೆ ಹಂಚಿಕೆ ಕುರಿತಂತೆ ಅಸಮಾಧಾನ ಉಂಟಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಇಂದು ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಅವರು ದೆಹಲಿಯಲ್ಲಿ ಇದ್ದು ಖಾತೆ ಬದಲಾವಣೆಗೆ ಒತ್ತಾಯಿಸುತ್ತಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಈ ನಡುವೆ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬಿಡಿಎ ಹಾಗೂ ಬಿಎಂಆರ್ಡಿಎ ಸೇರಿಸುವಂತೆ ಪಟ್ಟು ಹಿಡಿದಿದ್ದು ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ಮಾಡುವ ನೆಪದಲ್ಲಿ 39,437 ಕೋಟಿ ರೂಪಾಯಿ ಹಗರಣ ನಡೆಸಿದೆ ಎಂದು ಬಿಜೆಪಿ ಆರೋಪಿಸಿದೆ. ಟೆಂಡರ್ನ ಒಟ್ಟು ಮೊತ್ತದಲ್ಲಿ 10,000 ಕೋಟಿ ರೂಪಾಯಿ ಕಿಕ್ಬ್ಯಾಕ್ ಪಡೆಯಲಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದು ಈ ಕುರಿತಂತೆ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಬಳಿಕ ಮಾತನಾಡಿದ ಅವರು, ಜನರ ತೆರಿಗೆ ಹಣದ ಲೂಟಿ, ಟೆಂಡರ್ ಪ್ರಕ್ರಿಯೆಯಲ್ಲಿನ ಅಕ್ರಮ ಹಾಗೂ ಸರ್ಕಾರದ ಪಾತ್ರದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಡಿಸೆಂಬರ್ನಲ್ಲಿ ನಡೆದ 5ನೇ ರಾಷ್ಟೀಯ ಮುಖ್ಯ ಕಾರ್ಯದರ್ಶಿಗಳ ಸಮ್ಮೇಳನದ ಶಿಫಾರಸುಗಳಾದ ಆರಂಭಿಕ ಬಾಲ್ಯ ಶಿಕ್ಷಣ, ಶಾಲಾ ಶಿಕ್ಷಣ, ಕೌಶಲ್ಯ, ಉನ್ನತ ಶಿಕ್ಷಣ, ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳ ಕುರಿತಂತೆ ಚರ್ಚೆ ನಡೆಯಲಿದೆ. ಮಧ್ಯಪ್ರದೇಶದಲ್ಲಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತವಾಗಿರುವುದು ಚುನಾವಣಾ ಅಕ್ರಮವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಮೀನಾಕ್ಷಿ ನಟರಾಜನ್ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪದೋಷಗಳಿರಲಿಲ್ಲ, ಆದರೂ ಕೆಲವು ಲೋಪದೋಷಗಳನ್ನು ಸೃಷ್ಟಿ ಮಾಡಿ ತಿರಸ್ಕಾರ ಮಾಡಲಾಗಿದೆ ಎಂದು ದೂರಿದ್ದಾರೆ. ಇದು ಚುನಾವಣಾ ಅಕ್ರಮ ಹಾಗೂ ರಾಜಕೀಯ ಷಡ್ಯಂತ್ರ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ಧಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗವು ಭಾರತೀಯ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ, ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಸಹಾಯ ಸಂಸ್ಥೆ ಹಾಗೂ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯ ಸಹಯೋಗದೊಂದಿಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ತಂತ್ರಜ್ಞಾನ ಚಾಲಿತ ಮತದಾರರ ನೋಂದಣಿ ಕುರಿತ 1 ದಿನದ ಅಂತಾರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿತ್ತು. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಾಗಾರವು ಮತದಾರರ ನೋಂದಣಿ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮತ್ತು ನಾವೀನ್ಯತೆಗಳ ಕುರಿತು ಜಾಗತಿಕ ಮಟ್ಟದ ಚರ್ಚೆಗೆ ವೇದಿಕೆಯಾಯಿತು. ಕಾರ್ಯಾಗಾರದಲ್ಲಿ ತಜ್ಞರು ವಿವಿಧ ಮಾದರಿಗಳ ಕುರಿತು ಪ್ರಸ್ತುತಿ ನೀಡಿದರು. ಈ ಕಾರ್ಯಾಗಾರವು ಭವಿಷ್ಯದ ಚುನಾವಣಾ ಪ್ರಕ್ರಿಯೆಗಳನ್ನು ಹೆಚ್ಚು ಪಾರದರ್ಶಕ, ಸುಲಭ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೊಡಗು ಜಿಲ್ಲೆಯ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ ಸಿಆರ್ಎಫ್ ಯೋಜನೆಯಡಿ 22 ಕೋಟಿ ರೂಪಾಯಿ ಮಂಜೂರಾಗಿದೆ. ಇದನ್ನು ಸ್ವಾಗತಿಸಿರುವ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಈ ರಸ್ತೆಗಳು ಕೊಡಗು ಜಿಲ್ಲೆಯ ನಿವಾಸಿಗಳು, ರೈತರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೂ ವ್ಯಾಪಾರ ವಲಯದವರಿಗೆ ಅತ್ಯಂತ ಪ್ರಮುಖ ಸಂಪರ್ಕ ಮಾರ್ಗಗಳಾಗಿವೆ ಎಂದು ತಿಳಿಸಿದ್ದಾರೆ. ಕೊಡಗಿನ ಬಹುಕಾಲದ ರಸ್ತೆ ಅಭಿವೃದ್ಧಿ ಅಗತ್ಯಗಳಿಗೆ ಸ್ಪಂದಿಸಿದ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಸಲಾಗುತ್ತಿದೆ. ಈಗಾಗಲೇ 94.14% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕರಲ್ಲಿ ಉಂಟಾಗಿರುವ ಗೊಂದಲ ನಿವಾರಿಸಲು ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು. ಅರ್ಹ ಯಾವೊಬ್ಬ ಮತದಾರರು ಪಟ್ಟಿಯಿಂದ ಹೊರಗುಳಿಯಬಾರದು, ಮತದಾನದ ಹಕ್ಕಿನಿಂದ ಯಾರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. 2025 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಗೆ ಒಳಗಾದ ಜಿಲ್ಲೆಯ ರೈತರಿಗೆ 246.9 ಕೋಟಿ ರೂಪಾಯಿ ಅತ್ಯಧಿಕ ಬೆಳೆ ವಿಮಾ ಪರಿಹಾರ ಲಭಿಸಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 20,291 ರೈತರು ಬೆಳೆ ವಿಮೆಗೆ ಹೆಸರು ನೋಂದಾಯಿಸಿಕೊಂಡಿದ್ದು 12,01,077 ಹೆಕ್ಟೇರ್ ಪ್ರದೇಶ ವಿಮಾ ವ್ಯಾಪ್ತಿಗೆ ಒಳಪಟ್ಟಿತ್ತು. ಈ ತಿಂಗಳ ಅಂತ್ಯದೊಳಗೆ 51 ಕೋಟಿ ರೂಪಾಯಿ ಅಧಿಕ ಪರಿಹಾರ ಜಿಲ್ಲೆಯ ಎಲ್ಲಾ ತಾಲೂಕಿನ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮಾ ಆಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಚುರುಕು ಪಡೆದಿದ್ದು ಕಳೆದ 2 ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬತ್ತಿ ಹೋಗಿದ್ದ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಹರಿವು ಕಂಡುಬರುತ್ತಿದೆ. ಕೃಷಿ ಚಟುವಟಿಕೆಗಳು ಕೂಡ ಬಿರುಸಿನಿಂದ ಸಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಗದ್ದೆಗಳನ್ನು ಹಸನುಗೊಳಿಸುತ್ತಿದ್ದಾರೆ. ಗಾಳಿ ಮಳೆಯಿಂದಾಗಿ ಜಿಲ್ಲೆಯಲ್ಲಿ May 31 ನಿನ್ನೆಯವರೆಗೆ ಒಟ್ಟು 280 ಮನೆಗಳಿಗೆ ಹಾನಿ ಉಂಟಾಗಿದೆ. ಈ ಪೈಕಿ 4 ಮನೆಗಳು ಸಂಪೂರ್ಣ ಕುಸಿದಿವೆ. 276 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. 672 ವಿದ್ಯುತ್ ಕಂಬಗಳು ಧರೆಗುರುಳಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಕೋಳೂರು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವು ಅಭಿಯಾನದ ಅಂಗವಾಗಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಂಕಣ ರೈಲ್ವೆ ವಿಭಾಗದ ಕಾರವಾರ ರೈಲ್ವೆ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರಿಗಾಗಿ ಪ್ರತ್ಯೇಕವಾಗಿ ಪಿಂಕ್ ಬಬಲ್ ವಿಶ್ರಾಂತಿ ಆಸನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾಳೆ ಈ ವಿಶೇಷ ಆಸನ ವ್ಯವಸ್ಥೆಯನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಕೆಎಸ್ಎಂಸಿಎ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನಿಗಾ ವಹಿಸಬೇಕು, ಜಾನುವಾರುಗಳ ಮೇವಿನ ಸಮಸ್ಯೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮತ್ತು ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
3: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಅಂಗವಿಕಲತೆ ಕುರಿತು ಬೆಂಗಳೂರಿನ ಮನೋವೈದ್ಯರಾದ

ಕಾರ್ಯಕ್ರಮ ಮಿಶ್ರ ಮಾಧುರ್ಯ. ಇಂದಿನ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಮನೋಚಿಂತನ ಪ್ರಸಾರವಾಗುತ್ತದೆ. ಕೇಳಿ ಕಾರ್ಯಕ್ರಮ ಮನೋಚಿಂತನ. ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ಮನೋಚಿಂತನ ಕಾರ್ಯಕ್ರಮಕ್ಕೆ ಆತ್ಮೀಯರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾನಸಿಕ ಅಂಗವಿಕಲತೆ ಈ ಬಗ್ಗೆ ನಮಗೆ ಮಾಹಿತಿ ನೀಡಲು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಮನೋವೈದ್ಯರು ಹಾಗೂ ವೈದ್ಯ ಸಾಹಿತಿ ಬೆಂಗಳೂರು ಡಾಕ್ಟರ್ ಜಿಎಸ್ ಪಾಲಾಕ್ಷ ಅವರು. ನಮಸ್ಕಾರ ಪಾಲಾಕ್ಷ ಅವರಿಗೆ.
1: ನಮಸ್ಕಾರ.
0: ಸ್ನೇಹಿತರೆ, ಇಂದಿನ ಈ ವಿಷಯ ನಿಮ್ಗೆ ಗೊತ್ತಿದೆ, ಮಾನಸಿಕ ಅಂಗವಿಕಲತೆ ಬಗ್ಗೆ ಡಾಕ್ಟರ್ ಜಿಎಸ್ ಪಾಲಾಕ್ಷ ಅವರು ನಮಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಡಾಕ್ಟ್ರೆ, ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ನನ್ನ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಈ ಮಾನಸಿಕ ಅಂಗವಿಕಲತೆ ಬಗ್ಗೆ ನಾವು ಕಾರ್ಯಕ್ರಮವನ್ನ ಈಗ ಅನೇಕ ಪ್ರಶ್ನೆಗಳನ್ನ ನಾವು ತಮಗೆ ಕೇಳ್ತಾ ಇದ್ದೀವಿ. ಈ ಮಾನಸಿಕ ಅಂಗವಿಕಲತೆ ಅನ್ನೋದು ಒಂದು ರೋಗ, ಈ ರೋಗ ಅಂದ್ರೆ ಏನು ಅಂತ ನಮ್ಗೆ ಸ್ವಲ್ಪ ಹೇಳ್ತೀರಾ?
1: ಮೆದುಳು ಅಥವಾ ಮನಸ್ಸಿನ ರೋಗ ಅಥವಾ ತೊಂದರೆಗಳಿಂದ ಯಾವುದೇ ವ್ಯಕ್ತಿಯ ಭಾವನೆ, ಯೋಚನೆ ಅಥವಾ ವರ್ತನೆಯಲ್ಲಿ ಬದಲಾವಣೆಗಳು ಕಂಡು ಬಂದು ಇದರಿಂದ ವ್ಯಕ್ತಿಯ ವೈಯಕ್ತಿಕ, ಸಾಂಸಾರಿಕ, ಔದ್ಯೋಗಿಕ ಮತ್ತು ಸಾಮಾಜಿಕ ಜೀವನಗಳಿಗೆ ತೊಂದರೆಯಾದಲ್ಲಿ ಅಂತಹ ವ್ಯಕ್ತಿಗೆ ಚಿಕಿತ್ಸೆ ಬೇಕಾಗುತ್ತದೆ. ಇದಕ್ಕೆ ಮಾನಸಿಕ ಅಸ್ವಸ್ಥತೆ ಎನ್ನುತ್ತಾರೆ.
0: ಅಲ್ಲ, ಇದು ಮಾನಸಿಕ ಅಂಗವಿಕಲತೆ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಕೊಡ್ತೀರಾ ಅಂತ. ಅದು ಒಂದು ಮಾನಸಿಕ ರೋಗನೇ ಅಂದ್ರೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ? ಮಾನಸಿಕ ಬೇರೆ ರೋಗಕ್ಕೂ, ಮಾನಸಿಕ ಅಂಗವಿಕಲತೆ ರೋಗಕ್ಕೂ ಏನಾದ್ರೂ
1: ಇಲ್ಲ? ಅಂತಹ ವ್ಯತ್ಯಾಸ ಏನಿಲ್ಲ,
0: ಏನೂ ಇಲ್ಲ. ಮಾನಸಿಕ ರೋಗಿಗಳಿಗೆ ಕೊಡುವಂತಹ ಚಿಕಿತ್ಸೆನೇ ಈ ರೋಗಿಗಳು?
1: ಹೌದು.
0: ಸರಿ. ಮಾನಸಿಕ ರೋಗಗಳು ಎಷ್ಟು ಸಾಮಾನ್ಯ ಇರುತ್ತೆ ಅಂತ?
1: ಭ್ರಾಂತ ರೋಗ ಅಂದ್ರೆ ಸಿಜೋಫ್ರಿನಿಯಾ ಅಂತೀವಿ, ಇದು ಶೇಕಡ ಒಬ್ಬರಲ್ಲಿ, ಖಿನ್ನತೆ ಅಂದ್ರೆ ಡಿಪ್ರೆಷನ್ ಶೇಕಡ 10-20 ವ್ಯಕ್ತಿಗಳಲ್ಲಿ, ಆತಂಕ ಅಂದ್ರೆ ಟೆನ್ಷನ್ ಅಂತಾರೆ ಇಂಗ್ಲಿಷ್ ನಲ್ಲಿ, ಇದು ಶೇಕಡ 7% ಸ್ತ್ರೀಯರಲ್ಲಿ, ಶೇಕಡ 1% ಪುರುಷರಲ್ಲಿ, ನಿದ್ರಾಹೀನತೆ ಶೇಕಡ 15% ವ್ಯಕ್ತಿಗಳಲ್ಲಿ ಕಂಡು ಬರುತ್ತೆ. ಒಟ್ಟಾರೆ ಹೇಳುವುದಾದ್ರೆ ಮಾನಸಿಕ ರೋಗಗಳು ಅಪರೂಪವಲ್ಲ.
0: ನೀವು ವೈದ್ಯ ಸಾಹಿತಿಯಾಗಿ ಸಾಹಿತ್ಯ ರಚನೆ ಏನ್ ಮಾಡಿದೀರಾ ನೀವು ವೈದ್ಯಕೀಯ ವಿಭಾಗದಲ್ಲಿ?
1: ಸಾಹಿತ್ಯ ಅಂದ್ರೆ ಸುಮಾರು 300 ಲೇಖನಗಳನ್ನು ಬರೆದಿದ್ದೀನಿ, ಕಿರು ಪುಸ್ತಕಗಳನ್ನು ಬರೆದಿದ್ದೀನಿ ಮಾನಸಿಕ ಆರೋಗ್ಯದ ಬಗ್ಗೆ, ಮಾನಸಿಕ ಅನಾರೋಗ್ಯದ ಬಗ್ಗೆ, ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಕಾದಂಬರಿಗಳನ್ನು ಬರೆದಿದ್ದೀನಿ. ಇಷ್ಟು ಸಾಹಿತ್ಯದ ಬಗ್ಗೆ ಇಷ್ಟು ಮಾಡಿ.
0: ಅದೇ, ನೀವು ವೈದ್ಯರಾಗಿದ್ದರಿಂದ ಆ ವಿಷಯ ನೀವು ಚೆನ್ನಾಗಿ ತಿಳ್ಕೊಂಡ್ರಿಂದ ನಿಮ್ಮ ಬರವಣಿಗೆಯಲ್ಲಿ ಸ್ವಲ್ಪ ಸರಳ ಆಗಿರಬಹುದು ಅಂತ. ಡಾಕ್ಟರ್, ಈಗ ಮಾನಸಿಕ ರೋಗ ಅಂತ ನಾವೆಲ್ಲ ಮಾತಾಡ್ತೀವಿ, ಆದ್ರೆ ಕಾರಣಗಳು ಅನೇಕ ಇರಬಹುದಲ್ವಾ? ಏನೇನ್ ಕಾರಣಕ್ಕೆ ಈ ರೋಗ ಬರುತ್ತೆ ಅಂತ
1: ನೋಡಿ. ಬ್ಲಡ್ ಪ್ರೆಷರ್ ಮತ್ತು ಡಯಾಬಿಟಿಸ್ ಮುಂತಾದ ದೈಹಿಕ ರೋಗಗಳು ವಂಶ ಪಾರಂಪರ್ಯವಾಗಿ ಕಂಡು ಬರುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಮಾನಸಿಕ ರೋಗಗಳು ಕೂಡ ಇದೇ ರೀತಿ ವಂಶ ಪಾರಂಪರ್ಯವಾಗಿ ಕಂಡು ಬರುವ ಸಾಧ್ಯತೆ ಹೆಚ್ಚಿದೆ. ಜೀವನದಲ್ಲಿ ಯಾವುದೇ ಒಂದು ಮಹತ್ವದ ಘಟನೆ ಅಥವಾ ಆಘಾತ ದೈಹಿಕ ರೋಗ ಉಂಟು ಮಾಡುವಂತೆ, ಉದಾಹರಣೆಗೆ ಅಪಘಾತವಾದಾಗ ಅಥವಾ ಗರ್ಭಿಣಿಯರಿದ್ದಾಗ ಸಕ್ಕರೆ ರೋಗ ಬರಬಹುದು, ಅದು ಒಂದು ಆಘಾತನೆ ಅಥವಾ ಒಂದು ಘಟನೆ. ಇದೇ ರೀತಿ ಮಾನಸಿಕ ರೋಗವನ್ನು ಈ ರೀತಿ ಈ ಘಟನೆಗಳು ಮತ್ತು ಆಘಾತಗಳು ಉಂಟು ಮಾಡಬಹುದು. ಉದಾಹರಣೆಗೆ ಆಸ್ತಿ ನಷ್ಟ, ಕೆಲಸ ಕಳ್ಕೊಳ್ಳೋದು, ಭೂಕಂಪ ಆದಾಗ ಆಗ್ತಕ್ಕಂತ ಕಷ್ಟ ನಷ್ಟಗಳು, ಕೆಲಸದಿಂದ ನಿವೃತ್ತರಾಗುವುದು ಮುಂತಾದವುಗಳಿಂದ ಬರಬಹುದು. ಅಂದರೆ ದುರ್ಘಟನೆಗಳು ಮಾತ್ರ ಮಾನಸಿಕ ರೋಗ ಬರಿಸುತ್ತವೆ ಅಂತ ಅರ್ಥ ಅಲ್ಲ. ಒಳ್ಳೆಯ ಘಟನೆಗಳು ಅಂದ್ರೆ ಉದಾಹರಣೆಗೆ ಮಕ್ಕಳ ಮದುವೆ, ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಉನ್ನತ ನೌಕರಿಗೋಸ್ಕರ

0: ಮನೆ ಬಿಟ್ಟು ಹೋಗೋದು, ನಮಗೆ ಸಿಗ್ತಕ್ಕಂಥ ನೌಕರಿಯಲ್ಲಿ ಬಡ್ತಿ ಮುಂತಾದವುಗಳಿಂದಲೂ ಮಾನಸಿಕ ರೋಗಗಳು ಬರಬಹುದು. ಯಾವುದೇ ದೈಹಿಕ ತೊಂದರೆ ಮಾನಸಿಕ ರೋಗವನ್ನು ಭರಿಸಬಹುದು. ಮತ್ತು ಇದೇ ರೀತಿ ಒಂದು ಮಾನಸಿಕ ರೋಗವಿರುವ ವ್ಯಕ್ತಿಗಳಲ್ಲಿ ಮತ್ತೊಂದು ಮಾನಸಿಕ ರೋಗ ಬರಬಹುದು.
1: ಓ, ಒಂದು ಮಾನಸಿಕ ರೋಗ ಮೊದಲೇ ಇರುತ್ತೆ
0: ಇರುತ್ತೆ,
1: ಅದ್ರ ಜೊತೆ ಮತ್ತೊಂದು
0: ಅಂದ್ರೆ ಡಬಲ್ ಮೆಂಟಲ್ ಇಲ್ನೆಸ್ ಅಂತ. ಉದಾಹರಣೆಗೆ ನಾನು ನಿಮಗೆ ಸಿಜೋಫ್ರೆನಿಯಾ ಅಂತ ಅವಾಗ ಹೇಳಿದೆ, ಶೇಕಡ ಒಬ್ಬರಲ್ಲಿರುತ್ತೆ ಅಂತ. ಅನೇಕ ಅಂದ್ರೆ 10-30 ವ್ಯಕ್ತಿ ಸಿಜೋಫ್ರೆನಿಯಾ ರೋಗ ಇರತಕ್ಕಂತ ವ್ಯಕ್ತಿಗಳಲ್ಲಿ ಖಿನ್ನತೆಯನ್ನು ಸೇರ್ಕೋಬಹುದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮದ್ಯ ಮತ್ತು ಗಾಂಜಾ ಮುಂತಾದ ಮಾದಕ ವಸ್ತುಗಳ ಸೇವನೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಮಾದಕ ವಸ್ತು ಸೇವನೆಗಳಿಂದ ಕೂಡ ಖಿನ್ನತೆ, ಸೈಕೋಸಿಸ್ ಮುಂತಾದ ಮಾನಸಿಕ ರೋಗಗಳು ಕಂಡುಬರಬಹುದು. ಇತ್ತೀಚೆಗೆ ವೇಗವಾಗಿ ಓಡುತ್ತಿರುವ ನಾಗರಿಕತೆಯಿಂದ ಆತ್ಮಹತ್ಯೆ ಮುಂತಾದ ಅನೇಕ ಮಾನಸಿಕ ರೋಗಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಮನೆಯ ವಾತಾವರಣ ಸರಿ ಬರದಿದ್ದಲ್ಲಿ, ಕುಟುಂಬದ ವ್ಯಕ್ತಿಗಳ ನಡುವಣ ಸಂಬಂಧ ಸರಿ ಬರದಿದ್ದಲ್ಲಿ ಈ ರೋಗಗಳು ಕಂಡುಬರಬಹುದು. ಕೆಲವು ದೈಹಿಕ ರೋಗಗಳ ಸಲುವಾಗಿ ಉಪಯೋಗಿಸುವ ಔಷಧಿಗಳಿಂದ ಸಹ ಮಾನಸಿಕ ರೋಗ ಉಂಟಾಗಬಹುದು. ಉದಾಹರಣೆಗೆ ಹೃದಯ ರೋಗಕ್ಕೆ ಅಂತ ನಾವು ಹಲವಾರು ಶತಮಾನಗಳಿಂದ ಒಂದು ಡಿಜಿಟಾಲಿಸ್ ಅಂತ ಒಂದು ಔಷಧವನ್ನು ಉಪಯೋಗಿಸ್ತೀವಿ, ಇದರಿಂದ ಖಿನ್ನತೆ ಬರಬಹುದು. ಅನೇಕ ರಕ್ತದೊತ್ತಡ ಚಿಕಿತ್ಸೆಗೆ ಉಪಯೋಗಿಸುವ ಕೆಲವು ಔಷಧಿಗಳು, ಆಸ್ಮಾ ರೋಗಕ್ಕೆ ನಿದ್ದೆ ಮಾತ್ರೆಗಳು ಕೆಲವು, ಕ್ಷಯರೋಗ ಮುಂತಾದ ದೈಹಿಕ ರೋಗ ಉಪಯೋಗಿಸತಕ್ಕಂತ ಔಷಧಗಳು ಮತ್ತು ಸ್ಟೀರಾಯ್ಡ್ಸ್ ಮುಂತಾದ ಔಷಧಗಳಿಂದ ಮಾನಸಿಕ ರೋಗ ಕಂಡು ಬರಬಹುದು. ಇನ್ನೊಂದೇನಂದ್ರೆ ಈ ರಕ್ತದ ಅಂಶ ಅಂದ್ರೆ ಅನಿಮಿಯಾ ಅಂತಾರೆ, ಅನಿಮಿಯಾ ಇರೋದ್ರಿಂದ ವೈಟಮಿನ್ಸ್ ಮತ್ತು ಖನಿಜಗಳ ಕೊರತೆಯಿಂದಲೂ ಕಂಡು ಬರಬಹುದು. ಕೆಲವು ಬಾಣಂತಿಯರಲ್ಲಿ ಪೋಸ್ಟ್ ಮಾರ್ಟಮ್ ಸೈಕೋಸಿಸ್ ಅಂದ್ರೆ ನಮ್ಗೆ ಹಳ್ಳಿ ಕಡೆ ಸನ್ನಿ ಅಂತಾರೆ, ಈ ರೋಗ ಕೂಡ ಕಂಡು ಬರಬಹುದು. ಲೈಂಗಿಕ ಅಸ್ವಸ್ಥತೆಯಿಂದ ಖಿನ್ನತೆ ಮತ್ತು ಆತಂಕ ಉಂಟಾಗಬಹುದು. ಇದೇ ರೀತಿ ಖಿನ್ನತೆ ಮತ್ತು ಆತಂಕ ಲೈಂಗಿಕ ಅಸ್ವಸ್ಥತೆಯನ್ನು ಉಂಟು ಮಾಡಬಹುದು. ನಮ್ಮೆಲ್ಲರ ಮೆದುಳಿನಲ್ಲಿ ಅನೇಕ ರಾಸಾಯನಿಕ ವಸ್ತುಗಳಿರುತ್ತೆ, ಇದು ಸಮತೋಲನದಲ್ಲಿ ಯಾವಾಗಲೂ ಇರಬೇಕಾಗ್ತದೆ. ಇದರಲ್ಲಿ ಕೊಂಚ ಏರುಪೇರಾದರೂ ಸಹ ಮಾನಸಿಕ ರೋಗಗಳು ಕಂಡು ಬರುತ್ತೆ. ಉದಾಹರಣೆಗೆ ಖಿನ್ನತೆಯ ರೋಗದಲ್ಲಿ ಸೆರಟೋನಿನ್, ನಾರೆಪಿನೆಫ್ರಿನ್, ಡೋಪಮಿನ್ ಎಂಬ ಮೂರು ರಾಸಾಯನಿಕ ಪದಾರ್ಥಗಳಲ್ಲಿ ಯಾವುದಾದ್ರೂ ಒಂದು, ಎರಡು ಅಥವಾ ಮೂರು ಕಡಿಮೆ ಇದ್ರೆ ಖಿನ್ನತೆ ಬರುತ್ತೆ. ಇದೇ ರೀತಿ ಸಿಜೋಫ್ರೆನಿಯಾ ರೋಗದಲ್ಲಿ ಡೋಪಮಿನ್ ಅಂತ ರಾಸಾಯನಿಕ ಪದಾರ್ಥ ಹೆಚ್ಚಿರುತ್ತೆ, ಅದರಿಂದ ಮಾನಸಿಕ ರೋಗ ಬರಬಹುದು.
1: ಬಹಳ ವಿವರವಾದ ಮಾಹಿತಿಯನ್ನ ಕೊಟ್ರಿ ಡಾಕ್ಟ್ರೆ. ನನಗೆ ಮಾನಸಿಕ ಕಾಯಿಲೆ ಇದೆ, ವೈದ್ಯರು ನೀಡಿದ ಮಾತ್ರೆ ಕ್ರಮವಾಗಿ ತೆಗೆದುಕೊಳ್ತಾ ಇದ್ದೀನಿ, ಈಗ ಬಿಡಲು ತಿಳಿಸಿದ್ದಾರೆ, ಆದರೆ ನನಗೆ ಮಾತ್ರ ಬಿಡಲು ಆಗುತ್ತಿಲ್ಲ, ಮಾತ್ರೆ ನಿಲ್ಲಿಸಿದರೆ ನಿದ್ರೆ ಸರಿಯಾಗಿ ಬರುವುದಿಲ್ಲ, ಇದಕ್ಕೇನು ಪರಿಹಾರ ಅಂತ ಕೇಳ್ತಾರೆ.
0: ನೋಡಿ, ಅವರು ಯಾವ ಮಾತ್ರೆ ತಗೊಳ್ತಾರೆ ಅಂತ ಮಾತ್ರೆ ಹೆಸರು ಸೂಚಿಸಿದ್ರೆ ಒಳ್ಳೇದಿತ್ತು. ಇರ್ಲಿ, ನಿದ್ದೆ ಮಾತ್ರ ಬರದಲೇ ಬೇರೆ ಎಲ್ಲಾ ತೊಂದರೆಗಳು ಅವರಿಗೆ ವಾಸಿಯಾಗಿದ್ದ ಪಕ್ಷದಲ್ಲಿ ಆ ಮಾತ್ರೆ ಬಿಟ್ಟು ಬೇರೆ ನಿದ್ದೆ ಮಾತ್ರೆ ಕೆಲವು ದಿವಸ ತಗೊಂಡು ಅದಂತರ ನಿಲ್ಲಿಸಬಹುದು.
1: ಆಮೇಲೆ ಡಾಕ್ಟರ್ ಹೇಳಿದ್ರು ಡಿಪ್ರೆಷನ್ ನ ಲಕ್ಷಣ ಟೆನ್ಷನ್ ಅಂತ, ನನಗೆ ಅತಿಯಾದ ಟೆನ್ಷನ್ ಇದೆ, ಇದು ಡಿಪ್ರೆಷನ್ ಕಾಯಿಲೆಯೇ ಅಂತ ತಿಳಿಸಿ ಅಂತ ಕೇಳ್ತಾರೆ.
0: ಇಲ್ಲ, ನಾನು ಡಿಪ್ರೆಷನ್ ಲಕ್ಷಣ ಆತಂಕ ಅಂತ ಹೇಳಿಲ್ಲ, ಖಿನ್ನತೆ ಮತ್ತು ಆತಂಕ ಅಂತ ಹೇಳಿದೆ. ಅಂದ್ರೆ ಅವರು ಪ್ರಶ್ನೆನೂ ಸರಿಯಾಗಿ ಸೂಕ್ತವಾಗಿದೆ, ಯಾಕಂದ್ರೆ 95% ಈ ಖಿನ್ನತೆ ವ್ಯಕ್ತಿಗಳಲ್ಲಿ ಆತಂಕ ಕೂಡ ಕಂಡು ಬರುತ್ತೆ. ಎರಡು ಅಂತ ಗಾಢ ಪ್ರೇಮಿಗಳಿದ್ದ ಒಂದು ಬಿಟ್ಟು ಒಂದಿರಲ್ಲ.
1: ಮತ್ತೊಂದು ಪ್ರಶ್ನೆ ಡಾಕ್ಟರ್, ಇಲ್ಲಿ ನಿನ್ನೆ ಒಬ್ಬ ವೈದ್ಯರು ಕುಟುಂಬ ಸಮೇತರಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಈ ರೀತಿ ಒಬ್ಬ ವೈದ್ಯರಾಗಿ ಖಿನ್ನತೆಗೊಳಗಾಗಿರುವುದಕ್ಕೆ ಕಾರಣ ಏನಿರಬಹುದು ಅಂತ ಕೇಳ್ತಾರೆ. ಇದು ಬಹುಶಃ ಅವರೊಬ್ಬರಿಗೆ ಎಲ್ಲ ಬಹಳಷ್ಟು ಜನರ ಮನಸ್ಸಲ್ಲಿ ಈ ಪ್ರಶ್ನೆ ಮೂಡಿದೆ ಡಾಕ್ಟರ್. ವೈದ್ಯರು ಬೇರೆಯವರಿಗೆಲ್ಲ ಕಷ್ಟಗಳ ನಿವಾರಣೆ ಮಾಡಿ ಮನಸ್ಥೈರ್ಯವನ್ನ ಮನೋಬಲವನ್ನ ಹೆಚ್ಚಿಸುವಂತಹ ಆ ಉದ್ಯೋಗದಲ್ಲಿ ಇರುವವರೇ ಇಂಥ ಕೆಲಸ ಮಾಡಿಕೊಂಡಿದ್ದಾರಲ್ಲ ಅಂತ ಸಾಮಾನ್ಯ ಜನರಲ್ಲಿ ಬಹಳ ದೊಡ್ಡ ಒಂದು ಆಘಾತ ಆಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಏನ್ ಹೇಳ್ತೀರಾ ನೀವು?
0: ಮೊದಲು ವ್ಯಕ್ತಿ ಮನುಷ್ಯನಾಗಿರ್ತಾನೆ, ಆಮೇಲೆ ವೈದ್ಯನಾಗ್ತಾನೆ. ಅಲ್ಲಿ ಏನ್ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಅಂದ್ರೆ, ನಾವು ವೈದ್ಯರು ಮನುಷ್ಯರೇ ಕೂಡ, ನಮ್ಮಲ್ಲಿ ಇತರರಿಗೆ ಅವರೆಲ್ಲರಿಗೂ ಇರುತ್ತೆ, ನಮ್ಮಲ್ಲಿ ಭಾವನೆಗಳಿಗಿರುತ್ತೆ, ಕಷ್ಟ ಸುಖಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಯಾವ ರೀತಿ ಸ್ಪಂದಿಸಬಾರದು ಅಂತಂದು ನಮಗೆ ಗೊತ್ತಿರುತ್ತೆ. ಅಂದ್ರೆ ಅವರು ಈ ವೈದ್ಯರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂದ ತಕ್ಷಣ ಅವರು ಖಿನ್ನತೆಯಿಂದ ನರಳುತ್ತಿದ್ರು ಅಂತ ಹೇಳೋದಕ್ಕೆ ಬರಲ್ಲ. ಯಾಕಂದ್ರೆ ಎಲ್ಲಾ ಖಿನ್ನತೆ ರೋಗಿಗಳು ಆತ್ಮಹತ್ಯೆ ಮಾಡ್ಕೊಳಲ್ಲ, ಎಲ್ಲಾ ಆತ್ಮಹತ್ಯೆ ಮಾಡ್ಕೊಳ್ಳೋರಲ್ಲಿ ಖಿನ್ನತೆ ಇರಲ್ಲ. ಯಾವುದೋ ಒಂದು ಕಷ್ಟಕ್ಕೆ, ಒಂದು ಸಂದಿಗ್ಧ ಪರಿಸ್ಥಿತಿ ಸಿಕ್ಕಾಗ ಬೇರೆ ಮಾರ್ಗ ಕಾಣದಲ್ಲಿ ಹತಾಶರಾಗಿ ಅವರು ಈ ರೀತಿ ಮಾಡ್ಕೊಂಡಿದ್ದಾರೆ.
1: ಹತಾಶೆಯಿಂದ ಈ ಕಾರ್ಯ ನಡೆದಿದೆ, ರೋಗದಿಂದ ಅಲ್ಲ ಅಂತ ಅನ್ನೋ ಮಾತನ್ನ
0: ಇರಲಾರದು ಅಂತಿದ್ರಿ
1: ಡಾಕ್ಟರ್. ಇದೀಗ ನೀವು ಮಾತಾಡುವಾಗ ಹೇಳಿದ್ರಿ ಬಾಣಂತಿಯರಿಗೆ ಮಾನಸಿಕ ಕಾಯಿಲೆಗಳು ಬರುತ್ತೆ ಅಂತ ಹೇಳಿದ್ರಿ ನೀವು. ಬಾಣಂತಿಯರಲ್ಲಿ ಯಾವ್ಯಾವ ಕಾರಣಕ್ಕೆ ಈ ಮಾನಸಿಕ ರೋಗಗಳು ಬರಲಿಕ್ಕೆ ಸಾಧ್ಯತೆ ಇದೆ?
0: ನೋಡಿ, ಒಂದು ಇಲ್ಲಿ ಪೋಸ್ಟ್ಮಾರ್ಟಮ್ ಬ್ಲೂಸ್ ಅಂತ ಒಂದು ರೋಗ ಕಂಡು ಬರುತ್ತೆ. ಇದು ಮಗು ಜನಿಸಿದ 5-10 ದಿವಸಗಳೊಳಗಡೆ ಕಂಡು ಬರಬಹುದು. ಬಾಣಂತಿಗೆ ಆತಂಕ ಉಂಟಾಗಬಹುದು, ಹಸಿವು

0: ಕುಗ್ಗುತ್ತೆ, ಕೋಪ ಮತ್ತು ದುಃಖ ಬರಬಹುದು. ಈ ತೊಂದರೆ 2-14 ದಿನಗಳಲ್ಲಿ ಮಾಯವಾಗುತ್ತೆ. ಪೋಸ್ಟ್ಮಾರ್ಟಮ್ ಬ್ಲೂಸ್ 26-85 ಬಾಣಂತಿಯರಲ್ಲಿ ಕಂಡು ಬರುತ್ತೆ. ಇದು ಒಂದು ಲಘು ಮಾನಸಿಕ ತೊಂದರೆ, ಇದರಿಂದ ಬೇರೆ ಏನು ಹೆಚ್ಚು ತೊಂದರೆ ಬರಲ್ಲ. ಔಷಧೋಪಚಾರ ಇದಕ್ಕೆ ಬೇಕಿಲ್ಲ. ಬಾಣಂತಿಗೂ ಮತ್ತು ಅವರ ಮನೆಯವರಿಗೂ ಧೈರ್ಯ ಹೇಳಿದ್ರೆ ಸಾಕಾಗ್ತದೆ. ಎರಡನೇದು ಪೋಸ್ಟ್ಮಾರ್ಟಮ್ ಸೈಕೋಸಿಸ್. ಅವಲೇ ನಾನು ಹೇಳಿದಾಗೆ ನಮ್ಮ ಹಳ್ಳಿ ಕಡೆ ಇದಕ್ಕೆ ಸನ್ನಿ ಅಂತಾರೆ. ಇದು ಮಗು ಜನಿಸಿದ 1 ತಿಂಗಳೊಳಗೆ ಕಂಡು ಬರುತ್ತೆ. ಈ ತೊಂದರೆಗೆ ತುತ್ತಾದ ಬಾಣಂತಿ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಬಹುದು, ಕೋಪಿಸಿಕೊಳ್ಳೋದು, ಇತರರ ಮೇಲೆ ಹಲ್ಲೆ ಮಾಡಬಹುದು, ಮಗುವಿನ ಪಾಲೆಯನ್ನು ನಿರ್ಲಕ್ಷಿಸಬಹುದು. ಈ ಮಗು ನಂದೇ ಅಲ್ಲ, ನಾನು ಬಸರೆ ಆಗಿರ್ಲಿಲ್ಲ, ನಾನು ಹಡದೇ ಅಲ್ಲ, ಈ ಮಗು ನಂದೇ ಆಗ ಸಾಧ್ಯ. ಮಗುನ ಕೊಲ್ಲೋದಕ್ಕೂ ಪ್ರಯತ್ನ ಮಾಡಬಹುದು. ಇದಕ್ಕೆ ಔಷಧಿ ಮತ್ತು ವಿದ್ಯುತ್ ಚಿಕಿತ್ಸೆ ಬೇಕಾಗುತ್ತೆ. ಹೌದು. ಮೂರನೇದು ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಅಂದ್ರೆ ಖಿನ್ನತೆ. ಇದು 7-24 ಬಾಣಂತಿಯರಲ್ಲಿ ಕಂಡು ಬರುತ್ತೆ. ಈ ಮೂರು ಮಾನಸಿಕ ತೊಂದರೆಗಳು ಬಾಣಂತಿಯಲ್ಲಿ ಕಂಡು ಬರೋದಕ್ಕೆ ಕಾರಣ ಏನಂದ್ರೆ, ಈ ಗರ್ಭಿಣಿಯರಿದ್ದಾಗ ನೀರಿನಂಶ ಜಾಸ್ತಿ ಇರುತ್ತೆ ಅವ್ರ ದೇಹದಲ್ಲಿ. ಮಗು ಹುಟ್ಟುತ್ತಾನೆ, ದಿಢೀರಂತ ಇದ್ದಕ್ಕಿದ್ದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ದೇಹದಿಂದ. ಇದೊಂದು. ಇದ್ರ ಜೊತೆಗೆ ಹಾರ್ಮೋನ್ಸ್ ರಥದೂತಗಳು ಅಂತ ಇರುತ್ತೆ, ಅದು ದಿಢೀರಂತ ಕಮ್ಮಿ ಆಗುತ್ತೆ. ಗರ್ಭಿಣಿಯರದ್ದು ಹೆಚ್ಚಾಗಿದ್ದು ಕಮ್ಮಿ ಆಗುತ್ತೆ. ಈ ಎರಡು ಕಾರಣಗಳಿಂದ ಅದು ಬರುತ್ತೆ. ಇನ್ನೊಂದೇನಂದ್ರೆ ಅವ್ರು ವಂಶಪಾರಂಪರ್ಯವಾಗಿಂತ ಅವಲೇ ನಾನು ಹೇಳಿದಾಗೆ, ಅವ್ರ ಮನೆಯಲ್ಲಿ ಯಾರಿಗಾದ್ರೂ ಈ ರೀತಿ ಯಾವ್ದಾದ್ರು ಮಾನಸಿಕ ರೋಗ ಇದ್ರೆ ಇವರು ಗರ್ಭಿಣಿಯರಾದಾಗ ಅಥವಾ ಬಾಣಂತಿಯರಾದಾಗ ಬರೋ ಸಾಧ್ಯತೆ ಹೆಚ್ಚಿರುತ್ತೆ.
1: ಮಾನಸಿಕ ರೋಗ ಯಾವ ವಯಸ್ಸಿನವರಿಗೆ ಅವರಲ್ಲಿ ಕಾಣಿಸಿಕೊಳ್ಳುತ್ತದೆ? ವೃದ್ಧರಲ್ಲೂ ಮಾನಸಿಕ ಕಾಯಿಲೆ ಕಂಡು ಬರುತ್ತದೆಯೇ ಅಂತ ಕೇಳ್ತಾರೆ.
0: ಬಹಳ ಒಳ್ಳೆ ಅತ್ಯುತ್ತಮವಾದ ಪ್ರಶ್ನೆ. ಮಾನಸಿಕ ರೋಗಕ್ಕೆ ಒಂದು ಈ ವಯಸ್ಸಿನ ತಡೆ ಇಲ್ಲ. ಅಂದ್ರೆ ಯಾವುದೇ ವಯಸ್ಸಿನಲ್ಲಾದರೂ ಮಾನಸಿಕ ರೋಗ ಕಂಡು ಬರಬಹುದು. ವೃದ್ಧರಲ್ಲಿ ಹೌದು, ವೃದ್ಧರಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ ವೃದ್ಧರು ಹೆಚ್ಚಾಗಿರೋದನ್ನ ನಾವು ಹೆಚ್ಚು ದಾಖಲೆ ಪಡಿಸ್ತಾ ಇದೀವಿ. ವೃದ್ಧರಲ್ಲಿ ಜಿರಿಯಾಟಿಕ್ ಡಿಪ್ರೆಷನ್ ಅಂತೀವಿ ನಾವು, ವೃದ್ಧರಲ್ಲಿ ಕಂಡು ಬರತಕ್ಕಂತ ಖಿನ್ನತೆ. ಈ 10-20 ವಯಸ್ಸಿನಲ್ಲಿ ಆತ್ಮಹತ್ಯೆ ಹೆಚ್ಚುತ್ತೆ, ಆಮೇಲೆ ಒಂದೇ ಸಮನಾಗಿರುತ್ತೆ. ವೃದ್ಧರಲ್ಲಿ ಮತ್ತೆ ಹೆಚ್ಚುತ್ತೆ, ಖಿನ್ನತೆ ಜಾಸ್ತಿ, ಅನುಮಾನ ಬರಬಹುದು. ವೃದ್ಧರಲ್ಲಿ ಡೆಮನ್ಶಿಯಾ ಅನ್ನೋದು ಜಾಸ್ತಿ ಕಂಡು ಬರಬಹುದು.
1: ನನಗೆ 5 ವರ್ಷದಿಂದ ಸಂಶಯ ಕಾಯಿಲೆ ಇದೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ. ವೈದ್ಯರು ಈಗ ಮಾತ್ರೆ ನಿಲ್ಲಿಸಲು ಹೇಳಿದ್ದಾರೆ, ಆದರೆ ನನಗೆ ಬಿಡಲು ಭಯ, ಎಲ್ಲಿ ಕಾಯಿಲೆ ಹೆಚ್ಚಾಗುತ್ತದೋ ಅನ್ನೋ ಆತಂಕ ಇದೆ, ಇದಕ್ಕೆ ಪರಿಹಾರ ತಿಳಿಸಿ ಅಂತ ಇದ್ದಾರೆ.
0: ಮಾತ್ರೆಯನ್ನು ನಿಲ್ಲಿಸಿದ ಮೇಲೆ ಬಂದೇ ಬರ್ತದೋ ಅಥವಾ ಬರಲು ಅಂತ ಹೇಳೋದು ಕಷ್ಟ ಆಗ್ತದೆ. ಇದಕ್ಕೆ ಯಾವ ಮನೋವೈದ್ಯನ ಪ್ರಪಂಚದಲ್ಲಿ ಉತ್ತರ ಕೊಡೋದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಯಾವ ಪರೀಕ್ಷೆಗಳು ಇಲ್ಲ, ಎಕ್ಸ್ರೇ ರಕ್ತ ಪರೀಕ್ಷೆ ಆ ರೀತಿ ಇಲ್ಲ. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ಇಷ್ಟು ವರ್ಷಗಳು ಕೊಟ್ಟಾದ್ಮೇಲೆ ರೋಗಿ ಪೂರ್ತಿ ಗುಣಮುಖನಾಗಿದ್ದಾನೆ ಅಂತ ತಿಳಿದ ಮೇಲೆ ಇದನ್ನು ನಿಲ್ಲಿಸಿ ಅಂತ ನಾವು ಆದೇಶವನ್ನು ಕೊಡ್ತೀವಿ. ಭಯ ಪಡಬಾರದು ರೋಗಿಗಳು, ಇದನ್ನು ವ್ಯಕ್ತಿಗಳು. ಅಕಸ್ಮಾತ್ ನಿಲ್ಲಿಸಿದ ಮೇಲೆ ಕೆಲವು ತಿಂಗಳು ಕೆಲವು ವರ್ಷಗಳು ಆದ್ಮೇಲೆ ಏನಾದರೂ ಒಂದು ಪ್ರಾರಂಭದಲ್ಲಿ ಹಿಂದೆ ಇರತಕ್ಕಂತ ಒಂದು ಸೂಚನೆಗಳು ಲಕ್ಷಣಗಳು ಕಂಡು ಬಂದಲ್ಲಿ ಅವಾಗ ಮತ್ತೆ ನಾವು ಔಷಧಗಳನ್ನು ಚಾಲು ಮಾಡಬೇಕಾಗ್ತದೆ.
1: ಡಾಕ್ಟರ್, ಒಂದು ಬ್ರೇಕ್ ತಗೊಂಡು ಮತ್ತೆ ನಮ್ಮ ಮಾತುಕತೆ ಮುಂದುವರೆಸೋಣ.

0: ಸ್ನೇಹಿತರೆ, ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಮನೋಚಿಂತನ ಪ್ರಸಾರವಾಗ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಜಿಎಸ್ ಪಾಲಾಕ್ಷ ಅವರು, ಮನೋವೈದ್ಯರು ಮತ್ತು ವೈದ್ಯ ಸಾಹಿತಿ ಇವರು. ಡಾಕ್ಟ್ರೆ, ನಾವು ಪ್ರಶ್ನೆ ಮಾತಾಡ್ತಾ ಇದ್ವಿ. ಈಗ ಸಾಮಾನ್ಯವಾಗಿ ಜನರಲ್ಲಿ ಈ ಸಕ್ಕರೆ ಕಾಯಿಲೆ ಬಹಳ ಹೆಚ್ಚಾಗಿ ಬರ್ತಾ ಇದೆ ಡಾಕ್ಟ್ರೆ. ವಯಸ್ಸಿನ ಇತಿಮಿತಿ ಇಲ್ಲದೇ ಸಕ್ಕರೆ ಕಾಯಿಲೆ ಒಂಥರ ಆವರಿಸ್ಕೊಳ್ತಾ ಇದೆ. ವಯಸ್ಸಾದವರು ತೊಂದರೆಗೊಳಗಾಗಿದ್ದಾರೆ, ಚಿಕ್ಕವರು ಮಕ್ಕಳಲ್ಲೂ ಇದ್ದಾರೆ. ನನ್ನ ಪ್ರಶ್ನೆ ಏನು ಅಂದ್ರೆ, ಈ ಸಕ್ಕರೆ ಕಾಯಿಲೆ ಹೆಚ್ಚಾಗೋದ್ರಿಂದ ಮಾನಸಿಕ ಕಾಯಿಲೆ ಉಂಟಾಗಲು ಸಾಧ್ಯತೆ ಇದೆಯೇ ಅಂತ?
1: ಉಂಟಾಗಬಹುದು. ಸಕ್ಕರೆ ರೋಗ ವಾಸಿಯಾಗುವ ಕಾಯಿಲೆ ಅಲ್ಲ ಅದು. ಆದ್ರೆ ದೇಹದಲ್ಲಿನ ಸಕ್ಕರೆಯನ್ನ ಊಟದ ಪಥ್ಯ, ಔಷಧ ಮತ್ತು ವ್ಯಾಯಾಮಗಳಿಂದ ಹತೋಟಿಯಲ್ಲಿಡಲು ಮಾತ್ರ ಸಾಧ್ಯ. ಸಕ್ಕರೆ ರೋಗದಿಂದ ನರ ದೌರ್ಬಲ್ಯ, ಮೂತ್ರಪಿಂಡದ ತೊಂದರೆ, ಕೀಲು ಮತ್ತು ಮಾಂಸಖಂಡಗಳ ತೊಂದರೆ, ಕಣ್ಣಿಗೆ ಮತ್ತಿತರ ಅಂಗಗಳಿಗೆ ತೊಂದರೆ ಉಂಟಾಗಬಹುದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ವೈದ್ಯರಿಗೆಲ್ಲ, ವೈದ್ಯರಲ್ಲದರಿಗೂ ಗೊತ್ತಿದೆ. ಈ ತೊಂದರೆಗಳಿಂದನೋ ಮತ್ತು ಈ ಭಯದಿಂದ, ನನಗೇನಾದ್ರೂ ಬರಬಹುದೇನೋ ಅನ್ನೋ ಭಯದಿಂದ ಸಹ ಸಕ್ಕರೆ ರೋಗಿಗಳಲ್ಲಿ ನಿದ್ರಾಹೀನತೆ, ಆತಂಕ, ಮುಂಗೋಪ, ಖಿನ್ನತೆ ಇಂತಹ ಅನೇಕ ಮಾನಸಿಕ ರೋಗಗಳು ಕಂಡು ಬರಬಹುದು.
0: ಅಲ್ಲ, ಸಕ್ಕರೆ ಒಂದೇ ಅಂತಲ್ಲ ಸರ್, ಈ ಹೃದ್ರೋಗದವರಿಗೂ ಈ ಸಮಸ್ಯೆ ಕಾಡಬಹುದಲ್ವಾ ಸರ್?
1: ಕಾಡಬಹುದು. ನೀವ್ ಹೇಳೋದು ಸರಿ, ಹೃದ್ರೋಗದಲ್ಲೂ ಕಾಡಬಹುದು, ಪಾರ್ಶ್ವವಾಯುಗೂ ಕಾಣಬಹುದು, ಕ್ಯಾನ್ಸರ್ ರೋಗಿಗಳು ಕಂಡು ಬರಬಹುದು
0: ಅಲ್ವಾ?
1: ಖಂಡಿತವಾಗಲು.
0: ಯಾಕಂದ್ರೆ ಆ ರೋಗದ ಒಂದು ಭಯ ಹೆಚ್ಚಾಗಿ ಅದೇ ಒಂದು ಟೆನ್ಷನ್ ಮಾಡಿಕೊಂಡು ಅವರು ಬೇರೆ ರೀತಿ ಮಾನಸಿಕ ಕಾಯಿಲೆಗೆ ಒಳಗಾಗುವ ಸಾಧ್ಯತೆ ಇದೆ ಅಂತ. ಡಾಕ್ಟರ್, ಈಗ ಸ್ಕಿಜೋಫೋನಿಯಾ ಅಂತ, ಸ್ಕಿಜೋಫ್ರೀನಿಯಾ ಅನ್ನೋ ರೋಗ ಇದೆ, ಇದರ ಲಕ್ಷಣಗಳೇನು ಅಂತ ಸ್ವಲ್ಪ ತಿಳ್ಕೊಳಕ್ಕೆ ನಮಗೆ ಬೇಕಾಗಿದೆ.
1: ವ್ಯಕ್ತಿ ಯಾರ ಜೊತೆ ಬೆರೆಯದೇ ಇರಬಹುದು, ತನ್ನಷ್ಟಕ್ಕೆ ತಾನೇ ಪಿಸಿ ಪಿಸಿ ಮಾತಾಡಬಹುದು, ಪಿಸುಗುಟ್ಟಿ ಅಂತ, ತನ್ನಷ್ಟು ತಾನೇ ನಗುವುದು ಕಂಡು ಬರಬಹುದು, ಮಾತು ಕಡಿಮೆ ಇರಬಹುದು, ಎಲ್ಲದರಲ್ಲೂ ನಿರಾಸಕ್ತನಾಗಿರಬಹುದು, ಕೆಲಸ ಮಾಡದೇ ಇರಬಹುದು, ಮಾಡ ಕೆಲಸ ಬಿಟ್ಬಿಡಬಹುದು, ಕಾರ್ಯ ದುಡಿಯೋದು ತಾನು ದುಡಿದಲ್ಲಿದ್ರೆ ಸಂಸಾರ ಕುಟುಂಬ ಸಾಗಲ್ಲ ಅಂತ ಗೊತ್ತಿದ್ರು ಕೂಡ ಕೆಲಸವನ್ನು ನಿರ್ಲಕ್ಷಿಸಬಹುದು, ಯಾರೋ ತನಗೆ ತೊಂದರೆ ಕೊಡ್ತಾ ಇದ್ದಾರೆ, ನನ್ನ ಬಗ್ಗೆ ಇತರರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಅಂತ ಸಂಶಯ ಪಡಬಹುದು, ಅವನ ಸುತ್ತಮುತ್ತ ಯಾರು ಇಲ್ಲದಿದ್ರು ಸಹ ಯಾರೋ ಮಾತನಾಡಿದಾಗೆ ಕಿವಿಗಳಲ್ಲಿ ಧ್ವನಿ ಕೇಳುತ್ತೆ, ಇವನು ಇತರರ ಮೇಲೆ ಹಲ್ಲೆ ಮಾಡಬಹುದು ಸಹ, ಇದು ಕೆಲವು ಲಕ್ಷಣಗಳು.
0: ನಾನು ಸುಮ್ಮನೆ ಕೂತಾಗ ಬೇಡವಾದ ಆಲೋಚನೆಗಳು ಬರ್ತಾ ಇರುತ್ತೆ, ಓದಲಿಕ್ಕೆ ಏಕಾಗ್ರತೆ ಇಲ್ಲ, ಮನಸ್ಸು ಚಂಚಲವಾಗಿದೆ, ಈ ಮನಸ್ಸನ್ನ ಹೇಗೆ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಹೇಳಿ ಡಾಕ್ಟರ್ ಅಂತ ಕೇಳ್ತಾರೆ.
1: ಬಹುಶಃ ಅವರಿಗೆ ಗೀಳು ರೋಗ ಇದ್ದಂತೆ ಕಾಣುತ್ತೆ ನನಗೆ, ಬಹುಶಃ. ಈಗ ಪ್ರಶ್ನೆ ಅಪೂರ್ಣವಾಗಿದೆ. ಒಂದೇನು ಅಂದ್ರೆ, ಅವರು ಓದೋದು ಕುಳಿತಾಗ ಕಣ್ಣು ಮತ್ತು ಮನಸ್ಸು ಏಕಕಾಲದಲ್ಲಿ ಕೆಲಸ ಮಾಡಬೇಕು, ಅದೆರಡಕ್ಕೂ ಹೊಂದಾಣಿಕೆ ಇರಬೇಕು. ಕಣ್ಣು ಪುಸ್ತಕದ ಮೇಲಿದ್ದು ಮನಸ್ಸು ಸಿನಿಮಾಗಳು, ಹೀರೋಯಿನ್ಗಳು, ಅವ್ರ ಬಗ್ಗೆ ಆ ವಯಸ್ಸಿನ ಸಾಮಾನ್ಯ ನೋಡಿ ಹೋದ್ರೆ ಆಗಲ್ಲ, ಅದು ಮನಸ್ಸಿಗೆ ನಾಟಲ್ಲ ಅದು. ಅದಕ್ಕೋಸ್ಕರ ಕಣ್ಣು ಓದ್ತಾ ಇರಬೇಕು, ಮನಸ್ಸು ಏನು ಓದಿದ್ರು ಗ್ರಹಿಸ್ತಾ ಇರಬೇಕು, ಅದು ಮಾಡಬೇಕು. ಅದನ್ನ ನೋಡಿ, ಯಾವುದೇ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಒಂದಕ್ಕಿಂತ ಹೆಚ್ಚು ಯೋಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಒಂದ್ರ ಬಗ್ಗೆ ಮಾತ್ರ ಒಂದು ಸಾರಿ ಯೋಚನೆ ಮಾಡಬಹುದು, ಅದೇ ಬ್ಯೂಟಿ ಇರೋದನ್ನು. ಅವಾಗ ಒಂದು ವಿಷಯದ ಬಗ್ಗೆ ಮಾತ್ರ ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಬೇಕು ಅಂತ ನಾವು ದೃಢ ನಿರ್ಧಾರ ಮಾಡಿದಾಗ ಬೇರೆ ಬೇರೆ ಮನಸ್ಸಿಗೆ ಬಂದ್ಬಿಟ್ಟು ಚಂಚಲಗೊಳ್ಳೋದು ಆಗಲ್ಲ, ಬರಲ್ಲ ಅದು.
0: ಅಂದ್ರೆ ಇದು ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯ ಹೇಳಿದ್ರಿ ಡಾಕ್ಟರ್. ಈಗ ಮನಸ್ಸು ಯಾರ ಹಿಡಿತದಲ್ಲೂ ಇಲ್ಲ ಅನ್ನೋ ಮಾತಿದೆ, ಬಹಳ ಚಂಚಲ, ಒಂದೇ ಕಡೆ ನಿಲ್ಲಲ್ಲ, ಅದು ಅಲ್ಲಿ ಸುತ್ತಾಡುತ್ತೆ ಅನ್ನೋ ಮಾತಿದೆ. ಈಗ ಇದು ಒಂದಾಗ ಹೊಸದ ಅನಿಸ್ತಾ ಇದೆ, ಯಾಕಂದ್ರೆ ಮನಸ್ಸಲ್ಲಿ ಒಂದೇ ಯೋಚನೆ ಇರುತ್ತೆ,
1: ಒಂದು ಸಾರಿ ಒಂದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಕ್ ಸಾಧ್ಯ.
0: ಈಗ ಆಲೋಚನೆ ಮನಸ್ಸು ಯೋಚನೆ ಮಾಡುವಾಗ ಬೇರೆ ಬೇರೆ ಇದೊಂದು ಕ್ಷಣ ಇನ್ನೊಂದು ಕ್ಷಣ ಹೀಗೆ ಹೋಗ್ಬೋದು.
1: ಹೋಗ್ಬಹುದು. ಅದನ್ನ ನಾವೇನ್ ಮಾಡಬೇಕು ಅಂದ್ರೆ, ಮನಸ್ಸನ್ನ ನಮ್ಮ ಹತೋಟಿಯಲ್ಲಿ ಇಡಬೇಕು. ಅಂದ್ರೆ ನಮ್ಮ ಮನಸ್ಸಿಗೆ ನಾವು ಗುಲಾಮರಾಗಬಾರದು, ನಮ್ಮ ಗುಲಾಮನ ಮನಸ್ಸಾಗಬೇಕು.
0: ನನ್ನ ತಾಯಿ ಸುಮಾರು ಒಂದು ವರ್ಷದಿಂದ ಬೆಳಗ್ಗೆ ಎದ್ದ ತಕ್ಷಣ ಅತಿಯಾಗಿ ಬೈಯುತ್ತಾಳೆ, ಆಮೇಲೆ ಕೋಪ ಜಾಸ್ತಿ, ಇದು ಮಾನಸಿಕ ಕಾಯಿಲೆ?
1: ಹೌದು, ಖಂಡಿತವಾಗ್ಲೂ ಮಾನಸಿಕ ಕಾಯಿಲೆನೇ ಇದು. ಮತ್ತೊಬ್ಬರ ಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಬೈಯೋದು, ಕೋಪ ಮಾಡಿಕೊಳ್ಳೋದು, ಮುಂಗೋಪ, ಇದೆಲ್ಲ ಒಂದು ತೊಂದರೆನೇ ಇದು. ಅಂದ್ರೆ ಪೂರ್ತಿ ವಿವರವಾಗಿ ಹೇಳಿಲ್ಲ ಅವರು, ಅಂದ್ರೆ ಇದು ಮಾನಸಿಕ ತೊಂದರೆ ಅಂತ ಅದು ಕಾಯಮಾಯ್ತು. ಅದು ಅದನ್ನ ಅವರು ಮನೋವೈದ್ಯರಲ್ಲಿ ಹೋಗಿ ಅಲ್ಲಿ ಹೋಗಿ ತೋರಿಸಬೇಕು ಅಂತ ನನ್ನ ಸಲಹೆ ಇದೆ.
0: ಈಗ ನಾವು ಎಷ್ಟೋ ಸಲ ಅನ್ಕೋತೀವಿ ಡಾಕ್ಟ್ರೆ, ಏನ್ ಬೈತಾರಪ್ಪ ಅದು ಸ್ವಭಾವ ಅಂತ ಅನ್ಕೋತೀವಿ ನಾವು. ಬೆಳಗ್ಗೆ ಎದ್ದ ತಕ್ಷಣ ಜಾಸ್ತಿ ಬೈತಾರೆ, ರೇಗೋ ಜಾಸ್ತಿ ಅಂತ ಅಂದಾಗ ನಮಗೆ ಅನ್ಸುತ್ತೆ ಅದು ಅವ್ರ ಸ್ವಭಾವ ಆಗಿರ್ಬೋದು ಅಂತ.
1: ಇಲ್ಲ, ಕೆಲವರಲ್ಲಿ ಸ್ವಭಾವ ಇರುತ್ತೆ. ಬಟ್ ಇವರು ಪ್ರಶ್ನೆ ಕೇಳಿರೋದು ಏನಂದ್ರೆ, ಅವ್ರ ಸ್ವಭಾವ ಆಗಿದ್ರೆ ಅವ್ರ ರೀತಿ ಪ್ರಶ್ನೆ ಕೇಳ್ತಾ ಇರಲಿಲ್ಲ. ಅದು ಇತ್ತೀಚೆಗೆ ಬಂದಿರತಕ್ಕಂತ ವರ್ತನೆ ಅಲ್ಲಿರೋದಕ್ಕಿಂತ ಬದಲಾವಣೆ ಅವ್ರು ಕೇಳಿರೋ ಪ್ರಕಾರ.
0: ಸರಿ ಸರಿ ಸರಿ, ಸ್ವಭಾವ ಇದ್ರೆ ಮೊದಲಿಂದನು ಬೈಕೋತಾನೆ ಇರ್ತಿದ್ರು.
1: ಸ್ವಭಾವ ಆದ್ರೂ ಕೂಡ ನಾವು ಅದನ್ನು ಕೂಡ ಬದಲಾಯಿಸಬಹುದು ಮೇಡಮ್.
0: ಹೌದಾ?
1: ವ್ಯಕ್ತಿ ನಾನು ಮುಂಗೋಪಿ, ನಾನು ಸಿಕ್ಕಾಬಿಟ್ಟು ರೇಗ್ತೀನಿ, ಅದರಿಂದ ಅನೇಕ ಜನ ನಾನು ಇಷ್ಟಪಡಲ್ಲ ಅಂತ ಬಂದ್ರೆ ಮುಂದಾಗಿ ನಾವು ಖಂಡಿತ ಅವನಿಗೆ ಆಪ್ತ ಸಮಾಲೋಚನೆ ಮೂಲಕ ಅದನ್ನ ಸರಿ

0: ಸರಿಪಡಿಸಬಹುದು. ಸೊ ಕೋಪದ ಹತೋಟಿ ಸಹ ಮಾಡಬಹುದು,
1: ನಿಗ್ರಹಿಸಬಹುದು
0: ಅಂತ. ಡಾಕ್ಟರ್, ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದೀವಿ, ಈ ವಿಷಯ ಬಗ್ಗೆ ತಿಳ್ಕೊಂಡಿದೀವಿ. ಇಷ್ಟೊತ್ತು ತುಂಬಾ ಮಾಹಿತಿಯನ್ನ ನೀವು ಕೊಟ್ರಿ, ನೀವು ಹೇಳಿ ಕೇಳಿ ಸಾಹಿತಿಗಳಿದ್ದೀರಿ, ವಿಷಯಗಳನ್ನ ಬಹಳ ಚೆನ್ನಾಗಿ ತಿಳಿಸಿಕೊಟ್ರಿ ನಮ್ಮ ಸ್ನೇಹಿತರಿಗೆ. ಆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಅಂಗವಿಕಲತೆ ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಜಿಎಸ್ ಪಾಲಾಕ್ಷರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
3: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸ್ಆಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
4: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
5: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು

0: ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನ ಕಲೆ ಹಾಕುವುದು, ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
1: ಈ ಸ್ಕ್ಯಾಮ್ ಅನ್ನ ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನ ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನ ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
2: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್ ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
3: ಒಂದು ಚಿಕ್ಕ ನೈಜ ಕತೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
0: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
3: ಅಂತಿಮ ಸಂದೇಶ: ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಜೀವನದ ಸುಧಾರಣೆ ಕುರಿತು ಸರ್ಗೂರು ತಾಲೂಕಿನ ಹೊಸ ಹೆಗ್ಗುಡಿಲು ಗ್ರಾಮದ ಶ್ರೀಮತಿ ದೇವಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
5: ಹಿರಿಯರೇ ಮನೆಯ ಲಕ್ಷಣ.
6: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
5: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
6: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
5: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
6: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ

0: ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ತಂಜೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಜೀವನ ಮತ್ತು ವೃದ್ಧಾಪ್ಯ ಜೀವನ ಕುರಿತು ಸರಗೂರು ತಾಲೂಕಿನ ಹೆಗ್ಗಡಲು ಗ್ರಾಮದ ಶ್ರೀಮತಿ ದೇವಮ್ಮರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ವೃದ್ಧಾಪ್ಯ ಜೀವನ ಕುರಿತು ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ನಮಸ್ಕಾರ ಅಮ್ಮ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ ಅಮ್ಮ. ಎಲ್ಲಿ ಅವರು, ಯಾವೂರು?
1: ಸಹೇಗೂಳು.
2: ಎಷ್ಟು ವರ್ಷ ಆಗಿದೆ ನಿಮ್ಗೆ?
1: 79 ಆಗಿರ್ಬೇಕು. ಹೋಗಿ ಪಡಿಸ್ತಾನೆ. ನೀವು ಹುಟ್ಟಿ ಐತಿಲ್ಲ, ಉದ್ದೇಶಿಗೆ ಮಳಿತಿಲ್ಲ. ಚಕ್ಕ ಸೊಪ್ಪು ತಿಂತೀನಿ, ಹಾಲ ಸೊಪ್ಪು ತಿಂತೀನಿ, ಬೇರೆ ಸೊಪ್ಪು ತಿಂತೀನಿ, ಪರತ ಸೊಪ್ಪು ತಿಂತೀನಿ. ಬೇಯಿಸ್ಕೊಂಡು ಮತ್ತೆ ಇನ್ನು ಹೊಟ್ಟ ತುಂಬಾಕ ಮಳ ಬೆಳೆ ಐತಿಲ್ಲ. ಆಗ ಯಾರ ಧರ್ಮರು ಅನ್ನ ಕೊಟ್ಟಾರ, ಅಕ್ಕಿ ಕೊಟ್ಟಾರ, ಅನ್ನ ಮಾಡ್ತೀವಿ. ಬಡಿಸ್ತಾನದಲ್ಲೆಲ್ಲ ಬೆಳೆದೀವಿ. ಈಗ ಅನ್ನ ಕೊಟ್ಟಾರ, ಧರ್ಮ ಕೊಟ್ಕೊಂಡವರು, ಇಷ್ಟು ಅನ್ನ ಉಣ್ತೀವಿ, ಕಾಫಿ ಕುಡಿತೀವಿ. ಬಡಿಸ್ತಾನದಲ್ಲೆಲ್ಲ 3 ರೂಪಾಯಿ, 7.5 ರೂಪಾಯಿ, 1.5 ರೂಪಾಯಿ. ಕಟ್ಟ ಮಣ್ಣು, ಕಾವಲಿ ಮಣ್ಣು, ಅಪ್ಪಿಯಂಜಿನ ಕಟ್ಟ ಅಂತದಲ್ಲ ನೋಡಿ, ಹೆಬ್ಬಾಳ, ಕೊಳ್ಳಗಾಲ, ಅತ್ತೆಗೆಲ್ಲ ನಂದಿನಗೂಡು, ಅಲ್ಲೆಲ್ಲ ಹೋಗಿವಿ ಮಣ್ಣು ಕೆಲಸ. ನಮ್ದು ಸ್ವಂತ ಹೆಗ್ಗುಳಿಯೇ.
2: ಆಗಿಲ್ಲ, ಸ್ಕೂಲ್ಗಳಿರ್ಲಿಲ್ಲ.
1: ಆಗ ಇಂದವರೆಗೂ ನಮಗೆ ಗೊತ್ತೇ ಹಾಕಿದ್ರೆ ಹಾಕಿತಿಲ್ವ. ಆ 7 ಊರು ಅದ ಒಳ ಬಂದ್ಬಿಟ್ಟು ಇತ್ತಾಗ ಹಳ ಹೆಗ್ಗುಳು ಅಂತದ, ಹೊಸ ಹೆಗ್ಗುಳು ಅಂತದ. 1 ಊರು 7 ಭಾಗ ಆಗೋಯ್ತು ಒಳ ತುಂಬ್ಕೊತಲ್ಲ. ಆಗ ಅತ್ತಗೊಂಟು ಅರ್ಧ ಇತ್ತಾಗ ಅವರ ಸರ್ಗುರ್ದಿಂಕ ಇಲ್ಲಿ ನರಸೀಪುರ, ಇಲ್ಲಿ 7 ಊರು ಅಂತದ ನೋಡಿ. ಇತ್ತಾಗ ಅರ್ಧ, ಅತ್ತಾಗ ಅರ್ಧ, 1 ಊರು 7 ಊರು ಅದ. ಇಷ್ಟು ನಮ್ಮ ತಾಯಿ ತಂದೆ ಎಲ್ಲ ಸಾಕು ಸೊಂದ್ರು. ದೇಸಿಗೆ ಮಳಿತಿಲ್ಲ. ಆಲ ಸೊಪ್ಪು, ಬೇರೆ ಸೊಪ್ಪು, ಚಕ್ಕ ಸೊಪ್ಪು ಎಲ್ಲ ತಿನ್ಕೊಂಡು ಕಾಲ ಮಾಡ್ಕೊಂಡು, ಸೊಪ್ಪು ಉಪ್ಪು ಐತಿಲ್ಲ, ಮೆಣಸಿನ್ಕಾಯಿ ಐತಿಲ್ಲ, ಬೇಯಿಸ್ಕೊ ತಿನ್ಕೋತೀನಿ. ಕಾಸು ಬೇಡುವ.
2: ಏನ್ ಕೆಲಸ ಮಾಡ್ತಿದ್ರಿ ನೀವು?
1: ಇದನ್ನೆಲ್ಲ ಕೂಲಿಗೆ ಹೋಯ್ತೀನಿ. ಆವಾಗ್ಲೇ ಕೂಲಿಗೆ ಹೋಯ್ತೀನಿ. ಎಡೆಯಲ್ಲ ಅಂತದ,
2: ಚಿಕ್ಕ ವಯಸ್ಸಿನಿಂದಲೇ ಕೂಲಿಗೆ ಹೋಗ್ತಿದ್ರಿ, ಶಾಲೆಗೆ ಹೋಗ್ತಿರ್ಲಿಲ್ಲ.
1: ಇದು ಬೆಳೆದ್ಮೇಲೆ ಆಗ್ಲೂ ಹೋಯ್ತೀನಿ ಮಣ್ಣು ಕೆಲ್ಸ, ಕಟ್ಟ ಮಣ್ಗ ಅಲ್ಲೆಲ್ಲ ಹೋಯ್ತೀನಿ. ನಾವು ಮುಡುಗಿವಿ, ಹಣ ಮುಡುಗಿವಿ, ಗಳಗಲ್ ಚಿನ್ನ ಮುಡುಗಿವಿ, ಕೂಡ ಚಿನ್ನ ಮುಡುಗಿಂತ ಅನ್ನಕ್ಕೆ ಬಡಿಸ್ತಾನದಲ್ಲೇ ಸಾಕಿ ಬೆಳೆದಿವಿ. ಈಗ ಏನು ಇಲ್ಲ.
2: ಈಗ ಚಿಕ್ಕ ವಯಸ್ಸಿನಿಂದಲೂ ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಆವಾಗೆಲ್ಲ ಏನ್ ಕೂಲಿ ಕೊಡ್ತಿದ್ರು ನಿಮ್ಗೆ?
1: ಈಚಿಚ್ಗೆ 5 ರೂಪಾಯಿ ಮಾಡಿದ್ರು, ಈಚಿಚ್ಗೆ 20 ಮಾಡಿದ್ರು. ಹತ್ತಿ ಬಿಡ್ಸಕ್ ಹೋಯ್ತೀನಿ, ಮೆಣಸಿನ ಬಿಡ್ಸಕ್ ಹೋಯ್ತೀನಿ, ಹುಣ್ಸಣ್ಣ ಯಾಕೆ ಹೋಯ್ತೀನಿ, ಒಳ್ಳೆ ಕಣಿ ನಮ್ಮೂರ್ ಕಣಿ ಕರೆದ್ರು ಹೋಯ್ತೀನಿ. ಹ್ಮ್, ಕೂಲಿ ಮಾಡ್ತೀನಿ. ನಾವು ಹೊಲ ಮಡಿ ಕಣಿ ಮನ ಕಟ್ಟಿವಿ ಅನ್ನಕ್ಕದ್ದ ಏನು ಇಲ್ಲ. ಮಟಾಳ ಸೊಡ್ಡಲ್ಲಿದ್ದು ಈಗ ಸಟ್ಗ ಮೈಲಾರದ ಮನೆ ಬತ್ತಲ್ಲ, ಅದನ್ನು ಇಷ್ಟ ಹಾಕೊಂಡು ಒಂದು ಚಿಕಿಂಚು ಹಾಕೊಂಡು ನಾವು ಕಾಲ ಮಾಡ್ತೀವಿ. ಮೈಲಾರದ ಮನೇಲಿ ಮಟಾಳ ಸೊಡ್ಡಲ್ಲಿದ್ದು ಮನಗೆ ಮಟಾಳ ಬಾಕಲ ಹಾಕೊಂಡು ಹಾಕೊಂಡು ಈ ಗುರಿ ಎಣ್ಕೊ ಎಣ್ಕೊಂಡು ಬಾಕಲ ಹಾಕೊಂಡಿನೂ. ಆಗ ಮೈಲಾರದಲ್ಲಿ ಜಾಗ ಕೊಟ್ಟರು, ಒಂದಿಷ್ಟೆಲ್ಲ ಮನೆ ಕಟ್ಕೊಂಡಿ.
2: ಆಗಿಲ್ಲ, ಏನು ಕೆಲಸ ಮಾಡ್ತಿದ್ರಿ ನೀವು?
1: ಕೂಲಿಗೆ ಹೋಯ್ತೀನಿ ಕವ, ಕೂಲಿಗೆ ಹೋಯ್ತೀನಿ. ಕೂಲಿ ಅಂತದ ಅದೇ 5 ರೂಪಾಯಿ 3 ರೂಪಾಯಿ ಕೂಲಿ. ಆಗ ಈಗ ಜಾಸ್ತಿ ಮಾಡಾರ. ಈಗ ನಾವು ಜಾಸ್ತಿ ಮಾಡೋತ್ತಲ್ಲಿ ಎಲ್ಲಿ ಹೋಗೋ ನಾವೀಗ. ಈಗ 300 ರೂಪಾಯಿ ತರ್ತಾರ ಗೇಯವರು, ಗೆತ್ತವರು, ಆ ಕೂತಿರೋರು ನಮ್ಗೆ ಇಟ್ಟಾಕ್ತಾರ, 300 ರೂಪಾಯಿ ತಗೋಬತ್ತಾರ.
2: ಈಗ 3 ರೂಪಾಯಿ 2 ರೂಪಾಯಿ ಕೂಲಿ ಅಂತ ಹೇಳಿದ್ರಲ್ಲ, 3 ರೂಪಾಯಿ 2 ರೂಪಾಯಿ ಇಲ್ಲಿ ಏಕ್ ಸಾಕ್ತಿತ್ತು ಜೀವನ? ಕಷ್ಟ ಆಗ್ತಿರ್ಲಿಲ್ವಾ?
1: ಈಗಿತ್ತು ರೈಟು, ಬೆಲ್ಲ, ಟೀ ಸೊಪ್ಪು. ಹ್ಞೂ, 1 ರೂಪಾಯಿಗೆ ನಾನೇ ಕೊಟ್ಟಿನಿ, 4 ಸೀರೆ 1 ರೂಪಾಯಿ 4 ಸೀರೆ ಕೊಟ್ಟಿನಿ. ನಿಮ್ಮ ಮಾರವ್ರು ಗೊತ್ತಾರಲ್ಲ, ಅವ್ರಿಗೆ ನಾನೇ ಕೊಟ್ಟಿನಿ 1 ರೂಪಾಯಿಗೆ 4 ಸೀರೆ. ವ್ಯಾಪಾರಗಾರರು ಬೆಲ್ಲ ಟೀ ಸೊಪ್ಪು ಇರಲ್ಲ, ಅವ್ರಿಗೆ ನಾನೇ ಕೊಟ್ಟಿನಿ 1 ರೂಪಾಯಿಗೆ 4 ಸೀರೆ ನಾನೇ ಕೊಟ್ಟಿನಿ. ಸುಳ್ಳಾಡ್ಬಾರ್ದು. ಅಲ್ಲಿಂದ ಈಚೆಗೆ ಮಳೆ ಬೀಳ್ದೋಯ್ತಲ್ವ.
2: ಈಗ ನೀವು ಕಡಿಮೆ ಇರ್ತಿತ್ತು ಬೆಲೆ ಅವಾಗೆಲ್ಲ ಅಂತ ಹೇಳಿದ್ರೆ
1: ಬೆಲೆ ಕೊಡ್ತೀನಿ. ನಾಲ್ಕು ನಾಲ್ಕಣ್ಣಗ ಒಂದು ಟೀ ಸೊಪ್ಪು 5 ಪೈಸೆ, ಆಗ ನಾವು 5 ಪೈಸೆ, ಒಂದು ಆಣಿ 7 ಆಣಿ ಆಗಿನ ಕಾಲದಲ್ಲಿ. ನಮ್ಮ ಕಾಲದಲ್ಲಿ
2: ಆಗಿಲ್ಲ, ಗಟ್ಟಿ ಮುಟ್ಟಿಯಾಗಿ ಇರ್ತಿದ್ರು. ನಿಮ್ಮ ಕಾಲದಲ್ಲಿ ತುಂಬಾ ಆರೋಗ್ಯವಾಗಿ ಇರ್ತಿ. ಏನ್ ತಿಂತಿದ್ರಿ ಅವಾಗ ನೀವು?
1: ಏನ್ ತಿಂದ್ರು? ಅದೇ ರಾಗಿ ಇಟ್ಟು, ರಾಗಿ ಬೆಳಿತಿರು, ಜೋಳ ಬೆಳಿತಿರು, ತಿಂತೀನಿ. ಆಮೇಲೆ ಮುಳ್ಳೂರ್ದಿಂಕ ಚಾಮ್ರಪುರದಿಂಕ ಗತ ಕುಯ್ಲಿಗೆ ಹೋಯ್ತೀನಿ, ಭತ್ತ ತತ್ತೀನಿ. ಸನಾಟಗೆ ಏದು ಕಳಸ್ಕನೆಲ್ಲ ಹಂಚ್ಕೊಳೋದು, ಸೀರ್ನೆಲ್ಲ ಹಂಚ್ಕೊಳೋದು, ಸನಾಟಗೆ ಏದ್ಬಿಟ್ಟು ಬಂದು ಹಂಗೆ ಮಾಡ್ತೀನಿ. ಈಗ ನಮ್ಮ ಕಲ ಆಗಲ್ಲ, ಈಗ ಗದ್ದನೂ ಮಾಡಲ್ಲ, ಯಾವಾಗ ಅಕ್ಕಿ ಬದಲು ಗದ್ದನೂ ಮಾಡಲ್ಲ, ಹೊಲನೂ ಮಾಡಲ್ಲ. ಈಗ
2: ಆಗೆಲ್ಲ ತಿಪ್ಪೆ ಗೊಬ್ಬರ ಬಳಸ್ತಿದ್ರ?
1: ಎಲ್ಲ ಬೆಳಿತಿತ್ತು. ಈಗ ಏನಂತ ಗೊಬ್ಬರ ಹಾಕಿ ಎಲ್ಲ 12 ರೂಪಾಯಿ ನಮ್ಗೆ. ಈ ಟಮಾಟೋ ಹಾಕ್ತಾರ, ಮೆಣಸು ಹಾಕ್ತಾರ, ಅದಕ್ಕೆ ಇದಕ್ಕೆ ಹಾಕ್ತಾರ.
2: ಅವಾಗೆಲ್ಲ ನೀವು ಮನೇಲಿ ಬೆಳ್ಕೋತೀರ ತರಕಾರಿಗಳನ್ನ?
1: ತರಕಾರಿ ನಾನು ಬೀರುವ ಕಟ್ ಮೆಣಸಿನಕಾಯಿ ಮರ ಹಾಕೋತಿದ್ವಿ, ಬನ್ನಕಾಯಿ ಮರ ಹಾಕೋತಿದ್ವಿ, ಹೊಲದಲ್ಲಿ ಬೆಳೆದವನಿ ಇದನ್ನು ಗೊಬ್ಬರ ಹಾಕಿ ಹಾಕಿ
2: ಆವಾಗ್ಲೇ
1: ಗೊಬ್ಬರ. ಈ ಗೊಬ್ಬರ ಕೋಳಿ ಗೊಬ್ಬರ, ಮಟ್ನಿ ಗೊಬ್ಬರ ಅಂತಾರಲ್ಲ, ಅದು ಹಾಕಿ ಹಾಕಿ ನಮ್ಮ 12 ರೂಪಾಯಿ ಕೊಂಡೆ ಕಂಡ್ರಾಗ.
2: ಒಂದು ಬೆಳಗ್ಗೆ ಹೆಂಗ್ ಸ್ಟಾರ್ಟ್ ಆಗ್ತಿತ್ತು ನಿಮ್ಗೆ? ಹೆಂಗ್ ಶುರು ಆಯ್ತಿತ್ತು? 5 ಗಂಟೆಗೆ ಎದ್ದೇಳ್ಬೇಕಿತ್ತು, ಕೆಲಸ ಮಾಡ್ಬೇಕಿತ್ತು.
1: ಹಿಂದ್ಲವ್ರ ನಿಂತ್ಕೆ ಮುಂದ್ಲವ್ರೆ ಮುಂದ್ಕೆ ಗಾಳ ಚಿಡ್ಕೊಂಡು ಓಡ್ತೀನಿ. ಎಡೆದ್ ಬಿದ್ಗಣಿ ನಾನು ಕರ್ಕೊಳಲ್ಲ, ನಾನು ಕರ್ಕೊಳಲ್ಲ ಅಂತ. ಅಲ್ಲಿ ಹೊಗ ಸೊಪ್ಪಿನ ಕೆಲಸ ಬತ್ತಿತ್ತಲ್ಲವ, ಹೊಗ ಸೊಪ್ಪು ನಾನು ಕರ್ಕೊಳಲ್ಲ, ಅಳ್ಕ ಬಿಡೋದು, ಈ ಜೋಳ ತಿನ್ನಕ್ಕೂ ಎದು ಎಲ್ಲ ಬತ್ತಿರೋ ಹುಡುಗರು ನೋಡ್ತೀನಿ. ಹಿಂದ್ಲವ್ರ ನಿಂತ್ಕೆ ಮುಂದ್ಲವ್ರ ಮುಂದ್ಕೆ ಜನ್ಮಲ್ಲಿ ಜ್ಞಾನ ಐತಿಲ್ಲ. ಹಂಗೆ ಓಡ್ ಮುಂದವ್ರು ಕರ್ಕೊಳೋದು, ಹಿಂದ್ಲವ್ರು ಬೇಡ ಅನ್ನೋದು. ಅಯ್ಯೋ ಕೊಡಿ, ನಾವು ಇನ್ನೇನು ಮಾಡ್ದವ, ನಾವು ಇನ್ನೇನು ಬತ್ತೀನಿ, ಅವ್ರು ಮುಂದೆ ಮುಂದೆ ಬಂದರು ಅನ್ನೋಟ. ನಮ್ಮ ಮಟ್ಟಿಗೆ 3 ಆಳು ಬನ್ನಿ, 7 ಆಳು ಬನ್ನಿ ಅಂತ ಆಗಂತೀರು ಇರೋರು.
2: ಅವಾಗ ನೀವು ಕೆಲಸ ಮಾಡಕ್ಕೆ ಹೋಯ್ತಿದ್ರಿ?

0: ವಾಸ ಹಾಕೋಣ ಕರ್ದು ಬರ್ತೀನಿ.
1: ಹಿಂದೆ ಎಲ್ಲ ಜಮೀನ್ ಮಾಡ್ಬೇಕಾದ್ರೆ ಸಾಕಷ್ಟು ಮಳೆ ಎಲ್ಲ ಬರ್ತಿತ್ತು. ಹೆಂಗಿರ್ತಿತ್ತು ಆ ಒಂದು ಕಾಲ?
0: ನಮ್ಮ ಅಪ್ಪನ ಕಾಲದಲ್ಲಿ ಬೆಳಿತಿರು ಬಿತ್ತಿರು. ಈಗ ಏನು ಇಲ್ವಲ್ಲ, ಮಳೆ ಬೆಳೆ ಇಲ್ವಲ್ಲ. ಒಂದು ಪಲ್ಲ ರಾಗ ಅದಿಷ್ಟ ಕೊಡ್ತೀರಂತ ಆಗಿನ ಕಾಲದಲ್ಲಿ ಎಳ್ಳು ಬೆಳಿತಿರು, ಹಳ್ಳಿ ಬೆಳಿತಿರು, ರಾಗಿ ಬೆಳಿತಿರು, ಎಲ್ಲ ಬೆಳ್ಕೊಂಡು ಕಳಕ ಬೆಳಿತಿರು. ಈಗ ಯಾವಾಗ ಇದು ಗೊತ್ತಲ್ಲ, ಹೊಲನೇ ಪಾಳಗಿಳಿದ್ಬಿಟ್ರು. ಇದ್ದವನ್ನೆಲ್ಲ ಮಾರಿ ಮಾರಿ ಈ ಕಂಬಿಗೆ ಐತಾರ. 800 ರೂಪಾಯಿ ತತ್ತಿನ ಹೋಗೋ, 600 ರೂಪಾಯಿ ತತ್ತಿನ ಹೋಗೋ ಅಂತಾರ ಗಂಡಸ್ಗಳು. ಈಗ 300 ರೂಪಾಯಿ ಮಾಡಾರ ದೇಶದ ಮೇಲೆ.
1: ಇನ್ನು ನಿಮ್ಮ ಕಾಲದಲ್ಲೆಲ್ಲ ಒಲೆ ಅಡುಗೆ ಮಾಡೋಂಥದ್ದಾಗಿರ್ಬೋದು, ಒಳಕಳ ಕಾರಾಡ್ಸ ಮಿಷಿನ್ಗಳೇ ಇರಲಿಲ್ಲ.
0: ತಿಂದೆ ನಮ್ಗೆ ಆ ರೋಗ ಅಯ್ಯ, ಮಿಷಿನ್ಲೇ ಹೋಗು, ಕೆಟ್ಟೈತು ಹೋಗು, ಗ್ಯಾಸ್ ಇಲ್ಲ ಹೋಗು, ಅವಳು ಹೊಟ್ಲಿದ್ದೆ ನೋಡು, ಇವಳು ಹೊಟ್ಲಿದ್ದೆ ನೋಡು, ನಾವು ಹೊಲನೇ ಹಚ್ಚಲ್ಲ, ಹೊಲನೇ ಕಿತ್ತಾಕ್ಬಿಟ್ಟಾರ. ನಾವು ಆಗ ಮನ ಕೊಣ ತಾರಿಸ್ಬಿಟ್ಟು ತಪ್ಪನೇ ಇಲ್ಲ, ಗ್ವಾಡ್ಗಣಿ ಹೊರ್ಮನ್ ಕೊಟ್ಬಿಟ್ಟು ತಪ್ಪ ಹಾಕ್ಬಿಟ್ಟು ಒಂದು ಹಬ್ಬ ಮಾಡಲಿ ಹುಣ್ಣ ಮಾಡಲಿ ಇದನ್ನೆಲ್ಲ ಹೊರ್ಬಿಟ್ಟು ಅರ್ಶಿನ ಕುಂಕುಮ ಕೊಟ್ಟು ಹೊಸಲ್ಗ ಹೊಲಗ ಧೂಪ ಹಾಕ್ಬಿಟ್ಟು ಹೊಲ ಹಚ್ತೀನಿ. ಈಗೇನು ಇಲ್ಲ, ನಿಮ್ಮ ಮಟ್ಟಕ್ಕೆ ಬಂದರು ಮಡ್ಗೈಯಲ್ಲಿ ಗ್ಯಾಸ್ನವ್ರು ಅನ್ನೋದು, ನಮ್ಮ ಮಟ್ಟಕ್ಕೆ ಬಂದರು ಮಡ್ಗೆಯಲ್ಲಿ ಇಳಿಕಣಿ ಇಳಿಕಣಿ, ಅವರು ಕೊಟ್ಟಿನಿ ಇವರು ಕೊಟ್ಟಿನಿ ಇವರು ಕೊಟ್ಬಿಟ್ಟು ನಾಯಿಸ್ಕೊಂಡಿನಿ ಅಂತಾರೆ. ಈಗೇನು ಇಲ್ಲ ಗ್ಯಾಸ್ ಬಿಟ್ಟು. ಆಗ ರಾಗಿಕಲ್ ಪೂಜೆ ಮಾಡ್ತೀನಿ, ಗೌರಿ ಹಬ್ಬ ಮಾಡಿದ್ರೆ ಒಳ್ಕಲ್ ಪೂಜೆ ಮಾಡ್ತೀನಿ, ಗಂಗಂಗ ಸೊಪ್ಪು ತಗೊಬಂದು ಬ್ಯಾರ್ಕಾಯಿ ಹಾಕ್ತೀನಿ, ಜೋಳ ತಿನ್ನಕತ್ತೀನಿ, ಕೋಟ್ಗೈ ಏನು ಇಲ್ಲ, ಎಲ್ಲ ಮೂಲಲ್ಲವ ಒಳ್ಕಲ್ ಗುಂಡ್ಕಲ್ಲೆಲ್ಲ ಮೂಲಲ್ಲವ ತಕಣಲ್ಲ, ಈಗ ಏನು ತಕಣಲ್ಲ, ಅಲ್ಲಿ ಬಿದ್ದಿಲಿ ಬಾಯಿ ಎಲ್ಲ ಬರಿ ಅದಾವ ಅಂತಾರೆ ಈಗಿನವರು.
1: ಆಧುನಿಕ ಯುಗ ಅಂತ ಬಂದ ತಕ್ಷಣ ಆ ಕಲ್ಗಳ ಇಂದ್ರ ಸಂಪ್ರದಾಯಗಳೆಲ್ಲ ಮರ್ತೋದು. ಈಗ ಒಳ್ಕಲ್ ಆಗಿರ್ಬೋದು, ಒಲೆಗಳಾಗಿರ್ಬೋದು, ಎಲ್ಲ ಇಂದ್ರ ಕಾಲದಲ್ಲೇ ಮರ್ತೋದ್ರು. ನೀವ್ ಅದ್ರಲ್ಲೆಲ್ಲ ಮಾಡ್ತಿದ್ರ?
0: ಬೀಸ್ಕೊಳದು, ರಾಗಿ ಒನ್ಕೊಳದು, ಬೀಸ್ಕೊಳದು, ಎಷ್ಟೊತ್ತ
1: ಮಿಲ್ ಇರ್ತಿರ್ಲಿಲ್ವಾ?
0: ಮಿಲ್ ಇತ್ತಿಲ್ಲ, ಬೀಸಿ ಇಟ್ಟು ಮಾಡಿ ಗಂಡಸ್ಗಳ್ಗ ಹೆಂಗಸ್ಗಳ್ಗ ಉಣ್ಕೊಂಡು ತಿನ್ಕೊಂಡು ಮನಿಕೊತ್ತಿನ, ತಿರ್ಗ ಎದ್ದು ಹೇಳ್ದು ಕಸ ಗಿಸ ಸುರ್ಕೊಂಡು ಬಾಗಿಲು ನೀರು ಹಾಕೊಂಡು ಆ ಓಡ್ಬೇಕು ಕೆಲ್ಸ.
1: ನೀವೇ ಮಾಡ್ತಿದ್ರಾ?
0: ಇದನ್ನ ಮಣ್ಣು ಇರ್ತಿ.
1: ಒಂದೇ ಕುಟುಂಬದಲ್ಲಿ ಎಷ್ಟು ಜನ ಇರ್ತಿದ್ರಿ ಅವಾಗ?
0: ಅಣ್ಣ ತಮ್ಮರು 3 ಜನ, ಅಕ್ಕ ತಂಗರು 3 ಜನ, ನಮ್ಮವ್ವ ನಮ್ಮಅಪ್ಪ ಎಲ್ಲ ಒಂದಿಗೆ ಇದ್ದರು. ಈಗೆಲ್ಲ ಅವರು ಪಾಲು ಪಾಲಾದ್ರಲ್ಲ ಬೇರೆ ಬೇರೆ ಅವರ ಬೇರೆ ಬೇರೆ ಅವರ.
1: ಈ ಹಬ್ಬ ಹರಿದಿನಗಳನ್ನ ವಿಶೇಷವಾಗಿ ಈ ದವಸ ಧಾನ್ಯಗಳನ್ನ ಕಟ್ಟೋದಾಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು ವಿಶೇಷವಾಗಿ ಮಾಡ್ತೀವಿ. ಈಗಲೂ ಹಂಗೆ ಪಾಲಿಸ್ತಾ ಬರ್ತಾ ಇದೀರಾ ನೀವು?
0: ಹಬ್ಬ ಮಾಡ್ತೀವಿ ಈಗಲೂ.
1: ಹಿಂದಿನ
0: ಕಾಲದಲ್ಲಿ ಏನು ಇಲ್ಲ, ಈಗಿನವರು ಬೇಡ ಅಂತಾರಲ್ಲ, ಈಗಿನವ್ರೇನ ಶಿವ ಭಗವಂತ ಮಾದಪ್ಪ ಚಿಗ್ರಿವಮ್ಮ ಮಾರಾಪ್ತಾಯ್ ಅಂತ ಗಂಧದ ಕಡ್ಡಿ ಹಿಡಿತೀವಿ. ಆಮ್ಯಾಕ ಮಾದಪ್ಪನ ಬೆತ್ತ ಮಡಗೀವಿ, ಕಳಸ ಪೂಜೆ ಬೆತ್ತ ತಂದು ಹಣ್ಣು ಕಾಯಿ. ಆಮ್ಯಾಕ ನಮ್ಗೆ ಯಾವಾಗ ಏನಾಗ್ಬೇಕು ಮಾದಪ್ಪನಗ ಎಡ ಮಾಡ್ತೀವಿ, ಎಡ ಮಾಡ್ತೀವಿ. ಆಮೇಲೆ ಈ ಸಂಕ್ರಾಂತಿ ಹಬ್ಬಕ್ಕ, ಈ ದೀಪಾವಳಿ ಹಬ್ಬಕ್ಕ ಸತ್ಕೇಟ ರಬ್ಬಿ ಅಂತ ಅವ್ರಿಗೊಂದು ಆಸ ತಾನೆ ಧೂಪ ತಾನೆ ಮಾದಪ್ಪನ ಪೂಜೆ ಬಿಡೋದು ಕಳಸೆ ಕ್ವಾಣಲ್ಲಿ. ತಿರ್ಗಾ ನಾವು ತಾರಸಿ ಗುಡಿಸಿ ಹೊಸ್ತು ನೀರು ತಗೊಬಂದು ಇಪ್ಪಟ್ಟು ಚಿರುಗಲ್ಲಿ ನೀರು ತಗೊಬಂದು ಅವ್ರಿಗೂ ಅರ್ಶಿನ ಕುಂಕುಮ ಎಲ್ಲ ಮಡಗಿ ಅವ್ರಿಗೂ ಎಡ ಮಡಗೋದು.
1: ಅಂದ್ರೆ ಈಗಲೂ ಅಷ್ಟೇ ನಿಯಮದಿಂದ ಮಾಡ್ತಿದ್ದೀರಿ?
0: ಈಗಲೂ ಹಂಗೆ ಒಂದು ಸಾಪನ್ಗೆ ಬರ್ತಾರ, ಒಂದು ನುರ್ಲಾಗೆ ಬರ್ತಾರ, ನಮ್ಗೇನು ತೋರಿಸ್ಲಿಲ್ಲ ಅಂತಾರ, ಉರ್ಸ್ಕೊಂಡ್ ಸತಿ ನಾವು ಮಾಡ್ತೀವಿ ಕವ, ಉರ್ಸ್ಕೊಂಡ್ ಸತಿ ನಾವು ಮಾಡ್ತೀವಿ.
1: ನೀರೆಲ್ಲ ಸೌಖ್ಯವಾಗಿ ಇರ್ತಿತ್ತ ನಿಮ್ಗೆ?
0: ನೀರು ಬಳ್ಕೊಬತ್ತೀನೋ, ನೀರೇ ಐತಿಲ್ಲ, ಏನ ಬಾವಿ ಇಲ್ಲ, ಒಳ ನೀರಿಲ್ಲ, ಗುಂಡು ಗುಂಡಿಲಿಲ್ಲ, ನೀರು ತುಂಬ್ಕೊಬತ್ತೀನು. ಆಗ ಒಲಲ್ ಕಣ್ಣಿ ನಿಂತ್ಕೊತಿತ್ತಲ್ಲ ಕೆರ ನೀರು, ಓ ಕೆರ ನೀರು ಸೋಸ್ಕೊಬತ್ತೀನು, ಬಟ್ಟೆ ಹಾಕೋಣ ಬಟ್ಟೆ ತಕ ಸೋಸ್ಕೊಬತ್ತೀನು. ಅವರು ಅಲ್ಲಿ ಆಚರಿ ಬೀರೋ ಕಟ್ಟದ, ಆಚರಿ ಬೀರೋ ಕಟ್ಟದ, ಹೋದ್ರೆ ಒಳಗ ಬಟ್ಟೆ ಕೊಯ್ತೀವಿ. ಇವಂತ ಈಗಿನವ್ರು ಒಪ್ಪಲ್ಲ, ಈಗಿನವ್ರು ಒಪ್ಪಲ್ಲ, ಏನ ಅಯ್ಯೋ ಕೊಳೆ ಹೋಗಿಲ್ಲ, ಕೆಬ್ಬ ನೀರನ್ನ ಹೋಗಕ್ಕೆ ಬಂದಾಳ ನಮ್ಮಅಮ್ಮ ನಮ್ಮವ್ವ ಅಂತ ಆಗಂತ ಒಯ್ಕ. ಅದಕ್ಕೆ ಸುಮ್ಮ ಒಳಗೊಂಡೋಗೋದು ಬೀರೋಳ ಒಳಗ ನಾನು. ಈಗ 2-3 ವರ್ಷದಿಂದ ಒಳನೂ ಬಿಟ್ಬಿಟ್ಟು ಹೊಟ್ಲಿ ತೀಡ್ಕೊಳೋದು, ಸೋಪು ನೀರು ಹಾಕೊಂಡು ತೀಡ್ಕೊಂಡು ತೀಡ್ಕೊಂಡು ಒಗೆದು ಒಗೆದು ತಂತಿ ಮೇಕೊಂಡು ಇಟ್ಕೊಳೋದು, ಹಂಗೆ ಮಾಡಿಕೊಂಡು ಹೆಚ್ಚಿಗ ಹೆಂಗು ಮಾಡ್ತೀವಿ ನಾವು. ಈಗ
1: ಮಾತಾಡ್ತಾ ಹೇಳ್ತಿದ್ರಿ ಹಿಂದೆ ಕೆರೆ ನೀರೆಲ್ಲ ಕುಡಿತಿದ್ವಿ ಅಂತ. ಇತ್ತೀಚಿನ ದಿನಗಳಲ್ಲಿ ಫಿಲ್ಟರ್ ವಾಟರು ನಲ್ಲಿ ನೀರು ಕುಡಿದ್ರು, ಆತರ ನಿಮ್ ತರ ಆರೋಗ್ಯ ಇಲ್ವಲ್ಲ, ಏನಂತೀರಾ ಇದಕ್ಕೆ?
0: ಇದೆಂತ ಗೊಬ್ಬರ ಬತ್ತಲ್ಲ, ಕೋಳಿ ಗೊಬ್ಬರ ಅದು ಇದು ಅಂತ ಹಾಕ್ತಲ್ಲ, ಅದು ಬನಕಾಯಿ ತಮಟ ತಮಟ ಹಣ್ಣಿಲ್ಲ ಎಸಿನಿ ಮಾಡಲ್ಲ, ಆ ಬನಕಾಯಿಲ್ಲ ಎಸಿನಿ ಮಾಡಲ್ಲ, ಹೀರಕಾಯಿಲ್ಲ ಎಸಿನಿ ಮಾಡಲ್ಲ ಅಂತಾರ. ಸೊಪ್ಪು ತಕಬ ಅಂತಾರ. ಈಗ ಅದೆಂತ ಪಟ್ನೆವಲ್ಲ ತೊಂದ್ಮಡಿ ಕತ್ತಾರ ಇಟ್ಟಿಟ್ಟು ಉದ್ದ ಬಾಳಾನೆ. ನಾವು ಈಗ ಮೆಣಸಿನ್ಕಾಯಿ ಕೊತ್ತಂಬರಿ ಜೀರ್ಗ ಮೆಣಸು ಕಳೆ ಬೇಳೆ ಉದ್ದಿನ ಬೇಳೆ ಹಸಿ ಕಳೆ ಎಲ್ಲನೂ ಹಾಕಿ ಎಲ್ಲನೂ ಹಾಕಿ ಮಿಲ್ಗೆ ಹಾಕಿ ಮಡಿಕೋತೀನಿ. ಏನು ಹಾಕಿಕ್ಕಿಲ್ಲ, ಇದೆಂತ ಕೊಟ್ಟ ತಕಬಲ್ಲ ಅಂತಾರ ಈಗಿನವರು. ಅವೋ ನಾವು ಬೇಡ, ನೀ ಬೇಡದ್ರೆ ಕೂತ್ಕತಾಗ ನಿಂಗೆ ಉಪ್ಸಾರ್ ಮಾಡಲಿ, ಅಯ್ಯ ಬೇಡ ಸರ್ವ ನಾ ಅಲ್ಲಿ ಈಸ್ಕೊಬತ್ತೀನಿ ಹಾಕ್ನಡಿ. ಅವೋ ನಾನು ಸರ್ ನೀ ಹೆಸರು ಹೊಡ್ಬೇಡ, ಹೋಗ್ಯಾಕಲ್ಲ ಉಳ್ಳಿಯಲ್ಲಿ ಹಸಿರು ಕಳೆ ಅಲ್ಲಿ ನಂಗೆ ಹೋಗ್ಯಾಕಲ್ಲ.
1: ಇತ್ತೀಚಿನ ಊಟ ತಿಂಡಿ ಆಗಿರ್ಬೋದು ಅದನ್ನೆಲ್ಲ ತಿಂತೀರಿ, ಈಗಲೂ ತಿಂತೀರಿ ನೀವು?
0: ಓ ಸೇರಿದಷ್ಟು ಸೇರಲ್ಲ ತುಂಬಿಟ್ಟು.
1: ಕಾಲದಲ್ಲಿ ಈಗ ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಮುದ್ದೆ ಆಗಿರ್ಬೋದು,
0: ಗೋಧಿ ರೊಟ್ಟಿ ಇಲ್ಲ, ರಾಗಿ ರೊಟ್ಟಿ ಆಯ್ತು, ರಾಗಿ ಹಿಟ್ಟು ಆಯ್ತು, ಅದೇ

0: ಏನೂ ಇಲ್ಲ. ಈಗ ಚಪಾತಿ ಮಾಡ್ತೀಸ್ರು, ಗೋಧೋಸ್ ಹಿಟ್ಟು ತಂದಿನಿ ಸುರು, ಅಮೃತ್ ಕಲೇಶ್ ಹಿಟ್ಟು ತಂದಿನಿ ಅಂತ ಆಗಂತಾರ, ಆಗೋಂತಾರ. ಆಗ ನಂಗೊಂದು ರಾಗಿ ರೊಟ್ಟಿ ಸುಡುವ ಅನ್ನೋದು, ಕುರುಕ್ಲಾದ್ರು ರಾಗಿ ರೊಟ್ಟಿ ಸುಡುವ ಅನ್ನೋದು ನಾನು, ನೀವೇನಾರು ತಿನ್ನಿರಿ ಅಂತದ ನಾನು.
1: ಅಂದ್ರೆ ಈಗಲೂ ಅಷ್ಟೇ ಆರೋಗ್ಯವನ್ನ ಈಗಲೂ ಕಾಪಾಡ್ಕೊ ಬರ್ತಿದ್ರಿ.

0: ಈಗ ನಿಮ್ಗೆ ಎರಡು ಮಗು ಅಂತ ಹೇಳಿದ್ರಿ, ಹಿಂದಿನ ಕಾಲದಲ್ಲಿ ಮಕ್ಳು ಸಾಕ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಇರ್ತಿತ್ತು. ಅವಾಗ
1: ನೀರ್ನೇ ತೊಳಿತಿಲ್ಲ ಹಿಂದಿನ ಕಾಲದವ್ರು, ಏನ ಎಲ್ಲ ಒಗ್ರು ಮಣ್ಣಿತ್ತು, ಜೇಡ್ ಮಣ್ಣು ಅಂತ. ನಮಗ ಸೋಪ್ ಇಲ್ಲ ತಲಗ, ಆತ ಮನಸ್ಸು ಒಂದು ಕೆರ ಮಣ್ಣು ಅಂತ ತಕೊಬಂದು ಕಲ್ಸ್ಕೊಂಡು ಈಗ ನಾವು ಬಿಟ್ಕೋತೀವಿ. ಏನೋ ಶಾಂಪ್ನ ಬಿಟ್ಕೋತೀವಿ, ಬಿಟ್ಕೋತೀವಿ. ಆಮೇಲೆ ಈಗ ಸೋಪು, ಈಗ ಸೋಪು ಚೋಳು ಮಣ್ಣು ಅಂತದ ಅಲ್ಲಿ ಒಂದು ಕೆರ ಅಲ್ಲಿ ಹೊಸಡ್ ಕೆರ ಅಂತದ ಅಲ್ಲಿಗೆ ಹೋಗಿ ಇಪ್ಪು ಪಟ್ಟಿಪ್ಪು ಅಟ್ನ ತಕೊಯ್ತೀನಿ. ಕುಕ್ಕೆ ಮಣ್ಣೆ ತಕೊಬಂದು ಉಣ್ಯ ಕೊಡೋದು, ಎಂಬಿರೊಳಗೆ ಹೋಗೋದು, ಒಗೆಯೋದು ಚೋಳು ಮಣ್ಣಲ್ಲಿ. ಅದು ಆದ್ಮೇಲೆ ಎಲ್ಲ ಬರಿತಿರ್ತಾರೆ, ಬರೀ ಮರಲು ಬರೀ ಮರಲು ಎಲ್ಲನೂ ಓದಿಸ್ಕೊಂಡು ಓದಿಸ್ಕೊಂಡು ಅದನ್ನೆಲ್ಲ ಮರ್ತು ಬಿಡಕ್ಕದ್ದವ. ಚೋಳು ಮಣ್ಣಲ್ಲಿ ಹಾಕ್ಬಿಡೋದು ಒಂದು ಬೋಸ್ಗ ಉನಿಯಾಗ ಕೊಟ್ಟು ಬಟ್ಟೆ ಬರೀನೆಲ್ಲ ಉನಿಯಾಗ ಕೊಟ್ಟು ಅದ ತಕೊಂಡು ಬಿರೋಳ ಒಳಗೆ ಓದಿಡುವ ಊನಾಗಾಯ್ತಿತ್ತು. ಅದು ಆದ್ಮೇಲೆ ಬರೀ ಮರಲು ಬಟ್ಟೆ ಎಲ್ಲ ಓದಿಕೊಂಡು ಓದಿಕೊಂಡು ಬೈತೀನಿ. ಹಂಗೆಲ್ಲ ಮನೆ ಒಣಗಲ ಸೊಪ್ಪು ಎಲ್ಲ ತಿಂದಿಬೇಕ, ಒಣಗಲ ಸೊಪ್ಪು ಒಳಗಣಿ ಗಂಡು ಒಳಗಲ್ಲ ಹೆಣ್ಣು ಒಳಗಲ್ಲ ಅತ್ತಿಂದೆ ಒಳಗೆ ಹೋಗೋದು, ಅತ್ತಿಂದೆ ಕುಯ್ಕೊ ಬರೋದು. ಆತಕ ಉಪ್ಪಿಲ್ಲ, ಮೆಣಸಿನ್ಕಾಯಿ ಇಲ್ಲ, ಅದನ್ನು ಕುಡ್ದಲ್ಲ ಕುಯ್ಕೊಳೋದು. ಸಾಸು ಸೊಪ್ಪನ್ನು ತಿಂದೀವಿ, ಅಲಸಂದ ಸೊಪ್ಪನ್ನು ತಿಂದೀವಿ.
0: ಆರೋಗ್ಯವಾಗಿ ಯಥೇಚ್ಛವಾಗಿ ಯಾವೆಲ್ಲ ಸೊಪ್ಪುಗಳು ಸಿಕ್ತು ಅದನ್ನೆಲ್ಲ ತಿಂತಿದ್ರಿ.
1: ದನ ಕಾವ್ರದನ್ನೆಲ್ಲ ಎತ್ಕೋಬತ್ತೀನಿ, ಇಷ್ಟೆಲ್ಲ ಚಿಪ್ ಚಿಪ್ ಇದ್ದಾಗ ಇಲ್ಲಿ ಬಂದು ಬಿಡಿಸ್ಕೊಂಡು ಎಲ್ಲ ಕುಡಲು ಕುಯ್ಕೊಂಡು ಉಪ್ಪಾಕೊಂಡು ತಿಂತೀನಿ. ಈಗ ನಾನು
0: ಬಡತನ
1: ಈಗ ಅನ್ನ ಉಣ್ಕೊಂಬಂದ್ರು ನಂಗೆ ನಾನೇ ಅಂತೀನಿ, ಅಮ್ಮ ಅಲ್ಲಿ ಅನ್ನ ಮಾಡಿದ್ರೆ ಅಲ್ಲಿ ಇರಲಿ ಹೋಗು, ಯಾವ ಮಾಡಿದೆ ಚಿತ್ರಾನ್ನ ಮಾಡೀನಿ ಬಾತ್ ಮಾಡೀನಿ ಬೇಡ ಹೋಗವ ಒಂದು ರೊಟ್ಟಿ ಸುಟ್ಟುಕೊಡು ರಾಗಿ ರೊಟ್ಟಿ ಅಂತೀನಿ. ನಾನು ಹಬ್ಬಕ್ಕಾವ ಬಾಕಿ ರೊಟ್ಕೊಂಡೆ ಹಂಗಿಯ.
0: ಈಗ ಹಿಂದೆಲ್ಲ ಮಕ್ಳಿಗೆಲ್ಲ ಹುಷಾರಿರಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ಅವಾಗ?
1: ಅದೇ ಹಂಗ್ ಮಾಡ್ಕೋತೀರ, ಅದೇ ತಟ್ಟಿ ತಟ್ಟಿ ತಟ್ಟಿ ಉಂಡ್ರು ಉಂಡೇರ ಅಂತ ತಟ್ಟಿ ಮಲಸ್ತೀನಿ ಗೊಣಚಿಲ ಆಚೆ ಆಚೆ. ಆವಾಗ ಈಗ ಮಾಡಿರವ ಹೊಸಿ ಕೆಂಬುಲ ಅಲ್ಲಿ ಹೊಸಿ ನೊಗಡಿ ಅದ್ರಿ ಅಯ್ಯೋ ಪಸ್ ಪಸ್ನಿ ಎತ್ಕೊಂಡು ಹೋಯ್ತಾರ ಮುಳ್ಳೂರ್ಗ ಸರಗೂರ್ಗ ಎತ್ಕೊಂಡು ಓಡ್ ಬರ್ತಾರ. ಈಗ ಆಗ ತಟ್ಟಿ ತಟ್ಟಿ ಮನಿ ಕನ್ನಿ ತಿಂದೆ
0: ಮಧ್ಯೇನು ಕೊಡ್ತಿರ್ಲಿಲ್ವಾ? ಈಗ ಬೇರುಗು ಚಕ್ಕೆ ಆಯುರ್ವೇದಿಕ ಔಷಧಿ ಏನು ಕೊಡ್ತಿರ್ಲಿಲ್ವಾ ನೀವು?
1: ನಮಗೆ ಯಾನು ಆಗ ತಕೊಯ್ತಿದ್ದಿಲ್ಲಕ ಏನು ಏನು ತಕೊಯ್ತಿದ್ದಿಲ್ಲ ನಮ್ ಚಿಕ್ಕರ ನಮ್ಗೆ ಗೊತ್ತವ ಇಲ್ಲ ಒಂಜಿನ ಕರ್ಕೋದವಲ್ಲ ಏ ಹುಷಾರ ಏನದಾಗ ಈಗ ಮದುವೆ ಮಾಡ್ಬಿಟ್ನಾರ ಚಿಕ್ಕದ್ರ ಮದುವೆ ಮಾಡ್ಬಿಟ್ಟು ಆಪರೇಷನ್ಗೆ 100 ರೂಪಾಯಿ ಖರ್ಚು ಮಾಡಿದ್ದೀನಿ ನನ್ನ ಮಗಳಗ. ಇಲ್ಲೇ ಸರ್ಗುಲಿ ಗೌರ್ಮೆಂಟ್ ಶಾಪ್ನಲ್ಲಿ ಆಪರೇಷನ್ ಮಾಡಿದೆ, ಒಂದು ಗಂಡಿಗೂ ಒಂದು ಗಂಡ್ವಿ ಗಂಡು ಮನೆಯವರು ಎಲ್ಲ ಬಡಿಸ್ತಾನೆ. ಆಗ ಅವ್ರು ತಿರುಗೇ ನೋಡಿಲ್ಲ, ಗೊಂಡೆ ತಗೊಂಡಿಲ್ಲ, ಎಣ್ಣೆ ತಗೊಂಡಿಲ್ಲ, ನಾನೇ ಕರ್ಕೊಬಂದು ತಿಂಗಳು ಕೂಸ ಹಿಂಗ ಹಂಗದೇ ಮಡಿಕೊಂಡಿದ್ದೀಕವ ಇಷ್ಟಿದ. ಅಯ್ಯೋ
0: ಈಗ ಮನೇಲಿ ಯಾರ್ಯಾರಿದ್ದೀರಾ ನೀವು?
1: ನನ್ನ ಮಗ ಇಲ್ಲಿಗೆ ಬಂದ್ಬಿಟ್ಟಕ್ಕವ, ನನ್ನ ಒಳಿಯ, ನನ್ನ ಮಗ, ನಾನು
0: ನೋಡ್ಕೋತಾರೆ ಅವ್ರು ನಿಮ್ಮನ್ನ?
1: ಅಯ್ಯೋ ಅದೇ ಗೇಜಿನ್ ಕಿಟ್ಟು ಗೇಜೆ ಜಿಂಕಿಲ್ಲ ಉಣ್ಬೇಡ ಅನ್ನಲ್ಲ, ನನಗೆ ಸೇರಲ್ಲ ಮುಡ್ಗಂತ ಮುಡ್ತಾರ, ಮಾಡಂತ ಮಾಡ್ತಾರ, ಏನೋ ಕೊಡಲ್ಲ ಅಂತ ಸಿಂಹ ಉಪ್ಪಲ್ಲ ಮಾಡಿ ಇಟ್ಬಿಟ್ರೆ ಎಷ್ಟೊತ್ತಿಗೆ ತಿನ್ನು, ಅವ್ರ ಕೆಲಸ ಕೂತಿದಾರವ ಮಾಡಿ ಮುಡ್ಬಿಟ್ಟು ಹೋಯ್ತಾರ.
0: ನೋಡ್ಕೋತಾರೆ ಒಟ್ನಲ್ಲಿ
1: ಹಿಂಗೆ ನಾನು ಹಿಂಗ್ ಮಾಡ್ಕೊಂಡು ಈ ಬಾವಳಿ ಮಾಡ್ಕೊ ಕೂತ್ಕೊಂಡಿ.
0: ಏನ್ ಸಮಸ್ಯೆ ಆಗಿದೆ ಆರೋಗ್ಯ ಸಮಸ್ಯೆ?
1: ಅವ್ರು ಹೇಳಿದ್ರು ನಿಮಗೆ ತೊಂಡಿರ್ ಮುಟ್ಬೇಡ, ಆಮೇಲೆ ಬಿಸಿಲು ಹೋಗ್ಬೇಡ, ಬೆಂಕಿಕಾಯಿ ಬೇಡ.
0: ಮೊದಲು ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿದ್ರ ನೀವು
1: ಬೆಂಗಳೂರಿಗೆ ಹೋಗಿದಾಗ? ಆಗ ಹೋಯ್ತಿದಾಗ ನಾ ಏನ್ ಮಾಡ್ದಿ, ಅಯ್ಯೋ ನನ್ ಮಗ ಇಲ್ಲಿಗೆ ಹೋಯ್ತಾಳ ಮುಳ್ಳೂರ್ಗೆ ಹೋಯ್ತಾಳ ಆಸ್ಪತ್ರಕ, ಈಗ ಈ ಕಡೆ ಪಾಠ ಹೇಳಕ್ ಹೋಯ್ತಾಳ ಚಾಮ್ರಾಪುರ್ಕ. ಮಗ ಬಟ್ಟೆ ಹೊಲಿಯಕ್ ಹೋದ, ಆ ಗಂಡು ಹಿಡ್ತು ಹೊಲ್ಕ್ ಹೋಯ್ತಾರ, ಅಯ್ಯೋ ನನ್ ಮಗ ಬಟ್ಟೆ ಕೊಳೆ ಬಟ್ಟೆ ಹೋಯ್ತಾನ, ನನ್ ಮಗ ಇದೇ ಬಟ್ಟಲ್ ಹೋದಾಳ, ನಾಕ್ ಚೆನ್ನಾಗಿರೋ ಇಸ್ಕೂಲ್ ಮನಗನ್ಬಿಟ್ಟು ನಾವು ಹೋಗಿ ಕುತ್ಕೊಂಡ್ರೆ ಅವ್ರು ಏನ್ ಮಾಡ್ತಾರವ? ಈಗ ನನ್ ಕೊಂಡ್ಕೊಂಡಲ್ಲ, ನೀನಾಗಿ ಮಾಡ್ಕೊಂಡು ಮಾಡ್ಲಿಲ್ವ?
0: ಎರಡೂ ಕಣ್ಣು ಕಾಣಿಸಲ್ವ ನಿಮ್ಗೆ?
1: ಅದೇನಾಯ್ತು ನೆನದಿನೈದು ಫೋಟೋ ಹಾಡ್ಕೊಂಡಾರ, ಇದಕ್ಕೂ ಫೋಟೋ ಹಾಡ್ಕೊಂಡಾರ, ಏನ್ ಮಾಡಿರ ಸಿಂಹ ಏನ್ ಮಾಡಿ?
0: ಅಂದ್ರೆ ಎರಡೂ ಕಣ್ಣು ಕಾಣಿಸಲ್ಲ, ಕಣ್ಣು ಸಮಸ್ಯೆ ಬಿಟ್ಟು ಇನ್ನೇನು ಸಮಸ್ಯೆ ಇರೋ ನಿಮ್ಗೆ?
1: ಅದೇ ಒಂದು ಬಂದ್ರೆ ಏನಾದ್ರು ಹೆಚ್ಚಿಕೊಂಡು ಪುರಿ ತಿನ್ನಕ್ಕಿಲ್ಲ, ಒಂದು ಏನು ತಿನ್ನಕ್ಕಿಲ್ಲ, ಅದೇ ಉಂಡ್ರು ಇಪ್ಪಟ್ಟಿ ಇಟ್ಟು ಇಷ್ಟ ಅನ್ನ ಸೇರಿದ್ರೆ ನೀವು ಹೇಳೋದ ನೀವು ಕೇಳೋದಿಲ್ಲ ಮೂರು ಗ್ಲಾಸ್ ಕಾಫಿ.
0: ಈಗ ಮನೇಲಿ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿದ್ರಿ, ಈಗ ಬೆಳಗ್ಗೆ ಸಂಜೆವರೆಗೂ ಮನೇಲಿ ಏನ್ ಮಾಡ್ತೀರಾ ನೀವು?
1: ಅಯ್ಯೋ ಕೇಳೋದು ತೊಳೆಯೋದು ಅದೆಲ್ಲ ಒಂದೊಂದಾಗಿ ಇಟ್ಬಿಟ್ಟು ಹೋಯ್ತಾರಲ್ಲ, ಒಬ್ಬಳಿಗೆ ಅವ ಇಸ್ಕೋಲಿಂದ ಬರ್ತಾಳ, ಒಬ್ಬ ಹೊಲ್ಕ್ ಹೋಯ್ತಾಳ, ಇವ ಸರ್ಗು.

ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ಇಂದು ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಆಯೋಜಿಸಲಾಗಿರುವ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸುವ ಸಲುವಾಗಿ ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲಿ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಮತ್ತು ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದ್ದಾರೆ. ಈ ನಡುವೆ ತಮಗೆ ಶುಭ ಹಾರೈಸಿದ ಎನ್ಡಿಎ ಮೈತ್ರಿಕೂಟದ ಎಲ್ಲ ಘಟಕ ಪಕ್ಷಗಳ ನಾಯಕರಿಗೆ ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮೀರಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಶ್ಲಾಘಿಸಿ ಕೇಂದ್ರ ಸಚಿವ ಸಂಪುಟವು ಇಂದು 7 ಅಂಶಗಳ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಈ ಐತಿಹಾಸಿಕ ಮೈಲಿಗಲ್ಲು ಸರ್ಕಾರದ ಜನಕಲ್ಯಾಣ ಹಾಗೂ ದೇಶ ಸೇವೆಯ ಸಾಧನೆಗಳನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಸರ್ಕಾರದ ಆಡಳಿತದಲ್ಲಿ ಬಡವರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗಿದ್ದು ಪಕ್ಕಾ ಮನೆ, ವಿದ್ಯುತ್ ಮತ್ತು ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗಿದೆ ಎಂದು ನಿರ್ಣಯದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಸ್ತುತ 80 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರ ಧಾನ್ಯ ಹಾಗೂ 60 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಸಿಗುತ್ತಿದ್ದು, ಇದು 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಮುಕ್ತಗೊಳಿಸಿದೆ. ಯುವ ಜನತೆಯ ಬೆಂಬಲದಿಂದ ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಚಂದ್ರಯಾನದಂತಹ ವೈಜ್ಞಾನಿಕ ಮೈಲುಗಲ್ಲುಗಳನ್ನು ಸಾಧಿಸಿದೆ. ಮಹಿಳಾ ಸಬಲೀಕರಣಕ್ಕಾಗಿ ಶೇಕಡ 33% ಮೀಸಲಾತಿ ಮತ್ತು ಲಖ್ಪತಿ ದೀದಿ ಯೋಜನೆ ತರಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಂತಹ ಕ್ರಮಗಳಿಂದ ಕೃಷಿ ರಫ್ತು 5 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಮೇಕ್ ಇನ್ ಇಂಡಿಯಾ ಮೂಲಕ ರಕ್ಷಣೆ ಮತ್ತು ಕೃತಕ ಬುದ್ದಿಮತ್ತೆ ವಲಯಗಳಲ್ಲಿ ಉತ್ಪಾದನಾ ಸಾಮರ್ಥ್ಯ ಬಲಗೊಂಡಿದೆ ಎಂದು ನಿರ್ಣಯದಲ್ಲಿ ಶ್ಲಾಘಿಸಲಾಗಿದೆ. ಇದೇ ವೇಳೆ ಕೇಂದ್ರ ಸಚಿವ ಸಂಪುಟವು ಅಹಮದಾಬಾದ್ ಮೆಟ್ರೋ ರೈಲು ಯೋಜನೆಯ 2A ಹಂತಕ್ಕೆ ಅನುಮೋದನೆ ನೀಡಿದ್ದು, ಇದು ಕೋಟೇಶ್ವರ ರಸ್ತೆಯಿಂದ ವಿಮಾನ ನಿಲ್ದಾಣದವರೆಗಿನ 6 ಕಿಲೋಮೀಟರ್ ವಿಸ್ತರಣೆಯನ್ನು ಒಳಗೊಂಡಿದೆ. ಇದರ ಜೊತೆಗೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಆಂಧ್ರಪ್ರದೇಶದ ಅಮರಾವತಿಯಲ್ಲಿ ಕೇಂದ್ರ ಸರ್ಕಾರದ 2 ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಾಳೆ ನವದೆಹಲಿಯ ರಾಷ್ಟ್ರಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಎಂಬ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಕಳೆದ 2014-15 2025-26 ಅವಧಿಯಲ್ಲಿ ಭಾರತವು ಒಟ್ಟು $843 ಶತಕೋಟಿ ಮೌಲ್ಯದ ನೇರ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಿದ್ದು, ಇದು ಹಿಂದಿನ 12 ವರ್ಷಗಳ ಅವಧಿಗೆ ಹೋಲಿಸಿದರೆ ಶೇಕಡ 169% ಅಭೂತಪೂರ್ವ ಪ್ರಗತಿ ದಾಖಲಿಸಿದೆ. ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಡಿಪಿಐಐಟಿಯ ಮಾಹಿತಿಯ ಪ್ರಕಾರ ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳ ನಡುವೆಯೂ ಭಾರತವು 2025-26 ಸಾಲಿನಲ್ಲಿ $94 ಶತಕೋಟಿ ಅಧಿಕ ದಾಖಲೆಯ ಎಫ್ಡಿಐ ಹರಿವನ್ನು ಕಂಡಿದೆ. ಇದರಲ್ಲಿ ಶೇಕಡ 90%ಕ್ಕಿಂತ ಹೆಚ್ಚು ಈಕ್ವಿಟಿ ಹರಿವು ಸ್ವಯಂಚಾಲಿತ ಮಾರ್ಗದ ಮೂಲಕವೇ ಬಂದಿರುವುದು ವಿಶೇಷ. ಈ ಕುರಿತು ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಡಿಪಿಐಐಟಿ ಜಂಟಿ ಕಾರ್ಯದರ್ಶಿ ಸುಮಿತ್ ಜರಂಗಲ್, ಮೇಕ್ ಇನ್ ಇಂಡಿಯಾ ಮತ್ತು ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆಗಳಂತಹ ಪ್ರಮುಖ ಉಪಕ್ರಮಗಳು ಜಾಗತಿಕ ಹೂಡಿಕೆಯನ್ನು ವಿದೇಶಿ ಉತ್ಪಾದನಾ ಪ್ರಗತಿಯನ್ನಾಗಿ ಪರಿವರ್ತಿಸಲು ನೆರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ

0: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಭಾರತೀಯ ನೌಕಾಪಡೆಗಾಗಿ 20 ಅತ್ಯಾಧುನಿಕ ಸಾಮರ್ಥ್ಯದ ಜಾಗತಿಕ ಸಂಚಾರ ಉಪಗ್ರಹ ವ್ಯವಸ್ಥೆ ಜಿಎನ್ಎಸ್ಎಸ್ ಜಾಂಬರ್ಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಇಂದು 449 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಸ್ವದೇಶಿ ವಿನ್ಯಾಸ ಅಭಿವೃದ್ಧಿ ಮತ್ತು ಉತ್ಪಾದನೆ ವರ್ಗದಡಿ ಈ ಒಪ್ಪಂದ ನಡೆದಿದ್ದು, ಜಾಂಬರ್ಗಳಲ್ಲಿ ಕನಿಷ್ಠ ಶೇಕಡ 75%ರಷ್ಟು ಸ್ವದೇಶಿ ವಸ್ತುಗಳನ್ನು ಬಳಸಲಾಗಿದೆ. ಜವಳಿ ವಲಯಕ್ಕಾಗಿ ಜಾರಿಗೆ ತರಲಾಗಿರುವ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆ PLI 3ನೇ ಸುತ್ತಿನಡಿ ಕೇಂದ್ರ ಸರ್ಕಾರ 22 ಹೊಸ ಅರ್ಜಿದಾರರಿಗೆ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಜವಳಿ ಸಚಿವಾಲಯ, ಯೋಜನೆಯ ಒಟ್ಟು 3 ಸುತ್ತುಗಳಡಿ ಇದುವರೆಗೆ 96 ಕಂಪನಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಇವುಗಳಿಂದ ಒಟ್ಟು 12,822 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬದ್ಧತೆಯ ಹೂಡಿಕೆಯಾಗಲಿದೆ ಹಾಗೂ 58,000 ಕೋಟಿ ರೂಪಾಯಿಗಳನ್ನು ಮೀರಿದ ವಹಿವಾಟು ನಿರೀಕ್ಷಿಸಲಾಗಿದೆ ಎಂದು ತಿಳಿಸಿದೆ. ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಸಂಸದೆ ಸುಷ್ಮಿತಾ ದೇವ್ ಅವರು ಮೇಲ್ಮನೆಯ ಸದಸ್ಯತ್ವಕ್ಕೆ ನೀಡಿರುವ ರಾಜೀನಾಮೆಯನ್ನು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅಂಗೀಕರಿಸಿದ್ದಾರೆ. ಪಕ್ಷದೊಳಗಿನ ಆಂತರಿಕ ಭಿನ್ನಮತದ ನಡುವೆಯೇ ಒಂದೇ ವಾರದಲ್ಲಿ ಪಕ್ಷದ ಸಂಸದೀಯ ವರ್ಗದಿಂದ ಹೊರಬಿದ್ದ 2ನೇ ರಾಜೀನಾಮೆ ಇದಾಗಿದೆ. ರಾಜೀನಾಮೆ ನೀಡಿದ ನಂತರ ಸುಷ್ಮಿತಾ ದೇವ್ ಅವರು ನವದೆಹಲಿಯಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಸರ್ಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದಕ್ಷಿಣ ಭಾರತ ಚಿತ್ರರಂಗದ ಹಿರಿಯ ನಿರ್ದೇಶಕ ಭಾರತಿರಾಜ ಇಂದು ನಿಧನರಾಗಿದ್ದಾರೆ. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ಪತ್ನಿ ಮತ್ತು ಪುತ್ರಿಯನ್ನು ಅಗಲಿದ್ದಾರೆ. ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಹಲವು ಚಿತ್ರಗಳನ್ನು ನಿರ್ದೇಶಿಸಿರುವ ಅವರು ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ ಕನಗಾಲ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡುವ ಮೂಲಕ ಸಿನಿಮಾ ನಿರ್ದೇಶನದ ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು. ಪುಟ್ಟಣ ಕನಗಾಲ್ ತನ್ನ ಗುರು ಎಂದು ಅವರು ಹೇಳಿಕೊಳ್ಳುತ್ತಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಬಲ್ಗೇರಿಯಾದ ಸೋಫಿಯಾದಲ್ಲಿ ಇರುವ ರಾಷ್ಟೀಯ ಐತಿಹಾಸಿಕ ವಸ್ತು ಸಂಗ್ರಹಾಲಯಕ್ಕೆ ಇಂದು ಭೇಟಿ ನೀಡಿದರು. ಪ್ರಸ್ತುತ ಸೋಫಿಯಾ ಪ್ರವಾಸದಲ್ಲಿರುವ ಸಚಿವರು ಬಲ್ಗೇರಿಯಾದ ಉನ್ನತ ನಾಯಕರನ್ನು ಭೇಟಿಯಾಗಲಿದ್ದಾರೆ ಹಾಗೂ ಅಲ್ಲಿನ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ಫಿನ್ಲ್ಯಾಂಡ್ಗೆ ಭೇಟಿ ನೀಡಲಿದ್ದು ಅಲ್ಲಿ 14ನೇ ಆವೃತ್ತಿಯ ಕುಲ್ತಾರಂತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬದಲಾಗುತ್ತಿರುವ ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬ ವಿಷಯದಡಿ ಈ ಬಾರಿಯ ಸಂವಾದವನ್ನು ಆಯೋಜಿಸಲಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಇಂದು ಪ್ರೀಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಇನೆಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪಿಯ ಚಿಯು ಪಿನ್ ಚಿಯಾನ್ ವಿರುದ್ಧ 21-12, 22-20 ಅಂತರದಲ್ಲಿ ಜಯ ಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ $843 ಶತಕೋಟಿ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಮತ್ತು ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಹೋಯ್ತಾನು ಬಟ್ಟೆ ಎರ್ಕೋಕು ಎರ್ಕೋಣ, ನೀರ್ ಬಿಡ್ತಾನಲ್ಲ, ನೀರ್ ತುಂಬ್ಕೊಳೋದು, ದಬ್ಬೋಕ ಚಿರ್ಕ್ನೋಕ ಬಟ್ಟೆ ಹೋಗ್ಕೊಳೋದು.
5: ಅಂದ್ರೆ ಈಗಲೂ ನಿಮ್ ಕೆಲ್ಸ ನೀವೇ ಮಾಡ್ಕೋತೀರಿ? ಅವ್ರ ಜೀವ ಅಲ್ಲಿ ಬಂದು ಸುಜಿ ಬಟ್ಟೆ ಹೋಗ್ಕೊಳೋದು,
4: ನೇನ್ ಮಾಡಿ ಕೂತ್ಕೊಂಡ್ರೆ ಕೂತೆ ಗತೀನಿ. ಯಾವಾಗ್ಲೂ ಇವಾಗ ಬಟ್ಟೆ ಹೋಗಿತ್ತಳ, ಇವಾಗ ಯಾವಾಗ್ಲೂ ಬಟ್ಟೆ ಹೋಗಿತ್ತು. ಅವ್ರು ಹೇಳಿದ್ರು ನಿಮಗೆ ಇದ್ರು ಅವರು ಇಲ್ಲಿ ಅಲ್ಲಿ ಬೆಂಗಳೂರಲ್ಲಿ, ಆಗ ಯಾರು ಇಲ್ಲ ಇಲ್ಲೇ ನಮ್ ಜನರು ಅವ್ರ ಇಲ್ಲಿ ಯಾಕ ಅನ್ನೋರು ಇಲ್ಲ ಅಲ್ಲಿ ಮಾಗಪ್ಪಿದ್ದ ಏನ್ ಮಾಡಿಸ್ಕೊಂಡು ಹಿಂಗ ಹೋದ್ರನ್ನು ಕಣವ ಯಾಕ ಬಾ ನಿಂತ್ಕೊಂಡು ಅನ್ನೋರು ಇಲ್ಲ
5: ಇಲ್ಲೇ ನೋಡ್ಕೋತಾರೆ
4: ನೀವಿದ್ದಾರೆ.

0: ಸುಖಕ್ಕೆ ಹೋದ್ರಿ ಇಲ್ಲಿಗೆ ಅಂತ ಎಲ್ಲ ನೀವಿದ್ದಾರೆ, ಜನ ನೋಡ್ಕೊತಿದ್ದೀರಿ, ಅದು ಸರಿಯೇ.
1: ಪ್ರೀ ಕ್ಯಾಂಪ್ ಮಾಡಿಸ್ತಾ ಇರೋದು ಎಷ್ಟು ಖುಷಿ ಅನ್ಸುತ್ತೆ. ಈಗ ನಿನ್ ಜೊತೆನೆ ಸುಮಾರು ಜನ ಬಂದಿದಾರಲ್ಲ, ಅವ್ರಿಗೆಲ್ಲ ಆಪರೇಷನ್ ಮಾಡಿಸ್ತಿರೋದು ಎಷ್ಟು ಖುಷಿ ಅನ್ಸುತ್ತೆ
0: ನಮ್ಗೆ. ಖುಷಿ ನಮ್ಗೆಲ್ಲ ಖುಷಿ, ಎಲ್ಲ ಅಕ್ಕ ತಂದ್ರು ತಾಯಿ ತಂದಾಗೆ ಎಲ್ಲ ನೆನಜಿನ ನೋಡ್ತೀನಿಲ್ಲ ಸಾಗರಲ್ಲಿ, ಅಲ್ಲಿಂದ ಬಂದ್ವಿಲ್ಲ ಎಲ್ಲ ಒಂದೇ ತಪ್ಪವೆ, ಎಲ್ಲ ಒಂದೇ ತಪ್ಪಿಲ್ಲ. ನಮ್ಮ ಅಕ್ಕ ತಂದರು ತಾಯಿ ತಂದೆಗೆ ಅವ್ರ ನಮ್ಮ ಒಡುಟ್ನಾಗೆ ಅವ್ರ ನಂಗ ಮುಟ್ಲಿ ನಿದ್ದೆ ಮಾಡ್ತಿದ್ದಿಲ್ಲ, ಏನ ಎಲ್ಲ ಅಲ್ಲ ಆಯ್ತಲ್ಲ ಅದ್ ನೆನ್ಸ್ಕೊಂಡು ನೆನ್ಸ್ಕೊಂಡು ನಿದ್ದೆ ಮಾಡ್ತಿದ್ದಿಲ್ಲ. ರಾತ್ರಿಯಿಂದ ಕಣ್ ತುಂಬ ನಿದ್ದೆ ಮಾಡ್ತೀನಿ, ಮುದ್ದಿಂದಲೂ ಮಾಡಿದೆ ಇಲ್ಲಿ.
1: ಆಪರೇಷನ್ ಆದ್ಮೇಲೂ ಹಿಂಗೆ ಖುಷಿ ಖುಷಿ ನಗ್ನಗ್ತಾ ಕಣ್ ತುಂಬ ನಿದ್ದೆ ಮಾಡಿ ಆಯ್ತಾ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕೆ ಧನ್ಯವಾದಗಳು.
0: ನಮಸ್ಕಾರ ಸ್ವಾಮಿ.

0: ಬೆಳಕು.
1: ತುಂಬಾ ಖುಷಿ ಆಯ್ತು ಅಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಇಷ್ಟೊತ್ತು ನಿಮ್ಮ ಒಂದು ಆರೋಗ್ಯ ಜೀವನ ಮತ್ತು ವೃದ್ಧಾಪ್ಯ ಜೀವನ ಕುರಿತು ನಮ್ಮ ಜೊತೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳಮ್ಮ.
2: ನಮಸ್ಕಾರ.
1: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಜೀವನ ಮತ್ತು ವೃದ್ಧಾಪ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಹೊಸಾಯಿಗುಡಿಲು ಗ್ರಾಮದ ಶ್ರೀಮತಿ ದೇವಮ್ಮಾರವರಾಜದಿಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಜೀವನ ಸುಧಾರಣೆ ಕುರಿತು ಸರ್ಗೂರು ತಾಲೂಕಿನ ಹೊಸ ಹೆಗ್ಗುಡಿಲು ಗ್ರಾಮದ ಶ್ರೀಮತಿ ದೇವಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ದೂರವಾಣಿ ಸಂಖ್ಯೆ 9900501119. ನಮಸ್ಕಾರ, ಶುಭರಾತ್ರಿ.